ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz. ಡಿಆರ್ಎಂ ತರಂಗಾಂತರ 603 kilohertz ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಶ್ರಾವಣ ಮಾಸದ 25th ದಿನ ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 16th ತಾರೀಕು ಭಾನುವಾರ. ಸಮಯ 5:58:50. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿಯ ಮುಂಜಾನೆಯ ನಮಸ್ಕಾರ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:01. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಮೈಸೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 6:50 ರೈತರಿಗೆ ಸಲಹೆ, 7:15 HS ಭವ್ಯ ಅವರು ಹಾಡಿರುವ ಭಾವಗೀತೆಗಳು, 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ,

9:30ಕ್ಕೆ ಗಾನಗಂಗೆ, 10:30ಕ್ಕೆ ಸುನ್ಹೇರೆ ಪಲ್, 11 ಗಂಟೆಗೆ ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದಿಂದ, 12:05ಕ್ಕೆ ವನಿತಾ ವಿಹಾರ. ಮನೆಯಂಗಳದ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದ ನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಆಶಾ, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ, ಋತು ಬಂಧದ ಬಳಿಕ ಎದುರಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಹಾಗೂ ಪರಿಹಾರ, ಈ ಕುರಿತು ಡಾಕ್ಟರ್ ಸಿರಿ ಗಣೇಶ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಮತಾ ಶೆಟ್ಟಿ. 1:00ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಕುರಿತು ಮಹಾಬಲೇಶ್ವರ ಶಾಸ್ತ್ರಿ ಅವರಿಂದ ಮಾಹಿತಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40ಕ್ಕೆ ಕಾವ್ಯವಾಚನ, ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗ, ಅಲ್ಲಮ ಪ್ರಭುವಿನ ಜನನ, ವಾಚನ ಸುಬ್ರಹ್ಮಣ್ಯ ಕೆ ಅವರಿಂದ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 3:00ಗೆ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು, 6:15ಕ್ಕೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30ಕ್ಕೆ ವಿಜ್ಞಾನದ ಮುನ್ನಡೆ, ಗಿರೀಶ್ ಲಿಂಗಣ್ಣ ಅವರಿಂದ. 6:51ಕ್ಕೆ ಕೃಷಿ ರಂಗ, ಪರ್ಯಾಯ ರಸಗೊಬ್ಬರಗಳು, ಈ ಕುರಿತು ಡಾಕ್ಟರ್ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ತಿಪ್ಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಹಾಗೂ ಸಂಗಡಿಗರಿಂದ ತತ್ವಪದ. 7:45ಕ್ಕೆ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು, ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. 8:00ಗೆ ಸಿರಿಗಂಧ, 9:15ಕ್ಕೆ ಅರ್ಚನಾ ಕುಲಕರ್ಣಿ ಅವರು ಹಾಡಿರುವ ಭಾವಗೀತೆಗಳು, 9:30ಕ್ಕೆ ರಾಷ್ಟೀಯ ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡಕ್ಕೆ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಇದು ಮೈಸೂರು ಕೇಂದ್ರದ ಕೊಡುಗೆ. 10:00ಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿವೆ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:10:15. ಶುಭೋದಯ ಕರ್ನಾಟಕ. ಆರಂಭದಲ್ಲಿ ಕೇಳಿ ವೆಂಕಟ ವಿಠ್ಠಲರ ಒಂದು ರಚನೆ, ಹಾಡಿದ್ದಾರೆ PS ಭಾಸ್ಕರ್ ಪ್ರತ್ಯೂಷ್ ಅವರು. ಗಣಪತಿ ಎನ್ನ ಪಾಲಿಸೋ ಗಂಭೀರ

ಇನ್ನು ಮುಂದೆ ಕೇಳಿ ಉಗಾಭೋಗ, ಬೃಂದಾವನದೊಳಗೆ ಪುರಂದರದಾಸರ ರಚನೆ, ಹಾಡಿದ್ದಾರೆ ಪಿ ಎಸ್ ಭಾಸ್ಕರ್ ಪ್ರತ್ಯೋಷ್.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಪಿಎಸ್ ಭಾಸ್ಕರ್ ಪ್ರತ್ಯೂಷ್ ಅವರು ಹಾಡಿದ ಎರಡು ದೇವರ ನಾಮಗಳನ್ನು ಕೇಳಿದ್ರಿ. ಪಕ್ಕವಾದ್ಯ ಸಹಕಾರದಲ್ಲಿ ವಯಲಿನ್ ಕೃತಿಕ್ ಕೌಶಿಕ್, ಸಿತಾರ್ ಸುಬ್ರಹ್ಮಣ್ಯ ಹೆಗಡೆ, ಮೃದಂಗ ಆರ್ ನರಸಿಂಹನ್. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸುಮಾ ವೆಂಕಟೇಶ್ ಅವರು ಹಾಡಿರುವ ಒಂದು ದೇವರ ನಾಮ, ಅಂಬಾಬಾಯಿ ಅವರ ರಚನೆ ನೋಡಿ ದಣಿಯದೇ.

ಇನ್ನು ಮುಂದೆ ಕೇಳಿ ಪ್ರಸನ್ನ ವೆಂಕಟದಾಸರು ರಚಿಸಿರುವಂತಹ ಒಂದು ದೇವರ ನಾಮ. ಹಾಡಿದ್ದಾರೆ ಸುಮಾ ವೆಂಕಟೇಶ್. ಅಂಜಿಕಿ ನ್ಯಾತ ಕಂಜಿಕೆ ಅಂಜನಾಭ ಶ್ರೀನಿವಾಸನ ದಯೆ ಇರಲಿ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ.
2: ಅನುಭವ ಮತ್ತು ಅನುಭಾವ, ಈ ಎರಡೂ ಪದಗಳು ಒಂದೇ ಮೂಲದಿಂದ ಬಂದಿದ್ರೂ ಅವು ಒಂದೇ ಅಲ್ಲ. ಅನುಭವವು ಇಂದ್ರಿಯಗಳ ಮೂಲಕ ಹುಟ್ಟುತ್ತವೆ, ಆದರೆ ಅನುಭಾವವು ಮನಸ್ಸಿನ ಮೂಲಕ ಅರಳತ್ತೆ. ನಾವು ಕಣ್ಣಿಂದ ನೋಡ್ತೀವಿ, ಕಿವಿಯಿಂದ ಕೇಳ್ತೀವಿ, ಮೂಗಿನಿಂದ ವಾಸನೆ ಗ್ರಹಿಸ್ತೇವೆ, ನಾಲಿಗೆಯಿಂದ ರುಚಿಯನ್ನು ಸವಿತೀವಿ, ಚರ್ಮದಿಂದ ಸ್ಪರ್ಶವನ್ನು ಅನುಭವಿಸ್ತೀವಿ. ಹೀಗೆ ಹೊರ ಜಗತ್ತಿನ ಜೊತೆ ನಮ್ಮ ಸಂಪರ್ಕದಿಂದ ಉಂಟಾಗೋದು ಅನುಭವ. ಬದುಕಿನ ಸುಖ ದುಃಖ, ಗೆಲುವು ಸೋಲು, ಪ್ರೀತಿ ವಿರಹ, ಇವೆಲ್ಲ ಅನುಭವಗಳು. ಆದರೆ ಪ್ರತಿಯೊಂದು ಅನುಭವನೂ ಅನುಭಾವ ಆಗೋದಿಲ್ಲ. ಒಂದು ಘಟನೆ ನಮ್ಮ ಮನಸ್ಸನ್ನು ತಟ್ಟಿ ನಮ್ಮೊಳಗೆ ಇಳಿದು ಚಿಂತನೆಗೆ ಕಾರಣವಾಗಿ ಬದುಕಿನ ಬಗ್ಗೆ ಹೊಸ ಅರಿವನ್ನು ಕೊಟ್ಟಾಗ ಅದು ಅನುಭಾವವಾಗತ್ತೆ. ಅನುಭವವು ಹೊರಗಿನಿಂದ ಬರುತ್ತೆ, ಅನುಭಾವ ಒಳಗಿನಿಂದ ಮೂಡುತ್ತೆ. ಮಳೆ ಎಲ್ಲರ ಮೇಲೂ ಒಂದೇ ರೀತಿ ಸುರಿಯುತ್ತೆ, ಆದರೆ ರೈತನಿಗೆ ಅದು ಭರವಸೆ, ಕವಿಗೆ ಅದು ಕಾವ್ಯ, ವಿರಹಿಗೆ ಅದು ನೆನಪು. ಮಳೆ ಒಂದೇ ಅನುಭವ, ಆದರೆ ಅದರ ಅನುಭಾವ ಮಾತ್ರ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ಅದರಿಂದ ಅನುಭವ ಮತ್ತು ಅನುಭಾವದ ನಡುವಿನ ವ್ಯತ್ಯಾಸವನ್ನು ಸಾಂದ್ರತೆಯ ಮೂಲಕ ಅರ್ಥ ಮಾಡಿಕೊಳ್ಬೋದು. ಅನುಭವ ಹಾಲಾದರೆ ಅನುಭಾವ ತುಪ್ಪದ ಹಾಗೆ. ಹಾಲನ್ನು ಕುದಿಸಿ, ಹೆಪ್ಪುಗಟ್ಟಿಸಿ, ಮಥಿಸಿ, ಬೆಣ್ಣೆ ತೆಗೆದು ಮತ್ತೆ ಕಾಯಿಸಿದಾಗ ಮಾತ್ರ ತುಪ್ಪ ಸಿಗುತ್ತೆ. ಹಾಗೆಯೇ ಅನುಭವನು ಮನಸ್ಸಿನೊಳಗೆ ಕುದಿದು ಚಿಂತನೆಯ ಮೂಲಕ ಬಸಿದು ಜೀವನದ ಅರ್ಥದ ಜೊತೆ ಬೆರೆತಾಗ ಅನುಭಾವ ಆಗತ್ತೆ. ಕಾಫಿಯ ಉದಾಹರಣೆಯನ್ನು ನಾವು ಇಲ್ಲಿ ತೆಗೆದುಕೊಳ್ಳಬಹುದು. ಕಾಫಿ ಪುಡಿಯನ್ನು ನೀರಿನಲ್ಲಿ ಹಾಕಿದ ತಕ್ಷಣ ಅದರ ಸತ್ವ ಸಿಗಲ್ಲ, ಅದು ಕುದಿಬೇಕು, ಬಸಿಬೇಕು, ನಂತರ ಹಾಲು ಮತ್ತು ಸಕ್ಕರೆ ಬೆರೆತಾಗ ಅದರ ನಿಜವಾದ ರುಚಿ ಹೊರಗೆ ಬರುತ್ತೆ. ಹಾಗೆಯೇ ಜೀವನದ ಘಟನೆಗಳು ಕೇವಲ ಸಂಭವಿಸಿದರೆ ಸಾಕಾಗೋದಿಲ್ಲ, ಅವು ನಮ್ಮೊಳಗೆ ಕುದಿಯಬೇಕು, ಆಗಲೇ ಅವು ಅನುಭವದ ಸಿಹಿಯನ್ನು ಕೊಡುತ್ತೆ. ಇಂದು ಮನುಷ್ಯನಿಗೆ ಅನುಭವಗಳ ಕೊರತೆ ಇಲ್ಲ, ಆದರೆ ಅನುಭವಗಳ ಕೊರತೆ ಇದೆ. ನಾವು ಅನೇಕವನ್ನು ನೋಡ್ತೇವೆ, ಆದರೆ ಎಲ್ಲವನ್ನ ಅರಿಯೋದಿಲ್ಲ. ಅನೇಕವನ್ನು ಕೇಳ್ತೇವೆ, ಆದರೆ ಎಲ್ಲವನ್ನ ಮನಸ್ಸಿನೊಳಗೆ ಇಳಿಸ್ಕೊಳ್ಳೋದಿಲ್ಲ. ಅದರಿಂದ

0: ಬದುಕಿನ ಮೌಲ್ಯ ಅನುಭವಗಳ ಸಂಖ್ಯೆಯಲ್ಲಿ ಇಲ್ಲ, ಅವುಗಳಿಂದ ಹುಟ್ಟುವ ಅನುಭವದ ಸಾಂದ್ರತೆಯಲ್ಲಿದೆ. ಅನುಭವ ಬದುಕಿಗೆ ವ್ಯಾಪ್ತಿಯನ್ನ ಕೊಡುತ್ತೆ, ಅನುಭವವು ಬದುಕಿಗೆ ಆಳವನ್ನ ಕೊಡುತ್ತೆ. ಅನುಭವ ಕಣ್ತೆರೆಸಿದ್ರೆ ಅನುಭವ ಅಂತಃಕರಣವನ್ನ ತೆರೆಸುತ್ತೆ. ಅದರಿಂದ ಅನುಭವ ಮತ್ತು ಅನುಭವ ಎರಡು ಬೇರೆ ಬೇರೆ ಸಂಗತಿ ಅಲ್ಲ, ಅವು ಒಂದೇ ನಾಣ್ಯದ ಎರಡು ಮುಖಗಳು. ಅನುಭವ ಅನ್ನೋದು ನಮ್ಮೊಳಗಿನ ಪೊರೆಯನ್ನ ಕಳಚಿ ಸಣ್ಣತನವನ್ನ ಬದಿಗೆಸ್ತು, ನಾನೇನು, ಯಾತಕ್ಕಾಗಿ, ನಾನು, ನನ್ನ ಬದುಕಿನ ಸಾರ್ಥಕತೆ ಏನು, ಇವೆಲ್ಲವನ್ನ ಕಂಡುಕೊಳ್ಳುವ ಮಾರ್ಗ. ಅನುಭವವು ಕೇವಲ ಜ್ಞಾನವಲ್ಲ, ಅದು ಜ್ಞಾನವನ್ನ ಮೀರಿ ಬದುಕಿನ ಸತ್ಯವನ್ನು ಸ್ಪರ್ಶಿಸುವ ಸ್ಥಿತಿ. ಪುಸ್ತಕಗಳು ಮಾಹಿತಿಯನ್ನು ನೀಡಬಹುದು, ಗುರುಗಳು ಮಾರ್ಗವನ್ನ ತೋರಿಸಬಹುದು, ಆದರೆ ಅನುಭವವನ್ನ ಯಾರೂ ಕೊಡೋದಿಲ್ಲ. ಅದನ್ನ ಪ್ರತಿಯೊಬ್ಬರೂ ತಮ್ಮ ಬದುಕಿನ ಮೂಲಕವೇ ಸಂಪಾದಿಸಬೇಕು. ಅನುಭವ ಹೊಂದಿದ ವ್ಯಕ್ತಿಯ ಮಾತುಗಳಲ್ಲಿ ಬರೀ ಶಬ್ದಗಳಿರೋದಿಲ್ಲ, ಬದುಕಿನ ಸತ್ಯದ ಪ್ರತಿಧ್ವನಿ ಇರುತ್ತೆ. ಆದ್ರಿಂದನೇ ಕೆಲವು ಸರಳ ಮಾತುಗಳು ಕೂಡ ನಮ್ಮ ಹೃದಯವನ್ನ ಆಳವಾಗಿ ತಟ್ಟತ್ತೆ. ಅನುಭವ ಮನುಷ್ಯನಲ್ಲಿ ವಿನಯವನ್ನ ಬೆಳೆಸುತ್ತೆ, ಅಹಂಕಾರವನ್ನ ಕರಗಿಸುತ್ತೆ, ಪರರ ನೋವನ್ನು ತನ್ನದಾಗಿ ಕಾಣುವ ಹೃದಯವನ್ನ ರೂಪಿಸುತ್ತೆ. ಅನುಭವಗಳು ನಮ್ಮನ್ನು ಕಾಲದೊಟ್ಟಿಗೆ ದೊಡ್ಡವರನ್ನಾಗಿಸಿದ್ರೆ ಅನುಭವವು ನಮ್ಮನ್ನ ಮಾನವೀಯತೆಯ ಜೊತೆಗೆ ಪ್ರಬುದ್ಧರನ್ನಾಗಿಸುತ್ತೆ. ಮನುಷ್ಯನ ಮಹತ್ವವನ್ನ ಅವನು ಎಷ್ಟು ಅನುಭವಗಳನ್ನು ಹೊಂದಿದ್ದಾನೆ ಅನ್ನೋದ್ರಿಂದ ಅಳೆಯೋದಿಲ್ಲ, ಆ ಅನುಭವಗಳಿಂದ ಎಷ್ಟು ಪ್ರಜ್ಞೆ, ಕರುಣೆ ಮತ್ತು ವಿವೇಕವನ್ನ ಬೆಳೆಸಿಕೊಂಡಿದ್ದಾನೆ ಎಂಬುದರಿಂದ ಅಳಿಯಲಾಗುತ್ತೆ.
1: ಇದುವರೆಗೆ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರುವುದು. ನಿರ್ಮಾಣ ಆಶಾ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ
4: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
5: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.
4: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
5: ಕನ್ನಡ ಚಿತ್ರರಂಗದಲ್ಲಿ ಲಕ್ಷ್ಮಣರಾವ್ ಮೋಹಿತೆ ಅಂದರೆ ಯಾರು ಯೋಚಿಸ್ತೀವಿ? ಆಡುತ್ತಿರುವ ಮೋಡಗಳೇ, ಹಕ್ಕಿಯು ಹಾರುತ್ತಿದೆ, ಇದೇನ ಸಭ್ಯತೆ, ಜೀವ ವೀಣೆ ನೀನು ಮಿಡಿತದ. ಈ ಗೀತೆಗಳನ್ನು ಬರೆದವರು ಅಂದರೆ ಅರೆ ಅರೆ, ಅವರು ಲಕ್ಷ್ಮಣರಾವ್ ಅಲ್ಲ ರೀ, ಗೀತಪ್ರಿಯ ಅಂತೀರಿ. ಗೀತಪ್ರಿಯ ಉರ್ಫ್ ಲಕ್ಷ್ಮಣರಾವ್ ಮೋಹಿತೆ ಚಿತ್ರರಂಗದ ಎಲ್ಲ ವಿಭಾಗಗಳಲ್ಲೂ ಪಳಗಿದವರು, ಜಿಪಿ ರಾಜರತ್ನಂ ಅವರ ಶಿಷ್ಯರು, ಸಾಮಾಜಿಕ ಕಳಕಳಿಯಿದ್ದ ಕಲಾವಿದರು. ಅವರು ಏನು ಮಾತಾಡಿದ್ದಾರೆ ಕೇಳೋಣ.
6: ನನ್ನನ್ನ ಚಿತ್ರರಂಗಕ್ಕೆ ಚಿತ್ರ ಸಾಹಿತಿಯಾಗಿ ಪರಿಚಯ ಮಾಡಿದವರು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾದ ವಿಜಯ್ ಭಾಸ್ಕರ್ ಅವರು. ಹಾಗೆ ತುಂಬಾ ಪ್ರಭಾವ ಮೂಡಿಸಿದ್ ನಮಗೆ, ಅದು ಪರಿಣಾಮ ಬೀರಿದಂದ್ರೆ, ಒಂದು ಪದ್ಯ ಇತ್ತು ನಾವು ಮಿಡಲ್ ಸ್ಕೂಲ್ನಲ್ಲಿ ಓದ್ತಾ ಇರುವಾಗ, ಪುತಿ ನರಸಿಂಹಾಚಾರ ಪ್ರಭಾವ ಅವರ ಒಂದು ಪದ್ಯ, ಅದರ ಹೆಸರು ತ್ವರೆ ಅಂತ. ಸ್ಥವೀರಗಿರಿಯ ಚಲನದಾಸೆ, ಮೂಕವನದ ಗೀತದಾಸೆ, ಸೃಷ್ಟಿ ಹೊರೆಯ ಹೊತ್ತ ತಿರೆಯ ನಗುವೆ ನಾಸಿನ ಅಂತ. ಎಷ್ಟು ಅರ್ಥಗರ್ಭಿತವಾಗಿತ್ತು ಅದನ್ನು ಕೇಳಿದ್ರೆ ನಮಗೂ ಒಂದು, ನಾನು ಬರೆಯೋದಕ್ಕೆ ಸ್ವಲ್ಪ ಪ್ರಾರಂಭಿಸಿದೆ, ಅದನ್ನೇನೋ ಬರೆಯೋಕೆ ಶುರು ಮಾಡಿದೆ. ನಾವು ಹೈಸ್ಕೂಲಿಗೆ ಬಂದಮೇಲೆ ನಾವು ವಿಜಯ್ ಭಾಸ್ಕರ್ ಅವರ ಪರಿಚಯ ಆಯಿತು. ಅವರು ಆವಾಗಲಿಂದ ಮದ್ರಾಸ್ನಿಂದ ಇದು ಮದ್ರಾಸು ಎಲ್ಲ ಹೋಗಿ ಬಾಂಬೆನಲ್ಲಿ ನೌಶಾದ್ ಅವ್ರ ಹತ್ರ ಅವರು ಸಹಾಯಕ ಸಂಗೀತ ನಿರ್ದೇಶಕರಿಗೆ ಬಂದಿದ್ದರು. ಅವ್ರಿಗೆ ತೋರಿಸ್ತಾ ಇರೋಾಗ ಭಾಳ ಮೆಚ್ಕೊಂಡು ಒಂದು ಟ್ಯೂನ್ ಮಾಡ್ತಾಯಿದ್ರು. ನಾನು ಹೇಗಾಗೋ ಬರಿತಾ ಇದ್ದೆ ಅವಾಗ. ಅವರಿಂದ ನನಗೆ ಒಂದು ಟ್ಯೂನ್ಗೆ ಒಂದು ರಿದಮ್ ಆಗಿ ಒಂದು ಲಯಬದ್ಧವಾಗಿ ಬರೆಯೋದನ್ನು ಪ್ರಾರಂಭಿಸಿದೆ. ನಾನು ನಿರ್ದೇಶಕನಾದಾಗ ಮೊದಲ ಚಿತ್ರ, ಮೊಟ್ಟ ಮೊದಲ ಚಿತ್ರ ಮಣ್ಣಿನ ಮಗ, ಅವರೇ ಸಂಗೀತ ನಿರ್ದೇಶನ. ಇನ್ನು ನನಗಿಂತ ಮೊದಲ ಚಿತ್ರರಂಗ ಪ್ರವೇಶಿಸಿ ಖ್ಯಾತನಾಮರು, ನಾನು ಅವ್ರನ್ನ ಅವರವರೇ ಒಂದು ರೀತಿಯ ಶಿಷ್ಯಾನೇ ಅನ್ಬೋದು. ಹುಣಸೂರು ಕೃಷ್ಣಮೂರ್ತಿಯವರಾಗಲಿ, ಊರ ಸೀತಾರಾಮ್.

0: ಶಾಸ್ತ್ರಿಯವರಾಗಲಿ, ಸೌರಷ್ಟ್ ಅಶ್ವತ್ ಅವರು, ಶ್ರೀ ಕರೀಂ ಖಾನ್ ಅವರು, ನರೇಂದ್ರ ಬಾಬು ಅವರ ಗೀತೆಗಳನ್ನ ನಾನು ತುಂಬ ಮೆಚ್ಕೊಂಡಿದ್ದೀನಿ. ಒಂದ್ಸರಿ ಶಿವಮೊಗ್ಗಕ್ಕೆ ನಾನು ಹೋಗಿದ್ದೆ ಪ್ರತಿಭಾ ರಂಗದವರ ಒಂದು ಕಾರ್ಯಕ್ರಮಕ್ಕೋಸ್ಕರ. ಸರಿ, ಕೆಲವರು ಕಾಲೇಜ್ ಹುಡುಗಿಯರು ಬಂದರು, ಬಂದು ಕೇಳಿದ್ರು ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಂದು. ಅವ್ರು ಬಂದಿಷ್ಟು ಟಿ ವಿ ನೋಡಿದ್ರೆ ಏನಂತ ವಿಪರೀತ ಪ್ರಶ್ನೆಗಳು ಮಾಡ್ಬೋದು, ಏನೇನು ಸವಾಲ್ಗೆ ಏನೇನು ಪ್ರಶ್ನೆಗಳು ಕೇಳ್ತಾರೋ ಆ ಟಿ ವಿನಲ್ಲಿ ಬಂದರು. ಅವರು ಹೊಂಬಿಸಲು ಚಿತ್ರದ ಒಂದು ಹಾಡು ತಗೊಂಡ್ರು, ಹೂವಿಂದ ಹೂವಿಗೆ ಹಾರುವ ದುಂಬಿ. ಆ ಹಾಡನ್ನು ಕೇಳ್ತಾನೆ ಕಾಲೇಜ್ ಹುಡುಗರು, ಒಂದು 18-19 ವರ್ಷ 20 ವರ್ಷ ಇರ್ಬೋದು. ಸೊ ಈ ಹಾಡನ್ನು ನೀವು ಹೇಗೆ ಬರೆದ್ರಿ? ಸಾಮಾನ್ಯವಾಗಿ ನಾವು ಇದನ್ನು ಯೋಚನೆ ಮಾಡ್ತೇವೆ ಹುಡುಗಿರು, ನೀವು ಗಂಡಸರಾಗಿ ಈ ಥರ ಯೋಚನೆ ಹೇಗೆ ಬಂತು, ಈ ಥರ ಇದು ಹೇಗೆ ಹೊಳಿತು ನಿಮಗೆ ಐಡಿಯಾ, ಈ ಥರ ಬರೀಬೇಕು ಹೇಗೆ ಅನ್ನಿಸ್ತು? ಅವಾಗ ನನಗೆ ಆಶ್ಚರ್ಯ ಆಯಿತು, ನೀವು ಹೇಳಿದ ಮೇಲೇ ನಾನು ಇದನ್ನು ಯೋಚನೆ ಮಾಡಬೇಕು. ನಾನೀಗ ನಾನು ಗೀತ ಲೇಖಕನಾಗಿ ಬರೆಯುವಾಗ ಆ ಪಾತ್ರ ಏನು, ಆ ಪಾತ್ರ ಯಾವ ರೀತಿ ಯೋಚನೆ ಮಾಡಬಹುದು, ಅದನ್ನು ಯೋಚನೆ ಮಾಡಿ ಬರೀತೇನೆ. ಆ ಭಾವನೆಗಳು ಬಂದೇ ಬರುತ್ತೆ. ನಾನು ಚಿತ್ರ ಸಾಹಿತ್ಯ ಆದರೂ ಬೇರೆ ಕನ್ನಡದ ಖ್ಯಾತ ಕವಿಗಳ ಕವನಗಳನ್ನು ಯಾವಾಗಲೂ ಓದ್ತಾ ಇರ್ತೇನೆ. ತುಂಬ ಸ್ವಾರಸ್ಯವಾಗಿ ಅರ್ಥಪೂರ್ಣವಾಗಿರುತ್ತೆ ಕವನಗಳು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಗೀತಪ್ರಿಯ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 8:50 ಕಗ್ಗದ ಸಿರಿ ಪ್ರಸಾರವಾಗಲಿದೆ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:40. ಇನ್ನು ಮುಂದೆ ಕೇಳಿ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ.

0: ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯೊಂದನ್ನ ಕೇಳಿದರೆ ಸಮಯ ಆಗಿದೆ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ
2: ಸರ್. ಸಾಮಾನ್ಯವಾಗಿ ಅನೇಕ ಕಡೆ ಮರಗಳು ಇರ್ತವೆ, ಅದು ನಮ್ಮ ಮನೆ ಹತ್ರ ಇರಬಹುದು, ನಮ್ಮ ಜಮೀನ್ ಹತ್ರ ಇರಬಹುದು, ಅದನ್ನ ಏನೋ ಒಂದು ತೊಂದರೆ ಆಗ್ತಾ ಇದೆ ಅಂತೇಳಿ ಭಾವನೆ. ಆ ಸಂದರ್ಭದಲ್ಲಿ ನಿಜವಾಗ್ಲೂ ತೊಂದರೆನೂ ಆಗ್ತಾ ಇರಬಹುದು, ಅದು ಬೇರೆ ವಿಷಯ. ಆವಾಗ ಅವರು ಆ ಮರ ಕಡಿಬೇಕು ಅಂತಂದಾಗ ಅದಕ್ಕೆ ಕಾನೂನಿನ ಅನುಮತಿ ಬೇಕಾಗ್ತದೆ ಅಂತಂದ್ರೆ ಒಂದು ಭಯ ಇದೆ, ಏನ್ ಮಾಡ್ಬೇಕು ಅಂತ ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಏನ್ ಮಾಡ್ಬೇಕು ಸರ್?
3: ಈಗ ಜಮೀನಿನಲ್ಲಿ ನನ್ನ ಜಮೀನಿನಲ್ಲಿ ಇದೆ ಅಂದ ಮಾತ್ರಕ್ಕೆ ನನಗೆ ಆ ಸ್ವತಂತ್ರವಾಗಿ ಕಡಿಯಲು ಅಧಿಕಾರ ಇದೆ ಅನ್ನೋದು ಅರ್ಥ ಅಲ್ಲ. ಮರದ ಜಾತಿ, ಸ್ಥಳ ಅಥವಾ ಉದ್ದೇಶ ಇವೆಲ್ಲ ಬಹಳ ಮುಖ್ಯ ಆಗ್ತದೆ. ಯಾವುದೇ ಮರ ಕಡಿಯಲು ಅರಣ್ಯ ಇಲಾಖೆಯ ಅನುಮತಿ ಕೆಲವು ಸಲ ಬೇಕೇ ಬೇಕಾಗ್ತದೆ. ಯಾಕೆಂದ್ರೆ ಈಗ ಕಾನೂನುಗಳು ಕೆಲವು ಅನ್ವಯ ಆಗ್ತದೆ. ಕರ್ನಾಟಕ ಪ್ರಿಸರ್ವೇಷನ್ ಆಫ್ ಟ್ರೀಸ್ ಆಕ್ಟ್ ಅಂತ ಇದೆ, ಮರಗಳ ಸಂರಕ್ಷಣಾ ಅಧಿನಿಯಮ. ಇದರ ಪ್ರಕಾರ ನಗರ ಅಥವಾ ಪಟ್ಟಣ ಪ್ರದೇಶದಲ್ಲಿ ಯಾವುದೇ ಮರ ಕಡಿಯಲು ಕೂಡ ಅನುಮತಿ ಕಡ್ಡಾಯ ಆಗಿರುತ್ತದೆ. ಅದೇ ರೀತಿ ಅರಣ್ಯ ಪ್ರದೇಶದ ಮರಗಳಿಗೆ ಕಠಿಣ ನಿಯಮ ಮತ್ತೆ ಪರಿಸರ ಸಂರಕ್ಷಣಾ ಕಾಯ್ದೆ, ಇದರ ದೊಡ್ಡ ನಿರ್ಮಾಣ ಯೋಜನೆಗಳಿಗೆ ಪರಿಸರದ ಅನುಮತಿ ಕೂಡ ಕಡ್ಡಾಯ ಆಗಿರ್ತದೆ. ನೀವು ಕೇಳಿದ ಹಾಗೆ ಸ್ವಂತ ಜಮೀನಿನಲ್ಲಿ ಮರ ಕಡಿಬಹುದಾ ಅಂತ, ನಗರ ಪ್ರದೇಶದಲ್ಲಿ ಖಂಡಿತವಾಗಿಯೂ ಇಲ್ಲ, ನೇರವಾಗಿ ಕಡಿಯಲಾಗುವುದಿಲ್ಲ. ಇದು ಅರಣ್ಯ ಇಲಾಖೆಯ ಮತ್ತೆ ಸ್ಥಳೀಯ ಪ್ರಾಧಿಕಾರಗಳ ಅನುಮತಿ ಕಡ್ಡಾಯ. ಇನ್ನು ಗ್ರಾಮ ಪ್ರದೇಶದಲ್ಲಿ ಕೃಷಿ ಜಮೀನಿನಲ್ಲಿ ಮರದ ಜಾತಿ ಆಧಾರದ ಮೇಲೆ ನಿಯಮಗಳು ಸ್ವಲ್ಪ ಬದಲಾಗ್ತವೆ. ಉದಾಹರಣೆಗೆ ಶ್ರೀಗಂಧ, ಬಿದಿರು ಮತ್ತೆ ಕೆಲವು ಅಪರೂಪದ ಮರಗಳಿಗೆ ಎಲ್ಲಿದ್ದರೂ ವಿಶೇಷ ಅನುಮತಿ ಅರಣ್ಯ ಇಲಾಖೆಯಿಂದ ಬೇಕೇ ಬೇಕು.
2: ಅಂದ್ರೆ ಈಗ ಒಂದು ಏನೋ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರ್ತದೆ, ನಿರ್ಮಾಣ ಮಾಡಬೇಕಾಗಿರ್ತದೆ, ಏನೋ ಒಂದು ಕಾಮಗಾರಿ ನಡೀತಿರ್ತದೆ, ಅಂತ ಸಂದರ್ಭದಲ್ಲಿ ಈಗ ಸರ್ಕಾರದವರು ಕೂಡ ರಸ್ತೆ ಮಾಡಬೇಕಂದಾಗ ಇಷ್ಟೆಲ್ಲಾ ಮರಗಳನ್ನ ಕಡಿಬೇಕಾಯ್ತು ಅಂತ ಹೇಳ್ತಿರ್ತಾರೆ. ವೈಯಕ್ತಿಕವಾಗಿ ಕೆಲವೊಂದು ಖಾಸಗಿಯಾಗಿ ತಂಪಾಡಿಗೆ ತಾವು ಏನೋ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಂದಾಗ ಮರ ತೆಗಿತಾರೆ. ಅದು
3: ನೋಡಿ, ಇಲ್ಲಿ ನಿರ್ಮಾಣ ಕಾಮಗಾರಿಗೆ ಮರ ತೆಗಿಲೇಬೇಕು ಅಂತಾದ್ರೆ ಸ್ಥಳೀಯ ಪ್ರಾಧಿಕಾರಕ್ಕೆ ಲಿಖಿತ ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಅರಣ್ಯ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿ ಮರದ ಸಂಖ್ಯೆ, ಜಾತಿ, ಸ್ಥಳ, ಕಡಿಬೇಕಾದ ಕಾರಣಗಳನ್ನು ನಮೂದಿಸಿಕೊಡ್ಬೇಕು. ಅದ್ರ ಜೊತೆಗೆ ನೀವು ಕಟ್ಟಡ ಕಟ್ಟಿಸುವಂತ ಕಟ್ಟಡದ ನಕ್ಷೆ ಮತ್ತೆ ಸೈಟ್ ಮ್ಯಾಪ್ ಇವುಗಳನ್ನು ಲಗತ್ತಿಸಿ ಅಲ್ಲಿ ಸ್ಥಳ ತಪಾಸಣೆ ಮಾಡಿದ ನಂತರ

0: ಅರಣ್ಯ ಇಲಾಖೆ ಹಾಗೂ ಸ್ಥಳೀಯ ಪ್ರಾಧಿಕಾರಗಳು ನಿರ್ಣಯವನ್ನು ಕೈ ತೆಗೆದುಕೊಳ್ತಾರೆ. ಅನುಮತಿ ಸಿಕ್ಕರೆ ಸಾಮಾನ್ಯವಾಗಿ ಬದಲಿ ಇದು ಮರ ನೆಡುವಂತ ಷರತ್ತು ಇರ್ತದೆ. ಅದೇನೆಂದ್ರೆ ಕಂಪನ್ಸೇಟರಿ ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಈಗ ಸಾರ್ವಜನಿಕ ಉದ್ದೇಶಕ್ಕೆ ಸಾಕಷ್ಟು ಮರಗಳನ್ನು ಕಡಿಬೇಕು ಅಥವಾ ರಸ್ತೆ ಮಾಡಬೇಕು ಏನಾದ್ರು ಇದ್ರೆ ಸಾಮಾನ್ಯವಾಗಿ ಒಂದು ಮರ ಕಡಿದ್ರೆ ಅದಕ್ಕೆ 3-10 ಮರ ಸಪರೇಟ್ ಆಗಿ ನೆಡಬೇಕು. ಇದರ ಮೂಲಕ ನಮ್ಮ ಅರಣ್ಯ ವ್ಯವಸ್ಥೆಯನ್ನು ಕೂಡ ಮತ್ತೆ ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಅನುಕೂಲ.
1: ಸರಿ, ಈಗ ಅನುಮತಿ ಇಲ್ಲದೇ ಮರ ಕಡಿದ್ರೆ
0: ಅನುಮತಿಯನ್ನ ಕಟ್ಟಡ ನಿರ್ಮಾಣದ ಅನುಮತಿ ರದ್ದು ಆಗ್ಬೋದು, ದಂಡ ಆಗ್ಬೋದು, ಮತ್ತೆ ಕ್ರಿಮಿನಲ್ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕು.
1: ಸಾರ್ವಜನಿಕ ಸ್ಥಳದಲ್ಲಿ ಮರ ಕಡಿದ್ರೆ
0: ಸಾರ್ವಜನಿಕ ಸ್ಥಳದಲ್ಲಿ ರಸ್ತೆ ಬದಿ ಅಥವಾ ಉದ್ಯಾನ ಸರ್ಕಾರಿ ಜಮೀನಿನ ಮರ ಕಡಿಯಲು ಸ್ಥಳೀಯ ಪಾಲಿಕೆ ಮತ್ತು ಅರಣ್ಯ ಇಲಾಖೆ ಇವೆರಡರ ಅನುಮತಿ ಕಡ್ಡಾಯವಾಗಿ ಬೇಕು. ಇದು ಸಾಮಾನ್ಯ ನಾಗರಿಕ ಸಾಧ್ಯ ಇಲ್ಲ, ಅದು ಸರ್ಕಾರವೇ ಮಾಡಬೇಕಾದಂಥ ಕಾರ್ಯ.
1: ನಿನ್ನ ನೆರೆ ಮನೆಯ ಒಂದು ಮರ ನಮ್ಮ ಒಂದು ಮನೆಗೆ ತೊಂದರೆ ಕೊಡ್ತಾ ಇದೆ ಅಂದ್ಕೊಳ್ಳೋಣ, ಆವಾಗ
0: ನೆರೆಮನೆ ಮರದ ರೆಂಬೆ ಅಥವಾ ನಿಮ್ಮ ಜಮೀನಿಗೆ ರೆಂಬೆ ಬಂದರೆ ನೀವು ಅದನ್ನು ಕತ್ತರಿಸ್ಬೋದು. ಅದು ಸಾಮಾನ್ಯವಾಗಿ ನೆರೆಮನೆಯವರೊಟ್ಟಿಗೆ ಮಾತುಕತೆ ಮಾಡಿ ಮಾಡುವಂಥದ್ದು ಉತ್ತಮ, ಯಾವುದೇ ಘರ್ಷಣೆಗಳು ಬಾರದ ಹಾಗೆ. ಆದರೆ ಮರದ ಬೇರು ಮತ್ತು ಮುಖ್ಯ ಭಾಗವನ್ನು ಮುಟ್ಟುವ ಹಾಗಿಲ್ಲ. ಮರ ಅಪಾಯಕಾರಿಯಾಗಿದ್ದರೆ ಮಾಲೀಕರಿಗೆ ಲಿಖಿತ ನೋಟಿಸ್ ನೀಡಿ ಅಥವಾ ಕ್ರಮ ಕೈಗೊಳ್ಳದಿದ್ದರೆ ಸ್ಥಳೀಯ ಪ್ರಾಧಿಕಾರಕ್ಕೆ ದೂರನ್ನು ನೀಡಬಹುದು, ಗ್ರಾಮ ಪಂಚಾಯತ್ ಅಥವಾ ಮಹಾನಗರ ಪಾಲಿಕೆಗೆ.
1: ಬಹಳ ಒಂದು ವಿಶೇಷವಾದಂತಹ ಆಸಕ್ತಿದಾಯಕ ವಿಷಯವನ್ನು ತಾವು ಹೇಳಿದಿರಿ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದ, ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ .nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಸಮಯ 6:50. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ.
1: ಮಣ್ಣಿನ ಪಿಎಚ್. ಸಾವಯವ ಪದಾರ್ಥವು ಮಣ್ಣನ್ನು ಸಮತೋಲನದಲ್ಲಿಡುವ ನೈಸರ್ಗಿಕ ಬಫರ್ ಆಗಿ ಕಾರ್ಯನಿರ್ವಹಿಸುತ್ತೆ. ಇದು ಮಣ್ಣಿನ ಅತಿಯಾದ ಆಮ್ಲೀಯತೆ ಅಥವಾ ಕ್ಷಾರೀಯತೆಯನ್ನು ಕಡಿಮೆ ಮಾಡಿ ಸಾಮಾನ್ಯವಾಗಿ ಪಿಎಚ್ 6-7 ಸಸ್ಯಗಳಿಗೆ ಅನುಕೂಲಕರ ಪರಿಸ್ಥಿತಿಯನ್ನು ಕಾಪಾಡುತ್ತೆ. ಇದರಿಂದ ಪೋಷಕಾಂಶಗಳ ಲಭ್ಯತೆ ಹೆಚ್ಚಿಸುವುದರ ಜೊತೆಗೆ ಸೂಕ್ಷ್ಮಜೀವಿಗಳ ಚಟುವಟಿಕೆಯು ಉತ್ತಮವಾಗಿರುತ್ತೆ. ಮಣ್ಣಿನ ಸಾವಯವ ಇಂಗಾಲ, ಇಂಗಾಲ ಸ್ಥಿರೀಕರಣ ಮತ್ತು ಹವಾಮಾನ ಬದಲಾವಣೆ ಮಣ್ಣಿನ ಇವು ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಮಣ್ಣಿನಲ್ಲಿ ಸಾವಯವ ಇಂಗಾಲ ರೂಪದಲ್ಲಿ ದೀರ್ಘಕಾಲ ಸಂಗ್ರಹಿಸುವ ಪ್ರಕ್ರಿಯೆ ಹೊಂದಿರುತ್ತೆ. ಇದು ಹಸಿರುಮನೆ ಅನಿಲಗಳ ಪ್ರಮಾಣವನ್ನು ಕಡಿಮೆ ಮಾಡುವ ಮೂಲಕ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವ ಅತ್ಯಂತ ಪರಿಣಾಮಕಾರಿ ನೈಸರ್ಗಿಕ ವಿಧಾನವಾಗಿವೆ. ವಾತಾವರಣದಲ್ಲಿರುವ ಮಣ್ಣಿನಲ್ಲಿ ಸಂಗ್ರಹವಾಗುವುದರಿಂದ ಜಾಗತಿಕ ತಾಪಮಾನ ಏರಿಕೆಯನ್ನು ನಿಯಂತ್ರಿಸಲು ಇದು ನೆರವಾಗುತ್ತೆ. ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಸಾವಯವ ಇಂಗಾಲವಿದ್ದರೆ ಹಲವಾರು ಪರಿಸರ ಮತ್ತು ಕೃಷಿ ಪ್ರಯೋಜನಗಳು ದೊರೆಯುತ್ತವೆ. ಮಣ್ಣು ಇಂಗಾಲದ ಸಂಗ್ರಹಗಾರ ಆಗಿ ಕಾರ್ಯನಿರ್ವಹಿಸಿ ವಾತಾವರಣದಲ್ಲಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಇದು ಸಹಕಾರಿಯಾಗುತ್ತೆ. ದ್ಯುತಿ ಸಂಶ್ಲೇಷಣೆಯ ಮೂಲಕ ಸಸ್ಯಗಳು ಹೆಚ್ಚು ನೀರನ್ನು ಹೀರಿಕೊಳ್ಳಲು ಸಾಧ್ಯವಾಗುತ್ತೆ. ಮಣ್ಣಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿ ಬರ ಮತ್ತು ಹವಾಮಾನ ವೈಪರೀತ್ಯಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತೆ. ಪರಿಸರ ವ್ಯವಸ್ಥೆಗಳ ಸ್ಥಿರತೆ ಮತ್ತು ಸಹಿಷ್ಣುತೆಯನ್ನು ಹೆಚ್ಚಿಸುತ್ತೆ. ಮಣ್ಣಿನ ಪ್ರಕಾರಕ್ಕೆ ಅನುಗುಣವಾಗಿ ಇಂಗಾಲವನ್ನು ಸಂಗ್ರಹಿಸುವ ಸಾಮರ್ಥ್ಯ ಬದಲಾಗುತ್ತೆ. ಜೇಡಿಮಣ್ಣು ಮತ್ತು ಹೆಚ್ಚಿನ ಸಾವಯವ ಪದಾರ್ಥ ಹೊಂದಿರುವ ಮಣ್ಣುಗಳು ಹೆಚ್ಚಿನ ಪ್ರಮಾಣದ ಇಂಗಾಲವನ್ನು ಸಂಗ್ರಹಿಸಿಡಬಲ್ಲವು. ಜೌಗು ಪ್ರದೇಶಗಳು, ಪಿಟ್ ಭೂಮಿಗಳು ಮತ್ತು ಅರಣ್ಯ ಪ್ರದೇಶಗಳು ಹೆಚ್ಚಿನ ಸಾವಯವ ಪದಾರ್ಥಗಳನ್ನು ಹೊಂದಿರೋದ್ರಿಂದ ಅತ್ಯಧಿಕ ಇಂಗಾಲ ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರ್ತವೆ. ಮರಳು ಮಣ್ಣುಗಳಲ್ಲಿ ಇಂಗಾಲ ಸಂಗ್ರಹಿಸುವ ಸಾಮರ್ಥ್ಯ ತುಲನಾತ್ಮಕವಾಗಿ ಕಡಿಮೆ ಆಗಿರುತ್ತೆ. ಭೂ ನಿರ್ವಹಣಾ ವಿಧಾನಗಳು ಮಣ್ಣಿನ ಇಂಗಾಲ ಸಂಗ್ರಹಣೆಯ ಮೇಲೆ ನೇರ ಪರಿಣಾಮ ಬೀರ್ತವೆ. ಇಂಗಾಲವನ್ನು ಹೆಚ್ಚಿಸುವ ಉಳುಮೆ ರಹಿತ ಕೃಷಿ ಮಾಡಬೇಕು, ಹೊದಿಕೆ ಬೆಳೆಗಳ ಬೆಳವಣಿಗೆ ಬೆಳೆ ಮಾಡಬೇಕು, ಕೃಷಿ ಅರಣ್ಯ ಪದ್ಧತಿ

0: ಸರಿಸಬೇಕು. ಸಾವಯವ ಗೊಬ್ಬರ ಮತ್ತು ಕಾಂಪೋಸ್ಟ್ ಬಳಕೆ ಮಾಡ್ತಿರಬೇಕು. ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಮತ್ತು ವರ್ಮಿ ಕಾಂಪೋಸ್ಟ್ಗಳನ್ನು ಸದಾ ಬಳಸಬೇಕು. ಹಸಿರು ಗೊಬ್ಬರ ಮತ್ತು ಹೊದಿಕೆ ಬೆಳೆಗಳನ್ನು ಬೆಳೀತಾ ಇರಬೇಕು. ಕನಿಷ್ಠ ಉಳುಮೆ ಮಾಡಬೇಕು. ಉಳುಮೆ ರಹಿತ ಕೃಷಿಯನ್ನು ಅಳವಡಿಸಿಕೊಳ್ಬೇಕು. ಬೆಳೆ ಅವಶೇಷಗಳನ್ನು ಸುಡದೆ ಮಣ್ಣಿನಲ್ಲಿಯೇ ಸೇರಿಸಬೇಕು. ಅರಣ್ಯ ನಾಶ ಮತ್ತು ಅತಿಯಾದ ಮೇಯಿಸುವಿಕೆ ತಡೆಗಟ್ಟಬೇಕು. ಕೃಷಿ ಅರಣ್ಯ ಪದ್ಧತಿಯನ್ನು ಅನುಸರಿಸೋದು ಇನ್ನೂ ಸೂಕ್ತ. ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಅಳವಡಿಸಿಕೊಂಡ್ರೆ ಇನ್ನೂ ಉತ್ತಮ. ಸಾವಯವ ಇಂಗಾಲವು ಮಣ್ಣಿನ ಕಣಗಳನ್ನು ಒಟ್ಟುಗೂಡಿಸಿ ಸ್ಥಿರವಾದ ರಚನೆಯನ್ನು ನಿರ್ಮಿಸುತ್ತೆ. ಇದರಿಂದ ಮಣ್ಣಿನ ಗಾಳಿಯಾಡುವಿಕೆ ಸುಧಾರಿಸುತ್ತೆ. ನೀರಿನ ಒಳಹರಿವು ಹೆಚ್ಚುತ್ತೆ. ಮಣ್ಣಿನ ಸವಕಳಿ ಕಡಿಮೆಯಾಗುತ್ತೆ. ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಿ ಬರ ಪರಿಸ್ಥಿತಿಯನ್ನು ಎದುರಿಸಲು ನೆರವಾಗುತ್ತೆ. ಮಣ್ಣಿನ ಸಾವಯವ ಇಂಗಾಲವು ಉಪಯುಕ್ತ ಬ್ಯಾಕ್ಟೀರಿಯಾ, ಶಿಲೀಂಧ್ರಗಳು, ಆಕ್ಟಿನೋಮೈಸಿಟೀಸ್ ಮತ್ತು ಇತರ ಸೂಕ್ಷ್ಮಜೀವಿಗಳ ಬೆಳವಣಿಗೆಗೆ ಪೂರಕ ವಾತಾವರಣವನ್ನು ಒದಗಿಸುತ್ತವೆ. ಪೋಷಕಾಂಶಗಳ ಆವರ್ತನ ಸುಧಾರಿಸುತ್ತೆ. ಸಾವಯವ ಪದಾರ್ಥಗಳ ವಿಭಜನೆ ಆಗುತ್ತೆ. ಮಣ್ಣಿನ ಜೈವಿಕ ವೈವಿಧ್ಯತೆ ಮತ್ತು ಉತ್ಪಾದಕತೆ ಕೂಡ ಹೆಚ್ಚಾಗುತ್ತೆ. ಪೋಷಕಾಂಶಗಳ ಲಭ್ಯತೆ ಮತ್ತು ಬೆಳೆ ಬೆಳವಣಿಗೆ, ಸಾವಯವ ಇಂಗಾಲವು ಪೋಷಕಾಂಶಗಳ ಸಂಗ್ರಹಗಾರವಾಗಿ ಕಾರ್ಯನಿರ್ವಹಿಸುತ್ತೆ. ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನಿಧಾನವಾಗಿ ಬಿಡುಗಡೆ ಮಾಡಲಾಗುತ್ತೆ. ಪೋಷಕಾಂಶಗಳು ಕೊಚ್ಚಿ ಹೋಗುವುದನ್ನು ಇವು ತಡೆಯುತ್ತವೆ. ಬೆಳೆಗಳ ಬೆಳವಣಿಗೆ, ಇಳುವರಿ ಮತ್ತು ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಮಣ್ಣಿನ ಸಾವಯವ ಇಂಗಾಲದ ಪ್ರಮಾಣ ಕಾಪಾಡೋದ್ರಿಂದ ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ರೈತರ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಕೃಷಿ ಉತ್ಪಾದನೆ ಮತ್ತು ಆಹಾರ ಭದ್ರತೆ ಹೆಚ್ಚಾಗುತ್ತೆ. ಹವಾಮಾನ ಬದಲಾವಣೆ ತಗ್ಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸುಧಾರಿಸಲು ನೆರವಾಗುತ್ತೆ. ಮಣ್ಣಿನ ಸಾವಯವ ಇಂಗಾಲದ ಮೇಲ್ವಿಚಾರಣೆ ಮತ್ತು ಸಂರಕ್ಷಣೆ, ಮಣ್ಣಿನ ಸಾವಯವ ಇಂಗಾಲದ ಮಟ್ಟವನ್ನು ನಿಯಮಿತವಾಗಿ ಪರಿಶೀಲಿಸುವುದು, ಮಣ್ಣಿನ ಆರೋಗ್ಯ ಕಾಪಾಡುವುದು ಅತ್ಯಗತ್ಯವಾಗಿದೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ರಚಾ ಝಾ. ಅಥ ವಾರ್ತಾಃ. ದೇಶೇನ ಹ್ಯಃ ಅಶೀತಿತಮಃ ಸ್ವಾತಂತ್ರ್ಯ ದಿವಸಃ ಆಚರಿತಃ. ಅಸ್ಮಿನ್ ಅವಸರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಕ್ತದುರ್ಗಸ್ಯ ಪ್ರಾಚೀರಾತ್ ರಾಷ್ಟ್ರಧ್ವಜಂ ಆರೋಹಿತವಾನ್ ತಥಾ ಅನೇಕಾಃ ಮಹತ್ವಪೂರ್ಣಾಃ ಘೋಷಣಾಃ ಕೃತವಾನ್. ರಾಷ್ಟ್ರಂ ಸಂಬೋಧಯನ್ ಪ್ರಧಾನಮಂತ್ರಿ ಕಥಿತವಾನ್ ಯದ್ ವಿಗತೇಷು ದ್ವಾದಶ ವರ್ಷೇಷು ದೇಶಸ್ಯ ಕೋಟಿಶಃ ನಾಗರಿಕಾಃ ಸ್ವಸಂಕಲ್ಪೇನ ಸಮರ್ಪಣೇನ ಚ ದೇಶಂ ನೂತನಾಸು ಉನ್ನತಿಷು ನೇತುಂ ಸರ್ವಸಂಭವಂ ಪ್ರಯತ್ನಂ ಅಕುರ್ವನ್. ಪ್ರಧಾನಮಂತ್ರಿ ಸಬಲಂ ಪ್ರತಿಪಾದಿತವಾನ್ ಯದ್ ಬೃಹನ್ ಸ್ವಪ್ನಾಃ ದೃಢತರಾಃ ಸಂಕಲ್ಪಾಶ್ಚ ರಾಷ್ಟ್ರಸ್ಯ ಪ್ರಯತ್ನಾನಾಂ ಸಮಗ್ರಂ ಸ್ತರಂ ಸಾಮರ್ಥ್ಯಂಚ ವರ್ಧಯಂತಿ.
3: ಕೋಯ್ ಬಿ ರಾಷ್ಟ್ರ ತಮ್ಮ ಮಹಾನ್ ಬಂತಾ ಹೈ ಜಬ್ ಅಪ್ನೆ ಸಪ್ನೋ ಅಪ್ನೆ ಸಂಕಲ್ಪೋ ಔರ್ ಅಪ್ನೆ ಸಾಮರ್ಥ್ಯಕ್ಕೆ ದಮ್ ಪರ್ ಆಗೇ ಬಢ್ತಾ ಹೈ. ಬಡೆ ಸಪ್ನೆ ಹಮಾರಿ ಸೋಚ್ ಕೋ ವಿಸ್ತಾರ ದೇತೆ ಹೈ. ಹಮಾರೆ ಸಂಕಲ್ಪ ದೃಢ ಹೋನೆ ಚಾಹಿಯೇ. ಜಬ್ ಸಂಕಲ್ಪ ದೃಢ ಹೋತಾ ಹೈ ತೋ ಕಠಿಣಾಯಿಯೋ ಸೆ ಆಪದಾಓ ಕೆ ಬೀಚ್ ಸೆ ರಾಸ್ತೆ ನಿಕಾಲ್ನೆ ಕಾ ಸಾಮರ್ಥ್ಯ ಅಪ್ನೆ ಆಪ್ ಉಭರ್ ಕರ್ಕೆ ಆತಾ ಹೈ.
2: ವಿಕಸಿತ ಭಾರತಾಯ ಯೂನಾಂ ಮಹಿಳಾನಾಂ ಚ ಸಶಕ್ತೀಕರಣೆ ಬಲಂ ದತ್ವಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಭಿನ್ನಾನಾಂ ಲೋಕಸೇವಾ ಪರೀಕ್ಷಾಣಾಂ ಕೃತೆ ನಿರ್ಧನ ಮಧ್ಯಮ ವರ್ಗೀಯ ಪರಿವಾರಾಣಾಂ ಯುವಭ್ಯಃ ನಿಶುಲ್ಕಂ ಅಂತರ್ಜಾಲ ಮಾಧ್ಯಮೇನ ಪ್ರಶಿಕ್ಷಣಂ ಪ್ರದಾತುಂ ಘೋಷಣಾಂ ಕೃತವಾನ್. ಸಹ ಇದಮಪಿ ಘೋಷಿತವಾನ್ ಯತ್ ಪ್ರಶಾಸನೇನ ಆಗಾಮಿ ಏಕ ವರ್ಷೆ ಏಕ ಕೋಟಿ ಯುವಭ್ಯಃ ಎಐ ಇತಿ ಕೃತ್ರಿಮ ಬುದ್ಧಿಮತ್ತಾ ಕೌಶಲಸ್ಯ ಪ್ರಶಿಕ್ಷಣಂ ಪ್ರದಾತುಂ ನಿರ್ಣಯಃ ಕೃತಃ. ಕೇಂದ್ರೀಯ ಸಹಕಾರಿತಾ ಮಂತ್ರಿ ಅಮಿತ್ ಶಾಹ ಅದ್ಯ ರಾಜಸ್ಥಾನಸ್ಯ ಅಲ್ವರ್ ನಗರೆ ಸ್ಥಿತೆ ಅಲ್ವರ್ ಸರಸ ದುಗ್ಧ ಪರಿಸರೆ ನೂತನಸ್ಯ ದುಗ್ಧ ಸಂಯಂತ್ರಸ್ಯ ಆಧಾರಶಿಲಾಂ ಸ್ಥಾಪಯಿಷ್ಯತಿ. ಸಹಕಾರಿತಾ ಮಂತ್ರಾಲಯೇನ ಸಂಸೂಚಿತಂ ಯತ್ ಅಸ್ಮಿನ್ ಅವಸರೆ ಅಂತರ್ಜಾಲೀಯ ಮಾಧ್ಯಮೇನ ಶಿಲಾನ್ಯಾಸಃ ಕ್ರಿಯತೆ ತಥಾ ರಾಜಸ್ಥಾನಸ್ಯ ಸಪ್ತದಶ ಜನಪದೇಷು ದ್ವಿಷಷ್ಟ್ಯುತ್ತರ ದ್ವಿಶತಾಧಿಕ ಷಡ್ ಸಹಸ್ರ ಕೋಟಿ ರೂಪ್ಯಕಾಣಾಂ ವಿಭಿನ್ನ ವಿಕಾಸ ಪರಿಯೋಜನಾನಾಂ ಉದ್ಘಾಟನಮಪಿ ಅಂತರ್ಜಾಲೀಯ ಮಾಧ್ಯಮ

0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ನಿರ್ಮಾಣ ಆಶಾ, ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಋತುಬಂಧದ ಬಳಿಕ ಎದುರಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಹಾಗೂ ಪರಿಹಾರ ಕುರಿತು ಡಾಕ್ಟರ್ ಸಿರಿ ಗಣೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಶೆಟ್ಟಿ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಷನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ವಾರ್ತೆಗಳ ವಿವರ: ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ದೇಶಕ್ಕೆ ದಾರಿ ತೋರಿಸುತ್ತಿರುವ ಕರ್ನಾಟಕದ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ರಾಜ್ಯ ಸರ್ಕಾರದ್ದು. ಜಾತಿ ಧರ್ಮ ಭಾಷೆ ಮತ್ತು ಪ್ರದೇಶದ ತಾರತಮ್ಯಗಳನ್ನು ಮೀರಿ ಪ್ರತಿ ಕನ್ನಡಿಗನೂ ಕರ್ನಾಟಕದ ಬೆಳವಣಿಗೆಯಲ್ಲಿ ಪಾಲುದಾರನಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಅವರು ಮಾತನಾಡಿದರು. ಪಂಚಾಯಿತಿ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಜನರ ಕುಂದುಕೊರತೆ ಆಲಿಸಲು ಹೊಸದಾಗಿ ಪ್ರಜಾಸೇವಾ ಇಲಾಖೆ ಸೃಷ್ಟಿಸಲಾಗಿದೆ. ಈ ಇಲಾಖೆಯಿಂದ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಮೊದಲ ಮತ್ತು ಮೂರನೆಯ ಶನಿವಾರ ತಮ್ಮ ಉಸ್ತುವಾರಿ ಜಿಲ್ಲೆಯ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಜಾಸಂಪರ್ಕ ಸಭೆಗಳನ್ನು ನಡೆಸಲಿದ್ದಾರೆ. ಬಳಿಕ ಹೋಬಳಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಟ್ಟಕ್ಕೂ ವಿಸ್ತರಿಸಲಾಗುವುದು. ಜೊತೆಗೆ ಪ್ರತಿ ಶಾಸಕರು ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ ನಡೆಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು. ಶಿಕ್ಷಣ, ಬಂಡವಾಳ ಹೂಡಿಕೆ, ಉದ್ಯೋಗ ಸೃಷ್ಟಿ, ಕೈಗಾರಿಕೆ, ಸಾಮಾಜಿಕ ನ್ಯಾಯ ಮತ್ತು ನೈಸರ್ಗಿಕ ಸಂಪತ್ತಿನ ರಕ್ಷಣೆ ಜೊತೆಗೆ ರಾಜ್ಯವನ್ನು ಮಾದರಿ ರಾಜ್ಯವಾಗಿ ಮಾಡುವ ಸಂಕಲ್ಪ ರೂಪಿಸಲಾಗಿದೆ. ರಾಜ್ಯದಲ್ಲಿ ತೀವ್ರ ಬರಪರಿಸ್ಥಿತಿ ಎದುರಿಸುತ್ತಿದ್ದು ಪರಿಸ್ಥಿತಿಯ ಗಂಭೀರತೆ ಅರಿತು ಕುಡಿಯುವ ನೀರು, ಮೇವು ಮತ್ತು ಅಗತ್ಯ ಪರಿಹಾರ ನೀಡಲು ತುರ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು. ಅಪ್ರತಿಮ ಹೋರಾಟಗಾರರು, ಅಪ್ಪಟ ದೇಶಭಕ್ತರು, ಸ್ವಾಭಿಮಾನಿ ಸೇನಾನಿಗಳನ್ನು ದೇಶಕ್ಕೆ ಕೊಡುಗೆ ನೀಡಿರುವ ಬೆಳಗಾವಿ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಎಂದು ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಸ್ಮರಿಸಿದರು.

0: ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ ಮೊಳಗಿಸಿದ ಸ್ವಾತಂತ್ರ್ಯದ ಕಹಳೆಯು ಕಾಡ್ಗಿಚ್ಚಿನಂತೆ ಎಲ್ಲೆಡೆ ಹಬ್ಬಿತ್ತು. ಅದೇ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾಪತಿಯಾಗಿದ್ದ ಸಂಗೊಳ್ಳಿ ರಾಯಣ್ಣ ಹಾಗೂ ಇತರ 7 ಜನರು ಆಂಗ್ಲರ ಬಂದೂಕುಗಳಿಗೆ ಬೆದರದೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ನಂದಗಡದಲ್ಲಿ ನೇಣುಗಂಬಕ್ಕೇರಿದ ಅಪ್ರತಿಮ ದೇಶಭಕ್ತರು. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15ರಂದು, ವೀರಮರಣವನ್ನಪ್ಪಿದ್ದು ಜನವರಿ 26ರಂದು ಎಂದು ಸ್ಮರಿಸಿಕೊಂಡರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ಮತ್ತೊಬ್ಬ ಮಹನೀಯರು ಗಂಗಾಧರ ದೇಶಪಾಂಡೆ, ಕರ್ನಾಟಕದ ಸಿಂಹ ಹಾಗೂ ಕರ್ನಾಟಕದ ಖಾದಿ ಭಗೀರಥ ಎಂದು ಗುರುತಿಸಿಕೊಂಡಿದ್ದ ದೇಶಪಾಂಡೆಯವರ ಕೊಡುಗೆ ಅಪಾರ ಎಂದರು. ಬೀದರ್ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಸೋದರತ್ವದ ಭಾವೈಕ್ಯತೆಯ ಜೀವನ ಈ ಜಿಲ್ಲೆಯಲ್ಲಿ ಕಾಣಬಹುದು ಹಾಗೂ ಬಸವಾದಿ ಶರಣರ ನಾಡು, ಜಗತ್ತಿನ ಮೊದಲ ಪ್ರಜಾಪ್ರಭುತ್ವದ ಸಂಸತ್ತು ಎಂದು ಕರೆಸಿಕೊಳ್ಳುವ ಅನುಭವ ಮಂಟಪ ನಮ್ಮ ಜಿಲ್ಲೆಯಲ್ಲಿದೆ ಎಂದು ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕದಿಂದ ಹೊಸದಾಗಿ ನೇಮಕಗೊಂಡಿರುವ 76 ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳು ಅಂದರೆ ಪಿಡಿಒಗಳಿಗೆ ಆಗಸ್ಟ್ 1ರಂದು ಖುದ್ದು ಪ್ರಮಾಣಪತ್ರ ನೇಮಕಾತಿ ಪತ್ರ ವಿತರಿಸಿದ್ದು, ಶ್ರದ್ದೆ ಮತ್ತು ಪ್ರಾಮಾಣಿಕತೆಯ ಪ್ರಮಾಣ ವಚನ ಬೋಧಿಸಿದ್ದೇನೆ, ಕಲ್ಯಾಣ ಕರ್ನಾಟಕ ಭಾಗದ 80 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳಾಗಿ ಮುಂಬರ್ತಿ ನೀಡಲಾಗಿದೆ. ರಾಜ್ಯದಲ್ಲಿ ಒಟ್ಟಾರೆ 72,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಕ್ರಮ ಕೈಗೊಂಡಿದ್ದು, ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಹೊಸದಾಗಿ 1,400 ಹುದ್ದೆಗಳ ಭರ್ತಿಗೆ ಶೀಘ್ರವೇ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದರು. ಹಾಸನ ವಿಮಾನ ನಿಲ್ದಾಣ, ಐಐಟಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾಧಿಕಾರಿ ಕಚೇರಿ, ನೂತನ ಕಟ್ಟಡ ಹಾಗೂ ಜಿಲ್ಲೆಯಲ್ಲಿ ನಿಂತಿರುವ ಹಾಗೂ ಮಂದಗತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಜಿಲ್ಲೆಯ ಅಭಿವೃದ್ದಿಗೆ ಪ್ರಾಮಾಣಿಕವಾಗಿ ಶ್ರಮವಹಿಸಿ ಕೆಲಸ ಮಾಡುವುದಾಗಿ ಅಬಕಾರಿ ಖಾತೆ ಸಚಿವರಾದ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ದಿ ಕಾಮಗಾರಿಗಳಿಗೆ ಆರ್ಥಿಕ ಸಮಸ್ಯೆ ಇದ್ದಲ್ಲಿ ಸರ್ಕಾರದ ಜೊತೆ ಚರ್ಚೆ ನಡೆಸಿ ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಡಲಾಗುವುದು. ಜಿಲ್ಲೆಯ ಅಭಿವೃದ್ದಿಗೆ ಪಕ್ಷಭೇದ ಬೇಡ. ಈ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳು ಐಐಟಿ ಸ್ಥಾಪನೆಗೆ ನಡೆಯುವ ಹೋರಾಟಕ್ಕೆ ಕೈಜೋಡಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹೊಂದಾಣಿಕೆಯಿಂದ ಮಾತ್ರ ಸಮಗ್ರ ಅಭಿವೃದ್ದಿ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದ 140 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 40 ಕೋಟಿಗೂ ಹೆಚ್ಚು ಯುವಜನತೆ ಇದ್ದಾರೆ. ಹಾಗಾಗಿ ನಮ್ಮ ದೇಶ ಬೆಳೆಯಬೇಕಾಗಿದೆ. ವಿಶೇಷವಾಗಿ ಯುವಕರು ಬುದ್ಧ ಬಸವ ಅವರ ಹಾದಿಯಲ್ಲಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರಾದ ಸಂತೋಷ್ ಲಾಡ್ ಹೇಳಿದ್ದಾರೆ. ಧಾರವಾಡದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ರಾಷ್ಟಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿ ಅವರು ಮಾತನಾಡಿದರು. ಭಾರತವು ಜಿಡಿಪಿಯಲ್ಲಿ 6ನೇ ಸ್ಥಾನದಲ್ಲಿದೆ. ಇವತ್ತು ದೇಶದಲ್ಲಿ ಶೇಕಡಾ 40ರಷ್ಟು ಆಸ್ತಿ ಹೊಂದಿದ್ದಾರೆ. ಸುಮಾರು 9 ಕೋಟಿ ಜನರು ತೆರಿಗೆ ವ್ಯಾಪ್ತಿಯಲ್ಲಿ ಬರುತ್ತಾರೆ. ಆದರೆ 4.5 ಕೋಟಿ ಜನ ಮಾತ್ರ ತೆರಿಗೆಯನ್ನು ಪಾವತಿಸುತ್ತಿದ್ದಾರೆ. ಅರ್ಹ ತೆರಿಗೆದಾರರು ನಿಯಮಾನುಸಾರ ಪ್ರಾಮಾಣಿಕವಾಗಿ ತೆರಿಗೆ ಪಾವತಿಸಿದರೆ ಅಭಿವೃದ್ದಿ ಹೊಂದಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಯುವಜನರಲ್ಲಿ ಕ್ರೀಡೆ, ವೈಜ್ಞಾನಿಕ ಮನೋಭಾವ, ಸಂಸ್ಕೃತಿ, ಸಾಮಾಜಿಕ ಸಾಮರಸ್ಯ, ಸಂವಿಧಾನದ ಮೌಲ್ಯಗಳು ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವ ಸದುದ್ದೇಶದಿಂದ ರಾಜ್ಯಾದ್ಯಂತ 10,000 ಭಾರತ ಜೋಡೋ ಯುವಕ ಸಂಘಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಂಘಗಳನ್ನು ರಚಿಸಲು ಉದ್ದೇಶಿಸಲಾಗಿದ್ದು, ಪ್ರತಿ ಸಂಘದ ಚಟುವಟಿಕೆಗಳಿಗಾಗಿ ವಾರ್ಷಿಕ 10 ಲಕ್ಷ ಅನುದಾನ ಮಂಜೂರು ಮಾಡಲಾಗುವುದು ಎಂದು ನುಡಿದರು. ಹೊಸದಾಗಿ 1,000 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಸರ್ಕಾರ ಬದ್ದವಾಗಿದೆ. ಈ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ

ಶಿಕ್ಷಣದೊಂದಿಗೆ ಸಮರ್ಪಕವಾಗಿ ಸಂಯೋಜಿಸುವ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಕರಾವಳಿ ಪ್ರದೇಶದ ಯುವಕರ ಭವಿಷ್ಯಕ್ಕೆ ಪೂರಕವಾಗಿ ಜಾಗತಿಕ ಮಟ್ಟದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟನಲ್ಲಿ ಕರಾವಳಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ಮಲ್ನಾಡ್ ಟೂರಿಸಂ ಕಾರ್ಪೊರೇಷನ್ ಆರಂಭಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸ್ವಾತಂತ್ರ್ಯೋತ್ಸವ ಸಂದೇಶ ನೀಡಿ ಮಾತನಾಡಿದ ಅವರು, ರೈತರು ಯುವಕರು ಸೇರಿದಂತೆ ಸಮಾಜದ ವಿವಿಧ ವರ್ಗಗಳ ಜನರಿಗೆ ಪೂರಕವಾಗಿ ಸರ್ಕಾರ 100 ದಿನಗಳ 10 ಪ್ರಮುಖ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ರೈತ ಮಿತ್ರ ಯೋಜನೆಯಡಿ 1 ಹೆಕ್ಟೇರ್ ವರೆಗೆ ಜಮೀನು ಹೊಂದಿರುವ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಮೊತ್ತದಲ್ಲಿ 50%ರಷ್ಟು ಸಬ್ಸಿಡಿ ನೀಡಲಿದೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಮಳೆ ಜೂನ್ ಮಾಹೆಯಿಂದ ಪ್ರಸ್ತುತ ದಿನಾಂಕದವರೆಗೆ ವಾಡಿಕೆಯ ಮಳೆ 218 ಮಿಲಿಮೀಟರ್ ಇದ್ದು, ವಾಸ್ತವಿಕವಾಗಿ ಈವರೆಗೂ 156 ಮಿಲಿಮೀಟರ್ ಮಳೆಯಾಗಿದ್ದು, 29%ರಷ್ಟು ಮಳೆ ಜಿಲ್ಲೆಯಾದ್ಯಂತ ಕೊರತೆ ಇರುತ್ತದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾ ಅಜಯ್ ಧರ್ಮಸಿಂಗ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಕೈಗಾರಿಕೆ ಆರ್ಥಿಕತೆ ಕೃಷಿ ಮತ್ತು ಸಂಸ್ಕೃತಿಯಲ್ಲಿ ರಾಜ್ಯ ಶಕ್ತಿಯನ್ನು ಇನ್ನಷ್ಟು ಬೆಳೆಸುವ ಗುರಿ ಸರ್ಕಾರದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರ ವಿಶೇಷವಾದದ್ದು, ಸಚಿವ ಸತೀಶ್ ಜಾರಕಿಹೊಳಿ. ಯುವಜನತೆ ದೇಶದ ಆಸ್ತಿ, ಸಚಿವ ಸಂತೋಷ್ ಲಾಡ್. ಬಾಗಲಕೋಟೆ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ತಂತ್ರಜ್ಞಾನದ ಸ್ಪರ್ಶ ನೀಡಲು ವಿಷನ್ 90+ ಆನ್ಲೈನ್ ತರಬೇತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. ಕೇಳಿ HS ಭವ್ಯ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಪ್ರೊಫೆಸರ್ KS ನಿಸಾರ್ ಅಹಮದ್ ವಿರಚಿತ ಒಂದು ಭಾವಗೀತೆ, ನನ್ನ ನಲವಿನ ಬಳ್ಳಿ ಮೈದುಂಬಿ ನಲಿವಾಗ ಲೋಕವೇ ಹೀರದಿರು ಬಳ್ಳಿಯಲು ಹೂವಾ.

ಕೇಳ್ತಾ ಇದ್ದೀರಾ ಎಚ್ ಎಸ್ ಭವ್ಯ ಅವರು ಹಾಡಿರುವ ಭಾವಗೀತೆಗಳನ್ನ. ಇನ್ನು ಮುಂದೆ ಕೇಳಿ ಪ್ರೊಫೆಸರ್ ಎಂ ಗೋಪಾಲಕೃಷ್ಣ ಅಡಿಗರ ಒಂದು ಭಾವಗೀತೆ, ಅಳುವ ಕಡಲೊಳು ತೇಲಿ ಬರುತ್ತಿದೆ ನಗೆಯ ಹಾಯಿ ದೋಣಿ.

ಇನ್ನು ಮುಂದೆ ಕೇಳಿ ಡಾಕ್ಟರ್ HS ವೆಂಕಟೇಶ ಮೂರ್ತಿ ವಿರಚಿತ ಒಂದು ಭಾವಗೀತೆ. ಹವಳ ಕೆಂಪಿನ ಸಂಜೆ ಸುಳಿವ ತಣ್ಣನೆ ಗಾಳಿ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಆಗಿದೆ 7:30:35.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೆ.
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದ ನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಋತುಬಂಧದ ಬಳಿಕ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಹಾಗೂ ಪರಿಹಾರ ಕುರಿತು ಡಾ ಸಿರಿ ಗಣೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಮಮತಾ ಶೆಟ್ಟಿ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಮಹಾಬಲೇಶ್ವರ ಶಾಸ್ತ್ರಿಯವರು. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಸಮಯ 7:34. ಆಕಾಶವಾಣಿ ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೃಢ ಸಂಕಲ್ಪ ಸಮರ್ಪಣಾ ಭಾವದಿಂದ ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಸೂರ್ಯಪತ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಎಫ್ಐಎಚ್ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ಧ ಭಾರತಕ್ಕೆ 3-1 ಗೋಲುಗಳ ಜಯ. ವಾರ್ತೆಗಳ ವಿವರ: ದೇಶ ನಿನ್ನೆ ತನ್ನ 80th ಸ್ವಾತಂತ್ರ್ಯ ದಿನೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿತು. ಈ ಐತಿಹಾಸಿಕ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೆಹಲಿಯ ಕೆಂಪುಕೋಟೆಯಿಂದ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಪ್ರಮುಖ ಘೋಷಣೆಗಳನ್ನು ಮಾಡಿದರು. ದೇಶವಾಸಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಕಳೆದ 12 ವರ್ಷಗಳಲ್ಲಿ ದೇಶದ ಕೋಟ್ಯಂತರ ನಾಗರಿಕರು ತಮ್ಮ ದೃಢ ಸಂಕಲ್ಪ ಮತ್ತು ಸಮರ್ಪಣಾ ಭಾವದಿಂದ ಭಾರತವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ ಎಂದರು. ದೊಡ್ಡ ಕನಸುಗಳು ಮತ್ತು ದೃಢ ಸಂಕಲ್ಪಗಳು ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿಯನ್ನು ಹೆಚ್ಚಿಸುತ್ತವೆ ಎಂದು ಅವರು ಪ್ರತಿಪಾದಿಸಿದರು. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಯುವ ಜನರು ಮತ್ತು ಮಹಿಳೆಯರ ಸಬಲೀಕರಣ ಅತ್ಯಗತ್ಯ ಎಂದ ಪ್ರಧಾನಿ, ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಅಭ್ಯರ್ಥಿಗಳಿಗಾಗಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ನೀಡಲಾಗುವುದು ಎಂದು ಘೋಷಿಸಿದರು. ಇದರ ಜೊತೆಗೆ ಮುಂಬರುವ 1 ವರ್ಷದಲ್ಲಿ ಒಟ್ಟು 1 ಕೋಟಿ ಯುವಕ ಯುವತಿಯರಿಗೆ ಕೃತಕ ಬುದ್ದಿಮತ್ತೆ ಕ್ಷೇತ್ರದಲ್ಲಿ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಅವರು ಪ್ರಕಟಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಜಾರಿಗೊಳಿಸುವ ವಿಚಾರವನ್ನು ರಾಜಕೀಯ ಸಂಘರ್ಷವನ್ನಾಗಿ ಮಾಡದೆ ಎಲ್ಲಾ ಪಕ್ಷಗಳು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಕೆಂಪುಕೋಟೆಯ ಆವರಣದಿಂದ ದೇಶವನ್ನು ಉದ್ದೇಶಿಸಿ 80th ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಮಾತನಾಡಿದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು, ಮಹಿಳೆಯರನ್ನು ಗೌರವಿಸುವ ನಿಟ್ಟಿನಲ್ಲಿ ಎಲ್ಲರೂ ಮುಂದೆ ಬಂದು ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ದೇಶದ ಮಹಿಳೆಯರಿಗೆ 33% ಪ್ರಾತಿನಿಧ್ಯ ಶೀಘ್ರದಲ್ಲೇ ದೊರೆಯುವಂತೆ ನೋಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಭಾರತದ ನೀತಿಗಳನ್ನು ರೂಪಿಸುವಲ್ಲಿ ಮಹಿಳೆಯರಿಗೆ ತಮ್ಮ ಕೊಡುಗೆ ನೀಡಲು ಅವಕಾಶ ಕಲ್ಪಿಸಬೇಕು ಎಂದು ಅವರು ಹೇಳಿದರು. ಕೇಂದ್ರ ಸಹಕಾರ ಸಚಿವರಾದಂತಹ ಅಮಿತ್ ಶಾ ಅವರು ಇಂದು ರಾಜಸ್ಥಾನದ ಅಳ್ವಾರ್ನ ಸರಸ್ ಡೈರಿ ಸಂಕೀರ್ಣದಲ್ಲಿ ನೂತನ ಡೈರಿ ಘಟಕಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ವಿವಿಧ ಹಾಲು ಒಕ್ಕೂಟಗಳ ಡೈರಿ ಸಂಸ್ಕರಣಾ ಘಟಕಗಳು ಹಾಗೂ ಜಾನುವಾರುಗಳ ಮೇವಿನ ಘಟಕಗಳನ್ನು ಅವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜಸ್ಥಾನದ 17 ಜಿಲ್ಲೆಗಳಲ್ಲಿ ಒಟ್ಟು 6,262 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವರ್ಚುವಲ್ ಮೂಲಕ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಾಗುವುದು. ಉದ್ಯೋಗ ಉತ್ಸವದ ಅಂಗವಾಗಿ ಹೊಸದಾಗಿ ನೇಮಕಗೊಂಡ 10,500 ಅಧಿಕ ಸಿಬ್ಬಂದಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಾಗುವುದು ಎಂದು ಸಹಕಾರ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಹೊಸ ಕೇಂದ್ರ ಸಹಕಾರಿ ಬ್ಯಾಂಕ್ಗಳ ರಚನೆಯನ್ನು ಸಚಿವರು ಘೋಷಣೆ ಮಾಡಲಿದ್ದಾರೆ. ವಿವಿಧ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ಆರ್ಥಿಕ ನೆರವನ್ನು ವರ್ಗಾಯಿಸಲಿದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ಇದರಲ್ಲಿ ಸೇರಿದ್ದಾರೆ. ವಿಶ್ವದಲ್ಲೇ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದ್ದಂತಹ ಸೂರ್ಯಪಥ ತಿರಂಗ ಜಾಗತಿಕ ರಿಲೇ ನಿನ್ನೆ ಮುಕ್ತಾಯಗೊಂಡಿದ್ದು, ಪೂರ್ವದಲ್ಲಿ ಫಿಜಿಯಿಂದ ಪಶ್ಚಿಮದಲ್ಲಿರುವಂತಹ ಅಮೆರಿಕದವರೆಗೆ 54 ದೇಶಗಳು ಹಾಗೂ ವಿವಿಧ ಕಾಲಮಾನಗಳನ್ನು ದಾಟಿ ತನ್ನ ಪಯಣ ಪೂರ್ಣಗೊಳಿಸಿದೆ. ಸೂರ್ಯಪಥ ತಿರಂಗ ಉಪಕ್ರಮವನ್ನು ಹರ್ಗರ್ ತಿರಂಗ ಅಭಿಯಾನದ ಅಂಗವಾಗಿ ಆಚರಣೆ ಮಾಡಲಾಯಿತು. ಫಿಜಿಯಲ್ಲಿರುವಂತಹ ಭಾರತೀಯ ಹೈಕಮಿಷನ್ನಿಂದ ಆರಂಭಗೊಂಡಂತಹ ರಿಲೇ 1 ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗೆ ತಿರಂಗಾದ ಸ್ಫೂರ್ತಿಯನ್ನು ಹೊತ್ತು ಸಾಗಿತು. ಈ ಮೂಲಕ ವಿಶ್ವದಾದ್ಯಂತ ಇರುವ ಭಾರತೀಯ ಸಮುದಾಯ ಹಾಗೂ ಭಾರತದ ಸ್ನೇಹಿತರನ್ನು ಒಗ್ಗೂಡಿಸಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರುವಂತಹ ಭಾರತೀಯ ಕಾನ್ಸುಲೇಟ್ ಜನರಲ್ ಕಚೇರಿಯಲ್ಲಿ ಧ್ವಜಾರೋಹಣದೊಂದಿಗೆ ರಿಲೇ ಸಮಾಪ್ತಿಯಾಯಿತು. ವಂದೇ ಮಾತರಂ ಗೀತೆಯ 150th ವರ್ಷಾಚರಣೆಯನ್ನು ರಿಲೇ ಗುರುತಿಸಿದ್ದು ಭಾರತದ ರಾಷ್ಟೀಯ ಸ್ಫೂರ್ತಿ ಮತ್ತು ಹೆಮ್ಮೆಯ ಸಂಕೇತವಾಗಿ ಅದರ ಶಾಶ್ವತ ಪರಂಪರೆಯನ್ನು ಸ್ಮರಿಸಲಾಯಿತು. ರಿಲೇಗೆ ವಿದೇಶಗಳಲ್ಲಿರುವಂತಹ ಭಾರತೀಯ ಸಮುದಾಯದ ಸದಸ್ಯರಿಂದ ಅಪಾರ ಪಾಲ್ಗೊಳ್ಳುವಿಕೆ ಮತ್ತು ಪ್ರಕ್ರಿಯೆ ವ್ಯಕ್ತವಾಗಿದ್ದು, ಭಾರತದ ಧ್ವಜದೊಂದಿಗೆ ಅವರಿಗಿರುವಂತಹ ಆಳವಾದಂತಹ ಭಾವನಾತ್ಮಕ ನಂಟನ್ನು ಇದು ಪ್ರತಿಬಿಂಬಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಮತ್ತು ನಾಳೆ ತಮಿಳುನಾಡಿನಲ್ಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದು ಚೆನ್ನೈ, ಚೆಂಗಲ್ಪಟ್ಟು, ತಿರುವಾರೂರ್ ಮತ್ತು ತಂಜಾವೂರಿನಲ್ಲಿ ನಡೆಯಲಿರುವ ಶೈಕ್ಷಣಿಕ ಹಾಗೂ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇಂದು ಉಪರಾಷ್ಟಪತಿಯವರು ಚೆಂಗಲ್ಪಟ್ಟುವಿನಲ್ಲಿ ನಡೆಯಲಿರುವಂತಹ SRM ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ನಾಗಾಲ್ಯಾಂಡ್, ಮಣಿಪುರ ಮತ್ತು ಪಶ್ಚಿಮ ಬಂಗಾಳದ ಮಾಜಿ ರಾಜ್ಯಪಾಲರ ಮೊದಲ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮತ್ತು ಹಿಂದೂ ಮುನ್ನಾನಿ ಸಂಸ್ಥಾಪಕರಾದಂತಹ ದಿವಂಗತ ಕೆ ರಾಮಗೋಪಾಲನ್ ಅವರ ಚಿಂತನೆಗಳನ್ನು ಒಳಗೊಂಡಂತಹ ಇಕೋಸ್ ಆಫ್ ಎ ನ್ಯಾಷನಲಿಸ್ಟ್ ಮೈಂಡ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಉಪಸ್ಥಿತರಿರಲಿದ್ದಾರೆ. ನಾಳೆ ತಿರುವಾರೂರಿನಲ್ಲಿ ಜರುಗಲಿರುವಂತಹ ತಮಿಳುನಾಡು ಕೇಂದ್ರೀಯ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ದೂರಸಂಪರ್ಕ ಇಲಾಖೆ ಆಯೋಜನೆ ಮಾಡಿರುವಂತಹ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ITC ಟ್ರ್ಯಾಕ್ ಇಂದಿನಿಂದ 21ರವರೆಗೆ ಜರುಗಲಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬ ವಿಷಯಾಧಾರಿತ ಈ ಕಾರ್ಯಕ್ರಮವು 7ನೇ ಬ್ರಿಕ್ಸ್ ITC ಕಾರ್ಯ ಗುಂಪು ಸಭೆಯೊಂದಿಗೆ ಪ್ರಾರಂಭವಾಗಲಿದೆ. ಸಾರ್ವತ್ರಿಕ, ಅರ್ಥಪೂರ್ಣ, ಕೈಗೆಟಕುವ, ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಂಪರ್ಕಕ್ಕೆ ITC ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಬಗ್ಗೆ ಪ್ರತಿನಿಧಿಗಳು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಇಂದು UGC ನೆಟ್ ಜೂನ್ 2026, CSIR ನೆಟ್, ICAR ಅಖಿಲ ಭಾರತ ಪ್ರವೇಶ ಪರೀಕ್ಷೆ ಹಾಗೂ PhD ಕಾರ್ಯಕ್ರಮಗಳ ಪ್ರವೇಶ ಮತ್ತು ಅಖಿಲ ಭಾರತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ಬಿಡುಗಡೆ ಮಾಡಲಿದೆ. ಸಾಮಾಜಿಕ ಜಾಲತಾಣದಲ್ಲಿ NTA ತಾತ್ಕಾಲಿಕ ಉತ್ತರ ಪತ್ರಿಕೆಗಳನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದೆ. ಅಭ್ಯರ್ಥಿಗಳು NTA ಅಧಿಕೃತ ಮಾಹಿತಿಯನ್ನು ಮಾತ್ರ ಅವಲಂಬಿಸುವಂತೆ ಸಂಸ್ಥೆ ಸಲಹೆ ನೀಡಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ರಾಷ್ಟಪತಿ ಭವನದಲ್ಲಿ ಸ್ವಾಗತ ಸಮಾರಂಭ ಆಯೋಜನೆ ಮಾಡಿದ್ದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ಲೋಕಸಭಾಧ್ಯಕ್ಷರಾದಂತಹ ಓಂ ಬಿರ್ಲಾ, ಕೇಂದ್ರ ಸಚಿವರು, ರಾಜತಾಂತ್ರಿಕರು, ವಿವಿಧ ಕ್ಷೇತ್ರಗಳ ಗಣ್ಯರು ಮತ್ತು ವಿವಿಧ ಸರ್ಕಾರಿ ಯೋಜನೆಗಳ ಫಲಾನುಭವಿಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಈ ವರ್ಷದ ಸ್ವಾಗತ ಸಮಾರಂಭದಲ್ಲಿ ಛತ್ತೀಸ್ಗಢ,

ಗೋವಾ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಶ್ರೀಮಂತ ಮತ್ತು ವೈವಿಧ್ಯಮಯ ಕಲೆ ಹಾಗೂ ಸಂಸ್ಕೃತಿ, ಕಾಲಾತೀತ ಪರಂಪರೆ ಹಾಗೂ ಪಾಕ ಪದ್ಧತಿಯನ್ನು ಬಿಂಬಿಸಲಾಯಿತು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನವದೆಹಲಿಯ ಉಪರಾಷ್ಟ್ರಪತಿ ಭವನದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಉಪರಾಷ್ಟ್ರಪತಿಯವರು, ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿದ್ದು ವಿಕಸಿತ ಭಾರತ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದ್ದಾರೆ ಎಂದು ಹೇಳಿದರು. ನಿರಂತರ ಕಲಿಕೆಗೆ ಆದ್ಯತೆ ನೀಡುವಂತೆ, ಕುತೂಹಲವನ್ನು ಬೆಳೆಸಿಕೊಳ್ಳುವಂತೆ, ದೊಡ್ಡ ಕನಸುಗಳನ್ನು ಕಾಣುವಂತೆ ಹಾಗೂ ಹೊಸ ಅವಕಾಶಗಳನ್ನು ಸ್ವೀಕರಿಸುವಂತೆ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಕ್ರೀಡೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಸಮಾನ ಮಹತ್ವ ನೀಡಬೇಕು ಎಂದು ಅವರು ತಿಳಿಸಿದರು. ನೆದರ್ಲ್ಯಾಂಡ್ಸ್ನಲ್ಲಿ ನಡೆದಂತಹ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಗ್ರೂಪ್ ಡಿ ಪಂದ್ಯದಲ್ಲಿ ಭಾರತ ನಿನ್ನೆ ವೇಲ್ಸ್ ತಂಡವನ್ನ 3-1 ಗೋಲುಗಳಿಂದ ಮಣಿಸಿದೆ. ಭಾರತದ ಪರವಾಗಿ ನಾಯಕ ಹರ್ಮನ್ಪ್ರೀತ್ ಸಿಂಗ್ 2 ಗೋಲುಗಳನ್ನು ಗಳಿಸಿದರೆ ಸಂಜಯ್ ರಾಣಾ 1 ಗೋಲನ್ನು ಗಳಿಸಿದರು. ವೇಲ್ಸ್ ಪರ ಸ್ಯಾಮ್ ವೆಲ್ಷ್ ಏಕೈಕ ಗೋಲನ್ನು ಗಳಿಸಿದರು. ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರು ನಿನ್ನೆ ನವದೆಹಲಿಯಲ್ಲಿ ನಡೆದಂತಹ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮೈ ಭಾರತ್ ಎನ್ಎಸ್ಎಸ್ ಸ್ವಯಂ ಸೇವಕರೊಂದಿಗೆ ಸಂವಾದವನ್ನ ನಡೆಸಿದರು. ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಸಾಮಾಜಿಕ ಸೇವೆಗೆ ಅವರು ನೀಡುತ್ತಿರುವ ಕೊಡುಗೆಗಳನ್ನು ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೃಢ ಸಂಕಲ್ಪ ಸಮರ್ಪಣಾ ಭಾವದಿಂದ ರಾಷ್ಟ್ರದ ಸಾಮರ್ಥ್ಯ ಮತ್ತು ಶ್ರಮದ ವ್ಯಾಪ್ತಿ ವಿಸ್ತಾರ, ಪ್ರಧಾನಿ ನರೇಂದ್ರ ಮೋದಿ. ಸೂರ್ಯಪತ್ ತಿರಂಗ ಜಾಗತಿಕ ರ್ಯಾಲಿ ಯಶಸ್ವಿ ಮುಕ್ತಾಯ, 54 ದೇಶಗಳಲ್ಲಿ ರಾರಾಜಿಸಿದ ತ್ರಿವರ್ಣ ಧ್ವಜ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಮತ್ತು ನಾಳೆ ತಮಿಳುನಾಡು ಪ್ರವಾಸ, ಶೈಕ್ಷಣಿಕ ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜಸ್ಥಾನದಲ್ಲಿಂದು ಅಳ್ವಾರ್ ಸರಸ್ ಡೈರಿ ಸಂಕೀರ್ಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ. ಎಫ್ಐಎಚ್ ಹಾಕಿ ವಿಶ್ವಕಪ್ ಡಿ ಗುಂಪಿನ ಪಂದ್ಯದಲ್ಲಿ ವೇಲ್ಸ್ ವಿರುದ್ದ ಭಾರತಕ್ಕೆ 3-1 ಗೋಲುಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಚಲಿಸುವ ಮೋಡಗಳು ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇನ್ನು ಮುಂದೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಉಲ್ಟಾ ಪಲ್ಟಾ ಚಿತ್ರದ ಗೀತೆ, ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಈ ಗೀತೆಗೆ ವಿ ಮನೋಹರ್ ಅವರ ಸಂಗೀತ.

ಸುಲೋಚನಾ ಅವರ ಧ್ವನಿಯಲ್ಲಿ ಕಾಕನಕೋಟೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿರಚಿತ ಈ ಗೀತೆಗೆ ಸಿ ಅಶ್ವಥ್ ಅವರ ಸಂಗೀತವಿತ್ತು. ಕಡೆಯದಾಗಿ ಕೇಳಿ ರನ್ನ ಚಿತ್ರದ ಗೀತೆ, ಕಾರ್ತಿಕ್ ಹಾಗೂ ವಾಣಿ ಹರಿಕೃಷ್ಣ ಅವರು ಹಾಡಿದ್ದಾರೆ. ಪುರಂದರದಾಸರ ಈ ದೇವರ ನಾಮಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 8:30. ಚಿತ್ರಗೀತೆಗಳು ಕೇಳಿ. ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡರ ಈ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಅವರದಾಗಿತ್ತು. ಕೇಳ್ತಾ ಇದ್ದೀರಾ ಚಿತ್ರಗೀತೆಗಳನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇನ್ನು ಮುಂದೆ ಕೇಳಿ ಭಜರಂಗಿ ಚಿತ್ರದ ಗೀತೆ. ಹಾಡಿದ್ದಾರೆ ಅನುರಾಧ ಭಟ್, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ.

ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಹಾಗೂ ಮನು ಅವರು ಹಾಡಿರುವಂತಹ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ, ರಾಜು ಕೆವಿ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಇದುವರೆಗೆ ಕೆಲವು ಚಿತ್ರಗೀತೆಗಳನ್ನ ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನ 9:05 ಗೀತ ಪಲ್ಲವದಲ್ಲಿ ಕೇಳಬಹುದು.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನೇತ್ರಯುಗಳಂ ಪಿಡಿಗು ಮಂದು ಲಕ್ಷವ ಕೂಡಿ ಹಸ್ತಯುಗ ಸಾಧಿಪುದು ಮನದರ್ಥವಂದನ್. ನೇತ್ರಯುಗಳಂ ಪಿಡಿಗು ಮಂದು ಲಕ್ಷವ ಕೂಡಿ ಹಸ್ತಯುಗ ಸಾಧಿಪುದು ಮನದರ್ಥವಂದನ್. ದ್ವೈತದಿಂದದ್ವೈತದ್ವೈತದೋಳ್ದ್ವೈತ ಚೈತನ್ಯ ಲೀಲೆ ಇದು ಮಂಕುತಿಮ್ಮ. ದ್ವೈತದಿಂದದ್ವೈತದ್ವೈತದೋಳ್ದ್ವೈತ ಚೈತನ್ಯ ಲೀಲೆ ಇದು ಮಂಕುತಿಮ್ಮ.

ನಮಗೆ ಎರಡು ಕಣ್ಣುಗಳಿವೆ, ಅವು ಬೇರೆ ಬೇರೆ ಎರಡು ಚಿತ್ರಗಳನ್ನು ನೋಟಗಳನ್ನು ನೋಡೋದಿಲ್ಲ, ಒಂದೇ ಲಕ್ಷ್ಯದ ಮೇಲೆ ಗುರಿ ಇಟ್ಟು ಒಂದು ನೋಟವನ್ನು ತೋರುತ್ತವೆ. ಎರಡು ಕೈಗಳಿವೆ, ಈ ಕೈ ಒಂದು ಕೆಲಸ ಆ ಕೈ ಒಂದು ಕೆಲಸ, ಪ್ರಯೋಜನ ಇಲ್ಲ. ಎರಡೂ ಕೈ ಸೇರಿ ಒಂದೇ ಕೆಲಸ ಮಾಡುತ್ತೆ, ಪೂರ್ತಿಯಾಗಿ ಶ್ರಮಿಸುತ್ತವೆ. ಒಂದು ಕೈನಲ್ಲಿ ಅಗಿಯೋದು, ಒಂದು ಕೈನಲ್ಲಿ ನೀರು ತರೋದು, ಇವೆರಡೂ ಕೂಡ ಒಂದೇ ಸತಿ ಒಂದೇ ಕಾಲದಲ್ಲಿ ಆಗೋಲ್ಲ. ಇನ್ನು ಎರಡು ಕಾಲುಗಳಿವೆ, ಈ ಎರಡು ಕಾಲುಗಳು ಒಂದು ಅಡುಗೆ ಮನೆಗೆ ಹೋಗೋಣ, ಒಂದು ಮಲಗೋ ಕೋಣೆಗೆ ಹೋಗೋಣ ಹಾಗೆ ಯೋಚನೆ ಮಾಡಲ್ಲ, ಎರಡು ಕಾಲುಗಳದ್ದು ಒಂದೇ ಗುರಿ. ಹೀಗೆ ಎರಡು ಕಣ್ಣು, ಎರಡು ಕೈ, ಎರಡು ಕಾಲು, ಎಲ್ಲವೂ ದ್ವೈತ, ಆದರೆ ಒಂದೇ ಗುರಿ ಅವುಗಳದ್ದು, ಅದೇ ಅದ್ವೈತ. ದ್ವೈತದಲ್ಲಿ ಅದ್ವೈತ ಕಾಣುವುದು ಹೀಗೆ, ಅನೇಕಗಳು ಏಕಕಾರಣಕ್ಕಾಗಿ ದುಡಿಯತ್ತೆ, ದ್ವೈತದಿಂದ ಅದ್ವೈತವು, ಅದ್ವೈತದೊಳ್ ದ್ವೈತ, ಚೈತನ್ಯ ಲೀಲೆ ಇದು ಅಂತಾರೆ. ಅಂದರೆ ವಿವಿಧತೆಯಲ್ಲಿ ಏಕತೆಗಳು ಕಾಣಸಿಗುತ್ತವೆ. ನಾವೆಲ್ಲ ಅನೇಕ ಜೀವಾತ್ಮರು. ಈ ಲಾಡು ಅಂತ ತಗೊಂಡ್ರೆ ಲಾಡು ಪರಮಾತ್ಮ, ನಾವೆಲ್ಲ ಜೀವಾತ್ಮ ಅಂದ್ರೇನು, ಆ ಕಾಳುಗಳು, ಲಾಡುವಿನ ಕಾಳುಗಳು. ಅಂದರೆ ಪರಮಾತ್ಮ ಏಕ ಅದ್ವೈತ, ದೇವನೊಬ್ಬ ನಾಮ ಹಲವು. ಹೀಗೆ ಅದ್ವೈತ ಸಿದ್ಧಿಗೆ, ಅಮರತ್ವ ಪ್ರಾಪ್ತಿಗೆ ದ್ವೈತ ಸಾಧನವಾಗುತ್ತೆ. ಇದೇ ಬ್ರಹ್ಮವಸ್ತುವಿನ ಲೀಲೆ, ಚೈತನ್ಯ ಲೀಲೆ ಅಂತ ಇದ್ದಾರೆ ಡಿ ವಿ ಗುಂಡಪ್ಪನವರು.

ನಮ್ಮ ನೀರ್ಗಲ್ಲ ಜೀವವೆನು ತೊಂದು, ಕ್ಷೀರವದು ಘೃತವಿಧದರೊಳಗೆನ್ನು ತೊಂದು. ನೀರಧಿ ಬ್ರಹ್ಮ ನೀರ್ಗಲ್ಲ ಜೀವವೆನು ತೊಂದು, ಕ್ಷೀರವದು ಘೃತವಿಧದರೊಳಗೆನ್ನು ತೊಂದು. ಕೀರು ಪರಮಾನ್ನವದು ದ್ರಾಕ್ಷಿಯಿದೆನು ತೊಂದು, ಮೂರಿಂತು ಮತ ವಿವರ ಮಂಕುತಿಮ್ಮ. ಕೀರು ಪರಮಾನ್ನವದು ದ್ರಾಕ್ಷಿಯಿದೆನು ತೊಂದು, ಮೂರಿಂತು ಮತ ವಿವರ ಮಂಕುತಿಮ್ಮ.

0: ಜೀವಾತ್ಮ ಪರಮಾತ್ಮನ ಸಂಬಂಧವನ್ನು ಹಲವು ಮಹಾನುಭಾವರು ಹಲವು ರೀತಿಯಲ್ಲಿ ಅರ್ಥೈಸಿದ್ದಾರೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತಿಹನು ಶಿವಯೋಗಿ. ನೀರಧಿ ಅಂತನೋ ಪದವನ್ನು ಇಲ್ಲಿ ಬಳಸಿದ್ದಾರೆ. ಅಂದರೆ ಸಮುದ್ರ, ಅದು ಬ್ರಹ್ಮನಿದ್ದಂತೆ, ಪರಮಾತ್ಮನಿದ್ದಂತೆ, ಅದರೊಳಗಿನ ಮುಂಜುಗಡ್ಡೆ ನೀರ್ಗಲ್ಲು ಜೀವಾತ್ಮನಿದ್ದಂತೆ ಎಂಬುದು ಒಂದು ಪಂಗಡದವರ ವಾದ. ಅದು ಹಾಗಲ್ಲ, ಬ್ರಹ್ಮ ಪರಮಾತ್ಮ ಅಂದರೆ ಹಾಲು, ಜೀವಾತ್ಮ ಅನ್ನೋದು ಅದರ ಒಳಗಡೆಯೇ ಇರುವ ತುಪ್ಪ ಅನ್ನೋದು ಇನ್ನೊಂದು ಪಂಗಡದ ವಾದ. ಮೂರನೆಯ ಅಭಿಪ್ರಾಯದಂತೆ ಈ ಬ್ರಹ್ಮ ಪರಮಾತ್ಮ ಅನ್ನೋದು ಪರಮ ಅನ್ನವಿದ್ದಂತೆ, ಜೀವಾತ್ಮ ಅನ್ನೋದು ಅದರೊಳಗಿನ ದ್ರಾಕ್ಷಿಯಂತೆ ಅಂತ ಇನ್ನೊಂದು ಪಂಗಡದವರು ವಾದ. ಅಂದರೆ ಜೀವ ಬ್ರಹ್ಮರ ಸಂಬಂಧವನ್ನು, ಜೀವಾತ್ಮ ಪರಮಾತ್ಮನ ಸಂಬಂಧವನ್ನು ಅವರವರು ಕಂಡಂತೆ ಲೋಕದಲ್ಲಿ ವಿವರಿಸಿದ್ದಾರೆ. ಎರಡೂ ಒಂದೇ ಅಂತಂದವರೂ ಇದ್ದಾರೆ, ಇಲ್ಲ ಅದೇ ಬೇರೆ ಇದೇ ಬೇರೆ ಅಂತಲೂ ಕಂಡಿದ್ದಾರೆ. ಅದು ಪ್ರಧಾನ, ಇದು ಅದಕ್ಕೆ ಅಧೀನ ಅಂತಾನೂ ಅಂದಿದ್ದಾರೆ. ಇವೆಲ್ಲ ಮತವಿವರಗಳು ಮಾತ್ರ, ಮತಭೇದಗಳಲ್ಲ, ಅಭಿಪ್ರಾಯ ಭೇದಗಳು ಮಾತ್ರ ಎಂದು ಡಿ ವಿ ಜಿಯವರು ಈ ಕಗ್ಗಭಾಗದಲ್ಲಿ ಅಭಿಪ್ರಾಯ ಪಡ್ತಾ ಇದ್ದಾರೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ಭಾಷೆ, ಭಲ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
3: ಇದು ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:40.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಕಾವ್ಯವಾಚನ ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗ ಅಲ್ಲಮ ಪ್ರಭುವಿನ ಜನನ. ವಾಚನ ಸುಬ್ರಹ್ಮಣ್ಯ ಕೆ ಅವರಿಂದ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಂಜೆ 6:30 ಗಿರೀಶ್ ಲಿಂಗಣ್ಣ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳುವಿರಿ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪರ್ಯಾಯ ರಸಗೊಬ್ಬರಗಳು, ಈ ಕುರಿತು ಡಾಕ್ಟರ್ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಹಾಗೂ ಸಂಗಡಿಗರಿಂದ ತತ್ವ ಪದಗಳು ಮೂಡಿಬರಲಿವೆ. 7:45 ಸ್ವಾತಂತ್ರ್ಯ ಹೋರಾಟದ ನೆನಪುಗಳು, ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್ ಅವರು. ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 9:05. ಗೀತ ಪಲ್ಲವ ಕೇಳಿ ಮುಂದಿನ ನಿಲ್ದಾಣ ಚಿತ್ರದ ಒಂದು ಗೀತೆ. ವಾಸುಕಿ ವೈಭವ್ ಅವರು ಹಾಡಿದ್ದಾರೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ವಾಸುಕಿ ವೈಭವ್ ಅವರ ಸಂಗೀತ.

ಕೇಳ್ತಾ ಇದ್ದೀರಾ ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಮುಗುಳುನಗೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಇನ್ನು ಮುಂದೆ ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ.

0: ಎಸ್ಎಚ್ ಶ್ರೀರಾಮ್ ಅವರ ಧ್ವನಿಯಲ್ಲಿ ಲವ್ 360 ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು. ಗೀತ ಪಲ್ಲವದಲ್ಲಿ ಇನ್ನು ಮುಂದೆ ಕಾಂತಾರ ಚಿತ್ರದ ಗೀತೆ ವಿಜಯ್ ಪ್ರಕಾಶ್, ಅನನ್ಯ ಭಟ್ ಹಾಗೂ ನಾಗರಾಜ್ ಪನಾರ್ವಾಲ್ಟರ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಅವರ ಸಂಗೀತ.
1: ಬತ್ತ ತೊಳು ಕೈಗೆ ಮಣಿ ಮುಳೆ ನೀತ ಮದಿ ವಾದಣ್ಣ ಬರಲಿಲ್ಲ ಮದಿ.

ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಪುಷ್ಪ 2 ಚಿತ್ರದ ಗೀತೆಯನ್ನ ಕೇಳಿದ್ರಿ. ವರದರಾಜ್ ಚಿಕ್ಕಬಳ್ಳಾಪುರ ಹಾಗೂ ಸಿಜು ತರಾವೂರ್ ಅವರ ಸಾಹಿತ್ಯಕ್ಕೆ ದೇವಿ ಶ್ರೀಪ್ರಸಾದ್ ಅವರ ಸಂಗೀತ ಇತ್ತು. ಮುಂದಿನ ಗೀತೆ ಯೆಲ್ಲೋ ಬೋರ್ಡ್ ಚಿತ್ರದ ಗೀತೆ, ರಘುದೀಕ್ಷಿತ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಚೇತನ್ ಕುಮಾರ್ ಅವರ ಸಾಹಿತ್ಯ, ಅದ್ವಿಕ್ ಅವರ ಸಂಗೀತ.

ಇದುವರೆಗೆ ಗೀತ ಪಲ್ಲವದಲ್ಲಿ ಚಿತ್ರಗೀತೆಗಳನ್ನ ಕೇಳಿದರೆ. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

0: ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯರೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿನ್ನೆ ತಾನೇ ನಾವು ಸ್ವಾತಂತ್ರ್ಯ ಉತ್ಸವವನ್ನು ಆಚರಿಸಿದ್ದೀವಿ. ಸ್ವಾತಂತ್ರ್ಯ ಉತ್ಸವ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಉತ್ಸವ ಅಂದರೆ ನಾವೆಲ್ಲರೂ ಪ್ರೀತಿಯಿಂದ ಹೆಮ್ಮೆಯಿಂದ ಈ ಉತ್ಸವವನ್ನು ಸಂಭ್ರಮಿಸಿದ್ದೀವಿ. ಹಾಗಾದರೆ ಈ ನಮ್ಮ ದೇಶ ಪ್ರೇಮ ಅಂತಂದರೆ ಏನು, ಹೇಗೆ ನಮ್ಮ ದೇಶ ಪ್ರೇಮ ಇರಬಹುದು ಅನ್ನುವಂಥದ್ದನ್ನು ಇಂದಿನ ನಮ್ಮ ಗಾನಗಂಗೆಯಲ್ಲಿ ಮಾತನಾಡ್ತಾ ಹೋಗೋಣ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಿಪಿ ಗರೀಯಸಿ, ಈ ಒಂದು ಅರ್ಥಗರ್ಭಿತವಾದಂತಹ ಪ್ರಸಿದ್ಧವಾದಂತಹ ಸಂಸ್ಕೃತದ ನುಡಿಗಟ್ಟನ್ನು ಕೇಳಿರಬೇಕು ನೀವು. ಏನಿದ್ರ ಅರ್ಥ, ಯಾವಾಗ ಈ ಒಂದು ನುಡಿಗಟ್ಟು ನಮಗೆ ಸಿಕ್ತು ಅನ್ನೋದನ್ನು ಎಲ್ಲವನ್ನ ಮಾತನಾಡೋಣ ನಮ್ಮ ಇಂದಿನ ಗಾನಗಂಗೆಯಲ್ಲಿ. ಕೇಳೋಣ ಆರಂಭದಲ್ಲಿ ಒಂದು ಗೀತೆ, ನಂದಿ ಚಿತ್ರದ ಒಂದು ಗೀತೆ. ಪಿ ವಿ ಶ್ರೀನಿವಾಸ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.
1: ನಮ್ಮ ತಾಯಿ ಭಾರತಿ, ನಮ್ಮ ನಾಡು ಭಾರತ, ನಮ್ಮ ರೀತಿ ನಮ್ಮ

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಹೇಳಿ ಹೇಳಿ ಸಾಕಾಯ್ತು.
3: ಏನಾಯ್ತು?
2: ಹೊಸ ಕಿಡ್ ಬ್ಯಾಗ್ ಬೇಕಿತ್ತು.
3: ಮೊದಲು ಕ್ಯಾಪ್ಟನ್ ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ ಗೆ ಹೇಳು.
2: ಕರೆಕ್ಟ್.
3: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಗ್.
4: RBI ಹೇಳುತ್ತೆ,
5: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
6: ಕೇಳ್ತಾ ಇದ್ದೀರಾ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಮಾತನಾಡ್ತಾ ಇದ್ವಿ ನಮ್ಮ ದೇಶ ಪ್ರೇಮದ ಬಗ್ಗೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಪಿಗರಿಯಸಿ, ಅಂದರೆ ತಾಯಿ ಮತ್ತು ತಾಯ್ನಾಡು ಸ್ವರ್ಗಕ್ಕಿಂತಲೂ ಶ್ರೇಷ್ಠ ಅಂತ. ಈ ಅಮೂಲ್ಯವಾದಂತಹ ಮಾತು ವಾಲ್ಮೀಕಿ ರಾಮಾಯಣದಲ್ಲಿ ಕಂಡುಬರುತ್ತೆ. ರಾವಣನನ್ನ ಸಂಹರಿಸಿದ ನಂತರ ಶ್ರೀರಾಮ ಮತ್ತು ಲಕ್ಷ್ಮಣರು ಲಂಕೆಯಲ್ಲಿರುವಾಗ ಚಿನ್ನದಿಂದ ನಿರ್ಮಿಸಲ್ಪಟ್ಟಂತಹ ಅದ್ಭುತವಾದಂತಹ ಲಂಕಾ ನಗರವನ್ನ ಕಂಡು ಲಕ್ಷ್ಮಣನು ಅಲ್ಲಿಯೇ ಉಳಿದು ಆಳುವಂತಹ ಒಂದು ಆಸೆಯನ್ನ ವ್ಯಕ್ತಪಡಿಸ್ತಾನೆ. ಆಗ ಶ್ರೀರಾಮ ಹೇಳ್ತಾರೆ, ಚಿನ್ನದಿಂದ ಕೂಡಿದ ಲಂಕೆಯಾದರೂ ಕೂಡ ತನ್ನ ತಾಯ್ನಾಡಾದ ಅಯೋಧ್ಯೆಗೆ ಸಮ ಆಗಲಿಕ್ಕೆ ಆಗೋಲ್ಲ ಅಂತ. ಆಗ ಅಪಿ ಸ್ವರ್ಣಮಯಿ ಲಂಕಾ ನ ಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳ್ತಾರೆ. ಇದರ ಮೂಲಕ ಶ್ರೀರಾಮ ತಾಯಿ ಮತ್ತು ತಾಯ್ನಾಡಿನ ಮೇಲಿನ ಪ್ರೀತಿ, ಗೌರವ ಹಾಗೂ ಬಾಂಧವ್ಯವು ಸ್ವರ್ಗದ ಸುಖಕ್ಕಿಂತಲೂ ಶ್ರೇಷ್ಠ ಎಂಬ ಮಹತ್ವದ ಒಂದು ಸಂದೇಶವನ್ನು ನೀಡ್ತಾರೆ. ತಾಯಿ ನಮಗೆ ಜೀವನ, ಪ್ರೀತಿ, ಸಂಸ್ಕಾರ ಮತ್ತು ಮೌಲ್ಯಗಳನ್ನು ನೀಡ್ತಾಳೆ. ತಾಯ್ನಾಡು ನಮಗೆ ಗುರುತು, ಭಾಷೆ, ಸಂಸ್ಕೃತಿ, ಪರಂಪರೆ ಹಾಗೂ ಅಸ್ತಿತ್ವವನ್ನು ನೀಡುತ್ತೆ. ಆದ್ದರಿಂದ ನಾವು ಎಲ್ಲಿಯೇ ಇದ್ದರೂ ಕೂಡ ನಮ್ಮ ತಾಯ್ನಾಡಿನ ಮಣ್ಣಿನ ಮೇಲಿನ ಪ್ರೀತಿ ಸದಾ ನಮ್ಮ ಹೃದಯದಲ್ಲಿರಬೇಕು. ಈ ಮಾತು ನಮ್ಮಲ್ಲಿ ದೇಶಪ್ರೇಮ, ಕರ್ತವ್ಯ ಪ್ರಜ್ಞೆ ಮತ್ತು ನಮ್ಮ ಬೇರುಗಳ ಬಗ್ಗೆ ನಮ್ಮ ಹೆಮ್ಮೆಯನ್ನು ಬೆಳೆಸುತ್ತೆ. ತಾಯಿಯನ್ನ ಗೌರವಿಸೋಣ, ತಾಯ್ನಾಡನ್ನ ಪ್ರೀತಿಸೋಣ, ದೇಶದ ಪ್ರಗತಿಗೆ ನಮ್ಮ ಕೊಡುಗೆಯನ್ನ ನೀಡೋಣ. ಮುಂದಿನ ಗೀತೆ ಅನಿರೀಕ್ಷಿತ ಚಿತ್ರದಿಂದ ಆರಿಸಲಾದಂತಹ ಗೀತೆ. PB ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಬಿ ನಾಗೇಶ್ ಬಾಬಾ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

ನಮ್ಮ ದೇಶ ರಕ್ಷಣೆಗೆ ದಕ್ಷ ನಿವನು ಧೀರ ಕನ್ನಡದ ಪರಶುರಾಮ ನಿರುಪಮಾನ ಶೂರ ವಿಜಯ ವಿದ್ಯಾರಣ್ಯ ಹೊನ್ನ ಮಳೆಯ ಕರೆದರು ಅವರ ನಾಡಿನಿವನು ನಮಗೆ ಕೀರ್ತಿ ತರುವನು ಓ ದೇವಿ ಭಾರತಿ ಬೆಳಗು ಅವನಿಗಾರತಿ ನಾಡ ಶೂರದ

ನಮ್ಮ ಜನ್ಮಭೂಮಿ ಮಹರ್ಷಿಗಳ ತಪೋಭೂಮಿ ಸಾಹಸಿಗಳ ಪುಣ್ಯಭೂಮಿ ಮಹಾತ್ಮರ ಮಾತೃಭೂಮಿ ಭೂದೇವಿ ನಕ್ಕರೆ ರತ್ನ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕಾವೇರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ದೇಶ ಪ್ರೇಮದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಮ್ಮ ಶ್ರೀರಾಮಚಂದ್ರನೇ ಹೇಳಿದ ಹಾಗೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಆ ಕಾಲದಲ್ಲಿ ಶ್ರೀರಾಮನು ನಮಗೆ ಕೊಟ್ಟಂತಹ ಮಾತುಗಳು. ಇನ್ನು ನಮ್ಮ ಸ್ವಾತಂತ್ರ್ಯದ ಸಮಯದಲ್ಲಿ, ಅಂದರೆ ನಮ್ಮ ಸಂಗ್ರಾಮದ ಸಮಯದಲ್ಲೂ ಕೂಡ ದೇಶಭಕ್ತಿಯನ್ನು ಬಡಿದೆಬ್ಬಿಸಿದಂತಹ ಒಂದು ರಾಷ್ಟ್ರೀಯ ಗಾನ. ಅದಕ್ಕೆ ಈಗ 150 ವರ್ಷ. ಹೌದು, ಅದೇ ವಂದೇ ಮಾತರಂ. ವಂದೇ ಮಾತರಂಗೆ 150ನೇ ಜನ್ಮದಿನ. ವಿಷಯವೇ ಒಂದು ರೋಮಾಂಚನ. ಇದೊಂದು ಘೋಷಣೆ ಅಲ್ಲ, ರಾಷ್ಟ್ರ ಜಾಗೃತಿಯ ದಿವ್ಯ ಮಂತ್ರವಾಗಿ ದೇಶ ವಿದೇಶಗಳಲ್ಲಿ ಜನರೆದೆಯನ್ನು ತಟ್ಟಿ ಮುಟ್ಟಿ ಕುಟ್ಟಿ ಎಬ್ಬಿಸಿದ್ದು ಒಂದು ಇತಿಹಾಸದ ಸತ್ಯ ಸಂಗತಿ. ಜನಮನದ ಭಾವನೆಯನ್ನು ಅರಿತು, ದೇಶಭಕ್ತರೆಲ್ಲರ ನಾಡಿ ಮಿಡಿತವನ್ನು ತಿಳಿದು, ಹೃದಯದ ಬಡಿತವನ್ನು ಗುರುತಿಸಿ ಬಂಕಿಮಚಂದ್ರರು ನೀಡಿದಂತಹ ನವ ಪಂಚಾಕ್ಷರಿ ಮಂತ್ರ ಅಂತಲೇ ಹೇಳಬಹುದು ವಂದೇ ಮಾತರಂ. ಅರಿಯದವರಿಗೆ ಇದೊಂದು ಎರಡು ಶಬ್ದಗಳ ಜೋಡಿ ಎನಿಸಿದಲ್ಲಿ, ಅರಿತವರಿಗೆ ಇದರಿಂದಾದ ಮೋಡಿ ಅಕ್ಷರಗಳಲ್ಲಿ ವರ್ಣಿಸೋದಕ್ಕೆ ಅಸಾಧ್ಯ. ಸ್ವಾಭಿಮಾನದ ಪ್ರತೀಕವಾದಂತಹ ಸ್ವಾತಂತ್ರ್ಯ ಸಂಗ್ರಾಮ ಕಾಲದಲ್ಲಿ ದೇಶದೆಲ್ಲೆಡೆ ಬಗೆ ಬಗೆಯ ಆಂದೋಲನಗಳು ನಡೆದಿದ್ದನ್ನು ಚರಿತ್ರೆಯಲ್ಲಿ ತಿಳಿದಿದ್ದೇವೆ. ಸೋಲರಿಯದ ತಾಯಿ ಭಾರತೀಯ ಸಂತತಿಗೆ ಅನ್ಯಾಯದ ವಿರುದ್ಧ ಸಿಡಿದೇಳುವ ಬಗೆ ಬಗೆಯ ಸಾಧನಗಳು ದೊರಕುತ್ತಲೇ ಇದ್ವು. ಆಧ್ಯಾತ್ಮಿಕವಾಗಿ ರಾಜಕೀಯವಾಗಿ ತನ್ನ ತನವನ್ನು ಉಳಿಸುವ ಬೆಳೆಸುವ ವಿವಿಧ ರೀತಿಯ ಜನಜಾಗೃತಿ ನಡೀತಾನೇ ಬರ್ತಾ ಇತ್ತು. ಹಾಗೆಯೇ ಅದು ದಾಖಲೆ ಕೂಡ ಆಗಿದೆ. ಸತ್ಯಾಗ್ರಹ, ಕಾರಾಗ್ರಹ ಮೊದಲಾದ ಮಾರ್ಗದಲ್ಲಿ ಸ್ವರಾಜ್ಯ ಪ್ರಾಪ್ತಿಯ ಪ್ರಯತ್ನಗಳು ಹಲವು. ದುಷ್ಟರ ದಮನಕ್ಕೆ ಕ್ರಾಂತಿಯೇ ಸೂಕ್ತ ಎಂಬಂತಹ ಒಂದು ನಿರ್ಣಯಕ್ಕೆ ಬಂದು, ಕಿರಿ ಹಿರಿಯರೆಂಬ ಭೇದವಿಲ್ಲದೆ ದೇಶದಾದ್ಯಂತ ಪರಿಶ್ರಮಿಸಿದ ಸ್ತ್ರೀ ಪುರುಷರಿಗೇನೂ ಕೊರತೆ ಇಲ್ಲ. ಹೀಗೆ ಎಲ್ಲರಿಗೂ ಸ್ಫೂರ್ತಿ ಕಾರ್ಯೋತ್ಸಾಹ ನೀಡಿದಂತಹ ವಂದೇ ಮಾತರಂನ ಸ್ಮರಣೆಯೇ ಇಂದಿನ ದಿನಗಳ ದೇಶ ವಿದೇಶಗಳ ಗೊಂದಲಗಳ ನಡುವೆಯೂ ಆತ್ಮಾಭಿಮಾನದಿಂದ ಬದುಕೋದಕ್ಕೆ ಪ್ರೇರಣೆ ನೀಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ವಂದೇ ಮಾತರಂ ಈ ಒಂದು ಹಾಡಿಗೆ 150ರ ಜನ್ಮದಿನ. ಅದಕ್ಕೂ ಕೂಡ ನಾವು ನಮ್ಮ ನಮನವನ್ನು ತಿಳಿಸ್ತಾ ನಮ್ಮ ಕಾರ್ಯಕ್ರಮದ ಮುಂದಿನ ಗೀತೆಯತ್ತ ಸಾಗೋಣ. ವೀರಪ್ಪ ನಾಯ್ಕ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ನಾರಾಯಣ್ ಫಯಾಜ್ ಅವರು. ಎಸ್ ನಾರಾಯಣ್ ಅವರದ್ದೇ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ.

AK-56 ಚಿತ್ರದ ಗೀತೆಯನ್ನ ಕೇಳಿದ್ರಿ ಎಲ್ಲ ರಾಮಾನುಜಂ ಹಾಗೂ ಅವಿನಾಶ್ ಛಬ್ಬಿ ಅವರ ಕಂಠದಲ್ಲಿ, ಅಶೋಕ್ SM ಅವರ ಸಾಹಿತ್ಯಕ್ಕೆ ಅಭಿಮಾನ್ ರಾಯ್ ಅವರ ಸಂಗೀತವಿತ್ತು. ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ದೇಶ ಪ್ರೇಮದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಗೆಯೇ ದೇಶ ಪ್ರೇಮಕ್ಕೆ ಯಾವ ಯಾವ ಉದಾಹರಣೆಗಳು ಕೂಡ ನಮಗೆ ಪ್ರೇರೇಪಣೆಯನ್ನು ನೀಡ್ತಾ ಇದೆ ಅಂತ ಕೂಡ ನೋಡ್ತಾ ಇದ್ದೇವೆ. ಹಾಗೆಯೇ ನೋಡ್ತಾ ಹೋದರೆ ಅದರಲ್ಲಿ ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ, ಎಲ್ಲರೂ ಕೇಳಿರುವಂತಹ ಒಂದು ಗೀತೆಯೇ ಇದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಧಿಕೃತ ಪ್ರಾರ್ಥನೆ. ಸಂಸ್ಕೃತದಲ್ಲಿ ರಚಿತವಾದಂತಹ ಈ ಪ್ರಾರ್ಥನೆಯು ಮಾತೃಭೂಮಿಗೆ ನಮನ, ದೇಶಭಕ್ತಿ ಮತ್ತು ರಾಷ್ಟ್ರ ರಕ್ಷಣೆಗಾಗಿ ಸಮರ್ಪಣಾ ಭಾವವನ್ನು ಹೊಂದಿದೆ. ಇದನ್ನು ಸಂಸ್ಕೃತ ಪ್ರಾಧ್ಯಾಪಕರಾದಂತಹ ನರಹರಿ ನಾರಾಯಣ ಭಿಡೆ ಅವರು ಬರೆದಿದ್ದಾರೆ. ಮಾತೃಭೂಮಿಯ ಮಡಿಲಲ್ಲಿ ಬೆಳೆದಂತಹ ತಾನು ದೇಶದ ಸೇವೆಗಾಗಿ ಈ ಶರೀರವನ್ನು ಸಮರ್ಪಿಸುವುದಾಗಿ ನಮಸ್ಕರಿಸ್ತಾನೆ ಒಬ್ಬ ದೇಶ ಪ್ರೇಮಿ. ಹಿಂದೂ ರಾಷ್ಟ್ರದ ಅಂಗಗಳಾಗಿ ರಾಷ್ಟ್ರದ ಕಾರ್ಯಕ್ಕಾಗಿ ಕಟಿಬದ್ಧರಾಗಿ ಸೇವೆ ಮಾಡೋದಕ್ಕೆ ಆಶೀರ್ವಾದವನ್ನು ಕೂಡ ಕೋರ್ತಾ ಇದ್ದಾನೆ ದೇಶ ಪ್ರೇಮಿ. ಜಗತ್ತಿನಲ್ಲೇ ಅಜೇಯವಾದ ಶಕ್ತಿ, ಸುಶೀಲ ಹಾಗೂ ರಾಷ್ಟ್ರದ ಉನ್ನತಿಗಾಗಿ ದೃಢವಾದ ಮನಸ್ಸು ಹಾಗೂ ಶೌರ್ಯವನ್ನು ಪ್ರಾರ್ಥಿಸ್ತಾನೆ ಈ ದೇಶ ಪ್ರೇಮಿ. ಹೀಗೆ ಈ ಒಂದು ಗೀತೆಯು ನಮ್ಮ ಎಲ್ಲರಿಗೂ ಕೂಡ ಪ್ರೇರಣಾದಾಯಕವಾಗಿದೆ ಅಂದರೆ ತಪ್ಪಾಗಲಾರದು. ಮುಂದಿನ ಗೀತೆ ನಮೋ ಭಾರತ್ ಚಿತ್ರದ ಗೀತೆ. ಚೇತನ್ ನಾಯಕ್ ಅವರ ಒಂದು ಕಂಠದಲ್ಲಿ ಮೂಡಿಬಂದಿದೆ ಈ ಗೀತೆ. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ರವೀಶ್ AT ಅವರ ಸಂಗೀತ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕೇಶವಾದಿತ್ಯ ಅವರ ಸಾಹಿತ್ಯಕ್ಕೆ ಯಶೋವರ್ಧನ್ ಅವರ ಸಂಗೀತವಿತ್ತು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: www.radiomaria.com. ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಕೇಳ್ತಾ ಇದ್ದೀರಾ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮವನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 10:10:30. ಭಾರತವು 1947 August 15 ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ ಸ್ವತಂತ್ರ ದೇಶ ಆಯಿತು. 2026 August 15 ಭಾರತವು ಸ್ವಾತಂತ್ರ್ಯದ 79 ಪೂರ್ಣಗೊಳಿಸಿ ಒಟ್ಟು 80 ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಂಡಿದೆ. ಕಳೆದ ಇಷ್ಟು ದಶಕಗಳಲ್ಲಿ ಕೃಷಿ, ವಿಜ್ಞಾನ, ತಂತ್ರಜ್ಞಾನ ಹಾಗೂ ಆರ್ಥಿಕತೆಯಲ್ಲಿ ದೇಶವು ಅಭೂತಪೂರ್ವ ಸಾಧನೆ ಮಾಡಿದೆ. ಸ್ವಾತಂತ್ರ್ಯದ ಪ್ರಮುಖ ಮೈಲಿಗಲ್ಲುಗಳು ಅಂದರೆ 1947 ಅಂತಲೇ ಹೇಳ್ಬೋದು. ಸ್ವಾತಂತ್ರ್ಯಕ್ಕೂ ಮುಂಚೆ ಅಥವಾ ಸ್ವಾತಂತ್ರ್ಯ ಪಡೆಯುವಂತಹ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಅಂತ್ಯ ಹಾಗೂ ಜವಾಹರಲಾಲ್ ನೆಹರು ಅವರು ಪ್ರಥಮ ಪ್ರಧಾನಿಯಾಗಿ ಧ್ವಜಾರೋಹಣ ಮಾಡಿದರು. ಇನ್ನು 1950 ಬಂದರೆ ಗಣರಾಜ್ಯ ಸ್ಥಾಪನೆ ಆಯಿತು. January 26 ಸಂವಿಧಾನ ಜಾರಿಗೆ ಬಂತು. ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಆಯಿತು. ಇನ್ನು 1960-70 ತಗೊಂಡ್ರೆ ಹಸಿರು ಕ್ರಾಂತಿ, ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ದೇಶವು ಮುಂಚೂಣಿಗೆ ಬಂತು. ಇನ್ನು 1974-98 ಈ ಒಂದು ಅವಧಿಯನ್ನು ತೆಗೆದುಕೊಂಡ್ರೆ ಪರಮಾಣು ಪರೀಕ್ಷೆ ಅಂದರೆ ಪೋಖ್ರಾನ್ ಪರಮಾಣು ಪರೀಕ್ಷೆಗಳ ಮೂಲಕ ಭಾರತವು ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಜಗತ್ತಿಗೆ ಸಾಬೀತುಪಡಿಸ್ತು. ಇನ್ನು 80-2000 ತಗೊಂಡ್ರೆ ತಂತ್ರಜ್ಞಾನ ಹಾಗೂ ಮಾಹಿತಿ ಯುಕ್ತಿ ಅಂದರೆ ಐಟಿ ಕ್ಷೇತ್ರ ಹಾಗೂ ಉದಾರೀಕರಣದ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಹೆಜ್ಜೆಗಳು ಗಟ್ಟಿಯಾದವು. ಇನ್ನು ಇತ್ತೀಚಿನ ದಿನಗಳನ್ನು ತೆಗೆದುಕೊಂಡ್ರೆ ಅಂದರೆ 2008-2023 ಅಂತ ನಾವು ಗಣನೆಗೆ ತೆಗೆದುಕೊಂಡ್ರೆ ಬಾಹ್ಯಾಕಾಶದ ಯಶಸ್ಸನ್ನು ಕಂಡಿತು ಭಾರತ. ಹೌದು, ಚಂದ್ರಯಾನ 1 ಹಾಗೂ ಇತಿಹಾಸ ಸೃಷ್ಟಿಸಿದ ಚಂದ್ರಯಾನ 3 ಯಶಸ್ಸಿನೊಂದಿಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಅಗ್ರ ಪಂಕ್ತಿಯಲ್ಲಿ ನಿಂತಿದೆ. 2026 ಒಂದು ಅಭಿವೃದ್ಧಿಯ ಪಥ ಅಂತಲೇ ಹೇಳ್ಬೋದು ನಾವು. ಭಾರತವು ತಂತ್ರಜ್ಞಾನ, ನಾವೀನ್ಯತೆ ಹಾಗೂ ಸ್ವಾವಲಂಬನೆಯೊಂದಿಗೆ 2047 ವಿಕಸಿತ ಭಾರತ ಗುರಿಯತ್ತ ದಾಪುಗಾಲಿಡ್ತಾ ಇದೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಖಡಕ್ ಚಿತ್ರದ ಗೀತೆ, MN ಕೃಪಾಕರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಪ್ರತಾಪ್ ರೆಡ್ಡಿ ಅವರ ಸಾಹಿತ್ಯ, ಕೃಪಾಕರ್ MN ಅವರ ಸಂಗೀತ.

ವಿಕಸಿತ ಭಾರತದ ಬಗ್ಗೆ ಹೇಳ್ತಾ ಇದ್ದೆ. ವಿಕಸಿತ ಭಾರತ ಅಂದರೆ ಆರ್ಥಿಕವಾಗಿ ಬಲಿಷ್ಠ, ಸಾಮಾಜಿಕವಾಗಿ ಸಮಾನ, ತಾಂತ್ರಿಕವಾಗಿ ಮುಂದುವರೆದಂತಹ ಸ್ವಾವಲಂಬಿ ಸುಸ್ಥಿರ ಭಾರತವನ್ನು ನಿರ್ಮಿಸುವಂತಹ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನ. 2047ರಲ್ಲಿ ಭಾರತದ ಸ್ವಾತಂತ್ರ್ಯದ 100ನೇ ವರ್ಷಾಚರಣೆಯ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ರೂಪಿಸುವುದೇ ಇದರ ಒಂದು ಪ್ರಮುಖವಾದಂತಹ ಗುರಿಯಾಗಿದೆ. ಏನಪ್ಪ ಈ ವಿಕಸಿತ ಭಾರತದ ಪ್ರಮುಖ ಅಂಶಗಳು ಅಂತಂದರೆ, ಬಲಿಷ್ಠ ಮತ್ತು ಸ್ಥಿರ ಆರ್ಥಿಕ ವ್ಯವಸ್ಥೆ, ಉದ್ಯೋಗಾವಕಾಶ ಹೆಚ್ಚಳ, ಕೈಗಾರಿಕೆ, ವ್ಯಾಪಾರ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನವನ್ನು ನೀಡೋದು, ಹಾಗೆಯೇ ಭಾರತವನ್ನು ಜಾಗತಿಕ ಆರ್ಥಿಕ ಶಕ್ತಿಯನ್ನಾಗಿ ರೂಪಿಸೋದು, ಮತ್ತು ಪ್ರತಿಯೊಬ್ಬರಿಗೂ ಕೂಡ ಗುಣಮಟ್ಟದ ಶಿಕ್ಷಣ, ಯುವಜನರಿಗೆ ಕೌಶಲ್ಯಾಭಿವೃದ್ಧಿ, ಸಂಶೋಧನೆ ಮತ್ತು ನವೀನತೆಗೆ ಪ್ರೋತ್ಸಾಹವನ್ನು ನೀಡೋದು, ಶಿಕ್ಷಣವನ್ನು ಉದ್ಯೋಗ ಮತ್ತು ಉದ್ಯಮಶೀಲತೆಯೊಂದಿಗೆ ಸಂಪರ್ಕಿಸೋದು, ಹಾಗೆಯೇ ಡಿಜಿಟಲ್ ಸೇವೆಗಳ ವಿಸ್ತರಣೆ, ಕೃತಕ ಬುದ್ಧಿಮತ್ತೆ ಅಂದರೆ AI ಮತ್ತು ಬಾಹ್ಯಾಕಾಶ, ರೊಬೋಟಿಕ್ಸ್ ಮುಂತಾದ ಕ್ಷೇತ್ರಗಳಲ್ಲಿ ಪ್ರಗತಿ ತಂತ್ರಜ್ಞಾನವನ್ನು ಜನರ ಜೀವನವನ್ನು ಸುಲಭಗೊಳಿಸೋದಕ್ಕೆ ಬಳಸುವಂಥದ್ದು. ಮತ್ತೊಂದು ಮುಖ್ಯವಾದಂಥದ್ದು ಏನಪ್ಪ ಅಂತಂದರೆ ಆತ್ಮನಿರ್ಭರ ಭಾರತ. ಹೌದು, ಭಾರತದಲ್ಲಿ ತಯಾರಿಸಿ ಅಂದರೆ ಮೇಕ್ ಇನ್ ಇಂಡಿಯಾ ಎಂಬಂತಹ ಒಂದು ಆಶಯದೊಂದಿಗೆ ದೇಶೀಯ ಉತ್ಪಾದನೆಗೆ ಉತ್ತೇಜನ ನೀಡುವಂಥದ್ದು, ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡಿ ಭಾರತೀಯ ಉತ್ಪನ್ನಗಳು ಮತ್ತು ಉದ್ಯಮಗಳನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವಂಥದ್ದು. ಈ ಎಲ್ಲದರೊಂದಿಗೆ ಆರೋಗ್ಯಕರವಾದಂತಹ ಒಂದು ಭಾರತವನ್ನು ಕಟ್ಟೋದು. ಆರೋಗ್ಯಕರ ಭಾರತ ಅಂತಂದರೆ ಎಲ್ಲರಿಗೂ ಕೈಗೆಟುಕುವ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆ, ಉತ್ತಮ ಆಸ್ಪತ್ರೆಗಳು, ವೈದ್ಯಕೀಯ ಮೂಲ ಸೌಕರ್ಯ ಮತ್ತು ಪೌಷ್ಟಿಕತೆಗೆ ಮತ್ತು ಸ್ವಚ್ಛತೆಗೆ ಆದ್ಯತೆಯನ್ನು ನೀಡುವಂಥದ್ದು, ಮತ್ತು ನವೀಕರಿಸಬಹುದಾದಂತಹ ಇಂಧನದ ಬಳಕೆ, ಪರಿಸರ ಸಂರಕ್ಷಣೆ, ಸ್ವಚ್ಛ ಮತ್ತು ಹಸಿರು ನಗರಗಳನ್ನು, ಹವಾಮಾನ ಬದಲಾವಣೆಯನ್ನು ಎದುರಿಸುವಂತಹ ಕ್ರಮಗಳು ಕೂಡ ಇದರಲ್ಲಿ ಒಂದು ನಮ್ಮ ಯೋಜನೆಗಳಲ್ಲಿ ಒಳಗೊಂಡಿದೆ. ವಿಕಸಿತ ಭಾರತ ಅಂದರೆ ಕೇವಲ ಆರ್ಥಿಕ ಬೆಳವಣಿಗೆ ಮಾತ್ರ ಅಲ್ಲ, ಮಹಿಳೆಯರು, ಯುವಕರು, ರೈತರು, ಕಾರ್ಮಿಕರು ಮತ್ತು ಸಮಾಜದ ಪ್ರತಿಯೊಂದು ವರ್ಗದವರಿಗೂ ಕೂಡ ಸಮಾನ ಅವಕಾಶಗಳು ದೊರೆಯುವಂತಹ ಭಾರತವು ಕೂಡ ಆಗಿದೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಜೋಶ್ ಚಿತ್ರದಿಂದ ಆರಿಸಲಾದಂಥ ಗೀತೆ. ವರ್ಧನ್, ಹರ್ಷ, ಚೈತ್ರ, ಅನುರಾಧ ಭಟ್ ಅವರು ಹಾಡಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ, ವರ್ಧನ್ ಅವರ ಸಂಗೀತ.

2047ರ ಭಾರತದ ಕನಸು. ವಿಕಸಿತ ಭಾರತ ಸರ್ಕಾರದ ಪ್ರಯತ್ನದಿಂದ ಮಾತ್ರ ಸಾಧ್ಯ ಇಲ್ಲ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಇದು. ಪ್ರಾಮಾಣಿಕತೆ, ಶಿಸ್ತು, ಕಠಿಣ ಪರಿಶ್ರಮ ಹಾಗೂ ದೇಶ ಪ್ರೇಮವು ಕೂಡ ಅತ್ಯಗತ್ಯ. ನನ್ನ ದೇಶದ ಅಭಿವೃದ್ಧಿಯೇ ನನ್ನ ಅಭಿವೃದ್ಧಿ, ನನ್ನ ಕೊಡುಗೆಯೇ ವಿಕಸಿತ ಭಾರತದ ನಿರ್ಮಾಣದ ಹೆಜ್ಜೆ ಅಂತ ಪ್ರತಿಯೊಬ್ಬರೂ ಕೂಡ ಅರಿತುಕೊಂಡ್ರೆ ಖಂಡಿತವಾಗಿಯೂ ನಮ್ಮ ದೇಶದ ಅಭಿವೃದ್ಧಿಗೆ ನಾವು ನಮ್ಮ ಅಳಿಲು ಸೇವೆಯನ್ನು ಕೊಟ್ಟಾಗತ್ತೆ. ಇಂದಿನ ವಿದ್ಯಾರ್ಥಿಗಳೇ 2047ರ ಭಾರತದ ನಿರ್ಮಾತೃಗಳು ಅಂತ ಹೇಳ್ಬೋದು. ಉತ್ತಮ ಶಿಕ್ಷಣ ಪಡೆಯೋದ್ರ ಮೂಲಕ, ಹೊಸ ಕೌಶಲ್ಯಗಳನ್ನು ಕಲಿಯೋದ್ರ ಮೂಲಕ, ಪರಿಸರವನ್ನು ರಕ್ಷಿಸೋದು, ಸಂವಿಧಾನದ ಮೌಲ್ಯಗಳನ್ನು ಗೌರವಿಸೋದು, ಹಾಗೆಯೇ ಜವಾಬ್ದಾರಿಯುತ ನಾಗರಿಕರಾಗುವುದು, ಇವೆಲ್ಲದರ ಮೂಲಕ ವಿಕಸಿತ ಭಾರತದ ನಿರ್ಮಾಣಕ್ಕೆ ನೀಡಬಹುದಾದಂತಹ ಒಂದು ಮಹತ್ವದ ಕೊಡುಗೆಯಾಗಿದೆ. ಒಟ್ಟಿನಲ್ಲಿ ವಿಕಸಿತ ಭಾರತ 2047 ಅಂತಂದರೆ ಸಮೃದ್ಧ, ಸ್ವಾವಲಂಬಿ, ಸಮಾನತೆಯ, ತಾಂತ್ರಿಕವಾಗಿ ಶಕ್ತಿಶಾಲಿ, ಪರಿಸರ ಸ್ನೇಹಿ ಮತ್ತು ಜಾಗತಿಕವಾಗಿ ಮುಂಚೂಣಿಯಲ್ಲಿರುವಂತಹ ಭಾರತವನ್ನು ನಿರ್ಮಿಸುವಂತಹ ಸಂಕಲ್ಪ ನಮ್ಮೆಲ್ಲರದಾಗಲಿ ಅಂತ ಹೇಳ್ತಾ ಇಂದಿನ ನಮ್ಮ ಗಾನಗಂಗೆ ಕಾರ್ಯ

ವಾರವನ್ನು ಮುಗಿಸುವಂತಹ ಸಮಯ ಬರ್ತಾ ಇದೆ. ಸ್ನೇಹಿತರೆ, ನಾವು ಆರಂಭದಲ್ಲಿ ದೇಶ ಪ್ರೇಮದಿಂದ ಪ್ರಾರಂಭ ಮಾಡಿದ್ವಿ. ರಾಮ ಕೂಡ ಹೇಗೆ ನಮಗೆ ದೇಶ ಪ್ರೇಮವನ್ನು ಆಗಿನ ಕಾಲದಲ್ಲಿಯೇ ತಿಳಿಸಿಕೊಟ್ಟಿದ್ದ, ಹಾಗೇ ನಮಸ್ತೆ ವತ್ಸಲೆ ಮಾತೃಭೂಮಿ ಅನ್ನುವಂಥದ್ದನ್ನು ಕೂಡ ನಾವು ತಿಳಿದುಕೊಂಡ್ವಿ. ಬರ್ತಾ ಹಾಗೇ ವಿಕಸಿತ ಭಾರತ 1947 2026 ನಮ್ಮ ದೇಶದ ಪ್ರಗತಿ ಹೇಗಾಯಿತು ಅಂತ ನೋಡಿದ್ವಿ. ಈಗ ನಮ್ಮ ಕನಸು ವಿಕಸಿತ ಭಾರತದತ್ತ, ಅದು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈಜೋಡಿಸಿ ನಮ್ಮ ದೇಶವನ್ನು ಸಮೃದ್ಧ ಭರಿತವಾಗಿ ಸಂಪದ್ಭರಿತವಾಗಿ ಮಾಡೋಣ ಅಂತ ಹೇಳ್ತಾ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ನಮಸ್ಕಾರ. ಅಮೃತ ಗಳಿಗೆ ಚಿತ್ರದ ಗೀತೆ ಬಿ ಆರ್ ಛಾಯಾ ಅವರು ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಒಂದು ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುನ್ಹೇರೆ ಪಲ್. ಸುನೇರೆ ಪಲ್ನಲ್ಲಿ ಆರಂಭದಲ್ಲಿ ಕೇಳಿ ದಿಲ್ ಅಪನಾ ಔರ್ ಪ್ರೀತ್ ಪರಾಯಿ ಚಿತ್ರದ ಗೀತೆ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತ.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಅನ್ಪಡ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ರಾಜಾ ಮೆಹದಿ ಅಲಿ ಖಾನ್ ಅವರ ಸಾಹಿತ್ಯಕ್ಕೆ ಮದನ್ ಮೋಹನ್ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳನ್ನ. ಮುಂದಿನ ಗೀತೆ ಆರ್ ಪಾರ್ ಚಿತ್ರದ ಗೀತೆ, ಹಾಡಿದ್ದಾರೆ ಗೀತಾ ದತ್, ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ, ಓಪಿ ನಯ್ಯರ್ ಅವರ ಸಂಗೀತ.

ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಕಾಶ್ಮೀರ್ ಕಿ ಕಲಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಎಚ್ ಬಿಹಾರಿ ಅವರ ಸಾಹಿತ್ಯಕ್ಕೆ ಓಪಿ ನಯ್ಯರ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದೆ ಕೇಳಿ ಜುವೆಲ್ ಥೀಫ್ ಚಿತ್ರದ ಗೀತೆ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ.

ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ರಾಮ್ಪುರ್ ಕಾ ಲಕ್ಷ್ಮಣ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಆರ್ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನವಿತ್ತು. ಸುನ್ಹೇರೆ ಪಲ್ನಲ್ಲಿ ಕಡೆಯದಾಗಿ ಮೂಡಿ ಬರ್ತಾ ಇದೆ ಹಮ್ದೋನು ಚಿತ್ರದ ಗೀತೆ. ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಧ್ವನಿ, ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯ, ಜಯದೇವ್ ಅವರ ಸಂಗೀತವಿದೆ.

ಇದುವರೆಗೆ ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದರೆ. ಇದು ಆಕಾಶವಾಣಿ, ಸಮಯ ಆಗಲಿದೆ 11 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111.

ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಕ್ತಿಯ ಸಾಕಾರ ಮೂರ್ತಿ ಶ್ರೀರಾಮಕೃಷ್ಣ ಪರಮಹಂಸರ ಪುಣ್ಯಸ್ಮರಣೆಯಿಂದು ನಾಡಿನ ಎಲ್ಲ ಶ್ರೀರಾಮಕೃಷ್ಣ ಮಠ್ ಮಿಷನ್ ಹಾಗೂ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮಗಳಲ್ಲಿ ವಿಶೇಷ ಪೂಜೆ, ಭಜನೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ವಿಧ್ಯುಕ್ತವಾಗಿ ನಡೆಯುತ್ತಿವೆ. ಹಿರಿಯ ಸ್ವಾಮೀಜಿಗಳು, ಯತಿಗಳು, ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದಾಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ, ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಭಗವಂತ ಪೂರ್ವಭಾಷಿ. ಅವನ ಅನುಗ್ರಹದಿಂದ ಅಜ್ಞಾನದ ಅಂಧಕಾರ ಕಳೆದು ಸುಜ್ಞಾನದ ದೀಪ ಬೆಳಗಲು ಶಬ್ದ ಕೊಟ್ಟವನು ಭಗವಂತ ಎಂದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ಆಶೀರ್ವಚನ ನೀಡಿದರು. ಧಾರವಾಡದ ಶ್ರೀಮದ್ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ್ಯ ಕೈಗೊಂಡಿರುವ ಶ್ರೀಗಳು ಶ್ರೀರಾಮನ ಕಾರುಣ್ಯ ದುಃಖ ವಿಮೋಚಕ, ಮನುಷ್ಯ ಸ್ವತಂತ್ರರೂಪಿ ಭಗವಂತ ಎಂಬ ಬಿಂಬದ ಪ್ರತಿಬಿಂಬ ಮಾತ್ರ ಎಂದರು. ಭಾರತರತ್ನ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯತಿಥಿಯಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಇಂದು ಬೆಳಗ್ಗೆ ಹೊಸದಿಲ್ಲಿಯ ಸದೈವ್ ಅಟಲ್ ಸ್ಮೃತಿವನಕ್ಕೆ ಭೇಟಿ ನೀಡಿ ಶ್ರದ್ದಾಸುಮನ ಅರ್ಪಿಸಿದರು. ಇಂದು ದೇಶಾದ್ಯಂತ ಎಲ್ಲ ರಾಜ್ಯಗಳ ಬಿಜೆಪಿ ಕಚೇರಿಗಳಲ್ಲಿ ಅಟಲ್ ಸ್ಮರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಟ್ರಸ್ಟ್ ಸಹಯೋಗದಲ್ಲಿ ದೇಸಿ ಟ್ರಸ್ಟ್ ಇಂದು ವಿಶೇಷ ವಿಚಾರ ಸಂಕಿರಣ ಆಯೋಜಿಸಿದೆ. ಮಂಜುನಾಥ್ ಚಾಂದ್ ಅವರು ಕನ್ನಡಕ್ಕೆ ಅನುವಾದಿಸಿರುವ ಮೀರಾ ಬೆಹನ್ ಅವರ ಮಹಾತ್ಮನ ಮಗಳು ಕೃತಿಯನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಪುನರ್ಚಿತ್ ಕಲೆಕ್ಟಿವ್ ನಿರ್ಮಿಸಿದ ಹೊಟ್ಟೆಗೆ ಹಿಟ್ಟು ಕಿರುಚಿತ್ರ ಪ್ರದರ್ಶಿಸಲಾಯಿತು. ಚಾಮರಾಜನಗರದ ದೀನಬಂಧು ಮಕ್ಕಳ ಮನೆ ಆಶ್ರಮ ಸಂಸ್ಥೆಯ ಜಿಎಸ್ ಜಯದೇವ ಸೇರಿದಂತೆ ಅನೇಕ ಗಣ್ಯರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಖ್ಯಾತ ರಂಗಕರ್ಮಿ ಪ್ರಸನ್ನ ಅವರು ಮಾಹಿತಿ ನೀಡಿದ್ದಾರೆ.
1: ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಗಾಂಧಿ ಭವನದಲ್ಲಿ ಸೆಮಿನಾರ್ ಶೀರ್ಷಿಕೆ ಇಂದಿನ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಗಾಂಧೀಜಿ ಅಂತ ಇದೆ. ಇಂದಿನ ಬಿಕ್ಕಟ್ಟನ್ನು ನಾವು ಹಲವು ವಿಧದಲ್ಲಿ ನೋಡ್ತಾ ಇದ್ದೇವೆ. ಅದನ್ನ ರಾಜಕೀಯ ಬಿಕ್ಕಟ್ಟು, ಯುವಜನತೆಯ ಬಿಕ್ಕಟ್ಟು, ಗ್ರಾಮೀಣ ಬಿಕ್ಕಟ್ಟು, ವಾತಾವರಣ ಬಿಸಿ ಏರುತ್ತಿರುವ ಬಿಕ್ಕಟ್ಟು ಹೀಗೆ ನೋಡ್ತಾ ಇದ್ದೇವೆ. ಅದಕ್ಕೆ ಉತ್ತರ ಕೂಡ ಪ್ರತ್ಯೇಕಿಸಿ ಕಾಣುವ ಪ್ರಯತ್ನವನ್ನು ಮಾಡಿ ಸೋಲ್ತಾ ಇದೆ. ಗಾಂಧೀಜಿ ಹೀಗೆ ಮಾಡ್ತಾ ಇರಲಿಲ್ಲ. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಕೂಡ ಸ್ವರಾಜ್ಯದ ಕಹಳೆ ಮೊಳಗಿಸಿದರೆ, ಇತ್ತ ಜನತೆಯ ನಡುವೆ ಗ್ರಾಮೀಣ ಬಡವರ ಪರವಾಗಿ ಸ್ವರಾಜ್ಯದ ಕಹಳೆಯನ್ನು ಅವರು ಮೊಳಗಿಸಿದರು. ಹಾಗಾಗಿ ಅವರು ಖಾದಿ, ಗ್ರಾಮೋದ್ಯೋಗಗಳನ್ನೆಲ್ಲ ಮುಂದೊತ್ತಿ ಗ್ರಾಮೀಣ ಬಡತನವನ್ನು ನಿವಾರಿಸಿ ಗ್ರಾಮೀಣ ಜನರನ್ನ ಮತ್ತೆ ಸ್ತ್ರೀಯರನ್ನು ಧ್ವನಿ ಕೊಡುವ ಕೆಲಸವನ್ನು ಅವರು ಮಾಡಿದರು. ಗಾಂಧೀಜಿಯವರ ಈ ಕನಸನ್ನ ನನಸಾಗಿಸುವ ಪ್ರಯತ್ನ ಮಾಡೋಣ.
0: ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬಗೇರಿ ಸಮೀಪದ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿಯನ್ನು ಇಂದು ಸಂಜೆ 4:30ಕ್ಕೆ ಹಟ್ಟಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಗಣ್ಯರು ಪ್ರದಾನಿಸಲಿದ್ದಾರೆ. ಪ್ರಶಸ್ತಿ 1 ಲಕ್ಷ ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದಲ್ಲಿ ಅರಣ್ಯಾಧಿಕಾರಿಗಳ ಗುಂಡಿಗೆ 3 ಮೃತಪಟ್ಟ ಘಟನೆಗೆ ಸಂಬಂಧಿಸಿ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ 7 ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆ ವರದಿ ಆಧರಿಸಿ ತಮ್ಮ ವರದಿಯನ್ನು ಸಲ್ಲಿಸುವುದಾಗಿ ಅವರು ಹೇಳಿದರು. ಬೆಂಗಳೂರಿನ ಶ್ರೀರಾಮ ಕಲಾವೇದಿಕೆ ಧಾರವಾಡದ ಶ್ರೀ ಆಲೂರು ವೆಂಕಟರಾವ್ ಭವನದಲ್ಲಿ ಇಂದು ಸಂಜೆ 5:30ಕ್ಕೆ ಶ್ರಾವಣ ಸಂಗೀತ ಕಾರ್ಯಕ್ರಮ ಏರ್ಪಡಿಸಿದೆ. ಕಲಾಪೋಷಕ ಸಪ್ತಕ್ ಸಂಸ್ಥೆಯ ಜಿಎಸ್ ಹೆಗಡೆ ಅವರಿಗೆ 75 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಪಂಡಿತ್ ರಘುನಾಥ್ ನಾಕೋಡ್ ಹಾಗೂ ಪಂಡಿತ್ ರವೀಂದ್ರ ಯಾವಗಲ್ ಸನ್ಮಾನಿಸಲಿದ್ದಾರೆ. ಧಾರವಾಡ ಘರಾಣೆಯ ಮೊಹಸೀನ್ ಖಾನ್ ಸಿತಾರ್ ಹಾಗೂ ಮುಂಬಯಿಯ ಧನಂಜಯ್ ಹೆಗಡೆ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಆಟಗಾರ ಹರ್ಷದ್ ಶಾದಿಶ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ನಲ್ಲಿ ಅಂತಿಮ ಹಂತ ಪ್ರವೇಶಿಸಿದ್ದಾರೆ. ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ

0: ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವನಿತಾ ವಿಹಾರ. ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.

0: ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಹಾಡನ್ ಕೇಳ್ತಾ ಇದ್ದ ಹಾಗೆ ನಿಮ್ಗೆಲ್ಲ ಗೊತ್ತಾಗಿರ್ಬೇಕು ನಾವಿದಿನ ಯಾವ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ. ಹಾ, ನಿಮ್ಮ ಊಹೆ ಸರಿಯಾಗಿದೆ, ವರಮಹಾಲಕ್ಷ್ಮಿ ವ್ರತದ ಬಗ್ಗೆ. ಶ್ರಾವಣ ಮಾಸೆ ಶುಕ್ಲೇಚ ಪೌರ್ಣಮ್ಯಾಂ ಭಾರ್ಗವಾಸರೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಿರುವ ಪ್ರಕಾರ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಆಚರಿಸುವುದು ವಾಡಿಕೆ. ಇಂದು ಆನಂದ ನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯೆಯರು ನಡೆಸಿಕೊಡುವ ರೂಪಕ ಮನೆಯಂಗಳದ ಮಹಾಲಕ್ಷ್ಮಿ. ಹಬ್ಬದ ಪೂಜಾ ವಿಧಾನ, ಆಧ್ಯಾತ್ಮಿಕ ಹಿನ್ನೆಲೆ, ನೈವೇದ್ಯ, ಭಕ್ತಿಪೂರ್ವಕ ಗಾಯನ, ವ್ರತಕತೆ ಮಾಹಿತಿ ನೀಡಲು ನನ್ನ ಗೆಳತಿಯರೆಲ್ಲ ಸಿದ್ಧರಿದ್ದಾರೆ. ಬನ್ನಿ ಪ್ರಾರಂಭಿಸೋಣ. ಓ ಮಾಲಾ ಅವರೇ, ನಿಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತನ ಅದ್ಧೂರಿಯಾಗಿ ಆಚರಣೆ ಮಾಡ್ತೀರ. ಪ್ರತಿ ವರ್ಷ ನಿಮ್ಮನೆಯ ಸಾಲಂಕೃತ ವರಮಹಾಲಕ್ಷ್ಮಿಯನ್ನ ನೋಡೋ ಭಾಗ್ಯ ನಮಗ್ ಸಿಗ್ತಿದೆ. ನಿಮ್ಮನೆಯಲ್ಲಿ ದೇವಿಗೆ ಸೀರೆ ಉಡ್ಸೋ ಪದ್ಧತಿ ಕೂಡ ಇದೆ. ಇದೆಲ್ಲ ತಯಾರಿ ನೀವು ಹಿಂದಿನ ದಿನ ಯಾವ ರೀತಿಯಾಗಿ ಮಾಡ್ತೀರಾ ಸ್ವಲ್ಪ ತಿಳಿಸ್ತೀರಾ?
1: ಆಯ್ತು ಉಷಾ. ಅಲಂಕಾರಕ್ಕೆ ಕೂರಿಸುವ ಲಕ್ಷ್ಮಿ ಆದ್ದರಿಂದ ಮತ್ತು ತುಂಬಾ ನೆಂಟರು ಸ್ನೇಹಿತರು ಅಕ್ಕಪಕ್ಕದ ಮನೆಯವರನ್ನು ಸಾಯಂಕಾಲ ಕರೆಯುವುದರಿಂದ ಹಿಂದಿನ ದಿನವೇ ತಯಾರು ಮಾಡಿಕೊಂಡಿದ್ದರೆ ಹಬ್ಬದ ದಿವಸ ಪೂಜೆ ಮಾಡುವುದಕ್ಕೆ ಸರಿ ಹೋಗುತ್ತೆ. ಪೂಜೆ ಮಾಡುವ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಊದಿನ ಕಡ್ಡಿ, ಧೂಪ, ಕರ್ಪೂರ ಇಟ್ಟುಕೊಂಡಿರುತ್ತೇನೆ. ದೇವಿಯನ್ನು ಆರಾಧಿಸುವ ಮೊದಲು ಭಕ್ತಿ ಶ್ರದ್ಧೆ ಗೌರವಗಳಿಂದ ಅಲಂಕರಿಸಿ ಅತ್ಯಂತ ದೈನ್ಯತೆಯಿಂದ ಮಂಟಪದಲ್ಲಿ ಪ್ರತಿಷ್ಠಾಪಿಸಬೇಕು. ಇದು ಆಡಂಬರವಾಗಿರದೆ ಆಕೆಯನ್ನು ಗೌರವದಿಂದ ನಡೆಸಿಕೊಳ್ಳುವ ನಮ್ಮ ಆದರಾಭಿಮಾನ. ಸೀರೆ ಉಡಿಸಿದ ಸಾಲಂಕೃತ ಕಲಶವನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಮಂಟಪದ ಎರಡೂ ಬದಿಯಲ್ಲಿ ಬಾಳೆಕಂಬ ಸಿಕ್ಕಿಸಿ ದೀಪಾಲಂಕಾರಗಳಿಂದ ಶೋಭೆಯನ್ನು ಹೆಚ್ಚಿಸಬೇಕು. ಒಂದು ಜೊತೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಶ್ರೇಯಸ್ಕರ. ಇದಲ್ಲದೆ ಮಂಟಪದ ಪ್ರತಿಭೆಯನ್ನು ಹೆಚ್ಚಿಸಲು ಸುತ್ತಲೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಬಹುದು. ಇದಕ್ಕೆ ಹೂವಿನ ಅಲಂಕಾರವನ್ನು ಹಾರಗಳನ್ನು ಹಾಕಿ ದೇವಿಯ ಕಳಶದ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನಿಡಬೇಕು. ಇದೆಲ್ಲ ಮಾಡುವುದರಿಂದ ದೈವಿಕ ಶಕ್ತಿಯು ಹೆಚ್ಚಾಗುವುದು. ಹಿಂದಿನ ದಿನ ಇಷ್ಟು ಅಲಂಕಾರದ ಸಿದ್ಧತೆ ಮಾಡಿದ ಮೇಲೆ ಮಾರನೇ ದಿನ ಮಂಟಪದ ಕೆಳಗೆ ಮಳೆಯನ್ನು ಹಾಸಿ ಅದಕ್ಕೆ ರೇಷ್ಮೆ ವಸ್ತ್ರವನ್ನು ಹಾಸಿ ಗಣಪತಿ ಹಾಗೂ ಲಕ್ಷ್ಮಿಯ ವಿಗ್ರಹವನ್ನಿಡಬೇಕು.

0: ಯಾವುದೇ ರಥವಾಗಲಿ ಮೊದಲಿಗೆ ವಿಘ್ನ ವಿನಾಶಕನಾದ ಶ್ರೀ ಗಣೇಶನಿಗೆ ಅಗ್ರಪೂಜೆಯನ್ನು ಸಲ್ಲಿಸುವುದು ವಾಡಿಕೆ. ಹಾಗೆಯೇ ಇಲ್ಲಿ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿಣ ಕುಂಕುಮ ಹೂವು ಮಂತ್ರಾಕ್ಷತೆಗಳಿಂದ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣನ್ನು ಮಾಡಿ ನಂತರ ಕರ್ಪೂರದ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. ಇದು ನಮ್ಮ ಮನಸ್ಸಿಗೆ ಭಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕೊಡುತ್ತದೆ.
1: ಗೀತಾ ಅವರೇ, ನಮ್ಮ ಗೆಳತಿ ಗಾಯತ್ರಿ ಗಣಪತಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತದ ಪೂಜಾ ವಿಧಾನದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ?
2: ಹಾಂ, ಹೇಳ್ತೀನಿ ಉಷಾ. ಈಗ ಗಣಪತಿ ಪೂಜೆ ಮುಗೀತಲ್ಲ, ನಾವು ವರಮಹಾಲಕ್ಷ್ಮಿ ಕಲಶವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕೆ ಒಂದು ಬೆಳ್ಳಿ ಚೊಂಬನ್ನು ತೆಗೆದುಕೊಂಡು ಗಂಗೆ

0: ಕುರು ಎಂದು ಹೇಳಿಕೊಂಡು ಕಲಶದಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು.
1: ಗೀತಾ ಅವರೇ, ನೀವು ಕಲಶಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಹಾಕ್ತೀರಾ?
0: ಹಾ ಹೇಳ್ತೀನಿ ವಸಂತ. ನೀರು ಹಾಕಿದ ಮೇಲೆ ಒಂದು ನಾಣ್ಯ, ಒಂದೆರಡು ಒಣ ದ್ರಾಕ್ಷಿ, ಗೋಡಂಬಿ ಹಾಕಿ ಚೊಂಬಿನ ಕಂಠದ ಮೇಲೆ ಒಂದು ಅರಿಶಿನ ಸವರಿದ ತೆಂಗಿನಕಾಯಿ ಇಟ್ಟು ಅದಕ್ಕೆ ಕುಂಕುಮ ಚಂದ್ರ ಹಚ್ಚಿ ಅದರ ಸುತ್ತಲೂ ಬರುವ ಹಾಗೆ ಐದು ಮಾವಿನ ಎಲೆಗಳು ಅಥವಾ ಐದು ವಿಳ್ಳೆದೆಲೆಗಳನ್ನು ಇಟ್ಟು ಅಲಂಕರಿಸಿದರೆ ಕಲಶ ಸಿದ್ಧ. ಅದರ ಜೊತೆಗೆ ಒಂದು ಲಕ್ಷ್ಮೀ ವಿಗ್ರಹವನ್ನು ಇಡುವುದು. ಈಗ ವರಮಹಾಲಕ್ಷ್ಮಿ ಪೂಜೆಯನ್ನು ಪ್ರಾರಂಭಿಸುವುದು. ಮೊದಲಿಗೆ

ನಮಃ ಎಂದು ಹೇಳಿ ಸಮಸ್ತ ಜಗತ್ತಿಗೂ ಮಾತೃಸ್ವರೂಪಿಣಿಯಾದ ದೇವಿಯನ್ನು ನಮಿಸಿ ನಂತರ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲ ಹೇಳಿಕೊಂಡು ಸಂಕಲ್ಪ ಮಾಡಿ ಕುಟುಂಬ ಪರಿವಾರದವರಿಗೆಲ್ಲ ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿಗಳನ್ನು ಕರುಣಿಸು ಎಂದು ದೇವಿಯನ್ನು ಪ್ರಾರ್ಥಿಸಿ ಪೂಜೆ ಪ್ರಾರಂಭಿಸುವುದು. ಪದ್ಮಾಸನೆ ಪದ್ಮಕರೆ ಸರ್ವಲೋಕೈ

ಶುದ್ಧೋದಕ ಸ್ನಾನ ಅಂದರೆ ಶುದ್ಧವಾದ ನೀರಿನಿಂದ ದೇವಿಗೆ ಅಭಿಷೇಕ ಮಾಡುವುದು. ನಂತರ ದೇವಿಗೆ ಗೆಜ್ಜೆ ವಸ್ತ್ರ ಆಭರಣಗಳನ್ನು ಸಮರ್ಪಣೆ ಮಾಡುವುದು. ಗಂಧ, ಅರಿಶಿನ, ಕುಂಕುಮ, ಚಂದ್ರ ಎಲ್ಲವನ್ನೂ ಸಮರ್ಪಿಸುವುದು. ನಂತರ ದೂರಸ್ಥಾಪನೆ, ದೇವಿಯ ಬಲಭಾಗದಲ್ಲಿ ಎರಡು ವಿಳ್ಳೆದೆಲೆ ಅಡಿಕೆ ಇಟ್ಟು ಅದರ ಮೇಲೆ 12 ಗಂಟು ಹಾಕಿದ ದಾರಗಳನ್ನಿಟ್ಟು ದೂರಸ್ಥಾಪನೆ ಮಾಡಿ ಅದಕ್ಕೆ ಪೂಜಿಸಿ

0: ಪ್ರಸನ್ನ ವೆಂಕಟದಾಸರ ವಿರಚಿತ ದೇವಿಯ ಮೇಲಿನ ಈ ಸಾಂಪ್ರದಾಯಿಕ ಹಾಡನ್ನ ಬಹಳ ಮಧುರವಾಗಿ ಹಾಡಿದ್ರಿ ಜಯಶ್ರೀ ಮತ್ತು ವಸಂತ ಅವರೇ. ಪೂಜಾ ವಿಧಾನ ತಿಳಿಸುವಾಗ ಗೀತಾ ಅವರು ದೋರಗ್ರಂಥಿ ಪೂಜೆ ಅಂತ ತಿಳಿಸಿದ್ರು. ಹಾಗೆಂದ್ರೇನು, ಇದನ್ನ ಯಾಕೆ ಕಟ್ಕೊಳ್ಬೇಕು? ಪದ್ಮಾ ಅವರೇ, ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬೋದಾ?
1: ಹೇಳ್ತೀನಿ ಉಷಾ. ವರಮಹಾಲಕ್ಷ್ಮಿ ವ್ರತದಲ್ಲಿ ಗ್ರಂಥಿ ಪೂಜೆ ಎಂದರೆ ದೇವಿಯ ಪೂಜೆಯ ಸಮಯದಲ್ಲಿ ಬಳಸುವ ಹಳದಿ ದಾರಕ್ಕೆ ಮಾಡುವ ವಿಶೇಷ ಪೂಜೆ. 12 ಗಂಟುಗಳನ್ನು ಹಾಕಿ ತಯಾರಿಸಿದ ಅರಿಶಿನದ ದಾರವನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಭಾವಿಸಿ ಪೂಜಿಸಿ ಕೈಗೆ ಕಟ್ಟಿಕೊಳ್ಳಲಾಗುತ್ತದೆ. ಗ್ರಂಥಿ ಎಂದರೆ ಗಂಟು. ಪ್ರತಿಯೊಂದು ಗಂಟು ಒಂದೊಂದು ದೇವಿಯ ಅಥವಾ ಶಕ್ತಿಯ ಪ್ರತೀಕವೆಂದು ನಂಬಲಾಗಿದೆ. ಪೂಜೆಯ ಸಮಯದಲ್ಲಿ ಕಲಶಕ್ಕೆ ಪೂಜೆ ಮಾಡುವಾಗ ನಿರ್ದಿಷ್ಟ ಮಂತ್ರಗಳೊಂದಿಗೆ ಗ್ರಂಥಿ ಪೂಜೆಯನ್ನೂ ಮಾಡಲಾಗುತ್ತದೆ. ಪೂಜೆ ಮುಗಿದ ನಂತರ ಆ ಗ್ರಂಥಿಧಾರವನ್ನು ಹೆಂಗಳೆಯರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ಇದು ಸುಖ, ಆರೋಗ್ಯ ಮತ್ತು ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ.
2: ಈಗ ಧೂಪ, ದೀಪ, ನೈವೇದ್ಯ, ಕರ್ಪೂರದ ಮಂಗಳಾರತಿ ಮಾಡಿದ ನಂತರ

0: ಎಂದು ಪ್ರಾರ್ಥಿಸಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡು.
1: ಅಬ್ಬಬ್ಬ, ಎಷ್ಟು ಸೊಗಸಾಗಿ ನನ್ನ ಗೆಳತಿಯರು ಈ ಪೂಜಾ ವಿಧಾನ, ದೋರಗ್ರಂಥಿ, ಧೂಪ, ದೀಪ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ರು. ಈಗ ಬಹಳ ಮುಖ್ಯವಾದ್ದು ದೇವಿಗೆ ನೈವೇದ್ಯ. ಇದಕ್ಕೆ ನಮ್ಮ ಪಾಕಶಾಸ್ತ್ರ ಪ್ರವೀಣೆ ಶ್ಯಾಮಲಾ ಸತ್ಯ ಅವರೇ ಸೂಕ್ತವಾದ ವ್ಯಕ್ತಿ. ಶ್ಯಾಮಲಾ ಅವರೇ, ಅಮ್ಮನವರ ಮಹಾನೈವೇದ್ಯಕ್ಕೆ ಏನೇನು ಭಕ್ಷ್ಯಗಳನ್ನು ಹೇಗೆ ತಯಾರು ಮಾಡೋದು ನಮಗೆಲ್ಲ ತಿಳಿಸ್ಕೊಡ್ತೀರಾ?
2: ಖಂಡಿತ ಹೇಳ್ತೀನಿ ಉಷಾ. ಸಾಧಾರಣವಾಗಿ ದೇವಿಗೆ ನೈವೇದ್ಯಕ್ಕೆ ಗುಡಾನ್ನ ಮಾಡೋದು ರೂಢಿನಲ್ಲಿದೆ. ಗುಡಾನ್ನ ಪ್ರೀತ ಮಾನಸ ಎಂಬುದು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಬರುವ ದೇವಿಯ ನಾಮವಾಗಿದೆ. ಇದರ ಅರ್ಥ ಬೆಲ್ಲದ ಅನ್ನವನ್ನು ಇಷ್ಟಪಡುವ ಮನಸ್ಸುಳ್ಳವಳು ಎಂದು. ಉಷಾ, ಆದರೆ ನಾನಿವತ್ತು ಅಕ್ಕಿಯ ಬದಲು ಗಾತ್ರದಲ್ಲಿ ಕಿರಿದು ಪೋಷಣೆಯಲ್ಲಿ ಹಿರಿದಾದ ಸಿರಿಧಾನ್ಯವಾದ ಸಾಮೆ ಅಕ್ಕಿಯಲ್ಲಿ ಮಾಡುವುದನ್ನು ಹೇಳ್ತೀನಿ. ಸಾಮೆ ಅಕ್ಕಿಗೆ ಇಂಗ್ಲೀಷ್ನಲ್ಲಿ ಲಿಟಲ್ ಮಿಲೆಟ್ ಅಂತಲೂ ಕರೀತಾರೆ. ಸಾಮೆ ಅಕ್ಕಿ ತಿಂದವನು ಆಮೆಯಂತೆ ದೀರ್ಘಾಯುಷಿಯಾಗೋನು ಅನ್ನುವ ಮಾತು ರೂಢಿಯಲ್ಲಿದೆ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನ ಹೇಳ್ತೀನಿ. ಸಾಮೆ ಅಕ್ಕಿ 1 ಚಿಕ್ಕಪ್ಪು, ಬೆಲ್ಲದ ಪುಡಿ 2 ಕಪ್ಪು, ತೆಂಗಿನ ತುರಿ 1/2 ಕಪ್ಪು, ತುಪ್ಪ 2 ಟೇಬಲ್ ಚಮಚ, ಏಲಕ್ಕಿ ಪುಡಿ 1/4 ಟೀ ಚಮಚ, ಪಚ್ಕರ್ಪುರ ಚಿಟ್ಕಿ, ಗೋಡಂಬಿ, ದ್ರಾಕ್ಷಿ ಸ್ವಲ್ಪ. ಮಾಡೋ ವಿಧಾನ, ಬೆಳಗ್ಗೆ ಎದ್ದ ತಕ್ಷಣ 1 ಕಪ್ ಸಾಮೆ ಅಕ್ಕಿನ ಚೆನ್ನಾಗಿ ತೊಳೆದು 2.5 ಕಪ್ ನೀರನ್ನು ಹಾಕಿ 2 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಕುಕ್ಕರ್ನಲ್ಲಿ ಅನ್ನನ ಬೇಯಿಸಬೇಕು. 1 ಬಾಣಲೆನಲ್ಲಿ 1 ಟೇಬಲ್ ಚಮಚ ತುಪ್ಪನ ಹಾಕಿ ಚೂರು ಮಾಡಿದ ಗೋಡಂಬಿ

0: ಹಾಗೂ ದ್ರಾಕ್ಷಿಯನ್ನು ಹದವಾಗಿ ಹುರಿದು ಪಕ್ಕಕ್ಕಿಡಬೇಕು. ಅದೇ ಬಾಣಲೆಗೆ ಬೆಂದಿರುವ ಸಾಮೆ ಅಕ್ಕಿ ಅನ್ನ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿ ಶೋಧಿಸಿದ ನೀರು ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಗಚಬೇಕು. ಎಲ್ಲ ಹೊಂದ್ಕೊಂಡು ಗಟ್ಟಿಯಾಗ್ತಾ ಬಂದಾಗ ಮಿಕ್ಕ ತುಪ್ಪ, ಏಲಕ್ಕಿ ಪುಡಿ, ಹುರಿದಿಟ್ಟಿರೋ ಗೋಡಂಬಿ, ದ್ರಾಕ್ಷಿನ ಹಾಕಿದರೆ ಸಾಮೆ ಅಕ್ಕಿ ಗುಡಾನ್ನ ರೆಡಿ.
1: ಗೆಳತಿಯರೇ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಹೊಸ ಗುಡಾನ್ನವನ್ನ ತಯಾರಿಸಿ ದೇವಿಗೆ ಸಮರ್ಪಿಸ್ತೀರಿ ತಾನೆ? ಶ್ಯಾಮಲಾ ಅವರೇ, ಸಾಧಾರಣವಾಗಿ ದೇವಿ ನೈವೇದ್ಯಕ್ಕೆ ಹೋಳಿಗೆ ಮಾಡೋದಂತೂ ರೂಢಿ. ಆದರೆ ಬೆಳಗ್ಗೆ ಈ ಪೂಜಾ ಕೈಂಕರ್ಯದ ಜೊತೆ ನಮಗೆಲ್ಲ ಹೋಳಿಗೆ ತಯಾರಿಸೋದು ಬಹಳ ಕಷ್ಟವಾದ ಕೆಲಸ. ತಮ್ಮ ಹತ್ರ ಪಾಕ ಭಂಡಾರವೇ ಇದೆ. ಹಿಂದಿನ ದಿನವೇ ತಯಾರು ಮಾಡಿಟ್ಕೊಳ್ಬಹುದಾದ ಸಕ್ಕರೆ ಹೋಳಿಗೆನೋ ಅಥವಾ ಕೊಬ್ಬರಿ ಹೋಳಿಗೆ ಹೇಗೆ ಮಾಡೋದು ಅಂತ ಸ್ವಲ್ಪ ತಿಳಿಸ್ತೀರಾ?
0: ಖಂಡಿತ ಹೇಳ್ತೀನಿ ಉಷಾ. ಇದು ಮದುವೆ ಆದ ಚಿಕ್ಕ ಹುಡುಗಿಯರು ಸಹ ಸುಲಭವಾಗಿ ಮಾಡಬಹುದಾದಂತಹ ಕೊಬ್ಬರಿ ಒಬ್ಬಟ್ಟನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಕೊಬ್ಬರಿ ಮೇಲಿನ ಕಪ್ ಸಿಪ್ಪೆಯನ್ನು ತೆಗೆದು ತುರಿದಿದ್ದು ಒಂದು ಕಪ್ಪು, ಅದನ್ನು ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೋಬೇಕು. ಆದರೆ ಸೋಮಾರಿ ತಂದಿಂದ ಅದು ಮಾಡೋದು ಬೇಡ ಅಂದರೆ ಪೇಟೆನಲ್ಲಿ ಸಿಗೋ ಡೆಸಿಕೇಟೆಡ್ ಕೋಕೋನಟ್ ಸಹ ಹಾಕ್ಬೋದು. ಪುಡಿ ಮಾಡಿದ ಸಕ್ಕರೆ ಒಂದು ಕಪ್ಪು, ಹಾಲು 2 ಟೀ ಚಮಚ, ತುಪ್ಪ ಹೂರಣ ಕಲಿಸಲು ಬೇಕಾಗುವಷ್ಟು, ಏಲಕ್ಕಿ ಪುಡಿ 1/4 ಟೀ ಚಮಚ, ಜಾಯಿಕಾಯಿ ಪುಡಿ ಚಿಟಿಕಿ, ಇವೆಲ್ಲನೂ ಹದವಾಗಿ ಕಲಸಿ ಉಂಡೆ ಮಾಡಿಟ್ಕೊಳ್ಳೋದು. ಕಣಕಕ್ಕೆ ಚಿರೋಟಿ ರವೆ 1 ಕಪ್ಪು, ಮೈದಾ 1 ಟೇಬಲ್ ಚಮಚ ಹಾಗೂ ಎಣ್ಣೆ. ಮಾಡೋ ವಿಧಾನ, ಬೆಳಗ್ಗೆ ಒಬ್ಬಟ್ಟು ಮಾಡಬೇಕು ಅಂದರೆ ಹಿಂದಿನ ರಾತ್ರಿನೇ ಕಣಕಕ್ಕೆ ಹೇಳಿರುವ ಎಲ್ಲನೂ ಹಾಕಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು. ಮಾರನೇ ದಿನ ಕಣಕದೊಳಗೆ ಹೂರಣದ ಉಂಡೆನಿಟ್ಟು ತೆಳ್ಳಗೆ ಲಟ್ಟಿಸಿ ಸಣ್ಣ ಉರಿನಲ್ಲಿ ಎರಡೂ ಬದಿ ಬೇಯಿಸಬೇಕು.
1: ಆಹಾ, ಎರಡು ಹೊಸ ಪಾಕ ವೈವಿಧ್ಯವನ್ನು ಕಲಿತ ಹಾಗಾಯಿತು. ಬಹಳ ವಿವರವಾಗಿ ಸುಲಭವಾಗಿ ಮಾಡೋದನ್ನು ತಿಳಿಸ್ಕೊಟ್ರಿ ಶ್ಯಾಮಲಾ ಅವರೇ. ನಮ್ಮ ಎಲ್ಲ ಗೆಳತಿಯರ ಪರವಾಗಿ ನಿಮಗೆ ಧನ್ಯವಾದಗಳು. ಆದರೆ ನನಗೆ ಒಂದು ಅನುಮಾನ ಇದೆ, ಇದು ನನ್ನ ಅನುಭವ ಕೂಡ. ಹೋಳಿಗೆ ಮಾಡುವಾಗ ಕಣಕ ಎಲ್ಲ ಒಂದು ಕಡೆ ಸರಿದು ಬಿಡುತ್ತೆ, ಇದಕ್ಕೇನಾದರೂ ತಾವು ಟಿಪ್ಸ್ ಕೊಡಬಹುದಾ?
0: ಖಂಡಿತ ಹೇಳ್ತೀನಿ ಉಷಾ. ಹೋಳಿಗೆ ಮಾಡಿ ಮಡಿಸಿದ ನಂತರ ಅದರ ಅಂಚನ್ನು ಕತ್ತರಿಯಿಂದ ಕತ್ತರಿಸೋದ್ರಿಂದ ಈ ಸಮಸ್ಯೆ ಸುಲಭವಾಗಿ ಪರಿಹಾರ

0: ಇದ್ರೆ ಸೀಕ್ರೆಟ್ ಟಿಪ್ ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಹಾ ಸರಿ, ಈಗ ವಿಜಯ ಅವರನ್ನ ಉಪಾಯಿಂದಾನದ ಬಗ್ಗೆ ಕೇಳೋಣ. ಇದು ಪೂಜೆಯ ಬಹಳ ಮುಖ್ಯವಾದ ಭಾಗ ಅಂತ ವಿಜಯ ಯಾವಾಗ್ಲೂ ಹೇಳ್ತಾ ಇದ್ರು. ಉಪಾಯಿಂದಾನ ಅಂದ್ರೇನು, ಇದನ್ನ ಯಾರಿಗೆ ಕೊಡಬೇಕು, ಸ್ವಲ್ಪ ತಿಳಿಸ್ತೀರಾ ವಿಜಯ ಅವರೇ?
1: ಖಂಡಿತ ಉಷಾ, ಹೇಳ್ತೀನಿ. ಪೂಜೆಯೆಲ್ಲ ಮುಗಿದ ಮೇಲೆ ಉಪಾಯನ ದಾನದ ಬಗ್ಗೆ ಹೇಳುತ್ತೇನೆ. ಒಂದು ತಟ್ಟೆಯಲ್ಲಿ ಒಂದು ಪಾವು ಅಕ್ಕಿಯನ್ನು ಹಾಕಿ ಅದನ್ನು ಹರಡಿ ಅದರ ಮೇಲೆ ಎರಡು ವಿಳ್ಳೆದೆಲೆ ಅಡಿಕೆಯನ್ನು ಇಟ್ಟು ಆಮೇಲೆ ಎರಡು ತೆಂಗಿನಕಾಯಿಗಳನ್ನು ಇಟ್ಟು ಶಕ್ತಿಗೆ ಅನುಸಾರವಾಗಿ ದಕ್ಷಿಣೆಯನ್ನು ಇಟ್ಟು ತೆಂಗಿನಕಾಯಿಯ ಮೇಲೆ ಒಂದು ಉದ್ದರಣೆ ನೀರು ಹಾಕಿ ಪುರೋಹಿತರಿಗೆ ದಾನ ಕೊಡುವುದು. ಪೂಜೆ ಮಾಡಿದ ಪುಣ್ಯ ನಮಗೆಲ್ಲ ಸಿಗಲಿ ಅಂತ ಈ ದಾನವನ್ನು ಕೊಡುತ್ತೇವೆ.
0: ಇಲ್ಲಿಗೆ ಪೂಜೆಗೆ ಸಂಬಂಧಿಸಿದ ಕಲಾಪಗಳೆಲ್ಲ

0: ಕುರಿತಾಗಿ ವ್ರತಕತೆ ಹೇಳುವುದರಿಂದ ಅಲ್ಲಿಗೆ ಪರಮಹಾಲಕ್ಷ್ಮಿ ವ್ರತ ಸಂಪನ್ನವಾಗುತ್ತೆ. ನಮ್ಮ ಗೆಳತಿ ಪದ್ಮಾ ಅವರು ವ್ರತಕತೆಯನ್ನ ಸೊಗಸಾಗಿ ತಿಳಿಸ್ಕೊಡ್ತಾರೆ.
1: ಹೇಳ್ತೀನಿ ಉಷಾ. ನಮಸ್ತೆ ಸ್ತು ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಒಮ್ಮೆ ಕೈಲಾಸದಲ್ಲಿ ಗಣಸಮೂಹದೊಂದಿಗೆ ನಗುತ್ತಾ ಕುಳಿತಿದ್ದ ಶಿವನನ್ನು ಉದ್ದೇಶಿಸಿ ಪಾರ್ವತೀದೇವಿಯು, ಪ್ರಾಣೇಶ್ವರ, ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹ ಪಾವನವಾದ ಯಾವುದಾದರೂ ವ್ರತ ಇದೆಯೇ ಎಂದು ಕೇಳಲಾಗಿ ವರಮಹಾಲಕ್ಷ್ಮೀ ವ್ರತದ ಕಥೆಯು ಪರಮಶಿವನು ಪಾರ್ವತೀದೇವಿಗೆ ತಿಳಿಸಿದ ಹಿನ್ನೆಲೆಯನ್ನು ಹೊಂದಿದೆ. ಮಗಧ ದೇಶದ ಕೌಂಡಿನ್ಯಪುರದಲ್ಲಿ ಚಾರುಮತಿ ಎಂಬ ಬಡಸ್ತ್ರೀ ಇದ್ದಳು. ಪತಿಗೆ ಮತ್ತು ಹಿರಿಯರಿಗೆ ಶ್ರದ್ಧೆಯಿಂದ ಸೇವೆ ಮಾಡುತ್ತಿದ್ದ ಪತಿವ್ರತೆ. ಅವಳ ಸೇವೆಯಿಂದ ಸಂತೃಪ್ತಳಾದ ಲಕ್ಷ್ಮೀದೇವಿಯು ಚಾರುಮತಿಯ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೂ ಮುನ್ನ ಬರುವ ಶುಕ್ರವಾರದಂದು ವ್ರತ ಆಚರಿಸಲು ತಿಳಿಸುತ್ತಾಳೆ. ಚಾರುಮತಿ ಆ ವಿಷಯವನ್ನು ಕುಟುಂಬದವರಿಗೂ ಊರಿನ ಹೆಣ್ಣು ಮಕ್ಕಳಿಗೂ ತಿಳಿಸಿ ಎಲ್ಲರೂ ಸೇರಿ ವಿಧ್ಯುಕ್ತವಾಗಿ ಪೂಜೆ ನೆರವೇರಿಸಿದಾಗ ಅವರ ಮನೆಗಳು ಸಿರಿ ಸಂಪತ್ತಿನಿಂದ ತುಂಬಿಕೊಳ್ಳುತ್ತದೆ. ಯಾರು ಈ ವ್ರತ ಕಥೆಯನ್ನು ಹೇಳುತ್ತಾರೋ ಮತ್ತು ಕೇಳುತ್ತಾರೋ ಅವರಿಗೆ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಕಲ ಕಾರ್ಯಗಳೂ ಸಿದ್ಧಿಸುವುದು ಎಂದು ಪಾರ್ವತೀದೇವಿಗೆ ಈಶ್ವರನು ಹೇಳಿದನು. ತದಾದಿಯಾಗಿ ಈ ವ್ರತವು ವರಮಹಾಲಕ್ಷ್ಮೀ ವ್ರತವೆಂದು ಲೋಕಪ್ರಸಿದ್ಧಿಯಾಗಿದೆ.
0: ಇದಾಗಿತ್ತು ಈ ದಿನದ ಪೂಜಾ ವಿಶೇಷ, ಮನೆ ಅಂಗಳದ ಮಹಾಲಕ್ಷ್ಮಿ. ನಿಮಗೆಲ್ಲ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮುಂಬರುವ ಈ ಹಬ್ಬ ನಿಮ್ಮೆಲ್ಲರಿಗೂ ಸಂಪತ್ತು, ಅಷ್ಟೈಶ್ವರ್ಯ, ಸಮೃದ್ಧಿ, ಸಂತೋಷ, ಆರೋಗ್ಯವನ್ನು ಅವ್ಯಾಹತವಾಗಿ ನೀಡ್ತಾ ಇರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಈ ರೂಪಕದ ಪರಿಕಲ್ಪನೆ ಮತ್ತು ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿಯರಾದ ಜಯಶ್ರೀ ಅನಿಲ್ ಕುಮಾರ್ ಮತ್ತು ವಸಂತ ಪ್ರಕಾಶ್. ಭಾಗವಹಿಸಿದ ಕಲಾವಿದೆಯರು ಶ್ರೀಮತಿಯರಾದ ವಿಜಯಲಕ್ಷ್ಮೀ ಶ್ರೀಹರಿ, ಮಾಲಾ ಜಯಪ್ರಕಾಶ್, ಪದ್ಮಾ ಕೃಷ್ಣಮೂರ್ತಿ, ಗೀತಾ ರವೀಂದ್ರ, ಗಾಯತ್ರಿ ಗೋಪಾಲ್, ಶ್ಯಾಮಲಾ ಸತ್ಯ ಮತ್ತು ನಾನು ಟಿ ಆರ್ ಉಷಾರಾಣಿ. ನಮಸ್ಕಾರ.

0: ಮನೆಯಂಗಳದ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಇದುವರೆಗೆ ಮೂಡಿಬಂತು. ನಿರ್ಮಾಣ ಆಶಾ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಇಂದಿನ ವನಿತಾ ವಿಹಾರ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 12:31. ಕೆಲವು ಪ್ರಕಟಣೆಗಳು ಇದೀಗ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ?
4: ಅರೆ,
3: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
5: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
6: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
3: ಹಾಗೆಲ್ಲ ಮಾತಾಡ್ಬೇಡಿ.
4: ಏನು
1: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000+ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
8: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಋತುಬಂಧದ ಬಳಿಕ ಎದುರಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಹಾಗೂ ಪರಿಹಾರ, ಈ ವಿಷಯ ಕುರಿತು ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸಿರಿಗಣೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಶೆಟ್ಟಿ.
2: ನಮಸ್ಕಾರ ಕೇಳುಗರೆ. ಋತುಬಂಧ ಎನ್ನುವಂಥದ್ದು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ನಡೆಯುವ ನೈಸರ್ಗಿಕ ಜೈವಿಕ ಪ್ರಕ್ರಿಯೆ. ಇದು ಮುಟ್ಟಿನ ಅವಧಿ ಶಾಶ್ವತವಾಗಿ ನಿಲ್ಲುವ ಹಂತವನ್ನು ಸೂಚಿಸುತ್ತದೆ. ಋತುಬಂಧದ ಬಳಿಕ ಮಹಿಳೆಯರಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಮಂಗಳೂರು ಕೆಎಂಸಿ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾಗಿರುವ ಡಾಕ್ಟರ್ ಸಿರಿ ಗಣೇಶ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ.
3: ಸ್ವಾಗತ
2: ಡಾಕ್ಟರ್. ಈಗ ಋತುಬಂಧ ಅಂದ್ರೆ ಏನು, ಸಾಮಾನ್ಯವಾಗಿ ಇದು ಯಾವ ವಯಸ್ಸಿನಲ್ಲಿ ಆರಂಭ ಆಗ್ತದೆ?
3: ಸ್ಟಾರ್ಟಿಂಗ್ ಅಲ್ಲೇನೆ ಹೇಳಿದ್ರಿ, ಋತುಬಂಧ ಅಂತಂದ್ರೆ ಋತುಚಕ್ರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋದು ಅಂತ ಅರ್ಥ. ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋದು ಅಂದ್ರೆ ಎಷ್ಟು ತಿಂಗಳುಗಳ ಕಾಲ ನಾವು ಕಾಯಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ನಮ್ಮ ಸ್ಟಡಿ ಪ್ರಕಾರ ಏನ್ ಹೇಳ್ತೀವಿ ಅಂದ್ರೆ 12 ತಿಂಗಳುಗಳ ಕಾಲ ಪೀರಿಯಡ್ಸ್ ಆಗದೇನೆ ಅಥವಾ ಋತುಚಕ್ರ ಆಗದೇನೆ ನಿಂತು ಹೋಯ್ತು ಅಂತಂದ್ರೆ ಅದಕ್ಕೆ ನಾವು ಋತುಬಂಧ ಅಥವಾ ಮೆನೋಪಾಸ್ ಅಂತ ಹೇಳ್ತೀವಿ.
2: ಮುಟ್ಟು ನಿಲ್ಲುವಿಕೆ
3: ಅಂತ ಸರಳವಾಗಿ ನೀವು ಹೇಳ್ತೀರಾ, ಅದನ್ನ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಜಸ್ಟ್ 1 month ಆರ್ 2 months ಸ್ಟಾಪ್ ಆದ್ರೆ ಅದಕ್ಕೆ ಮೆನೋಪಾಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ನಾವು ರಿಟ್ರೋಸ್ಪೆಕ್ಟಿವ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ 12 ಕಂಪ್ಲೀಟ್ ವೆಯ್ಟ್ ಮಾಡಬೇಕಾಗುತ್ತೆ. ಅಷ್ಟು 12 ವೆಯ್ಟ್ ಮಾಡಿದ್ರು ಮತ್ತೆ ಋತುಚಕ್ರ ಆಗಿಲ್ಲ ಅಂತಂದ್ರೆ ದೆನ್ ವಿ ವಿಲ್ ಥಿಂಕ್ ಆಫ್ ಮೆನೋಪಾಸ್.
2: ಅಂದ್ರೆ ಇದು ಯಾವ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಆರಂಭ ಆಗುವಂತದ್ದು?
3: ಹಾ, ಸಾಮಾನ್ಯವಾಗಿ ಒಂದು 47-48 ವರ್ಷ ವಯಸ್ಸಿನಲ್ಲಿ ಶುರು ಆಗುತ್ತೆ. ಆದ್ರೆ ಎಕ್ಸಾಕ್ಟ್ಲಿ ಅದೇ ವರ್ಷಕ್ಕೆ ಆಗ್ಬೇಕಂತಿಲ್ಲ, ಕೆಲವೊಬ್ಬರಿಗೆ ಸ್ವಲ್ಪ ಬೇಗ ಆಗುತ್ತೆ, ಒಂದು 45-46 ವರ್ಷಕ್ಕಾಗುತ್ತೆ. ಕೆಲವೊಬ್ಬರಿಗೆ ಒಂದು 50-52 ವರ್ಷದ ತನಕನು ಆಗುವ ಚಾನ್ಸಸ್ ಇರುತ್ತೆ. ಆದ್ರೆ 40 ವರ್ಷದಕ್ಕಿಂತ ಮುಂಚಿತವಾಗಾದ್ರೆ before 40 years ಅದಕ್ಕೆ ನಾವು ಪ್ರೀಮೆಚ್ಯೂರ್ ಮೆನೋಪಾಸ್ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ತರದೇ ಕಾರಣಗಳಿರ್ತವೆ. ಇನ್ನು 52 ವರ್ಷದ ನಂತರನೂ ಇದೇ ತರ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಿದ್ರೆ ನಾವು ಸ್ವಲ್ಪ ಬೇರೆ ಕಾರಣಗಳು, ಉದಾಹರಣೆಗೆ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್, ಈ ತರದ್ದೆಲ್ಲ ಇವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಬಟ್ ಸಹಜವಾಗಿ ನಾರ್ಮಲ್ ಆಗಿ ಹೇಳಬೇಕಂದ್ರೆ ಒಂದು 47-48 ಎವರೇಜ್ ಅಲ್ಲಿ ಋತುಚಕ್ರ ನಿಲ್ಲುತ್ತೆ.
2: ಈಗ ಋತುಚಕ್ರ ಹದಿಹರೆಯದಲ್ಲಿ ಬೇಗ ಆಯಿತು ಅಂತ ಇದ್ದಾಗ,
3: ಹೌದು,
2: ಅಥವಾ ಬೇಗ ಆರಂಭ ಆಯಿತು ಅದಕ್ಕೆ ಬೇಗ ನಿಲ್ತಾ ಉಂಟು ಅನ್ನುವಂಥದ್ದು
3: ತುಂಬಾ ಒಳ್ಳೆ ಕ್ವೆಶನ್ ಕೇಳಿದ್ರಿ. ಇದು ಎಲ್ಲ ಜನರಲ್ಲೂ ಸಾಮಾನ್ಯವಾಗಿ ಇರುವಂತಹ ಪ್ರಶ್ನೆ. ಅಂದ್ರೆ ಬೇಗ ಋತುಮತಿ ಆದ ತಕ್ಷಣ ಬೇಗ ಮುಟ್ಟು ನಿಲ್ಲುತ್ತೆ ಅನ್ನೋದು ಆ ತರ ಯಾವುದೂ ಇಲ್ಲ. ಮೆನೋಪಾಸ್ ಅಥವಾ ಋತುಬಂಧಕ್ಕೆ ಆಲ್ರೆಡಿ ಇಟ್ ಈಸ್ ಜೆನೆಟಿಕಲಿ ಡಿಟರ್ಮೈಂಡ್. ನಾವು ಹುಟ್ಟಬೇಕಾಗಿದ್ರೇನೆ, ಅಂದ್ರೆ ಫಾಲಿಕ್ಯುಲರ್ ಕೌಂಟ್ಸ್, ಫಾಲಿಕ್ಯುಲರ್ ಸೆಲ್ ಅಂತ ಹೇಳ್ತೀವಿ, ಅದು ಹುಟ್ಟಬೇಕಿದ್ರೆ ಒಂದು ಇಂತಿಷ್ಟು ಕೌಂಟ್, ಲೈಕ್ 1 ಲಕ್ಷ 2 ಲಕ್ಷ ಆ ತರ ಇರುತ್ತೆ. ಪ್ರತಿ ತಿಂಗಳಲ್ಲಿ ಸ್ತ್ರೀ ಋತುಚಕ್ರ ಆದಾಗ, ಪೀರಿಯಡ್ಸ್ ಆಗ್ತಾ ಇದ್ದಾಗ ಈ ಫಾಲಿಕ್ಯುಲರ್ ಸೆಲ್ಸ್ಗಳು ಕೌಂಟ್ ಕಮ್ಮಿ ಆಗ್ತಾನೆ ಹೋಗುತ್ತೆ. ಬಟ್ ಎಕ್ಸಾಕ್ಟ್ಲಿ ಒಂದು ಪೀರಿಯಡ್ಸ್ ಅಲ್ಲಿ ಇಷ್ಟು ಫಾಲಿಕ್ಯುಲರ್ ಸೆಲ್ಸ್ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಅದು ಈಚ್ ಪರ್ಸನ್ಸ್ ಬಾಡಿ ಹ್ಯಾಬಿಟ್ ಮೇಲೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಬ್ಬರಿಗೆ ಸ್ವಲ್ಪ ಬೇಗ ಆಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ನಿಧಾನವಾಗಿ ಆಗುತ್ತೆ.
2: ಈಗ ಋತುಬಂಧದ ನಂತರ ಒಬ್ಬ ಮಹಿಳೆಗೆ ಅವಳ ದೇಹದಲ್ಲಿ ಪ್ರಮುಖವಾಗಿ ಯಾವ ಬದಲಾವಣೆಗಳು ಕಾಣಿಸಿಕೊಳ್ತದೆ ಡಾಕ್ಟರ್?
3: ಹಾ, ನೀವು ಋತುಬಂಧದ ಲಕ್ಷಣಗಳನ್ನ ಕೇಳ್ತಾ ಇದ್ದೀರಾ ಅಲ್ವಾ?
2: ಹೌದು.
3: ಹಾ, ಮೆನೋಪಾಸಲ್ ಸಿಂಪ್ಟಮ್ಸ್ ಅಲ್ಲಿ ನಾವು ಒಂದಿಷ್ಟು ಅರ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಮತ್ತೆ ಲೇಟ್ ಸೀಕ್ವೆಲ್ಸ್. ಅರ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂದ್ರೆ ಫಸ್ಟ್ ನಮ್ಗೆಲ್ರಿಗೂ ಗೊತ್ತಿದೆ, ಮೆನ್ಸ್ಟ್ರೇಷನ್, ಇಟ್ ಇಸ್ ಎ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ಒವೇರಿಯನ್ ಫಂಕ್ಷನ್. ನಿಜವಾಗ್ಲೂ ಋತುಬಂಧದಲ್ಲಿ ಏನಾಗುತ್ತಂದ್ರೆ ಅಂಡಾಶಯ ಅನ್ನುವಂತ ಆರ್ಗನ್ ಇರುತ್ತಲ್ಲ, ಅದರ ಕೆಲಸ ನಿಷ್ಕ್ರಿಯವಾಗ್ತಾ ಹೋಗುತ್ತೆ. ಕಾಲಕ್ರಮೇಣ ಅದು ನಿಧಾನವಾಗಿ ಅದರ ಕೆಲಸ ಮಾಡೋದನ್ನ ನಿಲ್ಲಿಸ್ತಾ ಹೋಗುತ್ತೆ. ಇದರ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್, ಹೊರಗಡೆ ನಾವು ಏನ್ ಕಾಣಿಸ್ತೀವಿ ಅಂತಂದ್ರೆ ಈ ಋತುಚಕ್ರ ತಿಂಗಳಿಗೆ ಆಗೋದು ನಿಲ್ತಾ ಹೋಗುತ್ತೆ. ಇದು ಫಸ್ಟ್ ಸಿಂಪ್ಟಮ್ಸ್, ಮೊದಲ ಲಕ್ಷಣ ಸ್ಟಾಪೇಜ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಈ ಮೆನ್ಸ್ಟ್ರಲ್ ಸೈಕಲ್ ಕ್ಲಾಸಿಕಲಿ 3 ನಿದ್ದದಲ್ಲಿ ನಿಲ್ಬಹುದು. ಒಂದು ಕರೆಕ್ಟ್ ಆಗಿ ಆಗ್ತಾ ಇರುತ್ತೆ, ಸಡನ್ ಆಗಿ ಸ್ಟಾಪ್ ಆಗುತ್ತೆ, ದಟ್ ಈಸ್ ಒನ್ ವೇ ಆಫ್ ಸ್ಟಾಪೇಜ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಇನ್ನೊಂದು ನಿಧಾನವಾಗಿ ಸ್ಪೇಸಿಂಗ್ ಆಗ್ತಾ ಹೋಗುತ್ತೆ, ಅಂದ್ರೆ 28 ದಿವಸದ ಸೈಕಲ್ ನಾರ್ಮಲ್ ಆಗಿದ್ರೆ ಒಂದು ಸ್ವಲ್ಪ ಟೈಮಲ್ಲಿ ಅವ್ರದ್ದು 35 ದಿವಸಕ್ಕೆ ಹೋಗ್ಬೋದು, 40 ದಿವಸಕ್ಕೆ ಹೋಗ್ಬೋದು, 60 ದಿವಸಕ್ಕೆ ಹೋಗ್ಬೋದು, 2 ತಿಂಗಳು, 3 ತಿಂಗಳು, ಹೀಗೆ ಹೀಗೆ ಕ್ರಮೇಣ ಹೋಗಿ ಅದು ಕಂಟಿನ್ಯೂಸ್ ಆಗಿ, ನಾನು ಹೇಳಿದ್ನಲ್ಲ 12 ತಿಂಗಳು ಕಂಟಿನ್ಯೂಸ್ ಆಗಿ ಸ್ಟಾಪೇ ಆಗಿಬಿಡುತ್ತೆ. ಅದಕ್ಕೆ ನಾವು ಮೆನೋಪಾಸ್ ಹೇಳ್ತೀವಿ. ಅದು ಇನ್ನೊಂದು ವೇ. ಇನ್ನೊಂದು ಏನಂತಂದ್ರೆ ನಿಧಾನವಾಗಿ ರೆಗ್ಯುಲರ್ ಇರುತ್ತೆ ಸೈಕಲ್ಸ್, 28 ದಿವಸ ಹಾಗೆ ಹೋಗ್ತಾ ಇರುತ್ತೆ. ಆದರೆ ಬ್ಲೀಡಿಂಗ್ 3 ದಿವಸ ಹೋಗುವಲ್ಲಿ 2 ದಿವಸಕ್ಕೆ ಹೋಗುತ್ತೆ, 1 ದಿವಸಕ್ಕೆ ಹೋಗುತ್ತೆ. ಅದರ ವಾಲ್ಯೂಮ್, ಮೆನ್ಸ್ಟ್ರಲ್ ಬ್ಲಡ್ ವಾಲ್ಯೂಮ್ ಹೇಳ್ತೀವಲ್ಲ, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಕೂಡ ಇನ್ನೊಂದು ರೀತಿಯಲ್ಲಿ ಆಗುವಂತದ್ದು ಇದು.
2: ಹಾಗಾಗಿ ಇಂಥದ್ದೇ ಒಂದು ಲಕ್ಷಣ ಅಂತ ಹೇಳಿ ಹೇಳಲಿಕ್ಕಾಗೋದಿಲ್ಲ.
3: ಹೌದು.
2: ಈಗ ಡಾಕ್ಟ್ರೆ, ಋತುಬಂಧದ ಬಳಿಕ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಆರೋಗ್ಯ ಸಮಸ್ಯೆಗಳು ಯಾವುವೆಲ್ಲ?
3: ಇದು ನಾನು ಆಗ್ಲೇ ಹೇಳಿದ್ದೀನಿ, ಇದ್ರದ್ದು ಲೇಟ್ ಸೀಕ್ವೆಲ್ ಅಂತ ಹೇಳ್ತೀವಿ. ಅಂದ್ರೆ ಋತುಬಂಧ ಆದ್ಮೇಲೆ ಸುಮಾರು ವರ್ಷಗಳ ನಂತರ ಏನೇನು ಆಗ್ಬೋದು ದೇಹದಲ್ಲಿ ಬದಲಾವಣೆಗಳು ಅನ್ನೋದಕ್ಕೆ ಮುಖ್ಯವಾಗಿ ಇದರಲ್ಲಿ ನಮಗೆ ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್, ಅಂದರೆ ಹಾರ್ಟ್ ಡಿಸೀಸ್.
2: ಹೌದು
3: ಹೌದು, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ಸ್, ಹಾರ್ಟ್ ಡಿಸೀಸ್ ಈ ಥರದ್ದು, ಅಥವಾ ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಲೈಕ್ ಸ್ಟ್ರೋಕ್ ಆಗ್ಬೋದು,

0: ಮತ್ತೆ ಮೂಳೆ ಸವೆತ ಹೇಳ್ತೀವಲ್ಲ ಆಸ್ಟಿಯೋಪರಾಸಿಸ್ ಅವ್ರ ಆಸ್ಟಿಯೋಪೀನಿಯಾ, ಇದರ ಇನ್ಸಿಡೆನ್ಸ್ ಹೆಚ್ಚಳ ಆಗ್ಬೋದು. ಅದರ ಜೊತೆಗೆ ಲಾಸ್ ಆಫ್ ಲಿಬಿಡೋ ಅಂತಂದ್ರೆ ಲೈಂಗಿಕತೆಯಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು ಬರ್ತವೆ. ಅದರ ಜೊತೆಗೆ ಗರ್ಭಚೀಲ ಜರುಗೋದಂತ ಸಾಮಾನ್ಯವಾಗಿ ಜನರು ಹೇಳೋದು ಕೇಳಿರ್ಬೋದು ನೀವು. ಯೂಟ್ರಸ್ ವಿಲ್ ಗೆಟ್ ಪ್ರೊಲ್ಯಾಪ್ಸ್ಡ್, ಅಂದರೆ ಅದು ಇರುವ ಸ್ಥಾನದಿಂದ ಸ್ವಲ್ಪ ಕೆಳಕ್ಕೆ ಜರ್ಕೊಂಡು ಬರುತ್ತೆ. ಸೊ ಈ ಕಾಂಪ್ಲಿಕೇಶನ್ ಕೂಡ ಮೆನೋಪಾಸಲ್ ವುಮೆನ್ನಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ.
1: ಈ ಸಂದರ್ಭದಲ್ಲಿ ಈಗ ನೀವು ಹೇಳಿದ್ರಿ ಗರ್ಭಚೀಲ ಕೆಳಗೆ ಜಾರುವಂತಹ ಸಾಧ್ಯತೆ ಇರುತ್ತದೆ ಅಂತ.
0: ಹೌದು,
1: ಸಾಮಾನ್ಯವಾಗಿ 45 ವಯಸ್ಸಿನ ನಂತರ ಈ ಗರ್ಭಚೀಲಗಳನ್ನು ತೆಗೆಯುವಂತಹ ಸಂದರ್ಭಗಳು ಬರ್ತವೆ.
0: ಹೌದು,
1: ಇದು ಕೂಡ ಅದೇ ಕಾರಣಕ್ಕಾಗಿರ್ಬೋದೇ?
0: ಹಾ, ಇದು ನೀವು ಕೇಳ್ತಾ ಇರೋದು ಒಳ್ಳೆ ಕ್ವಶನ್. ಯಾಕೆ ಹೇಳಿದ್ರೆ ಈಗ ನಾನು ನಾರ್ಮಲ್ ಆಗಿ 47 ವರ್ಷಕ್ಕೆ ಮೆನೋಪಾಸ್ ಆಗುತ್ತೆ ಅಂತ ಹೇಳಿದೆ, ಆದರೆ ಕೆಲವರಲ್ಲಿ 40 ವರ್ಷದ ಮುಂಚೆನೆ ಅಂದರೆ ಪ್ರಿಮೆಚೂರ್ ಮೆನೋಪಾಸ್ ತುಂಬ ಬೇಗ ಅವರಿಗೆ ಮುಟ್ಟು ನಿಂತು ಹೋಗ್ಬಿಡುತ್ತೆ. ಇದಕ್ಕೆ ಕಾರಣ ಏನಂದರೆ ಯೂಟ್ರಸ್ ತೆಗೆಯುವಂಥ ಸರ್ಜರಿ, ಒಂದು ಯೂಟ್ರಸ್ ರಿಮೂವಲ್ ಹಿಸ್ಟ್ರೆಕ್ಟಮಿ. ಅದು ಬಿಟ್ಟರೆ ನಾವು ಸಂತಾನ ಹರಣ ಮಾಡಲಿಕ್ಕೆ ಆಪರೇಷನ್ ಮಾಡ್ತೀವಿ, ಟ್ಯುಬೆಕ್ಟಮಿ ಅಂತ ಹೇಳ್ತೀವಿ. ಇದು ಮಾಡಿದರೂ ಕೂಡ ಒಂದು ಸ್ವಲ್ಪ ಚಾನ್ಸಸ್ ಬ್ಲಡ್ ಸಪ್ಲೈ ಟು ದ ಓವರಿ, ಅಂಡಾಶಯಕ್ಕೆ ರಕ್ತ ಸಂಚಾರ ಕಮ್ಮಿ ಆಗುತ್ತೆ. ಇದರ ಕಾರಣದಿಂದಾಗಿ ಓವರಿ ಫಂಕ್ಷನ್ನ ಕಡಿಮೆ ಮಾಡುತ್ತೆ. ನಾನು ಮೊದಲಿಗೆ ಹೇಳಿದೆ ಋತುಬಂಧ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಲಾಸ್ ಆಫ್ ಒವೇರಿಯನ್ ಫಂಕ್ಷನ್, ಅಂಡಾಶಯದ ಕಾರ್ಯಕ್ಷಮತೆ ಕಮ್ಮಿ ಆಗ್ತಾ ಹೋಗೋದು, ಅದೇ ಹೊರಗಡೆ ಕಾಣಿಸೋದು ನಮಗೆ ಋತುಬಂಧ ಅಂತ. ಸೊ ನಾವು ಟ್ಯುಬೆಕ್ಟಮಿ ಮಾಡುವಾಗ ಓವೇರಿಗೆ ಹೋಗ್ತಾ ಇರುವಂತ ರಕ್ತ ಸಂಚಾರ ಸ್ವಲ್ಪ ಕಟ್ಟಾಗುವ ಚಾನ್ಸಸ್ ಇರುತ್ತೆ, ಇದರಿಂದನೂ ಕೂಡ ಆಗುತ್ತೆ. ಮತ್ತೆ ಅದು ಬಿಟ್ಟರೆ ಕ್ಯಾನ್ಸರ್ ಥೆರಪಿ ಕೊಡಬೇಕಿದ್ರೆ ನಾವು ರೇಡಿಯೋಥೆರಪಿ ಕೊಡ್ತೀವಿ, ಮತ್ತೆ ಕೀಮೋಥೆರಪಿ ಕೊಡ್ತೀವಿ. ಅದರ ದುಷ್ಪರಿಣಾಮವಾಗಿ ಅಡ್ವರ್ಸ್ ಇಫೆಕ್ಟ್ ಆಫ್ ದೀಸ್ ಥಿಂಗ್ಸ್ ಕ್ಯಾನ್ ಲೀಡ್ ಟು ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್. ಸೊ ಈ ಎಲ್ಲ ಕಾರಣದಿಂದನೂ ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್ ಆಗುತ್ತೆ. ಆದರೆ ಪ್ರೊಲ್ಯಾಪ್ಸ್ ಅಂತಂದ್ರೆ ಈ ಮೆನೋಪಾಸಿನ ಒಂದು ಕಾಂಪ್ಲಿಕೇಶನ್, ಬಟ್ ಪ್ರಿಮೆಚೂರ್ ಮೆನೋಪಾಸ್ ಇಸ್ ಎ ಕಾಂಪ್ಲಿಕೇಶನ್ ಆಫ್ ಹಿಸ್ಟೆಕ್ಟಮಿ, ಅಂದ್ರೆ ಗರ್ಭಚೀಲ ತೆಗೆಯುವಂತ ಆಪರೇಷನ್ ಮಾಡಿರ್ತೀವಲ್ಲ ಅದರ ದುಷ್ಪರಿಣಾಮವಾಗಿ ಬೇಗ ಮೆನೋಪಾಸ್ ಆಗೋದು. ಎರಡು ಬೇರೆ ಕಂಡೀಷನ್ ಇದು. ಪ್ರಿಮೆಚೂರ್ ಮೆನೋಪಾಸ್ ಇಸ್ ಎ ಡಿಫ್ರೆಂಟ್ ಕಂಡೀಷನ್ ಅಂಡ್ ಪ್ರೊಲ್ಯಾಪ್ಸ್ ಇಸ್ ಎ ಡಿಫ್ರೆಂಟ್ ಕಂಡೀಷನ್.
1: ಹಾಗಾದ್ರೆ ಈ ಋತುಬಂಧಕ್ಕೂ ಈ ಗರ್ಭಚೀಲವನ್ನು ತೆಗೆಯುವಂತಹ ಒಂದು ಆ ಸಮಸ್ಯೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳ್ತೀರಿ?
0: ಇದೆ, ಗರ್ಭಚೀಲ ತೆಗೆದಾಗ ಪ್ರೀಮೆಚೂರ್ ಒವೇರಿಯನ್ ಫೇಲ್ಯೂರ್ ಆಗಿ ಈ ಬೇರೆ ಲಕ್ಷಣಗಳು ಹೇಳಿದ್ನಲ್ಲ, ಮೂಳೆ ಸವೆತ ಕಾಣಿಸ್ಕೊಳ್ಳೋದು, ಹಾರ್ಟ್ ರಿಲೇಟೆಡ್ ಹೃದಯ ಸಂಬಂಧಿ ಕಾಯಿಲೆಗಳು ಇವೆಲ್ಲ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಓವೇರಿಯಲ್ಲಿ ಈಸ್ಟ್ರೋಜನ್ ಅನ್ನುವಂಥ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಆ ಹಾರ್ಮೋನ್ನ ಅಂಶ ದೇಹದಲ್ಲಿ ಕಮ್ಮಿ ಆಗ್ತಾ ಇದ್ದಾಗೇನೆ, ಕ್ಷೀಣಿಸ್ತಾ ಇದ್ದಾಗೇನೆ ಈ ಥರದ ಅಡ್ಡ ಪರಿಣಾಮಗಳು ಕಾಣಿಸ್ಕೊಳ್ಳುವಂಥ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಈ ಥರ ಪ್ರಿಮೆಚೂರ್ ಅಂದರೆ ಬೇಗ ಮುಟ್ಟು ನಿಂತಾಗ ನಾವು ಪ್ರಾಪರ್ ಇವ್ಯಾಲ್ಯುವೇಷನ್ ಮಾಡೋದು, ಯಾವ ಕಾರಣದಿಂದ ಈ ತರ ಬೇಗ ಮುಟ್ಟು ನಿಂತಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿನವರು ಇದನ್ನ ನಿರ್ಲಕ್ಷಿಸಿ ಬಿಡ್ತಾರೆ. ಅದನ್ನ ನಿರ್ಲಕ್ಷಿಸಬಾರದು. ಕೂಡಲೇ ಹತ್ತಿರದ ಯಾವ್ದಾದ್ರು ಸ್ತ್ರೀರೋಗ ತಜ್ಞರಿಗೆ ಭೇಟಿಯಾಗ್ಬಿಟ್ಟು ಅದರ ಕಾರಣ ಏನಂತ ತಿಳ್ಕೊಳ್ಳೋದು ತುಂಬಾ ಅಗತ್ಯ.
1: ಈಗ ಡಾಕ್ಟ್ರೆ, ಹಾಗಾದ್ರೆ ಈ ಗರ್ಭಚೀಲವನ್ನ ತೆಗೆದ ನಂತರ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರ್ಬೋದು ಅಥವಾ ಮಂಡಿ ಸವೆತ, ಇದು ಕಾಡಬಹುದಾ ಅಥವಾ ಸಾಧ್ಯತೆಗಳು ಜಾಸ್ತಿ
0: ಆಗ್ತವೆ ಅಂತ? ಹೌದು.
1: ಹಾಗಾದ್ರೆ ಡಾಕ್ಟ್ರೆ, ಈಗ ಹೃದಯ ಸಂಬಂಧಿತ ರೋಗಗಳ ಅಪಾಯ ಋತುಬಂಧದ ನಂತರ ಯಾಕೆ ಹೆಚ್ಚಾಗ್ತದೆ ಅಂತ ಹೇಳ್ತೀರಿ?
0: ನಾನು ಹೇಳಿದೆ ಓವೇರಿಯ ಫಂಕ್ಷನ್ ಏನಂತಂದ್ರೆ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ಉತ್ಪತ್ತಿ ಮಾಡುದು ಅದರ ಕಾರ್ಯ. ಈ ಮೆನೋಪಾಸ್ ನಂತರ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ನ ಪ್ರಮಾಣ ಅನ್ನೋದು ಇದರಲ್ಲಿ ಕಮ್ಮಿ ಆಗುತ್ತೆ. ಇದರಿಂದಾಗಿ ಏನಾಗುತ್ತಂದ್ರೆ ನೀವು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕೇಳಿರ್ಬೋದು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ಟು, ಮತ್ತೆ ಕೆಲವೊಂದು ಗುಡ್ ಕೊಲೆಸ್ಟ್ರಾಲ್ ಅಂತ ಇದೆ, ಅದರಲ್ಲಿ HDL ಹೈ ಡೆನ್ಸಿಟಿ ಲಿಪಿಡ್ಸ್. ಸೊ ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಇನ್ನು LDL ಮತ್ತೆ ಟ್ರೈಗ್ಲಿಸರೈಡ್ಸ್ ಮತ್ತೆ VLDL ಇವೆಲ್ಲ ಏನಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ಸ್ಗಳು. ಸಾಮಾನ್ಯವಾಗಿ HDL ವ್ಯಾಲ್ಯೂ ಜಾಸ್ತಿ ಇದ್ದು ಉಳಿದಿರೋದೆಲ್ಲ ಕಮ್ಮಿ ಇರುತ್ತೆ. ಬಟ್ ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆದಾಗ, ಇದರ ಪ್ರಮಾಣ ಕಮ್ಮಿ ಆದಾಗ ಅದು ರಿವರ್ಸ್ ಆಗಿಬಿಡುತ್ತೆ, ರೇಷಿಯೋ ರಿವರ್ಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಗುಡ್ ಕೊಲೆಸ್ಟ್ರಾಲ್ಸ್ ಬ್ಯಾಡ್ ಕೊಲೆಸ್ಟ್ರಾಲ್ ವಿಲ್ ಇನ್ಕ್ರೀಸಸ್. ಇದು ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ರಕ್ತನಾಳಗಳೆಲ್ಲ ಒಂದೊಂದ್ಸಲಿ ಹೆಪ್ಪುಗಟ್ಟುತ್ತವೆ ಅಲ್ಲಿ, ಅದಕ್ಕೆ ಅಥರೋಸ್ಕ್ಲೆರೋಸ್ ಅಂತ ಒಂದು ಕಂಡೀಷನ್ ಹೇಳ್ತೀವಿ. ಅದರ ಜೊತೆ ಏನಾಗುತ್ತೆ, ಹೃದಯದ ರಕ್ತ ಸಂಚಾರಗಳೆಲ್ಲ ಕಮ್ಮಿ ಆಗ್ತವೆ. ಹೀಗಾಗಿ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಲೇಟೆಡ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಮೆನೋಪಾಸಲ್ ವುಮೆನ್ನಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತವೆ.
1: ಈಗ ಋತುಬಂಧದ ಬಳಿಕ ಮಾನಸಿಕ ಒತ್ತಡ, ಆತಂಕ ಇದೆಲ್ಲ ಸಾಮಾನ್ಯವಾಗಿ ಇರ್ತದೆ ಅಂತ ಹೇಳಿದ್ರೆ, ಇದು ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಡಾಕ್ಟ್ರೆ?
0: ಖಂಡಿತವಾಗಿಯೂ

0: ಮೆಜಾರಿಟಿ ಆಫ್ ದ ವಿಮೆನ್ಸ್ ಇನ್ ದ್ಯಾಟ್ ಏಜ್ ಗ್ರೂಪ್ ಅವರಿಗೆ ಮುಖ್ಯವಾಗಿ ಕಾಡುವುದೇ ಮಾನಸಿಕ ಸಮಸ್ಯೆಗಳು. ಇಂಥವರಿಗೆ ನಾವು ಮುಖ್ಯವಾಗಿ ಆಪ್ತ ಸಮಾಲೋಚನೆ ಹೇಳ್ತೀವಿ. ಕೌನ್ಸಿಲಿಂಗ್ ಖಂಡಿತವಾಗಿಯೂ ಬೇಕೇ ಬೇಕು. ಹೆಚ್ಚಿನವರು ಇದನ್ನು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ಬಟ್ ಕೌನ್ಸಿಲಿಂಗ್ ಅಗತ್ಯವಾಗಿ ಬೇಕು. ಒಂದು, ಇವರಿಗೆ ಯಾಕೆ ಈ ಥರ ಮಾನಸಿಕವಾಗಿ ಒತ್ತಡ ಆಗುತ್ತೆ ಅಂತಂದರೆ, ನಾನು ಆಗಲೇ ಹೇಳಿದೆ, ಇವರಿಗೆ ಒಂದು ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆಗಿರುತ್ತೆ. ಇದರಿಂದ ವ್ಯಾಸೋಮೋಟರ್ ಸಿಂಪ್ಟಮ್ಸ್ ಅಂತ ಹೇಳಿದ್ನಲ್ಲ, ಹಾಟ್ ಫ್ಲಷಸ್ ಇವೆಲ್ಲ ಆಗುತ್ತೆ. ಇದರ ಅಡ್ಡ ಪರಿಣಾಮವಾಗಿ ಅವರಿಗೆ ರಾತ್ರಿ ಸರಿಯಾಗಿ ನಿದ್ರೆ ಆಗುವುದಿಲ್ಲ, ನಿದ್ರಾಹೀನತೆ ಆಗುತ್ತೆ, ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಇದು ಒಂದು ಕಂಡೀಷನ್. ಅದರ ಜೊತೆ ಈಸ್ಟ್ರೋಜನ್ನ ಇನ್ನೊಂದು ಮುಖ್ಯವಾದ ಕಾರ್ಯ ಏನಂತಂದರೆ, ನಮ್ಮ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಅಥವಾ ಕೊಲಾಜನ್ಸ್, ಈ ಥರದ್ದು ಪ್ರೋಟೀನ್ ಅಂಶಗಳು ಇವೆಲ್ಲ ಇದ್ರೆ ನಮ್ಮ ಚರ್ಮಗಳದ್ದು ಇದರದ ಟೋನ್ ಇರುತ್ತೆ, ತುಂಬ ಚೆನ್ನಾಗಿ. ಇದರ ಪ್ರಮಾಣ ದೇಹದಲ್ಲಿ ಕಡಿಮೆ ಆದಾಗ ಚರ್ಮಗಳೆಲ್ಲ ಸುಕ್ಕುಗಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಹೆಂಗಸರಿಗೆ ಏನು ಹೇಳಿ, ತಾವು ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ಲರ ಬಯಕೆ. ಬಟ್ ಮೆನೋಪಾಸ್ ಆದಮೇಲೆ ಸಡನ್ ಆಗಿ ಈ ಥರದ ಸ್ವಲ್ಪ ದೇಹದಲ್ಲಿ ಮಾರ್ಪಾಟುಗಳಾಗ್ತಾ ಹೋಗ್ತವೆ. ಕೂದಲು ಗ್ರೇ ಆಗ್ತವೆ, ಮುಖಗಳು ಚರ್ಮ ಎಲ್ಲ ಸುಕ್ಕುಗಟ್ತವೆ, ಮತ್ತೆ ಅಧಿಕ ತೂಕ ಆಗ್ತದೆ, ಒಬೆಸಿಟಿ ಹೇಳ್ತೀವಿ. ಅದು ಸೊಂಟದಲ್ಲಿ ಅಥವಾ ತೊಡೆ ಭಾಗದಲ್ಲಿ, ಹಿಪ್ಸ್ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಡೆಪೋಸಿಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹ ವ್ಯತಿರಿಕ್ತವಾಗಿ ಕಾಣಕ್ಕೆ ಶುರುವಾಗುತ್ತೆ. ಇದು ಕೂಡ ಒಂದು ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ಅದರ ಜೊತೆಗೆ ಅವರಿಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಹೇಳಿದ್ದೀನಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ದಿದ್ದಾಗ ಆಗಲೂ ಕೂಡ ಅವರಿಗೆ ಖಿನ್ನತೆ ಇವೆಲ್ಲ ಬಾಧಿಸುವಂತ ಸಮಸ್ಯೆಗಳು ಇರುತ್ತೆ.
1: ಅಂದ್ರೆ ಸಾಮಾನ್ಯವಾಗಿ ಈ 45ರ ನಂತರ ಅವರ ಜೀವನ ಸ್ವಲ್ಪ ಒತ್ತಡದಿಂದಲೇ ಇರ್ತದೆ,
0: ಒತ್ತಡದಲ್ಲೇ
1: ಮಕ್ಕಳ ಜವಾಬ್ದಾರಿ, ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು, ಅವರು ಕುಗ್ಗಿ ಹೋಗುವಂತದ್ದು ಸಾಮಾನ್ಯವಾಗಿ ಇರ್ತದೆ ಅಲ್ಲ?
0: ಹೌದು ಹೌದು. ಅದರ ಜೊತೆ ಈ ಮೆನೋಪಾಸಲ್ ಸಿಂಪ್ಟಮ್ಸ್ಗಳು ಅವರಿಗೆ ಇನ್ನಿಷ್ಟು ಅದನ್ನ ಅಧಿಕ ಮಾಡಿ ಬಿಡುತ್ತೆ. ಹಾಗಾಗಿ ಅದು ಎರಡು ಒಟ್ಟು ಅಡಿಷನಲ್ ಆಗ್ಬಿಟ್ಟು ಫೈನಲಿ ದೇ ಫೀಲ್ ದಟ್ ನನಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ, ಇನ್ನೇನೂ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲಪ್ಪ ಅನ್ನೋದು ಆ ತರ ಮನಸ್ಸಿಗೆ ಹೊಕ್ಕುಬಿಡುತ್ತೆ, ಮನಸ್ಸಿಗೆ ನಾಟಬಿಡುತ್ತೆ, ನೆಗೆಟಿವ್ ಥಾಟ್ಸ್ ಬರುವಂತ ವಿಚಾರಗಳು ಬರುವಂತದ್ದು ಜಾಸ್ತಿ ಆಗ್ತವೆ. ಹಾಗಾಗಿ ಅವರಿಗೆ ಕೌನ್ಸಿಲಿಂಗ್ ತುಂಬಾ ಅಗತ್ಯ.
1: ಈಗ ನಾವಾಗ್ಲೇ ಮಾತನಾಡಿದ ಹಾಗೆ ಮಂಡಿ ನೋವಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ ಅಂತ ಹೇಳಿ,
0: ಹೌದು,
1: ಇಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿ ತಮ್ಮ ಈ ಮಂಡಿ ನೋವು ಬಾರದ ಹಾಗೆ ಯಾವ ರೀತಿ ಅವರು ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬಹುದು ಡಾಕ್ಟ್ರೆ?
0: ಮೊದಲನೆಯದಾಗಿ ಯಾಕೆ ಇವರಿಗೆ ಮಂಡಿ ನೋವಿನ ಸಮಸ್ಯೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಸ್ಟಿಯೋಪೊರಾಸಿಸ್ ಅಂದ್ರೆ ಮೂಳೆಯ ಸಾಂದ್ರತೆ ಕಮ್ಮಿ ಆಗುವುದು, ಬೋನ್ ಡೆನ್ಸಿಟಿ ಹೇಳ್ತೀವಿ, ಮೂಳೆಯ ಸಾಂದ್ರತೆ ಇದು ಲೆಸ್ ದೆನ್ 2.5 ಸ್ಟ್ಯಾಂಡರ್ಡ್ ಡಿವಿಯೇಷನ್, ನಮ್ಮ ನಾರ್ಮಲ್ ಯಂಗ್ ಅಡಲ್ಟ್ಸ್ ಅಲ್ಲಿ ಇರುವಂತಹ ಸಾಂದ್ರತೆಗಿಂತ 2.5 ಪಟ್ಟು ಕಮ್ಮಿ ಆಗ್ಬಿಡುತ್ತೆ. ಆಗ ಮೂಳೆ ತುಂಬಾ ದುರ್ಬಲ ಆಗ್ಬಿಡುತ್ತೆ, ತುಂಬಾ ವೀಕ್ ಆಗ್ಬಿಡುತ್ತೆ. ಸ್ವಲ್ಪ ಒಂದು ಸಣ್ಣ ಟ್ರಿವಿಯಲ್ ಇಂಜುರಿ ಆಲ್ಸೋ ಕ್ಯಾನ್ ಲೀಡ್ ಟು ಫ್ರಾಕ್ಚರ್. ನಮ್ಗೆಲ್ಲ ಬೋನ್ ಫ್ರಾಕ್ಚರ್ ಆಗಿ ಮೂಳೆ ಮುರಿಬೇಕಂತಂದ್ರೆ ತುಂಬಾ ಬಲವಾದ ಏಟು ಬೀಳ್ಬೇಕು. ಆದ್ರೆ ಅವರಿಗೆ ಒಂದು ಸಣ್ಣ ಏಟು ಬಿದ್ದರೂ ಅಲ್ಲಿ ಕೈ ಮೂಳೆ ಮುರಿದು ಬಿಡುತ್ತೆ, ಎಸ್ಪೆಷಲಿ ಹಿಪ್ ಬೋನ್ಸ್, ಮಂಡಿ ಚಿಪ್ಪು, ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆಗಳು ಅವರ ಸಾಂದ್ರತೆ ಕಮ್ಮಿ ಆಗೋದಕ್ಕೋಸ್ಕರ ಆಗೋದು. ಇದು ಕೂಡ ಈಸ್ಟ್ರೋಜನ್ ಡಿಫಿಷಿಯನ್ಸಿಯ ಒಂದು ಅಡ್ಡ ಪರಿಣಾಮ. ಸೊ ಈಸ್ಟ್ರೋಜನ್ ಹ್ಯಾಸ್ ಎ ಮಲ್ಟಿಪಲ್ ಅಡ್ವಾಂಟೇಜಸ್, ಬೆನಿಫಿಷಿಯಲ್ ಇಫೆಕ್ಟ್ಸ್. ಅದರಲ್ಲಿ ಬೋನ್ ಫಾರ್ಮೇಷನ್ ಇಸ್ ಆಲ್ಸೋ ಎ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಈಸ್ಟ್ರೋಜನ್, ಈಸ್ಟ್ರೋಜನ್ ಹಾರ್ಮೋನ್ ಇಂದ ಆಗುವಂಥದ್ದು. ಬಟ್ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಮೂಳೆಯ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ. ಸೊ ಇದನ್ನ ನಾವು ಫಸ್ಟ್ ಸಾಂದ್ರತೆ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕಾಗತ್ತೆ. ಅದು ಹೇಗೆ ತಿಳ್ಕೊಳ್ಬಹುದು, ಅದಕ್ಕೆ ಡೆಕ್ಸಾ ಸ್ಕ್ಯಾನ್ ಅಂತ ಇದೆ, ಡ್ಯೂಯಲ್ ಎನರ್ಜಿ ಎಕ್ಸ್ರೇ ಅಬ್ಸಾರ್ಪ್ಷಿಯೋಮೆಟ್ರಿ ಅಂತ, ಅದು ನಮ್ಮ ಕೆ ಎಮ್ ಸಿಯಲ್ಲೂ ಕೂಡ ಇದೆ, ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಇರುತ್ತೆ. ಅದನ್ನ ಒಂದ್ಸಲಿ ಮಾಡಿ ನೋಡ್ಬೇಕಾಗತ್ತೆ ನಿಜವಾಗ್ಲೂ ಮೂಳೆಯ ಸಾಂದ್ರತೆ ಕಡಿಮೆ ಆಗಿದೆಯಾ ಇಲ್ವಾ ಅಂತ. ಆ ಪರೀಕ್ಷೆ ಮಾಡಿದಾಗ ನಮ್ಗೆ ತಿಳಿದು ಬರುತ್ತೆ. ಅದೊಂದು ವೇಳೆ ಸಾಂದ್ರತೆ ಕಡಿಮೆ ಆಗಿದ್ದಲ್ಲಿ ನಾವು ಅದಕ್ಕೆ ಥೆರಪೀಸ್ ಇದೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪೀಸ್ ಅಂತಿದೆ, ಮತ್ತೆ ಬೇರೆ ಬೇರೆ ಔಷಧಿಗಳನ್ನ ಅದಕ್ಕೆ ಕೊಡ್ತೀವಿ, ಅದು ಬರದೇ ಇರೋ ತರ ತಡಿಲಿಕ್ಕೆ. ಹಾಗಾಗಿ ಮುಂಚೆನೆ ಎಚ್ಚೆತ್ಕೊಂಡು ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮ.
1: ಡಾಕ್ಟರ್, ಈಗ ಮುಟ್ಟು ನಿಂತಿತು ಅಂತ ಆದಾಗ ಅವರ ರಕ್ತಸ್ರಾವದ ಮಟ್ಟ ಹೇಗಿರ್ತದೆ, ಅದರ ಬಣ್ಣದಲ್ಲಿ ಏನಾದರೂ ಬದಲಾವಣೆಗಳಾಗ್ತದ, ಹೇಗೆ?
0: ಮೆನೋಪಾಸಲ್ ಸಿಂಪ್ಟಮ್ಸ್ ಅಲ್ಲಿ ಫಸ್ಟ್ ನಾವು ಹೇಳುದೇ ಮೆನ್ಸ್ಟ್ರಲ್ ಸಿಂಪ್ಟಮ್ಸ್. ಮೆನ್ಸ್ಟ್ರಲ್ ಸಿಂಪ್ಟಮ್ಸ್ ಮೂರು ಕ್ಲಾಸಿಕಲ್ ವೇಯಲ್ಲಿ ಸ್ಟಾಪ್ ಆಗುತ್ತೆ. ಒಂದು ಸಡನ್ ಸ್ಟಾಪೇಜ್, ನಿಂತೆ ಬಿಡುತ್ತೆ, ಅಲ್ಲಿ ತನಕ ಸರಿ ಇರೋದು ಒಂದೇ ಸಲಕ್ಕೆ ಮುಟ್ಟು ನಿಂತೆ ಬಿಡುತ್ತೆ, ಮತ್ತೆ 12 ತಿಂಗಳ ಕಾಲ ಅವರಿಗೆ ಪೀರಿಯಡ್ಸೇ ಆಗುದಿಲ್ಲ, ಅದು ಒಂದು ವಿಧಾನ. ಇನ್ನೊಂದು ವಿಧಾನ ಏನಂತಂದ್ರೆ, ನೀವು

0: ಅದಕ್ಕೆ ನಿಧಾನಕ್ಕೆ ಕ್ರಮೇಣವಾಗಿ ಬ್ಲೀಡಿಂಗ್ ಮಾತ್ರ ಕಮ್ಮಿ ಆಗ್ತಾ ಹೋಗುತ್ತೆ. ಮೆನ್ಸ್ಟ್ರಲ್ ಬ್ಲೀಡಿಂಗ್ 3 ದಿವಸ 4 ದಿವಸ ಇರೋದು ನಿಧಾನಕ್ಕೆ 2 ದಿವಸಕ್ಕೆ 1 ದಿವಸಕ್ಕೆ ಬಂದು ಹಾಗೆ ಕಮ್ಮಿಯಾಗಿ 1 ದಿವಸ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಇನ್ನೊಂದು ಸ್ಪೇಸಿಂಗ್ ಜಾಸ್ತಿ ಆಗುತ್ತೆ. ಬ್ಲೀಡಿಂಗ್ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಸ್ಪೇಸಿಂಗ್ ಅಂದರೆ ತಿಂಗಳಿಗೆ ಒಂದ್ಸಲಿ ಆಗೋದು 2 ತಿಂಗಳಿಗಾಗುತ್ತೆ, 3 ತಿಂಗಳಿಗಾಗುತ್ತೆ, 4 ತಿಂಗಳಿಗಾಗುತ್ತೆ, ಹಾಗೆ ಒಂದ್ಸಲಿ ಸಡನ್ ಆಗಿ ಸ್ಟಾಪೇಜ್ ಆಗಿಬಿಡುತ್ತೆ.
1: ಈಗ ಡಾಕ್ಟ್ರೆ, ಒಬ್ಬ ಮಹಿಳೆ ತನ್ನ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಅವಳು ವೈದ್ಯರನ್ನ ಯಾವಾಗ ಭೇಟಿ ಆಗಬೇಕು ಮತ್ತೆ ಯಾಕೆ, ಇದರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ಖಂಡಿತ, ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ನಾಲೆಜೇ ಇರಲ್ಲ. ನಾನು ಇನ್ನೊಂದು ಮಾತು ಇಲ್ಲಿ ಹೇಳಬೇಕಂದ್ಕೊಂಡೆ, ನಮ್ಮ ಸಮಾಜ ಮತ್ತು ನಮ್ಮ ಸರ್ಕಾರ, ಎನ್ ಜಿ ಓಸ್ ಎಲ್ಲನೂ ಎಷ್ಟಂದರೆ ಅಷ್ಟು ಪ್ರೆಗ್ನೆನ್ಸಿ ಬಗ್ಗೆ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರ್ಬೋದು, ಕಾಂಟ್ರಸೆಪ್ಷನ್ ಹೇಳ್ತೀವಿ, ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಡ್ತಾ ಇದೆ. ಆದರೆ ಯಾರೂ ಕೂಡ ಮೆನೋಪಾಸ್ ಮತ್ತು ಮೆನೋಪಾಸಿನ ಏನೇನು ದುಷ್ಪರಿಣಾಮಗಳಿದೆ ಇದ್ರ ಬಗ್ಗೆ ಯಾರೂ ಕೂಡ ಅವೇರ್ನೆಸ್ ಕೊಡೋದೇ ಇಲ್ಲ. ಅದಕ್ಕೆ ಹೆಚ್ಚಿನ ಜನಕ್ಕೆ ಇದರ ಅರಿವೇ ಇಲ್ಲ. ಮೆನೋಪಾಸ್ ಅಂದ್ರೆ ಏನು, ಯಾಕೆ ಹೀಗಾಗುತ್ತೆ, ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನುವಂತ ಅರಿವೇ ಇಲ್ಲ.
1: ಯಾಕಂದ್ರೆ ಇದೊಂದು
0: ನ್ಯಾಚುರಲ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಹಾಗೆ ನಿರ್ಲಕ್ಷ್ಯ ಮಾಡಿ ಬಿಟ್ಟು ಬಿಡ್ತಾರೆ. ಆದ್ರೆ ಇದರ ಬರ್ಡನ್ ಎಷ್ಟಿದೆ ಅಂತಂದ್ರೆ, ನಮ್ಮ ರೀಸೆಂಟ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 100 ಮಿಲಿಯನ್, ಅಂದ್ರೆ 10 ಕೋಟಿಗೂ ಅಧಿಕ ಮಹಿಳೆಯರು ಈ ಕ್ಯಾಟಗರಿಯಲ್ಲಿ ಬರ್ತಾರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನಕ್ಕೆ ಈ ತರ ಸಮಸ್ಯೆಗಳು ಇರುತ್ತೆ. ಆದರೆ ವೈದ್ಯರಲ್ಲಿ ಬರೋರು ಬಹಳ ಅಪರೂಪ, ತುಂಬಾ ವಿರಳ. ಎಲ್ಲೋ ಸ್ವಲ್ಪ ಈ ತರದ ಯಾವುದೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡವರು ಡಾಕ್ಟರಲ್ಲಿ ಬರ್ತಾರೆ, ಉಳಿದವರು ಇದನ್ನ ತುಂಬಾ ಇಗ್ನೋರ್ ಮಾಡ್ತಾರೆ. ಹಾಗಿದ್ರೆ ನಾವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಮೊದಲನೇದಾಗಿ ಈ ತರ ವೆಸೋಮೋಟರ್ ಸಿಂಪ್ಟಮ್ಸ್ಗಳು ಜಾಸ್ತಿ ಆದಾಗ, ಹಾಟ್ ಫ್ಲಷಸ್ ಆಗಿರ್ಬೋದು, ಹೆಡ್ ಏಕ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ತುಂಬಾ ಇರ್ಬೋದು, ಈ ತರ ಇದ್ದಾಗ. ಇನ್ನೊಂದು ನಾನು ಹೇಳಿದೆ ಲಾಸ್ ಆಫ್ ಲಿಬಿಡೋ ಹೇಳಿದೆ, ಅಂದ್ರೆ ಲೈಂಗಿಕ ಆಸಕ್ತಿ ಕಮ್ಮಿ ಆಗಿರುತ್ತೆ, ಅದು ಕೂಡ ಒಂದು ಕಾರಣ. ಇನ್ನೊಂದು ಕೆಲವೊಬ್ಬರಿಗೆ ವೆಜೈನಲ್ ಡ್ರೈನಸ್ ಆಗಿರುತ್ತೆ, ಮತ್ತೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಈ ತರ ಇದ್ದಾಗ ಬರಬೇಕಾಗುತ್ತೆ. ಸೊ ಬೇಸಿಕಲಿ ಈ ತರ ಅರ್ಲಿ ಸಿಂಪ್ಟಮ್ಸ್ಗಳು, ಮೆನೋಪಾಸಲ್ ಸಿಂಪ್ಟಮ್ಸ್ಗಳು ತುಂಬಾ ಅಧಿಕ ಪ್ರಮಾಣದಲ್ಲಿದ್ದಾಗ ಖಂಡಿತ ನೀವು ಒಂದು ಸಲ ಗೈನಕಾಲಜಿಸ್ಟ್ ಅನ್ನ ಭೇಟಿಯಾಗಿ ಅದರ ಬಗ್ಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ, ಒಂದು ಕೌನ್ಸಿಲಿಂಗ್ ಮಾಡಿ, ಬೇಕಾದಂತಹ ಉಪಯುಕ್ತ ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು.
1: ಈಗ ಡಾಕ್ಟ್ರೆ, ಋತುಬಂಧ ಆದಂತಹ ಮಹಿಳೆಯರು ಯಾವ ರೀತಿಯ ಆಹಾರಗಳನ್ನ ತಗೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳ್ತೀರಿ?
0: ಆಹಾರ ಕ್ರಮ ತುಂಬಾ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರಾ. ಇವರಲ್ಲಿ ಮುಖ್ಯವಾಗಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ. ಸೊ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ತಗೋಬೇಕು, ಪ್ರೋಟೀನೇಷಿಯಸ್ ಫುಡ್, ಪ್ರೋಟೀನ್ ಡಯಟ್ ತಗೊಳ್ಬೇಕು, ಮತ್ತೆ ಸೋಯಾಬೀನ್ಸ್ ಹೇಳ್ತೀವಿ ಅಂದ್ರೆ ಫೈಟೋ ಈಸ್ಟ್ರೋಜನ್ಸ್ ಇರುವಂತಹ ಆಹಾರಗಳನ್ನ ಸ್ವಲ್ಪ ತಗೋಬೇಕಾಗುತ್ತೆ. ಯಾಕಂದ್ರೆ ಈಸ್ಟ್ರೋಜನ್ ಕಮ್ಮಿ ಆಗ್ತಾ ಇರೋದ್ರಿಂದ ಎಕ್ಸ್ಟರ್ನಲ್ ಈಸ್ಟ್ರೋಜನ್ ಅವರು ತಗೋಬೇಕು. ಒಂದು ವಿಧಾನ ನಾವು ಥೆರಪಿ ಕೊಡ್ತೀವಿ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ, ಅದರಲ್ಲಿ ನಾವು ಈಸ್ಟ್ರೋಜನ್ ಹಾರ್ಮೋನ್ ಕೊಡ್ತೀವಿ. ನ್ಯಾಚುರಲಿ ನೀವು ಹೇಗೆ ಈ ಈಸ್ಟ್ರೋಜನ್ ಅನ್ನ ಇನ್ಕ್ರೀಸ್ ಮಾಡಿಸ್ಕೊಳ್ಬಹುದು ಅಂತಂದ್ರೆ, ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಫೈಟೋ ಈಸ್ಟ್ರೋಜನ್ಸ್ ಅಂತ ಒಂದು ಕಂಟೆಂಟ್ ಇರುತ್ತೆ, ಅದನ್ನ ಅಟ್ಲೀಸ್ಟ್ ಈಗ ಸೋಯಾಬೀನ್ಸ್ ಅಲ್ಲಿ ಅದರ ಅಂಶ ಸ್ವಲ್ಪ ಜಾಸ್ತಿ. ಒಂದು 60 ಗ್ರಾಮ್ ಸೋಯಾ ತಗೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ 4-5 mg ಅಷ್ಟು ಈಸ್ಟ್ರೋಜನ್ಸ್ ಇರುತ್ತೆ. ಸೊ ಅದನ್ನು ಡೈಲಿ ಆ ಮಿತ ಪ್ರಮಾಣದಲ್ಲಿ ಸ್ವಲ್ಪ ತಗೋಬಹುದು ಸೋಯಾಬೀನ್ಸ್. ಅದು ಬಿಟ್ಟರೆ ಚಿಕ್ ಪೀಸ್ ತಗೋಬಹುದು ಅಥವಾ ಬ್ರೊಕೋಲಿ ತಗೋಬಹುದು, ಈ ತರದೆಲ್ಲ ಆಹಾರಗಳು ಉತ್ತಮ.
1: ಈ ಹಾಲು ಕುಡಿಯುವಂಥದ್ದು, ಮಾಂಸಾಹಾರಿಗಳಾದ್ರೆ
0: ಮೊಟ್ಟೆ, ಇವುಗಳನ್ನೆಲ್ಲ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಲ್ಲಿ ತಗೋಬೇಕು.
1: ಅಲ್ಲಿಯವರೆಗೆ ಅವಳು ತನ್ನ ಆರೋಗ್ಯದ ಬಗ್ಗೆ ಅವಳು ನೋಡಿಕೊಳ್ಳುವುದಿಲ್ಲ, ನಂತರ ಆದರೂ ಕೂಡ ಅವಳ ಆರೋಗ್ಯದ ಬಗ್ಗೆ ಗಮನ
0: ಕಾಳಜಿ ವಹಿಸಲೇಬೇಕು.
1: ಹೌದು, ಒಂದು ಅವಳ ದೇಹವನ್ನ ಅವಳು ಸುಸ್ಥಿರವಾಗಿ ಇಟ್ಟುಕೊಳ್ಳುವುದಕ್ಕೆ ಯಾವ ರೀತಿಯ ವ್ಯಾಯಾಮಗಳನ್ನ ಎಷ್ಟು ಹಂತದಲ್ಲಿ ಅವಳು ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳ್ತೀವಿ?
0: ಖಂಡಿತವಾಗಿ ಮೂಳೆ ಸಾಂದ್ರತೆ ಕಮ್ಮಿ ಆಗುತ್ತೆ ಅಂತ ನಾನು ಹೇಳಿದೆ, ಅಂದ್ರೆ ದೇ ಆರ್ ಮೋರ್ ಪ್ರೋನ್ ಫಾರ್ ಫ್ರಾಕ್ಚರ್ಸ್. ಸೊ ಇದಕ್ಕೆ ನಾವು ಬೆಸ್ಟ್ ಥೆರಪಿ ಕೊಡೋದು ಒಂದು ವ್ಯಾಯಾಮ, ರೆಗ್ಯುಲರ್ ಎಕ್ಸಸೈಸಸ್ ಹೇಳ್ತೀವಿ. ಎಕ್ಸಸೈಸಸ್ ಅಂದ ತಕ್ಷಣ ನಮಗೆ ಯೋಗ ಕೂಡ ಮಾಡಬಹುದು, ಇಲ್ಲ ಅಂತಂದ್ರೆ ಎರೋಬಿಕ್ ಎಕ್ಸಸೈಸಸ್. ಬೆಸ್ಟ್ ವೇ ಏನಂತಂದ್ರೆ ಒಂದು ಬ್ರಿಸ್ಕ್ ವಾಕ್, ದಿನದಲ್ಲಿ ಒಂದು 1/2 ಗಂಟೆ 3/4 ಗಂಟೆ ವಾಕಿಂಗ್ ಮಾಡೋದು ತುಂಬಾ ಒಳ್ಳೆ ಆರೋಗ್ಯಕರವಾದಂತಹ ವ್ಯಾಯಾಮ ಅದು. ಅದು ಬಿಟ್ಟರೆ ಸ್ವಿಮ್ಮಿಂಗ್ ಎಲ್ಲ ಗೊತ್ತಿದ್ರೆ ಸ್ವಿಮ್ಮಿಂಗ್ ಮಾಡಬಹುದು, ಜಾಗಿಂಗ್ ಮಾಡ್ಬೋದು, ಇವೆಲ್ಲ ಮಾಡ್ಬೋದು. ಸೊ ಬೆಸ್ಟ್ ವೇ ಈಸ್ ವಾಕಿಂಗ್. ತುಂಬ ಸಿಂಪ್ಲರ್ ಮೆಥಡ್, ಯಾವುದು ಟ್ರೈನಿಂಗ್ ಏನೂ ಬೇಕಿಲ್ಲ. ಹೆಚ್ಚಿನವರಲ್ಲಿ ಇದೇ ಆಗಿಬಿಡುತ್ತೆ, ನನಗೆ ಯೋಗ ಮಾಡಬೇಕನ್ನಿಸ್ತಿದೆ, ಮಾಡಲಿಕ್ಕೆ ಯಾರು ಟ್ರೈನರ್ ಇಲ್ಲ, ಹೇಳ್ಕೊಡೋರಿಲ್ಲ ಅಂತ ಅನಿಸುತ್ತೆ. ಜಿಮ್ಗೆ ಹೋಗಬೇಕು ಬಟ್ ಯಾರು ಹೇಳ್ಕೊಡೋರಿಲ್ಲ ಅಥವಾ ಫೆಸಿಲಿಟೀಸ್ ಇಲ್ಲ ಅಂತಾಗುತ್ತೆ. ಅದಕ್ಕೆ ಯಾವ ಫೆಸಿಲಿಟಿ ಅಗತ್ಯನೂ ಇಲ್ಲದೇನೆ ತುಂಬ ಸರಳವಾಗಿ ಮಾಡುವಂಥ ವ್ಯಾಯಾಮ ಅಂತಂದರೆ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್. ಅಟ್ಲೀಸ್ಟ್ ಇನ್ ಅ ಡೇ 1/2 ಅವರ್ ಮಾಡಿದರೆ ಮೂಳೆಯ ಸಾಂದ್ರತೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೋದು. ಅದರ ಜೊತೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ಸ್ ಇದು ಕೂಡ ಅಗತ್ಯ. ಮತ್ತು ಇನ್ನೂ ಉಳಿದಂತೆ ವ್ಯಾಯಾಮ ಏನಂತಂದರೆ, ನಾನು ಆಗಲೇ ಹೇಳಿದೆ ಬಿಗಿನಿಂಗ್ ಆಫ್ ಅವರ್ ಕಾನ್ವರ್ಸೇಷನ್, ಪ್ರೊಲ್ಯಾಪ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ, ಅಂದರೆ ಗರ್ಭಚೀಲ ಜರುಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇದು ಯಾಕಾಗುತ್ತಂದರೆ, ನಮ್ಮ ದೇಹದ ಎಲ್ಲ ಭಾಗಕ್ಕೂ ನಾವು ಎಕ್ಸಸೈಸ್ ಕೊಟ್ಟುಬಿಟ್ಟು ಸ್ವಲ್ಪ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ತೀವಿ, ಆದರೆ ಪೆಲ್ವಿಕ್ ಫ್ಲೋರ್ ಆ ಒಂದು ಭಾಗದ ಎಕ್ಸಸೈಸಸ್ಸನ್ನು ಯಾರೂ ಮಾಡೋದಿಲ್ಲ. ಹಾಗಾಗಿ ಇವರಿಗೆ ಕೀಗಲ್ಸ್ ಎಕ್ಸಸೈಸ್ ಅಂತ ಒಂದು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಇದೆ, ಅದನ್ನು ಅವರು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಆ ಭಾಗದ ಮಸಲ್ಸಿನ ಟೋನನ್ನು ಇಂಪ್ರೂವೈಸ್ ಮಾಡ್ಕೋಬೋದು. ಸೊ ದ್ಯಾಟ್ ಇದರಿಂದ ನಾವು ಯೂಟ್ರೈನ್ ಪ್ರೊಲ್ಯಾಪ್ಸನ್ನು ಪ್ರಿವೆಂಟ್ ಮಾಡ್ಬೋದು. ಇನ್ನೊಂದು, ಈ ಏಜ್ ರಿಲೇಟೆಡ್ ಅವರಿಗೆ ಮೂತ್ರ ಕಂಟ್ರೋಲ್ ಮಾಡ್ಕೊಳ್ಳೋ ಸ್ವಲ್ಪ ಸಮಸ್ಯೆ ಬರ್ಬೋದು. ಇದಕ್ಕೆ ಯುರಿನರಿ ಇನ್ಕಾಂಟಿನೆನ್ಸ್ ಹೇಳ್ತೀವಿ, ಅಂದರೆ ನಮಗೆ ಸಡನ್ನ ಮೂತ್ರ ಬರ್ತಾ ಇದೆ ಅನಿಸಿದ್ರೆ ನಾವೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದನ್ನು ಕಟ್ಕೊಳ್ಬೋದು. ಆದರೆ ಈ ಏಜ್ ಆದವರಿಗೆ ಮೆನೋಪಾಸ್, ಆಫ್ಟರ್ ಮೆನೋಪಾಸ್, ಇದನ್ನು ಕಟ್ಕೊಳ್ಳುವಂಥ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಇದಕ್ಕೆ ನಾವು ಯುರಿನರಿ ಇನ್ಕಾಂಟಿನೆನ್ಸ್ ಹೇಳ್ತೀವಿ. ಸೊ ಇದಕ್ಕೂ ಕೂಡ ಬೆಸ್ಟ್ ಇನಿಷಿಯಲ್ ಥೆರಪಿ ಈಸ್ ಪೆಲ್ವಿಕ್ ಫ್ಲೋರ್ ಮಸಲ್ ಎಕ್ಸಸೈಸಸ್. ಸೊ ಅದನ್ನು ಕೀಗಲ್ಸ್ ಎಕ್ಸಸೈಸಸ್ನ ರೆಗ್ಯುಲರ್ ಇಂಟರ್ವಲ್ನಲ್ಲಿ ಡಾಕ್ಟರ್ ಸಜೆಷನ್ ಮೂಲಕ ಮಾಡಿದರೆ ತುಂಬ ಒಳ್ಳೆಯದು.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಈ ಹೆರಿಗೆಯ ನಂತರವೇ ಒಬ್ಬ ಮಹಿಳೆಯ ಹೊಟ್ಟೆಯ ಭಾಗ ಅಥವಾ ಕೋರ್ ಮಸಲ್ಸ್ ಅಂತ ಏನಿದೆ ಅದು ಜೋತು ಬೀಳುವಂಥದ್ದು ಅಥವಾ ಸ್ಟ್ರೆಚ್ ಮಾರ್ಕ್ ಇದೆಲ್ಲ ಬರುವಂಥದ್ದು ಸಾಮಾನ್ಯ ಆಗಿರ್ತದೆ, ಅದನ್ನ ಯಾವ ರೀತಿ ಅವಳು ಅಂದ್ರೆ ಮೊದಲಿನ ಆ ಒಂದು ದೇಹದ ಆಕೃತಿಗೆ ಅವಳು ತರುವಂತದ್ದು ಹೇಗೆ ಡಾಕ್ಟರ್?
0: ಹೌದು, ಅದು ಅವರು ಅಬ್ಡಾಮಿನಲ್ ಮಸಲ್ ಎಕ್ಸಸೈಸಸ್ ಮಾಡಿ ಮತ್ತೆ ರೆಗ್ಯುಲರ್ ವಾಕಿಂಗ್ ಅಂಡ್ ಬ್ಯಾಲೆನ್ಸ್ಡ್ ಡಯಟ್, ಅದರಲ್ಲಿ ಕಾರ್ಬೋಹೈಡ್ರೇಟ್ ಡಯಟ್ಸ್ನ ಸ್ವಲ್ಪ ಕಡಿಮೆ ಮಾಡಿ ಅಧಿಕವಾಗಿ ಪ್ರೋಟೀನೇಷಿಯಸ್ ಫುಡ್ಡು ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಈ ಪ್ರಮಾಣದ ಆಹಾರವನ್ನು ತಗೊಂಡಾಗ ಸ್ವಲ್ಪ ಅವರು ತೂಕವನ್ನು ಇಳಿಸ್ಕೋಬೋದು. ಹಾಗೆ ಬೆಲ್ಲಿ ಫ್ಯಾಟ್ ಕೂಡ ಕರಗಿಸ್ಕೊಳ್ಬೋದು, ಮತ್ತು ಪ್ರಾಣಾಯಾಮ ಕೂಡ ಅದಕ್ಕೆ ಸ್ವಲ್ಪ ಪೂರಕವಾಗಿ ಸಹಾಯ ಮಾಡುತ್ತೆ.
1: ಅಂದ್ರೆ ಯಾವುದೇ ಎಕ್ಸಸೈಸ್ ಅನ್ನು ಮಾಡುವಾಗ ಕೂಡ ಅವಳು ಯಾರದಾದ್ರೂ ಇನ್ಸ್ಟ್ರಕ್ಷನ್ ಮೂಲಕ ಅವಳು ಮಾಡುವಂತದ್ದು ಒಳ್ಳೇದಲ್ಲ?
0: ಮಾಡುವಂತದ್ದು ಒಳ್ಳೇದು. ಹಾಗಾಗಿ ನಾನು ಹೇಳಿದ್ದು, ಹೆಚ್ಚಿನವರಲ್ಲಿ ಏನಂತಂದ್ರೆ ನಮ್ಗೆ ಇನ್ಸ್ಟ್ರಕ್ಟರ್ ಬೇಕು ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಲೇಜಿನೆಸ್ ಇಂದನೇ ಅದನ್ನ ಮುಂದಕ್ಕೆ ಹಾಕೋದು ಜಾಸ್ತಿ. ಹಾಗಾಗಿ ಸಿಂಪಲ್ ವೇ ಟು ಡೂ ಎಕ್ಸಸೈಸ್ ಇಸ್ ಅಟ್ ಲೀಸ್ಟ್ ಇನ್ ಎ ಹಾಫ್ ಡೇ ಹಾಫ್ ಎನ್ ಅವರ್ ಎಕ್ಸಸೈಸ್ ಮಾಡಿಬಿಡಿ. ಇಷ್ಟು ಮಾಡಿದ್ರೇನೆ ಅದೊಂದು ಒಳ್ಳೆ ಎರೋಬಿಕ್ ಎಕ್ಸಸೈಸ್, ನಿಮ್ಮ ಕಾರ್ಡಿಯಾಕ್ ಮಸಲ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ಉಳಿದ ಅಂಗಾಂಗಗಳಿಗೂ ಕೂಡ ರಕ್ತ ಸಂಚಾರ ಎಲ್ಲ ಅಭಿವೃದ್ಧಿಯಾಗಿ ತಮ್ಮ ದೇಹವನ್ನು ಸುಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ.
1: ಈಗ ಮಾನಸಿಕ ಆರೋಗ್ಯಕ್ಕೆ ಅವಳು ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬಹುದು ಡಾಕ್ಟ್ರೆ?
0: ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಮಾನಸಿಕವಾಗಿ ಅವರಿಗೆ ಯಾಕೆ ಈ ತರ ಆತಂಕಗಳಾಗ್ತವೆ ಅಂತಂದ್ರೆ, ಒಂದು ತಮ್ಮ ದೇಹದಲ್ಲಾಗ್ತಿರುವ ಬದಲಾವಣೆಗೆ ಅವರಿಗೆ ಹೊಂದ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ನಾವೇನ್ ಮಾಡಬಹುದು, ಕೂಡಲೇ ಒಂದು ಕೌನ್ಸಿಲಿಂಗ್ ಅನ್ನು ತಗೊಂಡು ಸೈಕ್ಯಾಟ್ರಿಸ್ಟ್ ಇರಬಹುದು ಅಥವಾ ಗೈನಕಾಲಜಿಸ್ಟ್ಗೆ ಇನಿಷಿಯಲ್ನಲ್ಲಿ ಹೋದರೆ ಅವರು ಅದನ್ನು ಅರ್ಥ ಮಾಡಿಕೊಡ್ತಾರೆ. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಲ್ಲಿ ಮರೆತೆ, ಮೆನೋಪಾಸಲ್ ವುಮೆನ್ಸಿಗೆ ಅಧಿಕವಾಗಿ ಮರೆಗುಳಿ ಕಾಯಿಲೆ ಕೂಡ ಬರುತ್ತೆ. ಇದಕ್ಕೆ ನಾವು ಅಲ್ಝೇಮರ್ ಡಿಸೀಸ್ ಅಂತ ಹೇಳ್ತೀವಿ. ಇದರ ಇನ್ಸಿಡೆನ್ಸ್ ಕೂಡ ಇವರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ನೋಟಿಸ್ ಮಾಡಬೇಕು ಅಂತಂದರೆ ನಾವು ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡ್ರೆ ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ. ಮತ್ತು ಒತ್ತಡವನ್ನು ನಿವಾರಿಸ್ಕೊಳ್ಳಿಕ್ಕೆ ಮೆಡಿಟೇಷನ್ ಮತ್ತು ರೆಗ್ಯುಲರ್ ಎಕ್ಸಸೈಸಸ್ ಜೊತೆಗೆ ಯೋಗ ಇದು ಕೂಡ ತುಂಬ ಉಪಯುಕ್ತಕಾರಿ.
1: ಒಳ್ಳೆಯದು ಡಾಕ್ಟ್ರೆ. ಇಷ್ಟು ಹೊತ್ತು ಋತುಬಂಧದಿಂದಾಗಿ ಮಹಿಳೆಯರಲ್ಲಿ ಕಾಡುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತುಂಬ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಋತುಬಂಧದ ಬಳಿಕ ಎದುರಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸಿರಿಗಣೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮಮತಾ ಶೆಟ್ಟಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.
3: ಇದು ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ. ಸಮಯ 1:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿಯವರು.
5: ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ರೈತರಿಗೆ ಬೆಳೆಗಳನ್ನು ಬೆಳೆಯಲು ನೀರು ಎಷ್ಟು ಅವಶ್ಯಕ ಎಂಬುದು ನಮಗೆಲ್ಲ ತಿಳಿದೇ ಇದೆ. ಭಾರತದಲ್ಲಿ ಇಂದಿಗೂ ಉತ್ತಮ ನೀರಾವರಿ ವ್ಯವಸ್ಥೆ ಮರೀಚಿಕೆಯಾಗಿದೆ. ಇಂದಿಗೂ ಲಕ್ಷಾಂತರ ರೈತರು ಬೆಳೆಯನ್ನು ಬೆಳೆಯಲು ಮಳೆಯ ನೀರನ್ನೇ ಅವಲಂಬಿಸಿದ್ದಾರೆ. ಏಕೆಂದರೆ ನಮ್ಮ ದೇಶದಲ್ಲಿ ನೀರಿನ ಹಂಚಿಕೆ ಎಲ್ಲ ಕಡೆಯೂ ಸಮನಾಗಿಲ್ಲ. ಕೆಲವೆಡೆ ನೀರು ಸಮೃದ್ಧವಾಗಿದ್ದು ಸಮುದ್ರ ಸೇರುತ್ತಿದ್ದ

ಆದರೆ ಇನ್ನು ಕೆಲವೆಡೆ ಕುಡಿಯುವ ನೀರಿಗೂ ಕೊರತೆ ಇದೆ. ರೈತರು ನೀರಾವರಿಯಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ಇದರಿಂದ ನೀರಿನ ಉಳಿತಾಯ ಆಗುವ ಜೊತೆಗೆ ಬೆಳೆಗಳ ಇಳುವರಿಯೂ ಉತ್ತಮವಾಗಿರುತ್ತದೆ. ಇದರಿಂದ ರೈತರ ಆದಾಯವೂ ಹೆಚ್ಚಾಗುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಭೂಮಿಗೆ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆರಂಭಿಸಿದೆ. ಇದು 2015 ಇಸವಿಯಲ್ಲಿ ಜಾರಿಯಾಯಿತು. ಇದರಲ್ಲಿ ಪ್ರಮುಖವಾಗಿ ನೀರಾವರಿ ಕೃಷಿ ಭೂಮಿಯ ವ್ಯಾಪ್ತಿಯನ್ನು ವಿಸ್ತರಿಸುವ ಹರ್ ಖೇತ್ ಕೆ ಪಾನಿ, ನೀರನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸುವ ಪರ್ ಡ್ರಾಪ್ ಮೋರ್ ಕ್ರಾಪ್ ಸೇರಿವೆ. ಹಾಗೂ ತ್ವರಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ ಇವು ಸೇರಿವೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ಉದ್ದೇಶಗಳು: ಮೊದಲನೆಯದಾಗಿ, ಈಗಾಗಲೇ ನೀರಾವರಿ ಸೌಲಭ್ಯವಿರುವ ಕಡೆಗಳಲ್ಲಿ ನೀರಾವರಿ ಪ್ರದೇಶವನ್ನು ವಿಸ್ತರಿಸುವುದು ಮತ್ತು ಕೃಷಿ ಕ್ಷೇತ್ರದ ವ್ಯಾಪ್ತಿಯನ್ನು ಹೆಚ್ಚಿಸುವುದು, ಕೃಷಿ ಜಮೀನಿನಲ್ಲಿ ನೀರು ಪೋಲಾಗುವುದನ್ನು ಕಡಿಮೆ ಮಾಡಿ ನೀರಿನ ಸದ್ಬಳಕೆ ಮಾಡುವುದು, ಸೂಕ್ತ ತಂತ್ರಜ್ಞಾನದ ಮೂಲಕ ನೀರಿನ ಮೂಲ ವಿತರಣೆ ಮತ್ತು ದಕ್ಷತೆಯನ್ನು ಸಂಯೋಜಿಸುವುದು, ನಿಖರ ನೀರಾವರಿ ಮತ್ತು ಇತರ ನೀರು ಉಳಿಸುವ ತಂತ್ರಜ್ಞಾನಗಳಾದ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್ ಇತ್ಯಾದಿಗಳ ಅನುಷ್ಠಾನವನ್ನು ಹೆಚ್ಚಿಸುವುದು, ಪರ್ ಡ್ರಾಪ್ ಮೋರ್ ಕ್ರಾಪ್, ನಗರ ಪ್ರದೇಶಗಳಲ್ಲಿ ಕೃಷಿ ಮಾಡಲು ತರಕಾರಿ ಅಥವಾ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಸಂಸ್ಕರಿಸಿದ ನೀರನ್ನು ಮರುಬಳಸುವ ಸಾಧ್ಯತೆಗಳನ್ನು ಪರಿಶೀಲಿಸಿ ಈ ಮೂಲಕ ಜಲಚರಗಳ ಮರುಪೂರಣವನ್ನು ವರ್ಧಿಸುವುದು, ಹಾಗೆಯೇ ಮಳೆಯಾಶ್ರಿತ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಯನ್ನು ವಿವಿಧ ವಿಧಾನಗಳ ಮೂಲಕ ಖಚಿತಪಡಿಸಿಕೊಳ್ಳುವುದು. ಇದರಲ್ಲಿ ಅಂತರ್ಜಲದ ಪುನರುತ್ಪಾದನೆ ಅಂದರೆ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್, ನೀರು ಮತ್ತು ಮಣ್ಣಿನ ಸಂರಕ್ಷಣೆಗಾಗಿ ಜಲಾನಯನ ವಿಧಾನಗಳನ್ನು ಅನುಸರಿಸುವುದು, ಇವುಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಜೀವನೋಪಾಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮಾಡುವುದು. ಹಾಗೆಯೇ ರೈತರು ಮತ್ತು ಕ್ಷೇತ್ರ ಕಾರ್ಯಕರ್ತರಿಗೆ ನೀರು ಕೊಯ್ಲು, ನೀರು ನಿರ್ವಹಣೆ ಹಾಗೂ ಬೆಳೆ ಜೋಡಣೆಗಳ ಮೂಲಕ ವಿಸ್ತರಣಾ ಚಟುವಟಿಕೆಗಳನ್ನು ಉತ್ತೇಜಿಸುವುದು, ನಿಖರ ನೀರಾವರಿ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವುದರ ಮೂಲಕ ಕೃಷಿ ಆದಾಯವನ್ನು ಮತ್ತಷ್ಟು ಹೆಚ್ಚಿಸುವುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಘಟಕಗಳು ಅಥವಾ ಅಂಶಗಳು ಯಾವುವು ಎಂದರೆ, ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನ ಕಾರ್ಯಕ್ರಮ, ರಾಷ್ಟ್ರೀಯ ಯೋಜನೆಗಳು ಸೇರಿದಂತೆ ಪ್ರಮುಖವಾದ ಕೇಂದ್ರ ಹಾಗೂ ರಾಜ್ಯದ ಸರ್ಕಾರಗಳ ಬೃಹತ್ ಹಾಗೂ ಮಧ್ಯಮ ನೀರಾವರಿ ಯೋಜನೆಗಳನ್ನು ತ್ವರಿತವಾಗಿ ಪೂರೈಸುವತ್ತ ಗಮನಹರಿಸುವುದು, ಹಾಗೂ ಹರ್ ಖೇತ್ ಕೋ ಪಾನಿ, ಪ್ರತಿಯೊಂದು ಕೃಷಿ ನೀರಿಗೂ ಕೃಷಿ ಭೂಮಿಗೂ ನೀರುಣಿಸುವುದು, ಹೊಸ ನೀರಿನ ಮೂಲಗಳ ಸೃಷ್ಟಿ, ಮೇಲ್ಮೈ ಮತ್ತು ಅಂತರ್ಜಲ, ಸಾಂಪ್ರದಾಯಿಕ ಜಲಮೂಲಗಳ ದುರಸ್ತಿ, ಪುನಶ್ಚೇತನ ಮತ್ತು ಪುನರ್ವಿನ್ಯಾಸ. ಹಾಗೆಯೇ ವಿವಿಧ ರಾಜ್ಯಗಳಲ್ಲಿ ಜಾರಿಯಲ್ಲಿರುವ ಉದಾಹರಣೆ ಜಲಮಂದಿರ್ ಗುಜರಾತ್ ರಾಜ್ಯದಲ್ಲಿ, ಖತ್ರಿ ಕುಹ್ಲ್ ಹಿಮಾಚಲ್ ಪ್ರದೇಶದಲ್ಲಿ, ಜಬೋ ನಾಗಾಲ್ಯಾಂಡಿನಲ್ಲಿ, ಉರಿ ಉರಾನಿಸ್ ತಮಿಳ್ನಾಡು, ಡ್ಯಾಂಗ್ಯಾ ಅಸ್ಸಾಂ, ಕಟಾಸ್ ಒರಿಸ್ಸಾದಲ್ಲಿ, ಬಂದಸ್ ಮಧ್ಯಪ್ರದೇಶದಲ್ಲಿ ಮುಂತಾದ ಸಾಂಪ್ರದಾಯಿಕ ನೀರು ಸಂಗ್ರಹಣಾ ವ್ಯವಸ್ಥೆಗಳನ್ನು ಸಾಧ್ಯವಿರುವ ಸ್ಥಳಗಳಲ್ಲಿ ರಚಿಸುವುದು ಮತ್ತು ಪುನರುಜ್ಜೀವನಗೊಳಿಸುವುದು. ಪ್ರತಿ ಹನಿಗೂ ಹೆಚ್ಚಿನ ಬೆಳೆ, ಪರ್ ಡ್ರಾಪ್ ಮೋರ್ ಕ್ರಾಪ್, ನೀರಿನ ಮೂಲಗಳಾದ ಉದಾಹರಣೆ ಕೊಳವೆ ಬಾವಿ, ಅಗೆದ ಬಾವಿ ಇತ್ಯಾದಿ ಚಟುವಟಿಕೆಗಳಿಗೆ ಪೂರಕವಾಗಿ ನಿಖರವಾದ ನೀರಿನ ಬಳಸುವಿಕೆ ಸಾಧನಗಳು ಹಾಗೂ ಸೂಕ್ಷ್ಮ ನೀರಾವರಿ ರಚನೆಗಳ ನಿರ್ಮಾಣ ಮುಂತಾದ ವಿವಿಧ ಉಪಕ್ರಮಗಳ ಮೂಲಕ ನೀರಿನ ಬಳಕೆಯನ್ನು ಸುಧಾರಿಸುವುದು. ಇದನ್ನು ಸಾಧಿಸಲು ಅನೇಕ ಸೂಕ್ತ ತಂತ್ರಜ್ಞಾನಗಳು ಮತ್ತು ತಂತ್ರಗಳನ್ನು ಅನುಸರಿಸಲಾಗಿದೆ. ಇದರಲ್ಲಿ ರೈತರು
ನೀರನ್ನು ಹೆಚ್ಚು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು

0: ಪ್ರೋತ್ಸಾಹಿಸುವ ಸಲುವಾಗಿ ಹನಿ ನೀರಾವರಿ ಹಾಗೂ ಸ್ಪ್ರಿಂಕ್ಲರ್ಗಳ ಅಳವಡಿಕೆಗಳು ಸೇರಿವೆ. ಈ ಉಪಕ್ರಮವನ್ನು 2010 ಜೂನ್ನಲ್ಲಿ ಅಂಗೀಕರಿಸಲಾಯಿತು ಹಾಗೂ ನಂತರ ಇದನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸೇರಿಸಲಾಯಿತು. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ವಾಟರ್ಶೆಡ್ ಏರಿಯಾ ಡೆವಲಪ್ಮೆಂಟ್, ಇದು ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಸ್ಥಾಪಿಸಿದ ಕಾರ್ಯಕ್ರಮವಾಗಿದೆ. ಬರಪೀಡಿತ ಪ್ರದೇಶಗಳು ಮತ್ತು ಮರುಭೂಮಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರೀಕ್ಷಿಸಲು 1994 ಒಂದು ತಾಂತ್ರಿಕ ಸಮಿತಿಯನ್ನು ರಚಿಸಲಾಯಿತು. ಸಂಪೂರ್ಣ ಮೌಲ್ಯಮಾಪನದ ನಂತರ ಯೋಜನೆಯನ್ನು ಹಲವಾರು ವಿಭಾಗಗಳಲ್ಲಿ ಕಾರ್ಯಗತಗೊಳಿಸಲಾಯಿತು. ಇದರ ಪರಿಣಾಮವಾಗಿ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮವಾದ ಮರಗಳು ಹಾಗೂ ಇತರ ಸಸ್ಯಗಳನ್ನು ಬೆಳೆಸಲಾಯಿತು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಫಲಾನುಭವಿಗಳು: ಈ ಯೋಜನೆಯಲ್ಲಿ ಯಾವುದೇ ವರ್ಗ ಅಥವಾ ವಿಭಾಗದ ರೈತರು ಭಾಗವಹಿಸಬಹುದು. ಯೋಜನೆಯಿಂದ ಪ್ರಯೋಜನ ಪಡೆಯಲು ರೈತರು ಭೂಮಿಯನ್ನು ಹೊಂದಿರುವುದು ಅವಶ್ಯಕ. ಗುತ್ತಿಗೆ ವ್ಯವಸ್ಥೆಯಲ್ಲಿ ಭೂಮಿಯನ್ನು ಸಾಗುವಳಿ ಮಾಡುವ ರೈತರು ಸಹ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಗುತ್ತಿಗೆಯ ಅವಧಿ ಕನಿಷ್ಠ 7 ವರ್ಷಗಳದ್ದಾಗಿರಬೇಕು. ಸ್ವಸಹಾಯ ಸಂಸ್ಥೆಗಳು ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್, ಟ್ರಸ್ಟ್ಗಳು, ಸಹಕಾರಿ ಸಂಘಗಳು ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಸದಸ್ಯರು ಸಹ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಭಾರತದ ನಾಗರಿಕರು ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವುವು ಎಂದರೆ: 1, ಆಧಾರ ಕಾರ್ಡ್; 2, ವಿಳಾಸದ ಪುರಾವೆ; 3, ಜಾತಿ ಪ್ರಮಾಣ ಪತ್ರ; 4, ರಾಜ್ಯದ ನಿವಾಸ ಪ್ರಮಾಣ ಪತ್ರ; 5, ಪಾಸ್ಪೋರ್ಟ್ ಸೈಜಿನ ಛಾಯಾಚಿತ್ರಗಳು; 6, ಮೊಬೈಲ್ ನಂಬರ್; 7, ಬ್ಯಾಂಕ್ ಪಾಸ್ಬುಕ್; 8, ಕೃಷಿ ಭೂಮಿಯ ದಾಖಲೆಗಳು, ಪಾಣಿ ಮುಂತಾದವು; ಹಾಗೂ ಕೊನೆಯದಾಗಿ ವಾಸದ ಪ್ರಮಾಣ ಪತ್ರ. ಇಲ್ಲಿಯವರೆಗೆ ಪೂರ್ಣಗೊಂಡ ಕೆಲಸಗಳಲ್ಲಿ 24.39 ಲಕ್ಷ ಹೆಕ್ಟೇರ್ ಭೂಮಿಯನ್ನು ನೀರಾವರಿಯಲ್ಲಿ ತರಲಾಗಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಬರುವ ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನ ಕಾರ್ಯಕ್ರಮ AIBPಯಲ್ಲಿ 99 ಯೋಜನೆಗಳ 76.03 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಗುರುತಿಸಲಾಗಿದೆ. 15 ಡಿಸೆಂಬರ್ 2021 PMKSY ಯೋಜನೆಯ 2ನೇ ಹಂತದಲ್ಲಿ ಅಂದರೆ 2021-26 ಸಾಲಿನಲ್ಲಿ ಈ ಯೋಜನೆಯ ಅನುಷ್ಠಾನಕ್ಕಾಗಿ 93,068 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರವು ಮೀಸಲಿಟ್ಟಿದೆ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿ ಅವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026, 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಎ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ, ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇ ಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ದಿನದಾಟಕ್ಕೆ ಮಳೆ ಅಡ್ಡಿ. ವಾರ್ತೆಗಳ ವಿವರ. ಭಾರತ ರತ್ನ ಪುರಸ್ಕೃತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ನವದೆಹಲಿಯ ಸದೈವ್ ಅಟಲ್ ಸ್ಮಾರಕದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಮಾಜಿ ಪ್ರಧಾನಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ವಾಜಪೇಯಿ ಅವರ ಶಾಶ್ವತ ಪರಂಪರೆಯು ದೇಶಕ್ಕೆ ಸದಾ ಸ್ಫೂರ್ತಿಯ ಮೂಲವಾಗಿರಲಿದೆ ಎಂದು ಸ್ಮರಿಸಿದ್ದಾರೆ. ಭಾರತದ ಪ್ರಗತಿಯಲ್ಲಿ ಮಾಜಿ ಪ್ರಧಾನಿಯವರ ಪಾತ್ರ ಅಪ್ರತಿಮವಾದದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಇನ್ನು ಲೋಕಸಭಾಪತಿ ಓಂ ಬಿರ್ಲಾ ಅವರು ವಾಜಪೇಯಿ ಅವರ ಸಾರ್ವಜನಿಕ ಸೇವೆ ಮತ್ತು ಉತ್ತಮ ಆಡಳಿತ ರಾಷ್ಟ್ರನಿಷ್ಠೆಯ ದೃಢ ಸಂಕೇತವಾಗಿದ್ದು ಅವರ ತತ್ವಗಳು ಭವಿಷ್ಯದಲ್ಲೂ ನಮಗೆ ಮಾರ್ಗದರ್ಶನ ನೀಡಲಿವೆ ಎಂದು ತಿಳಿಸಿದ್ದಾರೆ. ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶುಭ ಕೋರಿದ ಜಾಗತಿಕ ನಾಯಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಧನ್ಯವಾದ ತಿಳಿಸಿದ್ದಾರೆ. ಮಾಲ್ಡೀವ್ಸ್ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಮುಯಿಜು ಅವರ ಸಂದೇಶಕ್ಕೆ ಪ್ರತಿಕ್ರಿಯಿಸಿರುವ ರಾಷ್ಟಪತಿ, ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವ ನಿರಂತರವಾಗಿ ಬೆಳೆಯಲಿ ಎಂದು ಆಶಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಎನ್ಟಿಎ ಜೂನ್ 2026 ಯುಜಿಸಿ ನೆಟ್ ಪರೀಕ್ಷೆಯ 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದೆ. ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 18ರವರೆಗೆ ಅವಕಾಶ ಕಲ್ಪಿಸಲಾಗಿದ್ದು, ಅಭ್ಯರ್ಥಿಗಳು ಅಧಿಕೃತ ಯುಜಿಸಿ ನೆಟ್ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಸವಾಲು ಮಾಡಬಹುದಾಗಿದೆ. ಆಕ್ಷೇಪಣೆ ಸಲ್ಲಿಸುವ ಪ್ರತಿಯೊಂದು ಪ್ರಶ್ನೆಗೆ 200 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದ್ದು, ಆಕ್ಷೇಪಣೆಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸುವುದು ಕಡ್ಡಾಯವಾಗಿದೆ. ಇತರೆ ಯಾವುದೇ ಮಾರ್ಗಗಳಲ್ಲಿ ಸಲ್ಲಿಸುವ ಆಕ್ಷೇಪಣೆಗಳನ್ನು ಪುರಸ್ಕರಿಸಲಾಗುವುದಿಲ್ಲ ಹಾಗೂ ಶುಲ್ಕ ಪಾವತಿಸಲು ಇದೇ 18 ಕೊನೆಯ ದಿನವಾಗಿದೆ. ಇನ್ನು ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಕುರಿತು ಪರಿಶೀಲಿಸಲು ಸಮಿತಿಯೊಂದನ್ನು ರಚಿಸಲಾಗಿತ್ತು. ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ಮೂರು ವಿಷಯಗಳಿಗೆ ಸಂಬಂಧಿಸಿದಂತೆ ಇಂದು ಪ್ರತ್ಯೇಕ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳು ಕೇವಲ ಅಧಿಕೃತ ವೆಬ್ಸೈಟ್ ಮತ್ತು ದೃಢೀಕೃತ ಸಾಮಾಜಿಕ ಜಾಲತಾಣಗಳ ಮಾಹಿತಿಯನ್ನು ಮಾತ್ರ ನಂಬುವಂತೆ ಸಂಸ್ಥೆ ಸಲಹೆ ನೀಡಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂನ್ನು ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ವಂದೇ ಮಾತರಂ ಗಾಯನವನ್ನು ತಡೆಯಲು ಯತ್ನಿಸಿದರು ಎಂದು ಆರೋಪಿಸಿದರು. ಇದರ ಮೂಲಕ ಕಾಂಗ್ರೆಸ್ ರಾಷ್ಟ್ರಗೀತೆ, ಸಂವಿಧಾನ ಹಾಗೂ ದೇಶದ ಜನತೆಗೆ ಅಪಮಾನ ಮಾಡಿದೆ ಎಂದು ಅವರು ದೂರಿದ್ದಾರೆ. ಮತ್ತೊಂದೆಡೆ ಕೇರಳದ ಕಾಂಗ್ರೆಸ್ ಸರ್ಕಾರವು ತನ್ನ ಅಧಿಕೃತ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗಾಯನವನ್ನು ನಿರ್ಲಕ್ಷಿಸಿದೆ ಎಂದು ಬಿಜೆಪಿ ವಕ್ತಾರರು ಆರೋಪಿಸಿದ್ದಾರೆ. ಬಿಜೆಪಿಯ ಈ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿರುವ ಕಾಂಗ್ರೆಸ್ ವಕ್ತಾರ ಜಯರಾಮ್ ರಮೇಶ್, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಗೂ ಗೌರವಪೂರ್ವಕವಾಗಿ ಹಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಅಧ್ಯಕ್ಷತೆಯಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯು ಇದೇ 18ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಉನ್ನತ ಮಟ್ಟದ ಸಭೆಗೂ ಮುನ್ನ ನಾಳೆ ಪರಿಸರ ಕಾರ್ಯಕಾರಿ ಗುಂಪು ಹಾಗೂ ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಜರುಗಲಿದೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಅಧ್ಯಕ್ಷತೆಯ ಮುಖ್ಯ ಆಶಯದಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಈ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಗ್ರ ಜಾಗತಿಕ ಚರ್ಚೆಗಳು ಹಾಗೂ ಪರಿಸರ ಸಹಕಾರವನ್ನು ಬಲಪಡಿಸಲು ಈ ಸಭೆ ಸೂಕ್ತ ವೇದಿಕೆ ಕಲ್ಪಿಸಲಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಅಧ್ಯಕ್ಷತೆಯ ಭಾಗವಾಗಿ

0: ಸಾಂಸ್ಕೃತಿಕ ಅತ್ತಚಮಯಂ ಮೆರವಣಿಗೆ ಜರುಗಲಿದೆ. ಇನ್ನು ಶಬರಿಮಲೆ ದೇವಾಲಯದ ಬಾಗಿಲು ಇಂದು ತೆರೆಯಲಿದ್ದು ಇದೇ 24ರಿಂದ 28ರವರೆಗೆ ವಿಶೇಷ ಓಣಂ ಪೂಜೆಗಳು ನಡೆಯಲಿವೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಜೆಪಿಎಸ್ಸಿ ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ ಜೆಎಸ್ಎಸ್ಸಿ ನಡೆಸಿದ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮ ಹಾಗೂ ಪ್ರಶ್ನೆಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 23ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿರುವುದನ್ನು ಖಂಡಿಸಿ ಪ್ರತಿಭಟನಾಕಾರರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 22 ದಿನಗಳಿಂದ ಗಾಂಧಿವಾದಿ ಮಾರ್ಗದಲ್ಲಿ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ಈ ಕುರಿತು ನಿರ್ಲಕ್ಷ್ಯ ವಹಿಸಿದೆ ಎಂದು ವಿದ್ಯಾರ್ಥಿ ಮುಖಂಡ ರವೀಂದ್ರ ಕುಮಾರ್ ಪಾಸ್ವಾನ್ ತಿಳಿಸಿದ್ದಾರೆ. ಜೆಎಸ್ಎಸ್ಸಿ ಪರೀಕ್ಷೆಯನ್ನು ರದ್ದುಗೊಳಿಸಿ ಸಿಬಿಐ ತನಿಖೆಗೆ ಆದೇಶಿಸುವವರೆಗೆ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ರದ್ದುಪಡಿಸುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷ ಹಾಗೂ ತೃಣಮೂಲ ಕಾಂಗ್ರೆಸ್ನ ಮಾಜಿ ಶಾಸಕ ಆಶಿಷ್ ಬ್ಯಾನರ್ಜಿ ಅವರು ಬಿರ್ಬುಮ್ ಜಿಲ್ಲೆಯ ರಾಮ್ಪುರಹತ್ನಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸ್ಥಳದಲ್ಲಿ ಒಂದು ಪುಟದ ಡೆತ್ ನೋಟು ದೊರೆತಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಬಂಗಾಳಿ ಭಾಷೆಯಲ್ಲಿ ಬರೆದಿರುವ ಈ ಪತ್ರದಲ್ಲಿ ತಾವು ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿರುವ ಅವರು ತಮ್ಮ ಸ್ವಪಕ್ಷದವರಿಂದಲೇ ತಮಗಾದ ನೋವು ಮತ್ತು ರಾಜಕೀಯ ಹತಾಶೆಯನ್ನು ತೋಡಿಕೊಂಡಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದ ಇಸ್ಪೋರ್ಟ್ ವಿಶ್ವಕಪ್ ಚೆಸ್ ಟೂರ್ನಿಯಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಮ್ಯಾಗ್ನಸ್ ಕಾರ್ಲಸನ್ ಬೆಲಾರಸ್ನ ಗ್ರ್ಯಾಂಡ್ ಮಾಸ್ಟರ್ ಡೇನಿಸ್ ಲಾಜವಿಕ್ ಅವರನ್ನು 2-0 ಅಂತರದಿಂದ ಸೋಲಿಸಿ ಸತತ ಎರಡನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಟೀಮ್ ಲಿಕ್ವಿಡ್ ಪ್ರತಿನಿಧಿಸಿದ್ದ 35 ವರ್ಷದ ನಾರ್ವೆ ಆಟಗಾರ ಕಾರ್ಲಸನ್ ಇಡೀ ಟೂರ್ನಿಯುದ್ದಕ್ಕೂ ಅಜೇಯರಾಗಿ ಉಳಿದು ಈ ಸಾಧನೆ ಮಾಡಿದರು. ಇನ್ನೊಂದೆಡೆ ತಾಂತ್ರಿಕ ಅಡಚಣೆ ಮತ್ತು ಅಂತರ್ಜಾಲ ಸಂಪರ್ಕ ಕಡಿತದಿಂದಾಗಿ ತೀವ್ರ ಕುತೂಹಲ ಕೆರಳಿಸಿದ್ದ 3ನೇ ಸ್ಥಾನದ ಪಂದ್ಯದಲ್ಲಿ ಅಮೆರಿಕದ ಗ್ರ್ಯಾಂಡ್ಮಾಸ್ಟರ್ ಹಿಕಾರು ನಕಮುರ ಅವರು ಅಲಿರಜಾ ಫಿರೌಜಾ ಅವರನ್ನು 4-1 ಅಂತರದಿಂದ ಮಣಿಸಿ ಕಂಚಿನ ಪದಕ ಪಡೆದುಕೊಂಡರು. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದಾಟ ಇಂದು ಆರಂಭವಾಗುವ ಮೊದಲೇ ಪಂದ್ಯಕ್ಕೆ ಮಳೆ ಅಡ್ಡಿ ಉಂಟು ಮಾಡಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ದಿನದಾಟದ ಅಂತ್ಯಕ್ಕೆ ದೇವದತ್ ಪಡಿಕಲ್ 131 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದು 27 ರನ್ ಗಳಿಸಿರುವ ರಿಷಭ್ ಪಂತ್ ಅವರೊಂದಿಗೆ ಕಣದಲ್ಲಿದ್ದಾರೆ. ಕೆಎಲ್ ರಾಹುಲ್ 77 ರನ್ ಗಳಿಸಿದ್ದ ವೇಳೆ ಗಾಯಗೊಂಡು ಕಣದಿಂದ ಹೊರನಡೆದರು. ನಿನ್ನೆ ಮಳೆಯ ನಡುವೆ ಮೊದಲ ದಿನದಾಟವನ್ನು ಕೇವಲ 73 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026-84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಇ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ, ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ದಿನದಾಟಕ್ಕೆ ಮಳೆ ಅಡ್ಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ 490.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ತಾಯಿ ಕರಳು ಚಿತ್ರಕ್ಕಿದ್ದು ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಗೀತೆಯ ಪ್ರಸಾರ. ಜಿ ವಿ ಅಯ್ಯರವರ ಹಾಡಿಗೆ ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು. ಮಣ್ಣಿನ ಮಗ ಚಿತ್ರದ ಗೀತೆ ಇದು. ಗೀತಾಪ್ರಿಯ ಅವರ ರಚನೆಗೆ ವಿಜಯ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ. ಹಾಡಿದ್ದಾರೆ ಪಿ ಸುಶೀಲಾ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
3: ಆ ದುಷ್ಟಬುದ್ಧಿ ತನ್ನ ರಾಜಧಾನಿಯ ಸಮೀಪಕ್ಕೆ ಬರ್ತಾ ಇದ್ದಾನೆ. ಊರೊಳಗೆ ಪ್ರವೇಶವನ್ನು ಮಾಡಿದ, ನೋಡಿದ್ರೆ ಮಂಗಳ ವಾದ್ಯದ ಘೋಷ ಕಿವಿಗೆ ಬೀಳ್ತಾ ಇದೆ. ಏನು ಉತ್ಸವ, ಯಾರು ನೆರವೇರಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರುವ ಜನಗಳನ್ನು ಕೇಳಿದ್ರೆ ಆ ಜನಗಳೆಲ್ಲ ಬಹಳ ಸಂತೋಷದಿಂದ ವಿಷಯವನ್ನು ಹೇಳ್ತಾ ಇದ್ದಾರೆ. ಮಹಾಮಂತ್ರಿಗಳೇ, ಏನು ಹೇಳೋಣ, ನಿಮ್ಮ ಮಗನಾಗಿದ್ದಂತಹ ಮದನ ಚಂದ್ರಹಾಸನಿಗೆ ನಿಮ್ಮ ಮಗಳಾದ ವಿಷಯವನ್ನು ಕೊಟ್ಟು ವಿವಾಹವನ್ನು ಮಾಡಿದ, ಎಂತಹ ವೈಭವದ ವಿವಾಹ, ನೀವೆಲ್ಲಿ ಹೋಗಿದ್ರಿ, ಇದು ನೀವು ಇರಬೇಕಾಗಿತ್ತು, ಮಗಳ ಮದುವೆಗೆ ನೀವೇ ಇರಲಿಲ್ವಲ್ಲ, ನೋಡಿ ಅವನು ಕೊಟ್ಟಿರುವಂತಹ ಉಡುಗೊರೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ಮಂತ್ರಿಯಾದ ಈ ದುಷ್ಟ

ಕಿವಿಗೆ ಚೂಪಾದಂತಹ ಕತ್ತಿಯನ್ನು ಚುಚ್ಚಿದಂತಾಯಿತು ದುಷ್ಟಬುದ್ಧಿಗೆ. ಕಣ್ಣುಗಳು ಸಿಟ್ಟಿನಿಂದ ಕೆಂಪನ್ನು ಕಾರ್ತಾ ಇದ್ದಾವೆ. ಸಿಟ್ಟು ಅನ್ನೋದು ಮೈ ಮನಸ್ಸಿನಲ್ಲಿ ತುಂಬಿಬಿಟ್ಟಿದೆ. ಅಯ್ಯೋ, ನಮ್ಮ ಮಗ ನಾನು ಅವನಿಗೆ ಮಾಡಿರುವಂತಹ ಆಜ್ಞೆಯನ್ನು ಉಲ್ಲಂಘಿಸಿ ಬಿಟ್ಟನೆ ಅಂತ ಹೇಳಿ ಹಲ್ಲು ಕಟಿತಾ ಇದ್ದಾನೆ. ಮನಸ್ಸಿನಲ್ಲಿ ಸಿಟ್ಟನ್ನು ತುಂಬಿಕೊಳ್ತಾ ಇದ್ದಾನೆ. ಅಲ್ಲಿಂದ ನೇರವಾಗಿ ತನ್ನ ಮನೆಯ ಸಮೀಪಕ್ಕೆ ಬಂದ. ಅವನು ಬರ್ತಾ ಇರುವಂತಹ ವಿಚಾರವನ್ನ ಅವನ ಮುಂದೆ ಓಡಿ ಬರುವಂತಹ ಚಾರರು ಆಗಲೇ ಹೋಗಿ ಮಗನಾದ ಮದನನಿಗೆ ತಿಳಿಸಿದ್ದಾರೆ. ತನ್ನ ತಂದೆ ಬಂದ ಅನ್ನುವುದನ್ನು ಕೇಳಿ ಮನೆಯಿಂದ ಓಡಿ ಬಂದ ಮದನ ತಂದೆ ದುಷ್ಟಬುದ್ಧಿಯ ಕಾಲಿಗೆ ಎರಗಿ ನಮಸ್ಕಾರ ಮಾಡಿದರೆ ಆ ಮಗನನ್ನು ಅನೇಕ ರೀತಿಯಿಂದ ಬೈತಾ ಇದ್ದಾನೆ. ತಾನು ಅವನನ್ನು ನೋಡದೆ ಅವನ ಜೊತೆಗೆ ಮಾತು ಆಡದೆ ಚಿನ್ನದ ಪಲ್ಲಕ್ಕಿಯಿಂದ ಇಳಿದು ಮನೆಯ ಒಳಗೆ ಪ್ರವೇಶ ಮಾಡಿ ತನ್ನ ಮಗನನ್ನು ನೋಡಿ ಸಿಟ್ಟಿನಿಂದ ಬೈತಾ ಹೇಳ್ತಾ ಇದ್ದಾನೆ.

ಮನೆಯ ಒಳಗಡೆ ಬಂದು ಎಲ್ಲರಿಗೂ ಬೈತಾ ಇದ್ದಾನೆ. ಕವಿ ಬಹಳ ಚೆನ್ನಾಗಿ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ ಯಾರ್ಯಾರಿಗೆ ಬೈದ, ಹೇಗೆ ಬೈದ ಅಂತ. ಮೊದಲನೇದಾಗಿ ಕೆಲಸವನ್ನು ಮಾಡಿದಂತಹ ಮದನಿಗೆ ಬೈದ, ಮಧುಮಕ್ಕಳನ್ನು ಕೆಟ್ಟ ಮಾತುಗಳಿಂದ ನಿಂದಿಸಿದ, ಈ ಮದುವೆಯನ್ನು ಮಾಡಿದ್ರಲ್ಲ ಅಂಥೇಳಿ ಆ ಮದುವೆಯ ಕಾರ್ಯಗಳಿಗೆ ಬೈದ. ಅಷ್ಟೇ ಅಲ್ಲ, ಈ ಮದುವೆಯನ್ನು ಎಷ್ಟು ಚೆನ್ನಾಗಿ ನಡೀತು ಅಂತ ಹೇಳಿ ವರ್ಣಿಸ್ತಾ ಇರುವಂತಹ ಹೊಗಳು ಭಟರನ್ನು, ಒಂದಿ ಮಾಗದರನ್ನು ಬೈದ. ಇವರನ್ನು ಇದನ್ನೆಲ್ಲ ವಿಸ್ತರಿಸಿ ಆಶೀರ್ವಾದ ಮಾಡುವಂತಹ ಬ್ರಾಹ್ಮಣರನ್ನು ಆಕ್ಷೇಪಿಸಿದ. ಆರತಿಯನ್ನು ಎತ್ತಲಿಕ್ಕೆ ಬಂದಂತಹ ಸಖಿಯರಿಗೆಲ್ಲ ಬೈತಾ ಇದ್ದಾನೆ ಮಂತ್ರಿ. ಅಷ್ಟೇ ಅಲ್ಲ, ಯಾರು ತನಗೆ ಆಪ್ತರೋ ಎಲ್ಲರನ್ನು ಬೈದ.

ಹೀಗೆ ಎಲ್ಲರನ್ನು ಬೈತಾ ಇರುವಂತಹ ಅವನ ಧ್ವನಿಯಿಂದಲೇ ಮನೆಯ ಒಳಗಡೆಗೆ ತಮ್ಮ ಪಾಡಿಗೆ ತಾವು ಮಾತಾಡ್ತಾ ಕೂತ್ಕೊಂಡಿರುವಂತಹ ವಿಷಯಗೆ ಮತ್ತು ಚಂದ್ರಹಾಸನಿಗೆ ತಂದೆ ಬಂದಿರುವ ವಿಷಯ ಗೊತ್ತಾಯಿತು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಅಂತ ಇಬ್ಬರು ಬಂದು ತಂದೆ ಎದುರಿಗೆ ನಿಂತ್ಕೊಂಡಿದ್ದಾರೆ. ಕವಿ ಅವರಿಬ್ಬರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅನ್ನುವುದನ್ನು ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಇನ್ನೂ ಅವರ ಹಣೆಗೆ ಕಟ್ಟಿರುವಂತಹ ಬಾಸಿಂಗದ ವಿಸರ್ಜನೆ ಆಗಿಲ್ಲ, ಹಾಗೆ ಆ ಮುತ್ತಿನ ಬಾಸಿಂಗದಿಂದ ಅವರ ಹಣೆ ಅಲಂಕೃತ

ಛಾಯವಾಗಿದೆ. ಅನೇಕ ರೀತಿಯ ವಿವಾಹದ ಆಭರಣಗಳನ್ನು ಹಾಕ್ಕೊಂಡಿರುವಂತಹ ನವರತ್ನದ ಆಭರಣಗಳಿಂದ ಪೀತಾಂಬರಗಳಿಂದ ಅಲಂಕೃತಗೊಂಡಿದ್ದಾರೆ ಅವರಿಬ್ಬರು ದಂಪತಿಗಳು. ಆ ಮಗಳ ಕೈಯಲ್ಲಿ ಹಸಿರಿನ ಬಳೆಗಳು, ಕೆನ್ನೆಗೆ ತೊಡೆದಿರುವಂತಹ ಅರಿಶಿಣ, ಹಣೆಗೆ ಇಟ್ಟಿರುವಂತಹ ಕುಂಕುಮ, ಕೊರಳಲ್ಲಿ ಮಾಂಗಲ್ಯದಿಂದ ತುಂಬಾ ಸೊಗಸಾಗಿ ಕಾಣ್ತಾ ಇದ್ದಾರೆ. ಜೊತೆಗೆ ಕೈಗಳಿಗೆಲ್ಲ ಅಲಂಕಾರ ಮಾಡಿರುವಂತಹ ಆ ದಂಪತಿಗಳು ಕೈಗಳನ್ನ ಜೋಡಿಸಿ ಅಭಿನಮಿಸ್ತಾ ಇದ್ರೆ, ಒಂದು ಕ್ಷಣ ನೋಡ್ದ ಇವನು ಮಗಳು ಹ್ಯಾಕ್ ಕಂಡು ಅಂತ. ಒಂದು ಕಡೆಗೆ ಪ್ರೀತಿ ಉಕ್ತಾ ಇದೆ, ಇನ್ನೊಂದು ಕಡೆಗೆ ಸಿಟ್ಟು ಬರ್ತಾ ಇದೆ. ಅವರನ್ನು ಹೇಗೆ ನೋಡ್ದ ಅನ್ನೋದನ್ನ ಲಕ್ಷ್ಮೇಶ ಎಷ್ಟೋ ಅದ್ಭುತವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಂದ್ರೆ, ಮಂಜರಂ ಮರಿಗಿಣಿಗಳ ನಿರೀಕ್ಷಿಸುವಂತೆ ಅಂತ. ಮಂಜರ ಅಂತಂದ್ರೆ ಮಾರ್ಜಾರ ಅಂತ, ಬೆಕ್ಕು ಅಂತ. ಬೆಕ್ಕು ಅಸಹಾಯಕವಾಗಿ ರೆಕ್ಕೆ ಬಲಿಯದೆ ಇನ್ನು ಹಾರ್ಲಿಕ್ಕೆ ಆಗದೆ ಇರುವಂತಹ ಎರಡು ಜೋಡಿ ಗಿಳಿಮರಿಗಳನ್ನ ಎಂತಹ ದ್ವೇಷದಿಂದ ನೋಡುತ್ತೋ ಹಾಗೆ ನೋಡಿದ. ಅವನ ಮನಸ್ಸಿನಲ್ಲಿ ನಂಜು ತುಂಬಿಬಿಟ್ಟಿದೆ, ವಿಷ ತುಂಬಿಬಿಟ್ಟಿದೆ. ಅವರಿಗೆ ಆಶೀರ್ವಾದ ಮಾಡಬೇಕಿತ್ತು, ಆಶೀರ್ವಾದ ಮಾಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಆದರೆ ಬೈಲಿಕ್ಕೂ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವರನ್ನು ನೋಡಿ ನಂತರ ತನ್ನ ಮಗನಾದಂತಹ ಮದನನ್ನು ಕರೆದುಕೊಂಡು ಬೇರೆ ಕಡೆ ಜಾಗಕ್ಕೆ ಹೋಗಿ ಅವನನ್ನು ಬೈತಾ ಈ ರೀತಿ ಹೇಳ್ದ, ಎಲ್ಲೋ ಮೂಢ,

ಎಲೋ ಮೂರ್ಖ ಮದನ, ನಿನಗೆ ಅಂಥೇಳಿ ಎಂತಹ ವ್ಯವಸ್ಥೆಯನ್ನು ಮಾಡಿದ್ದೆ? ಆ ಗುಪ್ತ ಭಾಷೆಯಿಂದ ಪತ್ರವನ್ನು ಬರೆಸಿ ಕಳಿಸಿದರೆ ಅದನ್ನು ಅರ್ಥ ಮಾಡಿಕೊಂಡು ಆ ರೀತಿ ನಡೆಯೋದನ್ನು ಬಿಟ್ಟು ಕೆಲಸವನ್ನೆಲ್ಲ ಹಾಳು ಮಾಡಿದೆಲ್ಲೋ ಪಾಪಿ, ನನ್ನ ಹೃದಯಕ್ಕೆ ಶೂಲದಿಂದ ಚುಚ್ಚಿಬಿಟ್ಟೆ. ಈ ಭೂಮಿಗೆ ನಿನ್ನನ್ನು ರಾಜನನ್ನಾಗಿ ಮಾಡಬೇಕು, ಈ ಸಾಮ್ರಾಜ್ಯಕ್ಕೆ ನಿನ್ನ ಚಕ್ರವರ್ತಿಯನ್ನಾಗಿ ಮಾಡಬೇಕು, ನಿನ್ನನ್ನು ಸಿಂಹಾಸನದ ಮೇಲೆ ಕುಳಿತು ಮೆರೆಸಬೇಕು ಅಂತ ಆಸೆ ಪಟ್ಟರೆ ಅಂತಹ ಆಸೆಯನ್ನೆಲ್ಲ ಹಾಳು ಮಾಡಿ ನಿನಗಾಗಿ ಸಂಗ್ರಹಿಸಿ ಇಟ್ಟಿರ್ತಕ್ಕಂತಹ ಸಕಲ ಐಶ್ವರ್ಯವನ್ನು ಸಹ ಬೇಕಾದ ಬೇಡದೆಯದ ಜನಕ್ಕೆ ಕೊಟ್ಟೆಲ್ಲೋ ಮೂರ್ಖ. ಥೋ, ನಿನ್ನಂಥವನಿಗೆ ವನವಾಸವೇ ಗತಿ, ನೀನು ರಾಜನಾಗಲಿಕ್ಕೆ ಅಯೋಗ್ಯ, ಹೋಗ್ ಅಂತ ಬೈದ. ಅದನ್ನು ಕೇಳಿ

ಸಿಟ್ಟು ಮಾಡಿ ಬೈತಾ ಇರುವಂತಹ ತಂದೆಯನ್ನು ನೋಡಿ ಆಶ್ಚರ್ಯವಾಯಿತು ಮದನನಿಗೆ. ತಾನು ಮಾಡಿದ ತಪ್ಪು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರಿಂದಲೇ ಹೇಳ್ತಾ ಇದ್ದಾನೆ, ಪಿತಾಶ್ರೀ ಯಾಕಿಷ್ಟು ಸಿಟ್ಟು ಮಾಡ್ತಾ ಇದ್ದೀರಿ? ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿದ್ದು ಉಂಟೆ? ನೀವು ಪಾದದಲ್ಲಿ ತೋರಿಸಿರೋದನ್ನು ನೆತ್ತಿಯ ಮೇಲೆ ಹೊತ್ತು ನಡೆಸಿದಂತಹ ವಿಧೇಯ ಪುತ್ರ ನಾನಲ್ಲವೇ. ಇದೇನಿದು ಆಶ್ಚರ್ಯ? ತಂದೆಯ ಮಾತಿನಂತೆ ನಡೆದು ವನವಾಸಕ್ಕೆ ಹೋದಂತಹ ರಾಮಚಂದ್ರನ ಹಾಗೆ ನಾನು ಸಹ ನೀವು ಪತ್ರದಲ್ಲಿ ಬರೆದಿರುವಂತೆ ವಿಷಯಗೆ ಮದುವೆಯನ್ನು ಮಾಡಿಸಿಕೊಟ್ರೆ ನನಗೆ ವನವಾಸವೇ? ಇದೇನಿದು ಆಶ್ಚರ್ಯ? ತಂದೆಯವರೇ, ನಿಮ್ಮ ಸಿಟ್ಟಿಗೆ ಕಾರಣವೇನು ಅಂತ ಹೇಳಿದಾಗ ಮತ್ತೆ ಅವನು ಹೇಳ್ತಾ ಇದ್ದಾನೆ, ಏಯ್ ಗನ್ನ ಗತಕದ ಮಾತು ಸಾಕು,

ಇಂತಹ ಬಣ್ಣದ ವಂಚನೆಯ ಮಾತುಗಳು ನನ್ನ ಮುಂದೆ ಆಡಬೇಡ ಮದನ. ನನ್ನ ಕಣ್ಣೆದುರಿಗಿರದೆ ಎತ್ತಲಾಗಾರು ಹೊರಟೋಗು. ಕೆಲವು ಕಾಲ ನಾನು ನಿಶ್ಚಿಂತನಾಗಿ ಇರಬೇಕು ಅಂತ ಹೇಳಿ ಮಗನನ್ನು ಬೈದು ಕಳಿಸಿದ. ನಂತರ ನಿಧಾನವಾಗಿ ಯೋಚನೆ ಮಾಡಿದ. ಮಗ ಆಡಿರುವ ಮಾತನ್ನು ಚಿಂತಿಸಿದ. ನಾನು ಪತ್ರವನ್ನು ಹಾಗೆಯೇ ಬರೆಸಿದ್ದೇನೆಯೇ, ಎಲ್ಲಿ ನೋಡೋಣ ಅಂತ ಹೇಳಿ, ಎಲ್ಲಿ ನಾನು ಬರೆಸಿ ಕಳಿಸಿರುವಂತಹ ಪತ್ರವನ್ನು ತಗೊಂಡು ಬಾ ಇಲ್ಲಿ ಅಂತ ಹೇಳಿ ಆ ಪತ್ರವನ್ನು ತರಿಸಿ ನೋಡಿಕೊಂಡ. ಅದರಲ್ಲಿ ಓದಿದರೆ ಅವಾಗ ಅವನಿಗೆ ಗೊತ್ತಾಯಿತು, ಅದರೊಳಗೆ ಇದ್ದಂಥ ಅಭಿನ್ನಿಸಿದ ಭಾವಾರ್ಥವನ್ನು ತಿಳಿದು. ಯಾಕೆ ಅಂತಂದರೆ ಅದನ್ನು ಯಾವ ರೀತಿ ಬೇಕಾದರೂ ಓದ್ಬೋದಾಗಿತ್ತು. ಮಹಾ ಅಹಿತನು ಮಹಾಹಿತನು ಎರಡನ್ನೂ ಮಾಡಬಹುದಾಗಿತ್ತು ಅದರಲ್ಲಿ. ಅದೇ ರೀತಿ ಸರ್ವಥಾ ಮಿತ್ರನು ಸರ್ವಥಾ ಅಮಿತ್ರನು ಇವು ಎರಡೂ ಇರೋದ್ರಿಂದ ಬಹುಶಃ ನನ್ನ ಮಗನಿಗೆ ಅರ್ಥ ಆಗಿರಲಿಕ್ಕಿಲ್ಲ ಅಂತ ಹೇಳಿ ಅದನ್ನು ಮುಂದೆ ಓದ್ತಾ ಓದ್ತಾ ಯೋಚನೆ ಮಾಡ್ತಾ ಆಮೇಲೆ ಅಂದ್ಕೊಳ್ತಾನೆ ಶಿವಶಿವ, ಇದೇನಿದು, ನಾನು ಬರೆದಿರುವುದೇ ಬೇರೆ, ಇಲ್ಲಿ ಆಗಿರುವುದೇ ಬೇರೆ, ಈ ರೀತಿ ಬದಲಾವಣೆಯ ಆಗೋದು ಉಂಟೆ, ಇದು ಜಗತ್ತಿಗೆ ಹೊಸದು ಅನ್ನುವ ಹಾಗೆ ನಿಟ್ಟುಸಿರು ಬಿಟ್ಟು ಆಶ್ಚರ್ಯಪಟ್ಟ.

ಇದೇನಿದು ಆಶ್ಚರ್ಯ? ವಿಷವ ಮೋಹಿಸುವಂತೆ ಕೊಡುವುದು ಅಂತ ನಾನು ಬರೆದ್ರೆ ಪತ್ರದಲ್ಲಿ ವಿಷಯೇ ಮೋಹಿಸುವಂತೆ ಕೊಡುವುದು ಎನ್ನುವಂಥ ಬರವಣಿಗೆ ಇದೆಯಲ್ಲ, ಇದು ಯಾಕೆ ಹೀಗಾಯಿತು? ಹೇಗೆ ಆಗಿರಬಹುದು? ಇದು ವಿಧಿಕೃತವೋ ಅಥವಾ ನನಗೆ ಮೋಸವಾಯಿತೋ? ಬರೆದವನ ಮರಹೋ? ನಾನು ಬೇರೆಯವರಿಗೆ ಹೇಳಿ, ಕರ್ಣಿಕನಿಗೆ ಹೇಳಿ ಬರೆಸಿದ್ರೆ ಅವನು ಗೊತ್ತಿಲ್ಲದೆ ಹೀಗೆ ಬರೆದಿದ್ದಾನೋ ಅಂತ? ಅಥವಾ ಚಂದ್ರಹಾಸನೇ ಇದನ್ನು ಏನಾದರೂ ಓದಿ ತಿದ್ದು ಬಿಟ್ಟಿದ್ದಾನೆಯೇ? ಪಾಪ, ನನ್ನ ಮಗ ಮದನನದು ಏನೂ ತಪ್ಪಿಲ್ಲ, ನಾನೇ ತಪ್ಪಾಗಿ ಅರ್ಥ ಮಾಡಿಕೊಂಡ್ಬಿಟ್ಟೆ, ಸುಮ್ಮನೆ ಬೈದು ಬಿಟ್ಟೆ, ವಿಧೇಯನಾದ ಮಗ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮತ್ತೆ ಅಂದುಕೊಂಡ, ಚಂದ್ರಹಾಸ ಚಿಕ್ಕ ಮಗುವಿದ್ದಾಗಲೇ ಇಲ್ಲಿರುವಂತಹ ಅನೇಕ ಬ್ರಾಹ್ಮಣರು ಋಷಿಗಳು ನೋಡಿ ಹೇಳಿದ್ದಾರೆ, ಮುಂದೆ ಇವನು ಈ ದೇಶದ ರಾಜನಾಗ್ತಾನೆ, ಮಹಾಮಂತ್ರಿಗಳೇ ಇವನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಿದ್ದಂತಹ ಮಾತು ಸತ್ಯ ಆಗ್ತಾ ಇದೆ. ನೋಡೋಣ, ಇವನನ್ನು ನಿವಾರಿಸ್ಕೊಳ್ಳಿಕ್ಕೆ ಇನ್ನೂ ಒಂದು ಅವಕಾಶವನ್ನು ಹುಡುಕ್ತೇನೆ ಅಂತ ಹೇಳಿ ಇನ್ನೊಂದು ರೀತಿಯ ದುಷ್ಟ ಉಪಾಯವನ್ನೇ ಯೋಚನೆ ಮಾಡ್ತಾ ಇದ್ದಾನೆ.

ಇನ್ನೂ ಕಾಲ ಮಿಂಚಿಲ್ಲ, ಏನಾದರೂ ಮಾಡಿ ಚಂದ್ರಹಾಸನನ್ನು ನಿವಾರಿಸಿಕೊಳ್ತೇನೆ, ಇವನನ್ನು ಸಿಂಹಾಸನಕ್ಕೆ ಅಧಿಪತಿಯಾಗದಂತೆ ಇವನನ್ನು ತೊಲಗಿಸಿ ಈಗಿರುವಂತಹ ರಾಜನ ಮಗಳಾದಂತಹ ಚಂಪಕ ಮಾಲಿನಿಯನ್ನು ನನ್ನ ಮಗ ಮದನನಿಗೆ ಕೊಟ್ಟು ಮದುವೆ ಮಾಡಿಸಿ ಈ ರಾಜ್ಯ ನಮ್ಮ ಕೈ ಸೇರುವ ಹಾಗೆ ಮಾಡ್ತೇನೆ. ಅವಾಗ ಮತ್ತನ್ಸುತ್ತೆ, ಅಯ್ಯೋ ಹೀಗೆ ಮಾಡಿದರೆ ಈ ಚಂದ್ರಹಾಸನನ್ನು ತೊಲಗಿಸಬೇಕು, ಈ ಚಂದ್ರಹಾಸನನ್ನು ಸಾಯಿಸಿದರೆ ನನ್ನ ಇದೇ ತಾನೇ ಮದುವೆಯಾದಂತಹ ನನ್ನ ಮಗಳು ವಿಧವೆಯಾಗ್ತಾಳಲ್ಲ, ಏನು ಮಾಡಲಿ. ಕೊನೆಗೆ ತೀರ್ಮಾನಕ್ಕೆ ಬರ್ತಾನೆ, ನನ್ನ ಮಗನಿಗೆ ಸಿಂಹಾಸನ ಸಿಕ್ಕುವುದು ಮುಖ್ಯ, ಅನ್ಯರ ಮನೆಗೆ ಸೊಸೆಯಾಗಿ ಸೇರಿರುವಂತಹ ವಿಷಯ ಏನಾರು ಆಗಲಿ ನನ್ನ ಮಗ ರಾಜನಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡ್ದ. ಅದನ್ನು ತೋರಗೊಡದಿದ್ದಂತೆ ಮತ್ತೆ ಮಗಳು ಅಳಿಯನನ್ನು ಹತ್ತಿರಕ್ಕೆ ಕರೆಸ್ದ. ತನ್ನ ಅಪ್ಪ ಸಿಟ್ಟು ಮಾಡಿಕೊಂಡಲ್ಲ ಅಂತ ಹೇಳಿ ಹೆದರಿ ಅಳತಾ ತನ್ನ ಕೋಣೆಯಲ್ಲಿ ಅಳತಾ ಇದ್ದಂತಹ ಅವಳನ್ನು ಕರೆಸಿ ಮಧುರವಾಗಿ ಮಾತಾಡಿ, ಮಗಳೇ ಪ್ರಯಾಣದ ಆಯಾಸ, ರಾಜಕಾರಣದ ಗೊಂದಲ, ಆದ್ದರಿಂದ ನನಗೆ ಏನೂ ಗೊತ್ತಾಗಲಿಲ್ಲ, ನಾನು ಆಡಿರುವ ಮಾತನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬಾರದು ಅಂತ ಹೇಳಿ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಮಧುಮಕ್ಕಳನ್ನು ಮನ್ನಿಸಿ ವಿವಿಧ ವೈಭವಗಳನ್ನು ನಡೆಸಿ ನಾನು ಮದುವೆಯನ್ನು ನೋಡಲಿಲ್ಲ, ಆದ್ದರಿಂದ ಈಗ ನೋಡ್ತೀನಿ ಅಂತ ಅನ್ನುವ ಹಾಗೆ ಇನ್ನಿಷ್ಟು ಏನೋ ವೈವಾಹಿಕದ ಘಟನೆಗಳನ್ನು ಚಟುವಟಿಕೆಗಳನ್ನು ನಡೆಸಿ ಅದೆಲ್ಲ ಆದಮೇಲೆ ತನ್ನ ಅಳಿಯನೊಬ್ಬನನ್ನೇ ಪ್ರತ್ಯೇಕವಾಗಿ ಕರೆದು ದುಷ್ಟಬುದ್ಧಿ ಈ ರೀತಿ ಹೇಳಿದ, ವೀರ ಚಂದ್ರಹಾಸ

ತನ್ನ ಸಮೀಪದಲ್ಲಿ ವಿಧೇಯನಾಗಿ ಕೈಮುಗಿದು ನಿಂತಿರುವಂತಹ ಚಂದ್ರಹಾಸನನ್ನ ಭುಜವನ್ನ ತಲೆಯನ್ನ ಸವರ್ತಾ ಆತ್ಮೀಯವಾಗಿ ಮಂತ್ರಿ ಹೇಳ್ತಾ ಇದ್ದಾನೆ, ವೀರ ಚಂದ್ರಹಾಸ ಬಾರಯ್ಯ, ನಮ್ಮ ಮನೆಯದು ಒಂದು ಸಂಪ್ರದಾಯ ಇದೆ. ಮದುವೆಯಾದ ನಾಲ್ಕನೆಯ ದಿನ ಊರ ಹೊರಗಡೆಗೆ ಇರುವಂತಹ ದುರ್ಗಾ ದೇವಸ್ಥಾನಕ್ಕೆ ಸೂರ್ಯ ಮುಳುಗಿದ ಮೇಲೆ ಪ್ರದೋಷ ಕಾಲದಲ್ಲಿ ಆ ಮದುವೆಯ ಗಂಡು ತಾನು ಒಬ್ಬನೇ ಹೋಗಬೇಕು, ಬೇರೆ ಯಾರನ್ನು ಜೊತೆಗೆ ಅಂಗರಕ್ಷಕರನ್ನು ಸಹ ಕರ್ಕೊಂಡು ಹೋಗಬಾರದು. ಏಕಾಂಗಿಯಾಗಿ ಏಕಾಂತದಲ್ಲಿ ಆ ತಾಯಿ ಜಗದಂಬೆಯನ್ನ ಪೂಜೆ ಮಾಡಿಕೊಂಡು ಬರಬೇಕು. ಇವತ್ತು ನಾಲ್ಕನೆಯ ದಿನ ನೀನು ಹೋಗಿ ಪೂಜೆಯನ್ನು ಮಾಡಿಕೊಂಡು ಬಾ ಅಂತ ಹೇಳಿ ನೇಮಿಸಿದ ದುಷ್ಟಬುದ್ಧಿ.

ಪೂಜ್ಯರೇ, ನೀವು ಹೇಳಿರುವ ಈ ಕೆಲಸ ನನ್ನ ಪಾಲಿಗೆ ಒಂದು ವರ. ದುರ್ಗೆ ನನಗೆ ಪ್ರಿಯವಾದ ದೇವತೆ, ಖಂಡಿತ ನಾನು ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಪೂಜೆಗೆ ಬೇಕಾಗಿರುವಂತಹ ಹೂವು, ಗಂಧ, ಅಕ್ಷತೆ, ಧೂಪ, ದೀಪಗಳನ್ನ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಅಂತ ಹೇಳಿ ಅವನು ಹೊರಟು ಹೋದ. ಅವನತ್ಲಾಗಿ ಹೋದ ಮೇಲೆ ಈ ದುಷ್ಟಬುದ್ಧಿ, ಹಿಂದೆ ಇವನು ಬಾಲಕನಾಗಿದ್ದಾಗ, ಸಣ್ಣ ಶಿಶುವಾಗಿದ್ದಾಗ ಇವನನ್ನು ಕೊಲ್ಲಲಿಕ್ಕೆ ಯಾವ ಕೊಲೆಗಡಕರನ್ನ ನೇಮಿಸಿದನೋ ಅವರನ್ನೇ ಮತ್ತೆ ಕರೆದ. ಕರೆಸಿ ಹೇಳ್ದ, ಈಗ 20 ವರ್ಷಗಳ ಕೆಳಗೆ ಒಂದು ಮಗುವನ್ನು ಕೊಲ್ಲಿಕ್ಕೆ ಅಂತ ಕಳಿಸಿದ್ದೆ, ಏನಾಯ್ತು ಅದು, ಕೊಂದು ಬಂದಿರಲ್ವೇ? ಹೌದು ಸ್ವಾಮಿ.

ಕೊಂದಿದ್ದಕ್ಕಾಗಿ ನಿಮಗೆ ಆ ಬೆರಳನ್ನು ಕುರುಹಾಗಿ ತಂದು ತೋರಿಸಿದ್ದೇವೆ ಅಂತ ಹೇಳಿದಾಗ, ಇವತ್ತು ಚಂಡಿಕಾಲಯಕ್ಕೆ ಒಬ್ಬ ಪೂಜೆ ಮಾಡಲಿಕ್ಕೆ ಅಂತ ಬರ್ತಾನೆ, ಅವನು ಯಾರಾದರೂ ಆಗಿರಲಿ ನಿಷ್ಕರುಣೆಯಿಂದ ಅವನನ್ನು ಕೊಲ್ಲಬೇಕು, ಇಲ್ಲದೆ ಹೋದರೆ ನಿಮ್ಮದೇ ತಲೆದಂಡ ಅಂತ ಹೇಳಿ ಹೆದರಿಸದ. ಅವರು ಸಹ ಪ್ರಾಣಭಯದಿಂದ, ಸ್ವಾಮಿ ಯಾರೇ ಬರಲಿ ಅವನನ್ನು ನೋಡದೆ ನಾವು ತಕ್ಷಣಕ್ಕೆ ಅವನನ್ನು ಹತ್ಯೆಯನ್ನು ಮಾಡ್ತೇವೆ ಅಂತ ಹೇಳಿ ಅವರು ಹೊರಟು ಹೋಗಿದ್ದಾರೆ. ಈ ರೀತಿ ಆಜ್ಞೆಯನ್ನು ಮಾಡಿದ.

ಇಷ್ಟೆಲ್ಲ ವ್ಯವಸ್ಥೆಯನ್ನ ಈ ಮಂತ್ರಿ ಈ ಕಡೆ ಮಾಡ್ತಾ ಇರಬೇಕಾದ್ರೆ ಆ ದಿನ ಕುಂತಳೇಶ್ವರ ಪ್ರತಿದಿನದ ಹಾಗೆ ಬೆಳಗಾಗಿ ಎದ್ದ ಮೇಲೆ ತನ್ನ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಅಲಂಕಾರಕ್ಕಾಗಿ ಬಂದು ನಿಂತ್ಕೊಂಡಾಗ ಅವನ ಎದುರಿಗೆ ಆಳೆತ್ತರ ಕನ್ನಡಿಯನ್ನು ಹಿಡಿದ್ರೆ ಆ ರಾಜನಿಗೆ ತನ್ನ ದೇಹ ಕಾಣಿಸ್ತಾ ಇದೆ, ತಲೆ ಕಾಣಿಸ್ತಾ ಇಲ್ಲ, ತಲೆ ಮಾತ್ರ ಕಾಣಿಸ್ತಾ ಇಲ್ವಲ್ಲ ಅಂತ ಅಂದುಕೊಂಡು ತನ್ನ ರಾಜ ಪುರೋಹಿತನಾದ ಕುಲ ಪುರೋಹಿತ ಗಾಲವನ್ನು ಕೇಳಿದ. ಗಾಲವ ಮಹರ್ಷಿಗಳೇ, ನನಗೆ ಏನಿದು ಈ ರೀತಿ ಕಾಣಿಸ್ತಲ್ಲ ಅಂತ ಅಂದಾಗ ಗಾಲವ ಹೇಳ್ತಾ ಇದ್ದಾನೆ, ದೇಹದಲ್ಲಿ ತಲೆ ಕಾಣಲಿಲ್ಲ ಅಂತಂದರೆ ಇನ್ನು ಸದ್ಯದಲ್ಲಿಯೇ ನಿಮಗೆ ಮೃತ್ಯುಯೋಗವಿದೆ, ನೀವು ಸದ್ಯದಲ್ಲಿ ಸಾಯ್ತೀರಿ, ಇನ್ನು 6 ತಿಂಗಳಲ್ಲಿ ದೇಹತ್ಯಾಗ ಮಾಡಬೇಕಾಗತ್ತೆ, ಸಾವಿನ ಸೂಚನೆ ಇದು ಅಂತ ಅಂದಾಗ ರಾಜ ಯೋಚನೆ ಮಾಡಿದ. ಸ್ವಾಮಿ, ಅನೇಕ ತಿಂಗಳುಗಳಿಂದ ವರ್ಷಗಳಿಂದ ನೀವು ಹೇಳಿದಂತಹ ಧರ್ಮಶ್ರವಣವನ್ನು ಮಾಡ್ತಾ ಇದ್ದೇನೆ, ನನಗೆ ದೇಹದ ಮೇಲೆ ಏನು ಮೋಹ ಇಲ್ಲ, ಇವನ್ ಎಲ್ಲವನ್ನೂ ತ್ಯಾಗ ಮಾಡಿ ನಾನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಯೋಗ ಸಿದ್ಧಿಯಿಂದ ದೇಹವನ್ನು ಬಿಡ್ತೇನೆ. ಅದಕ್ಕೆ ಅವನು ಉದಾಹರಣೆಯನ್ನು ಕೊಡ್ತಾನೆ, ಹೇಗೆ ಅಂತಂದ್ರೆ ಹಾವು ತನ್ನ ಮೈ ಮೇಲಿರೋ ಚರ್ಮವನ್ನು ಬಿಡುವಂತೆ ಈ ಆತ್ಮವನ್ನ ಆವರಿಸಿರುವಂತಹ ಈ ದೇಹವನ್ನು ಬಿಡ್ತೇನೆ ಅಂತ ಹೇಳಿ ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತೇನೆ ಅಂತ ತೀರ್ಮಾನ ಮಾಡಿದ ಕುಂತಳೇಶ್ವರ.

ಅಲ್ಲದೆ ಕುಂತಳೇಶ್ವರ ತನಗೆ ಇಲ್ಲಿಯವರೆಗೂ ಮಾರ್ಗದರ್ಶನ ಮಾಡಿದಂತಹ ರಾಜಗುರು ಗಾಲವನ ಪದಕಮಲಿಗಳಿಗೆ ನಮಸ್ಕಾರವನ್ನು ಮಾಡಿದ, ಕೈ ಮುಗಿದ, ಆಮೇಲೆ ಹೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ರಾಜ್ಯದ ಸಿಂತೆ ಸಾಕು, ಇನ್ನು ಉಳಿದ ಕಾಲವನ್ನು ಯೋಗದಲ್ಲಿ ಅಧ್ಯಾತ್ಮದಲ್ಲಿ ನನ್ನ ಜೀವನವನ್ನು ತೊಡಗಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನನಗೆ ಎರಡೇ ಎರಡು ಯೋಚನೆ ಈಗ ಕಾಡ್ತಾ ಇದೆ. ನನಗೆ ಮಕ್ಕಳಿಲ್ಲ, ಈ ರಾಜ್ಯವನ್ನು ಯಾರಿಗೆ ಕೊಡಲಿ? ಅಲ್ಲದೆ ನನಗೊಬ್ಬಳು ವಿವಾಹ ಯೋಗ್ಯಳಾದಂತಹ ಮಗಳಿದ್ದಾಳೆ, ಚಂಪಕಮಾಲಿನಿ, ಇವಳನ್ನು ಯಾರಿಗೆ ಕೊಡಲಿ? ಇಷ್ಟು ವಿಚಾರದಲ್ಲಿ ನೀವು ಮಾರ್ಗದರ್ಶನವನ್ನು ಮಾಡಿದರೆ ಅದರಂತೆ ನಡೀತೇನೆ ಅಂತ ಹೇಳಿ ಕುಂತಳೇಶ್ವರ ಗಾಲವನನ್ನು ಕೇಳಿಕೊಂಡ. ಇದೇ ಗಾಲವ ವಿಷಯ ಮದುವೆಯನ್ನು ಚಂದ್ರಹಾಸನ ಜೊತೆಗೆ ಮಾಡಿಸಿದ್ರಿಂದ ಅವನಿಗೆ ಅನ್ನಿಸ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ, ನಿನ್ನ ಮಗಳಾದಂತಹ ಚಂಪಕ ಮಾಲಿನಿಯನ್ನು ಚಂದ್ರಹಾಸನಿಗೆ ಕೊಟ್ಟು ಮದುವೆ ಮಾಡು, ಮಗಳು ಅಳಿಯನಿಗೆ ರಾಜ್ಯವನ್ನು ಕೊಡು, ಯಾಕೆಂದರೆ ಅವನು ಬಹಳ ಯೋಗ್ಯನಾದಂತಹ ವ್ಯಕ್ತಿ, ಪರಮ ವೈಷ್ಣವ, ಆದ್ರಿಂದ ಹರಿಭಕ್ತನಾಗಿದ್ದರಿಂದ ಅವನಿಗೆ ರಾಜ್ಯವನ್ನು ಕೊಡು, ಒಳ್ಳೆಯ ಶಕ್ತಿಶಾಲಿಯೂ ಆಗಿರುವುದರಿಂದ ಅವನಿಗೆ ಈ ರಾಜ್ಯವನ್ನು

0: ಮಹಾರಾಜ ಕುಂತಳೇಶ್ವರ ಯೋಚನೆ ಮಾಡ್ದ, ಗಾಲವನ ಸೂಚನೆ ಸಲಹೆ ಸರಿಯಾಗಿದೆ ಅಂತ ಅವನಿಗೆ ಅನ್ನಿಸ್ತೋ, ಆದ್ರಿಂದ ಚಂದ್ರಹಾಸನ ಕರೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ದುಷ್ಟ ಬುದ್ಧಿ ರಾಜ್ಯಕ್ಕೆ ಹಿಂತಿರುಗಿದು ಅವನಿಗೆ ಗೊತ್ತಿಲ್ಲ. ತಂದೆಯ ಬದಲು ಅವನ ಎಲ್ಲ ಕೆಲಸವನ್ನು ನೆರವೇರಿಸ್ತಾ ಇದ್ದಂತಹ ಮದನ ಅಲ್ಲಿ ಓಡಾಡ್ತಾ ಇದ್ದು ಕಾಣಿಸ್ತಾ ಇದೆ. ರಾಜನ ಸಮೀಪವರ್ತಿಯಾಗಿ ರಾಜಕಾರ್ಯವನ್ನು ನಡೆಸ್ತಾ ಅವನ ನಿಂತಿರೋದ್ರಿಂದ ಆ ಮದನನ್ನ ಕರೆಸ್ದ. ಅವನ ಕೈ ಹಿಡಿದು ಅವನ ಕಿವಿಯಲ್ಲಿ ಹೇಳ್ತಾ ಇದ್ದಾನೆ, ನನಗೊಂದು ತುರ್ತಾದ ಕಾರ್ಯ ಇದೆ, ಆದ್ರಿಂದ ಅದನ್ನು ನೆರವೇರಿಸಬೇಕಾಗಿದೆ. ನೀನು ಕೂಡಲೇ ಚಂದ್ರಹಾಸನನ್ನ ಇಲ್ಲಿಗೆ ಕರ್ಕೊಂಡು ಬಾ, ಇದರಲ್ಲಿ ಯಾವ ಆಲೋಚನೆಯನ್ನು ಮಾಡಬೇಡ, ಬೇಗ ಅವನನ್ನು ಕರ್ಕೊಂಡು ಬಾ ಅಂತ ಹೇಳಿ ಮದನನಿಗೆ ರಾಜ ಸೂಚನೆಯನ್ನು ಕೊಟ್ಟ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಕೇಳಿದ್ರಿ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಎನ್ನಲಾದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಆದೇಶ ನೀಡಲಾಗಿದ್ದು, ತನಿಖಾ ವರದಿ ಬಂದ ಮೇಲೆ ಪ್ರಕರಣದ ಸತ್ಯಾಸತ್ಯತೆ ಕುರಿತು ಸ್ಪಷ್ಟತೆ ದೊರಕಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಭಾಗಮಂಡಲದ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವನ್ಯಧಾಮದಲ್ಲಿ ಬೇಟೆಗಾರರು ಎನ್ನಲಾದವರಿಂದ ಕೋವಿ ಮತ್ತಿತರ ವಸ್ತುಗಳನ್ನು ಅರಣ್ಯ ಇಲಾಖಾಧಿಕಾರಿಗಳು ವಶಪಡಿಸಿಕೊಂಡಿದ್ದು, ಆ ಗುಂಪಿನಲ್ಲಿದ್ದ ಓರ್ವ ಪರಾರಿಯಾಗಿದ್ದಾನೆ ಎಂದು ತಿಳಿದುಬಂದಿದೆ. ನ್ಯಾಯಾಂಗ ತನಿಖೆಯ ನಂತರ ಸ್ಪಷ್ಟತೆ ದೊರಕಲಿದೆ ಎಂದರು. ಕಾವೇರಿ ವನ್ಯಜೀವಿಧಾಮದ ಶಾಗ್ಯ ಬೀಟ್ನ ಹೊಳೆಮರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಘಟನೆಯ ತನಿಖೆಗೆ ಚಾಮರಾಜನಗರ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಎಂದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಹೇಳಿದ್ದಾರೆ. ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿಗದಿತ ಅವಧಿಯೊಳಗೆ ತನಿಖೆ ನಡೆಸಿ ವರದಿ ಸಲ್ಲಿಸಲಾಗುತ್ತದೆ. ಈಗಾಗಲೇ ತನಿಖೆ ಆರಂಭವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಮಹಜರು ನಡೆಸಿದ್ದು, ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಸಂಪೂರ್ಣ ತನಿಖಾ ವರದಿಯನ್ನ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು. ಮೃತರ ಕುಟುಂಬಸ್ಥರು ಹನೂರು ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗ ಇಡೀ ರಾತ್ರಿ ಧರಣಿ ನಡೆಸಿದ್ದು, ಇಂದು ಬೆಳಿಗ್ಗೆಯೂ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ಮೃತರ ಕುಟುಂಬವು ಜೀವನಾಧಾರ ಕಳೆದುಕೊಂಡಿರುವುದರಿಂದ ಸರ್ಕಾರಿ ಉದ್ಯೋಗ ನೀಡಬೇಕು, ಜೊತೆಗೆ ಕಾವೇರಿ ವನ್ಯಜೀವಿಧಾಮದ ಹಿರಿಯ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಕೂಡಲೇ ಅಮಾನತುಪಡಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂಬ ಬೇಡಿಕೆ ಮುಂದಿಟ್ಟುಕೊಂಡು ಧರಣಿ ಮುಂದುವರೆಸಿದ್ದಾರೆ. ಮೂವರ ಶವಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿದೆ. ನೈಸ್ ಸಂಸ್ಥೆ ಅನಧಿಕೃತವಾಗಿ ಸಂಗ್ರಹಿಸುತ್ತಿರುವ ಟೋಲ್ ಅನ್ನು ತತ್ಕ್ಷಣ ಜಾರಿಗೆ ಬರುವಂತೆ ನಿಷೇಧಿಸಬೇಕು ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದು, ಒಂದು ಶಾಸನವನ್ನು ರಚಿಸುವ ಮೂಲಕ ನೈಸ್ ರಸ್ತೆ ಯೋಜನೆಯನ್ನು ರಾಜ್ಯ ಸರ್ಕಾರ ಸ್ವಾಧೀನ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್, ಸುಪ್ರೀಂಕೋರ್ಟ್ ತೀರ್ಪುಗಳಲ್ಲಿ ನೀಡಿರುವ ನಿರ್ದೇಶನಗಳಂತೆ ಹಾಗೂ ವಿಧಾನಸಭೆ ಸದನ ಸಮಿತಿ ಮತ್ತು ಸಚಿವ ಸಂಪುಟದ ಉಪಸಮಿತಿಗಳ ಶಿಫಾರಸುಗಳಲ್ಲಿ ದಾಖಲಿಸಿರುವಂತೆ ನೈಸ್ ಸಂಸ್ಥೆ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಯೋಜನೆ ಅನುಷ್ಠಾನದ ಒಪ್ಪಂದದಲ್ಲಿರುವ ನಿಬಂಧನೆ ಮತ್ತು ಷರತ್ತುಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೈಸ್ ಯೋಜನೆ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರ ಬರೆದಿದ್ದು, ಕಾನೂನಿನ ಚೌಕಟ್ಟಿನಲ್ಲಿ ಮುಂದಿನ ಕೆಲಸಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ತೀವ್ರ ಮಳೆ ಅಭಾವದಿಂದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರೈತರ ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ಹಾನಿಗೀಡಾದ ಬೆಳೆಗಳನ್ನು ಪರಿಶೀಲಿಸಿದರು. ಇಂಡಿ ತಾಲೂಕಿನ ಹೊರ್ತಿ ಗ್ರಾಮದ ರೈತ ಮಾಳಪ್ಪ ಸೊನಕನಹಳ್ಳಿ ಅವರ 6 ಎಕರೆ ಜಮೀನಿನಲ್ಲಿ ಒಣಗುತ್ತಿರುವ ತೊಗರಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವರು, ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲಿದೆ ಎಂದು ಭರವಸೆ ನೀಡಿದರು. ಬೆಳೆಯ ಹಾನಿ ಕುರಿತು ವೈಜ್ಞಾನಿಕ ವರದಿ ಸಿದ್ದಪಡಿಸಲು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸಮಗ್ರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಇಂಡಿ ತಾಲೂಕಿನಲ್ಲಿ 100%ರಷ್ಟು ಬೆಳೆ ಹಾನಿಗೀಡಾಗಿದ್ದು 42,000 ರೈತರು ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಈ ಬಾರಿ ಜಿಲ್ಲಾದ್ಯಂತ 2,50,000 ರೈತರು ಬೆಳೆ ವಿಮೆ ಮಾಡಿಸಿಕೊಂಡಿದ್ದಾರೆ ಎಂದು ಸಚಿವರು ವಿವರಿಸಿದರು. ಈ ಬಾರಿ ಮುಂಗಾರು ಕೊರತೆಯಿಂದಾಗಿ ತೊಗರಿ, ಈರುಳ್ಳಿ, ಸೂರ್ಯಕಾಂತಿ ಸೇರಿದಂತೆ ಹಲವು ಬೆಳೆಗಳು ಹಾನಿಗೀಡಾಗಿದ್ದು ರೈತರ ಸಂಕಷ್ಟವನ್ನು ಆಲಿಸಲಾಗಿದೆ. ಇದನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ಪರಿಹಾರ ಒದಗಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳು ರೈತರ ಬೆಳೆ ನಾಶ ಮಾಡುತ್ತಿರುವ ಬಗ್ಗೆ ದೂರುಗಳು ಬರುತ್ತಿದ್ದು ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮ ಹೇಳಿಕೆ ನೀಡಿರುವ ಅವರು, ಜಿಲ್ಲೆಯಲ್ಲಿ ಮಾನವ ವನ್ಯಪ್ರಾಣಿ ಸಂಘರ್ಷ ನಿಯಂತ್ರಿಸಲು 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ 12.77 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. ಆನೆ ಹಾವಳಿ ನಿಯಂತ್ರಣಕ್ಕಾಗಿಯೇ ಕೊಪ್ಪ ಅರಣ್ಯ ವಿಭಾಗಕ್ಕೆ ಆನೆ ಕಾರ್ಯಪಡೆ ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾಹಿತಿ ಹಂಚಿಕೊಂಡಿದ್ದು, ಕೆಆರ್ಎಸ್ ಜಲಾಶಯದ 10 ಗೇಟ್ಗಳನ್ನು ಮಧ್ಯರಾತ್ರಿ ತೆರೆದು ತಮಿಳುನಾಡಿಗೆ ನೀರು ಹರಿಸಲಾಗಿದೆ ಎಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ನೀರು ಕರ್ನಾಟಕದ ರೈತರ ಬದುಕಾಗಿತ್ತು, ತಕ್ಷಣವೇ ತಮಿಳುನಾಡಿಗೆ ನೀರು ಹರಿಸುವುದನ್ನು ನಿಲ್ಲಿಸಿ ಮಂಡ್ಯದ ರೈತರ ಹಿತ ಕಾಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಗೋವುಗಳ ಕಳ್ಳಸಾಗಾಟವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಶಿಕಾರಿಪುರದಲ್ಲಿ ಗೋ ಕಳ್ಳ ಸಾಗಾಣಿಕೆದಾರರಿಂದ ಗಾಯಗೊಂಡವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸರ್ಕಾರ ಆದ್ಯತೆ ನೀಡಬೇಕು. ಈ ಘಟನೆ

0: ಅನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಘಟನೆ ಸಂಬಂಧ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು, ತಪ್ಪಿತಸ್ಥರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಆಗಸ್ಟ್ 18ರಂದು ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ ವಾರ್ತಾಲಾಪ ಹಮ್ಮಿಕೊಳ್ಳಲಾಗಿದೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಿದ್ದು, ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯ ಸಹಕಾರಿ ಸಚಿವ, ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ, ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್ವಿ ದೇಶಪಾಂಡೆ ಉಪಸ್ಥಿತರಲಿದ್ದಾರೆ. ಶಾಸಕರಾದ ಶಿವರಾಮ ಹೆಬ್ಬಾರ್, ದಿನಕರ ಶೆಟ್ಟಿ, ಮಂಕಾಳ ವೈದ್ಯ, ಭೀಮಣ್ಣ ನಾಯ್ಕ, ವಿಧಾನ ಪರಿಷತ್ ಸದಸ್ಯರಾದ ಬಸವರಾಜ ಹೊರಟ್ಟಿ, ಎಸ್ವಿ ಸಂಕನೂರು, ಗಣಪತಿ ಉಳ್ವೇಕರ್ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಭಾರತ ಸರ್ಕಾರದ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ, ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ, ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಜಾನಕಿ ಕೆಎಂ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ, ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಶಿವಕುಮಾರ್ ಬಿ ಉಪಸ್ಥಿತರಿರಲಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಆಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಕಾವ್ಯವಾಚನ ಚಾಮರಸನ ಪ್ರಭುಲಿಂಗಲೀಲೆಯಿಂದ ಆಯ್ದ ಭಾಗ ಅಲ್ಲಮ ಪ್ರಭುವಿನ ಜನನ. ವಾಚನ ಕೆ ಸುಬ್ರಹ್ಮಣ್ಯ, ನಿರ್ಮಾಣ ಜಂಪಣಾಶಿಹಾಳ್.
2: ಪಾರ್ವತಿಯ ತಾಮಸ ಕಳೆಯಾದ ಮಾಯೆ. ಪಾರ್ವತಿಯ ಆಜ್ಞೆಯಂತೆ ಭೂಮಿಯಲ್ಲಿ ಅವತರಿಸಿ ಬೆಳುವಲ ನಾಡ ಭೂಪಾಲ ಮಮಕಾರ ಮೋಹಿನಿ ದೇವಿಯರಿಗೆ ಮಗಳಾಗಿ ಜನಿಸಿದಳು. ದಿನ ದಿನಕ್ಕೆ ಬೆಳೆದು ಪ್ರಾಪ್ತ ವಯಸ್ಕಳಾಗಿ ಸಕಲ ವಿದ್ಯಾ ಪಾರಂಗತಳಾದಳು. ವಯಸ್ಕಳಾದ ಅವಳಿಗೆ ಮಮಕಾರ ನೃಪಾಲ ವರನನ್ನ ಹುಡುಕುತ್ತಿದ್ದ. ರಾಜಗುರು ಅಹಂಕಾಚಾರ್ಯರ ಆದೇಶದಂತೆ ಮಾಯಾದೇವಿ ಶಿವನಲ್ಲಿ ಭಕ್ತಿ ಮಾಡಿ ಶಿವನೇ ಪತಿಯಾಗಬೇಕೆಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು. ಇತ್ತ ಈಶ್ವರನ ಅವತಾರಿಯಾದಂತಹ ಅಲ್ಲಮಪ್ರಭು ಬಳ್ಳಿಗಾವಿಯಲ್ಲಿ ವಾಸಿಸುತ್ತಿದ್ದ ಸುಜ್ಞಾನಿ ನಿರಹಂಕಾರರಿಗೆ ಮಗನಾಗಿ ಹುಟ್ಟಿ ಬೆಳೆದು ಭಕ್ತರ ಉದ್ಧಾರಕ್ಕಾಗಿ ಅಲ್ಲಲ್ಲಿ ಸಂಚರಿಸುತ್ತಿದ್ದ. ಚಾಮರಸನ ಪ್ರಭುಲಿಂಗಲೀಲೆಯಿಂದ ಆಯ್ದ ಭಾಗ ಅಲ್ಲಮಪ್ರಭು ಜನನ.
3: ಶ್ರೀ

ಇದುವರೆಗೆ ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗವನ್ನು ಕಾವ್ಯ ವಾಚನ ಕಾರ್ಯಕ್ರಮದಲ್ಲಿ ಕೇಳಿದಿರಿ. ವಾಚನ ಮಾಡಿದವರು ಕೆ. ಸುಬ್ರಹ್ಮಣ್ಯ, ನಿರ್ಮಾಣ ಜಂಪಣ್ಣ ಆಶಿಹಾಳ್.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 3:20. ಇನ್ನೀಗ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ವೀರ್ ಜವಾನ್ ಚಿತ್ರದ ಗೀತೆಯನ್ನು ಕೇಳೋಣ. ರೋಹನ್ ರಾಬಿನ್ ಹಾಗೂ ಸುರೇಖಾ ರಾಬಿನ್ ಅವರ ಧ್ವನಿಗಳಲ್ಲಿ ರಮೇಶ್ ಶರಣ್ ಅವರ ಸಾಹಿತ್ಯಕ್ಕೆ ಅಮನ್ದೀಪ್ ಸಿಂಗ್ ಸಂಗೀತವನ್ನು ನೀಡಿದ್ದಾರೆ.

ಇಂಡಿಯನ್ ಚಿತ್ರದ ಗೀತೆಯನ್ನು ಕೇಳೋಣ. ರೂಪ್ ಕುಮಾರ್ ರಾಥೋಡ್ ಅವರ ಧ್ವನಿಯಲ್ಲಿ ಆನಂದ್ ಭಕ್ಷಿಯವರ ಸಾಹಿತ್ಯಕ್ಕೆ ಆನಂದರಾಜ್ ಆನಂದ್ ಸಂಗೀತವನ್ನು ನೀಡಿದ್ದಾರೆ.

ಫೌಜಿ ಕಾಲಿನ್ ಚಿತ್ರದ ಗೀತೆ ಇದುವರೆಗೆ ಮೂಡಿಬಂತು ದಿವ್ಯಕುಮಾರ್ ಅವರ ಧ್ವನಿಯಲ್ಲಿ. ಎಎಂ ತುರಜ್ ಅವರ ಸಾಹಿತ್ಯಕ್ಕೆ ಸಾಜಿದ್ ಅಲಿ ಸಂಗೀತವನ್ನು ನೀಡಿದರು. ಇನ್ನು ಮುಂದೆ ಮೂಡಿ ಬರ್ತಾ ಇದೆ ಈ ಗೀತೆ, ನವರಸ್ ಚಿತ್ರದಿಂದ ಆಯ್ದದ್ದು, ಹರ್ಮನ್ ನಜೀಮ್ ಅವರ ಧ್ವನಿಯಲ್ಲಿ. ಹರ್ಮಿದ್ ಮಾಲಿಯಾ ಈ ಗೀತೆಯನ್ನು ರಚಿಸಿದ್ದಾರೆ, ಆಸಿಫ್ ಚಾಂದನಿ ಸಂಗೀತವನ್ನು ನೀಡಿದ್ದಾರೆ.

ದೇಶ್ ಮೇರೆ ಈ ಚಿತ್ರದಿಂದ ಮೂಡಿಬಂತ ಗೀತೆ ಇದಾಗಿತ್ತು. ಸುಖವಿಂದರ್ ಅಲ್ಫಾಜಿ ಹಾಡನ್ನು ಹಾಡಿದ್ರು. ಭಡಕ್ ಸಿಂಗ್ ಅವರ ಸಾಹಿತ್ಯಕ್ಕೆ ಸುಖವಿಂದರ್ ಅಲ್ಫಾಜ್ ಸಂಗೀತವನ್ನು ನೀಡಿದ್ರು. ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತಿದೆ ಮನೋಜ್ ಮುಂತಾಶೀರ್ ಅವರ ಸಾಹಿತ್ಯ, ಅರ್ಕೋ ಅವರ ಸಂಗೀತವಿರುವಂತಹ ಈ ಗೀತೆ ಭುಜ್ತೆ ಪ್ರೈಡ್ ಆಫ್ ಇಂಡಿಯಾ.

ವಿಶಾಲ್ ಮಿಶ್ರಾ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂತು. ಮನೋಜ್ ಮುಂತಾಶೀರ್ ಈ ಗೀತೆಯನ್ನು ಬರೆದಿದ್ದರು. ಅರ್ಕೋ ಅವರ ಸಂಗೀತ ಇದರಲ್ಲಿತ್ತು.

ಜಾವೇದ್ ಅಲಿ ಅವರು ಹಾಡಿರುವಂತಹ ಧೀರಜ್ ಕುಮಾರ್ ಅವರ ಗೀತೆ, ಸುನೀಲ್ ದೇವ್ ಬೌಂಚಿ ಅವರ ಸಂಗೀತ ಇದೆ ಈ ಓ ಭಾರತ್ ಮಾತಾ ಚಿತ್ರದಿಂದ ಆಯ್ದದ್ದು.

ದ ಡಿಪ್ಲೊಮ್ಯಾಟ್ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಹರಿಹರನ್. ಮನೋಜ್ ಮುಂತಾಶೀರವರ ಗೀತೆಗೆ ಎ ಆರ್ ರೆಹಮಾನ್ ಹಾಗೂ ಮನನ್ ಭಾರದ್ವಾಜ್ ಸಂಗೀತವನ್ನು ನೀಡಿದ್ದಾರೆ.

ಸ್ವರೂಪ್ ಖಾನ್ ಹಾಗೂ ವಸುಂಧರಾ ವಿ ಅವರು ಹಾಡಿರುವಂತಹ ಗೀತೆ. ಅಮಿತ್ ಜೋಶಿಯವರ ಸಾಹಿತ್ಯಕ್ಕೆ ಸಂದೇಶ್ ಶಾಂಡಿಲ್ಯ ಸಂಗೀತವನ್ನು ನೀಡಿದ್ದಾರೆ. ಮೇರೆ ಭಾರತ್ ದ ಸ್ಪಿರಿಟ್ ಆಫ್ ಸ್ವಾಮಿ ವಿವೇಕಾನಂದ ಚಿತ್ರದ್ದು.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಗುಲ್ಮೊಹರ್, ಇದರಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳು ಮೂಡಿ ಬಂದವು.
1: ಗಿರ್ಮಿಟ್,
0: ಹೊಸ ರಾಗ, ಹೊಸ ತಾಳ. ಹೊಸ ಶೈಲಿ, ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ.
1: ಮೀಟರ್ಗಳು
0: ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು. ಪ್ರತಿದಿನ ಸಂಜೆ 5:30 ಕ್ಕೆ
1: ಗಿರ್ಮಿಟ್ ಚಳಿಯ

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಚಂದದ ಗುಡಿ ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾಣೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತಾ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಈ ಸಂಜೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ, 6:51 ಕೃಷಿರಂಗ, ಮೊದಲಿಗೆ ಪರ್ಯಾಯ ರಸಗೊಬ್ಬರಗಳು ಈ ಕುರಿತು ಡಾಕ್ಟರ್ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಕೋಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಲಿದ್ದೀರಿ. 7:45 ಸ್ವಾತಂತ್ರ್ಯ ಹೋರಾಟದ ನೆನಪುಗಳು ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. ಇದು ಕಾರವಾರ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಅರ್ಚನಾ ಕುಲಕರ್ಣಿ ಅವರಿಂದ ಭಾವಗೀತೆಗಳು. 9:30 ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡಕ್ಕೆ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಇದು ಮೈಸೂರು ಕೇಂದ್ರದ ಕೊಡುಗೆ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ, ರಿತಮ್ ಸರ್ಕಾರ್ ಅವರಿಂದ ಗಿಟಾರ್ ವಾದನ, ಇದು ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಇವು ಈ ಸಂಜೆಯ ನಮ್ಮ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇಲ್ಲಿಗೆ ಈ ದಿನದ ಮಧ್ಯಾಹ್ನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ ಸರಿಯಾಗಿ 4:05. ನಮ್ಮ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭವಾಗಲಿದೆ. ಅಲ್ಲಿಯವರೆಗೆ 101.3 ಮೆಗಾ ಹರ್ಟ್ಸ್ಗಳ ಎಫ್ಎಂ ರೈನ್ಬೋದ ಸಹ ಪ್ರಸಾರದಲ್ಲಿ ನಮ್ಮ ಕಾರ್ಯಕ್ರಮಗಳು 5:30 ಗಳವರೆಗೆ ಮುಂದುವರಿಯಲಿದೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ.

0: ಬಳಸಿಕೊಂಡು ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

ಭಾನುವಾರದ ಸಂಜೆಯ ಗುಲ್ಮೋಹರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಎಲ್ಲಾ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಕೇಳುಗರೆ, ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾ ಮಾತಾಡೋಣ ಹೊಸದಾಗಿ ಬಂದಿರುವಂತಹ ನಮ್ಮ ಕರ್ನಾಟಕಕ್ಕೆ ಬಂದಿರುವಂತಹ ಪಾರ್ಕಿಂಗ್ ನೀತಿಯ ಕುರಿತಾಗಿ. ಎಲ್ಲರ ಬಾಯಿನಲ್ಲೂ ಅದೇ ತಾನೇ ಬರ್ತಾ ಇದೆ, ಹೊಸದಾಗಿ ಪಾರ್ಕಿಂಗ್ ರೂಲ್ಸ್ಗಳು ಬಿಟ್ಟಿದ್ದಾರಪ್ಪ ಸರ್ಕಾರ, ಇಷ್ಟಂತೆ ಪಾರ್ಕಿಂಗ್, ಅಷ್ಟಂತೆ ಪಾರ್ಕಿಂಗ್, ಹೀಗೆ ಸಾಕಷ್ಟು ವಿಚಾರಗಳು ಎಲ್ಲರ ಬಾಯಿನಲ್ಲೂ ಹರಿದಾಡ್ತಾ ಇದೆ, ಪತ್ರಿಕೆಗಳಲ್ಲಿ ಬರ್ತಾ ಇದೆ, ವಾರ್ತೆಗಳಲ್ಲಿ ಬರ್ತಾ ಇದೆ. ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿ ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ. ಇದರ ಜೊತೆ ಜೊತೆಗೆ ನೀವು ಸಹ ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013, ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಅನ್ನ ಕಳಿಸ್ಕೊಡಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ನಮ್ಮ ಬೆಂಗಳೂರಿನ ಅತಿ ದೊಡ್ಡ ಎರಡು ಸಮಸ್ಯೆಗಳು ಯಾವುದು ಅಂತ ಯಾರನ್ನಾದ್ರೂ ಕೇಳಿದ್ರೆ, ಯಾರನ್ನಾದ್ರೂ ಯಾಕೆ ಚಿಕ್ಕ ಮಕ್ಕಳನ್ನ ಕೇಳಿದ್ರು ಸಹ ಹೇಳ್ತಾರೆ, ಮೊದಲನೇದು ಕಸದ ಸಮಸ್ಯೆ, ಇನ್ನು ಎರಡನೇದು ಟ್ರಾಫಿಕ್ ಸಮಸ್ಯೆ ಅಂತ. ಈ ಎರಡೂ ಸಮಸ್ಯೆಗಳು ನಮ್ಮ ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇಲ್ವಾ ಅಥವಾ ಬೆಂಗಳೂರು ಅವುಗಳನ್ನ ಬಿಡ್ತಾ ಇಲ್ವಾ ನಿಜವಾಗ್ಲೂ ಗೊತ್ತಾಗ್ತಾನೆ ಇಲ್ಲ. ಸದ್ಯಕ್ಕೆ ಇವತ್ತಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ ಅಂತ ಹೇಳಿದ್ದೆ. ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತಂತಹ ಬೆಂಗಳೂರಿಗರಿಗೆ ಬಂಪರ್ ಆಫರ್ ಕೊಡ್ತಾ ಇದೆಯೋ ಸರ್ಕಾರ, ಅಥವಾ ಗೊತ್ತಾಗ್ತಾ ಇಲ್ಲ ಜೇಬನ್ನ ಖಾಲಿ ಮಾಡ್ತಿದೆಯೋ. ಆದರೂ ನಮ್ಮ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ, ಹಾಗೆ ಅಡ್ಡಾದಿಡ್ಡಿ ಪಾರ್ಕಿಂಗ್ ಅಂತ ಹೇಳಿದ್ರೆ ವಾಹನ ಸವಾರರಿಗೆ ನಿತ್ಯದ ತಲೆನೋವಾಗ್ಬಿಟ್ಟಿದೆ. ಈ ಎಲ್ಲ ಸಮಸ್ಯೆಗೆ ಕಟ್ಟುನಿಟ್ಟಿನ ಕಡಿವಾಣ ಹಾಕೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ಏನಪ್ಪ ಅದು ಅಂತ ಹೇಳಿದ್ರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾರ್ಕಿಂಗ್ ನಿಯಮಗಳು 2026 ಕರಡು ಅಧಿಸೂಚನೆ ಹೊರಗಡೆ ಬಂದಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾರ್ಕಿಂಗ್ ನಿಯಮಗಳು 2026. ಖಾಲಿ ಜಾಗ ಹೊಂದಿರೋರಿಗೆ ಬಂಪರ್ ಆಫರ್ ಅನ್ನ ನೀಡಿದ್ರೆ ನಿಯಮ ಉಲ್ಲಂಘಿಸೋರಿಗೆ ಭಾರಿ ದಂಡದ ಬಿಸಿ ಮುಟ್ಟಿಸೋದಕ್ಕೆ ಸಜ್ಜಾಗಿದೆ. ಏನಿದೆ ಈ ಎಲ್ಲ ನಿಯಮದಲ್ಲಿ ಅನ್ನೋದನ್ನ ಮಾತಾಡೋಣ. ಅದ್ರ ಜೊತೆಗೆ ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಳ್ಬಹುದು. ಇದು ನಿಮ್ಮದೇ ಕಾರ್ಯಕ್ರಮ ಗುಲ್ಮೋಹರ್. ಸದ್ಯಕ್ಕೆ ನಮ್ಮ ಕೇಳುಗರ ಇಷ್ಟದ ಗೀತೆಗಳು ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇದೆ. ನೀವು ಸಹ ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಅನ್ನ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ಇದು ನಿಮ್ಮದೇ ಕಾರ್ಯಕ್ರಮ ಗುಲ್ಮೋಹರ್.

ನಮ್ಮ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು, ಪಾರ್ಕಿಂಗ್ ಸಮಸ್ಯೆಯನ್ನು ತಪ್ಪಿಸಬೇಕು ಅಂತ ಹೇಳಿ ಗುರುವಾರ ಜಿಪಿಎ ಹೊರಡಿಸಿದಂತಹ ಕರಡು ಅಧಿಸೂಚನೆಯ ಹೊಸ ಪಾರ್ಕಿಂಗ್ ನೀತಿ ಜಾರಿಗೆ ಬಂದರೆ, ಇನ್ನೂ ಕೂಡ ಜಾರಿಗೆ ಸಂಪೂರ್ಣವಾಗಿ ಬಂದಿಲ್ಲ, ಜಾರಿಗೆ ಬಂದರೆ ಮನೆಗಳ ಮುಂದೆ ಅಥವಾ ಸಾರ್ವಜನಿಕ ರಸ್ತೆಗಳಲ್ಲಿ ವಾಹನ ನಿಲ್ಲಿಸೋರ ಮೇಲೂ ಸಹ ಶುಲ್ಕದ ಹೊರೆ ಬೀಳುವಂಥ ಸಾಧ್ಯತೆ ಇದೆ. ಈಗಾಗಲೇ ದಿನನಿತ್ಯದ ಜೀವನ ನಿರ್ವಹಣೆಯ ವೆಚ್ಚ ಹೆಚ್ಚಾಗಿರುವಂಥ ಈ ಸಂದರ್ಭದಲ್ಲಿ ವಾಹನ ನಿಲುಗಡೆಗೂ ಸಹ ಪ್ರತ್ಯೇಕವಾದಂಥ ಶುಲ್ಕವನ್ನು ವಿಧಿಸುವಂಥ ಪ್ರಸ್ತಾಪ ನಿಜವಾಗ್ಲೂ ಮಧ್ಯಮ ವರ್ಗದ ಕುಟುಂಬದಲ್ಲಿ ಆತಂಕ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಇರಲಿ, ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಏನೆಲ್ಲ ಶುಲ್ಕವನ್ನು ವಿಧಿಸಿದ್ದಾರೆ, ಎಷ್ಟೆಲ್ಲ ಶುಲ್ಕ ಇದೆ, ಕಾರಿಗೆ ಏನು ಶುಲ್ಕ, ಬೈಕ್ಗಳನ್ನು ನಿಲ್ಲಿಸಿದ್ರೆ ಏನು ಶುಲ್ಕ, ಕಾರಲ್ಲೂ ಸಹ ಸಣ್ಣ ಕಾರು ದೊಡ್ಡ ಕಾರು ಎಲ್ಲ ಇದೆ ಅಲ್ವಾ, ಇನ್ನು ಟ್ರಕ್ಗಳು ಲಾರಿಗಳು ಇವುಗಳನ್ನೆಲ್ಲ ನಮ್ಮ ಮನೆ ಮುಂದೆ ನಿಲ್ಲಿಸ್ಕೊಳ್ಬೋದಾ, ನಾವು ನಿಲ್ಲಿಸಿ ಎದುರುಗಡೆ ಮನೆಯವರಿಗೆ ತೊಂದರೆ ಮಾಡ್ಬೋದಾ, ಇಂತಹ ಪ್ರಶ್ನೆಗಳು ಸಾವಿರಾರು ಇದೆ. ಆ ಎಲ್ಲ ಪ್ರಶ್ನೆಗೂ ಉತ್ತರ ಕೂಡ ಇದೆ. ಎಷ್ಟೆಲ್ಲ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಮತ್ತೊಂದು ಸುಂದರ ಗೀತೆ ಪ್ರಸಾರವಾಗ್ತಾ ಇದೆ ನಮ್ಮ ಕಿಡುಗರ ಇಷ್ಟದ ಗೀತೆ ನಿಮಗಾಗಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನೀವು ಸಹ ಇದೇ ರೀತಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿಯ ಸಂದೇಶಗಳು ನಮಗೆ ಹರಿದು ಬರಲಿ.

ಸದ್ಯಕ್ಕೆ ಜಾರಿಗೆ ಬರ್ತಾ ಇರುವಂತಹ ಪಾರ್ಕಿಂಗ್ ನೀತಿ ಪ್ರಕಾರ ಸಣ್ಣ ಕಾರಿಗೆ ಚಿಕ್ಕ ಕಾರಿಗೆ ವರ್ಷಕ್ಕೆ 15,000 ರೂಪಾಯಿಗಳನ್ನು ಪಾವತಿಸಬೇಕು ರಸ್ತೆನಲ್ಲಿ ನಿಲ್ಲಿಸಿದ್ರೆ. ಇನ್ನು ಸೆಡಾನ್ ಕಾರಿಗೆ 20,000 ರೂಪಾಯಿಗಳು, ಎಕ್ಸೋವಿ ಕಾರಿಗೆ 25,000 ರೂಪಾಯಿಗಳವರೆಗೂ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸುವಂಥ ಚರ್ಚೆ ನಡೀತಾ ಇದೆ. ಈ ಮೊತ್ತ ಏನಾದರೂ ಜಾರಿಗೆ ಬಂದುಬಿಟ್ರೆ ಕಾರು ಮಾಲೀಕರಿಗೆ ಈಗಾಗಲೇ ಇಂಧನ, ವಿಮೆ, ಹಣ ನಿರ್ವಹಣೆ, ತೆರಿಗೆ ಸೇರಿದಂತೆ ಸಾಕಷ್ಟು ಖರ್ಚಾಗ್ತಾ ಇದೆ. ಅದರ ಜೊತೆಗೆ ಈ ಪಾರ್ಕಿಂಗ್ ಶುಲ್ಕ ಬೇರೆ ವಾರ್ಷಿಕ ಹೊರೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇನ್ನು ನಮ್ಮ ಬೆಂಗಳೂರಿನ ಹಳೆ ಬಡಾವಣೆಗಳು, ಈ ಕಿರಿದಾದಂಥ ರಸ್ತೆಗಳು, ಒಂದಷ್ಟು ಅಪಾರ್ಟ್ಮೆಂಟ್ ಪ್ರದೇಶದಲ್ಲಿ ಪ್ರತಿಯೊಂದು ಮನೆಗೂ ಸಹ ಪ್ರತ್ಯೇಕವಾದಂಥ ಪಾರ್ಕಿಂಗ್ ಸೌಲಭ್ಯ ಇಲ್ಲ. ಇಂಥ ಪ್ರದೇಶದಲ್ಲಿ ನಿವಾಸಿಗಳು ಅನಿವಾರ್ಯವಾಗಿ ಏನು ಮಾಡ್ತಾ ಇದ್ದಾರೆ, ಸಾರ್ವಜನಿಕ ರಸ್ತೆಗಳಲ್ಲಿ ಅಥವಾ ರಸ್ತೆ ಬದಿನಲ್ಲಿ ವಾಹನವನ್ನು ನಿಲುಗಡೆ ಮಾಡ್ತಾ ಇದ್ದಾರೆ. ಮೊದಲು ಸಾಕಷ್ಟು ಸಾರ್ವಜನಿಕ ಪಾರ್ಕಿಂಗ್ ಸ್ಥಳಗಳನ್ನು ನಿರ್ಮಾಣ ಮಾಡಿ ಆನಂತರ ಶುಲ್ಕ ಜಾರಿ ಮಾಡಬೇಕು ಅಂತ ಬಹಳಷ್ಟು ಸಾರ್ವಜನಿಕರಿಂದ ಜಾರಿ ಮಾಡಬೇಕು ಅಂತ ಸಾರ್ವಜನಿಕರಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಇದರ ಕುರಿತಾಗಿ ನೀವು ಏನು ಹೇಳ್ತೀರಾ, ನಮ್ಮ ಕೇಳುಗರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು

ಸಂದೇಶದ ಮುಖಾಂತರ ನಮಗೆ ರವಾನಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. ಈ ಸಂಖ್ಯೆಗೆ ನಿಮ್ಮ ಮುಕ್ತ ಅಭಿಪ್ರಾಯಗಳು ಹರಿದು ಬರಲಿ. ಮತ್ತಷ್ಟು ವಿಚಾರಗಳನ್ನು ಮಾತಾಡೋಣ. ಸದ್ಯಕ್ಕೆ ಜಾರಿಯಾಗ್ತಾ ಇರುವಂತಹ ಪಾರ್ಕಿಂಗ್ ಶುಲ್ಕದ ಕುರಿತಾಗಿ ಕೇಳ್ತಾ ಇರಿ ಸ್ಟೇಟ್ ಯೂನ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಬೆಂಗಳೂರಿನಲ್ಲಿ ಬರ್ತಾ ಇರುವಂತಹ ಹೊಸ ಪಾರ್ಕಿಂಗ್ ನಿಯಮದ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಸಮಯ ಆಗಿದೆ 4:33 ಸೆಕೆಂಡ್ಗಳು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯುವರ್ಸ್, ಮ್ಯಾಜಿಕಲಿ ಯುವರ್ಸ್. 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಶಿಲ್ಪಾ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ರಸ್ತೆ ಬದಿಯಲ್ಲಿ ವಾಹನಗಳನ್ನ ದಿನಪೂರ್ತಿ ನಿಲ್ಲಿಸೋದ್ರಿಂದ ಬೆಂಗಳೂರಿನ ಸಂಚಾರ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಪಾರ್ಕಿಂಗ್ ಶುಲ್ಕದಿಂದ ಅನಗತ್ಯ ಪಾರ್ಕಿಂಗ್ ಕಡಿಮೆಯಾದರೆ ಅದು ಉತ್ತಮ ಕ್ರಮ. ಆದರೆ ಸಂಗ್ರಹ ಆಗುವಂತಹ ಹಣವನ್ನ ರಸ್ತೆ ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಸುಧಾರಣೆ ಮಾಡೋದಕ್ಕೆ ಬಳಸಬೇಕು ಅಂತ ಹೇಳ್ತಿದ್ದಾರೆ. ಹೌದು, ಇವರ ಮಾತು ನೂರಕ್ಕೆ ನೂರು ಒಪ್ಕೊಳ್ಬೇಕು. ಯಾಕಂದ್ರೆ ಬರುವಂತಹ ಹಣವನ್ನ ರಸ್ತೆ ರಿಪೇರಿ ಮಾಡೋದಕ್ಕೆ ಉಪಯೋಗಿಸಿದ್ರೆ ಅಥವಾ ಮತ್ತಷ್ಟು ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಿದ್ರೆ ಸರಿಯಾಗತ್ತಲ್ವಾ? ಇನ್ನು ಒಳ್ಳೆ ನಿರ್ಧಾರ ಮಾಡಲಿ ಬಿಡಿ, ಪಾದಚಾರಿ ಮಾರ್ಗವನ್ನ ಅತಿಕ್ರಮಿಸಿಕೊಂಡವರು ಬಾಡಿಗೆ ಕೊಡ್ಲಿ, ಇಲ್ವಾದ್ರೆ ಅವರ ಸ್ವಂತ ಜಾಗದಲ್ಲಿ ವಾಹನ ನಿಲ್ಲಿಸಿಕೊಳ್ಳಿ, ರಸ್ತೆ ಹಾಗೆ ಪಾದಚಾರಿ ಮಾರ್ಗ ಓಡಾಡೋರಿಗೆ ಮುಕ್ತವಾಗ್ಲಿ ಅಂತ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂ ಇಲ್ಲಿಂದ. ಮತ್ತಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ವಿಷಯ ಸ್ವಲ್ಪ ಗಂಭೀರ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಪಾರ್ಕಿಂಗ್ ಮಾಡುವಾಗ ಎಲ್ಲಿ ಮಾಡಬೇಕು ಅಂತ ಜನಸಾಮಾನ್ಯರಿಗೆ ಸಾಮಾನ್ಯ ಜ್ಞಾನ ಇದ್ರೆ ಸಾಕು, ಆ ಜಾಗದಲ್ಲಿ ವಾಹನಗಳನ್ನ ನಿಲ್ಲಿಸಿದ್ರೆ ಒಳ್ಳೇದು. ನಿಯಮ ಪಾಲನೆ ಮಾಡಿದ್ರೆ ಎಲ್ರಿಗೂ ಒಳ್ಳೇದು. ಪಾಲನೆ ಮಾಡಿದವ್ರಿಗೆ ಸ್ವಲ್ಪ ಮಟ್ಟಿಗೆ ದಂಡ ಹಾಕುವ ಮೊದಲು ಎಚ್ಚರಿಕೆಯನ್ನು ನೀಡಬಹುದು ಅಲ್ಲಿನ ಸಿಬ್ಬಂದಿಯವರು. ಹೇಳದೆ ಕೇಳದೆ ನಿಲ್ಲಿಸಿ ಹೋಗೋರಿಗೆ ದಂಡ ಹಾಕ್ಬೋದು, ಆಗ ತಕ್ಕ ಮಟ್ಟಿಗೆ ನಿಯಮ ಪಾಲನೆ ಆಗ್ಬೋದು. ಹಾಗೆ ಟ್ರಾಫಿಕ್ ಜಾಮ್ ಆಗೋದು ತಪ್ಪುತ್ತೆ ಅಲ್ವಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಹೌದು, ಮೊದಲಿಗೆ ಸ್ವಲ್ಪ ಹೆದರಿಸೋಣ, ಆನಂತರ ದಂಡವನ್ನು ಹಾಕೋಣ ಅನ್ನುವಂತಹ ನೀತಿ ಕೂಡ ಸರ್ಕಾರದ್ದು. ಆದರೆ ಈ ಯಾಕೆ ಬೇಕು ಈ ಪಾರ್ಕಿಂಗ್ ಶುಲ್ಕ ಅನ್ನುವಂತಹ ವಾದ ಕೂಡ ಜನರಿಂದ ಬರ್ತಾ ಇದೆ. ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸ್ತಾರೆ ಅಂತ. ನೀವು ಸಹ ನಿಮ್ಮ ಮುಕ್ತವಾದಂತಹ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480909010013.

0: ಈಗಿರುವಂತಹ ಈ ಸಂದರ್ಭದಲ್ಲಿ ಜನರು ಹೆದರಿಸಿದ್ರೆ ಹೆದರೋದಿಲ್ಲ, ಹಾಗಾಗಿ ತಪ್ಪು ಮಾಡಿದವ್ರಿಗೆ ದಂಡ ಹಾಕೋದು ಒಳ್ಳೇದು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಶಂಕರ್ ಅವರು ರಾಥೋಡ್ ಇಲ್ಲಿಂದ ಸಂದೇಶವನ್ನ ಕಳ್ಸಿಕೊಟ್ಟು. ಹೌದು, ದಂಡಕ್ಕೆ ಹೆದರೋದಲ್ವಾ, ದಂಡಂ ದಶಗುಣಂ ಅಂತ ಹೇಳ್ತಾರಲ್ಲ ಹಾಗೆ. ಇನ್ನು ಮನೆ ಮುಂದಿನ ಜಾಗದಲ್ಲಿ ನಿಲ್ಲಿಸುವಂತ ಕಾರುಗಳಿಗೆ ಪಾರ್ಕಿಂಗ್ ಶುಲ್ಕ ಜಾರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಕೇಳುಗರೊಬ್ರು. ಜನರಿಗೆ ತೊಂದರೆ ಆಗುವಂತಹ ಜಾಗದಲ್ಲಿ ಪಾರ್ಕಿಂಗ್ ಅನ್ನ ಮಾಡಬಾರ್ದು. ಇನ್ನು ಮನೆ ಕಟ್ಟುವಾಗ ಕಾರ್ ಪಾರ್ಕಿಂಗ್ ನೋಡ್ ಕಟ್ಟಬೇಕಲ್ವಾ, ಸಿಕ್ಕ ಸಿಕ್ಕ ಜಾಗದಲ್ಲ ಯಾಕಂಬಾರ ಕಾರನ್ನೆಲ್ಲ ನಿಲ್ಲಿಸಬೇಕು ಅಂತ ಕೇಳ್ತಿದ್ದಾರೆ ಹರಿಹರನ್ ಅವರು, ವಿಜ್ಞಾನ ನಗರ ಇಲ್ಲಿಂದ. ಇನ್ನು ಕಾರ್ಯಕ್ರಮ ಕೇಳ್ತಾ ಇದೀವಿ ಇಷ್ಟವಾಗ್ತಿದೆ ಅಂತ ಹೇಳ್ತಿದ್ದಾರೆ ಪಂಡಿತ್ ಚೆನ್ನಪ್ಪ ಅವರು ಸಾರವಾಡದಿಂದ. ಕಾರ್ಯಕ್ರಮ ಕೇಳ್ತಾ ಮತ್ತಿಯರ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನವೀನ್ ಅವರು ಕೂಡ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗಾಗಿ ಸಂದೇಶವನ್ನ ಕಳ್ಸಿಕೊಡ್ತಾ ಇದ್ದಾರೆ. ನೋಡೋಣ, ಸಾಧ್ಯವಾದಷ್ಟು ಎಲ್ಲರ ಹಾಡುಗಳನ್ನ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ. ಇನ್ನು ನಮ್ಮ ಸರ್ಕಾರ ಏನ್ ಹೇಳುತ್ತಪ್ಪ, ಯಾಕೆ ಪಾರ್ಕಿಂಗ್ ಶುಲ್ಕವನ್ನು ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನ್ ಹೇಳುತ್ತೆ ಉತ್ತರ ಗೊತ್ತಾ? ಪಾರ್ಕಿಂಗ್ ವೆಚ್ಚ ಹೆಚ್ಚಾದರೆ ಖಾಸಗಿ ವಾಹನಗಳ ಬಳಕೆ ಕಡಿಮೆಯಾಗಿ ಮೆಟ್ರೋ, BMTC, ಬಸ್ಸು ಹೀಗೆ ಸಾರ್ವಜನಿಕ ಸಾರಿಗೆ ಬಳಸೋರ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಆದರೆ ಸಾರ್ವಜನಿಕ ಸಾರಿಗೆ ಸಂಪರ್ಕ, ಸಮಯ ಪಾಲನೆ, ಕೊನೆಯ ಮೈಲಿ ಸಂಪರ್ಕ, ಇನ್ನು ಸುರಕ್ಷತೆ ಇದೆಲ್ಲವೂ ಸುಧಾರಿಸಿದಾಗ ಮಾತ್ರ ಜನರು ಖಾಸಗಿ ವಾಹನದಿಂದ ಸಾರ್ವಜನಿಕ ಸಾರಿಗೆಗೆ ದೊಡ್ಡ ಪ್ರಮಾಣದಲ್ಲಿ ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಸಾರ್ವಜನಿಕ ವಾಹನಗಳನ್ನು ಹೆಚ್ಚಾಗಿ ಬಳಸಲಿ ಅನ್ನುವಂಥ ಕಾರಣಕ್ಕೆ ಇನ್ನು ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡೋಣ, ಜನಸಂದಣಿಯನ್ನು ನಿಗ್ರಹಣ ಮಾಡೋಣ ಅನ್ನುವಂಥ ಒಂದೇ ಕಾರಣದಿಂದ ಈ ಒಂದು ಶುಲ್ಕವನ್ನು ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ ನೋಡೋಣ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅಂತ. ಸದ್ಯಕ್ಕೆ ನಮ್ಮ ಕೇಳುಗರೊಬ್ಬರ ಇಷ್ಟದ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
1: ತುಜೆ ದೇಖಾ,
0: ನೀವು ಸಹ ಇದೇ ರೀತಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮ್ಮ ಕೇಳಕರೊಬ್ರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ವಾಹನಗಳಿಗೆ ಪಾರ್ಕಿಂಗ್ ಶುಲ್ಕದಿಂದ ವಿನಾಯಿತಿ ನೀಡಬೇಕು ಮೇಡಮ್ ಅಂತ ಹೇಳ್ತಿದ್ದಾರೆ ದಿವ್ಯ ಜ್ಯೋತಿ ಅವರು ದಾವಣಗೆರೆ ಇಲ್ಲಿಂದ. ಅಲ್ಲ, ಎಲೆಕ್ಟ್ರಿಕ್ ವಾಹನ ಕೂಡ ನಾವು ಪಾರ್ಕ್ ಮಾಡಲೇಬೇಕಲ್ವಾ? ಅದಕ್ಕೂ ಇಂಧನದ ವಾಹನಕ್ಕೂ ಏನು ವ್ಯತ್ಯಾಸ? ಇಂಧನ ಉಳಿತಾಯ ಆಗ್ಬೋದಷ್ಟೇ, ಆದರೆ ಅದಕ್ಕೆ ಬೇಕಾಗಿರುವಂಥ ಜಾಗ ಅದರಷ್ಟೇ ಇದೆ ಅಂತ ಅಂದ್ಕೊಳ್ತೀನಿ. ಇನ್ನು ಇನ್ನೊಂದು ವಿಚಾರವನ್ನು ಹೇಳಬೇಕು, ನಗರದಲ್ಲಿ ಸ್ವಂತ ಖಾಲಿ ನಿವೇಶನ ಅಥವಾ ಜಾಗ ಹೊಂದಿರುವಂಥ ಭೂಮಾಲೀಕರಿಗೆ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದೆ. ಏನು ಅಂದರೆ, ನಿಮ್ಮ ಜಾಗದಲ್ಲಿ 30-200 ವಾಹನಗಳ ನಿಲುಗಡೆ ಸಾಮರ್ಥ್ಯದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಿದ್ರೆ ಬರೋಬ್ಬರಿ 100% ಆಸ್ತಿ ತೆರಿಗೆ ಅಥವಾ ಸೇವಾ ಶುಲ್ಕದ ವಿನಾಯಿತಿ ಸಿಗುತ್ತಂತೆ. ಇನ್ನು ಕನಿಷ್ಠ 15 PCU ಸಾಮರ್ಥ್ಯ ಇದ್ದರೂ ಕೂಡ 50% ವಿನಾಯಿತಿ ಪಡೀಬಹುದು. ಈ ಸೌಲಭ್ಯವನ್ನು ಪಡಿಬೇಕು ಅಂತ ಹೇಳಿದ್ರೆ ವರ್ಷದಲ್ಲಿ 250 ದಿನ, ಅಂದರೆ ದಿನಕ್ಕೆ ಕನಿಷ್ಠ 12 ಗಂಟೆಗಳ ಕಾಲ ಸಾರ್ವಜನಿಕ ಸೇವೆಗೆ ನಿಮ್ಮ ಜಾಗವನ್ನು ನೀಡಬೇಕು ಅಂತ ಹೇಳ್ತಾ ಇದೆ. ಸೊ ಜಾಗ ಕೂಡ ಕೇಳ್ತಾ ಇದೆ, ಸರ್ಕಾರದ ಜಾಗದಲ್ಲಿ ನಿಲ್ಲಿಸಿದ್ರೆ ನಾವು ದಂಡವನ್ನು ವಿಧಿಸ್ತೀವಿ ಅಂತ ಕೂಡ ಹೇಳ್ತಾ ಇದೆ. ನೋಡೋಣ ಯಾವುದೆಲ್ಲ ಜಾರಿಗೆ ಬರುತ್ತೆ, ನಮ್ಮ ಸಾರ್ವಜನಿಕರ ಪ್ರತಿಕ್ರಿಯೆಗಳು ಹೇಗಿರುತ್ತೆ ಅಂತ. ಒಟ್ಟಾರೆಯಾಗಿ ಸದ್ಯಕ್ಕೆ ನಮ್ಮ ಬೆಂಗಳೂರಿನ ಅಸ್ತವ್ಯಸ್ತ ಆಗಿರುವಂಥ ಟ್ರಾಫಿಕ್ ಹಾಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಹಳಿಗೆ ತರಬೇಕು ಅಂತ ಹೇಳಿ ಸರ್ಕಾರ ಹೊಸ ಹೊಸ ಬಿಗಿಯಾದಂಥ ಕ್ರಮಗಳನ್ನು ಕೈಗೊಳಿಸ್ತಾ ಇದೆ. ಇನ್ನು ಮುಂದೆ ರಸ್ತೆಯಲ್ಲಿ ವಾಹನ ನಿಲ್ಲಿಸೋಂಥಗೆ ಮೊದಲು ವಾಹನ ಸವಾರರು 10 ಬಾರಿ ಯೋಚನೆ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹುಷಾರಾಗಿರಿ, ಎಲ್ಲಂದ್ರಲ್ಲೇ ಪಾರ್ಕಿಂಗ್ ಮಾಡಿ ನಿಮ್ಮ ವಾಹನವನ್ನು ಬಿಟ್ಟು ಹೋಗಬೇಡಿ. ಕೇವಲ 50 ರೂಪಾಯಿ 100 ರೂಪಾಯಿ ಶುಲ್ಕಕ್ಕೆ ಹೆದರ್ಕೊಂಡ್ರೆ 1,000 ರೂಪಾಯಿ ಕೊಟ್ಟು ಕಷ್ಟಪಟ್ಟು ದುಡಿದಂತಹ ದುಡ್ಡಿನ ವಾಹನವನ್ನು ಕಳ್ಕೊಳ್ಬೇಕಾಗತ್ತೆ. ಜೋಪಾನವಾಗಿ ನಿಮ್ಮ ವಾಹನ

ಸರ್ಕಾರದ ಹೊಸ ಪಾರ್ಕಿಂಗ್ ನಿಯಮಗಳ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಮ ಕೇಳುಗರ ಇಷ್ಟದ ಹಿಂದಿ ಹಾಡುಗಳು ಸಹ ಪ್ರಸಾರವಾಗ್ತಾ ಇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂತಹ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಎಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಆರ್ಜೆ ರೂಪ. ಕೇಳ್ತಾ ಇರಿ ಸ್ಟೇಜ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: the Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಅರರರೇ 5 ಗಂಟೆ ಆಗ್ಗೆ ಹೋಯ್ತು. ಆಕಾಶವಾಣಿ ಬೆಂಗಳೂರು FM ರೇನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಜೊತೆಯಾಗ್ತಾ ಇದೀವಿ. ಈಗ ನಾವು ನೀವು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಮಮತಾ. ಅಂದ ಹಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ? ಏನಿಲ್ಲ ಕಣ್ರಿ, ನೀವು ವಾಟ್ಸ್ಆಪ್ ನ ಓಪನ್ ಮಾಡಿ ಐ ಆಮ್ ರೆಡಿ ಅಂತ ಮೆಸೇಜ್ ಅನ್ನ ಟೈಪ್ ಮಾಡಿ ನಿಮ್ಮ ಹೆಸರು ಮತ್ತು ಊರನ್ನ ಜೊತೆಯಾಗಿ ಹಾಗೆ ಸೇರಿಸ್ಬಿಟ್ಟು ನಮ್ಗೆ ಸಂದೇಶ ಕಳಿಸ್ಕೊಡಿ. ವಾಟ್ಸ್ಆಪ್ ಸಂದೇಶ 9 4 8 0 1 0 1 3. ವಾಟ್ಸ್ಆಪ್ ಸಂಖ್ಯೆಗೆ ನೀವು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟು ಹಾಡನ್ನ ಗೆಲ್ಲೋದಕ್ಕೆ ರೆಡಿಯಾಗಿದ್ರೆ ಬೇಗ ಸಂದೇಶ ಕಳಿಸಿ. ನೀವು ಸರಿ ಉತ್ತರ ಕೊಟ್ರೆ ನಿಮ್ಮಿಷ್ಟದ ಹಾಡು ಜಸ್ಟ್ ಫಾರ್ ಯು ಪ್ಲೇ ಆಗುತ್ತೆ. ಯಾರಿಗುಂಟು? ನಿಮಗೆ ಉಂಟು. ಉತ್ತರ ಕೊಟ್ರೆ ಬೇಗ ಬೇಗ ಮೆಸೇಜ್ ಮಾಡಿ ಐ ಆಮ್ ರೆಡಿ ಅಂತ ಕೇಳ್ತಾ ಇರಿ. ಜೊತೆಯಾಗಿರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್.

0: ಕನ್ನಡ ಕಾಮನ ಬಿಲ್ಲನ್ನ ಕೇಳ್ತಾ ಇದ್ದೀರಾ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇದು. ಯಾರಪ್ಪ ನಮ್ಮ ಜೊತೆ ಮಾತಾಡೋದಕ್ಕೆ ಜೊತೆಯಾಗಿ ಉತ್ತರ ಕೊಡ್ತೀನಿ ನಾನು ಅಂತ ಫುಲ್ ರೆಡಿಯಾಗಿ ಬಂದಿರೋರು ಅಂದರೆ ಸಾಗರದಿಂದ ನಾಗಪತಿ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ, ನಮಸ್ಕಾರ ಮಮತಾ ಮೇಡಮ್ ಅವರಿಗೆ, ಎಸ್ ಎಂ ರಾಮು ಕೇಳುಗರು ಎಲ್ಲರಿಗೂ ನನ್ನ ನಮಸ್ಕಾರ ಮೇಡಮ್.
0: ನಮಸ್ಕಾರ. ಏನ್ ಸರ್ ಫುಲ್ ಬಿಸಿ ಬಿಸಿ ಆದಂತಹ ಮಸಾಲಾ ಪುರಿಯನ್ನ ರೆಡಿ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ರಿ. ನಾನು ಪ್ರಶ್ನೆಯನ್ನ ಬಿಸಿ ಬಿಸಿಯಾಗಿ
1: ಬಟರ್ ಪಾನಿಪುರಿ ಅಂತ ಎಸ್ ಎನ್ ನಗರದಲ್ಲಿ ಸಿಗಂದೂರ್ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಬನ್ನಿ ಮೇಡಮ್ ಒಂದಿವಸ.
0: ಆಹಾ, ಖಡಾ ಖಂಡಿತವಾಗ್ಲು. ಈಗ ನಾವು ಮಾತಾಡ್ತಾ ಇದ್ದೀವಿ, ಪ್ರಶ್ನೆಯನ್ನ ಕೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ರೆಡಿ ಇದ್ದೀರಾ. ಸಾಗರದಿಂದ ಬಂದಿದೆ ನಿಮ್ ಸಂದೇಶ. ಸೊ ನನ್ನ ಪ್ರಶ್ನೆ ನಿಮಗೆ ಈ ರೀತಿಯಾಗಿದೆ, ಕೇಳ ಪ್ರಶ್ನೆನ ಎಸ್. ಸಾಮಾನ್ಯವಾಗಿ ಈಗ ನೀವು ನಿಂತಿದ್ರು ಕುಳಿತಿದ್ರು ಏನಾದ್ರೂ ಮಾಡ್ತಿರ್ಬೋದು, ನಿಮ್ಮನ್ನ ಯಾವಾಗ್ಲೂ ಕಾಡುವಂತಹ ಒಬ್ಬ ಏಕೈಕ ಮಿತ್ರ ಕಂ ಶತ್ರು ಅಂದ್ರೆ ಸೊಳ್ಳೆ, ಹೌದಾ?
1: ಹೌದು.
0: ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಾಡ್ಕೋತಾ ಇದ್ದೀರಾ?
1: ಹೌದು.
0: ಒಂದು ಕತ್ತಲೆ ಕೋಣೆ ಇದೆ, ನೀವು ನಿದ್ದೆ ಮಾಡ್ತಾ ಇದ್ದೀರಾ, ಅಲ್ಲಿ ದೀಪಾನೂ ಇಲ್ಲ, ಒಂದು ಸದ್ದು ಇಲ್ಲ, ಆದ್ರೂ ಸೊಳ್ಳೆ ಹುಡ್ಕೊಂಡು ಹುಡ್ಕೊಂಡು ನಿಮ್ ಹತ್ರನೇ ಬರುತ್ತಪ್ಪ, ಹೇಗೆ, ಯಾತಕ್ಕೆ, ಯಾವ್ದ್ರಿಂದ?
1: ಅದು ಏನಾಗುತ್ತೆ ಕೇಳಿದ್ರೆ ಅದಕ್ಕೆ ಆಹಾರ ಏನಾದ್ರು ಬೇಕಾಗತ್ತಲ್ಲ.
0: ಆಹಾರ ಬೇಕು ಅಂದ್ರೆ ಕತ್ಲೆ ಕೋಣೆಲಿ ಹೇಗ್ ಬರುತ್ತೆ? ಇದು ನನ್ನ ಪ್ರಶ್ನೆ. ಲೈಟ್ ಇರಲ್ಲ?
1: ಲೈಟ್ ಇಲ್ದರೆ ಅದು ಕಣ್ಣಿ ಕಾಣ್ತದೆ.
0: ಆಹಾ, ಹಾಗಾದ್ರೆ ನಿಮ್ಗೆ ನಾನೀಗ ಹಿಂಟ್ ಕೊಡೋದಾ, ಒಂದಷ್ಟು ಸುಳುಹುಗಳನ್ನ ಕೊಡೋದಾ? ಸುಳು ತಗೋತೀರಾ?
1: ಹೇಳಿ.
0: ಓಕೆ, ಸುಳುವು ಆಪ್ಷನ್ ಎ ಈ ರೀತಿಯಾಗಿದೆ. ಉಸಿರಾಡುವಾಗ ಹೊರಬರುವಂತಹ ಕಾರ್ಬನ್ ಡೈಆಕ್ಸೈಡ್, ಇದು ಸೊಳ್ಳೆಗೆ ಒಂದು ಸೂಚನೆಯನ್ನ ನೀಡುತ್ತದೆ. ಆಪ್ಷನ್ ಬಿ, ಕೋಣೆಯಲ್ಲಿ ಇರುವಂತಹ ಆಮ್ಲಜನಕ ಸೊಳ್ಳೆಗೆ ದಾರಿಯನ್ನ ತೋರಿಸುತ್ತದೆ. ಆಪ್ಷನ್ ಸಿ, ಕೋಣೆಯಲ್ಲಿ ಇಟ್ಟಿರುವಂತಹ ಹೈಡ್ರೋಜನ್ ಅನ್ನ ಆಕರ್ಷಿತವಾಗಿ ಸೊಳ್ಳೆ ರೂಮ್ಗೆ ಬರುತ್ತದೆ. ಯಾವುದು ನಿಮ್ಮ ಆಪ್ಷನ್?
1: ಹೈಡ್ರೋಜನ್ ಅನ್ನ ಸೊಳ್ಳೆ ಆಕರ್ಷಿತವಾಗಿ ರೂಮ್ಗೆ ಬರುತ್ತದೆ.
0: ಇದೇನಾ ನಿಮ್ಮ ಆಪ್ಷನ್? ನಿಮ್ಮ ಸಮಯ ನೋಡಿ, ಈಗ ಶುರುವಾಗಿದೆ, ಏನಾದ್ರೂ ಯೋಚನೆ ಮಾಡ್ತೀರಾ ನೋಡಿ ಸರಿಯಾಗಿ.
1: ಯೋಚನೆ ಮಾಡೋದಂದ್ರೆ ಮತ್ತಿನ್ನೇನು, ಯಾವ ಕೊಟ್ರಿ ಅಷ್ಟೇ ಬರುತ್ತಲ್ಲ ಉತ್ತರ. ಸರಿ ಗೊತ್ತಿಲ್ಲ ಅಂತ ಇರ್ಬೋದು ಅಂತ.
0: ಆಪ್ಷನ್ ಸಿ ಅಂತ ಹೇಳ್ತಾ ಇದೀರಾ, ಫೈನಲ್?
1: ಫೈನಲ್.
0: ಸರಿ ಸರ್, ನಿಮ್ಮ ಉತ್ತರ ಏನಾಗಿದೆ ಎಂದರೆ, ಏನ್ ಸರ್ ಇಷ್ಟು ಕಾನ್ಫಿಡೆನ್ಸ್? ಮ್ಯೂಸಿಕ್ ಪ್ಲೇ ಮಾಡೋಕ್ ಮುಂಚೆನ ಸರಿ ಇಲ್ಲ ಅನ್ಬಿಟ್ರಿ. ಓಕೆ ನೋಡಿ, ನೀವು ಸರಿ ಇದ್ದಿದ್ರೆ ಸರಿ ಆಗ್ಬಿಡ್ತಿತ್ತೇನೋ. ನಿಮ್ಮ ಉತ್ತರ ತಪ್ಪಾಗಿದೆ, ಐ ಆಮ್ ರಿಯಲಿ ಸಾರಿ. ಆಕ್ಚುಲಿ ಉತ್ತರ ಏನ್ ಗೊತ್ತಾ, ಸಾಮಾನ್ಯವಾಗಿ ನೀವು ಸ್ವಲ್ಪ ಯೋಚನೆ ಮಾಡ್ಬಿಟ್ಟಿದ್ದೆ, ತುಂಬಾ ಈಸಿ ಇತ್ತು ಸುಳಿವು. ಇವತ್ತು ನಾವು ಉಸಿರಾಡ್ತೀವಲ್ವಾ, ಉಸಿರಾಡುವಾಗ ಈಗ ನಿಮ್ಮನ್ನೇ ಹುಡ್ಕೊಂಡು ಯಾಕಪ್ಪ ಬರೋದು ಅಂದ್ರೆ, ಮೊದಲನೇದಾಗಿ ಅದಕ್ಕೆ ಸೂಚನೆ ಕೊಡುವಂಥದ್ದು ನಾವು ಉಸಿರಾಡುವಾಗ ಸಿಗುವಂತಹ ಕಾರ್ಬನ್ ಡೈಆಕ್ಸೈಡ್.
1: ಕಾರ್ಬನ್ ಡೈಆಕ್ಸೈಡ್
0: ಅಂದ್ರೆ ಇಂಗಾಲದ ಡೈಆಕ್ಸೈಡ್. ಅದಾದ್ಮೇಲೆ ನಮ್ಮ ದೇಹದ ಒಂದು ಉಷ್ಣತೆ ಇರ್ಬೋದು, ಚರ್ಮದ ವಾಸನೆ, ಮತ್ತೆ ತೇವಾಂಶ ಏನೆಲ್ಲ ಇರುತ್ತಲ್ಲ ನಮ್ಮ ದೇಹದಲ್ಲಿ, ಅದನ್ನ ಬಳಸ್ಕೊಂಡು ಓ ಈ ವ್ಯಕ್ತಿ ಇಲ್ಲೇ ಇದ್ದಾನೆ ಅಂತ ಹೇಳಿ ನಾವ್ ಅದಕ್ಕೆ ಗುರಿ ಆಗ್ತೀವಿ. ಗೊತ್ತಾಯ್ತಾ?
1: ಆಹಾರ ಹುಡ್ಕೊಳಕ್ಕೆ ಅಂತ ಬರಲ್ವ ಹಂಗಾದ್ರೆ?
0: ಅದು ಬರೋದು ಆಹಾರಕ್ಕೋಸ್ಕರನೇ, ಬಟ್ ಆ ಆಹಾರನ ಹುಡ್ಕೋದಕ್ಕೆ ಇವೆಲ್ಲ ದಾರಿಗಳು. ಸೂಪರ್. ಇನ್ಮೇಲೆ ನೀವು ನಿಂತಾಗ್ಲ, ನಿದ್ದೆ ಮಾಡುವಾಗ, ಯಾವಾಗ್ಲಾದ್ರೂ ಸೊಳ್ಳೆ ನಿಮ್ಮನ್ನ ಕಚ್ಚುವಾಗ ಈ ಕ್ವೆಶ್ಚನ್ ಅಂತೂ ನೆನ್ಪಿಟ್ಕೊಳ್ಳಿ. ಓಕೆನಾ?
1: ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಎಸ್, ಸಾಗರದಿಂದ ನಾನ್ ರೆಡಿ ಅಂತ ಹೇಳಿದ್ರು, ಆದರೆ ಸೊಳ್ಳೆ ಕೈಯಲ್ಲಿ ಕಚ್ಚಿ ಸಿಕ್ಕೊಂಡು ಹಾಗೆ ಉತ್ತರ ಹಾಗೆ ಹಾಗೆ ಹಾಗೆ ಮಿಸ್ ಆಗೋಯ್ತು. ನೀವು ಕೂಡ ಈ ತರ ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ರೆ ಬೇಗ ಮೆಸೇಜ್ ಮಾಡಿ ಐ ಆಮ್ ರೆಡಿ ಅಂತ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ನೀವು ಸರಿಯಾದ ಉತ್ತರ ಕೊಟ್ರೆ ನಿಮ್ಗಿಷ್ಟವಾದ ಹಾಡನ್ನ ನಾವಂತೂ ಪ್ಲೇ ಮಾಡ್ತೀವಿ, ಅದಂತೂ ಗ್ಯಾರಂಟಿ ರೀ. ಬೇಗ ಬೇಗ ಸಂದೇಶ ಕಳಿಸಿ ಜೊತೆಯಾಗಿರಿ. ಇದು ಕನ್ನಡ ಕಾಮನಬಿಲು, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಎಫ್ ಎಂ ರೈನ್ಬೋದಲ್ಲಿ ಮೂಡಿ ಬರ್ತಿದೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಂಜೆಯ ಕಾರ್ಯಕ್ರಮಗಳನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಸಮಯ ಸರಿಯಾಗಿ 5:30:25. ಸಂಜೆಯ ನಮ್ಮ ನಿಲಯದ ಎಲ್ಲ ಕಾರ್ಯಕ್ರಮಗಳನ್ನು ಕೇಳುವುದಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇರೋರು ನಿಮ್ಮ ಬಾನುಲಿ ಗೆಳೆಯ ಸಿದ್ಧಲಿಂಗ ಸ್ವಾಮಿ ಹಿರೇಮಠ. ನಮ್ಮ ನಿಲಯದ ಕಾರ್ಯಕ್ರಮಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿವೆ. ಇದು ಆಕಾಶವಾಣಿ. ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ನೀವಿಲ್ಲಿ ಕೇಳುವಿರಿ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಗಿರ್ಮಿಟ್ನಲ್ಲಿ ಮೊದಲಿಗೆ ಕೇಳಿ ಶಾಂತಿ ಕ್ರಾಂತಿ ಚಿತ್ರದ ಗೀತೆಯೊಂದನ್ನು. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರಿಂದ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸೂರಪ್ಪ ಚಿತ್ರದ ಗೀತೆಯೊಂದನ್ನ ನೀವೀಗ ಕೇಳುವಿರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರಿಂದ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ವೀರ ಪರಂಪರೆ ಚಿತ್ರದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ಶಂಕರ್ ಮಹಾದೇವನ್ ಅವರ ಕಂಠದಲ್ಲಿ, ಸಂಗೀತ ಮತ್ತು ಸಾಹಿತ್ಯ ಎಸ್ ನಾರಾಯಣ್ ಅವರದ್ದು. ಗಿರ್ಮಿಟ್ನಲ್ಲಿ ಇನ್ನು ಮುಂದೆ ಕೇಳಿ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆಯೊಂದನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ದೇವಾ ಅವರಿಂದ.

ಮಹಾಕ್ಷತ್ರಿಯ ಚಿತ್ರದ ಗೀತೆಯೊಂದನ್ನು ಕೇಳುತ್ತಿದ್ದೀರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗೆ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದವರು ಹಂಸಲೇಖ ಅವರು.

ಗಿರ್ಮಿಟ್ನಲ್ಲಿ ಈವರೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಈಗ ಕೆಲವೊಂದು ಪ್ರಕಟಣೆಗಳನ್ನು ಕೇಳುವಿರಿ.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಇದುವರೆಗೂ ಕೆಲವೊಂದು ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ 6:05 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: reducing the travel distance by around 13 kilometers and saving considerable time. Built at a cost of around 600 crore rupees, the tunnel is currently open only to light vehicles from 8 a.m. to 8 p.m. In basketball, China defeated Qatar 118-66 in the FIBA Under-18 Asia Cup competition at the Veer Savarkar Sports Complex in Ahmedabad, Gujarat today. The Chinese team dominated from the opening quarter and maintained its control throughout the game, securing a convincing 52-point victory. The BWF Badminton World Championship is set to begin at the Indira Gandhi Indoor Stadium in New Delhi tomorrow. India is hosting the World Championships after 17 years. Shuttlers PV Sindhu, Lakshya Sen, Ayush Shetty, Satvik Sairaj, Ranki Reddy, and Chirag Shetty, Trisha Jolly, and Gayatri Gopi Chand will be leading the charge for the Indian contingent. And with that, we end this news bulletin.
1: ಇದು ಆಕಾಶವಾಣಿ ಬೆಂಗಳೂರು. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ಆರು ಗಂಟೆ 15 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ವಿಕೆ ಸುಮತಿ. 6:30 ನಿಮಿಷಕ್ಕೆ ವಿಜ್ಞಾನದ ಮುನ್ನಡೆ, ಗಿರೀಶ್ ಲಿಂಗಣ್ಣ ಅವರಿಂದ. 6:51 ಕೃಷಿ ರಂಗದಲ್ಲಿ ಪರ್ಯಾಯ ರಸಗೊಬ್ಬರಗಳು, ಈ ಕುರಿತು ಡಾಕ್ಟರ್ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಬಹುದು. 7:45 ಸ್ವಾತಂತ್ರ್ಯ ಹೋರಾಟದ ನೆನಪುಗಳು, ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 8:00 ಸಿರಿಗಂಧದಲ್ಲಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. ರಾತ್ರಿ 9:15 ಅರ್ಚನಾ ಕುಲಕರ್ಣಿ ಅವರಿಂದ ಭಾವಗೀತೆಗಳು. ರಾತ್ರಿ 9:30 ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡಕ್ಕೆ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ರಾತ್ರಿ 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಿತೋಮ್ ಸರ್ಕಾರ್ ಅವರಿಂದ ಗಿಟಾರ್ ವಾದನ, ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಗ್ಗೆ 6:10 ಭಕ್ತಿ ರಚನೆಗಳು ಶುಭೋದಯ ಕರ್ನಾಟಕದಲ್ಲಿ, 6:30 ಚಿಂತನ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ ಮಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಬೆಳಗ್ಗೆ 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ, ನಿರ್ಮಾಣ ಜಾಂಬಣ್ಣ ಆಶಿಹಾಳ್. 6:55 ರೈತರಿಗೆ ಸಲಹೆ.

ನಾಳೆ ಬೆಳಿಗ್ಗೆ 7:15 ಭಾವಗೀತೆಗಳು, ಹೆಚ್ಎನ್ ಶಶಿಧರ್ ಅವರಿಂದ. 7:45 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ಗಾನಗಂಗೆಯಲ್ಲಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳಬಹುದು. 10:30 ಸುನೇರೇಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಇಲ್ಲಿ ಕೇಳಬಹುದು. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. 12:05 ವನಿತೆ ವಿಹಾರ, ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ನಾಗರಪಂಚಮಿ ಹಬ್ಬದ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಸಂಚಿಕೆ, ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ್ ಶಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಇ ಡ್ರೈವ್ ಕುರಿತಾದ ಕಾರ್ಯಕ್ರಮ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರ್ ನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಸಂಧ್ಯಾ ಜವಳಿ. 5:30 ಗಿರ್ಮಿಟ್, 6:15

0: ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋಗ್ರೀನ್ಸ್ನ ಬಳಕೆ ಕುರಿತು ಡಾಕ್ಟರ್ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು. 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಭಾವಗೀತೆಗಳು ಪೂಜ್ಯ ಎಂ ಅವರಿಂದ. ನಾಳೆ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ ಎಂಎಸ್ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆ, ವಯಲಿನ್ ಕೃತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್ ಅವರಿಂದ. 10:00 ವನಿತಾ ವಿಹಾರದ ಮರುಪ್ರಸಾರದಲ್ಲಿ ಮನೆಯಂಗಳದ ಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಆಶಾ. 10:30 ಗೀತ ಚಂದ್ರಿಕಾ ಮೆಲಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ನೀವಿಲ್ಲಿ ಕೇಳಬಹುದು. ಈವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು.

0: ಕನ್ನಡ ಚಿತ್ರರಂಗದಲ್ಲಿ ಲಕ್ಷ್ಮಣರಾವ್ ಮೋಹಿತೆ ಅಂದರೆ ಯಾರು ಯೋಚಿಸ್ತೀವಿ? ಆಡುತ್ತಿರುವ ಮೋಡಗಳೇ, ಹಕ್ಕಿಯು ಹಾರುತ್ತಿದೆ, ಇದೇನ ಸಭ್ಯತೆ, ಜೀವ ವೀಣೆ ನೀನು ಮಿಡಿತದ. ಈ ಗೀತೆಗಳನ್ನು ಬರೆದವರು ಅಂದರೆ ಅರೆ ಅರೆ, ಅವರು ಲಕ್ಷ್ಮಣರಾವ್ ಅಲ್ಲ ರೀ, ಗೀತಪ್ರಿಯ ಅಂತೀರಿ. ಗೀತಪ್ರಿಯ ಉರ್ಫ್ ಲಕ್ಷ್ಮಣರಾವ್ ಮೋಹಿತೆ ಚಿತ್ರರಂಗದ ಎಲ್ಲ ವಿಭಾಗಗಳಲ್ಲೂ ಪಳಗಿದವರು. ಜಿಪಿ ರಾಜರತ್ನಂ ಅವರ ಶಿಷ್ಯರು, ಸಾಮಾಜಿಕ ಕಳಕಳಿಯಿದ್ದ ಕಲಾವಿದರು. ಅವರು ಏನು ಮಾತಾಡಿದ್ದಾರೆ ಕೇಳೋಣ.
1: ನನ್ನನ್ನ ಚಿತ್ರರಂಗಕ್ಕೆ ಚಿತ್ರ ಸಾಹಿತಿಯಾಗಿ ಪರಿಚಯ ಮಾಡಿದವರು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾದ ವಿಜಯ್ ಭಾಸ್ಕರ್ ಅವರು. ಹಾಗೆ ತುಂಬಾ ಪ್ರಭಾವ ಮೂಡಿಸಿದ್ದು ನಮಗೆ, ಅದು ಪರಿಣಾಮ ಬೀರಿದಂದ್ರೆ, ಒಂದು ಪದ್ಯ ಇತ್ತು ನಾವು ಮಿಡಲ್ ಸ್ಕೂಲ್ನಲ್ಲಿ ಓದ್ತಾ ಇರುವಾಗ, ಪುತಿ ನರಸಿಂಹಾಚಾರ್ಯ ಪ್ರಭಾವ ಅವರ ಒಂದು ಪದ್ಯ, ಅದರ ಹೆಸರು ತ್ವರೆ ಅಂತ. ಸವಿರಗಿರಿಯ ಚಲನದಾಸೆ, ಮೂಕವನದ ಗೀತದಾಸೆ, ಸೃಷ್ಟಿ ಹೊರೆಯ ಹೊತ್ತ ತಿರೆಯ ನಗುವೆ ನಾಸಿನ ಅಂತ. ಎಷ್ಟು ಅರ್ಥಗರ್ಭಿತವಾಗಿತ್ತು ಅದನ್ನು ಕೇಳಿದ್ರೆ ನಮಗೂ ಒಂದು, ನಾನು ಬರೆಯೋದಕ್ಕೆ ಸ್ವಲ್ಪ ಪ್ರಾರಂಭಿಸಿದೆ, ಅದನ್ನೇನೋ ಬರೆಯೋಕ್ಕೆ ಶುರು ಮಾಡಿದೆ. ನಾವು ಹೈಸ್ಕೂಲಿಗೆ ಬಂದಮೇಲೆ ನಾವು ವಿಜಯ್ ಭಾಸ್ಕರ್ ಅವರ ಪರಿಚಯ ಆಯಿತು. ಅವರು ಆವಾಗಲಿಂದ ಮದ್ರಾಸ್ನಿಂದ ಇದು ಮದ್ರಾಸು ಎಲ್ಲ ಹೋಗಿ ಬಾಂಬೆನಲ್ಲಿ ನೌಶಾದ್ ಅವ್ರ ಹತ್ರ ಅವರು ಸಹಾಯಕ ಸಂಗೀತ ನಿರ್ದೇಶಕರಿಗೆ ಬಂದಿದ್ದರು. ಅವ್ರಿಗೆ ತೋರಿಸ್ತಾ ಇರೋಾಗ ಭಾಳ ಮೆಚ್ಕೊಂಡು ಒಂದು ಟ್ಯೂನ್ ಮಾಡ್ತಾಯಿದ್ರು. ನಾನು ಹೇಗಾಗೋ ಬರಿತಾ ಇದ್ದೆ ಅವಾಗ. ಅವರಿಂದ ನನಗೆ ಒಂದು ಟ್ಯೂನ್ಗೆ ಒಂದು ರಿದಮ್ ಆಗಿ ಒಂದು ಲಯಬದ್ಧವಾಗಿ ಬರೆಯೋದನ್ನು ಪ್ರಾರಂಭಿಸಿದೆ. ನಾನು ನಿರ್ದೇಶಕನಾದಾಗ ಮೊದಲ ಚಿತ್ರ, ಮೊಟ್ಟ ಮೊದಲ ಚಿತ್ರ ಮಣ್ಣಿನ ಮಗ, ಅವರೇ ಸಂಗೀತ ನಿರ್ದೇಶನ. ಇನ್ನು ನನಗಿಂತ ಮೊದಲೇ ಚಿತ್ರರಂಗ ಪ್ರವೇಶಿಸಿ ಖ್ಯಾತನಾಮರು, ನಾನು ಅವ್ರನ್ನ ಅವರವರೇ ಒಂದು ರೀತಿಯ ಶಿಷ್ಯಾನೇ ಅನ್ಬೋದು. ಹುಣಸೂರು ಕೃಷ್ಣಮೂರ್ತಿಯವರಾಗಲಿ, ಊರಾ ಸೀತಾರಾಮ್ ಶಾಸ್ತ್ರಿಯವರಾಗಲಿ, ಸೌರಷ್ಟ್ ಅಶ್ವಥ್ ಅವರು, ಶ್ರೀ ಕರೀಂ ಖಾನ್ ಅವರು, ನರೇಂದ್ರ ಬಾಬು ಅವರ ಗೀತೆಗಳನ್ನ ನಾನು ತುಂಬ ಮೆಚ್ಕೊಂಡಿದ್ದೀನಿ. ಒಂದ್ಸರಿ ಶಿವಮೊಗ್ಗಕ್ಕೆ ನಾನು ಹೋಗಿದ್ದೆ ಪ್ರತಿಭಾ ರಂಗದವರ ಒಂದು ಕಾರ್ಯಕ್ರಮಕ್ಕೋಸ್ಕರ. ಸರಿ, ಕೆಲವರು ಕಾಲೇಜ್ ಹುಡುಗಿಯರು ಬಂದರು, ಬಂದು ಕೇಳಿದ್ರು ಸರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತಂದು. ಅವ್ರು ಬಂದಿಷ್ಟು ಟಿ ವಿ ನೋಡಿದ್ರೆ ಏನಂತ ವಿಪರೀತ ಪ್ರಶ್ನೆಗಳನ್ನ ಮಾಡ್ಬೋದು, ಏನೇನು ಸವಾಲ್ಗೆ ಏನೇನು ಪ್ರಶ್ನೆಗಳು ಕೇಳ್ತಾರೋ ಆ ಟಿ ವಿನಲ್ಲಿ ಬಂದರು. ಅವರು ಹೊಂಬಿಸಲು ಚಿತ್ರದ ಒಂದು ಹಾಡು ತಗೊಂಡ್ರು, ಹೂವಿಂದ ಹೂವಿಗೆ ಹಾರುವ ದುಂಬಿ. ಆ ಹಾಡನ್ನು ಕೇಳ್ತಾನೆ ಕಾಲೇಜ್ ಹುಡುಗರು, ಒಂದು 18-19 ವರ್ಷ 20 ವರ್ಷ ಇರ್ಬೋದು. ಸೊ ಈ ಹಾಡನ್ನು ನೀವು ಹೇಗೆ ಬರೆದ್ರಿ? ಸಾಮಾನ್ಯವಾಗಿ ನಾವು ಇದನ್ನು ಯೋಚನೆ ಮಾಡ್ತೇವೆ ಹುಡುಗಿರು, ನೀವು ಗಂಡಸರಾಗಿ ಈ ಥರ ಯೋಚನೆ ಹೇಗೆ ಬಂತು, ಈ ಥರ ಇದು ಹೇಗೆ ಹೊಳಿತು ನಿಮಗೆ ಐಡಿಯಾ, ಈ ಥರ ಬರೀಬೇಕು ಹೇಗೆ ಅನ್ನಿಸ್ತು? ಆವಾಗ ನನಗೆ ಆಶ್ಚರ್ಯ ಆಯಿತು, ನೀವು ಹೇಳಿದ ಮೇಲೇ ನಾನು ಇದನ್ನು ಯೋಚನೆ ಮಾಡಬೇಕು. ನಾನೀಗ ನಾನು ಗೀತ ಲೇಖಕನಾಗಿ ಬರೆಯುವಾಗ ಆ ಪಾತ್ರ ಏನು, ಆ ಪಾತ್ರ ಯಾವ ರೀತಿ ಯೋಚನೆ ಮಾಡಬಹುದು, ಅದನ್ನು ಯೋಚನೆ

0: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಈಗ ಸಮಯ 6:20. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಕೃಷ್ಣಪ್ರಸಾದೋಪಾಧ್ಯಾಯಃ. ಆದೌ ಮುಖ್ಯ ವಾರ್ತಾ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹೇನ ಉಕ್ತಂ ಯತ್ ಯುವಾನಃ, ಮಹಿಳಾಃ, ಕೃಷಕಾಃ, ನಿರ್ಧನಜನಾಃ ಚ ಸಬಲಾಃ ಭವೇಯುಃ ಇತಿ ಧಿಯಾ ಆವಶ್ಯಕಮಸ್ತಿ ಯತ್ ಯೇನ 47.5 ಯಾವತ್ ಭಾರತ ರಾಷ್ಟ್ರಂ ಪೂರ್ಣತಯಾ ವಿಕಸಿತ ದೇಶಃ ಭವೇದಿತಿ. ಝಾರಖಂಡ ರಾಜ್ಯೆ JPSC JSSC ಇತಿ ಚ ಅಭ್ಯರ್ಥಿನಾಂ ನಿಯುಕ್ತಿ ಪರೀಕ್ಷಾಸು ಅಭಿಕಥಿತ ಅನಿಯಮಿತತಾಯಾಃ ವಿಷಯೆ ಆಂದೋಲನಂ ತೀವ್ರತರಂ ಜಾತಮಸ್ತಿ. ಯತ್ರ ಮುಖ್ಯಮಂತ್ರಿಣಃ ಹೇಮಂತ ಸೋರೇನ್ ಇತ್ಯಸ್ಯಾಪಿ ತ್ಯಾಗಪತ್ರಸ್ಯ ಆಗ್ರಹಃ ಛಾತ್ರೈಃ ಕೃತೋಸ್ತಿ. ಸೇನಾಧ್ಯಕ್ಷಃ ಜನರಲ್ ಧೀರಜ್ ಶೇಠಃ ಅದ್ಯ ನೇಪಾಲದೇಶಸ್ಯ 3-ದಿವಸೀಯಾಂ ಆಧಿಕಾರಿಕ ಯಾತ್ರಾಂ ಆರಬ್ಧವಾನ್. ವಾಯವ್ಯ ಬಂಗಾಲಖಾತಸ್ಯ ಉಪರಿ ಸನ್ನದ್ಧಃ ನೂತನಃ ನ್ಯೂನಚಾಪಃ ಉತ್ತರ ಒಡಿಶಾ ಪ್ರದೇಶಸ್ಯ ಕೃತೆ ಜಲಪ್ಲಾವನಸ್ಯ ಆಶಂಕಾಂ ತೀವ್ರಂ ಕರೋತೀತಿ ಋತುವಿಜ್ಞಾನ ವಿಭಾಗೇನ ಅನುಮಾನಿತಮಸ್ತಿ. ಅಪಿ ಚ ಪುರುಷ ಕ್ರಿಕೆಟ್ ಕ್ರೀಡಾಯಾಂ ಗಾಲ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣೆ ಪ್ರಥಮ ನಿಕಷ ಕ್ರೀಡಾ ಶೃಂಖಲಾಯಾಂ ಆತಿಥೇಯ ಶ್ರೀಲಂಕಾಂ ವಿರುದ್ಧ್ಯ ಭಾರತೀಯ ಪಕ್ಷಃ ನವಕ್ರೀಡಕಾಣಾಂ ಹಾನೌ ಯದಾ ಅಂತಿಮಾನಿ ವಿವರಣಾನಿ ಪ್ರಾಪ್ತಾನಿ 55.4 ಧಾವನಾಂಕಾನ್ ವಿರಚ್ಯ ಕ್ರೀಡನ್ನಾಸೀತ್. ಅಥ ವಾರ್ತಾ ವಿಸ್ತರೇಣ. ಕೇಂದ್ರೀಯ ಗೃಹಮಂತ್ರಿ ಶ್ರೀ ಅಮಿತ್ ಶಾಹ ಉಕ್ತವಾನ್ ಯತ್ ಯುವಾನಃ, ಮಹಿಳಾಃ, ಕೃಷಕಾಃ, ನಿರ್ಧನಜನಾಶ್ಚ ಸಬಲಾಃ ಭವೇಯುಃ ಇತಿ ಆವಶ್ಯಕಮಸ್ತಿ ಯೇನ 47.5 ಯಾವತ್ ಭಾರತ ರಾಷ್ಟ್ರಂ ಪೂರ್ಣತಯಾ ವಿಕಸಿತ ದೇಶಃ ಭವಿತುಂ ಅರ್ಹತಿ. ಸಹ ಅವದತ್ ಯತ್ ಶ್ರೀ ನರೇಂದ್ರ ಮೋದಿ ಸರ್ವಕಾರಃ ಸಮೇಷಾಂ ವರ್ಗಾಣಾಂ ಕಲ್ಯಾಣಾಯ ವಿಕಾಸಾಯ ಚ ವಿಶೇಷಂ ಧ್ಯಾನಂ ದದಾತೀತಿ ಚ. ಶ್ರೀ ಶಾಹ ಅದ್ಯ ರಾಜಸ್ಥಾನ ರಾಜ್ಯಸ್ಯ ಅಲ್ವರನಗರೆ ಏಕಂ ಕಾರ್ಯಕ್ರಮಂ ಸಂಬೋಧಯನ್ನಾಸೀತ್. ತೇನ ರಾಜ್ಯಸ್ಯ 17 ಜನಪದೇಷು 350.4 ರೂಪ್ಯಕಾಣಾಂ ವಿಕಾಸ ಪರಿಯೋಜನಾನಾಂ ಶಿಲಾನ್ಯಾಸಂ ಉದ್ಘಾಟನಂಚ ಕೃತಂ. ತೇನ ಕಥಿತಂ ಯತ್ ಸರ್ವಕಾರೇಣ ಕೃಷಕಾಣಾಂ ಕಲ್ಯಾಣಾಯ ಅನೇಕಾಃ ಯೋಜನಾಃ ಪ್ರಾರಬ್ಧಾಃ. ಸಹ ಅವದತ್ ಯತ್ 2014-2020 ವರ್ಷಂ ಯಾವತ್ ಮೋದಿ ಸರ್ವಕಾರೇಣ ಕೃಷಕಾಣಾಂ ಕೃತೆ ಬೃಹತ್ ಯೋಜನಾಃ ಪ್ರವರ್ತಿತಾಃ ನ್ಯೂನತಮ ಸಮರ್ಥನ ಮೂಲ್ಯಂಚ ನಿರಂತರಂ ವರ್ಧಿತಮಸ್ತೀತಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವರ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚ ಅದ್ಯ ರಾಷ್ಟ್ರೀಯ ರಾಜಧಾನ್ಯಾಂ ಪೂರ್ವ ಪ್ರಧಾನಮಂತ್ರಿಣಃ ಅಟಲ್ ಬಿಹಾರಿ ವಾಜಪೇಯಿ ವರ್ಯಸ್ಯ ಸ್ಮಾರಕೆ ಸದೈವ ಅಟಲ್ ಇತ್ಯತ್ರ ಪುಷ್ಪಾಂಜಲಿಂ ಅರ್ಪಿತವಂತಃ. ಪೂರ್ವ ರಾಷ್ಟ್ರಪತಿ ರಾಮನಾಥ ಕೋವಿಂದಃ, ರಾಜ್ಯಸಭಾಯಾಃ ಉಪಸಭಾಪತಿ ಹರಿವಂಶಃ, ಲೋಕಸಭಾಧ್ಯಕ್ಷಃ ಓಂ ಬಿರ್ಲಾ, ಕೇಂದ್ರೀಯ ಮಂತ್ರಿ ರಾಜನಾಥ ಸಿಂಹಃ, ದಿಲ್ಯಾಃ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಭಾಜಪೇತಿ ದಳಸ್ಯ ರಾಷ್ಟ್ರೀಯ ಅಧ್ಯಕ್ಷಃ ನಿತಿನ ನವೀನಶ್ಚ ಅಸ್ಮಿನ್ ಅವಸರೆ ಉಪಸ್ಥಿತಾಃ ಆಸನ್. ಝಾರ್ಖಂಡ ರಾಜ್ಯೆ JPS CJSSC ಅಭ್ಯರ್ಥಿನಾಂ ನಿಯುಕ್ತ ಪರೀಕ್ಷಾಸು ಅಭಿಕಥಿತ ಅನಿಯಮಿತತಾಯಾಃ ವಿಷಯೆ ಆಂದೋಲನಂ ತೀವ್ರತರಂ ಜಾತಮಸ್ತಿ. ಯತ್ರ ಪ್ರಥಮಬಾರಂ ಮುಖ್ಯಮಂತ್ರಿಣಃ ಹೇಮಂತ ಸೋರೇನ್ ಇತ್ಯಸ್ಯಾಪಿ ತ್ಯಾಗಪತ್ರಸ್ಯ ಆಗ್ರಹಃ ಛಾತ್ರೈಃ ಕೃತೋಸ್ತಿ. ಯದಾ ವಿರೋಧಃ 20 ದಿನೇ ಪ್ರವಿಷ್ಟಃ ತದಾ ಛಾತ್ರನೇತ್ರಿಣಃ ಅವದನ್ ಯತ್ ತೇಷಾಂ ಪ್ರಮುಖಾಃ ಯಾಚನಾಃ ಅನುತ್ತರಿತಾಃ ಏವ ಸಂತೀತಿ. JPSC JSSC ಪರಿಷ್ಕಾರ ಮಂಚಃ ಆಗಸ್ಟ್ ಮಾಸಸ್ಯ 18 ದಿನಾಂಕಾತ್ ಪೂರ್ವಂ ಸಕಾರಾತ್ಮಕಂ ಕಾರ್ಯಂ ಕರ್ತುಂ ರಾಜ್ಯ ಸರ್ವಕಾರಾಯ ಸಂಚೇತಿತವಾನ್. ತೇ ಆಗಸ್ಟ್ ಮಾಸಸ್ಯ 20 ದಿನಾಂಕೇ ಮುಖ್ಯಮಂತ್ರಿ ನಿವಾಸಾದ್ ಬಹಿಃ ಪ್ರಮುಖಂ ವಿರೋಧಂ ಅಘೋಷಯನ್. ಯದಿ ತೇಷಾಂ ಯಾಚನಾನಾಂ ನಿರಾಕರಣಂ ನ ಭವತಿ ತರ್ಹಿ ತತ್ರ ಆಂದೋಲನಂ ಅನುವರ್ತಯಿಷ್ಯಂತಿ ಇತಿ ಚ ತೇ ಉಕ್ತವಂತಃ. ಪ್ರಿಯಾ ಶ್ರೋತಾರಃ, ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನೀಂ ಆಕಾಶವಾಣಿತಃ ಪ್ರಸಾರ್ಯತೆ.

0: ಇದು ಆಕಾಶವಾಣಿ, ಸಮಯ ಸರಿಯಾಗಿ 6:30. ಇದು ಆಕಾಶವಾಣಿ ವಿಜ್ಞಾನದ ಮುನ್ನಡೆ. ಗಿರೀಶ್ ಲಿಂಗಣ್ಣ ಅವರಿಂದ.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
2: ಬ್ರಹ್ಮೋಸ್ ಮಿಸೈಲ್ ಬಗ್ಗೆ ಎಲ್ಲರೂ ಕೇಳಿರ್ಬೋದು. ಆಪರೇಷನ್ ಸಿಂಧೂರಲ್ಲಿ ಹೇಗೆ ಅದು ಕಾರ್ಯಾಚರಣೆ ಮಾಡಿ ನಮ್ಮ ಭಯ ಹುಟ್ಟಾಕ್ತು. ನಮ್ಮ ಮಿಸೈಲ್ಸ್ ಎಷ್ಟು ಚೆನ್ನಾಗಿ ಕಾರ್ಯ ವೈಖರಿ ಮಾಡ್ತು ಅಂದ್ರೆ ಶತ್ರುಗಳಿಗೆ ಒಂದು ಇದು ಸಾಕಪ್ಪ, ಈ ಯುದ್ಧ ಒಂದು ನಿಂತ್ರೆ ಸಾಕು ಅನ್ನೋ ಅಷ್ಟು ಭಯ ತಂದಿಡ್ತು ಈ ಬ್ರಹ್ಮೋಸ್ ಮಿಸೈಲ್. ಈ ಬ್ರಹ್ಮೋಸ್ ಮಿಸೈಲ್ ಹೇಗೆ ಉಡಾಯಿಸಿದ್ರು ಅಂದ್ರೆ Su-30 MKI ಏರ್ಕ್ರಾಫ್ಟ್ ಇದೆಯಲ್ಲ ನಮ್ Su-30, ಅದಕ್ಕೆ ಅಳವಡಿಸಿದ್ರು ಬ್ರಹ್ಮೋಸ್ ಮಿಸೈಲ್ನ. ಒಂದು Su-30ಗೆ ಒಂದು ಬ್ರಹ್ಮೋಸ್ ಮಿಸೈಲ್ನ ಅಳವಡಿಸ್ಕೊಡ್ಬೋದು. ಒಂದು ಬ್ರಹ್ಮೋಸ್ ಮಿಸೈಲ್ ಏನಿಲ್ಲ ಅಂದ್ರು 40-45 crore ಆಗುತ್ತೆ. ಇದರ ಭಾರ ಬಂದು ತೂಕ ಬಂದು 2800 kg ಇರ್ತದೆ, ಮತ್ತೆ ಇದ್ರ ಲೆಂತ್ ಬಂದು 10 meters ಅಷ್ಟು ಉದ್ದ ಇರ್ತದೆ. ಇದನ್ನ ಪೆನ್ಸಿಲ್ ಟೈಪ್ ಅಂತ ಕರೀತಾರೆ, ಪೆನ್ಸಿಲ್ ಟೈಪ್ ಮಿಸೈಲ್ ಅಂತ. ಅಂದ್ರೆ ಇದು ಸಣ್ಣನು ಎಷ್ಟು ಸಣ್ಣಕ್ಕೆ ಉದ್ದಕ್ಕಿರುತ್ತೆ ಅಂದ್ರೆ ಇದು ರೆಡಾರ್ ಕಣ್ಣಿಗೆ ಕಾಣಲ್ಲ. ಇದನ್ನ ಒಂದ್ಸಲಿ ಉಡಾಯಿಸಿದ ಮೇಲೆ ರೆಡಾರ್ ಕಣ್ಣಿಗೆ ಕಾಣಲ್ಲ. ಇದ್ರು ಪಿನ್ ಪಾಯಿಂಟ್ ಅಕ್ಯುರಸಿ ಫೈರ್ ಅಂಡ್ ಫರ್ಗೆಟ್ ಅಂತಾರೆ. ಅಂದ್ರೆ ಇದು ಎಷ್ಟಂದ್ರೆ 300 kilometers ದೂರದಲ್ಲಿ ಇರುವಂತ ಒಂದು ಟಾರ್ಗೆಟ್ ನ, ಒಂದು ರನ್ವೇ ಆಗ್ಬಹುದು, ಒಂದು ರೆಡಾರ್ ಸ್ಟೇಷನ್ ಆಗ್ಬಹುದು, ಒಂದು ಕಮಾಂಡ್ ಅಂಡ್ ಕಂಟ್ರೋಲ್ ಆಗ್ಬಹುದು, ಅದನ್ನ ಒಂದೇ ಸಲಿ ನೀವು ಲಾಂಚ್ ಮಾಡಿದ ತಕ್ಷಣ ಹತ್ತತ್ರ ಸ್ಪೀಡ್, ಇನಿಷಿಯಲ್ ಸ್ಪೀಡ್ ಬಂದು 400 meters per second ಇರುತ್ತೆ. ಅಂದ್ರೆ 400 meters per second ಸ್ಟಾರ್ಟ್ ಆಗುತ್ತೆ ಸ್ಪೀಡ್. ಆಮೇಲೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಇಂಜಿನ್ ಸ್ಟಾರ್ಟ್ ಆದಾಗ ಇದ್ರ ಸ್ಪೀಡ್ ಎಷ್ಟು ಹೆಚ್ಚುತ್ತೆ ಅಂದ್ರೆ 900 meters per second ಹೆಚ್ಚುತ್ತೆ. 400 meters per second ಸ್ಪೀಡ್ ಹೆಚ್ಚದು ಬೂಸ್ಟರ್ ಅನ್ನೋದು ಕಾರ್ಯಾಚರಣೆ ಬಂದಾಗ, ಅದಾದ್ಮೇಲೆ ರಾಮ್ಜೆಟ್ ಇಂಜಿನ್ ಆನ್ ಆಗುತ್ತೆ. ಅವಾಗ ಅದು 900 meters per second ಸ್ಪೀಡ್ಗೆ ವೇಗ ಇನ್ಕ್ರೀಸ್ ಆಗುತ್ತೆ. 900 meters per second ಅಂದ್ರೆ ಒಂದು ಬುಲೆಟ್ ನ ನೀವು ಉಡಾಯಿಸಿದ್ರೆ 400 meters per second ಅಲ್ಲಿ ವೇಗವಾಗಿ ಹೋಗುತ್ತೆ. ಸೊ ಇದು 900 meters per second ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಎಷ್ಟು ಸ್ಪೀಡ್ ಅಲ್ಲಿ ಇದು ಹೋಗುತ್ತೆ ಅಂತ. ಇದು ಎತ್ತರ ಬಂದು 10 meters to 14,000 meters ತನಕ ಆ ಎತ್ತರದಲ್ಲೇ ಹೋಗಬಲ್ಲವಂತ ಶಕ್ತಿ. ಇದು ಕ್ರೂಯಿಸ್ ಮಿಸೈಲ್ಸ್ ಅಂತಾರೆ. ಅಂದ್ರೆ ಇದ್ರ ಪಾತ್ ಬಂದು ಏರೋಪ್ಲೇನ್ ಹೇಗೆ ಚಲನೆ ಮಾಡುತ್ತೋ ಆ ತರ ಪಾತ್ ಇರುತ್ತೆ. ಬಟ್ ಇದ್ರಲ್ಲಿ ಏನ್ ವಿಶೇಷತೆ ಅಂದ್ರೆ ಇದ್ರ ಟ್ರಾಜೆಕ್ಟ್ರಿನೂ ಚೇಂಜ್ ಮಾಡಬಹುದು. ಅಂದ್ರೆ ಇದು ಒಂದು ಕಲ್ಲು ಎಸೆದ್ರೆ ಯಾವ ತರ ಬರುತ್ತೆ ಆ ತರ ಪಾತು ಹೋಗುತ್ತೆ, ಇಲ್ಲ ಏರೋಪ್ಲೇನ್ ಪಾತು ಹೋಗುತ್ತೆ. ಮತ್ತು ಇದು ಎಲ್ಲಾ ವಾತಾವರಣದಲ್ಲೂ ಹ್ಯಾಂಡಲ್ ಮಾಡಬಹುದು. ಅಂದ್ರೆ ಒಂದು -50 degrees ವರ್ಕ್ ಆಗುತ್ತೆ, ಡೆಸರ್ಟ್ಸ್ ಅಲ್ಲೂ ವರ್ಕ್ ಆಗುತ್ತೆ, ಸಮುದ್ರದಲ್ಲೂ ವರ್ಕ್ ಆಗುತ್ತೆ. ಸಮುದ್ರದಲ್ಲಿ ಅಂದ್ರೆ 20 meters ಆಳದಲ್ಲೂ ಇದು ಯೂಸ್ ಮಾಡಬಹುದು. ಇದು ಶಿಪ್ ಇಂದ ಉಡಾಯಿಸಬಹುದು, ಇಲ್ಲ ಪ್ಲೇನ್ ಇಂದ ಉಡಾಯಿಸಬಹುದು, ಇಲ್ಲ ಲ್ಯಾಂಡ್ ಇಂದ ಉಡಾಯಿಸಬಹುದು, ಇಲ್ಲ ಸಬ್ಮರಿನ್ ಉಡಾಯಿಸಬಹುದು. ಸೊ ಇದು ಅತ್ಯಂತ ವೇಗವಾಗಿ ಇರುವಂತ ಕ್ರೂಯಿಸ್ ಮಿಸೈಲ್ಸ್. ಯಾವ ವಿಶ್ವದಲ್ಲೇ ಇಷ್ಟು ಸ್ಪೀಡ್ ಆಗಿರುವಂತ ಮಿಸೈಲ್ಸ್ ಇಲ್ಲ. ಮತ್ತೆ ಇದನ್ನ ತಡೆಯಬಲ್ಲವಂತ ಶಕ್ತಿ, ಅಂದ್ರೆ ಇದನ್ನ ಇಂಟರ್ಸೆಪ್ಟ್ ಮಾಡಿ ಉರುಳಿಸೋ ಅಂತ ಶಕ್ತಿನೂ ಯಾವ ವಿಶ್ವದಲ್ಲಿ ಯಾವ ದೇಶಕ್ಕೂ ಇಲ್ಲ. ಈ ಆದ್ರಿಂದ ಬ್ರಹ್ಮೋಸ್ ಬೇಡಿಕೆ ಬಹಳ ಹೆಚ್ಚಾಗ್ತಾ ಇದೆ. ಈಗಾಗಲೇ ಫಿಲಿಪೈನ್ಸ್ ತಗೊಂಡಿದ್ದಾರೆ, ಇಂಡೋನೇಷ್ಯಾ ಇಂದ ಬೇಡಿಕೆ ಇದೆ, ಮತ್ತೆ ಆಫ್ರಿಕನ್ ಕಂಟ್ರೀಸ್ ಇಂದ ಬೇಡಿಕೆ ಇದೆ, ಅರಬ್ ಕಂಟ್ರೀಸ್ ಇಂದನು ಬೇಡಿಕೆ ಇದೆ. ಮತ್ತೆ ಬ್ರಹ್ಮೋಸ್ ಮಿಸೈಲ್ಸ್ ನ ನಾನ್ ನ್ಯೂಕ್ಲಿಯರ್ ವಾರೆಡ್ಸ್ ಮಾತ್ರ ಇದರಲ್ಲಿ ಯೂಸ್ ಮಾಡಕ್ಕಾಗದು. ಅಂದ್ರೆ ನ್ಯೂಕ್ಲಿಯರ್ ಸಿಡಿ ತಲೆಗಳನ್ನ ಹಾಕಿ ಇದನ್ನ ಯೂಸ್ ಮಾಡಕ್ಕೆ ಬರೋದಿಲ್ಲ. ಇದು 1993 ಅಬ್ದುಲ್ ಕಲಾಂ ಅವರು ಒಂದ್ಸಲಿ ರಷ್ಯಾಗ ಹೋದಾಗ ಇದ್ರ ಇಂಜಿನ್ ಅರ್ಧದಲ್ಲೇ ಮಾಡಿ ನಿಲ್ಸಿರ್ತಾರೆ. ಅವಾಗ ರಷ್ಯನ್ಸ್ ನ ಕೇಳ್ತಾರೆ ಇದನ್ನ ಯಾಕೆ ಪೂರ್ತಿ ಮಾಡಿಲ್ಲ ಅಂದಾಗೆ ಅವ್ರ ಹಣದ ಕೊರತೆ ಅಂತ ಹೇಳ್ತಾರೆ. ಅವಾಗ ಈ ಪ್ರಾಜೆಕ್ಟ್ ನ ಇಂಡಿಯಾಗೆ ತಗೊಂಬಂದು ರಷ್ಯಾ ಮತ್ತೆ ಇಂಡಿಯಾ ಸೇರಿ ಈ ಬ್ರಹ್ಮೋಸ್ ಮಿಸೈಲ್ಸ್ ನ ತಯಾರು ಮಾಡಕ್ ಶುರು ಮಾಡ್ತಾರೆ. ಈ ಬ್ರಹ್ಮೋಸ್ ಮಿಸೈಲ್ಸ್ ಎಲ್ಲಿ ತಯಾರಾಗುತ್ತೆ ಅಂದ್ರೆ ಒಂದು ಟ್ರಿವಾಂಡ್ರಮ್ ಅಲ್ಲಿ ಆಗ್ಬಹುದು, ನಾಗ್ಪುರ್ ಅಲ್ಲಿ ಆಗ್ಬಹುದು, ಪಿಲಾನಿ ಅಲ್ಲಿ ಆಗ್ಬಹುದು, ಈಗ ಲಕ್ನೋವಲ್ಲೂ ಈಗ ಶುರು ಮಾಡ್ತಾ ಇದ್ದಾರೆ.
3: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
0: ವಿಜ್ಞಾನದ ಮುನ್ನಡೆ ಕೇಳಿದಿರಿ, ಗಿರೀಶ್ ಲಿಂಗಣ್ಣ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:35. ಈಗ ಕಾಣೆಯಾದವರ ಬಗ್ಗೆ ಕೆಲವೊಂದು ಪ್ರಕಟಣೆಗಳು. ಕುಮಾರಿ ಸರಿತಾ ಎಂಬ 17 ವರ್ಷದ ಯುವತಿಯೊಬ್ಬರು ಇದೇ ವರ್ಷದ ಏಪ್ರಿಲ್ ತಿಂಗಳಿನಿಂದ ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಸುಮಾರು 4.5 ಅಡಿ ಎತ್ತರವಿದ್ದಾರೆ. ಸಾಧಾರಣ ಮೈಕಟ್ಟು, ದುಂಡುಮುಖ, ಗೋಧಿ ಮೈಬಣ್ಣ, ಕನ್ನಡ ಮಾತನಾಡಬಲ್ಲರು. ಕುಮಾರಿ ಸರಿತಾ ಎಂಬ 17 ವರ್ಷದ ಈ ಯುವತಿಯ ಸುಳಿವು ಸಿಕ್ಕವರು ಕಾಡುಗೋಡಿ ಪೊಲೀಸ್ ಠಾಣೆಗಾಗಲಿ ಅಥವಾ ಸಮೀಪದ ಪೊಲೀಸ್ ಠಾಣೆಗಾಗಲಿ ತಿಳಿಸಲು ಕೋರಲಾಗಿದೆ. ಮೈಲಾರಪ್ಪ ಎಂಬ 40 ವರ್ಷದ ವ್ಯಕ್ತಿಯೊಬ್ಬರು ಸದಾಶಿವನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಇದೇ ವರ್ಷದ ಜೂನ್ ತಿಂಗಳಿನಿಂದ ಕಾಣೆಯಾಗಿರುತ್ತಾರೆ. ಸಾಧಾರಣ ಮೈಕಟ್ಟು, ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, 5.5 ಅಡಿ ಎತ್ತರವಿದ್ದಾರೆ. ಕಾಣೆಯಾದಾಗ ಕೆಂಪು ಬಣ್ಣದ ತುಂಬು ತೋಳಿನ ಶರ್ಟ್ ಮತ್ತು ಕಾಫಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರು ಕನ್ನಡ ಮತ್ತು ತೆಲುಗು ಭಾಷೆಯನ್ನು ಮಾತನಾಡಬಲ್ಲರು. ಇವರ ಎಡಗೈಯಲ್ಲಿ ನಳೀನ ಎಂಬ ಅಚ್ಚೆ ಇರುತ್ತದೆ. ಮೈಲಾರಪ್ಪ ಎಂಬ 40 ವರ್ಷದ ಈ ವ್ಯಕ್ತಿಯ ಸುಳಿವು ಸಿಕ್ಕವರು ಸಮೀಪದ ಪೊಲೀಸ್ ಠಾಣೆಗಾಗಲಿ ಅಥವಾ ಸದಾಶಿವನಗರ ಪೊಲೀಸ್ ಠಾಣೆಗಾಗಲಿ ತಿಳಿಸಬಹುದು. ಇದುವರೆಗೆ ಕಾಣೆಯಾದವರ ಬಗ್ಗೆ ಕೆಲವೊಂದು ಪ್ರಕಟಣೆಗಳನ್ನು ಕೇಳುತ್ತಿದ್ದೀರಿ.

0: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಇದು ಆಕಾಶವಾಣಿ. ಈಗ ಕೆಲವೊಂದು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ 6:40 ಪ್ರಸಾರವಾಗಲಿದೆ.
1: ಅಕಾಲಿಕ ಮಳೆಗೆ ಮಿಂಚುಗಳು

0: पीएम फसल बीमा योजना से करीब 2 लाख करोड़ रूपये ಕ್ಲೇಮ್ ಕೆ ರೂಪೇ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
6: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
5: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
6: ಎಲ್ಲಿ ಹುಡುಕೋದು?
5: ಉದ್ಗಮ್ ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ, ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
6: ಓ,
5: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
6: ಇಂದೇ ಸರ್ಚ್ ಮಾಡ್ತೀನಿ.
5: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
2: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ, ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕ್ಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿ ಬರ ಮತ್ತು ಮಳೆ ಕೊರತೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಅಗತ್ಯ ನೆರವು ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ಜನರು ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಜನರ ಬದುಕಿನ ಬಗ್ಗೆ ವಿಶೇಷ ಗಮನಹರಿಸಬೇಕು ಎಂದು ಹೇಳಿದರು. ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತು ಸಚಿವರು ಸ್ಥಳಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸುವುದು ಅಗತ್ಯವಾಗಿದೆ. ರೈತರಿಗೆ ಅಗತ್ಯ ಪರಿಹಾರ, ಬೆಳೆ ನಷ್ಟಕ್ಕೆ ನೆರವು ಹಾಗೂ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಸಹಾಯ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ತಿಳಿಸಿದರು. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶಗಳನ್ನು ಕಾನೂನು ವ್ಯಾಪ್ತಿಯಲ್ಲಿ ಜಾರಿಗೊಳಿಸುವ ಅಗತ್ಯವಿದೆ. ರೈತರಿಗೆ ನ್ಯಾಯ ದೊರೆಯುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು.
1: ಸಹಕಾರಿ ಕ್ಷೇತ್ರದಲ್ಲಿ ಅವರೇನು ಇವತ್ತು ಒಂದು ಉತ್ತಮವಾದಂತಹ ಒಂದು ರೈತರಿಗೆ ಉಪಯುಕ್ತ ಆಗ್ತಕ್ಕಂತ ಒಂದು ಮಳಿಗೆಗಳನ್ನ, ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡತಕ್ಕಂಥದ್ದು ಏನಿದೆ, ಒಂದು ವಿಶೇಷವಾಗಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಸೊಸೈಟಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ರೈತರು ಅದರಲ್ಲಿ ಪಾಲ್ಗೊಂಡು ಬಳಕೆ ಮಾಡ್ಕೊಳ್ತಕ್ಕಂಥದಕ್ಕೆ ಒಂದು ಉತ್ತಮವಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
0: ಕಾವೇರಿ ವಿಚಾರದಲ್ಲಿ ರೈತರ ಹಿತ ಕಾಯುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭಾಗಮಂಡಲದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸಮಯದಲ್ಲಿ ನೀರು ಹಂಚಿಕೆಗೆ ಪ್ರತ್ಯೇಕ ನಿಯಮಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಈ ಬಗ್ಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದೆ ಎಂದು ತಿಳಿಸಿದರು. ಮೇಕೆದಾಟು ನಿರ್ಮಾಣದಿಂದ ತಮಿಳುನಾಡಿಗೆ ನಿಗದಿಯಾಗಿರುವ 177.25 ಟಿಎಂಸಿ ನೀರಿನ ಹಂಚಿಕೆಗೆ ತೊಂದರೆಯಾಗುವುದಿಲ್ಲ, ನಾವು ಕಾನೂನು ಪಾಲಿಸದಿದ್ದರೆ ಅಣೆಕಟ್ಟು ನಿಯಂತ್ರಣವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂದರು. ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರಿನಲ್ಲಿ ಮೃತರ ಕುಟುಂಬಸ್ಥರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರಕರಣವನ್ನು ನ್ಯಾಯಾಂಗದ ತನಿಖೆಗೆ ವಹಿಸಿದೆ, ತಪ್ಪಿತಸ್ಥ ಅಧಿಕಾರಿಗಳ ಅಮಾನತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಸರ್ಕಾರದಿಂದ ತಾತ್ಕಾಲಿಕವಾಗಿ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ, ಜೊತೆಗೆ ವೈಯಕ್ತಿಕವಾಗಿ ತಾನು 10 ಲಕ್ಷ ರೂಪಾಯಿ ಪರಿಹಾರ ನೀಡಲಿದ್ದು ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು. ಗುಂಡು ಹಾರಿಸಿದ ಪ್ರಕರಣ ಸಂಬಂಧ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತನಿಖಾ ತಂಡವನ್ನು ರಚಿಸಲಾಗಿದ್ದು ವರದಿ ಸಲ್ಲಿಕೆಯಾದ ಬಳಿಕ ಸತ್ಯಾಂಶ ತಿಳಿಯಲಿದೆ ಎಂದು ಹೇಳಿದರು. ಶಾಸಕರು ಭರವಸೆ ನೀಡಿದ ಬಳಿಕ ಹೋರಾಟವನ್ನು ವಾಪಸ್ ಪಡೆಯುತ್ತಿದ್ದೇವೆ ಎಂದು ರೈತ ಮುಖಂಡರು ತಿಳಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ನಡೆದ ಗುಂಡಿನ ಚಕಮಕಿ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ರೀತಿಯ ಘಟನೆಗಳು ಆತಂಕಕಾರಿ ಸಂಘಟನೆಯಾಗಿದ್ದು ಇಲಾಖೆಯ ಅಧಿಕಾರಿಗಳು ನೀಡುತ್ತಿರುವ ಸಮರ್ಥನೆಗಳು ಹಾಗೂ ಕಾರಣಗಳು ಅನುಮಾನ ಮೂಡಿಸುತ್ತಿವೆ. ಹೀಗಾಗಿ ನಿಷ್ಪಕ್ಷಪಾತ ಹಾಗೂ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಎಂದು ಹೇಳಿದರು. ಘಟನೆಯ

0: ದಿನ ನೈಜ ಸತ್ಯಾಂಶಗಳನ್ನು ಹೊರತಂದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೃಹತ್ ಪ್ರಮಾಣದಲ್ಲಿ ಬೆಳೆದಿರುವ ಆಹಾರ ಉದ್ಯಮವನ್ನು ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳಪೆ ಆಹಾರ ಪೂರೈಸಿದ ಆರೋಪದ ಮೇಲೆ ಮಂಗಳೂರಿನ ಕೆಎಸ್ ರಾವ್ ರಸ್ತೆಯಲ್ಲಿರುವ ಕೆಎಫ್ಸಿ ಮಳಿಗೆಯನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ. ಘನೀಕೃತ ಮಾಂಸ ಉತ್ಪನ್ನಗಳ ಮೇಲೆ ಸ್ಪಷ್ಟ ಲೇಬಲಿಂಗ್ ಕಡ್ಡಾಯಗೊಳಿಸುವ ಹೊಸ ನಿಯಮ ತರುವುದಾಗಿ ಹೇಳಿದರು. ಬಹುರಾಷ್ಟೀಯ ಸಂಸ್ಥೆಗಳು ಫ್ರೋಜನ್ ಮಾಂಸವನ್ನು ಸುದೀರ್ಘ ಅವಧಿಗೆ ಸಂಗ್ರಹಿಸಿರುವ ಪದ್ದತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸಚಿವ ಖಾದರ್, ಗ್ರಾಹಕರಿಗೆ ತಾವು ಸೇವಿಸುವ ಆಹಾರದ ನಿಖರ ಅವಧಿಯನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಮಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಬಹುರಾಷ್ಟೀಯ ಮಳಿಗೆಗಳಲ್ಲಿ ತಪಾಸಣೆ ಮುಂದುವರಿಯಲಿದ್ದು, ಪ್ರಯೋಗಾಲಯದ ವರದಿ ಬಂದ ನಂತರ ಬಂದ್ ಮಾಡಲಾದ ಮಳಿಗೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಯುಟಿ ಖಾದರ್ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಗಾರು ಮಳೆ ಕೊರತೆಯಿಂದ ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇಂದು ರಾಮದುರ್ಗ, ಯರಗಟ್ಟಿ, ಸವದತ್ತಿ ತಾಲೂಕುಗಳಲ್ಲಿ ಬೆಳೆ ಹಾನಿ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ಶಾಸಕ ವಿಶ್ವಾಸ್ ವೈದ್ಯ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಕಂದಾಯ, ನೀರಾವರಿ ಇಲಾಖೆಯ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಮಳೆ ಕೊರತೆಯಿಂದಾಗಿ ಈಗಾಗಲೇ ಶೇಕಡಾ 90%ರಷ್ಟು ಬೆಳೆ ಹಾನಿಯಾಗಿದ್ದು, ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ 2 ದಿನದಲ್ಲಿ ವರದಿ ಸಲ್ಲಿಸಲಾಗುವುದು ಎಂದರು. ಸೂಕ್ತ ಪರಿಹಾರಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು. ಜಿಲ್ಲೆಯಲ್ಲಿ ಬೆಳೆ ಹಾನಿ ಬಗ್ಗೆ ಶೇಕಡಾ 65%ರಷ್ಟು ಸರ್ವೆ ಮಾಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 12 ತಾಲೂಕುಗಳಲ್ಲಿ ಶೇಕಡಾ 30%ರಷ್ಟು ಮಳೆ ಕೊರತೆಯಿದ್ದು, ಗೋವಿನ ಜೋಳ, ಹೆಸರು, ಉದ್ದು ಬೆಳೆಗಳು ಸಂಪೂರ್ಣ ಹಾನಿಯಾಗಿವೆ. ಪ್ರಾಥಮಿಕ ವರದಿ ಹಿನ್ನೆಲೆಯಲ್ಲಿ ತುರ್ತಾಗಿ ಎಕರೆಗೆ 2,500 ರೂಪಾಯಿ ಪರಿಹಾರ ದೊರೆಯುವುದು ಎಂದು ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯದಲ್ಲಿರುವ ಪ್ರಸಕ್ತ ನೀರಿನ ಸಂಗ್ರಹ, ಮಳೆಯ ಪ್ರಮಾಣ ಮತ್ತು ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ನೀರಿನ ಅಗತ್ಯವನ್ನು ಪರಿಗಣಿಸಿ ನೀರು ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ರಾಮದುರ್ಗ ತಾಲೂಕಿನ ಚಂದರಗಿಯಲ್ಲಿ ಇಂದು ನಡೆದ ಮಲಪ್ರಭಾ ಯೋಜನೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ರೈತರು ಲಭ್ಯವಿರುವ ನೀರನ್ನು ಮಿತವಾಗಿ ಹಾಗೂ ವೈಜ್ಞಾನಿಕವಾಗಿ ಬಳಸಿಕೊಂಡು ನೀರಿನ ಸಂರಕ್ಷಣೆಗೆ ಸಹಕರಿಸಬೇಕು ಎಂದರು. ಮಳೆ ಕೊರತೆಯಾದಲ್ಲಿ ನೀರಿನ ಸಮರ್ಪಕ ಬಳಕೆ, ಪರ್ಯಾಯ ನೀರಿನ ಮೂಲಗಳ ಸದ್ಬಳಕೆ ಹಾಗೂ ಅಗತ್ಯವಿರುವ ಪ್ರದೇಶಗಳಿಗೆ ಆದ್ಯತೆ ಮೇರೆಗೆ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದಾಗಿದೆ ಎಂದು ಕೈಗಾರಿಕೆ ಮೂಲಸೌಲಭ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾತ್ರಾಳ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ ನೀರಾವರಿ ಯೋಜನೆಗಳ ಅಭಿವೃದ್ಧಿಗೆ ಸರ್ಕಾರ ಆದ್ಯತೆ ನೀಡಿದ್ದು, ರೈತರು ಸಹಕಾರಿ ಸಂಘಗಳ ನೆರವನ್ನು ಪಡೆಯಬೇಕು ಎಂದರು. ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಎಸ್ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ 65 ಲಕ್ಷ ರೈತರಲ್ಲಿ 35 ಲಕ್ಷ ರೈತರು ಸಹಕಾರಿ ಸಂಘಗಳಲ್ಲಿ ಸಾಲ ಪಡೆಯುತ್ತಿದ್ದು, ಸಹಕಾರಿ ಸಂಘಗಳು ರೈತರ ಪಾಲಿಗೆ ವರದಾನವಾಗಿವೆ. ದೇಶದಲ್ಲಿ ರೈತರ ಬೆಳೆಗಳಿಗೆ ಸ್ಥಿರ ಬೆಲೆ ನಿಗದಿಯಾದರೆ ಅವರ ಪ್ರಗತಿ ಸಾಧ್ಯ ಎಂದು ತಿಳಿಸಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ ಡಿಪೋ ನಿರ್ಮಾಣಕ್ಕೆ ಮಾದರಿಯಲ್ಲಿ 4.5 ಎಕರೆ ಜಮೀನನ್ನು ಗುರುತಿಸಲಾಗುವುದು ಎಂದು ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಎಸ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮಾಗಡಿಯಲ್ಲಿಂದು ನೂತನ ಬಿಎಂಟಿಸಿ ಸಾರಿಗೆ ಸೇವೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ತಾಲೂಕಿನಲ್ಲಿ 4-5 ಎಕರೆ ಜಮೀನನ್ನು ಗುರುತಿಸಲಾಗಿದ್ದು, ಬಿಎಂಟಿಸಿ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಕ್ರಮ ವಹಿಸಬೇಕು ಎಂದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಒಳನಾಡಿನಲ್ಲಿ ದುರ್ಬಲವಾಗಿತ್ತು.

ಕೆಲವೆಡೆ ಮಳೆಯಾಗಿದೆ. ಕೊಲ್ಲೂರು ನೆಲ್ಕೊಂದದಲ್ಲಿ 5 ಸೆಂಟಿಮೀಟರ್, ಆಗುಂಬೆ ಆಂಕೋಲಾ ಗೋಕರ್ಣದಲ್ಲಿ 4 ಸೆಂಟಿಮೀಟರ್, ಕುಂದಾಪುರದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪರ್ಯಾಯ ರಸಗೊಬ್ಬರಗಳು, ಈ ಕುರಿತು ಡಾಕ್ಟರ್ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ ಗೌಡ ಅವರು.
1: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಪರ್ಯಾಯ ರಸಗೊಬ್ಬರದ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ಆಲ್ಟರ್ನೇಟಿವ್ ಫರ್ಟಿಲೈಸರ್ ಅಂದರೆ ಏನು? ನಮ್ಮ ರೈತರು ಇವತ್ತು ಪರ್ಯಾಯ ರಸಗೊಬ್ಬರದ ಬಗ್ಗೆ ಯಾಕೆ ವಿಚಾರ ಮಾಡಬೇಕಾಗಿದೆ? ಸರ್ಕಾರ ಕೂಡ ಈ ಒಂದು ಪರ್ಯಾಯ ರಸಗೊಬ್ಬರದ ಬೇಡಿಕೆ ಬಗ್ಗೆ ಯಾವ ಥರ ಕ್ರಮವನ್ನು, ಯೋಜನೆಯನ್ನು ರೂಪಿಸ್ತಾ ಇದೆ? ಹೀಗೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಡೋಣ. ನಮ್ಮ ಜೊತೆಗೆ ಇವತ್ತು ಮಣ್ಣು ವಿಜ್ಞಾನಿ ಡಾಕ್ಟರ್ ವೀರನಾಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ವೀರನಾಗಪ್ಪ ಅವರೇ, ಎಲ್ಲ ಕೇಳುಗರಿಗೂ ರೈತರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
1: ಇವತ್ತು ನಮಗೆ ಪರ್ಯಾಯ ರಸಗೊಬ್ಬರದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಏನು ಈ ಪರ್ಯಾಯ ರಸಗೊಬ್ಬರ, ಇದ್ರ ಬಗ್ಗೆ ಶುರು ಮಾಡಿ.
2: ಖಂಡಿತವಾಗಲ್ಲ. ಮತ್ತೊಮ್ಮೆ ಆತ್ಮೀಯ ಕೇಳುಗರಿಗೆ ಮತ್ತು ಪ್ರೀತಿಯ ರೈತ ಬಾಂಧವರಿಗೆ ನನ್ನ ನಮಸ್ಕಾರ ತಿಳಿಸ್ತಾ, ಇತ್ತೀಚಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಚರ್ಚೆ ಅಂದರೆ ಗೊಬ್ಬರ ಬಗ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಮಳೆಗಾಲ ಶುರುವಾಗಿದೆ. ಹಲವಾರು ಜನ ಗೊಬ್ಬರಕ್ಕೆ ಹೆಚ್ಚಿನ ಬೇಡಿಕೆ ಇರತಕ್ಕಂಥದ್ದು. ಸೊ ಗೊಬ್ಬರಕ್ಕೆ ಬೇಡಿಕೆ ಯಾಕಾಗಿದೆ ಅಂದರೆ, ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಯುದ್ಧ ನಡೀತಾ ಇದೆ. ಸೊ ನಮಗೆ ಕೆಲವೊಂದು ಫರ್ಟಿಲೈಸರ್ ಸೋರ್ಸ್ಗಳು ಬೇರೆ ದೇಶದಿಂದ ಬರ್ತಾ ಇಲ್ಲ, ಲಭ್ಯ ಇಲ್ಲ. ಸೊ ಅದಕ್ಕೋಸ್ಕರ ಖೇತ್ ಬಚಾವು, ಅದೇ ರೀತಿ ಸಮಗ್ರ ಪೋಷಕಾಂಶಗಳ ಸಮತೋಲನ ನಿರ್ವಹಣೆಯ ಕುರಿತು ಕಳೆದ ತಿಂಗಳು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಭಾರತದಾದ್ಯಂತ. ಈ ತಿಂಗಳನ್ನು ಕೂಡ ಖೇತಿ ಬಚಾವೋ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಇಲಾಖೆಗಳು, ಈ ಥರ ಎಲ್ಲ ಸಂಘ ಸಂಸ್ಥೆಗಳಿಂದ. ಸೊ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಪರ್ಯಾಯ ಗೊಬ್ಬರಗಳು ಅಂತ ಹೇಳ್ಬಿಟ್ಟು ಒಂದು ವಿಷಯ ಇದೆ. ಸೊ ಪರ್ಯಾಯ ಗೊಬ್ಬರಗಳು ಅಂತ ಅಲ್ಲಿ ನಾವು ನೋಡಿದಾಗ ಯಾಕೆ ಇದೆಲ್ಲ ಬಂತು ಅನ್ನೋದನ್ನು ಒಂದು ನಿಮಿಷ ನಾನು ಇಲ್ಲಿ ಹೇಳೋದಕ್ಕೆ ಇಚ್ಛಿಸ್ತೀನಿ. ಸೊ ಪ್ರಸಕ್ತ ಕೃಷಿ ಸನ್ನಿವೇಶದಲ್ಲಿ ಸಾಮಾನ್ಯವಾಗಿ ಎಲ್ಲ ರೈತ ಬಾಂಧವರು ಕೇವಲ ರಾಸಾಯನಿಕ ಗೊಬ್ಬರಗಳನ್ನ ಯಥೇಚ್ಛವಾಗಿ ಬಳಸಿರತಕ್ಕಂಥದ್ದು. ಕೇವಲ ರಾಸಾಯನಿಕ ಗೊಬ್ಬರ, ಉದಾಹರಣೆ ಯೂರಿಯಾ ಅಥವಾ ಡಿ ಎ ಪಿ, ಎರಡು ಅತ್ಯಂತ ಜನಪ್ರಿಯವಾಗಿರತಕ್ಕಂಥದ್ದು ನಮ್ಮ ರೈತ ಬಾಂಧವರಲ್ಲಿ. ಸೊ ಇದು ಎಲ್ಲ ಸಿಂಥೆಟಿಕ್ ಅಂತ ನಾವು ಕರಿತೀವಿ ಇದನ್ನು, ಇದು ಸಂಶ್ಲೇಷಿತ ರಾಸಾಯನಿಕ ಗೊಬ್ಬರಗಳು. ಇಲ್ಲಿ ನಮ್ಮ ರೈತ ಬಾಂಧವರು ತಿಳ್ಕೊಳ್ಬೇಕಾಗಿದ್ದೆ, ನೀವು ಊಟ ಮಾಡತಕ್ಕಂಥ ಸಂದರ್ಭದಲ್ಲಿ ಕೇವಲ ಒಂದು ಆಹಾರಕ್ಕಷ್ಟೇ ಸೀಮಿತವಾಗಿರೋದಿಲ್ಲ. ಸೊ ಅದೇ ರೀತಿ ಗೊಬ್ಬರ ಅಂತ ಹೇಳಿದಾಗ ಪೋಷಕಾಂಶವನ್ನು ಪೂರೈಕೆ ಮಾಡತಕ್ಕಂಥ ಯಾವುದಾದ್ರೊಂದು ವಸ್ತುವನ್ನು ನಾವು ಗೊಬ್ಬರ ಅಂತ ಕರಿತೀವಿ. ಅದು ಸಸ್ಯ ಮೂಲದ್ದಾಗಿರ್ಬೋದು, ಪ್ರಾಣಿ ಮೂಲದ್ದಾಗಿರ್ಬೋದು, ಎರಡುಗಳ ಮಿಶ್ರಣ ಆಗಿರ್ಬೋದು, ಅಥವಾ ಸಂಶ್ಲೇಷಣೆ ಮಾಡಿರ್ತಕ್ಕಂಥದ್ದು, ಸಂಯೋಜನೆ ಮಾಡಿರ್ತಕ್ಕಂಥದ್ದು, ಆ್ಯಸಿಡ್ಸು ಅಥವಾ ರಾಸಾಯನಿಕಗಳನ್ನ ಬಳಕೆ ಮಾಡಿರ್ತಾರೆ. ಸೊ ಇದನ್ನೆಲ್ಲ ನಾವು ಒಟ್ಟಾರೆಯಾಗಿ ಗೊಬ್ಬರಗಳು ಅಂತ ಕರಿತೀವಿ. ಸೊ ಇಲ್ಲಿ ಪರ್ಯಾಯ ಗೊಬ್ಬರಗಳ ಬಳಕೆ ಏನಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಸರ್ಕಾರ ಯಾಕೆ ಅಂತ ಅಂದರೆ, ಈ ಯುದ್ಧದ ಸಮಯದಲ್ಲಿ ನಮಗೆ ಆಲ್ಟರ್ನೇಟ್ ಫರ್ಟಿಲೈಸರ್ಸ್ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಮೂಲಗಳನ್ನ ಬಳಕೆ ಮಾಡಿಕೊಂಡು ನಾವು ಪರ್ಯಾಯ ಗೊಬ್ಬರಗಳನ್ನ ಆಯ್ಕೆ ಮಾಡಿದ್ದೇ ಆದಲ್ಲಿ ಕೃಷಿಯಲ್ಲಿ ಯಶಸ್ಸಿಯನ್ನು ಖಂಡಿತವಾಗ್ಲೂ ಕಾಣಬಹುದಾಗಿದೆ.
1: ಯಶಸ್ಸಿಗಿಂತ ಇದ್ದಿದ್ದ ಸ್ಥಿತಿ ಮುಂದುವರಿಯುತ್ತದೆ.
2: ಖಂಡಿತವಾಗ್ಲೂ
1: ಈಗ ಆ ಸ್ಥಿತಿನೂ ಕೂಡ ಕಷ್ಟ ಆಗಿದೆ.
2: ನಿಜ.
1: ಡಾಕ್ಟರ್, ಇವತ್ತು ಈಗ ಪರ್ಯಾಯ ರಸಗೊಬ್ಬರ ನಮಗೆ ಎಷ್ಟು ಮುಖ್ಯ, ಯಾಕೆ ಮುಖ್ಯ?
2: ಪರ್ಯಾಯ ರಸಗೊಬ್ಬರ ನೋಡಿ, ಇಲ್ಲಿ ಗೊಬ್ಬರ ಅಂತಂದರೆ ಕೇವಲ ರಾಸಾಯನಿಕ ಗೊಬ್ಬರಗಳನ್ನ ನಾವು ಬಳಕೆ ಮಾಡಿದಾಗ ಮಣ್ಣಿನಲ್ಲಿ ರಾಸಾಯನಿಕ ಗುಣಗಳಲ್ಲಿ ವ್ಯತ್ಯಾಸ ಆಗುತ್ತೆ, ಒಟ್ಟಾರೆ ಮಣ್ಣಿನ ಆರೋಗ್ಯ ಹದಗೆಟ್ಟೋಗುತ್ತೆ. ರಾಸಾಯನಿಕ ಗುಣಗಳು, ಭೌತಿಕ ಗುಣಗಳು ಅಂದರೆ ಮಣ್ಣಿನ ಕಣರಚನೆ ಇರ್ಬೋದು, ವಿನ್ಯಾಸ ಇರ್ಬೋದು, ಅದು ಹಾಳಾಗುತ್ತೆ. ಅದಾದ ನಂತರ ನೀರು ಹಿಡಿದಿಟ್ಕೊಳ್ಳೋದಕ್ಕೆ ಮಣ್ಣಿಗೆ ಶಕ್ತಿನೇ ಇರೋದಿಲ್ಲ, ಸೂಕ್ಷ್ಮಜೀವಿಗಳು ಸತ್ತೋಗ್ತವೆ ಮಣ್ಣಿನಲ್ಲಿ ಇರ್ತಕ್ಕಂಥದ್ದು, ಆಗ ಮಣ್ಣಿನ ಆರೋಗ್ಯ ಕಾಲಕ್ರಮೇಣ ಕ್ಷೀಣಿಸ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಇದಕ್ಕೆ ಪೂರಕವಾಗಿ ಅಥವಾ ಪರ್ಯಾಯವಾಗಿ ನಾವು ಇತರೆ ಗೊಬ್ಬರಗಳನ್ನ ನಾವು ನೋಡ್ತೀವಿ, ಗೊಬ್ಬರಗಳ ಮೂಲಗಳನ್ನ. ಸೊ ಅದರಲ್ಲಿ ಉದಾಹರಣೆಗೆ ಜೈವಿಕ ಗೊಬ್ಬರ ಆಗಿರ್ಬೋದು, ಅಥವಾ ಯಾವುದಾದ್ರೂ ಕಾರ್ಖಾನೆಯ ತ್ಯಾಜ್ಯ ಆಗಿರ್ಬೋದು, ಅಥವಾ ನಾವು ನಮ್ಮ ಜಮೀನಿಂದನೇ ಹಲವಾರು ಸೂಕ್ಷ್ಮಜೀವಿಗಳನ್ನ ಸಂಗ್ರಹಣೆ ಮಾಡಿ ಅದನ್ನು ಕೂಡ ನಾವು ಕಾಂಪೋಸ್ಟಿಂಗ್ ಮುಖಾಂತರ ಅಥವಾ ಇತರೆ ವಿಧಾನಗಳ ಮುಖಾಂತರ ನಾವು ಪೂರೈಕೆ ಮಾಡತಕ್ಕಂಥದ್ದು. ಸೊ ಇದನ್ನು ನಾವು ಒಟ್ಟಾರೆ ಸಾಂಪ್ರದಾಯಿಕವಾಗಿ ಅಲ್ಲದೇ ಇರತಕ್ಕಂಥ ಗೊಬ್ಬರಗಳನ್ನ ಬಳಸಿ ಯಾವುದಾದರೂ ಮೂಲಗಳ ಅಥವಾ ವಿಧಾನಗಳ ಮುಖಾಂತರ ನಾವು ಗೊಬ್ಬರವನ್ನು ಪೂರೈಕೆ ಮಾಡೋ ಪದ್ಧತಿಗೆ ನಾವು ಪರ್ಯಾಯ ಗೊಬ್ಬರ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಬಯೋಚಾರ್, ಉದಾಹರಣೆಗೆ ಜೈವಿಕ ಇದ್ದಿಲು ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಖನಿಜ ಅಥವಾ ಕಾರ್ಖಾನೆ ತ್ಯಾಜ್ಯಗಳಾಗಿರ್ಬೋದು, ಸೀವೇಜ್ ಅಥವಾ ಸ್ಲಡ್ಜ್ ಅಂತ ಕರಿತೀವಿ ನಾವು. ಸೊ ಅದನ್ನೆಲ್ಲನೂ ಪರ್ಯಾಯ ಗೊಬ್ಬರವಾಗಿ ಬಳಕೆ ಮಾಡ್ಬೋದು. ಸೊ ಇದು ಯಾಕೆ ಅಂತ ತಾವು ಕೇಳ್ತಾ ಇದ್ದೀರಾ. ಸೊ ಈಗ ಇಂಧನಗಳು ಅಥವಾ ಇಂಧನದ ಮೂಲ ನಮ್ಮ ದೇಶದಲ್ಲಿ ಇಲ್ಲ. ಸೊ ಅದೇ ರೀತಿ ಸೊ ಮಣ್ಣಿನಲ್ಲಿ ಸುದೀರ್ಘಕಾಲ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸಿರೋದ್ರಿಂದ ಮಣ್ಣಿನ ಆರೋಗ್ಯ ಹದಗೆಟ್ಟೋಗಿದೆ. ಅದರಿಂದ ಮಾಲಿನ್ಯವನ್ನು ನಾವು ಎಲ್ಲ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ವಿ. ಅದರ ಜೊತೆಗೆ ಹಸಿರು ಮನೆ ಪರಿಣಾಮವನ್ನು ತಗ್ಗಿಸೋದಕ್ಕೋಸ್ಕರ ನಾವು ಪರ್ಯಾಯ ಗೊಬ್ಬರನ ಮೊರೆ ಹೋಗಬೇಕಾಗುತ್ತೆ. ಇನ್ನು ಪೌಷ್ಟಿಕಾಂಶದ ಗುಣಮಟ್ಟ, ನಾವು ಏನೇ ಆಹಾರ ಉತ್ಪಾದನೆ ಮಾಡಿದರೂ ಕೂಡ ಅದರ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಉತ್ಪನ್ನಗಳಿಗೆ, ಮಾವು ಇರ್ಬೋದು ಅಥವಾ ಇತರೆ ಉತ್ಪನ್ನಗಳಿಗೆ ಬೇಡಿಕೆ ಇಲ್ಲ, ಜಪಾನ್ನಿಂದ ಮಾವನ್ನ ವಾಪಸ್ ಕಳಿಸಿದ್ರು ಅಂತ ತಾವೆಲ್ಲ ನ್ಯೂಸ್ ಪೇಪರಲ್ಲಿ ನೋಡಿದ್ದೀರಾ. ಸೊ ಇಂಥದನ್ನು ನಾವು ಕಡಿಮೆ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ನಾವು ಸಾವಯವ ವಸ್ತುಗಳು, ಜೈವಿಕ ಗೊಬ್ಬರಗಳಿಗೆ ನಾವು ಒತ್ತು ಕೊಡಬೇಕಾಗುತ್ತೆ. ಆಗ ಈ ಎಲ್ಲ ಅಂಶಗಳನ್ನ ನಾವು ಪರಿಗಣನೆ ಮಾಡಿದಾಗ ಪರ್ಯಾಯ ಗೊಬ್ಬರಗಳಿಗೆ ಖಂಡಿತವಾಗಲೂ ಹೆಚ್ಚಿನ ಪ್ರಾಮುಖ್ಯತೆ ಇದೆ.
1: ಈಗ ಈ ಆರ್ಗ್ಯಾನಿಕ್ ಫರ್ಟಿಲೈಸರು, ಫಾರ್ಮ್ಯಾಡ್ ಮ್ಯಾನ್ಯೂರು ಇವು ಕೂಡ ಇದಾವಲ್ಲ, ಅಂದರೆ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಮತ್ತು ಇದ್ರದ್ದು ಕೂಡ ಬಳಸೋದ್ರಿಂದ ನಾವು ಈ ಪರ್ಯಾಯ ಗೊಬ್ಬರ ಅಂತಲೂ ಹೇಳ್ಬೋದಾ?
2: ಖಂಡಿತವಾಗ್ಲೂ ನೋಡಿ, ಇಲ್ಲಿ ಕೊಟ್ಟಿಗೆ ಗೊಬ್ಬರ ಅಥವಾ ದನದ ಗೊಬ್ಬರ ಅಂತ ನಾವು ಹೇಳಿದಾಗ ಇದು ತುಂಬ ಅನಾದಿ ಕಾಲದಿಂದಲೂ ಬಳಕೆ ಮಾಡಿರ್ತಕ್ಕಂಥ ಪದ್ಧತಿ. ತಿಪ್ಪೆಗುಂಡಿನಲ್ಲಿ ಗೊಬ್ಬರನ ಮಾಡಿರ್ತಾರೆ. ಸೊ ಅದನ್ನು ನಾವು ವ್ಯವಸಾಯದಲ್ಲಿ ಬಳಕೆ ಮಾಡೋದ್ರಿಂದ ಬಹುಶಃ ರಾಸಾಯನಿಕಗಳ ಪ್ರಮಾಣವನ್ನು 50% ಕಡಿಮೆ ಮಾಡ್ಬೋದು. ಆಯಿತಾ? ಸೊ ಇಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ಹಲವಾರು ಅನುಕೂಲಗಳಿದೆ. ಕೊಟ್ಟಿಗೆ ಗೊಬ್ಬರನ ಸಂಪೂರ್ಣವಾಗಿ ಕೊಳಿಸಿ ಸಾಮಾನ್ಯವಾಗಿ ಎಲ್ಲ ರೈತ ಬಾಂಧವರು ತಮ್ಮ ಜಮೀನಿಗೆ ಕೊಡ್ತಾರೆ. ಭಾಗಶಃ ಕೊಳಿಸ್ಬಿಟ್ಟು ಜಮೀನಿಗೆ ಕೊಡೋದಂತದನ್ನು ನಾವು ನೋಡಿದ್ದೀವಿ. ಆದರೆ ಕೊಟ್ಟಿಗೆ ಗೊಬ್ಬರವನ್ನು ಪೂರೈಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಚೆನ್ನಾಗಿ ಕೊಳೆತಿರ್ತಕ್ಕಂಥ ಗೊಬ್ಬರ, ವಾಸನೆ ಇಲ್ಲದೆ ಇರತಕ್ಕಂಥ ಗೊಬ್ಬರ, ಪ್ಲಾಸ್ಟಿಕ್ ಕಡಿಮೆ ಇರತಕ್ಕಂಥ ಗೊಬ್ಬರ, ಅಂಥ ಸಾವಯವ ಗೊಬ್ಬರವನ್ನು ದಯವಿಟ್ಟು ನಿಮ್ಮ ಜಮೀನಿಗೆ ನೀಡಬೇಕಾಗುತ್ತೆ. ಯಾವುದೇ ಬೆಳೆಗಳಿರಲಿ ಸುಮಾರು 10-15 ಟನ್ 1 ಹೆಕ್ಟೇರ್ಗೆ ಬಳಕೆ ಮಾಡೋದ್ರಿಂದ ನಿಮಗೆ 20-25% ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡ್ಬೋದು. ಈ ಸಾವಯವ ಗೊಬ್ಬರದ ಮೂಲ ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ಮಣ್ಣಿನ ಫಲವತ್ತತೆ ಚೆನ್ನಾಗಿರುತ್ತೆ. ಮಣ್ಣಿನಲ್ಲಿ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಗಳು ಕಾಪಾಡಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಕಾಪಾಡೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇನ್ನು ಮುಂದುವರಿದು ಕಾಂಪೋಸ್ಟ್, ಉದಾಹರಣೆಗೆ ಯಾವುದೇ ನಿಮ್ಮಲ್ಲಿ ಹೆಚ್ಚಿಗೆ ಕೊಳಿತಕ್ಕಂಥ ತ್ಯಾಜ್ಯ ಪದಾರ್ಥಗಳು ಇತ್ತು ಅಂತ ಹೇಳಿದರೆ ಅದನ್ನ ನೀವೇ ನಿಮ್ಮ ಜಮೀನಲ್ಲಿ ನಾಡೆಪ್ ಮೆಥಡ್ಡು ಅಥವಾ ಬೆಂಗಳೂರು ಮೆಥಡ್ಡು ಅಥವಾ ಕೊಯಮತ್ತೂರು ಕಾಂಪೋಸ್ಟಿಂಗ್ ಅಂತ ಇದೆ. ಸೊ ಇನ್ನು ಜಾಪನೀಸ್ ಮೆಥಡ್ಡು ಅಥವಾ ವ್ಯಾಜ್ ಮೆಥಡ್, ಹಲವಾರು ರೀತಿಯಾದಂತಹ ವಿವಿಧ ವಿಧಾನಗಳನ್ನು ಬಳಕೆ ಮಾಡಿಕೊಂಡು ನೀವು ಕಾಂಪೋಸ್ಟನ್ನು ತಯಾರಿಕೆ ಮಾಡಿ ಡಿಕಂಪೋಸರ್ಸ್ ಅಂತ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅಥವಾ ಇತರ ಇಲಾಖೆಯಲ್ಲಿ ಸಿಗುತ್ತೆ, ಬೇಗ ಕಳಿಸ್ತಕ್ಕಂಥ ಸೂಕ್ಷ್ಮಜೀವಿಗಳನ್ನ ಬಳಕೆ ಮಾಡಿ ನೀವು ತ್ವರಿತಗತಿಯಾಗಿ ಕಾಂಪೋಸ್ಟನ್ನು ತಯಾರಿಕೆ ಮಾಡಿ ಜಮೀನಿಗೆ ಬಳಕೆ ಮಾಡಬಹುದು.
1: ಅದು ಒಂದೆರಡು ಉದಾಹರಣೆ ಡಾಕ್ಟ್ರೆ.
2: ಉದಾಹರಣೆ ಅಂತಂದ್ರೆ ನೋಡಿ ಸರ್, ಈಗ ಎರೆಹುಳು ಗೊಬ್ಬರ ಇದೆ. ಸೊ ಎರೆಹುಳು ಗೊಬ್ಬರನ ನೀವು 30-35 ದಿನ ಕಳಿಸಿ, ಅದಾದ ನಂತರ ಎರೆಹುಳನ ಬಿಟ್ಟು ನಿಮಗೆ ಎರೆಹುಳು ಗೊಬ್ಬರ 2-2.5 ತಿಂಗಳಲ್ಲಿ ಗೊಬ್ಬರ ಆಗುತ್ತೆ. ಅಂದ್ರೆ ಒಟ್ಟಾರೆ 95-100 ದಿನದಲ್ಲಿ ನಿಮಗೆ ಉತ್ಕೃಷ್ಟವಾದಂತಹ ಗೊಬ್ಬರ ಆಗುತ್ತೆ. ಇದು ಕಾಂಪೋಸ್ಟಿಂಗ್ಗೆ ಒಂದು ಉದಾಹರಣೆ. ಇಲ್ಲ ನೀವು ಇತರ ವಿಧಾನ ಸರ್ ನಮಗೆ ಬೇಕು ಅಂತ,
1: ಹೌದು,
2: ನಾಡೆಪ್ ಮತ ಅಂತ ಹೇಳ್ಬಿಟ್ಟು ಪದ್ಧತಿ ಇದೆ, ವ್ಯಾಟ್ ಜಾಪನೀಸ್ ಮೆಥಡ್ ಅಂತ ಇದೆ. ಅಂದ್ರೆ ಒಟ್ಟಾರೆ ನಿಮಗೆ ಅನುಕೂಲವಾಗ ರೀತಿನೇ, ಅಲ್ಲಿ ಕಲ್ಲು ಆಗಿರ್ಬೋದು, ಬಿದಿರು ಆಗಿರ್ಬೋದು, ಅಥವಾ ಕಡಿಮೆ ಕಾಸ್ಟ್ ಅಲ್ಲಿ

0: ತಯಾರಿಕೆ ಮಾಡ್ಕೊಂತ ಒಂದು ಗೊಬ್ಬರವನ್ನ ತೊಟ್ಟಿನ ಕಟ್ಟಿಸ್ಕೊಂಡು ಅದಕ್ಕೆ ಕೊಳಿತಕ್ಕಂಥ ಸೂಕ್ಷ್ಮಜೀವಿಗಳ ಮಿಶ್ರಣ ಸಿಗುತ್ತೆ, ಡಿಕಂಪೋಸರ್ಸ್ ಅಂತ ಕರಿತೀವಿ ನಾವು. ಅದನ್ನ 30-35 ದಿನ ಆದ್ಮೇಲೆ ಎರೆಹುಳು ಗೊಬ್ಬರ ಆಗಿರಬಹುದು ಅಥವಾ ಡಿಕಂಪೋಸ್ ಈಗ ಸೂಕ್ಷ್ಮಜೀವಿಗಳ ಮಿಶ್ರಣ ಒಕ್ಕೂಟವನ್ನು ನೀವು ತ್ಯಾಜ್ಯಕ್ಕೆ ನೀಡಿದ್ದೆ ಆದಲ್ಲಿ ನಿಮಗೆ ಒಟ್ಟಾರೆ 3 ತಿಂಗಳಲ್ಲಿ ಉತ್ಕೃಷ್ಟ ಗೊಬ್ಬರವನ್ನು ತೆಗೆದುಕೊಳ್ಬಹುದು ಸರ್.
1: ಇನ್ನೊಂದು, ಈಗ ಬಯೋ ಫರ್ಟಿಲೈಸರ್ ಅಥವಾ ಜೈವಿಕ ಗೊಬ್ಬರ ಅಂತಿದೆಯಲ್ಲ, ಅದೇ ರೀತಿ ನೈಟ್ರೋಜನ್ ಫಿಕ್ಸಿಂಗ್ ಬಯೋ ಫರ್ಟಿಲೈಸರ್, ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ, ಇವು ಕೂಡ ಇದ್ದವಲ್ಲ.
0: ಇನ್ನು ಮುಂದುವರೆದಂತಹ ಈ ಸಾವಯವ ಮೂಲದ ಗೊಬ್ಬರಗಳಲ್ಲಿ ಒಟ್ಟಾರೆ ನಾವು ಸಾರಜನಕ ಸ್ಥಿರೀಕರಣ ಗೊಬ್ಬರಗಳು, ರಂಜಕವನ್ನು ಚಲಿಸತಕ್ಕಂಥ ಗೊಬ್ಬರಗಳು, ಪೊಟ್ಯಾಸಿಯಂನ ಪೂರೈಕೆ ಮಾಡತಕ್ಕಂಥ ಗೊಬ್ಬರಗಳು, ಅದೇ ರೀತಿ ಮೈಕ್ರೋಲೈಸರ್ ಅಥವಾ ಶಿಲೀಂಧ್ರದಿಂದ ಗೊಬ್ಬರಗಳು ಅಂತ ನಾವು ಕರಿತೀವಿ. ಈ ಸಾರಜನಕ ಸ್ಥಿರೀಕರಣ ಗೊಬ್ಬರಗಳು ಅಂತಂದ್ರೆ, ಉದಾಹರಣೆಗೆ ಏಕದಳ ಧಾನ್ಯ ಬೆಳೆಗಳಾಗಿದ್ದಲ್ಲಿ ಅಜೋಟೋಪ್ ಬ್ಯಾಕ್ಟರ್ ಅಜೋಸ್ಪೈರಿಲಮ್ ಅನ್ನ ಬೀಜೋಪಚಾರವಾಗಿ ಬಳಕೆ ಮಾಡಬಹುದು. ಸರ್, ನನಗೆ ಬೀಜೋಪಚಾರ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಕೊಟ್ಟಿಗೆ ಗೊಬ್ಬರ ಜೊತೆ ಅದನ್ನ ಮೌಲ್ಯವರ್ಧನೆ ಮಾಡಿ, ಅಂದ್ರೆ 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ 1 ಕೆಜಿ ಅಜೋಟೋ ಬ್ಯಾಕ್ಟರ್ ಅಥವಾ ಅಜೋಸ್ಪೈರಿಲಮ್ ಈ ಒಂದು ಸೂಕ್ಷ್ಮಜೀವಿಯನ್ನ ನೀವು ಬಿತ್ತನೆಗೆ ಮುಂಚಿತವಾಗಿ ವ್ಯವಸಾಯಕ್ಕೆ ನಾಟಿ ಅಥವಾ ಬಿಚ್ಚನೆಗೆ 10-15 ದಿನ ಮುಂಚಿತವಾಗಿ ಮಣ್ಣಿಗೆ ಸೇರಿಸಿದ್ದಾದಲ್ಲಿ ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನು ಅದು ಮಣ್ಣಿಗೆ ಕೊಡುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನೀವು 25% ಯೂರಿಯಾದ ಪ್ರಮಾಣ ಅಥವಾ ಸಾರಜನಕಯುಕ್ತ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇನ್ನು ಮುಂದುವರಿದು ರಂಜಕ ಕರಗ್ತಕ್ಕಂಥ ಜೀವಾಣುಗಳಿದೆ, ಪ್ರತಿ ವರ್ಷ DAP ಅಥವಾ ಇತರೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸೋದ್ರಿಂದ ರಂಜಕ ಸುಲಭವಾಗಿ ಚಲಿಸೋದಿಲ್ಲ, ಅದು ಮಣ್ಣಲ್ಲಿ ಫಿಕ್ಸ್ ಆಗಿರುತ್ತೆ. ಅದು ಸೊ ಹಾಗಾಗಿ ಆ ಫಿಕ್ಸ್ ಆಗಿರ್ತಕ್ಕಂಥ ಈ ಸ್ಥಿರೀಕರಣಗೊಂಡಿರತಕ್ಕಂಥ ರಂಜಕವನ್ನು, ರಂಜಕ ಇರೋ ಸೂಕ್ಷ್ಮಜೀವಿಯನ್ನು ನಾವು ಮಣ್ಣಿಗೆ ಸೇರಿಸಿದಾಗ ಆ ಸೂಕ್ಷ್ಮಜೀವಿ ರಂಜಕವನ್ನು ಸುಲಭವಾಗಿ ಬೆಳೆಗೆ ಸಿಗೋ ರೀತಿ ಕನ್ವರ್ಟ್ ಮಾಡುತ್ತೆ. ಸೊ ಅಂಥ ಸಂದರ್ಭದಲ್ಲಿ ರೈತರು 20-50% ರಂಜಕವನ್ನು ಕಡಿಮೆ ಕೊಡಬಹುದು. ಈಗ ಉದಾಹರಣೆ ಹೇಳ್ತೀನಿ ನೋಡಿ, ನೀವು DAP ಗೊಬ್ಬರವನ್ನು ಕೊಡಬೇಕು ಅಂದರೆ 50 ಕೆಜಿ ಮೂಟೆ DAP 2400 2500 ಈಗ ಪ್ರಸಕ್ತ ದರ ಇರ್ಬೋದು, ರೇಟ್ ಇದೆ. ನೀವು DAP 2 ಚೀಲ ಕೊಡೋ ಬದಲು ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿ ನಿಮ್ಮ ಮಣ್ಣಲ್ಲಿ DAP ಅಧಿಕವಾಗಿತ್ತು ಅಂದರೆ 100 ಕೆಜಿ ಬದಲು ನೀವು 40 ಅಥವಾ 50 ಕೆಜಿ ಕೊಟ್ಟರೆ ಸಾಕಾಗುತ್ತೆ. ಅದರ ಜೊತೆಗೆ ಕೊಟ್ಟಿಗೆ ಗೊಬ್ಬರದಲ್ಲಿ ನೀವು PSB ಅಂತ ಕರಿತೀವಿ ನಾವು, ರಂಜಕ ಕರಗಿಸೋ ಜೀವಾಣುವನ್ನು ಕೊಟ್ಟರೆ 25% ರಂಜಕ ಕೊಟ್ಟರು ಸಾಕಾಗುತ್ತೆ ನಿಮಗೆ. ಸೊ ಇದು ಈ ಪರ್ಯಾಯ ಗೊಬ್ಬರಗಳಲ್ಲಿ ಬಳಕೆ ಮಾಡತಕ್ಕಂಥ ಬುದ್ಧಿವಂತಿಕೆ. ಅದರ ಜೊತೆಗೆ ಪೊಟ್ಯಾಸಿಯಂ ಚಲನವಲನಗೊಳಿಸತಕ್ಕಂಥ ಬ್ಯಾಕ್ಟೀರಿಯಾವನ್ನು ಕೂಡ ಕೊಡಬಹುದು. ಸೊ ಇದರಿಂದ ಮಣ್ಣಲ್ಲಿ 20-30 ಕೆಜಿ 1 ಹೆಕ್ಟೇರ್ಗೆ ಪೊಟ್ಯಾಸಿಯಂನ ಸ್ಥಿರೀಕರಣ ಮಾಡತಕ್ಕಂಥ ಅನುಕೂಲ ಅಥವಾ ಅವಕಾಶ ಇರುತ್ತೆ ಸರ್.
1: ಈಗ ಹಸಿರೆಲೆ ಗೊಬ್ಬರ ಮತ್ತೆ ಹೊದಿಕೆ ಬೆಳೆ ಅಂತಾರಲ್ಲ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್.
0: ನೋಡಿ, ನಾವು ಪರ್ಯಾಯ ಮೂಲದ ಚರ್ಚೆ ಮಾಡ್ತಿರೋದ್ರಿಂದ ಹಸಿರೆಲೆ ಗೊಬ್ಬರಗಳು ಕೂಡ ಪರ್ಯಾಯ ಮೂಲ, ಯಾಕಂದ್ರೆ ಇದ್ಯಾವುದು ಸಿಂಥೆಟಿಕ್ ಅಲ್ಲ, ಇದೆಲ್ಲ ಸಾವಯವ ಮೂಲದ್ದಾಗಿರುತ್ತೆ,
1: ಭೂಮಿ ಸೇರ್ಕೊಳ್ಳುವಂಥದ್ದೇ.
0: ಇತ್ತೀಚಿನ ದಿನಗಳಲ್ಲಿ ಜನ ಹೆಚ್ಚಿಗೆ ದನ ಕರುಗಳನ್ನ ಕಟ್ಟಿರೋದಿಲ್ಲ.
1: ಹೌದು.
0: ಸೊ ಅಂತ ಸಂದರ್ಭದಲ್ಲಿ ದನ ಕರು ಇಲ್ಲ ಅಂತಂದ್ರೆ ನೀವು ಹಸಿರೆಲೆ ಗೊಬ್ಬರವನ್ನ ನೀವೇ ಮಳೆ ಬಂದಾಗ ಪೂರ್ವ ಮುಂಗಾರಿನಲ್ಲಿ ಉಳುಮೆ ಮಾಡಿ ಚೆಲ್ಬಿಟ್ಟು ಅದಾದ ನಂತರ 40-45 ದಿನ ಬಿಟ್ಟರೆ ನೀವು ಹೂವಾಡೋ ಅಂತಕ್ಕೆ ಬರುತ್ತೆ. ಸೊ ಪೂರ್ವ ಮುಂಗಾರು ಮಳೆನಲ್ಲಿ ಉದಾಹರಣೆಗೆ ಅಲಸಂದೆ, ಡಯಂಚ, ಸೊ ಅಪಸೆಣಬು ಈ ರೀತಿ ದ್ವಿದಳ ಧಾನ್ಯ ಬೆಳೆಗಳನ್ನ ನೀವು ಬೆಳೆದಿದ್ದೆ ಆದಲ್ಲಿ 35-45 ದಿನ ಏನಿದೆ ಅಲ್ಲಿ ಕಟಾವು ಹಂತ, ಅದನ್ನ ನೀವು ಮಣ್ಣಿಗೆ ಸೇರಿಸಬೇಕು. ಉದಾಹರಣೆ ರೋಟೋವೇಟರ್ ಅಥವಾ ಕಲ್ಟಿವೇಟರ್ ಹೊಡೆದು ನೀವು ಮಣ್ಣಿಗೆ ಸೇರಿಸಿದ್ದೆ ಆದ್ರೆ, ಸೊ ಅದರಿಂದನೂ ಕೂಡ ಸುಮಾರು ನೈಟ್ರೋಜನ್ನು, ಫಾಸ್ಫರಸ್, ಪೊಟ್ಯಾಸಿಯಮು ಇತರೆ ಪೋಷಕಾಂಶಗಳು ಮಣ್ಣಿಗೆ ಸೇರುತ್ತೆ. ಯಾವಾಗ ನಿಮಗೆ ಕೊಟ್ಟಿಗೆ ಗೊಬ್ಬರ ಹಾಕೋದಕ್ಕೆ ನಮಗೆ ಅವಕಾಶ ಇಲ್ಲ ಅಂತ ಸಂದರ್ಭದಲ್ಲಿ, ಒಂದು ಕೇಸ್ ನೀವು ಕೊಟ್ಟಿಗೆ ಗೊಬ್ಬರ ಜೊತೆಗೂ ಕೂಡ ನೀವು ಹಾಕ್ಬೋದು. ಇದಾದ ನಂತರ ಕೊಟ್ಟಿಗೆ ಗೊಬ್ಬರ ಹಾಕಿ 15 ದಿನ ಬಿಟ್ಟರೆ ಅದು ಕೊಳತು ಮಣ್ಣಿನಲ್ಲಿ ಪೋಷಕಾಂಶವನ್ನು ಪೂರೈಕೆ ಮಾಡುತ್ತೆ.
1: ಹಸಿರೆಲೆ ಗೊಬ್ಬರದ ಬೆಳೆಗಳು ಅಂತೇವಲ್ಲ, ಅವುಗಳ ಬಗ್ಗೆ ಹೇಳಿ.
0: ಈ ಹಸಿರೆಲೆ ಗೊಬ್ಬರದಲ್ಲಿ 2 ವಿಧವಾದಂತಹ ಹಸಿರೆಲೆ ಗೊಬ್ಬರಗಳಿರುತ್ತೆ. ಒಂದು ಸ್ಥಳದಲ್ಲೇ ಬೆಳೆದ್ಬಿಟ್ಟು ಅದನ್ನ ನಾವು ಮಣ್ಣಿಗೆ ಸೇರಿಸತಕ್ಕಂಥದ್ದು, ಇನ್ನು ಎರಡನೆಯದು ಗ್ರೀನ್ ಮ್ಯಾನ್ಯೂರಿಂಗ್ ಎಕ್ಸಿಟ್ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲೋ ಹಸಿರೆಲೆ ಗೊಬ್ಬರ ಬೆಳೆದಿರುತ್ತೆ ಅದನ್ನ ತಂದು ನಮ್ಮ ಜಮೀನಿನಲ್ಲಿ ಹಾಕ್ತಕ್ಕಂಥದ್ದು. ಉದಾಹರಣೆಗೆ ಎಲ್ಲ ನಮ್ಮ ಗ್ರಾಮಗಳಲ್ಲಿ ಎಲ್ಲರೂ ರೈತರು ಹೊಂಗೆ ಇರ್ಬೋದು, ಯುಪಟೋರಿಯಂ ಇರ್ಬೋದು, ಲಂಟಾನ ಇರ್ಬೋದು, ಅದೇ ರೀತಿ ಎಕ್ಕೆ ಗಿಡನ ಈ ಬೆಟ್ಟ ಗುಡ್ಡದಿಂದ ಕಡ್ಕೊಂಬಂದು ಅಥವಾ ಬದುವಿನಲ್ಲಿದ್ರೆ ಗ್ಲಿಡ್ಸಿಡಿಯಾ ಇಂಥದನ್ನ ತಂದು ಭತ್ತದ ಗದ್ದೆಗೆ ಹಾಕಿ ಅದನ್ನ ಉಳುಮೆ ಮಾಡ್ತಾ ಇದ್ರು. ಸೊ ಇದು ಗ್ರೀನ್ ಮ್ಯಾನ್ಯೂರ್ ಎಕ್ಸಿಟ್ ಅಂತ ಕರಿತೀವಿ, ಬೇರೆ ಕಡೆಯಿಂದ ಸಿರಿಲು ಗೊಬ್ಬರನ ತಂದು ನಮ್ಮ ಜಮೀನಿಗೆ ಸೇರಿಸತಕ್ಕಂಥದ್ದು. ಇನ್ನೊಂದು ನಾನು ಈ ಹಿಂದೆ ಹೇಳಿದಾಗೆ ಅಲ್ಲೇ ಬೆಳೆದ್ಬಿಟ್ಟು ಅದನ್ನ 35-40 ದಿನದಲ್ಲಿ ಕಟಾವು ಮಾಡಿ ಅದೇ ಮಣ್ಣಲ್ಲಿ ಸೇರಿಸ್ತಾರೆ.
1: ಇನ್ನೊಂದು ಡಾಕ್ಟರ್, ಈಗ ಸಮುದ್ರ ಕಳೆ ಸಾರಗಳು ಮತ್ತೆ ಪಾಚಿ ಗೊಬ್ಬರಗಳು ಅಂತ ಹೇಳ್ತೇವಲ್ಲ, ಇದ್ರ ಬಗ್ಗೆ ಹೇಳಿ.
0: ಇತ್ತೀಚಿನ ದಿನಗಳಲ್ಲಿ ಹಲವು ಮಾರ್ಕೆಟಲ್ಲಿ ನಿಮಗೆ ಸೀವೀಡ್ ಎಕ್ಸ್ಟ್ರಾಕ್ಟ್ಸ್ ಅಂತ ಸಿಗುತ್ತೆ. ಸೊ ಅದೇ ರೀತಿ ಆಲ್ಗಲ್ ಫರ್ಟಿಲೈಸರ್

0: ಸಂತಾನ ಕೂಡ ಸಿಗುತ್ತೆ. ಸೊ ಇವು ಪೋಷಕಾಂಶಗಳ ಜೊತೆಗೆ ಸಸ್ಯ ಪ್ರಚೋದಕಗಳನ್ನು ಒಳಗೊಂಡಿರುತ್ತೆ. ಸೊ ಸಾಮಾನ್ಯವಾಗಿ ಸಾವಯವ ಮೂಲದ ಆಮ್ಲಗಳು ಉತ್ಪತ್ತಿಯಾಗಿ ಅವು ಸಸ್ಯ ಪ್ರಚೋದಕನಿಗೆ ಅಂದರೆ ಬೆಳವಣಿಗೆ ಅಧಿಕವಾಗಿರೋದಕ್ಕೆ ಅಥವಾ ಹೆಚ್ಚಿಗೆ ಹೂವು ಬಿಡೋದಕ್ಕೆ ಅನುಕೂಲ ಮಾಡಿಕೊಳ್ತಕ್ಕಂಥದ್ದು ಈ ಸೀವೀಡ್ಸ್ ಅಂದರೆ ಸಮುದ್ರ ಕಳೆಯ ಸಾರ ಅಥವಾ ಪಾಚಿ ಗೊಬ್ಬರಗಳು ಅಂತ ನಾವು ಕರಿತೀವಿ. ಸೊ ಇಲ್ಲಿ ನಾವು ಇವುಗಳನ್ನು ಕೊಡೋದ್ರಿಂದ ಸಾಮಾನ್ಯವಾಗಿ ಸಸ್ಯದಲ್ಲಿ ನಡೀತಕ್ಕಂಥ ಕ್ರಿಯೆಗಳು ಅಂದರೆ ಉತ್ಕೃಷ್ಟಗೊಂದು ಹೆಚ್ಚಾಗ್ಬಿಟ್ಟು ಅಲ್ಲಿ ಹಲವಾರು ಆಮ್ಲಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಆಮ್ಲಗಳು ಸುಲಭವಾಗಿ ಪೋಷಕಾಂಶಗಳು ಬೆಳೆಗೆ ಸಿಗೋ ರೀತಿ ಪರಿವರ್ತನೆ ಮಾಡಿಕೊಡುತ್ತೆ. ಸೊ ಒಟ್ಟಾರೆ ಇನ್ನು ನಾವು ಈ ಸಮುದ್ರ ಕಳೆಗಳನ್ನ ಬಳಸೋದ್ರಿಂದ ಬೆಳೆಗಳಲ್ಲಿ ರೋಗ ನಿರೋಧಕತೆ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಬೋದು. ಒಂದು ವೇಳೆ ಶೇಖರಣಾ ಅವಧಿಯನ್ನು ಕೂಡ ನಾವು ಅಧಿಕ ಮಾಡತಕ್ಕಂಥ ಅನುಕೂಲನೂ ಕೂಡ ಇರುತ್ತೆ. ಸೊ ಇದನ್ನು ನಾವು ಬೀಜೋಪಚಾರವಾಗಿ ಶಿಫಾರಸು ಮಾಡ್ತೀವಿ ಅಥವಾ ಮಣ್ಣಿಗೆ ನೀರಾವರಿ ನೀರು ಮುಖಾಂತರ ರಸಾವರಿ ಪದ್ಧತಿಯಲ್ಲೂ ಕೂಡ ಪೂರೈಕೆ ಮಾಡಬೇಕಾಗತ್ತೆ. ಅಂದರೆ ನಾವು ಇದನ್ನು ಪೂರೈಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲೆಗಳ ಮೇಲೆ ಸಿಂಪರಣೆ ಮಾಡ್ಬೋದು. ಉದಾಹರಣೆಗೆ ಯಾವುದೇ ಬೆಳೆಗಳಾಗಿರಲಿ 2-5 ml 1 L ಗೆ ಸಿಂಪರಣೆ ಮಾಡಿದ್ರೆ ಕಡಲಕಳೆಗಳನ್ನ ಸಾಕಾಗುತ್ತೆ ಇತರೆ ಶಿಫಾರಸಿದ ಗೊಬ್ಬರಗಳ ಜೊತೆಗೆ.
1: ಡಾಕ್ಟರ್, ಇನ್ನೊಂದು ಈಗ ಜೈವಿಕ ಇದ್ಲು ಅಂತೇವಲ್ಲ ಬಯೋಚಾರ್, ಇದು ಯಾವ ಪ್ರಮಾಣದಲ್ಲಿ ನಾವು ಉಪಯೋಗಿಸಬೇಕಾಗುತ್ತೆ?
0: ಈ ಜೈವಿಕ ಇದ್ದಿಲು ಅಂತಂದ್ರೆ ಇದ್ದಿಲಿಗೂ ಜೈವಿಕ ಇದ್ದಿಲಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಜೈವಿಕ ಇದ್ದಿಲು ಅಂತಂದ್ರೆ ಹಲವಾರು ರೀತಿಯಲ್ಲಿ ಜೈವಿಕ ಇದ್ದಲನ್ನ ತಯಾರಿಕೆ ಮಾಡ್ಕೊಳ್ಬಹುದು. ನಮ್ಮ ವಿಶ್ವವಿದ್ಯಾನಿಲಯದ ವತಿಯಿಂದ ನಾವು ಸುಮಾರು 10 ಜಿಲ್ಲೆನಲ್ಲಿ ಜೈವಿಕ ಇದ್ದಲನ್ನ ಏನೋ ಡ್ರಮ್ ತಯಾರಿಕೆ ಮಾಡಿ ನಾವೇ ಒಂದು ಡಿಸೈನ್ ಮಾಡಿಬಿಟ್ಟು ಅದನ್ನ ಹಲವು 5 ರೈತರುಗಳಿಗೆ ಕೊಡ್ತಾ ಇದ್ದೀವಿ. ಅಂದ್ರೆ ಕಂಟ್ರೋಲ್ಡ್ ಕಂಡೀಷನ್ ಪೈರಾಲಿಸಿಸ್ ಕ್ರಿಯೆ ಅಂತ ನಾವು ಕರಿತೀವಿ. ಕಂಟ್ರೋಲ್ಡ್ ಕಂಡೀಷನ್ಸ್ ಅಲ್ಲಿ ನಾವು ಸುಮಾರು ಹಲವಾರು ತ್ಯಾಜ್ಯಗಳನ್ನ ಬಳಕೆ ಮಾಡುವುದಿಲ್ಲ. ಯಾವುದೇ ಮರಗಳ ಟೊಂಗೆ ಆಗಿರ್ಬೋದು, ವಿವಿಧ ಬೆಳೆಗಳ ಉಳಿಕೆಗಳು ಅಥವಾ ಶೇಷಗಳು ಅಂತ ನಾವು ಹೆಂಗೆ ಕರಿತೀವಿ, ಅದನ್ನ ಕಂಟ್ರೋಲ್ಡ್ ಕಂಡೀಷನ್ಸ್ ಅಲ್ಲಿ ಆಮ್ಲಜನಕ ರಹಿತವಾಗಿ ನಾವು ನಿಧಾನವಾಗಿ ಹೀಟ್ ಮಾಡಬೇಕಾಗುತ್ತೆ. ಅದಾದ ನಂತರ ಅಲ್ಲಿ ನಾವು ಬೇಯಿಸ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಉರಿಸ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇಂಗಾಲದ ಡೈಆಕ್ಸೈಡ್ ಆಗಿ ವಾತಾವರಣಕ್ಕೆ ಹೋದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗುತ್ತೆ. ಸೊ ಇಲ್ಲಿ ನಾವು ಕಂಟ್ರೋಲ್ಡ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್ ಅಲ್ಲಿ ನಾವು ಪೈರಾಲಿಸಿಸ್ ಕ್ರಿಯೆಯ ಮುಖಾಂತರ ನಾವು ಮಾಡೋದ್ರಿಂದ ಇಂಗಾಲ ಸ್ಥಿರೀಕರಣವಾಗಿ ಆ ಇದ್ದಿಲಿನಲ್ಲಿ ಇಂಗಾಲದ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಅದನ್ನು ಕೂಡ ಅದನ್ನ ಪುಡಿ ಮಾಡಿ ಅದಾದ ನಂತರ ಜೈವಿಕ ಇದ್ದಲ್ನ ಭೂಮಿಗೆ ಬಳಸಿದ್ರೆ ಭೂಮಿನಲ್ಲಿ ನೀರು ಹಿಡಿದಿಟ್ಕೊಳ್ಳೋದು, ಪೋಷಕಾಂಶ ಹಿಡಿದಿಟ್ಕೊಳ್ಳೋದು ಪ್ರಮಾಣ ಜಾಸ್ತಿ ಆಗುತ್ತೆ. ರೈತರು ತಾವೇ ನಿಮ್ಮ ಜಮೀನಿನಲ್ಲಿ ಮಾಡ್ಕೊಳ್ಬಾರದು. ಒಂದು ಡ್ರಮ್ ಕಾಂಪೋಸ್ಟ್ ಡ್ರಮ್ ಮಾಡಬೇಕು ಅಂದ್ರೆ ನಿಮಗೆ ನಿಮ್ಮ ಮಟ್ಟದಲ್ಲಿ 3,000-4,000 ಖರ್ಚಾಗುತ್ತೆ. ಮಾರ್ಕೆಟಿಂದ ನೀವು ತಗೊಂಡ್ಬರ್ತೀರ ಅಂತಂದ್ರೆ 20-25 kg ಬಯೋಚಾರ್ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ 8-9,000 ಕಾಸ್ಟ್ ಆಗ್ತಕ್ಕಂಥ ಡ್ರಮ್ ಅನ್ನ ಸಿಗುತ್ತೆ.
1: ಅದಕ್ಕಾಗಿ ಈಗ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳಿಗೆ ಅದು ಒಂದು ಉಳಿಯಕ್ಕೆ ಜಾಗನೂ ಕೊಡುತ್ತೆ.
0: ಖಂಡಿತ ಇಲ್ಲ.
1: ಇದೇ ರೀತಿ ಈಗ ಇದರಲ್ಲಿ ಅನೇಕ ವಿಧ ಇರಬೇಕಲ್ಲ, ವಿಧಗಳು ಮತ್ತು ಕಚ್ಚಾ ಪದಾರ್ಥಗಳನ್ನು ನಾವು ಯಾವ ಥರ ಬಳಸಬೇಕಾಗುತ್ತೆ?
0: ಅಂದರೆ ಇಲ್ಲಿ ವಿವಿಧ ಫೀಡ್ ಸ್ಟಾಕ್ ಅಥವಾ ನಾವು ಕಚ್ಚಾ ಪದಾರ್ಥಗಳಂತ ನಾವೇನು ಕರಿತೀವಿ, ಪೈರಾಲಿಸಿಸ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು 300 ಡಿಗ್ರಿ 100 ಡಿಗ್ರಿ 500-600 ಡಿಗ್ರಿನಲ್ಲಿ ನೀವು ಮಾಡ್ಬೋದು. ಈಗ ಉದಾಹರಣೆಗೆ ಮರದ ಚೂರುಗಳು ಅಥವಾ ಇನ್ನು ಯಾವುದೇ ವ್ಯವಸಾಯದ ತ್ಯಾಜ್ಯಗಳು, ಮರಗಳ ತೊಂಗೆ ಆಗಿರ್ಬೋದು, ಭತ್ತದ ಒಟ್ಟು ಆಗಿರ್ಬೋದು, ಮೆಕ್ಕೆಜೋಳದ ದಿಂಡು ಆಗಿರ್ಬೋದು, ತೊಗರಿನ ದಿಂಡು ಆಗಿರ್ಬೋದು, ಸೊ ಈ ರೀತಿಯಾಗಿ
1: ಪ್ರಾಣಿಗಳ ಮೂಳೆಯನ್ನು
0: ಕೂಡ ನಾವು ಇಲ್ಲಿ ಬಳಸಬಹುದು. ತೆಂಗಿನ ನಾರು, ತೆಂಗಿನ ಚಿಪ್ಪು, ಸೂರ್ಯಕಾಂತಿ ಹೊಟ್ಟು ಇರುತ್ತಲ್ಲ ಅದನ್ನು ಕೂಡ ಬಳಕೆ ಮಾಡಬಹುದು. ಡ್ರಮ್ ಅಲ್ಲಿ ಹಾಕಿ ಅದನ್ನ ಸುಮಾರು 4-5 ಗಂಟೆ ಕಾಲ ನಾವು ಉರಿಸಿ ಕಡಿಮೆ ಆಕ್ಸಿಜನ್ ಪೈರಾಲಿಸಿಸ್ ಕ್ರಿಯೆ ಅಂತ ನಾವು ಕರಿತೀವಿ. ಸೊ ಆ ರೀತಿ ನಾವು 400-600 ಡಿಗ್ರಿ ಟೆಂಪರೇಚರ್ ಅಲ್ಲಿ ನಾವು ಅದನ್ನ ಬಯಸಿದಾಗ ಅಂತ ಸಂದರ್ಭದಲ್ಲಿ ಅದು ಬಯೋ ಇದ್ದಲಾಗಿ ಪರಿವರ್ತನೆ ಆಗುತ್ತೆ. ಸೊ ಒಟ್ಟಾರೆ ನಾವು ಬಯೋಚಾರ್ ಜೈವಿಕ ಇದ್ದಲನ್ನ ಮಣ್ಣಿಗೆ ಸೇರಿಸೋದ್ರಿಂದ ಹೆಚ್ಚಿನ ಇಂಗಾಲವನ್ನ ನಾವು ಮಣ್ಣಿಗೆ ಸೇರಿಸಿದಂಗೆ ಆಗುತ್ತೆ. ಇದೇ ಅತ್ಯಂತ ಅನುಕೂಲ.
1: ಡಾಕ್ಟರ್ ವೀರನಾಗಪ್ಪ ಅವರೇ, ಈಗ ಖನಿಜ ಮತ್ತು ಕಲ್ಲು ಆಧಾರಿತ ರಸಗೊಬ್ಬರಗಳು ಅಂತೇವಲ್ಲ, ಇದ್ರ ಬಗ್ಗೆ ಹೇಳಿ, ಇದರಲ್ಲಿ ಏನೇನು ಬರ್ತದೆ
0: ನೋಡಿ. ಈಗ ನಾವು ಪರ್ಯಾಯ ಗೊಬ್ಬರಗಳ ಮುಂದುವರಿದ ಭಾಗವಾಗಿ ಮಿನರಲ್ ಮತ್ತು ರಾಕ್ ಬೇಸ್ಡ್ ಫರ್ಟಿಲೈಸರ್ ಅಂತ ತಾವು ಇಲ್ಲಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ. ಈಗಾಗಲೇ ನಾವು ಸಿಂಥೆಟಿಕ್ಸ್ ಇಲ್ಲಿಲ್ಲ ಅಂತ ಹೇಳಿದೆ. ಅಂಥ ಸಂದರ್ಭದಲ್ಲಿ ಆ ಪರ್ಯಾಯ ಮೂಲವಾಗಿ ಯಾವ ಪೋಷಕಾಂಶ ವಿವಿಧ ಮಿನರಲ್ಸ್ ಖನಿಜಗಳಿಂದ ಸಿಗುತ್ತೆ ಅನ್ನೋದನ್ನ ನೋಡ್ತೀವಿ. ಸೊ ಅದಕ್ಕೆ ಉದಾಹರಣೆ ರಾಕ್ ಫಾಸ್ಫೇಟ್ ಇದೆ. ಅದೇ ರೀತಿ ಪೊಟ್ಯಾಸಿಯಂ ಹೊಂದಿರತಕ್ಕಂಥ ಖನಿಜಗಳಲ್ಲಿ ಮೈಕಾ ಇದೆ, ಗ್ಲಾಕೋನೈಟ್ ಇದೆ, ಫೆಲ್ಡ್ಸ್ಪಾರ್ ಇದೆ ಅಥವಾ ಲ್ಯೂಸೈಟ್. ಸೊ ಒಟ್ಟಾರೆ ಇಂತಹ ಖನಿಜಗಳಲ್ಲಿ ವಿವಿಧ ಪ್ರಮಾಣದಲ್ಲಿ ಪೋಷಕಾಂಶಗಳು ಇರುತ್ತೆ. ಈಗ ರಾಕ್ ಫಾಸ್ಫೇಟ್ ನಾವು ತೆಗೆದುಕೊಂಡಿದ್ದೆ ಆದಲ್ಲಿ ಇದರಲ್ಲಿ 20-40% ಅಪಟೈಟ್ ಅಂತ ಖನಿಜ ಇರುತ್ತೆ. ಸೊ ಅದರಲ್ಲಿ ಅಷ್ಟು ರಂಜಕ ಶಿಲಾರಂಜಕ ಮೂಲದಲ್ಲಿ ಇರೋದ್ರಿಂದ ಇದನ್ನು ಕೂಡ ನಾವು ಬೆಳೆಗಳಿಗೆ ಅಥವಾ ಮಣ್ಣಿಗೆ ಸೇರಿಸೋದ್ರಿಂದ ರಂಜಕವನ್ನು ನಾವು ಬೆಳೆಗಳಿಗೆ ಪೂರೈಕೆ ಮಾಡಿದಂಗಾಗುತ್ತೆ. ಇನ್ನು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಹೊಂದಿರತಕ್ಕಂಥ ಡೊಲೊಮೈಟ್ ಆಗಿರ್ಬೋದು, ಕಾರ್ಬೊನೇಟ್, ಬೈಕಾರ್ಬೊನೇಟು, ಸೊ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಈ ಟ್ರೇಸ್ ಮಿನರಲ್ ಅಮೆಂಡ್ಮೆಂಟ್ಸ್ ಅಂತ ನಾವು ಕರಿತೀವಿ, ಜಿಂಕ್ ಸಲ್ಫೇಟೋ, ಮ್ಯಾಗ್ನೀಷಿಯಂ ಸಲ್ಫೇಟೋ, ಮ್ಯಾಂಗನೀಸ್ ಸಲ್ಫೇಟೋ, ಮಾಲಿಬ್ಡಿನಮ್, ಇಂತಹ ಸೂಕ್ಷ್ಮ ಪೋಷಕಾಂಶ ಹೊಂದಿರತಕ್ಕಂಥ ನಿಧಾನವಾಗಿ ಪೋಷಕಾಂಶವನ್ನು ಬಿಡುಗಡೆ ಮಾಡಿರತಕ್ಕಂಥ ರಸಗೊಬ್ಬರಗಳ ಮೂಲಗಳು, ಉದಾಹರಣೆಗೆ ಇ ಡಿ ಟಿ ಎ ಮೂಲದ್ದಾಗಿರ್ಬೋದು ಅಥವಾ ಡಿ ಟಿ ಪಿ ಎ ಸಂಕೀರ್ಣಗಳನ್ನು ಹೊಂದಿರತಕ್ಕಂಥ ಗೊಬ್ಬರಗಳನ್ನ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಸೊ ಆ ಪೋಷಕಾಂಶಗಳು ಬೆಳೆಗೆ ಸುಲಭವಾಗಿ ಸಿಗೋ ರೀತಿ ಅನುಕೂಲ ಮಾಡಿಕೊಡುತ್ತೆ.
1: ಹಾಗೆ ಕೈಗಾರಿಕೆಯಲ್ಲಿ ಬರುತ್ತಲ್ಲ ಉಪ ಉತ್ಪನ್ನಗಳು, ಅದನ್ನು ಕೂಡ ಉಪಯೋಗಿಸ್ಬೋದಾ?
0: ಖಂಡಿತವಾಗಲೂ ಹಲವಾರು ಕೃಷಿಗೆ ಆಧಾರಿತ ಹಾಗೂ ಕೃಷಿಗೆ ಮೂಲದಲ್ಲಿ ನಾವು ಹಲವಾರು ಕೈಗಾರಿಕಾ ತ್ಯಾಜ್ಯಗಳನ್ನ ಇಲ್ಲಿ ಬಳಕೆ ಮಾಡಬಹುದಾಗಿದೆ. ಉದಾಹರಣೆಗೆ ಕಬ್ಬಿನ ಫ್ಯಾಕ್ಟ್ರಿನಲ್ಲಿ ಮೊಲಾಸಸ್ ಅಂತ ನಾವು ಏನು ಕರಿತೀವಿ ಅದನ್ನು ಬಳಕೆ ಮಾಡಬಹುದು, ಅಥವಾ ಭತ್ತದ ಇಂಡಸ್ಟ್ರಿನಲ್ಲಿ ಈ ಸಿಲಿಕಾನ್ ವೇಸ್ಟ್ ಅಂತ ನಾವು ಕರಿತೀವಿ ಅದನ್ನು ಕೂಡ ಇಲ್ಲಿ ಬಳಕೆ ಮಾಡಬಹುದು. ಸೊ ಒಟ್ಟಾರೆ ಈ ಹತ್ತಿ ಇರುತ್ತಲ್ಲ ಆ ಇಂಡಸ್ಟ್ರಿನಲ್ಲೂ ಕೂಡ ವೇಸ್ಟನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಇನ್ನು ಬೇಸಿಕ್ ಸ್ಲ್ಯಾಗ್ ಅನ್ನು ಕೂಡ ಆಮ್ಲೀಯ ಮಣ್ಣಿಗೆ ಬಳಕೆ ಮಾಡಲಾಗುತ್ತೆ, ಫ್ಲೈ ಆಶ್ ಅನ್ನು ಕೂಡ ಬಳಕೆ ಮಾಡಲಾಗುತ್ತೆ. ಸೊ ಒಟ್ಟಾರೆ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ಕೈಗಾರಿಕಾ ಉತ್ಪನ್ನಗಳನ್ನು ಕೂಡ ನಾವು ವ್ಯವಸಾಯಕ್ಕೆ ಬಳಕೆ ಮಾಡಬಹುದು ಮಣ್ಣಿಗೆ ಅನುಗುಣವಾಗಿ.
1: ಡಾಕ್ಟರ್, ಈಗ ಒಳಚರಂಡಿ ಕೆಸರು ಅಥವಾ ಬಯೋ ಸೊಲಿಡ್ಸ್ ಅಂತ ಹೇಳ್ತಾವಲ್ಲ, ಇದನ್ನು ಬಳಸ್ಬೋದಾ? ಯಾಕಂದರೆ ಇವು ಅತಿ ಸೂಕ್ಷ್ಮ ಆಗಿರ್ತವೆ, ಇದರಲ್ಲಿ ವಿಷಯುಕ್ತ ವಸ್ತುಗಳು ಇರ್ಬೋದು.
0: ಖಂಡಿತವಾಗಲೂ ಈ ಒಳಚರಂಡಿ ಅಥವಾ ಬಯೋಸಾಲಿಡ್ಸ್ ಮೂಲದಲ್ಲಿರ್ತಕ್ಕಂಥ ಗೊಬ್ಬರಗಳನ್ನ ನಾವು ವ್ಯವಸಾಯಕ್ಕೆ ಬಳಕೆ ಮಾಡಬಹುದು. ಬಳಸೋದಕ್ಕಿಂತ ಮುಂಚೆ ಅದರಲ್ಲಿ ಭಾರಲೋಹಗಳ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ತಿಳಿದುಕೊಂಡು ಬಳಕೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಸೊ ಇದರಲ್ಲಿ ಸುಮಾರು 5% ಸಾರಜನಕ ಇರುತ್ತೆ, ಅಂದರೆ ನಾರ್ಮಲ್ ಸಾವಯವ ಗೊಬ್ಬರಗಳಿಗಿಂತ ಹೆಚ್ಚಿನ ಒಂದು ಪೋಷಕಾಂಶಗಳ ಮೂಲದಿರುತ್ತೆ, ಅದರ ಜೊತೆಗೆ ಭಾರಲೋಹಗಳಿರುತ್ತೆ. ಸೊ ಹಾಗಾಗಿ ಸೊ ಒಳಚರಂಡಿಯ ಕೆಸರು ಅಥವಾ ಬಯೋಸಾಲಿಡ್ಸನ್ನು ಅದರಲ್ಲಿ ಕ್ಲಾಸಸ್ ಇರುತ್ತೆ, ಕ್ಲಾಸ್ ಎ ಇರ್ಬೋದು ಮತ್ತು ಬಿ ಅಂತ ಹೇಳ್ಬಿಟ್ಟು ಸುಮಾರು ವಿವಿಧ ರೀತಿಯಲ್ಲಿರುತ್ತೆ. ಒಂದು ಸಾರಿ ಬಳಕೆಗೆ ಮುನ್ನ ಈ ಉದಾಹರಣೆಯಲ್ಲಿ ನಾವು ಕೆಲವು ಭಾರಲೋಹ ಅಂತ ಹೇಳ್ತಾ ಇದ್ದೆ, ಸೀಸ, ಪಾದರಸ ಅಥವಾ ಕ್ಯಾಡ್ಮಿಯಂ ಕಂಟೆಂಟನ್ನು ನೋಡಿಕೊಂಡು ಬಳಕೆ ಮಾಡಬೇಕಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇದನ್ನು ಇನ್ನೂ ತ್ಯಾಜ್ಯ ಮೀನು ಆಗಿರ್ಬೋದು, ಬೋನ್ ಸ್ಲಾಟರ್ ಹೌಸ್ ಮೂಳೆ ಪುಡಿ ಆಗಿರ್ಬೋದು, ಸೊ ಅದ್ರ ಜೊತೆಗೆ ಇನ್ನು ಈಗ ಆಲ್ರೆಡಿ ನಾನು ಹೇಳಿದಂಗೆ ಕಬ್ಬಿನ ಕಾರ್ಖಾನೆಯ ತ್ಯಾಜ್ಯಗಳನ್ನು ಕೂಡ ನಾವು ಇಲ್ಲಿ ಬಳಕೆ ಮಾಡೋದಕ್ಕೆ ಹೇಳ್ತೀವಿ. ಇನ್ನು ಮರದ ಬೂದಿ, ಬೂದಿಯನ್ನು ಕೂಡ ಬಳಕೆ ಮಾಡಬಹುದು. ಬೂದಿನಲ್ಲಿ ಜಾಸ್ತಿ ಪೊಟಾಷಿಯಂ ಮತ್ತೆ ಸಿಲಿಕಾನ್ ಇರುತ್ತೆ. ಸೊ ಇಂಥದನ್ನು ಕೂಡ ನಾವು ವ್ಯವಸಾಯಕ್ಕೆ ಬಳಕೆ ಮಾಡಬಹುದಾಗಿದೆ.
1: ಇನ್ನೊಂದು ಡಾಕ್ಟರ್, ಕೊನೆಯಲ್ಲಿ ಈ ಸುಧಾರಿತ ಮತ್ತು ಉದಯೋನ್ಮುಖ ರಸಗೊಬ್ಬರ ತಂತ್ರಜ್ಞಾನ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ.
0: ಇನ್ನು ಸುಧಾರಿತ ಮತ್ತು ಉದಯೋನ್ಮುಖ ಅಂದರೆ ಅಡ್ವಾನ್ಸ್ಡ್ ಎಮರ್ಜಿಂಗ್ ಫರ್ಟಿಲೈಸರ್ ಟೆಕ್ನಾಲಜಿ ಅಂತ ನಾವು ಕೇಳ್ತೀವಿ. ಸೊ ಇದರಲ್ಲಿ ಉದಾಹರಣೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ರೈತರು ನ್ಯಾನೋ ಗೊಬ್ಬರಗಳನ್ನ ನೋಡ್ತಾ ಇದ್ದಾರೆ, ನ್ಯಾನೋ ಡಿ ಎ ಪಿ ಮತ್ತು ನ್ಯಾನೋ ಯೂರಿಯಾನ ಬಳಕೆ ಮಾಡಬಹುದು. ಇದು ಕೇವಲ ಇದು ಸಿಂಪರಣೆಗೆ ಮಾತ್ರ ಸೂಕ್ತವಾಗಿರುತ್ತೆ, ನೀವು ಎಲೆಗಳ ಮೇಲೆ ಪತ್ರ ಸಿಂಪರಣೆ ಮಾಡಬೇಕಾಗುತ್ತೆ. 5 ml ಪ್ರತಿ ಲೀಟರ್ಗೆ 4-5 ml ಅಂತ ಶಿಫಾರಸು ಮಾಡಿದೆ, ವಿವಿಧ ಬೆಳೆಗಳಿಗೆ ಅನುಗುಣವಾಗಿ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಜಿಂಕ್ ನ್ಯಾನೋ ಆಕ್ಸೈಡ್ ಕಣಗಳಿದ್ದಾವೆ, ಅದರ ಜೊತೆಗೆ ಸ್ಲೋ ರಿಲೀಸಿಂಗ್ ಅಂಡ್ ಕಂಟ್ರೋಲ್ಡ್ ರಿಲೀಸ್ ಫರ್ಟಿಲೈಸರ್ಸ್ ಅಂತ ಇದೆ, ಅವು ನಿಧಾನವಾಗಿ ಮತ್ತು ನಿಯಂತ್ರಿತವಾಗಿ ಪೋಷಕಾಂಶವನ್ನು ಬಿಡುಗಡೆ ಮಾಡತಕ್ಕಂಥದ್ದು. ಕೆಲವು ಕಂಪನಿಗಳು ಮಾತ್ರ ಇದನ್ನು ಪ್ರಸಕ್ತ ಸನ್ನಿವೇಶದಲ್ಲಿ ಹೊಂದಿದೆ, ಸೊ ಅದನ್ನು ಬಳಕೆ ಮಾಡಬಹುದು. ಇನ್ನು ಹ್ಯೂಮಿಕ್ ಆ್ಯಸಿಡ್ ಮತ್ತು ಫಲ್ವಿಕ್ ಆ್ಯಸಿಡ್ ಅಂತಲೂ ಕೂಡ ಇತ್ತೀಚೆಗೆ ಮಾರ್ಕೆಟಲ್ಲಿ ಇತ್ತೀಚೆಗೆ ಅನ್ನೋದಕ್ಕಿಂತಲೂ ಹಲವಾರು ವರ್ಷಗಳಿಂದಲೂ ಕೂಡ ಅವು ಲಭ್ಯತೆ ಇದೆ, ಅದನ್ನು ಪರ್ಯಾಯ ಮೂಲವಾಗಿ ಬಳಕೆ ಮಾಡಬಹುದು. ಇನ್ನು ಅಮೈನೋ ಆ್ಯಸಿಡ್ ಬೇಸ್ಡ್ ಫರ್ಟಿಲೈಸರ್ಸ್ ಎಲ್ಲಿ ಹೈಟೆಕ್ ಅಗ್ರಿಕಲ್ಚರ್ ಮಾಡ್ತಾರೆ ಅಥವಾ ಕಮರ್ಷಿಯಲ್ ವ್ಯಾಲ್ಯೂ ಕ್ರಾಪ್ಸನ್ನು ಎಲ್ಲಿ ಯಥೇಚ್ಛವಾಗಿ ಬೆಳೀತೀರಾ, ತೋಟಗಾರಿಕಾ ಬೆಳೆಗಳು, ಅಲ್ಲಿ ಅಮೈನೋ ಆ್ಯಸಿಡ್ ಬೇಸ್ಡ್ ಫರ್ಟಿಲೈಸರ್ಸನ್ನು ಬಳಕೆ ಮಾಡೋದ್ರಿಂದ ಸೂಕ್ಷ್ಮಜೀವಿಗಳಾಗಿರ್ಬೋದು ಅಥವಾ ಲಘು ಪೋಷಕಾಂಶಗಳನ್ನ ಸುಲಭವಾಗಿ ಬೆಳೆಗಳಿಗೆ ಪೂರೈಕೆ ಮಾಡಿದಂಗೆ ಆಗುತ್ತೆ.
1: ಈಗ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಅಂತೇವಲ್ಲ, ಇದ್ರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ನೋಡಿ, ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂತಂದರೆ ಮಣ್ಣಿನ ಆರೋಗ್ಯ ಮತ್ತು ಪರಿಸರ ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಬೆಳೆಯ ಉತ್ಪಾದಕತೆಯನ್ನು ಹೆಚ್ಚಿಗೆ ಮಾಡೋದಕ್ಕೆ ಲಭ್ಯ ಇರತಕ್ಕಂಥ ಎಲ್ಲ ಸಾವಯವ, ಅದೇ ರೀತಿ ರಾಸಾಯನಿಕ ಮತ್ತು ಜೈವಿಕ ಮೂಲದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಬಳಕೆ ಮಾಡಿಕೊಂಡು ಸಮತೋಲನವಾಗಿ ಬಳಕೆ ಮಾಡೋ ಪದ್ಧತಿಗೆ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಥವಾ ಇಂಟಿಗ್ರೇಟೆಡ್ ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿಬಿಟ್ಟು ನಾವು ಉಲ್ಲೇಖಿಸ್ತಾ ಇದ್ವಿ. ಇದರಲ್ಲಿ ಹಲವಾರು ತತ್ವಗಳಿದೆ. ಸೊ ಇಲ್ಲಿ INM ಮಾಡ್ತೀವಿ ನಾವು ಅಂತಂದ್ರೆ ಪೋಷಕಾಂಶಗಳನ್ನ ಸಮತೋಲನ ಪ್ರಮಾಣದಲ್ಲಿ ಕೊಡಬೇಕು. ಸಸ್ಯಗಳಿಗೆ 17 ಪೋಷಕಾಂಶ ಬೇಕಾಗುತ್ತೆ, 17 ಸರಿಯಾಗಿ ಕೊಡಬೇಕು. ಇಲ್ಲಿ ಬೆಳೆಗಳಿಗೆ ನಾವು ಜೈವಿಕ ಗೊಬ್ಬರಗಳಿಗೆ ನಾವು ಒತ್ತು ಕೊಡಬೇಕಾಗತ್ತೆ. ಅದೇ ರೀತಿ ಮಣ್ಣಿನ ಪರೀಕ್ಷೆ ಆಧಾರಕ್ಕೆ ತಕ್ಕಂತೆ, ಸೊ ಮಣ್ಣಿನ ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಪ್ರಮಾಣದಲ್ಲಿ ಕೊಟ್ಟು ಪೋಷಕಾಂಶಗಳು ಪೋಲಾಗುವಿಕೆಯನ್ನು ಕಡಿಮೆ ಮಾಡಿ ನಾವು ಪೋಷಕಾಂಶ ನಿರ್ವಹಣೆ ಮಾಡಬೇಕು.
1: ತುಂಬ ಸಂತೋಷ ಡಾಕ್ಟರ್ ವೀರನಾಗಪ್ಪ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಹಿರಿಯ ವಿಜ್ಞಾನಿಯಾಗಿ ನಮ್ಮ ರೈತರಿಗೆ ಪರ್ಯಾಯ ರಸಗೊಬ್ಬರಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ವೀರ ನಾಗಪ್ಪ ಅವ್ರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: 9886034389 ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 9886034359.
1: ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಕೃಷಿ ರಂಗದಲ್ಲಿ ಪರ್ಯಾಯ ರಸಗೊಬ್ಬರಗಳು ಈ ಕುರಿತು ಡಾಕ್ಟರ್ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತಿದ್ದಿರಿ. ಇವರನ್ನು ಸಂದರ್ಶಿಸಿದ್ದವರು ತಿಮ್ಮಪ್ಪ ಎಚ್ ಗೌಡ ಅವರು. ಕೇಳುಗರೆ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು.

ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದವನ್ನು ಕೇಳಿದಿರಿ. ಈಗ ಕೇಳಿ ಮತ್ತೊಂದು ತತ್ವಪದವನ್ನು. ಇದು ಕೃಷಿರಂಗ ಕಾರ್ಯಕ್ರಮ.

0: ಇದುವರೆಗೂ ಕೃಷಿರಂಗದಲ್ಲಿ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳುತ್ತಿದ್ದೀರಿ. ಇನ್ನು ನಾಳಿನ ಕೃಷಿರಂಗದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋಗ್ರೀನ್ಸ್ನ ಬಳಕೆ ಕುರಿತು ಡಾಕ್ಟರ್ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ ಅವರು. ಆನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ ಕೇಳಬಹುದು. ಇದು ಇಂದಿನ ಕೃಷಿರಂಗ. ಕೃಷಿರಂಗ ಪ್ರಸಾರವಾಯಿತು. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಇದು ಆಕಾಶವಾಣಿ. ಈಗೊಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟ್ರಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 2ನೇ ದಿನದಾಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ವಾರ್ತೆಗಳ ವಿವರ: ರಾಷ್ಟ ಮೊದಲು ಎಂಬ ತತ್ವದ ಮಾರ್ಗದರ್ಶನದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಚೆನ್ನೈ ಬಳಿಯ ಕಟ್ಟಂಕೂಲತೂರ್ನಲ್ಲಿರುವ ಎಸ್ಆರ್ಎಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2047ರ ವೇಳೆಗೆ ದೇಶದ ವಿಕಸಿತ ಭಾರತ ಪ್ರಯಾಣದಲ್ಲಿ ಭಾರತದ ಯುವಜನರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಹೇಳಿದರು. 2014ರಿಂದ ಉನ್ನತ ಶಿಕ್ಷಣದಲ್ಲಿ ದೇಶದ ವಿಸ್ತರಣೆಯನ್ನು ಅವರು ಎತ್ತಿ ತೋರಿಸಿದರು. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಹೆಚ್ಚುತ್ತಿರುವ ಭಾಗವಹಿಸುವಿಕೆಯನ್ನು ಗಮನಿಸಿದ ಅವರು, ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಅರೆವಾಹಕಗಳು, ರೋಬೋಟಿಕ್ಸ್ ಮತ್ತು ಜೈವಿಕ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳ ಮಹತ್ವದ ಕುರಿತು ವಿವರಿಸಿದರು. 2047ರ ವೇಳೆಗೆ ಭಾರತವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿಸುವ ಗುರಿ ಸಾಧಿಸಲು ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅತ್ಯಗತ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ರಾಜಸ್ಥಾನದ ಅಲ್ವಾರ್ನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದ 17 ಜಿಲ್ಲೆಗಳಲ್ಲಿ 6,453 ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದು, 2014ರಿಂದ 2026ರವರೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಆರ್ಥಿಕತೆಯನ್ನು ಪರಿವರ್ತಿಸುವಲ್ಲಿ ಹೈನುಗಾರಿಕೆ ಕ್ಷೇತ್ರಕ್ಕೆ ಅಪಾರ ಸಾಮರ್ಥ್ಯವಿದೆ ಎಂದು ಅಮಿತ್ ಶಾ ಹೇಳಿದರು. ರಾಜಸ್ಥಾನದಾದ್ಯಂತ ಹೆಚ್ಚಿನ ಹಾಲು ನೀಡುವ ಸಾಮರ್ಥ್ಯ ಹೊಂದಿರುವ ಹಸು ಮತ್ತು ಎಮ್ಮೆ ತಳಿಗಳು ಪ್ರತಿ ಕುಟುಂಬಕ್ಕೂ ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದು ನೇಪಾಳಕ್ಕೆ ಅಧಿಕೃತ ಭೇಟಿ ನೀಡಿದ್ದಾರೆ. 3 ದಿನಗಳ ಈ ಭೇಟಿಯು ಭಾರತ ಮತ್ತು ನೇಪಾಳ ನಡುವಿನ ನಿಕಟ ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿದೆ. ತುಂಡಿಖೇಲ್ನ ಸೇನಾ ಮಂಟಪಕ್ಕೆ ನಾಳೆ ಭೇಟಿ ನೀಡಲಿರುವ ಜನರಲ್ ಸೇಠ್ ನೇಪಾಳಿ ಸೇನಾ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ನಂತರದಲ್ಲಿ ಅವರು ನೇಪಾಳಿ ಸೇನಾ ಮುಖ್ಯಸ್ಥರೊಂದಿಗೆ ಸಂವಾದ ನಡೆಸಲಿದ್ದು, ನೇಪಾಳಿ ಸೇನೆಯ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಿಂದ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ನಂತರ ಜನರಲ್ ಸೇಠ್ ರಾಷ್ಟಪತಿ ಭವನದಲ್ಲಿ ನಡೆಯುವ ಹೂಡಿಕೆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿ ಭಾರತೀಯ ಮತ್ತು ನೇಪಾಳಿ ಸೇನೆಗಳ ನಡುವಿನ ವಿಶಿಷ್ಟ ಸಂಪ್ರದಾಯಕ್ಕೆ ಅನುಗುಣವಾಗಿ ನೇಪಾಳಿ ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಅವರಿಗೆ ನೇಪಾಳಿ ಸೇನೆಯ ಗೌರವ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಇಂದು ಹರಿಯಾಣದ ಕರ್ನಾಲ್ನಲ್ಲಿ ತಿರಂಗ ಯಾತ್ರೆ ನಡೆಯಿತು. ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಈ ತಿಂಗಳ 9ರಿಂದ 17ರವರೆಗೆ ದೇಶಾದ್ಯಂತ ಹರ್ ಘರ್ ತಿರಂಗ ಅಭಿಯಾನ ನಡೆಸಲಾಗುತ್ತಿದೆ. ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಹೆಚ್ಚಿನ ಸಂಖ್ಯೆಯ ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಕೇಂದ್ರ ಸಚಿವರು ಸ್ವತಃ ಮೋಟಾರ್ ಸೈಕಲ್ನಲ್ಲಿ ಮೆರವಣಿಗೆಯಲ್ಲಿ ಸೇರಿಕೊಂಡರು. ಭಾಗವಹಿಸುವವರ ಉತ್ಸಾಹವನ್ನು ಹೆಚ್ಚಿಸಿದರು. ಪ್ರತಿಯೊಬ್ಬ ನಾಗರಿಕರಿಗೂ ದೇಶಭಕ್ತಿ ಮತ್ತು ರಾಷ್ಟೀಯ ಹೆಮ್ಮೆಯ ಸಂದೇಶವನ್ನು ತಿಳಿಸುವುದು ಯಾತ್ರೆಯ ಉದ್ದೇಶವಾಗಿತ್ತು. ರಾಷ್ಟೀಯ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯು ಸೈಬರ್ ಕುಸ್ತಿ 2026 ಎಂಬ ರಾಷ್ಟೀಯ ಸೈಬರ್ ಭದ್ರತೆ ಮತ್ತು ಕೃತಕ ಬುದ್ದಿಮತ್ತೆ ಹ್ಯಾಕಥಾನ್ ಅನ್ನು ಪ್ರಾರಂಭಿಸಿದೆ. ಸೈಬರ್ ಭದ್ರತಾ ಮೌಲ್ಯಮಾಪನದಲ್ಲಿ ಮಾನವನ ತೀರ್ಪನ್ನು ಪರೀಕ್ಷಿಸಲು ಮತ್ತು ಗುರುತಿಸಲು ಈ ಹ್ಯಾಕಥಾನ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಸೈಬರ್ ಕುಸ್ತಿ 2026ಗಾಗಿ ನೋಂದಣಿ ನಿನ್ನೆ ಆರಂಭವಾಗಿದ್ದು ಮುಂದಿನ ತಿಂಗಳು 10ರವರೆಗೆ ತೆರೆದಿರುತ್ತದೆ. ಭಾಗವಹಿಸುವಿಕೆ ಉಚಿತವಾಗಿದ್ದು ತಂಡದಲ್ಲಿ 3ರಂತೆ ವಿದ್ಯಾರ್ಥಿಗಳು ಮತ್ತು ಸ್ವತಂತ್ರ ಸಂಶೋಧಕರಿಗೆ ಇದು ಮುಕ್ತವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ.
ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಪೂಂಚ್ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಬಹುನಿರೀಕ್ಷಿತ ಸುಂಗಲ್ ಸುರಂಗವನ್ನು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದ್ದು, ಈ ಮೂಲಕ ರಜೌರಿ, ಪೂಂಚ್ ಮತ್ತು ನೌಶೇರಾಗಳೊಂದಿಗೆ ಸಂಪರ್ಕಕ್ಕೆ ಪ್ರಮುಖ ಉತ್ತೇಜನವನ್ನು ಒದಗಿಸಲಾಗಿದೆ. ಕಾಲಿಧರ್ ಶ್ರೇಣಿಯ ಮೂಲಕ ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿದ 2.79 ಕಿಲೋಮೀಟರ್ ಉದ್ದದ ಈ ಸುರಂಗವು ಅಸ್ತಿತ್ವದಲ್ಲಿರುವ ಮಾರ್ಗದ ಕಠಿಣ ಪ್ರದೇಶವನ್ನು ಬೈಪಾಸ್ ಮಾಡುತ್ತದೆ. ಪ್ರಯಾಣದ ದೂರವನ್ನು ಸುಮಾರು 13 ಕಿಲೋಮೀಟರ್ಗಳಷ್ಟು ಕಡಿಮೆ ಮಾಡಿ ಗಣನೀಯ ಪ್ರಯಾಣ ಸಮಯವನ್ನು ಉಳಿಸುತ್ತದೆ. ಸುಮಾರು 600 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸುರಂಗವು

0: ಪ್ರಸ್ತುತ ಬೆಳಗ್ಗೆ 8 ರಾತ್ರಿ 8 ಗಂಟೆಯವರೆಗೆ ಲಘು ವಾಹನಗಳಿಗೆ ಮಾತ್ರ ತೆರೆದಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಕ್ರೇನ್ ಮತ್ತು ರಷ್ಯಾ ಇಂದು ಪರಸ್ಪರ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿವೆ. ಈ ದಾಳಿಗಳು ಎರಡೂ ಕಡೆಗಳಲ್ಲಿ ಕನಿಷ್ಠ 11 ಜನರನ್ನು ಬಲಿ ಪಡೆದಿವೆ. ರಷ್ಯಾದ್ಯಂತ ಉಕ್ರೇನ್ 100 ಡ್ರೋನ್ಗಳನ್ನು ಹಾರಿಸಿದ್ದು 6 ಜನರು ಬಲಿಯಾಗಿದ್ದಾರೆ. ಡ್ರೋನ್ ದಾಳಿಗಳು 3 ಪಟ್ಟಣಗಳನ್ನು ಗುರಿಯಾಗಿಸಿಕೊಂಡಿದ್ದವು. 150 ಹೆಚ್ಚು ಡ್ರೋನ್ಗಳನ್ನು ಒಳಗೊಂಡ ಈ ದಾಳಿಗಳು ಹಲವಾರು ಮನೆಗಳು ಮತ್ತು ರೈಲ್ವೆ ನಿಲ್ದಾಣವನ್ನು ಹಾನಿಗೊಳಿಸಿದವು. ರಷ್ಯಾದ ರಕ್ಷಣಾ ಸಚಿವಾಲಯವು ರಾತ್ರಿಯಿಡೀ 822 ಉಕ್ರೇನಿಯನ್ ಡ್ರೋನ್ಗಳನ್ನು ನಾಶಪಡಿಸಿದೆ ಎಂದು ಹೇಳಿದೆ. ಏತನ್ಮಧ್ಯೆ ಉಕ್ರೇನ್ನಲ್ಲಿ ರಷ್ಯಾದ ದಾಳಿಗಳು 5 ಜನರನ್ನು ಬಲಿ ಪಡೆದಿವೆ. ರಷ್ಯಾ ದಾಳಿಗಳು ಕ್ರಿವಿ ರಿಹ್ನಲ್ಲಿರುವ ಲೋಹಶಾಸ್ತ್ರೀಯ ಸ್ಥಾವರ ಮತ್ತು ಕೈವ್ನಲ್ಲಿರುವ ಹಲವಾರು ಮಿಲಿಟರಿ ಕೈಗಾರಿಕಾ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡಿದ್ದವು ಎಂದು ರಷ್ಯಾದ ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಏಷ್ಯಾ ಮುಕ್ತ ವ್ಯಾಪಾರ ಒಪ್ಪಂದ ಸಾಫ್ಟಾದ ದುರ್ಬಳಕೆ ಮಾಡಿಕೊಂಡು ದಕ್ಷಿಣ ಪೂರ್ವ ಏಷ್ಯಾದ ಅಡಿಕೆಯನ್ನು ಬಾಂಗ್ಲಾದೇಶ ಮೂಲದ್ದು ಎಂದು ಸುಳ್ಳು ಘೋಷಣೆ ಮಾಡಿ ಭಾರತಕ್ಕೆ ಅಕ್ರಮವಾಗಿ ಆಮದು ಮಾಡಿಕೊಳ್ಳುತ್ತಿದ್ದ ಬೃಹತ್ ಜಾಲವನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಭೇದಿಸಿದೆ. ಈ ಕುರಿತು ಕೇಂದ್ರ ಹಣಕಾಸು ಸಚಿವಾಲಯ ಮಾಹಿತಿ ನೀಡಿದ್ದು, ಈವರೆಗೆ ನಡೆದಿರುವ ತನಿಖೆಯಲ್ಲಿ 2500 ಕೋಟಿ ರೂಪಾಯಿಗೂ ಅಧಿಕ ಕಂದಾಯ ನಷ್ಟವಾಗಿರುವುದು ಕಂಡುಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 9 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2 ದಿನದ ಆಟದ ಅಂತ್ಯಕ್ಕೆ ಇಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ಗಳಿಗೆ 460 ರನ್ ಗಳಿಸಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ಇಂದಿನ ದಿನದಾಟದ ಅಂತ್ಯಕ್ಕೆ ಭಾರತದ ಪರವಾಗಿ ದೇವದತ್ ಪಡಿಕಲ್ 167 ರನ್ ಗಳಿಸಿದರೆ ಧ್ರುವ್ ಜುರೇಲ್ 51 ರನ್ ಗಳಿಸಿ ತಮ್ಮ ವಿಕೆಟ್ ಒಪ್ಪಿಸಿದರು. ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣ ಪ್ರಸ್ತುತ ಕಣದಲ್ಲಿದ್ದಾರೆ. ಶ್ರೀಲಂಕಾ ಪರವಾಗಿ ಪ್ರಭತ್ ಜಯಸೂರ್ಯ 4 ವಿಕೆಟ್ ಪಡೆದರೆ ಕೇಶರ ನುವಾಂಥ 3 ವಿಕೆಟ್ ಗಳಿಸಿ ಮಿಂಚಿದರು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ ಇದೇ 23ರವರೆಗೆ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೆಯಲಿದೆ. 2009 ನಂತರ ಭಾರತವು ಈ ಕೂಟಕ್ಕೆ ಆತಿಥ್ಯ ವಹಿಸುತ್ತಿರುವುದು ಇದು 2 ಬಾರಿಯಾಗಿದೆ. 2011 ಭಾರತವು ಪ್ರತಿ ಆವೃತ್ತಿಯಲ್ಲೂ ಕನಿಷ್ಠ 1 ಪದಕ ಗೆಲ್ಲುತ್ತಾ ಬಂದಿದ್ದು ಈವರೆಗೆ ಒಟ್ಟು 14 ಪದಕಗಳನ್ನು ಪಡೆದುಕೊಂಡಿದೆ. ಈ ಬಾರಿಯ ಪಂದ್ಯಾವಳಿಯಲ್ಲಿ ಪಿವಿ ಸಿಂಧು, ಲಕ್ಷ್ಯ ಸೇನ್ ಹಾಗೂ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಜೋಡಿ ಭಾರತದ ಪ್ರಮುಖ ಪದಕದ ಭರವಸೆಯಾಗಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಸ್ಪರ್ಧೆಯಲ್ಲಿದ್ದಾರೆ. ಭಾರತಕ್ಕೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವನ್ನು ಏಕೀಕರಿಸಿದ ನೆನಪಿಗಾಗಿ ಇಂದು ಪುದುಚೇರಿ ಡಿ ಜ್ಯೂರ್ ವರ್ಗಾವಣೆ ದಿನವನ್ನು ಆಚರಿಸಿತು. 1954 ಭಾರತದೊಂದಿಗಿನ ವಿಲೀನದ ಐತಿಹಾಸಿಕ ಜನಾಭಿಪ್ರಾಯ ಸಂಗ್ರಹಣೆ ನಡೆದ ಕಿಜೂರು ಪ್ರದೇಶದಲ್ಲಿ ಪುದುಚೇರಿ ಗೃಹ ಸಚಿವ ಎ ನಮಶಿವಾಯಂ ರಾಷ್ಟ್ರೋಧ್ವಜಾರೋಹಣ ನೆರವೇರಿಸಿದರು. ಪೆಸಿಫಿಕ್ ದ್ವೀಪ ರಾಷ್ಟ ಹವಾಯಿಯಾದ್ಯಂತ ಲಾಲಾ ಚಂಡಮಾರುತ ಚಲಿಸುತ್ತಿರುವುದರಿಂದ ಬಲವಾದ ಗಾಳಿ ಮತ್ತು ಧಾರಾಕಾರ ಮಳೆಯಾಗಿದೆ. ಲಾಲಾ ಚಂಡಮಾರುತದ ಪರಿಣಾಮವಾಗಿ ಗಂಟೆಗೆ ಗರಿಷ್ಠ 120 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು 63 ಸೆಂಟಿಮೀಟರ್ಗಳವರೆಗೆ ಮಳೆಯಾಗುವ ಸಂಭವವಿದೆ ಎಂದು ವರದಿಯಾಗಿದೆ. FIH ಮಹಿಳಾ ಹಾಕಿ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ವಿರುದ್ದದ ಪಂದ್ಯದೊಂದಿಗೆ ತನ್ನ ಅಭಿಯಾನ ಆರಂಭಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವೀನ್ನ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ಪೂಲ್ ಡಿ ವಿಭಾಗದ ಈ ಪಂದ್ಯವು 2-2 ಗೋಲುಗಳ ಸಮಬಲದ ಹೋರಾಟದೊಂದಿಗೆ ಅಂತ್ಯಗೊಂಡಿದೆ. ಭಾರತದ ಪರವಾಗಿ ನವನೀತ್ ಕೌರ್ ಮತ್ತು ದೀಪಿಕಾ ತಲಾ 1 ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ.

0: ಸರ್ಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಎರಡನೇ ದಿನದಾಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕೇಳಿ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯ್ಕ್.
2: ಬಹಳ ದಿನಗಳ ನಂತರ ಸ್ನೇಹಿತ ರಘು ಮನೆಗೆ ಹೋದೆ. ಗಂಡ ಹೆಂಡತಿ ಇಬ್ಬರು ಖುಷಿಯಿಂದಲೇ ಬರಮಾಡಿಕೊಂಡರು. ಬಹಳ ದಿನಗಳಾದದ್ರಿಂದ ನನಗೂ ತುಂಬ ಖುಷಿಯಾಯಿತು. ಹಾಗೆ ಟೀ ಕುಡಿತಾ ಹರಟುತ್ತಾ ಕೂತಿದ್ವಿ. ಅವನ ಮಗ ನಿಶ್ಚಲ್ ಬಹಳ ಚೂಟಿ. ಮನೆಯ ಕಪಾಟಿನಲ್ಲಿ ನೇತು ಹಾಕಿರುವ ಮೆಡಲ್ಗಳು ಅವನ ಬುದ್ಧಿವಂತಿಕೆಯನ್ನು ಸಾರಿ ಹೇಳುತ್ತಿತ್ತು. ಗೋಡೆ ಹೊರಗಡೆ ಅವನು ಬಿಡಿಸಿದ ಚಿತ್ರಗಳು ಕೂಡ ರಾರಾಜಿಸುತ್ತಿದ್ದವು. ಹೊರಗಡೆ ಅಂಗಳದಲ್ಲಿ ಸ್ನೇಹಿತರ ಜೊತೆ ಆಟ ಮುಗಿಸಿ ಒಳಗಡೆ ಬಂದವನೇ ನನ್ನ ನೋಡಿ, ಹಾಯ್ ಅಂಕಲ್, ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ ಅಂತ ನಗುತ್ತಾ ಮಾತನಾಡಿಸಿದ. ಹಾಗೆ ತನ್ನ ಸ್ಕೂಲ್ ಬ್ಯಾಗ್ ಓಪನ್ ಮಾಡಿ ಅದರಿಂದ ಒಂದು ಪೇಪರ್ ತೆಗೆದು ಓದಲಾರಂಭಿಸಿದ. ನಿಶ್ಚಲ್ ತನ್ನ ಮಧುರವಾದ ಧ್ವನಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಬಾಯಿಪಾಠ ಮಾಡಲು ಆರಂಭಿಸಿದ. ಅವನಷ್ಟಕ್ಕೆ ಅವನು ಓದುತ್ತಿದ್ದ. ನಮಗೆ 1947 August 15 ಸ್ವಾತಂತ್ರ್ಯ ಸಿಕ್ಕಿತು. ಅಂದಾಗ ನನ್ನ ಗಮನ ಅವನ ಭಾಷಣದತ್ತ ಹರಿಯಿತು. ಮುಂದುವರಿದು ಸ್ವಾತಂತ್ರ್ಯ ಸಿಗಲು ಹಲವು ಹೋರಾಟಗಾರರು ಕಾರಣ. ಸಿಕ್ಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು. ಹೀಗೆ ಇವೆಲ್ಲವುಗಳ ಮಧ್ಯೆ ನನಗೆ ಹಲವು ಬಾರಿ ಕಿವಿ ಮೇಲೆ ಬಿದ್ದ ಸ್ವಾತಂತ್ರ್ಯ ಸಿಕ್ಕಿತು, ಸ್ವಾತಂತ್ರ್ಯ ಸಿಗಲು, ಸಿಕ್ಕ ಸ್ವಾತಂತ್ರ್ಯ ಎಂಬ ಶಬ್ದಗಳು ಸ್ವಲ್ಪ ಬೇಸರವನ್ನು, ಕೋಪವನ್ನು ಕೊಂಚ ಕೆರಳುವಂತೆಯೂ ಮಾಡಿತು. ಆದರೂ ತಾಳ್ಮೆಯಿಂದ ಇದ್ದು, ಕಾರಣ ನಿಶ್ಚಲ್ 4ನೇ ತರಗತಿ ಓದು ಹುಡುಗ, ತಪ್ಪು ಅವನದಲ್ಲ ಅಂತ ಗೊತ್ತಿತ್ತು. ಆದರೂ ಅವನಲ್ಲಿಗೆ ಹೋಗಿ ಹೇಳಿಯೇಬಿಟ್ಟೆ, ಪುಟ್ಟ ನಿಶ್ಚಲ್, ನೀನು ಓದುತ್ತಿರೋದರಲ್ಲಿ ಒಂದು ಚಿಕ್ಕ ಅಸಮಂಜಸವಾದಂತಹ ಶಬ್ದವಿದೆ, ಅದು ಶುದ್ಧ ತಪ್ಪು ಎಂದಾಕ್ಷಣ, ಅಂಕಲ್ ಯಾವುದು ತಪ್ಪು, ನೀವು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಿ ಅಂತ ಕೂಗಾಡಿ ಕೇಳಿಬಿಟ್ಟ. ಹಾಗೆ ಅವನಿಗೆ, ನಿಶ್ಚಲ್ ನೀನೇನು ತಪ್ಪು ಮಾಡುತ್ತಿಲ್ಲ, ಆದರೆ ಈ ಸ್ವಾತಂತ್ರ್ಯ ಅನ್ನೋದು ಸುಲಭವಾಗಿ ಸಿಕ್ಕಿರೋದಲ್ಲ, ಅದನ್ನು ಹೋರಾಟ ಮಾಡಿ ರಕ್ತ ಹರಿಸಿ ತ್ಯಾಗ ಮಾಡಿ ನಮ್ಮ ಹಿರಿಯರು ಪಡೆದುಕೊಂಡಿರೋದು ಎಂದು ಅವನಿಗೆ ಹೇಳಿದಾಗ ಅವನು ಹೌದಾ ಅಂತಾಕ್ಷಣ ಕೆಲವು ನಿದರ್ಶನಗಳನ್ನು ಅವನ ಮುಂದಿಟ್ಟೆ. ನಿಶ್ಚಲ್ ತನ್ನ ಭಾಷಣದ ಶಬ್ದಗಳನ್ನೇನೋ ಬದಲಿಸಿಕೊಂಡ, ಆದರೆ ನಾವು ನಮ್ಮ ಅರಿವನ್ನು ಎಂದು ಬದಲಿಸಿಕೊಳ್ಳೋದು? ಆ ಹೋರಾಟದ ಅದ್ಭುತ ಹಾದಿಗಳನ್ನು ಕಾಣದಿರಬಹುದು, ಆದರೆ ಇತಿಹಾಸದ ಪುಟಗಳು ಆ ಶ್ರೇಷ್ಠ ತ್ಯಾಗದ ಕುರಿತು ನೀಡಿರುವ ಮಾಹಿತಿಗಳು, ವಿವರಣೆಗಳು ಮೈ ರೋಮಾಂಚನಗೊಳಿಸುತ್ತವೆ, ಮೈ ನವಿರೇಳಿಸುತ್ತದೆ. ಮತ್ತು ಈ ಸ್ವಾತಂತ್ರ್ಯ ಎನ್ನುವುದು ಸಿಕ್ಕಿರೋದಲ್ಲ, ರಕ್ತ ಹರಿಸಿ ಪಡೆದಿರೋದು ಎಂಬುದನ್ನು ಸಾರಿ ಸಾರಿ ಹೇಳುತ್ತದೆ. ಎಂಜಿಲ್ ಕಾಸು ಅಧಿಕಾರಕ್ಕಾಗಿ ಬ್ರಿಟಿಷರ ಮನೆ ಕಾಯುತ್ತಾ ಭಾರತ ಮಾತೆಯ ಮಡಿಲಲ್ಲಿಯೇ ಆಶ್ರಯ ಪಡೆದು ದೇಶಪ್ರೇಮಿಗಳ ಹೋರಾಟದ ಯೋಜನೆಗಳನ್ನು ಬ್ರಿಟಿಷರಿಗೆ ಹೇಳುವ ಮೂಲಕ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಧಕ್ಕೆಯಾದ ದೇಶದ್ರೋಹಿ ರಕ್ತ ಬೀಜಾಸುರರು ಒಂದು ಕಡೆಯಾದರೆ, ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಎಂದು ನಂಬಿ ತಾನು ಹುಟ್ಟಿದ ಈ ನಾಡು, ಅನ್ನ ನೀಡಿದ ಈ ಭೂಮಿ ತಾಯಿಯ ನೆನೆದು ಭಾರತ ಮಾತೆಯನ್ನು ಪರಕೀಯರಿಂದ ಬಂಧಮುಕ್ತಗೊಳಿಸಬೇಕು, ಸಂಪದ್ಭರಿತವಾದ ಸಂಸ್ಕೃತಿಯ ಬೀಡಾದ ನಮ್ಮ ತಾಯ್ನಾಡನ್ನು ಸ್ವತಂತ್ರಗೊಳಿಸಬೇಕೆಂದು ಪಣತೊಟ್ಟು ಮನೆ ಸಂಸಾರ ಯೌವನ ಐಶ್ವರ್ಯ ಎಲ್ಲವನ್ನು ತ್ಯಾಗ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದ ಭಾರತೀಯ ವೀರಪುತ್ರರು ಇನ್ನೊಂದೆಡೆ. ಅವರ ಆದರ್ಶಗಳು, ದೇಶಕ್ಕಾಗಿ ಅವರ ಮಾಡಿದ ತ್ಯಾಗ ನೆನೆಯದೇ ಇದ್ದರೆ ಇಂದು ತಪ್ಪಾದೀತು. ಅದನ್ನು ನೆನೆದಾಗಲೆಲ್ಲ ಮೈನವಿರೇಳುತ್ತದೆ. ನಾವು ನೆನೆಯುವ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯಿ ಪಟೇಲ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರ ದಿಗ್ಗಜರ ನಡುವೆ 10 ವೀರವನಿತೆಯರು, 100 ಗ್ರಾಮೀಣ ಯುವಕರು ಕೂಡ ಪ್ರಾಣ ತೆತ್ತಿರೋದನ್ನು ನಾವು ಮರೆಯುವಂತಿಲ್ಲ. ಎಲ್ಲರೂ ಸೇರಿ ಬ್ರಿಟಿಷರ ವಿರುದ್ಧ ಪಥಸಂಚಲನದಲ್ಲಾಗಲಿ ಅಥವಾ ಸಭೆ ಸಮಾರಂಭಗಳಲ್ಲಾಗಲಿ ಭಾಗವಹಿಸದೇ ಇರಬಹುದು, ಆದರೆ ಅವರವರ ಧಾಟಿಯಲ್ಲಿ ಅವರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಕೊಡುಗೆ ಅನನ್ಯವಾದದ್ದು, ಅಮೂಲ್ಯವಾದದ್ದು. ಬಂಗಾಳದ ಬರಹಗಾರ್ತಿ ಪ್ರೀತಿಲತಾ ವದೇದಾರ್, ಕೇವಲ ಕಾದಂಬರಿಗಳನ್ನು ಬರೆಯುತ್ತಾ ಕಾಲ ಕಳೆದಿದ್ದರೆ ಇಂದು ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸೇರುತ್ತಿರಲಿಲ್ಲ. ಇಂದಿನ ಬಾಂಗ್ಲಾದೇಶದಲ್ಲಿರುವ ಚಿತ್ತಗಾಂಗ್ ಬ್ರಿಟಿಷರು ತಮ್ಮ ಶಸ್ತ್ರಾಗಾರವನ್ನು ಹೊಂದಿದ್ದರು. ಭಾರತೀಯರನ್ನು ಹಂಗಿಸಲೆಂದೇ ನಾಯಿಗಳು ಮತ್ತು ಭಾರತೀಯರಿಗೆ ಒಳಗಡೆ ಪ್ರವೇಶ ಇಲ್ಲ ಎಂಬ ಬ್ರಿಟಿಷ್ ಅಟ್ಟಹಾಸದ ಬೋರ್ಡು ನೇತುಹಾಕಲಾಗಿತ್ತು ಚಿತ್ತಗಾಂಗ್ ಶಸ್ತ್ರಾಗಾರದಲ್ಲಿ. ಚಿತ್ತಗಾಂಗ್ ಶಸ್ತ್ರಾಗಾರದ ಮೇಲೆ 1932 ಪ್ರೀತಿಲತಾ ವದೇದಾರ್ ಪಂಜಾಬಿ ಪುರುಷನ ವೇಷ ಧರಿಸಿ 15 ಕ್ರಾಂತಿಕಾರಿ ಪುರುಷರ ತಂಡದೊಂದಿಗೆ ದಾಳಿ ನಡೆಸಿ ಅದನ್ನು ಸ್ಫೋಟಿಸಿದ್ದನ್ನು ನಾವು ಎಂದಾದರೂ ಮರೆಯಲು ಸಾಧ್ಯವೇ ದೇಶಪ್ರೇಮಿಗಳೇ? ಆ ಕಾಲದಲ್ಲಿ ವಿಧವೆಯರು ಎಂದರೆ ಅಬಲೆಯರೆಂದೇ ಪರಿಗಣಿಸಲಾಗುತ್ತಿತ್ತು. ಕಾರಣ, ಪತಿಯನ್ನು ಕಳೆದುಕೊಂಡ ಆ ಸ್ತ್ರೀಯರು ಸಮಾಜದ ಮುಖ್ಯವಾಹಿನಿಗೆ ಬರುವುದು ಬಹಳ ವಿರಳವಾಗಿತ್ತು. ಆದರೆ ದೇಶ ಎಂಬ ವಿಚಾರ ಬಂದಾಗ ಅವರಲ್ಲಿರೋ ಆ ಕಿಚ್ಚು ಮೂಡುತ್ತಿತ್ತು ಎಂಬುದಕ್ಕೆ ಉದಾಹರಣೆ ಬಿಜಾಪುರ ದೇಸಾಯಿ ಮನೆತನದ ವಿಧವಾ ಮಹಿಳೆ ಕಾಶಿಬಾಯಿ. ಬ್ರಿಟಿಷ್ ಕಲೆಕ್ಟರ್ ವಿರುದ್ಧ ತೋರಿದ ಧೈರ್ಯ ಅಜರಾಮರವಾಗಿದೆ. ಆಗರ್ಭ ಶ್ರೀಮಂತ ಮನೆತನದ ಮಹಿಳೆ ರಾಲ್ಸ್ ರಾಯ್ ಕಾರೊಂದನ್ನು ಖರೀದಿಸಿದ್ದಳು. ಬಿಜಾಪುರಕ್ಕೆ ಬ್ರಿಟಿಷ್ ಅಧಿಕಾರಿಯು ಭೇಟಿಯಿದ್ದ ಕಾರಣ ಆತನ ಜಿಲ್ಲಾ ಪ್ರವಾಸಕ್ಕೆಂದು ಆಕೆಯ ರಾಲ್ಸ್ ರಾಯ್ಸ್ ಕಾರನ್ನು ನೀಡುವಂತೆ ಬ್ರಿಟಿಷ್ ಕಮಿಷನರ್ ತನ್ನ ಸರ್ಜೆಂಟ್ನನ್ನು ಕಳುಹಿಸಿದ. ಬಂದ ಸರ್ಜೆಂಟ್ಗೆ ಖಾರವಾಗಿ ಉತ್ತರಿಸಿದ ಕಾಶಿಬಾಯಿ ಕಾರು ತನ್ನ ಕುಟುಂಬದ ಬಳಕೆಗಾಗಿಯೇ ಹೊರತು ಪರಕೀಯರ ಮೋಜಿನ ಪ್ರವಾಸಕ್ಕಾಗಿ ಅಲ್ಲ, ಯಾವ ಕಾರಣಕ್ಕೂ ಅದನ್ನು ನೀಡುವುದಿಲ್ಲ ಎಂದು ದೇಶಪ್ರೇಮ ಭರಿತ ಮಾತುಗಳಲ್ಲಿಯೇ ಉತ್ತರಿಸಿದಳು. ಕೋಪಗೊಂಡ ಕಮಿಷನರ್ ನೀಡದಿದ್ದರೆ ಆ ಕಾರಿನ ಓಡಾಟದ ಪರವಾನಿಗೆಯನ್ನು ರದ್ದುಗೊಳಿಸುವುದಾಗಿ ಹೆದರಿಸುತ್ತಾನೆ. ಅದಕ್ಕೆ ಪ್ರತಿಯಾಗಿ ಅವಳು, ಪರವಾನಿಗೆ ರದ್ದಾದರೆ ಕಾರನ್ನು ಬೆರಣಿ ತಟ್ಟು ಒಣಗಿಸುತ್ತೇನೆ ವಿನಃ ಬ್ರಿಟಿಷರಿಗೆ ನೀಡುವುದಿಲ್ಲ ಎಂದು ಮರುತ್ತರಿಸಿದಳು. ಕಮಿಷನರ್ ಕಾರಿನ ಪರವಾನಿಗೆಯನ್ನು ರದ್ದುಗೊಳಿಸಿದ. ಕಾಶಿಬಾಯ್ ಆ ದುಬಾರಿ ಕಾರನ್ನು ಮನೆಯ ಮುಂದಿಟ್ಟು ಅದರ ಮೇಲೆ ಬೆರಣಿ ಒಣಗಿಸಿ ಬ್ರಿಟಿಷ್ ಅಧಿಕಾರಕ್ಕೆ ತಕ್ಕ ಉತ್ತರವನ್ನು ನೀಡಿ ತನ್ನ ಬ್ರಿಟಿಷ್ ವಿರೋಧಿ ಮನೋಭಾವವನ್ನು ಪ್ರದರ್ಶಿಸಿರುವುದನ್ನು ನಾವು ನೆನೆಯದಿರಲು ಸಾಧ್ಯವೇ? ಸಾಂಸಾರಿಕ ಜೀವನದ ಕುರಿತಾಗಿ ಗಂಡಿಗಿಂತ ಹೆಚ್ಚು ಯೋಚಿಸುವವಳು ಹೆಣ್ಣು. ನೇರವಾಗಿ ತನ್ನ ಬಯಕೆಯನ್ನು ವ್ಯಕ್ತಪಡಿಸದಿದ್ದರೂ ತಾನು ಮದುವೆಯಾಗುವ ಗಂಡು ಹೀಗಿರಬೇಕು ಎಂದು ಮನಸ್ಸಿನಲ್ಲಿಯೇ ಬಿಂಬ ಮೂಡಿಸಿಕೊಂಡಿರುತ್ತಾಳೆ. ಅವನ ಎತ್ತರ, ಬಣ್ಣ, ಕೆಲಸ, ಸಂಪಾದನೆ, ಸೌಂದರ್ಯ ಎಲ್ಲವೂ ಈ ಬಗೆಯಲ್ಲಿಯೇ ಅಡಕವಾಗಿರುತ್ತದೆ, ಈ ಬಯಕೆಯಲ್ಲಿಯೇ ಕೂಡಿರುತ್ತದೆ. ಯಾವುದು ಚಲನಚಿತ್ರದ ಹೀರೋವನ್ನು ಆಟಗಾರನನ್ನೋ ಹೋಲುವ ಗಂಡನ ನಿರೀಕ್ಷೆಯೂ ಆಗಿರಬಹುದು. ಆದರೆ ಶಕುಂತಲಾ ದಮಾನ್ಕರ್ ಎಂಬ ಹೆಸರಿನ ವೀರ ಮಹಿಳೆಯನ್ನು ತಾವು ಕೇಳಿರಬಹುದು. ಶಕುಂತಲಾ ದಮಾನ್ಕರ್ ಹೆಸರು ಅಷ್ಟಾಗಿ ಕೇಳದೆಯೂ ಇರಬಹುದು. ಅವಳು ವಿದ್ಯಾರ್ಥಿ ದಿಸೆಯಿಂದಲೇ ತನ್ನ ಜೀವನವನ್ನು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮುಡಿಪಿಟ್ಟ ವೀರಪುತ್ರಿ ಇವಳು. ಕಾಲೇಜಿನ ತರಗತಿಗಳನ್ನು ಬಹಿಷ್ಕರಿಸಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಈಕೆ ಕರೆ ಕೊಟ್ಟರೆ ಸಾಕು, ಸಾವಿರಾರು ವಿದ್ಯಾರ್ಥಿಗಳು ಒಮ್ಮೆಲೆ ಬಂದು ಜಮಾಯಿಸಿ ಬಿಡುತ್ತಿದ್ದರು. ಅಂತಹ ಪಾದರಸದಂತಹ ಹೋರಾಟದ ಚೈತನ್ಯ ಇವಳದ್ದು. ಮನೆಯಲ್ಲಿ ಸ್ಥಿತಿವಂತರಾದರೂ ಇವಳು ಪ್ರೀತಿಸಿದ್ದು ಬ್ರಿಟಿಷರು ಹಗರಿರುಳು ಹುಡುಕಾಡುತ್ತಿದ್ದ ಅವನ ರುಂಡ ತಂದು ಕೊಟ್ಟವರಿಗೆ 5,000 ಬಹುಮಾನ ಘೋಷಣೆಯಾದ ಭೂಗತ ನಿಸ್ವಾರ್ಥಿ ಸ್ವಾತಂತ್ರ್ಯ ಹೋರಾಟಗಾರ ಶಂಕರ್ ಕುರ್ತಕೋಟಿಯನ್ನು. ಶಕುಂತಲಾ ತನ್ನ ಪ್ರೇಮ ನಿವೇದನೆಯನ್ನು ಶಂಕರ್ನಲ್ಲಿ ಸಲ್ಲಿಸಿದಾಗ ಶಂಕರ್ ನಿರಾಕರಿಸಿದರು. ಸಮಾಧಾನಗೊಳ್ಳದೆ ಆಕೆಗೆ ಕಾರಣ ತಿಳಿಯಲು ಹಠ ಹಿಡಿದು ಕೂತಾಗ ಆತ ಸೌಮ್ಯವಾಗಿ ಉತ್ತರಿಸಿದ. ನೋಡು ಶಕುಂತಲಾ, ನಾನೊಬ್ಬ ಬ್ರಿಟಿಷರು ಹುಡುಕುತ್ತಿದ್ದ ಕೈದಿ. ನನ್ನ ರುಂಡದ ಮೇಲೆ 5,000 ಬಹುಮಾನ ಘೋಷಿಸಲಾಗಿದೆ. ನಾನು ಎಂದು ಬ್ರಿಟಿಷರ ಕೈ ಸೇರುತ್ತೇನೋ ಅಂದೇ ನನ್ನನ್ನು ಗಲ್ಲಿಗೇರಿಸುತ್ತಾರೆ. ನೀನಿನ್ನೂ ಚಿಕ್ಕವಳು, ಒಳ್ಳೆಯ ಹುಡುಗನನ್ನು ಆಯ್ಕೆ ಮಾಡಿಕೋ, ಕ್ಷಮಿಸಿಬಿಡು ಎಂದು ಹೊರಟಿ ಹೋದನು. ಪ್ರತಿಯಾಗಿ ಶಕುಂತಲಾ ನಗುತ್ತಾ ಉತ್ತರಿಸುತ್ತಾಳೆ, ನೀನು ಬ್ರಿಟಿಷರಿಗೆ ಬೇಕಾದ ಕೈದಿ ಇರಬಹುದು, ಆದರೆ ನನ್ನ ಅಂತರಾತ್ಮ ಒಪ್ಪಿದ ವೀರ. ಪ್ರಾಣ ಇರುವವರೆಗೂ ನಿನ್ನೊಡನೆ ಭಾರತ ಮಾತೆಯನ್ನು ಬಂಧ ಮುಕ್ತಗೊಳಿಸುವ ನಿನ್ನ ಹೋರಾಟದ ಜೊತೆ ಕೇವಲ ಪತ್ನಿಯಾಗಿಯಲ್ಲ, ನಿನ್ನ ಅನುಯಾಯಿಯಾಗಿ ನಾನಿರುವೆ. ಇಂದೋ ನಾಳೆಯೋ ಅಥವಾ ಮದುವೆಯಾದ ಮರುಕ್ಷಣವೋ ನೀನು ಗಲ್ಲಿಗೇರಿದರೆ ಹೆಮ್ಮೆಯಿಂದ ಹೇಳಿಕೊಳ್ಳುವೆ, ನಾನು ಸ್ವತಂತ್ರ ಹೋರಾಟಗಾರನ ವಿಧವಾ ವೀರಪತ್ನಿ ಎಂದು. ನಂತರ ಅವರ ವಿವಾಹವು ಒಂದು ಅಜ್ಞಾತ ಸ್ಥಳದಲ್ಲಿ ನಡೆಯುತ್ತದೆ. ಈ ನೈಜ ಕಥೆಯನ್ನು ಕೇಳಿದಾಗ ಅನ್ನಿಸಿರಬೇಕು, ಸ್ವಾತಂತ್ರ್ಯ ಸಿಕ್ಕಿರೋದಲ್ಲ, ತ್ಯಾಗ ಬಲಿದಾನ ಮೂಲಕ ಪಡೆದಿರೋದೆಂದು. ತ್ಯಾಗ, ಧೈರ್ಯ, ಶೌರ್ಯ ಮತ್ತು ದೂರದೃಷ್ಟಿತ್ವ ಇನ್ನೊಂದಕ್ಕೆ ಹೆಸರು ಭಗತ್ ಸಿಂಗ್. ಶೌರ್ಯ ಮತ್ತು ಸ್ಫೂರ್ತಿಯ ಸಂಕೇತವಾದ ಭಗತ್ ಸಿಂಗ್ ಬ್ರಿಟಿಷರ ಜನವಿರೋಧಿ ನೀತಿಗಳನ್ನು ವಿರೋಧಿಸಲು ಹಿಂದೂಸ್ತಾನ್ ಅಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ರಚಿಸಿಕೊಳ್ಳದಿದ್ದರೆ ಸಾರ್ವಜನಿಕ

0: ಪಕ್ಷತಾ ಮತ್ತು ವ್ಯಾಪಾರ ವಿವಾದಗಳ ಮಸೂದೆಯನ್ನು ವಿರೋಧಿಸಿ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಬಾಂಬ್ ಸ್ಫೋಟಿಸದಿದ್ದರೆ, ತನ್ನ ಎಳೆಯ ವಯಸ್ಸಿನಲ್ಲೇ ಸಾವನ್ನು ಆಲಂಘಿಸಿಕೊಳ್ಳದಿದ್ದರೆ ಹೋರಾಟ ಆ ತೀವ್ರತೆಯನ್ನು ಪಡೆದುಕೊಂಡಿರುತ್ತಿರಲಿಲ್ಲ. ಇಂದು ನಾವು ಸ್ವಾತಂತ್ರ್ಯವಾಗಿ ಬದುಕಲು ಸಾಧ್ಯವಾಗುತ್ತಲೂ ಇರುತ್ತಿರಲಿಲ್ಲ. ಈಸ್ಟ್ ಇಂಡಿಯಾ ಕಂಪನಿಯ 43 ಬಂಗಾಳಿ ರೆಜಿಮೆಂಟ್ನಲ್ಲಿ ಸೈನಿಕನಾಗಿ ನೇಮಕಗೊಂಡ ಮಂಗಲ್ ಪಾಂಡೆ ಸೈನ್ಯದಲ್ಲಾದ ಅನ್ಯಾಯದ ವಿರುದ್ಧ ದನಿ ಎತ್ತದೆ, ಧೂರ್ತ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಹಲ್ಲೆ ಮಾಡದೆ ಸಂಬಳ ಪಡೆದು ಸುಮ್ಮನಿದ್ದರೆ ದೇಶಭಕ್ತಿಯ ಕಿಡಿಯಾಗಲಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಲಿ ನಡೆಯುತ್ತಲೇ ಇರಲಿಲ್ಲ. ಸ್ವಾತಂತ್ರ್ಯ ಪಡೆಯಲು ಹಿಂದೆ ನಡೆದ ಹಿಂಸೆ ಮತ್ತು ಕ್ರಾಂತಿಯ ಮಾರ್ಗವನ್ನು ನೆನೆಯುವ ಅಗತ್ಯವಿದೆ ಎಂದು ಭಾವಿಸಿ, ತನ್ನ ಕಾಲೇಜು ದಿನಗಳಲ್ಲೇ ಕ್ರಾಂತಿಕಾರಿ ಧೋರಣೆಯೊಂದಿಗೆ ಸ್ವಾತಂತ್ರ್ಯದಲ್ಲಿ ನಂಬಿಕೆಯಿಟ್ಟು ತನ್ನ ಜೊತೆ ಆಜಾದ್ ಎಂಬ ಶಬ್ದ ಸೇರಿಸಿಕೊಂಡ ಚಂದ್ರಶೇಖರ್ ಆಜಾದ್ ಹಲವು ವರ್ಷಗಳವರೆಗೆ ಹೋರಾಡಿ ಬ್ರಿಟಿಷರಿಗೆ ಸಿಗಬಾರದೆಂದು ತಾನೇ ಗುಂಡು ಹಾರಿಸಿಕೊಂಡು ಹುತಾತ್ಮನಾದ ಚಂದ್ರಶೇಖರ್ ಆಜಾದ್ ಸ್ವತಂತ್ರ ಹೋರಾಟದ ಅಂಕಣಕ್ಕೆ ಇಳಿಯದಿದ್ದರೆ ಆ ಹೋರಾಟದ ಗತಿ ತೀವ್ರತೆಯೇ ಕಾಣಲು ಸಾಧ್ಯವಿತ್ತೇ? ಖಂಡಿತ ಇಲ್ಲ. ಇವೆಲ್ಲ ಕೆಲವೇ ಕೆಲವು ನಿದರ್ಶನಗಳು. ಸ್ವಾತಂತ್ರ್ಯದ ಹೋರಾಟದ ಹಾದಿಯಲ್ಲಿ ಇಂತಹ ಸಾವಿರಾರು ಪ್ರಾಣತ್ಯಾಗ, ಜೀವನ ಪರಿತ್ಯಾಗ, ಇಂತಹ ನೈಜ ಕಥೆಗಳು ನಮ್ಮ ಮುಂದಿವೆ. ಇನ್ನಾದರೂ ನಮ್ಮ ಹಿರಿಯರು ತಮ್ಮ ವೈಯಕ್ತಿಕ ಜೀವನವನ್ನು, ಸಾಂಸಾರಿಕ ಸುಖವನ್ನು, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಆ ಯಶೋಗಾಥೆಗಳನ್ನು ನೆನೆದು ನಡೆಯೋಣ. ತಾಂಡವಾಡುತ್ತಿರುವ ಭ್ರಷ್ಟಾಚಾರಕ್ಕೆ ತಿಲಾಂಜಲಿ ಹಾಡೋಣ. ದೇಶದ ಭದ್ರತೆಗೆ ಕಂಟಕಪ್ರಾಯವಾದ ಭಯೋತ್ಪಾದನೆಯನ್ನು ಬುಡಸಮೇತ ಕಿತ್ತು ಹಾಕೋಣ. ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ, ಆರ್ಥಿಕತೆಯಲ್ಲಿ ಮುನ್ನಡೆ ಸಾಧಿಸೋಣ. ಸ್ವಾರ್ಥ, ಲಾಲಸ್ಯ, ಲೋಭಿತನ, ಧನದಾಹವನ್ನು ಮರೆತು ದೇಶದ ಒಳಿತಿಗಾಗಿ ಕಿಂತಿತ್ತು ಸೇವೆಯನ್ನು ಮಾಡೋಣ. ಜಾತಿ, ಧರ್ಮ, ಶ್ರೀಮಂತ, ಬಡವ ಎಂಬ ಭೇದ ಭಾವ ಮರೆತು ಒಟ್ಟಿಗೆ ಬಾಳುವ ಐಕ್ಯತೆಯ ಮಂತ್ರದೊಂದಿಗೆ ಬದುಕು ಸಾಗಿಸೋಣ. ಜನವರಿಯಲ್ಲೇನೋ, ಆಗಸ್ಟ್ ತಿಂಗಳಲ್ಲೇನೋ ತ್ರಿವರ್ಣ ಧ್ವಜ ಹಿಡಿದು ದೇಶಪ್ರೇಮವನ್ನು ಪ್ರದರ್ಶಿಸುವ ದೇಶಭಕ್ತರಾಗದೆ ದೇಶಪ್ರೇಮವನ್ನು ಮೈಗೂಡಿಸಿಕೊಳ್ಳೋಣ. ನೈಜ ಭಾರತೀಯರಾಗೋಣ. ಭಾರತ ಮಾತೆಯ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಭಾರತ ಮಾತೆಗೆ ಜೈಯೋಣ.
1: ಸ್ವಾತಂತ್ರ್ಯ ಹೋರಾಟದ ನೆನಪುಗಳು ಈ ಕುರಿತು ಮಾತನಾಡಿದವರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯ್ಕ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಸಿರಿಗಂಧ. ಇಲ್ಲಿ ಕೆಲವೊಂದು ಮಧುರ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಸಿರಿಗಂಧದಲ್ಲಿ ಈಗ ಕೇಳೋಣ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆಯೊಂದನ್ನು. ಹಾಡಿದ್ದಾರೆ ವಸುಂಧರಾ ದಾಸ್ ಹಾಗೂ ಬಾಬ್ಜಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಬಾಬ್ಜಿ ಸಂದೀಪ್ ಅವರಿಂದ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಚಂದ್ರ ಚಕೋರಿ ಚಿತ್ರದಿಂದ ಆರಿಸಿರುವ ಗೀತೆ, ಹಾಡಿದ್ದಾರೆ ಹರಿಹರನ್ ಹಾಗೂ ಚಿತ್ರ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಸ್ ಎ ರಾಜಕುಮಾರ್ ಅವರದ್ದು.

ಜನ್ಮದ ಜೋಡಿ ಚಿತ್ರದ ಗೀತೆಯೊಂದನ್ನು ಈವರೆಗೆ ಕೇಳುತ್ತಿದ್ದೀರಿ. ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರ ಯುಗಳ ಗಾಯನದಲ್ಲಿ, ಸಂಗೀತ ಮತ್ತು ಸಾಹಿತ್ಯ ವಿ ಮನೋಹರ್ ಅವರಿಂದ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಯಜಮಾನ ಚಿತ್ರದ ಗೀತೆಯೊಂದನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಚಿತ್ರ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜೇಶ್ ರಾಮನಾಥ್ ಅವರಿಂದ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಸಿರಿಗಂಧದಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳಿ, ವಿಷ್ಣು ಸೇನಾ ಚಿತ್ರದಿಂದ ಆರಿಸಿರುವಂತಹ ಗೀತೆಯೊಂದನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಅನುರಾಧ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ದೇವ ಅವರಿಂದ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಂತಹ ಯಾರೇ ನೀ ಅಭಿಮಾನಿ ಚಿತ್ರದ ಗೀತೆಯೊಂದನ್ನು ಇವರಿಗೆ ಕೇಳುತ್ತಿದ್ದೀರಿ. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರಿಂದ.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.
0: ಸಿರಿಗಂಧದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಕೇಳಿ ಸಿದ್ಲಿಂಗು ಚಿತ್ರದಿಂದ ಆರಿಸಿರುವ ಗೀತೆಯೊಂದನ್ನು ಅನುರಾಧ ಭಟ್ ಅವರ ಕಂಠದಲ್ಲಿ. ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಸಂಗೀತ ಅನೂಪ್ ಸಿಲೀನ್ ಅವರಿಂದ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ. ಕನ್ನಡಕ್ಕೆ ಡಾಕ್ಟರ್ ಕುಲದೀಪ್ ಎನ್. ನಿರ್ದೇಶನ ಜಿ ಶಾಂತಕುಮಾರ್. ಕೇಳಿ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ.

ಮಗಳೇ ದುರ್ಗಾವತಿ, ನಮ್ಮ ಸುಖದ ಬದುಕಿನ ಮೇಲೆ ವಿಧಿಯ ಕಣ್ಣು ಬಿದ್ದಿತು. ನನ್ನ ಮಗ ದಲ್ಪಚ್ಯಾನನ್ನು ಕಸಿದುಕೊಂಡಿತು. ಗಡಾಕಟಂಗ ಸಾಮ್ರಾಜ್ಯ ಶಾಂತಿಯಿಂದ ಇತ್ತು. ಪ್ರಜೆಗಳು ಸುಖ ಶಾಂತಿಯಿಂದ ನೆಮ್ಮದಿಯಿಂದಿದ್ದರು.

0: ಆದರೆ ಆದರೆ ಈಗ ಈ ದುರಂತ ಸಂಭವಿಸಿದೆ.
1: ರಾಜಮಾತೆಯವರೇ, ರಾಣಿ ಸಾಹೇಬರೇ, ತಾವು ಸಮಾಧಾನ ಮಾಡಿಕೊಳ್ಳಿ.
0: ರಾಜಪುರೋಹಿತರೆ, ರಾಜಮಾತೆಯಲ್ಲ, ಮಗನನ್ನು ಕಳೆದುಕೊಂಡ ತಾಯಿ ಅಳುತ್ತಿದ್ದಾಳೆ. ಇವಳು ರಾಣಿಯಲ್ಲ, ತನ್ನ ಗಂಡನನ್ನು ಕಳೆದುಕೊಂಡ ಪತ್ನಿ ಅಳುತ್ತಿದ್ದಾಳೆ. ಇಂದು ಒಂದು ದಿನವಾದರೂ ಆಕೆ ಮನಃಪೂರ್ತಿ ಅಳಲು ಬಿಡಿ ರಾಜಪುರೋಹಿತರೇ.
1: ಮಹಾರಾಣಿ, ದೇವರ ವಿಧಿಯನ್ನು ಯಾರೂ ಬದಲಾಯಿಸಲಾರರು. ಆದರೆ ಇದು ಶೋಕ ಪಡುವ ಸಮಯ ಅಲ್ಲ, ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ರಾಜ್ಯದ ಗೌರವ ಮತ್ತು ರಕ್ಷಣೆಯ ಮುಂದೆ ರಾಜಕುಟುಂಬದ ವೈಯಕ್ತಿಕ ದುಃಖ ಅತ್ಯಲ್ಪವಾದದ್ದು. ಗಡಾರಾಜ್ಯದ ಸುತ್ತಲೂ ಬರೀ ಶತ್ರುಗಳೇ ತುಂಬಿದ್ದಾರೆ. ಈಗ ನಾವು ದುರ್ಬಲರಾದರೆ ಗೊಂಡವಾನ ಸಾಮ್ರಾಜ್ಯವನ್ನು ಪರಾಧೀನವಾಗಿಸಲು ಹೆಚ್ಚು ಸಮಯ ಬೇಕಾಗಿಲ್ಲ.
2: ರಾಜಮಾತೆಯವರೇ, ಕ್ಷಮಿಸಬೇಕು. ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ಸುದ್ದಿ ಹರಡುತ್ತಿದೆ. ಮಹಾರಾಣಿ ದುರ್ಗಾವತಿಯವರು ಮಹಾರಾಜನೊಂದಿಗೆ ಸತಿ ಆಗಲಿದ್ದಾರೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ.
0: ಏನು? ಅದು ಎಂದಿಗೂ ನಡೆಯುವುದಿಲ್ಲ.
3: ಇಲ್ಲ, ನಾನು ಸತಿ ಆಗುವುದಿಲ್ಲ. ನನ್ನ ಪತಿಯನ್ನು ನಾನು ಮನಸ್ಸಿನಿಂದಲೂ ಪ್ರೀತಿಯಿಂದಲೂ ಸ್ವೀಕರಿಸಿದ್ದೆ. ಅವರು ನಮ್ಮನ್ನು ಅಗಲಿದ್ದಾರೆ, ಆದರೆ ಅವರ ಅಪೂರ್ಣ ಕನಸುಗಳನ್ನು ನನಸು ಮಾಡುವ ಹೊಣೆಗಾರಿಕೆ ಈಗ ನನ್ನದಾಗಿದೆ. ತಾಯಿ ದುರ್ಗೆ ಕೊಟ್ಟಿರುವ ಈ ಅಮೂಲ್ಯ ಜೀವನವನ್ನು ವ್ಯರ್ಥ ಮಾಡಲು ನಾನು ತಯಾರಿಲ್ಲ. ಇಂದಿನಿಂದ ನನ್ನ ಪ್ರತಿಯೊಂದು ಉಸಿರು ಕೂಡ ನನ್ನ ಮಾತೃಭೂಮಿಯ ರಕ್ಷಣೆ ಹಾಗೂ ಗೌರವ ಕಾಪಾಡಲು ಮೀಸಲಾಗಿರುತ್ತದೆ.
0: ಏನಾಯಿತು ದಿವಾನ್ ಆಧಾರ್ ಸಿಂಗ್?
4: ರಾಜಮಾತೆಯವರೇ, ಮಾಲ್ವಾದ ಸುಲ್ತಾನ್ ಭಾಜ್ ಬಹದ್ದೂರ್ ಖಾನ್ ನಮ್ಮ ರಾಜ್ಯದ ಮೇಲೆ ದಾಳಿ ನಡೆಸಿದ್ದಾನೆ.
0: ಏನು? ಅವನ ತಂದೆ ಶೂಜಾತ್ ಖಾನ್ ಸತ್ತು ಇನ್ನು ಕೆಲವೇ ದಿನಗಳಾಗಿವೆಯಷ್ಟೇ. ಅದಾಗಲೇ ಅವನ ಕಣ್ಣು ನಮ್ಮ ರಾಜ್ಯದ ಮೇಲೆ ಬಿದ್ದಿತ್ತೆ. ಎದ್ದು ನಿಲ್ಲು ಮಗಳೇ, ಇನ್ನು ನೀನು ದಲ್ಪಚ್ಯಾನ ವಿಧುವೆಯಷ್ಟೇ ಅಲ್ಲ, ಗಡಾ ರಾಜ್ಯದ ಮಹಾರಾಣಿ.
3: ಆಧಾರ್ ಸಿಂಗ್, ಬಾಜ್ ಬಹದ್ದೂರನ ಪ್ರತಿಯೊಂದು ಕಲ್ಲಿಗೂ ನಾವು ಬಂಡೆಯಿಂದ ಉತ್ತರ ಕೊಡುತ್ತೇವೆ. ತಕ್ಷಣ ಸೇನೆಯನ್ನು ಸನ್ನದ್ಧಗೊಳಿಸಿ. ಈ ಯುದ್ಧದಲ್ಲಿ ನಾನೇ ಸ್ವತಃ ಸೇನೆಯನ್ನು ಮುನ್ನಡೆಸುತ್ತೇನೆ.
4: ನಿಮ್ಮ ಆದೇಶದಂತೆಯೇ ಆಗಲಿ ಮಹಾರಾಣಿ.

0: ಮಗಳೇ ದುರ್ಗಾವತಿ, ಬಾಜ್ ಬಹದ್ದೂರನನ್ನು ಬಂಧಿಸಿದ ನಂತರ ಏಕೆ ಬಿಡುಗಡೆಗೊಳಿಸಿದೆ? ಅವನು ಮತ್ತೆ ಮುಂದೊಂದು ದಿನ ದ್ರೋಹ ಬಗೆದರೆ?
1: ರಾಜಮಾತೆ, ಶತ್ರುವನ್ನು ಸೋಲಿಸುವುದು ನಮ್ಮ ಕರ್ತವ್ಯ, ಸೋತವನಿಗೆ ಕ್ಷಮೆ ನೀಡುವುದು ನಮ್ಮ ಧರ್ಮ. ಅವನು ತನ್ನ ಮಾತು ತಪ್ಪಿ ಮತ್ತೆ ದ್ರೋಹ ಬಗೆದರೆ ಅವನಿಗೆ ತಕ್ಕ ಉತ್ತರ ನೀಡುವುದು ಕೂಡ ನಮಗೆ ತಿಳಿದಿದೆ.
0: ದಿವಾನ್ ಆಧಾರ್ ಸಿಂಗ್,
2: ರಾಜಮಾತೆ,
0: ರಾಣಿ ಸತಿಯಾಗಲಿದ್ದಾರೆ ಎಂಬ ಸುಳ್ಳು ಸುದ್ದಿಯನ್ನು ಯಾರು ಹಬ್ಬಿಸಿದರು ಎಂಬುದೇನಾದರೂ ಗೊತ್ತಾಯಿತೆ? ಏಕೆ ಮೌನವಾಗಿದ್ದೀರಿ?
2: ಕ್ಷಮಿಸಿ ರಾಜಮಾತೆ, ಆ ಸಂಚಿನ ಹಿಂದೆ ಕುಮಾರ ಚಂದ್ರಶಃ ಇದ್ದರು.
0: ಹೌದಾ? ಅಣ್ಣನ ಮರಣದ ನಂತರ ಅವನ ಮನಸ್ಸಿನ ದುರುದ್ದೇಶ ಈಗ ಸ್ಪಷ್ಟವಾಗಿ ತಿಳಿಯಿತು. ಅವನ ಆಸೆ ಎಂದೆಂದಿಗೂ

0: ನೆರವೇರುವುದಿಲ್ಲ. ದಿವಾನರೇ, ನಾವು ಎಚ್ಚರಿಕೆಯಿಂದಿರಬೇಕು. ರಾಜಕುಮಾರ ವೀರನಾರಾಯಣನ ಪಟ್ಟಾಭಿಷೇಕದ ಸಮಯದಲ್ಲಿ ಚಂದ್ರಶಃ ಯಾವುದಾದರೂ ಕುತಂತ್ರ ಮಾಡಿದರೆ ತಕ್ಷಣ ಅವನನ್ನು ಬಂಧಿಸಿ.
1: ತಮ್ಮ ಆದೇಶದಂತೆಯೇ ಆಗಲಿ ರಾಜಮಾತೆಯವರೇ.

0: ದುರ್ಗಾವತಿ ಅವರಿಗೆ, ರಾಜಕುಮಾರ ವೀರನಾರಾಯಣರಿಗೆ.
1: ಮಹಾರಾಣಿಯವರೇ, ಈಗ ರಾಜಕುಮಾರರಿಗೆ ರಾಜಕಿರೀಟವನ್ನು ತೊಡಿಸಿ.
2: ನಿಲ್ಲಿಸಿ, ನಿಲ್ಲಿಸಿ ಇದನ್ನ. ಮಹಾರಾಜ ದಲ್ಪಚ್ಚ ಅವರ ನಂತರ ಈ ಸಿಂಹಾಸನದ ಹಕ್ಕುದಾರ ನಾನು. ನಾನು ಅವರ ತಮ್ಮ ಚಂದ್ರಶ. ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಹಕ್ಕು ನನಗಷ್ಟೇ, ನನಗಷ್ಟೇ ಇರುವುದು. ವೀರನಾರಾಯಣ ಇನ್ನೂ ಬಾಲಕ, ದುರ್ಬಲ. ರಾಜ್ಯವನ್ನು ನಡೆಸುವ ಸಾಮರ್ಥ್ಯ ಅವನಿಗಿಲ್ಲ.
3: ಇಲ್ಲ ಚಂದ್ರಶ, ಗೊಂಡವಾನದ ರಾಜನಾಗುವುದು ವೀರನಾರಾಯಣನೇ.
2: ಹಾಗಾದರೆ ಈ ರಾಜ್ಯವನ್ನು ನಡೆಸುವುದು ಯಾರು? ಶತ್ರುಗಳೊಂದಿಗೆ ಹೋರಾಡಿ ರಾಜ್ಯವನ್ನ ರಕ್ಷಿಸುವರು ಯಾರು ಅಮ್ಮ?
3: ನನ್ನನ್ನು ಅಮ್ಮ ಎಂದು ಕರೆಯಬೇಡ, ರಾಜಮಾತೆ ಎಂದು ಸಂಬೋಧಿಸು. ರಾಜ್ಯದ ಆಡಳಿತವನ್ನು ಮಹಾರಾಣಿ ದುರ್ಗಾವತಿ ನೋಡಿಕೊಳ್ಳುತ್ತಾರೆ. ಅವರಿಗೆ ಸಂಪೂರ್ಣ ಸಾಮರ್ಥ್ಯವಿದೆ. ನೀನು ಸುಖಭೋಗಗಳಲ್ಲಿ ತಲ್ಲೀನನಾಗಿದ್ದಾಗ ಅವರು ಬಾಜ್ ಬಹದ್ದೂರನನ್ನು ಯುದ್ಧದಲ್ಲಿ ಮಣಿಸಿದ್ದಾರೆ. ರಾಜ್ಯದಲ್ಲಿ ಕೋಟೆಗಳು, ಕೆರೆಗಳು ಹಾಗೂ ಜನಪಯೋಗಿ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ.
2: ಅದು ಏನೇ ಇರಲಿ, ಒಬ್ಬ ಮಹಿಳೆ ಯುದ್ಧ ಭೂಮಿಗೆ ಇಳಿಯುವುದು ನಮ್ಮ ಸಂಪ್ರದಾಯ ಅಲ್ಲ. ವಿಧವೆಯಾದ ಬಳಿಕ ಅವರು ಅರಮನೆಯ ಒಳಗೆ ಪರದೆಯ ಹಿಂದೆ ಇರಬೇಕು.
4: ಇಲ್ಲ ಚಂದ್ರ, ನಾನು ಪರದೆಯ ಹಿಂದೆ ಇರುವುದಿಲ್ಲ. ಅರಮನೆಯ ದರ್ಬಾರಿನಲ್ಲಿ ಪರದೆ ಇಲ್ಲದೆ ಕುಳಿತುಕೊಳ್ಳುತ್ತೇನೆ. ಅಗತ್ಯ ಬಂದರೆ ಪುರುಷ ವೇಷ ಧರಿಸುತ್ತೇನೆ. ಯುದ್ಧ ಬಂದರೆ ಇದುವರೆಗೂ ಇದ್ದಂತೆಯೇ ಮುಂದೆಯೂ ಸ್ವತಃ ಯುದ್ಧ ಭೂಮಿಯಲ್ಲಿ ನಿಂತು ಸೇನೆಯನ್ನು ಮುನ್ನಡೆಸುತ್ತೇನೆ. ಇನ್ನು ನಾನು ಕೇವಲ ನಿನ್ನ ಅತ್ತಿಗೆ ಅಲ್ಲ, ನಾನು ಗೊಂಡವಾನದ ಮಹಾರಾಣಿ ದುರ್ಗಾವತಿ. ದೊಡ್ಡ ಜವಾಬ್ದಾರಿಗಳನ್ನು ಹೊರುವ ಸಂದರ್ಭ ಬಂದಾಗ ಸಣ್ಣ ಸಣ್ಣ ಸಂಪ್ರದಾಯಗಳು ಮುರಿಯಲೇಬೇಕು.
2: ನಾನು ಇದನ್ನೆಲ್ಲ ಸಹಿಸುವುದಿಲ್ಲ. ನಾನು ಮಹಾರಾಜ ಸಂಗ್ರಾಮ್ ಶಾ ಅವರ ಪುತ್ರ.
4: ಅದನ್ನು ನಾನು ಮರೆತಿಲ್ಲ, ನೀವು ಸಹ ಮರೆಯಬೇಡಿ. ನಾನು ಸಹ ಮಹಾರಾಜ ಸಂಗ್ರಾಮ್ ಶಾ ಅವರ ಸೊಸೆ ಮತ್ತು ಚಂದೇಲ ವಂಶದ ರಾಜ ಕೀರ್ತಿ ಸಿಂಗ್ ಅವರ ಪುತ್ರಿ.
2: ರಾಜಮಾತೆ, ನೀವು ನನ್ನನ್ನು ಈ ಗದ್ದುಗೆಯ ಮೇಲೆ ಕೂರಿಸದಿದ್ದರೆ ಸೇನೆಯೊಳಗೆ ದಂಗೆ ಉಂಟಾಗಬಹುದು. ನೆನಪಿರಲಿ, ಅದಕ್ಕೆ ನೀವು ನನ್ನನ್ನು ಹೊಣೆ ಮಾಡಬಾರದು.
3: ದಂಗೆ? ಯಾರು ದಂಗೆ ಮಾಡುತ್ತಾರೆ? ನಾನು ನೋಡುತ್ತೇನೆ. ದಿವಾನ್ ಆಧಾರ್ ಸಿಂಗ್.
5: ಕುಮಾರ ಚಂದ್ರಶಃ, ಮಹಾರಾಜ ದಲ್ಪತ್ ಶಹ ಅವರ ನಿಧನದ ನಂತರ ರಾಜಮಾತೆಯವರ ಆದೇಶ ಪಾಲಿಸುವುದು ಗೊಂಡವಾನದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ರಾಜ್ಯದ ಹಿತವನ್ನು ಗಮನದಲ್ಲಿರಿಸಿ ಮಹಾರಾಣಿ ದುರ್ಗಾವತಿಯವರೇ ಆಡಳಿತ ನಡೆಸಬೇಕು ಎಂಬ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ನಿರ್ಧಾರವನ್ನು ವಿರೋಧಿಸುವವರು ಗೊಂಡವಾನ ಸಾಮ್ರಾಜ್ಯದ ಶತ್ರುಗಳೆಂದು ಪರಿಗಣಿಸಲ್ಪಡುತ್ತಾರೆ.
2: ಆಧಾರ್ ಸಿಂಗ್,
5: ಸೈನಿಕರೇ, ಕುಮಾರ ಚಂದ್ರಶಃ ಮತ್ತು ಅವರ ಅನುಯಾಯಿಗಳನ್ನು ಕೂಡಲೇ ಬಂಧಿಸಿ.
2: ಆಧಾರ್ ಸಿಂಗ್, ನಿನ್ನ ನಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡು.
4: ಕುಮಾರ ಚಂದ್ರಶಃ, ನನ್ನನ್ನು ಸತಿಗೇರಿಸಲಾಗುತ್ತದೆ ಎಂಬ ಸುಳ್ಳು ವದಂತಿಯನ್ನು ಹರಡಿ ನೀವು ರಾಜ್ಯವನ್ನು ನಾಯಕತ್ವವಿಲ್ಲದಂತೆ ಮಾಡಲು ಯತ್ನಿಸಿದ್ದೀರಿ. ಇಂದು ರಾಜಕುಮಾರ ವೀರನಾರಾಯಣನ ಪಟ್ಟಾಭಿಷೇಕಕ್ಕೆ ಅಡ್ಡಿಪಡಿಸಿ ರಾಜಮಾತೆಯ ಆದೇಶವನ್ನು ಉಲ್ಲಂಘಿಸಿದ್ದೀರಿ.
2: ಅದಕ್ಕೆ?
4: ಇಂತಹ ಅಪರಾಧಗಳಿಗೆ ಬೇರೆ ಯಾರಾದರೂ ಕಾರಣರಾಗಿದ್ದರೆ ಮರಣ ದಂಡನೆ ವಿಧಿಸಲಾಗುತ್ತಿತ್ತು.
2: ಏನಂದೆ?
4: ಆದರೆ ನೀವು ಗೊಂಡವಾನ ರಾಜವಂಶದ ಸದಸ್ಯರಾಗಿರುವುದರಿಂದ ನಿಮಗೆ ಗಡೀಪಾರ್ ಶಿಕ್ಷೆ ಮಾತ್ರ ವಿಧಿಸಲಾಗುತ್ತಿದೆ. ಇಂದಿನಿಂದ ನೀವು ಗೊಂಡವಾನದ ಗಡಿಯನ್ನು ದಾಟಿ ಒಳಗೆ ಕಾಲಿಡಬಾರದು ಎಂದು ವಿಧಿಸಲಾಗುತ್ತದೆ. ಒಂದು ವೇಳೆ ನೀವು ಪ್ರವೇಶ ಮಾಡಿದರೆ ಯಾವುದೇ ಸಾಮಾನ್ಯ ದೇಶದ್ರೋಹಿಗೆ ನೀಡುವ ಶಿಕ್ಷೆಯನ್ನೇ ನಿಮಗೂ ನೀಡಲಾಗುತ್ತದೆ.
2: ಇದನ್ನು ನಾನು ಒಪ್ಪುವುದಿಲ್ಲ.
4: ಸೈನಿಕ,

0: ನಾನಿದನ್ನು
1: ಒಪ್ಪುವುದಿಲ್ಲ. ಸೈನಿಕರೇ, ರಾಜ್ಯದ ಗಡಿ ಆಚೆಯವರೆಗೂ
0: ನಾನಿದನ್ನು ಒಪ್ಪುವುದಿಲ್ಲ.
1: ಗೌರವದಿಂದಲೇ ಕರೆದೊಯ್ಯಿರಿ.
2: ಮಹಾರಾಣಿ ದುರ್ಗಾವತಿಯವರಿಗೆ, ಮಹಾರಾಜ ವೀರನ

0: होशियार हिंदुस्तान का सम्राट जिले इलाही जलालुद्दीन मोहम्मद अकबर दरबार के आगमिसुतिदारे
1: ಜಹಾಪನ
2: ಬೀರ್ಬಲ್.
1: ಗೊಂಡವಾನದ ಮಹಾರಾಣಿ ದುರ್ಗಾವತಿಯವರೇ ಮಾಲ್ವಾದ ಬಾಜ್ ಬಹಾದ್ದೂರ್ ಅನ್ನ ಯುದ್ಧದಲ್ಲಿ ಸೋಲಿಸಿದ್ದಾರೆ. ಅವನ ಪ್ರಾಣವನ್ನ ಉಳಿಸಿ ಅವನನ್ನೂ ಕ್ಷಮಿಸಿದ್ದಾರೆ. ಈಗ ಎಲ್ಲೆಡೆ ಅವರ ಶೌರ್ಯ ಮತ್ತು ಉದಾರತೆಯ ಬಗ್ಗೆ ಚರ್ಚೆಯಾಗುತ್ತಿದೆ.
2: ಶೌರ್ಯ ಉದಾರತೆ ಬೀರ್ಬಲ್, ಬೇರೆಯವರ ಶೌರ್ಯದ ಮತ್ತು ಮಹತ್ವದ ಕಥೆಗಳನ್ನು ಕೇಳುವ ಅಗತ್ಯ ನನಗಿಲ್ಲ. ಗೊಂಡವಾನವನ್ನು ನಮ್ಮ ಸಾಮ್ರಾಜ್ಯದ ಅಧೀನಕ್ಕೆ ತರುವುದು ನನ್ನ ಈಗಿನ ಅಗತ್ಯ ತುರ್ತು.
1: ಜಹಾಪನ, ಗೊಂಡವಾನ ಒಂದು ಚಿಕ್ಕ ಮತ್ತು ಶಾಂತಿಯುತ ರಾಜ್ಯ. ಅದು ನಮಗೆ ಯಾವ ರೀತಿಯಲ್ಲೂ ಅಪಾಯವಲ್ಲ.
2: ಅಪಾಯ ಗಡಿಗಳಿಂದ ಅಲ್ಲ ಬೀರ್ಬಲ್, ಅಪಾಯ ಇತಿಹಾಸದಿಂದ. ಮುಂದಿನ ಪೀಳಿಗೆ ನನ್ನನ್ನು ಅಕ್ಬರ್ ಮಹಾಶಯ ಎಂದು ಕರೆಯಬೇಕೆಂದಾದರೆ ತಲೆ ಎತ್ತಿ ನಿಲ್ಲುವ ಪ್ರತಿಯೊಬ್ಬ ರಾಜನನ್ನು ತಲೆ ಬಾಗಿಸಲೇಬೇಕು.
1: ಜಹಾಪನ, ಆದರೆ ಹಾಗಾದರೆ ತಮ್ಮ ಅಧೀನತೆಯನ್ನು ಒಪ್ಪದ ರಾಜರಿಗೆ ಏನು ಮಾಡುತ್ತೀರಿ?
2: ಮಣ್ಣಿನಲ್ಲಿ ಮಣ್ಣಾಗಿಸುತ್ತೇನೆ. ಅವರನ್ನು ಅವರ ಹೆಸರನ್ನು

0: ಮಹಾರಾಣಿಯವರೇ, ಮೊಘಲ್ ಚಕ್ರವರ್ತಿ ಅಕ್ಬರ್ನ ದೂತನೊಬ್ಬ ತನ್ನ ಸಂದೇಶದೊಂದಿಗೆ ಆಗಮಿಸಿದ್ದಾನೆ.
1: ಮೊಘಲ್ ಚಕ್ರವರ್ತಿಯ ದೂತನೇ? ಅವನನ್ನು ಗೌರವದಿಂದ ಒಳಗೆ ಕರೆತನ್ನಿ.
2: ಮಹಾರಾಣಿ ಸಾಹೇಬ, ಹಿಂದೂಸ್ತಾನದ ಸಾಮ್ರಾಟ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅವರು ತಮಗಾಗಿ ಈ ವಿಶೇಷ ಉಡುಗೊರೆಯನ್ನು ಕಳುಹಿಸಿದ್ದಾರೆ. ಅವರ ಆದೇಶವೇನೆಂದರೆ, ನಿಮ್ಮ ಅಪೂರ್ವವಾದ ಯುದ್ಧದ ಆನೆ ಸರ್ಮನ್ ಹಾಗೂ ನಿಮ್ಮ ಪ್ರಧಾನ ಸಲಹೆಗಾರ ದಿವಾನ್ ಆಧಾರ್ ಸಿಂಗ್ ಅವರನ್ನು ದೆಹಲಿ ದರ್ಬಾರಿಗೆ ಕಳುಹಿಸಬೇಕು ಎಂಬುದು.
1: ಆದೇಶ? ಈ ತಟ್ಟೆಯಲ್ಲಿರುವ ಉಡುಗೊರೆ ಏನು?
2: ಮಹಾರಾಣಿಯವರೇ, ಇದು ಶುದ್ಧ ಚಿನ್ನದಿಂದ ಮಾಡಿಸಿದ ಪಂಜರ.
1: ಧೂತರೆ, ನೀವು ಅತಿಥಿಗೃಹದಲ್ಲಿ ವಿಶ್ರಾಂತಿ ಪಡೆಯಿರಿ. ನಮ್ಮ ಉತ್ತರವನ್ನು ಪಡೆದು ನಂತರ ಹೋಗುವಿರಂತೆ.
2: ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಣಿ.
1: ಅಕ್ಬರ್ನ ಧೈರ್ಯ ನೋಡಿ ಆಧಾರ್ ಸಿಂಗ್. ನಮ್ಮ ಪ್ರೀತಿಯ ಯುದ್ಧದಾನೆ ಸರ್ಮನ್ ಮತ್ತೆ ನಮ್ಮ ವಿಶ್ವಾಸಾರ್ಹ ದಿವಾನರಾದ ನಿಮ್ಮನ್ನು ಕೇಳಲು ಅವನಿಗೆ ಹೇಗೆ ಮನಸ್ಸಾಯಿತು?
3: ಮಹಾರಾಣಿಯವರೇ, ದುರ್ಬಲ ರಾಜ್ಯಗಳನ್ನು ಹೆದರಿಸಲು ಅಕ್ಬರನು ಈ ಬಗೆಯ ತಂತ್ರಗಳನ್ನು ಬಳಸುತ್ತಾನೆ.
1: ಹೌದು, ಆ ಚಿನ್ನದ ಪಂಜರವನ್ನು ಕಳುಹಿಸುವ ಮೂಲಕ ನಮ್ಮನ್ನು ತನ್ನ ಅಧೀನಕ್ಕೆ ಒಪ್ಪಿಸಿಕೊಳ್ಳುವ ಸಂದೇಶವನ್ನು ನೀಡಿದ್ದಾನೆ. ಅವನು ನಮ್ಮನ್ನು ಚಿನ್ನದ ಪಂಜರದೊಳಗಿನ ಪಕ್ಷಿಯನ್ನಾಗಿ ಮಾಡಲು ಬಯಸುತ್ತಿದ್ದಾನೆ.
3: ನಿಜ ನಿಜ ಮಹಾರಾಣಿಯವರೇ.
1: ಆ ಮೊಘಲ್ ದೂತನನ್ನು ಮತ್ತೆ ಸಭೆಗೆ ಕರೆತನ್ನಿ.
3: ಅಪ್ಪಣೆ ಮಹಾರಾಣಿ.
2: ತಮ್ಮ ಆದೇಶ ಏನು ಮಹಾರಾಣಿ?
1: ನಿಮ್ಮ ಕಾರ್ಯ ಮುಗಿದಿದೆ. ನಿಮ್ಮ ಜಹಾಪನಾಗೆ ಹೇಳಿ, ಗೊಂಡವಾನ ಒಂದು ಸ್ವತಂತ್ರ ರಾಜ್ಯ. ನಾವು ಯಾರ ಗುಲಾಮರೂ ಅಲ್ಲ. ಅವರು ಕಳಿಸಿದ ಈ ಅಪರೂಪದ ಉಡುಗೊರೆಗೆ ನಾವು ಶೀಘ್ರದಲ್ಲೇ ಸಮರ್ಪಕ ಉತ್ತರ ಕಳುಹಿಸುತ್ತೇವೆ. ನೀವಿನ್ನು ಹೊರಡಬಹುದು.
2: ಹಾಗೆಯೇ ತಿಳಿಸುತ್ತೇನೆ ಮಹಾರಾಣಿ.

0: ಮಹಾರಾಣಿಯವರೇ, ನಾವು ಈಗ ಮೌನವಾಗಿದ್ದರೆ ಅದನ್ನು ನಮ್ಮ ಹೇಡಿತನ ಎಂದು ಭಾವಿಸುವರು.
1: ಅದು ಸರಿ, ಆದರೆ ಅವರಿಗೆ ಏನು ಉತ್ತರ ಕಳುಹಿಸಬೇಕು?
2: ಅವನು ನಮಗೆ ಚಿನ್ನದ ಪಂಜರ ಕಳುಹಿಸಿದ್ದಾನಲ್ಲವೇ, ನಾವು ಅವನಿಗೆ ಹತ್ತಿ ಬಡಿಯುವ ಪಿಂಜಾರಿಕೆಯನ್ನು ಕಳಿಸೋಣ. ಅವನಿಗೆ ತಿಳಿಸಿ, ಗೊಂಡವಾನದ ಮೇಲೆ ಕಣ್ಣು ಹಾಕುವುದನ್ನು ಬಿಟ್ಟು ಜೀವನ ಪೂರ್ತಿ ಹತ್ತಿ ಬಡಿಯುವುದನ್ನು ಕಲಿಯಲಿ ಎಂದು.
1: ಚಿನ್ನದಿಂದಲೇ ಮಾಡಿಸಬೇಕೆ?
2: ಹೌದು, ಅವನು ಕಳಿಸಿದ ತೂಕ ಎಷ್ಟಿದೆಯೋ ಅಷ್ಟೇ ತೂಕದ ಪಿಂಜಾರಿಕೆ ಜಲಾಲುದ್ದೀನನಿಗೆ ತಿಳಿಯಬೇಕು. ಗೊಂಡವಾನದ ಮಹಾರಾಣಿ ಯಾವ ಭಿಕ್ಷುಕಿಯೂ ಅಲ್ಲ, ಅವನ ಚಿನ್ನದ ಮುಂದೆ ತಲೆಬಾಗುವವಳಂತೂ ಖಂಡಿತ ಅಲ್ಲ ಅಂತ.
0: ಮಹಾರಾಣಿಯವರೇ, ಅನುಮತಿ ನೀಡಿದರೆ ನಾನೇ ಹೋಗಿ ಕೊಟ್ಟು ಬರುತ್ತೇನೆ.
2: ನೀವೇ ಹೋಗುವುದು ಸೂಕ್ತ. ಆ ಅಹಂಕಾರಿ ಚಕ್ರವರ್ತಿಗೆ ಈ ಪಿಂಜಾರಿಕೆಯ ನಿಜವಾದ ಅರ್ಥವನ್ನು ವಿವರವಾಗಿ ತಿಳಿಸಿ ಬನ್ನಿ. ತಕ್ಷಣ ಸಿದ್ಧತೆ ಆರಂಭಿಸಿ.
0: ತಮ್ಮ ಆದೇಶದಂತೆಯೇ ಆಗಲಿ ಮಹಾರಾಣಿಯವರೇ.
3: ಬಾದಾಬ್ ಬಾ ಮುಲಾಹಿಜಾ ಹೋಶಿಯಾರ್ ಹಿಂದೂಸ್ತಾನದ ಸಾಮ್ರಾಟ ಜಿಲಾ ಇಲಾಹಿ ಜಿಲಾ ಸುಬಾನಿ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ದರ್ಬಾರಿಗೆ ಆಗಮಿಸುತ್ತಿದ್ದಾರೆ.
4: ಜಹಂಪನ ಅವರ ವೈಭವ ಸದಾ ವೃದ್ಧಿಯಾಗಲಿ. ಗೊಂಡಾವನ ರಾಜ್ಯದ ಪ್ರಧಾನಮಂತ್ರಿ ದಿವಾನ್ ಆಧಾ ಸಿಂಗ್ ತಮ್ಮನ್ನು ಭೇಟಿಯಾಗಲು ಆಗಮಿಸಿದ್ದಾರೆ.
5: ಅವರನ್ನು ಒಳಗೆ ಕಳಿಸು.
0: ಜಹಾಂಪನ ಅವರಿಗೆ ನನ್ನ ನಮಸ್ಕಾರಗಳು.
5: ನೀನೇ ಏನು ಆಧಾರ್ ಸಿಂಗ್?
0: ಹೌದು ಜಹಾಂಪನ, ಒಂದು ಚಿಕ್ಕ ರಾಜ್ಯದ ಸಾಮಾನ್ಯ ಸೇವಕ.
5: ಚಿಕ್ಕ ರಾಜ್ಯ, ನಿನ್ನ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ.
0: ತಾವು ನಮ್ಮ ಮಹಾರಾಣಿಯವರಿಗೆ ಒಂದು ವಿಶೇಷ ಉಡುಗೊರೆ ಕಳಿಸಿದ್ದೀರಿ. ಅದಕ್ಕೆ ಪ್ರತಿಯಾಗಿ ಅವರು ತಮಗಾಗಿ ಒಂದು ವಿಶೇಷ ಕಾಣಿಕೆಯನ್ನು ಕಳಿಸಿದ್ದಾರೆ.
5: ಓಹೋ,
0: ಸ್ವೀಕರಿಸಬೇಕು.
5: ಇದೇನಿದು
0: ಜಹಾಂಪನ? ಇದು ಪಿಂಜಾರಿಕೆ.
5: ಪಿಂಜಾರಿಕೆ?
0: ಹತ್ತಿಯನ್ನು ಬಡಿದು ನೂಲು ತಯಾರಿಸುವ ಮೊದಲು ಬಳಸುವ ಸಾಧನ.
5: ಓ, ಚಿನ್ನದ ಪಿಂಜಾರಿಕೆ! ಇಷ್ಟೊಂದು ಧೈರ್ಯ! ಗೊಂಡವಾನ ರಾಜ್ಯದ ಬಳಿ ಬಹಳಷ್ಟು ಚಿನ್ನ ಇರುವಂತಿದೆ.
0: ಜಹಾಂಪನ, ತಾವು ಹೇಳಿದ್ದು ನಿಜ. ಗೊಂಡವಾನದಲ್ಲಿ ಚಿನ್ನವೂ ಇದೆ, ಶೌರ್ಯವೂ ಇದೆ. ನಮ್ಮ ರಾಜ್ಯ ಹಾಗಲಕಾಯಿಯಂತೆ, ಅದನ್ನು ನುಂಗಲು ಪ್ರಯತ್ನಿಸುವವನ ಬಾಯೆಲ್ಲ ಕಹಿಯಾಗುತ್ತದೆ.
5: ಏ ಆಧಾರ್ ಸಿಂಗ್, ಮೈ ಮೇಲೆ ಎಚ್ಚರವಿರಲಿ. ನಿಮ್ಮ ಆ ದುರ್ಗಾವತಿಗೆ ಹೇಳು, ಯುದ್ಧಕ್ಕೆ ಸಿದ್ಧವಾಗಿರಲಿ.
0: ಜಹಾಂಪನ, ದಯವಿಟ್ಟು ಅವರನ್ನು ಮಹಾರಾಣಿ ದುರ್ಗಾವತಿ ಎಂದು ಕರೆಯಿರಿ. ಅದೇ ಅವರಿಗೆ ಸಲ್ಲುವ ಗೌರವ.
5: ಹೌದು ಹೌದು, ಮಹಾರಾಣಿ ದುರ್ಗಾವತಿ. ನೀನೀಗ ಹೊರಡಬಹುದು.
0: ಆಗಲಿ.
6: ಆಸಫ್ ಖಾನ್, ಆಸಫ್ ಖಾನ್,
5: ತಕ್ಷಣ ಯುದ್ಧದ ಸಿದ್ಧತೆ ಮಾಡು. ಗೊಂಡವಾನದ ಮೇಲೆ ಕೂಡಲೇ ದಂಡೆತ್ತಿ ಹೋಗು. ನನಗೆ ಗೊಂಡವಾನ ಬೇಕು, ಗೊಂಡವಾನ ಬೇಕೇ ಬೇಕು. ಅರ್ಥವಾಯಿತೆ?
7: ಮಹಾರಾಣಿಯವರೇ, ದೆಹಲಿಯ ಸಾಮ್ರಾಟ ಅಕ್ಬರ್ ಕೋಪದಿಂದ ಉರಿಯುತ್ತಿದ್ದಾನೆ. ಅವನು ತನ್ನ ಸೇನಾಧಿಪತಿ ಆಸಫ್ ಖಾನ್ಗೆ ಗೊಂಡವಾನದ ಮೇಲೆ ದಂಡೆತ್ತಿ ಹೊರಡುವಂತೆ ಆದೇಶವನ್ನಿತ್ತಿದ್ದಾನೆ. ಅಗಾಧ ಮೊಘಲ್ ಸೇನೆ ಈಗಾಗಲೇ ನಮ್ಮಂತ ಧಾವಿಸಿ ಬರುತ್ತಿದೆ.
0: ಮಹಾರಾಣಿಯವರೇ, ನಾವು ನಿರೀಕ್ಷಿಸಿದ್ದ ಸಮಯ ಬಂದಿದೆ. ಇನ್ನು ಯುದ್ಧ ಅನಿವಾರ್ಯ.
8: ಮೊಘಲ್ ಸಾಮ್ರಾಜ್ಯ

0: ರಾಜ್ಯದ ಸೇನೆ ಅಪಾರ. ಅವರ ಬಳಿ ದೊಡ್ಡ ದೊಡ್ಡ ಪಿರಂಗಿಗಳಿವೆ. ಸೈನಿಕರ ಸಂಖ್ಯೆಯು ನಮಗಿಂತ ಬಹಳ ಹೆಚ್ಚು. ನಾವು ಅತ್ಯಂತ ಜಾಣ್ಮೆಯಿಂದ ಯುದ್ಧತಂತ್ರ ರೂಪಿಸಬೇಕು.
1: ಮಹಾರಾಣಿಯವರೇ, ನಮ್ಮ ಸೇನೆ ಸಂಖ್ಯೆಯಲ್ಲಿ ಕಡಿಮೆ, ಆದರೆ ಪ್ರತಿಯೊಬ್ಬ ಯೋಧನೂ 10 ಮಂದಿಗೆ ಸಮಾನ. ನಾವು ಬೆಟ್ಟಗಳು, ಕಾಡುಗಳು ಮತ್ತು ಕಣಿವೆಗಳನ್ನು ಬಳಸಿಕೊಂಡು ಯುದ್ಧ ಮಾಡಿದರೆ ಶತ್ರುವಿಗೆ ಭಾರಿ ನಷ್ಟ ಉಂಟು ಮಾಡಬಹುದು.
2: ಅದೇ ನಮ್ಮ ತಂತ್ರ. ನರಾಯ ನಾಲೆಯ ಸುತ್ತಮುತ್ತಲಿನ ಕಿರಿದಾದ ಕಣಿವೆಗಳಲ್ಲಿ ಶತ್ರುವನ್ನು ಸಿಕ್ಕಿಹಾಕಿಸುತ್ತೇವೆ. ಬಿಲ್ಲುಗಾರರು ಬೆಟ್ಟಗಳ ಮೇಲಿಂದ ಬಾಣಗಳ ಸುರಿಮಳೆಗೈಯುತ್ತಾರೆ. ಕೆಳಗಿನಿಂದ ನಮ್ಮ ಅಶ್ವಸೇನೆ ಮತ್ತು ಪದಾತಿ ದಳ ದಾಳಿ ಮಾಡುತ್ತವೆ. ಶತ್ರು ತಪ್ಪಿಸಿಕೊಳ್ಳಲು ದಾರಿಯೇ ಇರುವುದಿಲ್ಲ.
0: ಆಹಾ, ಅತ್ಯುತ್ತಮ ಯೋಜನೆ ಮಹಾರಾಣಿಯವರೇ.
2: ವೀರ ಯೋಧರೇ, ಇದು ಕೇವಲ ರಾಜ್ಯಕ್ಕಾಗಿ ನಡೆಯುವ ಯುದ್ಧವಲ್ಲ. ಇದು ನಮ್ಮ ಸ್ವಾತಂತ್ರ್ಯ, ಸ್ವಾಭಿಮಾನ ಮತ್ತು ಮಾತೃಭೂಮಿಯ ಗೌರವಕ್ಕಾಗಿ ನಡೆಯುವ ಧರ್ಮ ಯುದ್ಧ ಎಂದು ಪ್ರತಿಯೊಬ್ಬ ಯೋಧನೂ ನೆನಪಿಡಬೇಕು. ನಾವು ಗೆದ್ದರೆ ಗೊಂಡವಾನದ ಕೀರ್ತಿ ಇನ್ನಷ್ಟು ಎತ್ತರಕ್ಕೇರುತ್ತದೆ. ಒಂದು ವೇಳೆ ವೀರ ಮರಣ ಹೊಂದಿದರೂ ಇತಿಹಾಸ ನಮ್ಮನ್ನು ಅಮರರನ್ನಾಗಿ ಮಾಡುತ್ತದೆ.
3: ಮಹಾರಾಣಿ ದುರ್ಗಾವತಿಗೆ ಜೈ ಗೊಂಡವಾನ ಸಾಮ್ರಾಜ್ಯ.

0: ಬಾಣ ನನ್ನ ಕಣ್ಣಿಗೆ ತಗುಲಿದೆ. ಅಯ್ಯೋ, ಇನ್ನೊಂದು ನನ್ನ ಕುತ್ತಿಗೆ. ಬನ್ನಿ, ಇನ್ನೂ ಮುಂದೆ ಬನ್ನಿ. ಗೊಂಡವಾನದ ನೆಲದಲ್ಲಿ ಕಾಲಿಟ್ಟವರಿಗೆ ಇದೇ ಇದೇ ಉತ್ತರ.
1: ಮಾರಣಿಯವರೇ.
0: ಯಾರು?
1: ಮಾರಣಿಯವರೇ, ನಾನು ನಿಮ್ಮ ಸೇವಕ ಆಧಾರ್ ಸಿಂಗ್.
0: ಆಧಾರ್ ಸಿಂಗ್?
1: ಮಾರಣಿಯವರೇ,
0: ಆಧಾರ್ ಸಿಂಗ್, ನನ್ನ ದೇಹದಿಂದ ಈಗಾಗಲೇ ತುಂಬಾ ರಕ್ತ ಹರಿದಿದೆ. ಈ ದೇಹ ಇನ್ನು ನನ್ನ ಜೊತೆ ನಿಲ್ಲುವುದಿಲ್ಲ.
1: ಹಾಗೆ ಹೇಳಬೇಡಿ ಮಹಾರಾಣಿ.
0: ನೋಡಿ ನೋಡಿ, ಶತ್ರು ಸೇನೆ ನಮ್ಮತ್ತಲೇ ಬರುತ್ತಿದೆ. ಅವರು ನನ್ನನ್ನು ಜೀವಂತವಾಗಿ ಬಂಧಿಸಿ ಗೊಂಡವಾನದ ಗೌರವಕ್ಕೆ ಧಕ್ಕೆ ತರುವ ಮೊದಲು ಇಗೋ ಈ ಕಠಾರಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಕೈಯಿಂದಲೇ ನನ್ನ ಪ್ರಾಣವನ್ನು ತೆಗೆಯಿರಿ.
1: ಇಲ್ಲ,
0: ತೆಗೆದುಕೊಳ್ಳಿ ತೆಗೆದುಕೊಳ್ಳಿ, ವೀರ ಮರಣದ ವರವನ್ನು ನನಗೆ ನೀಡಿ.
1: ಇಲ್ಲ
0: ಆಧಾರ್ ಸಿಂಗ್, ದಯಮಾಡಿ ತೆಗೆದುಕೊಳ್ಳಿ.
1: ಇಲ್ಲ ಮಹಾರಾಣಿಯವರೇ, ಅದು ಎಂದಿಗೂ ಸಾಧ್ಯವಿಲ್ಲ. ಈ ದಾಸನ ಕೈಯಿಂದ ಅಂತಹ ಅನರ್ಥವಾಗಬಾರದು. ಬನ್ನಿ, ನಾವು ನಿಮ್ಮ ಸುತ್ತ ರಕ್ಷಣಾ ವಲಯ ನಿರ್ಮಿಸಿ ಕೋಟೆಯೊಳಗೆ ಕರೆದೊಯ್ಯುತ್ತೇವೆ. ಬನ್ನಿ
0: ಆಧಾರ್ ಸಿಂಗ್. ಗೊಂಡವಾನದ ಮಹಾರಾಣಿ ಮೊಘಲರ ಕೈಗೆ ಸಿಕ್ಕಿ ಅವಮಾನ ಅನುಭವಿಸಲಿ ಎಂದು ನೀವು ಬಯಸುತ್ತೀರಾ?
1: ಇಲ್ಲ,
0: ನಾನು ಈ ರಣಭೂಮಿಯನ್ನು ಬಿಟ್ಟು ಹೋಗುವುದಿಲ್ಲ.
1: ನಮ್ಮ ಮಾತನ್ನು ಕೇಳಿ ಮಹಾರಾಣಿ.
0: ನೋಡಿ, ನೀವು ನನ್ನ ಮಾತನ್ನು ಪಾಲಿಸದೆ ಇದ್ದರೆ ಗೊಂಡವಾನದ ಮಗಳು ತನ್ನ ನಿರ್ಧಾರವನ್ನು ತಾನೇ ತೆಗೆದುಕೊಳ್ಳಲು ಬಲ್ಲಳು.
1: ಮಹಾರಾಣಿಯವರ ನನ್ನ ಕಟಾರಿ
0: ಕುಡಿಯಲಿ.
1: ಮಹಾರಾಣಿಯವರೇ, ಇದೇನು ಮಾಡಿಬಿಟ್ಟಿರಿ? ನನ್ನ ಕಟಾರಿಯನ್ನು ನನ್ನಿಂದಲೇ ಕಸಿದುಕೊಂಡು ಸ್ವತಃ ನೀವೇ. ಅಯ್ಯೋ ಅಯ್ಯೋ, ಇದೇನು ಮಾಡಿದಿರಿ?
0: ಆಧಾರ್ ಸಿಂಗ್, ನಾನು ಯಾವಾಗಲೂ ನಂಬಿದ್ದು ಈ ಜೀವನ ಮತ್ತು ಮರಣದ ನಡುವೆ ಯಾವ ಗೋಡೆಯೂ ಇರುವುದಿಲ್ಲ ಎಂದು. ಮರಣವು ಈ ಅಮರ ಜೀವನದ ಒಂದು ಚಿಕ್ಕ ಭಾಗವೇ.
1: ಅಯ್ಯೋ.

0: ಅಯ್ಯೋ ಅಯ್ಯೋ ಮಹಾರಾಣಿಯವರೇ.
1: ಧನ್ಯ
0: ಧನ್ಯ ನಿಮ್ಮ ಬಲಿದಾನ ಕೊಂಡವಾನ ಧನ್ಯ. ಈ ಮಾತೃಭೂಮಿ ಎಂದಿಗೂ ನಿಮ್ಮ ಋಣವನ್ನು ತೀರಿಸಲಾಗದು.

0: ರಾಣಿ ದುರ್ಗಾವತಿ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ. ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಕುಲದೀಪ್ ಎನ್. ಪಾತ್ರವರ್ಗದಲ್ಲಿ ರಾಣಿ ದುರ್ಗಾವತಿ ನಂದಿನಿ ಕೆಆರ್, ರಾಜಮಾತೆ ಪದ್ಮಾವತಿ ವನಿತಾ ಎಸ್ಎಸ್, ರಾಜಪುರೋಹಿತರು ಪಿ ನಾಗಭೂಷಣ, ಆಧಾರ್ ಸಿಂಗ್, ಮಂಜು ಉಪಾಧ್ಯಾಯ್, ಅಕ್ಬರ್ ಪ್ರಶಾಂತ್ ಹಿರೇಮಠ್, ಬೀರ್ಬಲ್ ಎನ್ ಕೇಶವಮೂರ್ತಿ, ಚಂದ್ರಶಾ ಕಾರ್ತಿಕ್ ಎಂಎಸ್, ಸೈನಿಕ ಎಚ್ಎಲ್ ಶಿವಶಂಕರ ಸ್ವಾಮಿ, ದೂತ ಶ್ರೀಮಾನ್ ಎಸ್. ಧ್ವನಿಮುದ್ರಣ ಸಹಕಾರ ಶ್ರೀಮಾನ್ ಎಸ್. ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ರಾಣಿ ದುರ್ಗಾವತಿ ರಾಷ್ಟ್ರೀಯ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿ, ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದರಲ್ಲಿ ರಿಧೋಮ್ ಸರ್ಕಾರ್ ಅವರಿಂದ ಗಿಟಾರ್ ವಾದನ ಕೇಳಬಹುದು. ಈ ಕಾರ್ಯಕ್ರಮ ಕೋಲ್ಕತ್ತಾ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಹೈ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಮೇ ಆಜ್ ರಾತ್ ಪ್ರಸ್ತುತ ಹೈ ಗಿಟಾರ್ ವಾದನ್ ಕಲಾಕಾರ ಹೈ ರಿತಮ್ ಸರ್ಕಾರ್. ಕೇವಲ 9 ವರ್ಷ ಕಿ ಆಯು ಮೇ ಆಪ್ನೆ ಸಂಗೀತ ಕಿ ತಾಲೀಮ್ ಲೇನೆ ಕಿ ಶುರುವಾತ್ ಕಿ ಔರ್ ಆಪ್ಕೆ ಪಹಲೇ ಗುರು ಥೆ ಪ್ರಸಿದ್ಧ ಸಿತಾರ್ ವಾದಕ್ ಶ್ರೀ ಶ್ಯಾಮೂಲ್ ಚಟ್ಟೋಪಾಧ್ಯಾಯ್. ಆಗೆ ಚಲ್ಕರ್ ಆಪ್ನೆ ದಿಗ್ಗಜ್ ಗಿಟಾರ್ ವಾದಕ್ ಪಂಡಿತ್ ದೇವಾಶೀಶ್ ಭಟ್ಟಾಚಾರ್ಯ ಸೆ ಪ್ರಶಿಕ್ಷಣ ಪ್ರಾಪ್ತ ಕಿಯಾ. ಆಪ್ಕಿ ಕಲಾತ್ಮಕತಾ ಕೇವಲ ಗಿಟಾರ್ ತಕ್ ಹಿ ಸೀಮಿತ ನಹೀ ರಹಿ ಬಲ್ಕಿ ತಬ್ಲಾ, ಸರೋದ್, ಗಾಯನ್ ಔರ್ ಯೋಗ ಆಧಾರಿತ ಸಾಂಗೀತಿಕ ಪ್ರಸ್ತುತಿಯಾ ಭಿ ಆಪ್ಕಿ ಪಹಚಾನ್ ಬನಿ. ಆಕಾಶವಾಣಿ ಔರ್ ದೂರದರ್ಶನ್ ಕೆ ಏಕ್ ರೀಟ್ ಕೆ ಕಲಾಕಾರ್ ರಿತಮ್ ಸರ್ಕಾರ್ ನೆ ಸಂಗೀತ ಕಿ ರಾಷ್ಟ್ರೀಯ ಔರ್ ರಾಜ್ಯ ಸ್ತರ ಪರ್ ದಿ ಜಾನೆ ವಾಲಿ ಛಾತ್ರವೃತ್ತಿಯಾ ಭಿ ಪ್ರಾಪ್ತ ಕಿ ಹೈ. ರಿತಮ್ ಸರ್ಕಾರ್ ಅಖಿಲ ಭಾರತೀಯ ಸಂಗೀತ ಸಮಾರೋಹ ಕೆ ಸಾಥ್ ಸಾಥ್ ಬಂಗಾಲ್ ಕೆ ಸಂಗೀತ ಸಮ್ಮೇಲನೋ ಮೇ ಭಿ ಭಾಗ್ ಲೇತಿ ರಹತಿ ಹೈ. ಆಪ್ ಏಕ್ ಐಸೆ ಗಿಟಾರ್ ವಾದಕ್ ಹೈ ಜಿನ್ಹೋನೆ ಸಂಗೀತ ಕೆ ವಿಭಿನ್ನ ಸಮ್ಮೇಲನೋ ತಥಾ ಕಾರ್ಯಕ್ರಮೋ ಕೆ ಅಲಾವಾ ಸಂಗೀತ ಕಿ ಕಾರ್ಯಶಾಲಾವೋ ಮೇ ಭಾಗ್ ಲೇನೆ ಔರ್ ವ್ಯಾಖ್ಯಾನ್ ದೇನೆ ಕೆ ಲಿಯೆ ದೇಶ್ ಔರ್ ವಿದೇಶ್ ಕಿ ಯಾತ್ರಾ ಕಿ. ಯಹಿ ನಹಿ, ಆಪ್ ಕ್ಯಾನ್ಸರ್ ಸೆ ಪೀಡಿತ ವಂಚಿತ ಬಚ್ಚೋ ಕಿ ಸಹಾಯತಾ ಹೇತು ಆಯೋಜಿತ ಸಾಮಾಜಿಕ ನಿಧಿ ಸಂಗ್ರಹ ಕಾರ್ಯಕ್ರಮೋ ಕೆ ಸಾಥ್ ಭಿ ಜುಡೆ ಹುಯೆ ಹೈ. ಇಸ್ಕೆ ಅಲಾವಾ ಶರೀರ ಕೆ ಸಾತ್ ಚಕ್ರೋ ಪರ್ ಆಧಾರಿತ ಯೋಗ ಕಿ ಏಕ್ ಪರಿಯೋಜನಾ ಪರ್ ಭಿ ಕಾಮ್ ಕರ್ ರಹೆ ಹೈ.
2: Tonight in the Ravi Vasariya Akhil Bharatiya Sangeet Sabha, we present guitar recital by Ritam Sarkar. Beginning his musical journey at an early age of 9 years, Ritam Sarkar was initially trained under the sitar maestro Sri Shyamal Chattopadhyay and thereafter under the able guidance of guitar legend Pandit Debashish Bhattacharya. Later, he expanded his musical artistry through exposure to tabla, sarod, vocal and meditation-based musical presentations. An A-grade artist of Akashvani and Doordarshan, Ritam Sarkar has also been a holder of national and state scholarships in music. A proud participant at All India Music Festivals and All Bengal Music Festivals, Ritam Sarkar is a widely traveled guitar artist both in India and abroad to participate in music concerts and programs, musical workshops, as well as lecture demonstrations. Besides, Ritam Sarkar is actively involved with social fundraising events for the benefit of underprivileged children suffering from cancer and is also working on a meditation project on the 7 chakras of our body.
1: आज रात रितम सरकार के साथ तबले पर संगत कर रहे हैं औषित जाना.
2: Tonight, Ritam Sarkar is accompanied on the tabla by औषित जाना.
1: गिटार वादन के इस कार्यक्रम की शुरुआत आप राग मालकोंस के साथ करेंगे. आलाप जोड़ और झाला से सज्जित यह बंदिश विलंबित झपताल और द्रुत तीन ताल में आबद्ध है.
2: Ritam Sarkar begins his guitar recital with Rag Malkos. With Alap, Jor and Jhala, the composition is set to Vilambit Jhaptal, followed by Drut Tintal.

ಇದು ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕದಲ್ಲಿ ಭಕ್ತಿಗೀತೆಗಳು, 6:30 ಚಿಂತನ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮದಲ್ಲಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 6:50 ರೈತರಿಗೆ ಸಲಹೆ. ನಾಳೆ ಬೆಳಿಗ್ಗೆ 7:15 ಹೆಚ್.ಎನ್. ಶಶಿಧರ್ ಅವರಿಂದ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಾಳೆ ಬೆಳಿಗ್ಗೆ 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, ಚಿತ್ರಗೀತೆಗಳು. 9:30 ಹಿಂದಿ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಗಾನಗಂಗೆ. 10:30 ಸುನೆಹರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಇಲ್ಲಿ ಪ್ರಸಾರ ಮಾಡುತ್ತೇವೆ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಇದರಲ್ಲಿ ಧಾರವಾಡದ ಅಕ್ಕನ ಬಳಗದ ಸದಸ್ಯೆಯರಿಂದ ನಾಗರಪಂಚಮಿ ಹಬ್ಬ ಕುರಿತಂತೆ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಸಂಚಿಕೆ. ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಮಾನಾಥ್ ಶೆಣೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮಧ್ಯಾಹ್ನ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಇ ಡ್ರೈವ್ ಕುರಿತಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ.

0: ನಾಳೆ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಎರಡು ಗಂಟೆ 40 ನಿಮಿಷಕ್ಕೆ ಹಿಂದಿ ಪಾಠ ಹೇಳಿಕೊಡುತ್ತಾರೆ ಸಂಧ್ಯಾ ಜವಳಿ. ನಾಳೆ ಸಂಜೆ 5:30 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಿರ್ಮೆಟ್. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ. ಸಂಜೆ 6:51 ಕೃಷಿ ರಂಗದಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಮೈಕ್ರೋಗ್ರೀನ್ಸ್ನ ಬಳಕೆ ಕುರಿತು ಡಾಕ್ಟರ್ ಸೌಮ್ಯ ಹಿರೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು. ನಾಳೆ ಸಂಜೆ 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಭಾವಗೀತೆಗಳು ಎಂ ಪೂಜ್ಯ ಅವರಿಂದ. ನಾಳೆ ರಾತ್ರಿ 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ ಎಂಎಸ್ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ಕೃತಿಕ್ ಕೌಶಿಕ್ ವೈಲಿನ್, ಆರ್ ನರಸಿಂಹನ್ ಮೃದಂಗ. 10:00 ವನಿತಾ ವಿಹಾರ, ಅದರ ಮರುಪ್ರಸಾರ. ಮನೆಯಂಗಳದ ಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ನಿರ್ಮಾಣ ಆಶಾ. 10:30 ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇವರಿಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ ಸರಿಯಾಗಿ 11:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashwani. The news read by Abhineet Shukla. Union Home Minister Amit Shah has said that empowering the youth, poor, women and farmers is essential to achieving the goal of making India a fully developed nation by 2047. He said, the Narendra Modi government is giving special attention to the welfare and development of these sections. Mr. Shah was addressing a program in Alwar, Rajasthan today after laying the foundation stones for and inaugurating development projects worth over 6,400 crore rupees across 17 districts of the state. He said the government has launched several initiatives for the welfare of farmers. He noted that from 2014 to 2026, the Modi government had introduced major schemes for farmers and continuously increased the minimum support price. Mr. Shah also highlighted the potential of the dairy sector to transform the rural economy. Vice President C.P. Radhakrishnan has called upon graduating students to use their knowledge, skills and innovation for nation building guided by the principle of nation first. Addressing the 22nd convocation of SRM Institute of Science and Technology at Kathankulathur near Chennai, the Vice President said, India's youth have a vital role to play in the country's journey towards Viksit Bharat by 2047.
2: Over the years, SRM Institute of Science and Technology has built an academic ecosystem that encourages interdisciplinary learning, creativity, entrepreneurship and critical thinking. I am pleased to note SRM's growing emphasis on strategic technologies such as artificial intelligence, quantum technologies, semiconductor research.

0: ನಿಲ್ಲೋ ಏನು?
1: ನಾನು ಹೆಚ್ಚಾಗಿ ಆಕೆ ಪರಿಚಾರಕ್ಕೆ ಹೋಗಲೇ ಇರಲಿಲ್ಲ. ನರ್ಸ್ ಇದ್ಲಲ್ಲ. ಆಗ್ಲಿ, ಒಪ್ಕೋತೀನಿ. ನನಗ ತ್ರಾಸ ಆಗ್ತಿತ್ತು, ತಲೆ ಬಿಸಿ ಆಗ್ತಿತ್ತು. ಆ ಬಿಸಿಯಿಂದಲೇ ಈ ಕಾದಂಬರಿ ಮುತ್ತು ಪರ್ಲ್ ಹುಟ್ಟಿ ಬಂತು ಅನ್ನೋಣೇನು?

0: ಮರಳಿ ಅವನು ತನ್ನ ಮೇಜಿಗೆ ಅಂಟಿಕೊಂಡಿರ್ತಿದ್ದ. ಏಕಾಗ್ರ ಚಿತ್ತದಿಂದ ಕೆಲಸದಲ್ಲಿ ತೊಡಗಿರ್ತಿದ್ದ. ಆಕೆ ತನ್ನ ಲ್ಯಾಪ್ಟಾಪ್ನಲ್ಲೋ ಪುಸ್ತಕದಲ್ಲೋ ಮುಳುಗಿರ್ತಿದ್ಲು. ಆದರೆ ಇಷ್ಟೇ ಮಗ್ನಳಾಗಿದ್ರು ಕೂಡ ನನ್ನನ್ನು ಕಂಡು ಕೂಡಲೇ ನಲುಮೆಯ ಮುಗುಳ್ನಗಿ ಬೀರ್ಲಿಕ್ಕೆ ತಪ್ಪತಿರ್ಲಿಲ್ಲ. ನಾನು ಸದ್ದು ಮಾಡದೆ ಬಾಗಿಲು ತೆಗೆದು ಒಳಗೆ ಹೋದರೆ ಉತ್ಸಾಹದಿಂದ ನಡೆದ ಸಂಭಾಷಣೆ ನನ್ನನ್ನು ಕಂಡು ಕೂಡಲೇ ಸದ್ದವಾಗಿ ಬಿಡ್ತಿತ್ತು. ಆದರೆ ಒಂದೇ ಗಳಿಗೆ ಮರುಕ್ಷಣಕ್ಕೆ ಮಾಲಿನಿ ನಿಂತ ಮಾತನ್ನ
1: ಒಂದಲ್ಲ ಎರಡಲ್ಲ ಆರು ವರ್ಷ ಅಷ್ಟು ಕಾಲ ಬರೀ ಪ್ರೇಮ ಸಲ್ಲಾಪ ನಡೆಸಿರದಂತೂ ಸರಿ ಇಲ್ಲ.
0: ಒಂದು ದಿವಸ ನಾನು ಸದ್ದಿಲ್ಲದೆಯೇ ಬಾಗಲ ತೆಗೆದೆ. ಒಳಗ ಜಗಳ ನಡೆದಿತ್ತು. ಗಂಡ ಹೆಂಡೆಯರ ರಂಪನದಲ್ಲ ಆ ಥರ. ಆಕೆ ಮಾನವ ಸಂಸ್ಕೃತಿಗೆ ಶಬ್ದ ಎಷ್ಟು ಮಹತ್ವದ್ದು ಅಂತ ವಾದಿಸ್ತಿದ್ಲು. ಅವ ಇಲೆಕ್ಟ್ರಾನಿಕ್ ಪ್ರತಿಮೆ ಪರವಾಗಿ ಹಾಕೆಡ್ತಿದ್ದ. ಮನುಷ್ಯನ ಬೌದ್ಧಿಕ ಪ್ರಗತಿಗೆ ಯಾವುದು ಪೂರಕ ಯಾವುದು ಹಾನಿಕಾರಿ. ಅರೆ, ಇದರೊಳಗೆ ಜಗಳ ಆಡುವಂಥದ್ದೇನಿದೆ ಅಂತ ನಾನು ಸಹಜವಾಗಿ ಒಳಗೆ ಕಾಲಿಟ್ಟೆ. ಇಬ್ರು ಹೌಹಾರಿ ಬಿದ್ರು. ಕದ್ದು ನಡೆದ ಸಂಭೋಗದಲ್ಲಿ ನೆಲ್ಲಿ ನುಗ್ಗಿಬಿಟ್ಟಿದ್ದೇನೋ ಅನ್ನೋ ಹಾಗೆ ದಿಗಲಾದ್ರು. ನಾನೇ ತಬ್ಬಿಬಾದೆ. ಕೂಡಲೇ ಮಾಲಿನಿ ನಕ್ಕು ನಯವಾಗಿ, ಬಾ ಅಕ್ಕ, ನಿನ್ನ ಅಭಿಪ್ರಾಯ ಏನು ಹೇಳು ಅನ್ಲು. ಅರ್ಥಾತ್ ನಾನು ಇನ್ನೊಮ್ಮೆ ಈ ಪ್ರಯೋಗ ಮತ್ತೆ ಮತ್ತೆ ಮಾಡೋ ಹಾಗಿರ್ಲಿಲ್ಲ. ಅವ್ರಿಗೆ ನಾನು ಬರೋ ಹೋಗೋ ಟೈಮ್ ಟೇಬಲ್ ಗೊತ್ತಿತ್ತು.
1: ಮಾಲಿನಿ ನಿಮ್ಮ ಮನೆಗೆ ಬಂದ್ಲು, ಅದರಿಂದ ಪ್ರಮೋದ ನಿನ್ನ ಮಗ್ಗಲಿಗೆ ಅದ್ರ ಮೇಲೆ ಏನಾದರೂ ಪರಿಣಾಮ ಆಯ್ತೇನು?
0: ಯಾಕಾಬೇಕು, ಅವನೇನು ಟೊಂಕದೆ ಕೆಳಗೆ ಪ್ಯಾರಲೈಸ್ ಆಗಿರ್ಲಿಲ್ವಲ್ಲ? ಛೇ, ಇಷ್ಟೊಂದು ಕಮರ್ಷಿಯಲ್ ಬ್ರೇಕ್ ಆಗಬೇಕಾಗಿತ್ತು. ಎಷ್ಟೊತ್ತೊಂದು ನನ್ನ ಇಲ್ಲಿ ತುರುಕಿಡ್ದಾರಂತೆ?
1: ನೀನು ನಿನ್ನ ಮಗ್ಗಲ ಬಗ್ಗೆ ಮಾತಾಡ್ತಿದ್ದೆ.
0: ಆದ್ರೂ ಎಷ್ಟೋ ಸಲ ಅನಿಸಿದೆ ನನಗೆ, ನನ್ನನ್ನು ಪ್ರೀತಿಸುತ್ತಿದ್ದಾಗಲೂ ಕೂಡ ಅವ ನನ್ನ ಸ್ಥಳದಲ್ಲಿ ಅವಳನ್ನೇ ಕಲ್ಪಿಸಿಕೊಳ್ಳುತ್ತಿದ್ದಾನೇನೋ ಅಂತ.
1: ಮತ್ತು ಅತ್ತ ಪಕ್ಕದ ಕೋಣೆಯಲ್ಲಿ ನಿನ್ನ ತಂಗಿ ನಿಮ್ಮಿಬ್ಬರ ಬಗ್ಗೆ ಆಲೋಚಿಸ್ತಾ ಚಡ್ಬಿಡಿಸ್ತಾ ಇದ್ಲು.
0: ಹೌದು, ಒಟ್ಟಿನಲ್ಲಿ ನಾವು ಮೂರು ಜನ ನೆರಳುತ್ತಾ ಬಾಳಿದೆವು. ಒಪ್ಕೋಬೇಕು, ಆ ಕುದಿತ ಕಳವಳ ಅದೇ ನನ್ನ ಕಾದಂಬರಿಯ ಜೀವ. ವಿಮರ್ಶಕರು ಮೆಚ್ಕೊಂಡಿದ್ದು ಅದನ್ನೇ.
1: ಆ ಯಾತನಿಗೆ ತದ್ವತ್ತಾಗಿ ಕರುಣಿಟಿವ್ ಅಂತ ಕರೀತಾನಲ್ಲ, ಆ ವಸ್ತು ಪ್ರತಿರೂಪ ಸಿಕ್ತು ಅಂತ ಸಾಹಿತ್ಯ ವಿಮರ್ಶಕರು ಸಂತುಷ್ಟರಾಗಿರ್ಬೇಕು.

0: ಪ್ರಿಂಟ್ ಮಾಡಿ ಬ್ರಿಟಿಷ್ ಸಾಹಿತ್ಯಕ್ಕೆ ಜನರಿಗೆ ಪೋಸ್ಟ್ ಕೂಡ ಮಾಡಿಬಿಟ್ಟಿದ್ದೆ. ಎರಡು ವಾರಗಳಲ್ಲಿ 350 ಮುದ್ರಿತ ಪುಟಗಳಷ್ಟು ಸಾಮಗ್ರಿ ಬರೆಯೋದು ಸಾಮಾನ್ಯ ಕೆಲಸ ಅಲ್ಲದು.
1: ಅಲ್ಲವೇ ಅಲ್ಲ, ನನ್ನ ಕೈ ಬೆರಳು ಸವೆದು ಹೋದು.
0: ವಂಡರ್ಫುಲ್ ವಂಡರ್ಫುಲ್, ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಯೋಗ್ಯ. ನಿನಗೆ ಗೊತ್ತಿರಬೇಕಲ್ಲ, ಇಡೀ ಜಗತ್ತಿನಲ್ಲಿ ಇಂಡಿಯಾದಿಂದ ಗಿನ್ನಿಸ್ ಬುಕ್ ಬಂದಷ್ಟು ಅರ್ಜಿ ಇನ್ ಯಾವ ದೇಶದಲ್ಲೂ ಬರೋದಿಲ್ಲಂತೆ. ವಿಶ್ವ ದಾಖಲೆಗಳನ್ನು ಸಾಧಿಸೋದ್ರಲ್ಲಿ ವಿಶ್ವ ದಾಖಲೆ ಸ್ಥಾಪಿಸಿರುವ ದೇಶ ನಮ್ಮದು.
1: ಏ ಹರಡ್ತಿದ್ದೀನಿ ನೀನು, ಸಾಕು ಮಾಡು, ನಿನ್ನ ಕೊಂಕ ಮಾತು ಕಟಕಿ.
0: ಆದರೂ ಎಂತ ಅದ್ಭುತ ವಿಕ್ರಮ, ಎರಡೇ ಎರಡು ವಾರಗಳಲ್ಲಿ 1.5 ಲಕ್ಷ ಶಬ್ದಗಳ ಬರವಣಿಗೆ, ಅಂದ್ರೆ ದಿನಕ್ಕೆ 10,000 ಶಬ್ದಗಳ ರಚನೆ. ಸ್ಫೂರ್ತಿ ಅಲ್ಲ, ಉನ್ಮಾದ ಶಬ್ದಗಳ ತರಸಲು ದಿಡುಗು ಮಹಾಪುರ.
1: ಏ ಸುಮ್ನಿರು, ಒಪ್ಕೋತೇನೆ ನಾನು. ನಾನು ಆ ಕಾದಂಬರಿ ಬರೀಲಿಲ್ಲ, ನನ್ನ ತಂಗಿ ಮಾಲಿನಿ ಬರಲು. ಅದರಲ್ಲಿಯ ಪ್ರತಿಯೊಂದು ಶಬ್ದ ಅವಳದು. ಕೆಲವು ತಿಂಗಳ ಹಿಂದೆ ಒಮ್ಮಿಂದೊಮ್ಮಲೇ ಅವಳ ಆರೋಗ್ಯ ಕುಸಿಲಿಕ್ಕತ್ತು. ಆಗಿನಿಂದ ನಿರಂತರವಾಗಿ ಲ್ಯಾಪ್ಟಾಪ್ ಕುಟ್ಲಿಕ್ಕೆ ಶುರು ಮಾಡಿದ್ಲು. ಏನೋ ಬರೀತಿದ್ದಾಳಂತ ನನಗೂ ಗೊತ್ತಿತ್ತು, ಆದರೆ ಆಗ ನನ್ನ ಪಾಡು ನನಗೆ. ಆಕೆ ಹೋದ್ಮೇಲೆ ಅವಳ ಪ್ರಿಯಲಿ ಆ ಹಸ್ತಪ್ರತಿ ಸಿಕ್ತು. ತೆಗೆದು ಓದಿದೆ, ಓದಿ ನೆಲ ಸಮಾಧಿ.
0: ಕಣ್ಣು ಕುಕ್ಕಿಸುವ ಪ್ರತಿಭೆ ಅದು, ಮೇರು ಕೃತಿ. ನೀನು ಅಂತಹ ಕೃತಿಯನ್ನು ಬರೀಲಿಕ್ಕೆ ಹವಣಿಸೋದು ಮೂರ್ಖತನದ ಮಾತಾಗಿತ್ತು. ಆ ಲಾಲಿತ್ಯ, ಸಾಂದ್ರತೆ, ಸೂಕ್ಷ್ಮ ಮಾನಸಿಕ ವಿಶ್ಲೇಷಣೆ, ಭಾವನೆಗಳ ಸಂಘರ್ಷ, ಅದರ ಜೊತೆಗೆ ಹಿಡಿತ, ಸಂಯಮ, ವರ್ಕ್ ಜೀನಿಯಸ್.
1: ನಾನು ಬ್ರಿಟಿಷ್ ಕೌನ್ಸಿಲ್ ಲೈಬ್ರರಿಗೆ ಹೋದೆ. ಅಲ್ಲಿ ಸಾಹಿತ್ಯಕ್ಕೆ ಏಜೆಂಟ್ಗಳ ಯಾದೆ ತೆಗೆದೆ. ಅದರಲ್ಲೊಬ್ಬರಿಗೆ ಆ ಪ್ರತಿ ಕಳಿಸ್ಕೊಟ್ಟೆ. ಅವರಿಂದ ಉತ್ತರ ಬಂದಿತ್ತು ಅನ್ನೋ ಅಪೇಕ್ಷೆನೆ ಇರಲಿಲ್ಲ ನನಗೆ. ಆದ್ರೆ ಹಠಾತ್ತಾಗಿ ಬಂದುಬಿಡ್ತು. ಖಲಾಸ್.
0: ಯಾಕೆ, ಏನಾಯ್ತು?
1: ನಾನು ಪ್ರಮೋದನಿಗೆ ಪರಿಪರಿಯಾಗಿ ತಿಳಿಸಿಳಿದೆ, ಆದ್ರೆ ಅವ ಕಿವಿಗೊಡ್ಲಿಕ್ಕೆ ಸಿದ್ಧನಾಗಿರ್ಲಿಲ್ಲ. ನಾನು ಅಪರಾಧಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದ.
0: ಆದ್ರೆ ನೀನು ಆ ಕಾದಂಬರಿ ಕದ್ದೆ ಅಂದ್ಮೇಲೆ?
1: ಇಲ್ಲಿಲ್ಲ ಇಲ್ಲಿಲ್ಲ, ಕಳುವು ಮಾಡ್ಲಿಲ್ಲ ನಾನು, ಇಲ್ಲ ಕಳುವು ಮಾಡ್ಲಿಲ್ಲ.
0: ನೀನೇ ಅಂದೆ?
1: ಮಾಲಿನಿಯ ಕಾದಂಬರಿ ಹಸ್ತಪ್ರತಿ ಮೇಲೆ ತನ್ನ ಹೆಸರನ್ನ ಎಂ ನಾಯಕ್ ಅಂತ ಬರೆದಿದ್ಲು. ನಾನು ಆ ಪತ್ರಕ್ಕೆ ಮಂಜುಳಾ ನಾಯಕ್ ಅಂತ ಸಹಿ ಹಾಕಿದ್ದೆ. ನಾವಿಬ್ರು ಒಂದೇ ಅಂತ ಎಂಟು ತಿಳಿದುಕೊಂಡಿರಬೇಕು. ಅವನ ಉತ್ತರ ಪ್ರಮೋದರ ಕಂಪ್ಯೂಟರ್ಗೆ ಬಂತು. ನಾನು ಕನ್ನಡ ಲೇಖಕಿ, ನನಗೆಲ್ಲಿಂದ ಕಂಪ್ಯೂಟರ್? ಪ್ರಮೋದ ಉತ್ತರನ ಪ್ರಿಂಟ್ ಮಾಡಿ ನನಗಾಗಿ ತೆಗೆದಿದ್ದ ನಮ್ಮ ಡೈನಿಂಗ್ ಟೇಬಲ್ ಮೇಲೆ. ನಾನೆಷ್ಟು ಹೇಳ್ಕೊಂಡೆ ಹೆಸರಿನ ಗೊಂದಲಕ್ಕೆ ನಾನು ಜವಾಬ್ದಾರ ಅಲ್ಲ ಅಂತ. ಆದ್ರೆ ಅವನು ಕೇಳಿಕ್ವಲ್ಲ, ಒಪ್ಪಿಕೋ, ಕನ್ಫ್ಯೂಸ್ ಮಾಡು, ಮೊದಲಿಪ್ಪನ್ನು ಒಪ್ಕೋ ಅಂತ ರೇಗಾಡಿದ. ಅವ ಆ ಮೊದಲು ಎಂದೂ ಕೂಗಾಡಿರಲಿಲ್ಲ, ಹಾ ಕೂಗಾಡಿದ. ಏನಂತ ಒಪ್ಕೊಳ್ಳೋದು, ಯಾರ ಹತ್ರ ಒಪ್ಕೊಳ್ಳೋದು, ಅವಳು ಸತ್ ಹೋಗಿದ್ದಾಳು ಗೊತ್ತಿಲ್ಲೇನು ಅಂತ ಕೂಗಿದೆ.
0: ಸುಮ್ಮನೆ ಉರುಳೆ ಬಿಚ್ಚಬೇಡ, ಆಕೆ ಎಂ ನಾಯಕ್ ಅಂತ ಸಹಿ ಹಾಕ್ತಾಳೇನು? ನೀನು ಮಂಜುಳಾ ನಾಯಕ್ ಅಂತ ಸಹಿ ಹಾಕ್ತೇನು? ಆ ಏಜೆಂಟ್ ನೀನು ಅವಳು ಅಂತ ಒಂದೇ ತಿಳ್ಕೊತಾನೆ. ಮೆಲೋಡ್ರಾಮಾ, ನಿನ್ನ ಕನ್ನಡ ಸಣ್ಣಕತೆ ಇದಾಗಿದೆ.
1: ಅವಳು ತೀರ್ಕೊಂಡ ಮೇಲೆ ನಾನು ಅವಳ ಪೆಟ್ಟಿಗೆನ ತೆಗೆದು ನೋಡಿದೆ. ಬ್ಯಾಂಕ್ ಬಿಲ್ಗಳನ್ನು ಬಿಟ್ಟರೆ ಅದರಲ್ಲಿ ಏನೂ ಇರಲಿಲ್ಲ. ಉಳಿದ ಕಾಗದ ಪತ್ರಗಳೆಲ್ಲ ಮಠಂಗಳ ಮಾಯ. ತನ್ನಷ್ಟಕ್ಕೆ ತಾನೇ ಎಲ್ಲಿ ಹೋಗ್ತಾವು? ಪ್ರಮೋದನ ಆಫೀಸಿಗೆ ಓಡಿದೆ, ಅವನ ಡ್ರಾಯರ್ ತೆಗೆದು ನೋಡಿದೆ, ಅಲ್ಲೇ ಇದ್ದು ಕಾದಂಬರಿಯ ಪುಟಗಳನ್ನು ಪ್ರಿಂಟ್ಔಟ್ ಮಾಡಿ ವ್ಯವಸ್ಥಿತವಾಗಿ ಜೋಡಿಸಿಟ್ಟಿದ್ಲು. ಅವನು ಬಚ್ಚಿಟ್ಟಿದ್ದ, ಅಲ್ಲ ಬಚ್ಚಿಡ್ತಿದ್ದೇನೆ ಅಂತ ತಿಳಿದುಕೊಂಡು ಒಂಥರ ಪ್ರಯತ್ನ ಮಾಡಿದ್ದ. ಆದರೆ ಆ ಚಾತುರ್ಯ ಅವನಿಗೆ ಗಿಟ್ಟಿಲ್ಲ. ಆ ಕಾದಂಬರಿ ತನ್ನ ಡ್ರಾಯರ್ನಿಂದ ಮಾಯವಾಗಿದೆ ಅನ್ನೋದು ಅವನಿಗೆ ಗೊತ್ತಾದದ್ದು ಏಜೆಂಟನ ಕಡೆಯಿಂದ ಇಮೇಲ್ ಬಂದಾಗಲೇ. ನಾನಲ್ಲಿಂದ ಪೇಪರ್ಸ್ಗಳನ್ನ ಎತ್ಕೊಂಡು ಹೋದೆ, ಓದಿದೆ.
0: ಕಣ್ಣು ಕುಕ್ಕಿಸೋ ಪ್ರತಿಭೆ, ಮೇರು ಕೃತಿ, ವರ್ಕ್ ಆಫ್ ಜೀನಿಯಸ್ ಇತ್ಯಾದಿ ಇತ್ಯಾದಿ.
1: ಆ ಪುಟಗಳಲ್ಲಿ ವಿಷ ಅಲ್ಲ, ಹಾಲಾಹಲ ಕುದೀತಿತ್ತು. ಅಲ್ಲಿರುವ ಅತ್ತಿಗೆ ಪಾತ್ರ ನನ್ನದೇ ಅನ್ನೋದರಲ್ಲಿ ಸಂದೇಹ ಇರಲಿಲ್ಲ. ನಾನು ಕುಸಿತ ಬುದ್ಧಿಯ, ಪ್ರತಿಭೆ ಸೋಂಕು ಇಲ್ಲದೆ ಮೆರೆದಾಡುವ ಡಾಂಬಿಕ ಹೆಣ್ಣಾಗಿದ್ದೆ. ಈರ್ಷೆ ಉರಿಯುವ ಕುಟಿಲೆ, ತಂಗಿಯನ್ನ ಕೇವಲ ಅವಳ ದುಡ್ಡಿಗಾಗಿ ಮನೇಲಿಟ್ಟುಕೊಂಡಂತ ಕಂಟಕಿ. ನನ್ನ ಪಾತ್ರ ಕಣ್ಣಿಗೆ ಹೊಡೆಯುವಂತೆ ಜೀವಂತವಾಗಿತ್ತು. ಆದರೆ ಬರವಣಿಗೆಯಲ್ಲಿ ಎಲ್ಲೂ ವಿಶೇಷಣಗಳಿಲ್ಲ, ಬೈಗಳಿಲ್ಲ, ಅಪ್ರಾಮಾಣಿಕತೆ ಇಲ್ಲ, ಅತಿರಂಜಿತ ವರ್ಣನೆ ಇಲ್ಲ. ಆದ ಘಟನೆಗಳನ್ನ ಆದ ಹಾಗೆ ಬರೆದಿದ್ಲು ಅವಳು, ಆಡಿದ ಮಾತುಗಳನ್ನ ಆಡಿದ ಹಾಗೆ ದಾಖಲೆ ಮಾಡಿದ್ಲು. ನಾನು ಏನನ್ನು ಅಲ್ಲಗಳೆಯುವ ಹಾಗಿರಲಿಲ್ಲ.
0: ಏ ಕಾರಣಕ್ಕಾಗಿ ಪ್ರಮೋದನ್ನ ನಿನ್ನ ಕಣ್ಣಿಂದ ದೂರ ಬಚ್ಚಿಟ್ಟದೇನು?
1: ಅಥವಾ ಆ ಭಾಗಗಳನ್ನ ಇಬ್ರು ಕೂಡ ಬರೆದಿದ್ರೋ ಏನೋ, ಯಾರಿಗ ಗೊತ್ತು? ಅವನು

0: ಸಂದೇಶಗಳನ್ನು ಸೂಚಿಸಿರ್ಬೋದು, ವಿವರಗಳನ್ನು ತಿದ್ದಿರ್ಬೋದು, ಇಬ್ಬರು ಕೂಡಿ ಓದಿ ನಕ್ಕಿರಬಹುದು. ಪ್ರಮೋದ್ ನಿಜವಾಗಿಯೂ ನಾನು ತಿಳಿದುಕೊಂಡಿಷ್ಟು ಸರಳ ಸಂಭಾವಿತ ವ್ಯಕ್ತಿಯಾಗಿದ್ದೇನು, ಅಥವಾ ನನ್ನಿಂದ ಮರೆ ಮಾಡಿದ ತನ್ನ ವ್ಯಕ್ತಿತ್ವದ ಹಲವಾರು ಫೈಲ್ಗಳನ್ನ ಮಾತೆ ತೋರಿಸಿದ್ನೋ ಏನು? ಓದ್ತಿದ್ದ ಹಾಗೆ ಸಿಡಿಲೇರಗಿದ ಹಾಗೆ ನನಗೊಂದು ಮಾತು ಅರ್ಥ ಆಯಿತು. ಆ ಹೆಳವೆಯನ್ನ ನಾನು ದ್ವೇಷಿಸ್ತಿದ್ದೆ, ಯಾವಾಗಲೂ ದ್ವೇಷಿಸಿದ್ದೆ. ಆಕೆ ಹುಟ್ಟ ನನ್ನ ವೈರಿಯಾಗಿ ನಾನು ಆಕೆ ಸಾಯು ಹಾದಿಯನ್ನೇ ಕಾಯ್ತಿದ್ದೆ.
1: ಮತ್ತವಳು ಇದನ್ನ ಮೊದಲಿನಲ್ಲೇ ಕಂಡುಕೊಂಡಿದ್ಲು.
0: ಅದೇ ನನಗೆ ಹೊಟ್ಟೆ ಉರಿದದ್ದು. ಅದೇ ಕಾರಣಕ್ಕಾಗಿ ನನ್ನ ಹೊಟ್ಟೆ ಉರಿತಾ ಇತ್ತು. ನನಗೆ ಗೊತ್ತಿಲ್ಲದಂತ ನನ್ನ ಅಂತರಂಗವನ್ನ ಆಕೆ ಗುರುತಿಸಿದ್ಲು. ಅದನ್ನು ಬೇಟೆಗಾರತಿ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿದ್ಲು. ಕಣ್ಣು ಕುಕ್ಕೋ ಶೈಲಿಯಲ್ಲಿ ಬಣ್ಣಿಸಿದ್ಲು. ಈ ಸಲ ಅವಳ ಕೈಯೇ ಮೇಲಾಗಿತ್ತು. ಸತ್ತ ಮೇಲೂ ಚಿತೆಯ ಆಚೆಯಿಂದ ಮಾಲಿನಿ ಪ್ರಲೋಭನೆ ಹೊಡೆತಿದ್ಲು, ಈ ಸುಂದರ ಕೃತಿಯನ್ನು ಹರಿದು ಹಾಕು, ಸುಟ್ಟು ಬಿಡುವಂತ. ಆದ್ರೆ ಹಾಗ್ ಮಾಡಿದ್ರೆ ನಾನು ನನ್ನ ಕಣ್ಣಲ್ಲಿ ಕೀಳಾಗ್ತಿದ್ದೆ, ಕ್ಷುದ್ರಳಾಗ್ತಿದ್ದೆ.
1: ಹಾಗ್ ಮಾಡದೆ ಕಾದಂಬರಿಯನ್ನ ಪ್ರಕಟ ಮಾಡಿಬಿಟ್ಟಿದ್ರೆ ಆತಿಗೆ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಡ್ತಿತ್ತು. ನೀನು ಜಗತ್ತಿಗೆ ನಗೆ ಪಾಟ್ಲಾಗ್ತಿದ್ದಿ. ಒಟ್ಟು ಆಕೆ ನಿನ್ನ ಸರಿಯಾಗಿ ಈರಿಕಿನಲ್ಲಿ ಸಿಗಿಸುಗಿದ್ದು.
0: ನಾನು ಗೆಲ್ಲಲೇಬೇಕಾಗಿತ್ತು. ಆದ್ರೆ ಅದಕ್ಕಾಗಿ ಅವಳಿಗೆ ಕನಸು ಮನಸ್ಸಿನಲ್ಲಿ ಹೊಳೆದಿರದಂತ ಒಂದು ಹೊಂಚು ಅತ್ಯಗತ್ಯವಾಗಿತ್ತು. ಒಂದೇ ಹೊಡೆತಕ್ಕೆ ಎಲ್ಲ ತೊಡಕುಗಳನ್ನು ಅಳಿಸಿಬಿಡಬೇಕಾಗಿತ್ತು. ಇಲ್ದಿದ್ರೆ ನನಗೆ ಉಳಿಗಾಲ ಇರಲಿಲ್ಲ. ಈ ಸಲ ನನಗೆ ಒಂದು ಮಾತ್ರ ಅನುಕೂಲ ಇತ್ತು. ಆಕೆ ಸತ್ತು ಹೋಗಿದ್ಲು, ನಾನು ಬದುಕಿದ್ದೆ. ನಾನು ಆ ಕಾದಂಬರಿಯನ್ನ ನನ್ನ ಹೆಸರಿನಲ್ಲಿ ಪಟ್ಟ ಮಾಡಿಬಿಟ್ಟೆ. ಕೊನೆಗೂ ನಾನೇ ಗೆದ್ದೆ.
2: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಆಯ್ತು, ಹೊರಡೋಣ. ಏನು
1: ಆದ್ರೂ ಯಾರಿಗ ಗೊತ್ತು ಕೊನೆಗೂ ಒಳ್ಳೆ ಗೆದ್ಲು ಏನು?
0: ಹೇಗದು?
1: ನೀನು ಎಂತ ಕೊಳಿಕೆ ಅನ್ನೋದ ನಿನ್ನ ಮುಖಕ್ಕೆ ರಾಚೋದಿ ಅವಳ ಉದ್ದೇಶ ಆಗಿದ್ರೆ ಅವಳು ಪೂರ್ಣ ಯಶಸ್ವಿಯಾದ್ಲು.
0: ಏ ತಡಿ ತಡಿ, ತೋರಿಸ್ತೇನೆ ನಿನಗೆ.
1: ಏನ್ ಮಾಡ್ತಿದ್ದೀನಿ ನೀನು?
0: ಮುಗಿಸಿಬಿಡ್ತೇನೆ ನಿನ್ನ, ಮುಗಿಸಿಬಿಡ್ತೇನೆ ನಿನ್ನ, ಡಿಸ್ಕನೆಕ್ಟ್ ಮಾಡಿ ಅಳಿಸ್ಬಿಡ್ತೇನೆ. ತೋರಿಸ್ತೇನೆ ತಡಿ, ನಿನ್ನ ನಿನ್ನ ಅಳಿಸ್ಬಿಡ್ತೇನೆ. ತಡಿ ತಡಿ, ಮುಗಿಸ್ಬಿಡ್ತೇನೆ ನಿನ್ನ, ಮುಗಿಸ್ಬಿಡ್ತೇನೆ ನಿನ್ನ.

0: ನಾನು ಇಂಗ್ಲಿಷ್ ಲೇಖಕಿ ಮಾಲಿನಿ ನಾಯಕ್. ನನ್ನ ಅಕ್ಕ ಸುಪ್ರಸಿದ್ಧ ಕನ್ನಡ ಕಥೆಗಾರ್ತಿ ಮಂಜುಳಾ ನಾಯಕ್ ನನ್ನ ಕಾದಂಬರಿಯನ್ನು ಓದಿದೊಡನೆ ನಾಶವಾಗಿ ಹೋಗಿ ನಾನಾಗಿ ಹೊಸ ಅವತಾರ ತಾಳಿದಳು. ಶಿ ವಾಸ್ ಮಾರ್ಫೆಡ್ ಇನ್ ಟು ಮಿ.
1: ನಾನು ಮಂಜುಳಾ ನಾಯಕಾಗಿ ನನ್ನ ಜೀವನವನ್ನು ಮುಂದುವರಿಸಬೇಕಾಯಿತು.
2: ಆಫ್ಟರ್ ಆಲ್ ಮೈ ಪಾಸ್ಪೋರ್ಟ್, ಬ್ಯಾಂಕ್ ಅಕೌಂಟ್ಸ್, ಪ್ರಾಪರ್ಟಿ ಅಂಡ್ ಫೈನಾನ್ಸಿಯಲ್ ಪೇಪರ್ಸ್ ಆಲ್ ಆರ್ ಇನ್ ಡೆಟ್ ನೇಮ್. ಆದ್ರೆ ಕರೆ ಹೇಳಬೇಕಂದ್ರೆ ನಾನು ಮಾಲಿನಿ ನಾಯಕ್. ನನ್ನ ಪ್ರತಿಭಾಶಾಲಿ ತಂಗಿ, ನನ್ನ ಗಂಡನನ್ನು ಪ್ರೀತಿಸದಾಕೆ, ಕನ್ನಡ ಬಲ್ಲಾಕೆ, ಇಂಗ್ಲಿಷ್ ನಲ್ಲಿ ಬೆಸ್ಟ್ ಸೆಲ್ಲರ್ ಬರೆದಾಕೆ,
3: ಬಿಂಬ ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ಗಿರೀಶ್ ಕಾರ್ನಾಡ್, ಮಂಜುಳಾ ನಾಯಕ್ ಹಾಗೂ ಬಿಂಬ ಕವಿತಾ ಕಾಶಪ್ಪನವರ್, ಸಂಗೀತ ಸಹಕಾರ ಶಫೀಕ್ ಖಾನ್ ಹಾಗೂ ಶ್ರೀಪಾ ಹೆಗಡೆ, ನಿರ್ದೇಶನ ಅನಿಲ್ ದೇಸಾಯಿ.
4: ಇನ್ನು ಘನಿ ಶಿಲ್ಪ ವಿಶೇಷ ಸಂಗೀತ ಕಾರ್ಯಕ್ರಮ ಕೇಳೋಣ. ಪ್ರಸ್ತುತಿ ವಾದಿರಾಜ ನಿಂಬರ್ಗಿ ಹಾಗೂ ಶಫೀಕ್ ಖಾನ್. ಕೇಳಿ ಘನಿ ಶಿಲ್ಪ.
5: ಪ್ರಿಯ ಕೇಳುಗರೇ, ಧ್ವನಿ ಶಿಲ್ಪ ಸಿಯು ಬೆಳ್ಳಕಿಯವರ ಪರಿಕಲ್ಪನೆಯಲ್ಲಿ ಮೂಡಿಬಂದ ಈ ಕಾರ್ಯಕ್ರಮದ ರಚನೆ ಹಾಗೂ ನಿರ್ಮಾಣ ಶ್ರೀ ವಾದಿರಾಜ್ ನಿಂಬರ್ಗೆ ಹಾಗೂ ಶಫೀಕ್ ಖಾನ್, ಸಹಕಾರ ಶ್ರೀ ಡಿ ಮಾರ್ದಾಸ್.

ಧ್ವನಿ ಶಿಲ್ಪ ವಿಶೇಷ ಸಂಗೀತ ಕಾರ್ಯಕ್ರಮ ಕೇಳುದಿರಿ. ಪ್ರಸ್ತುತಪಡಿಸಿದವರು ವಾದಿರಾಜನ್ ಇಂಬರ್ಗಿ ಹಾಗೂ ಶಫೀಕ್ ಖಾನ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಸಿಂಪಲ್ ಆಗ್ ಇನ್ನೊಂದು ಲವ್ ಸ್ಟೋರಿ ಚಿತ್ರದ ಗೀತೆ, ಹಾಡಿದ್ದಾರೆ ಚೇತನ್ ಗಂಧರ್ವ. ಸುನಿಯವರ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಭರತ್ ಬಿಜೆ.

ಮುಂದೆ ಸಾಹೇಬಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗಾಯಕರು ಅರ್ಮಾನ್ ಮಲಿಕ್, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿಹಾರಿ ಕೃಷ್ಣ.

ಬರುತ್ತಿರುವ ಗೀತೆ ದೇವ್ ಸನ್ ಆಫ್ ಮುದ್ದೇಗೌಡ ಚಿತ್ರದ್ದು. ಕವಿರಾಜ್ ಅವರ ಸಾಹಿತ್ಯ, ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿರುವ ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಜಾವೇದ್ ಅಲಿ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮುಂಗಾರು ಮಳೆ ಚಿತ್ರದ ಗೀತೆಯನ್ನು ಕೇಳಿ. ಅರ್ಮಾನ್ ಮಲಿಕ್ ಅವರಿಂದ, ಸಾಹಿತ್ಯ ಜಯಂತ್ ಕಾಕಿನಿ, ಸಂಗೀತ ಅರ್ಜುನ್ ಜನ್ಯ ಅವರದು.

ಮಳೆ ಇದು ಚಿತ್ರದ ಹೆಸರು. ಹಾಡಿದ್ದಾರೆ ಕಾರ್ತಿಕ್ ಹಾಗೂ ಸುಪ್ರಿಯಾ ಲೋಹಿತ್. ಸಾಹಿತ್ಯ ಶಿವನಂಜೇಗೌಡ, ಸಂಗೀತ ಜಸ್ಸಿ ಗಿಫ್ಟ್ ಅವರದು.

ಜಾಕಿ ಚಿತ್ರಕ್ಕೆಂದು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಗೀತರಚನೆ ಯೋಗರಾಜ್ ಭಟ್. ಗೀತೆಗೆ ಸಂಗೀತ ನೀಡಿದ್ದಾರೆ ವಿಹಾರಿ ಕೃಷ್ಣ.

ಮುಂದಿನ ಗೀತೆಯನ್ನು ರಚಿಸಿದ್ದಾರೆ ಕವಿರಾಜ್. ಗೀತೆಗೆ ರಾಗ ಸಂಯೋಜಿಸಿದವರು ಇಳಯರಾಜ. ಸೂರ್ಯಕಾಂತಿ ಚಿತ್ರದ ಈ ಗೀತೆಯನ್ನು ಹಾಡಿದವರು ಕಾರ್ತಿಕ್.

0: ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ

ಮಹಿಳಾವಾಣಿಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೊರೂರು ಪಂಕಜ ಅವರಿಂದ ಸ್ವರಚಿತ ಕವನ ವಾಚನ ಹಾಗೂ ಚಿತ್ರಗೀತೆಗಳನ್ನ ಕೇಳಲಿದ್ದೀರಿ. ಈಗ ಮೊದಲಿಗೆ ಎಸ್ ಜಾನಕಿ ಅವರು ಹಾಡಿರುವ ಮರೆಯದ ಹಾಡು ಚಿತ್ರದ ಗೀತೆ. ಮುತ್ತಯ್ಯ ಭಾಗವತರ್ ಅವರ ರಚನೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿಕೆ ವೆಂಕಟೇಶ್.

0: ಚಿತ್ರಗೀತೆಯನ್ನ ಕೇಳಿದ್ರಲ್ಲ. ಈಗ ಗೊರೂರು ಪಂಕಜ ಅವರಿಂದ ಸ್ವರಚಿತ ಕವನ ವಾಚನ.
1: ನಮ್ಮೆಲ್ಲ ಮಹಿಳಾವಾಣಿಯ ಕೇಳುಗರಿಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನು ಗೊರೂರು

ಪಂಕಜ, ಪದ್ಯಗಳನ್ನ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಪದ್ಯದ ತಲೆಬರಹ ರವಿಯ ರುಜು. ಕ್ಷಣಕ್ಕೊಮ್ಮೆ ಬದಲಾಗುವ ಗಗನದಾಕೃತಿ, ಕ್ಷಣಕ್ಕೊಮ್ಮೆ ಬದಲಾಗುವ ಗಗನದಾಕೃತಿ, ಕಟ್ಟಿಕೊಳ್ಳಲಾಗಲಿಲ್ಲ ತನ್ನದೇ ಸ್ಥಿರ ಮೂರ್ತಿ, ಕಟ್ಟಿಕೊಳ್ಳಲಾಗಲಿಲ್ಲ ತನ್ನದೇ ಸ್ಥಿರ ಮೂರ್ತಿ. ಸತ್ಯ ಅಸತ್ಯಗಳ ಸರಸದಾಟದಲ್ಲಿ, ಸತ್ಯ ಅಸತ್ಯಗಳ ಸರಸದಾಟದಲ್ಲಿ ಸಂಕಟಗಳಿಗೂ ನಗುವ ಚಾಳಿ. ಅಲೆಯಾಗಿ ಕೊಚ್ಚಿ ಹೋಗಬೇಕು, ಅಲೆಯಾಗಿ ಕೊಚ್ಚಿ ಹೋಗಬೇಕು, ಕೊಲೆಯಾಗಬೇಕು ಹುಚ್ಚುಗಾಳಿ. ಸಂಸಾರದ ಹಂಗಿಲ್ಲ ಸಾಮಾಜಿಕ ತೆವಲಿಲ್ಲ, ಸಂಸಾರದ ಹಂಗಿಲ್ಲ ಸಾಮಾಜಿಕ ತೆವಲಿಲ್ಲ ಅಸತ್ಯದ ಮೌಲ್ಯಗಳಿಗೆ. ಮೂಡಣ ರಂಗೇರಿಸಿದ ಭಾವ ಏಕೆ ಬಂತು ಹಾರೋ ಹಕ್ಕಿಗಳಿಗೆ, ಮೂಡಣ ರಂಗೇರಿಸಿದ ಭಾವ ಏಕೆ ಬಂತು ಹಾರೋ ಹಕ್ಕಿಗಳಿಗೆ. ಅದು ರವಿಯ ರುಜು, ಅವನ ಬದುಕಿನ ಗಳಿಗೆ ಮೋಜು. ಮತ್ತೊಂದು ಪದ್ಯದ ತಲೆಬರಹ ನಗ್ನ ಸತ್ಯ. ಆಕಾಶ ಭೂಗರ್ಭದ ಮೇಲಿನ ಬಿರುಗಾಳಿಯ ಧೂಳು ಹರಿದು, ಆಕಾಶ ಭೂಗರ್ಭದ ಮೇಲಿನ ಬಿರುಗಾಳಿಯ ಧೂಳು ಹರಿದು, ಕಾಮನ ಬಿಲ್ಲಿನ ನಗ್ನ ಸತ್ಯದ ಬೆಳಕು ಹರಡಲಿ, ಕಾಮನ ಬಿಲ್ಲಿನ ನಗ್ನ ಸತ್ಯದ ಬೆಳಕು ಹರಡಲಿ, ಬಣ್ಣಗಳ ಸ್ಥಾನ ಪಲ್ಲಟವಾಗಲಿ, ಭೂಮಿ ಸೂರ್ಯನತ್ತ ಮುಖ ತೋರುತ್ತಿರಲಿ, ಭೂಮಿ ಸೂರ್ಯನತ್ತ ಮುಖ ತೋರುತ್ತಿರಲಿ, ಸತತ ಬೆಳಕಿನ ಅಭಿಷೇಕವಾಗಲಿ, ತಾಯತ್ವದ ಮಧುರ ಸಂಕೋಲೆಗಳು, ತಾಯತ್ವದ ಮಧುರ ಸಂಕೋಲೆಗಳು, ಸೋದರತ್ವದ ಸಹಬಾಳ್ವೆಗಳು ಸಂಗಮವಾಗಿ, ಸೋದರತ್ವದ ಸಹಬಾಳ್ವೆಗಳು ಸಂಗಮವಾಗಿ ಸಾಗರದಾಳದಲ್ಲೂ ಪುಟಿದೇಳಲಿ, ಸಾಗರದಾಳದಲ್ಲೂ ಪುಟಿದೇಳಲಿ, ಸ್ನೇಹ ಸಂಬಂಧಗಳ ಪುಟ ಪುಟದಲ್ಲೂ ಕಾಮನ ಬಿಲ್ಲಿನ ಗೆರೆ ಮೂಡಲಿ, ಸ್ನೇಹ ಸಂಬಂಧಗಳ ಪುಟ ಪುಟದಲ್ಲೂ ಕಾಮನ ಬಿಲ್ಲಿನ ಗೆರೆ ಮೂಡಲಿ, ನೇಗಿಲ ಯೋಗಿಯ ಯೋಗದ ಗರಿ, ನೇಗಿಲ ಯೋಗಿಯ ಯೋಗದ ಗರಿ, ಕನ್ನಡ ಮಾತೆ ಗೆಲುವಿನ ನಗೆ ಬೀರುತ್ತಿರಲಿ, ನಿತ್ಯ ಆಗಲಿ ಅದು ಸತ್ಯ. ಮತ್ತೊಂದು ಪದ್ಯದ ತಲೆಬರಹ ಗರ್ಭಗಳ ಬಿಕರಿ. ಅಂಜುವ ಎದೆಯೊಳಗೆ ತೀರದ ಕೊರಗು, ಅಂಜುವ ಎದೆಯೊಳಗೆ ತೀರದ ಕೊರಗು, ಉಸಿರುವಂತಿಲ್ಲ ಪ್ರಶ್ನಿಸುವುದು ಅಪರಾಧದ ಭಾವಾರ್ಥ, ಪ್ರಶ್ನಿಸುವುದು ಅಪರಾಧದ ಭಾವಾರ್ಥ. ಸುತ್ತಲೂ ರಣಹದ್ದುಗಳೇ, ಸುತ್ತಲೂ ರಣಹದ್ದುಗಳೇ, ಸಿಡಿಮದ್ದುಗಳೇ, ತಲೆ ಎತ್ತಿದರೆ ಕೆಂಡದ ಮಳೆ, ಮಿತಿಗಳಿಲ್ಲದ ಸ್ವಾರ್ಥಗಳು, ಮಿತಿಗಳಿಲ್ಲದ ಸ್ವಾರ್ಥಗಳು ಬ್ರಹ್ಮಾಂಡ ತಾಕೀತುಗಳು, ಮಿತಿಗಳಿಲ್ಲದ ಸ್ವಾರ್ಥಗಳು ಬ್ರಹ್ಮಾಂಡ ತಾಕೀತುಗಳು, ಪಹರೆಯಲ್ಲೇ ಸಾಗಬೇಕು ಹುಟ್ಟುವಿಕೆಯ ಗುಟ್ಟು ಕೂಡ. ನಿತ್ಯ ದರೆ ಗುರುಳುತ್ತಿವೆ ಸತ್ಯ ಹೇಳುವ ಮೌಲ್ಯಗಳು, ನಿತ್ಯ ದರೆ ಗುರುಳುತ್ತಿವೆ ಸತ್ಯ ಹೇಳುವ ಮೌಲ್ಯಗಳು, ರಾಜಿ ಮಾಡಿಕೊಳ್ಳಲಾಗದ ಕನಸುಗಳು, ರಾಜಿ ಮಾಡಿಕೊಳ್ಳಲಾಗದ ಕನಸುಗಳು, ಕನಸೇ ಕಾಣದ ಕಾವ್ಯ ಕನ್ನಿಕೆಗಳು, ನಿತ್ಯ ಬಿಕರಿಯಾಗುವ ಭ್ರೂಣಗಳು. ಸಿನಿಕ ಮನಸ್ಸುಗಳಿಗೆ ಕೇಳುವುದೇ ಇಲ್ಲ, ಸಿನಿಕ ಮನಸ್ಸುಗಳಿಗೆ ಕೇಳುವುದೇ ಇಲ್ಲ. ಅಳುವ ಕೂಗು ಆಕ್ರಂದನ ಎದೆಯೊಳಗಿನ ಸಂಚಯನ, ಸಿನಿಕ ಮನಸ್ಸುಗಳಿಗೆ ಕೇಳುವುದೇ ಇಲ್ಲ. ಅಳುವ ಕೂಗು ಆಕ್ರಂದನ ಎದೆಯೊಳಗಿನ ಸಂಚಯನ, ಅವರದ್ದೆಲ್ಲ ಹೊನ್ನು ಹೆಣ್ಣು ಮಣ್ಣು ಶಯನಗೃಹ ಸರ್ವಾಧಿಕಾರದ ಮೋಹ, ಅವರದ್ದೆಲ್ಲ ಹೊನ್ನು ಹೆಣ್ಣು ಮಣ್ಣು ಶಯನಗೃಹ ಸರ್ವಾಧಿಕಾರದ ಮೋಹ. ಉಂಡುಟ್ಟು ತೇಗಿದರೂ ತೀರದ ದಾಹ, ಉಂಡುಟ್ಟು ತೇಗಿದರೂ ತೀರದ ದಾಹ, ಮುಖಸ್ತುತಿಗಷ್ಟೇ ಜಗದ ಮೋಹ. ಮತ್ತೊಂದು ಪದ್ಯದ ತಲೆಬರಹ ಸಾಲು ದೀಪಗಳ ಸಂಚಾರ. ಸಾಲು ದೀಪಗಳ ಮಧ್ಯೆ ತಾರೆಗಳ ಬೆಳಕ ನೋಡು, ಸಾಲು ದೀಪಗಳ ಮಧ್ಯೆ ತಾರೆಗಳ ಬೆಳಕ ನೋಡು, ಬೆಳಕಲ್ಲಿ ನಗುವ ಸೌಂದರ್ಯದ ಗಣಿಯ ಗೂಡು. ಸಾಲು ದೀಪಗಳ ಮಧ್ಯೆ ತಾರೆಗಳ ಬೆಳಕ ನೋಡು, ಬೆಳಕಲ್ಲಿ ನಗುವ ಸೌಂದರ್ಯದ ಗಣಿಯ ಗೂಡು. ಮಧುರ ಭಾವ ತುಂಬಿದ, ಮಧುರ ಭಾವ ತುಂಬಿದ ಸೂಕ್ಷ್ಮ ಕುಸುರಿಯ ಹಕ್ಕಿಗೂಡು ಒಮ್ಮೆ ಕಟ್ಟಿ ನೋಡು. ನೆನಪಿಡು ಘೌ.

0: ಕತ್ತಲೆಯು ಒಮ್ಮೊಮ್ಮೆ ಬೆಳಕಿನ ಹಾದಿ ಬುನಾದಿ. ಅರಿವಿನಾಳದಲ್ಲಿ ಉಂಟು ತಿರುವುಗಳಿಲ್ಲದ ಹಾದಿ, ಮಲ್ಲಿಗೆಯ ಪರಿಮಳ ನಿತ್ಯಯುಗಾದಿ. ಮಲ್ಲಿಗೆಯ ಪರಿಮಳ ನಿತ್ಯಯುಗಾದಿ. ಒಂದು ಸಂಕಟವ ಸಮಾಧಿ ಮಾಡಿಬಿಡು ಸಾವಿರ ಹೋಳಾಗುವ ಮೊದಲು. ಒಂದು ಸಂಕಟವ ಸಮಾಧಿ ಮಾಡಿಬಿಡು ಸಾವಿರ ಹೋಳಾಗುವ ಮೊದಲು. ಅಲ್ಲಿ ನಗುತ್ತಿವೆ ಬೆಳ್ಮುಗಿಲು ತಾರೆಗಳ ಸಾಲು. ಹದಗೊಂಡ ಭಾವಕ್ಕೆ ತನ್ಮಯತೆಯ ಗಮಲು. ಮರೆತು ಬಿಡು ಒಂಟಿ ತಾರೆಯ ಬೆಳಕ, ಜಾರುವ ವಯಸ್ಸಿಗೆ ಕಾಡುವುದೇ ಕಾಯಕ. ಅರಿತು ಬಿಡು ಕತ್ತಲೆಯೊಳಗೆ ನಗದೆ ಉಳಿದ ನಗುವಿನ ಆಳ. ಕತ್ತಲೆಯೊಳಗೂ ನಗದೆ ಉಳಿದ ಅರಿವಿನ ಆಳ, ಜಡಿಮಳೆಯಲ್ಲೂ ಬೆಂದ ಬೆವರಿನ ಜಳ. ಹಚ್ಚಿಬಿಡು ಹರಿಯಬಿಡು, ತನ್ನೊಳಗಿನ ಅಂತಃಸತ್ವ ಹಣತೆಗಳ ತಾಯ ಮಮತೆಯ ಮೇಳ. ಒಂದರಿಂದ ಹತ್ತು, ಹತ್ತರಿಂದ ನೂರು, ನೂರರಿಂದ ಸಾವಿರಾರು. ಹೀಗೇ ಸಾಗುವುದು ನಿರಂತರ ಸಾಲು ದೀಪಗಳ ಸಂಚಾರ. ಮತ್ತೊಂದು ಪದ್ಯದ ತಲೆಬರಹ ಹೊಸ ರೇಖೆಗಳು. ಅದೇಕೋ ಒಳ ಹೊರಗುಗಳಿಗೂ ಬಿಕ್ಕಳಿಕೆಯ ಬಂಧ. ನಿಶೆ ತುಂಬಿದ ಬೆಳಕು ಕಲರವಕ್ಕೆ ಸೋತು, ಹೊರಚಲ್ಲಿತು ಅಂದ ಸುಗಂಧ. ಧನ್ಯವಿಲ್ಲದ ಮುಂಜಾವು ಕಣ್ತುಂಬಿಕೊಂಡವರಿಗಷ್ಟೇ ಗೊತ್ತು ಗಮ್ಮತ್ತಿನ ಹೊಳವು. ಮಬ್ಬುಗತ್ತಲು ಹರಿದು ಜಗದೇಕ ಸುಂದರ ಕಲರವಕ್ಕೆ ಕಣ್ಸೋತು. ಬೆಳ್ಳಗಾಗಿದ್ದಾನೆ ತೆಳ್ಳಗಾಗಿದ್ದಾನೆ, ಬಂಧನದೊಳಗೂ ತಾನೇ ಎಲ್ಲ ಎಂದಿದ್ದಾನೆ. ಜಗವೆಂದರೆ ಹೀಗೆ, ಸದಾ ಕೊಕ್ಕಿಡುವ ಕೋಳಿ, ಬಗಳುವ ನಾಯಿ, ಬೆಚ್ಚಿಸುವ ನೆರಳಿನ ಹಾಗೆ. ನಿತ್ಯ ಹೊಸತಂತೆ ಕಾಣುವ, ಬೆಳಕು ರೇಖೆಗಳೇ ಹೀಗೆ ಬೆರಗಿನ ಬುಗ್ಗೆ. ಮತ್ತೊಂದು ಪದ್ಯದ ತಲೆಬರಹ ಮಾನವೀಯತೆ. ನಡುರಾತ್ರಿ ನೆತ್ತಿ ಸುಟ್ಟು ಕರುಳ ಬಳ್ಳಿ ಕತ್ತರಿಸಿ ಬಿಕರಿಯಾಗುತ್ತಿವೆ ಮಾರುಕಟ್ಟೆಯಲ್ಲಿ. ಇಲ್ಲಿ ನಾನು, ನೀನು, ಅವನು, ಅವಳು, ಅದು, ಇದು ಎಲ್ಲವೂ ಬಿಕರಿಯ ಮಾಲು. ಯಾವ ಗುರಿಗೆ, ಯಾರ ಗರಿಗೆ ದಕ್ಕುವುದೋ ಉಕ್ಕುವುದೋ ಅರಿತವರಾರು? ಕಡಲಾಳದ ಮುತ್ತು ಕುರುಡು ಕಾಂಚಾಣದ ಕಾಲಿಗೆ ಸಿಕ್ಕು, ನಲುಗಿ ಹೋಗಿದೆ ಮಾನವೀಯತೆಯ ಸ್ವತ್ತು. ಬಸಿರಾಗಿ ಹಸಿರಾಗಿ ಚಿತ್ತಾರದ ಸಾಲುಗಳಾಗಿ ಕಾಮನ ಬಿಲ್ಲಿಗೆ ಸವಾಲು ಸಂಕಟವಾಗಿ ಕಾಡುವುದು ಕಡಲ ಅಮಲು. ಇಲ್ಲಿ ಎಲ್ಲರಿಗೂ ದಿಗಿಲು. ಕಣ್ತುಂಬುವುದು ಆ ಬೆಟ್ಟದಲ್ಲಿ ಬೆಳದಿಂಗಳ ಹಬ್ಬದಲ್ಲಿ ಹಸಿರು ಆಭರಣ ತೊಟ್ಟು ದುಮ್ಮಿಕ್ಕುವ ಮಂಜುಳನಾದ ಅದಷ್ಟೇ ಮನಕ್ಕೆ ನಿನಾದ. ಎಲ್ಲರಿಗೂ ಗೊರೂರು ಪಂಕಜ ಮಾಡುವ ನಮಸ್ಕಾರಗಳು.
1: ಗೊರೂರು ಪಂಕಜ ಅವರಿಂದ ಸ್ವರಚಿತ ಕವನ ವಾಚನವನ್ನ ಇದುವರೆಗೆ ಕೇಳಿದಿರಿ. ಮಹಿಳಾವಾಣಿ ಕಾರ್ಯಕ್ರಮ ಕೇಳ್ತಾ ಇರೋ ಮಹಿಳಾ ಶ್ರೋತೃಗಳಲ್ಲಿ ಒಂದು ವಿನಂತಿ. ಮಹಿಳಾವಾಣಿಯಲ್ಲಿ ಮಹಿಳೆಯರು, ಮಹಿಳಾ ಸಂಘ ಸಂಸ್ಥೆಗಳು, ಕಾರ್ಯಕ್ರಮ ವೈವಿಧ್ಯ, ಸಣ್ಣ ಕಥೆ, ಸ್ವರಚಿತ ಕವನ ವಾಚನ, ಭಾಷಣ, ಲಘು ಧಾಟಿ ಭಾಷಣ ಮುಂತಾದ ಪ್ರಕಾರಗಳಲ್ಲಿ ಭಾಗವಹಿಸಬಹುದು. ಪ್ರಸಾರ ಯೋಗ್ಯ ಬರಹಗಳನ್ನು ಮಾತ್ರ

0: ಪರಿಗಣಿಸಲಾಗುವುದು. ಬೇರೆಡೆ ಪ್ರಕಟವಾಗಿರದ ತಮ್ಮ ಬರಹಗಳನ್ನು ಕಳುಹಿಸಿಕೊಡಬಹುದು. ಸರಿಯಾದ ವಿಳಾಸ ಮತ್ತು ಫೋನ್ ನಂಬರ್ನೊಂದಿಗೆ ನಿಮ್ಮ ಬರಹಗಳನ್ನು ಕಳುಹಿಸಿಕೊಡಲು ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ಮಹಿಳಾವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮಿ ರಸ್ತೆ, ಹಾಸನ. ನೆನಪಿಡಿ, ಪ್ರಸಾರ ಯೋಗ್ಯ ಬರಹಗಳನ್ನು ಮಾತ್ರ ಪರಿಗಣಿಸಲಾಗುವುದು.
1: ಈಗ ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿರುವ ಮಲೆಯ ಮಾರುತ ಚಿತ್ರದ ಗೀತೆಯನ್ನ ಕೇಳಿಸ್ತಾ ಇದ್ದೀನಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯಭಾಸ್ಕರ್.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸುಮಧುರ ಗೀತ ವೈವಿಧ್ಯಮಯ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಭಕ್ತಿಗೀತೆಯನ್ನ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕಸ್ತೂರಿ ನಿವಾಸ ಚಿತ್ರದ ಗೀತೆಗೆಂದು ಹಾಡಿದ್ದಾರೆ ಟಿಬಿ ಶ್ರೀನಿವಾಸ್. ಸಾಹಿತ್ಯ ಚಿ ಉದಯಶಂಕರ್ ಅವರದು. ಸಂಗೀತವನ್ನ ನೀಡಿದ್ದಾರೆ ಜಿಕೆ ವೆಂಕಟೇಶ್.

0: ಇದುವರೆಗೂ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಮಕ್ಕಳಿಗಾಗಿ ಕಾರ್ಯಕ್ರಮ ಬಾಲವೃಂದ. ಪುಟಾಣಿ ಮಕ್ಕಳಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಇಂದು ಕಾರ್ಯಕ್ರಮ ನೀಡುವುದಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ ಮಕ್ಕಳೇ? ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಶ್ರೀ ಮೊರಾರ್ಜಿ ಮಾದರಿ ವಸತಿ ಶಾಲೆ ಮುಂಡಾಜೆ, ಇಲ್ಲಿನ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ. ಮೊರಾರ್ಜಿ ವಸತಿ ಶಾಲೆ ಮುಂಡಾಜೆ, ಇಲ್ಲಿನ ವಿದ್ಯಾರ್ಥಿಗಳು ತಾವೇ ರಚಿಸಿದ ಕಥೆ, ಕವನ ಜೊತೆಗೆ ಒಂದು ನಾಟಕನೂ ರಚನೆ ಮಾಡಿದ್ದಾರೆ. ಹಾಗೆಯೇ ಹಲವಾರು ಮಾಹಿತಿಗಳನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಹಾಗಾದ್ರೆ ಒಂದಷ್ಟು ಹೊತ್ತು ಈ ಕಾರ್ಯಕ್ರಮವನ್ನ ಕೇಳಿ ಆನಂದಿಸೋಣ ಅಲ್ವೇ ಮಕ್ಕಳೇ?
1: ಎರಡು ಡಿಸೆಂಬರ್ 1949 ಜವಾಹರಲಾಲ್ ನೆಹರು ಅವರು ಭಾರತದ ಮಕ್ಕಳಿಗೆ ಒಂದು ಪತ್ರವನ್ನು ಬರೆದಿದ್ದರು. ಆ ಪತ್ರದ ವಿಷಯವನ್ನು ಆಧರಿಸಿ ಅರವಿಂದ ಚೊಕ್ಕಾಡಿಯವರು ಬರೆದ ನೆಹರು ಬರೆದೊಂದು ಪತ್ರ ಗೀತೆಯನ್ನು ನಿಮ್ಮ ಮುಂದೆ 8ನೇ ತರಗತಿಯ ಮನ್ವಿತಾ, ಧೃತಿ ಮತ್ತು ರಶ್ಮಿತಾ ಇವರು ಸಾದರಪಡಿಸಲಿದ್ದಾರೆ.

0: ಭೂಮಿಯು ಮನುಷ್ಯನ ಆಸೆಗಳನ್ನು ಪೂರೈಸಬಲ್ಲದು, ದುರಾಸೆಗಳನ್ನಲ್ಲ ಎಂದು ಗಾಂಧೀಜಿಯವರು ಹೇಳಿದ್ದರು. ದುರಾಸೆಯ ಪ್ರವೃತ್ತಿಯಿಂದ ಏನಾಗುತ್ತದೆ ಎಂಬ ಬಗ್ಗೆ 8ನೇ ತರಗತಿಯ ಅನ್ವಿತ್ ಅವರು ಬರೆದ ದುರಾಸೆಯ ಜಮೀನುಗಾರತಿ ಕಥೆಯನ್ನು 7ನೇ ತರಗತಿಯ ದೀಪಕ್ ಸಾದರಪಡಿಸಲಿದ್ದಾರೆ.
1: ಕತೆ ದುರಾಸೆಯ ಜಮೀನುಗಾರತಿ. ಒಂದಾನೊಂದು ಊರು, ಆ ಊರಿನಲ್ಲಿ ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಒಂದು ಸಣ್ಣ ಮನೆಯಲ್ಲಿ ರಾಧಾ ಹಾಗೂ ರಾಧಾಳ ಮಗ ರಾಮು ವಾಸಿಸುತ್ತಿದ್ದರು. ರಾಮು ದಿನಾ ತಪ್ಪದೆ ಶಾಲೆಗೆ ಹೋಗುತ್ತಿದ್ದ. ಹಾಗೆಯೇ ಅವನು ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಒಳ್ಳೆಯ ರೀತಿಯಲ್ಲಿದ್ದ. ಅವರು ತುಂಬಾ ಬಡವರು. ರಾಧಾ ದಿನಾಲೂ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಾಳೆ. ರಾಧಾ ಹಾಗೂ ರಾಧಾಳ ಮಗ ರಾಮು ಇಬ್ಬರು ಸಂಜೆ ಮನೆಗೆ ಬರುತ್ತಿದ್ದರು. ನಂತರ ಅವರು ಹೊಲಕ್ಕೆ ಹೋಗಿ ತಮ್ಮ ಗಿಡಗಳ ಆರೈಕೆ ಮಾಡುತ್ತಿದ್ದರು. ಬಹಳ ಕಷ್ಟಪಟ್ಟು ಗಿಡಗಳ ಆರೈಕೆ ಮಾಡಿದ್ದಕ್ಕೆ ಅವರಿಗೆ ಅತ್ಯುತ್ತಮ ಫಲವು ಪ್ರತಿ ವರ್ಷ ಬರುತ್ತಿತ್ತು. ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಒಂದು ತಕ್ಕ ಗಾದೆ ಇದೆ, ಕೈ ಕೆಸರಾದರೆ ಬಾಯಿ ಮೊಸರು ಎಂದು. ಗಾದೆಗೆ ತಕ್ಕ ಕೆಲಸವನ್ನು ರಾಧಾ ಹಾಗೂ ರಾಧಾಳ ಮಗ ರಾಮು ತಮ್ಮ ಹೊಲದಲ್ಲಿ ಕಷ್ಟಪಟ್ಟು ಬೆಳೆ ಬೆಳೆಯುತ್ತಾರೆ. ಒಂದು ಸಲ ರಾಧಾಳಿಗೆ ಒಂದು ಯೋಚನೆ ಬಂದಿತು. ನಾವು ಈ ವರ್ಷ ಕಬ್ಬನ್ನು ಬೆಳೆಯಬೇಕೆಂದು ದೃಢ ನಿರ್ಧಾರ ಮಾಡಿದಳು. ಅದೇ ರೀತಿ ಕಬ್ಬನ್ನು ಬೆಳೆದಳು. ಕಬ್ಬು ದಿನಾ ದಿನ ಬೆಳೆಯುತ್ತಿತ್ತು. ನಂತರ ಕಬ್ಬುಗಳು ದೊಡ್ಡದಾದವು. ರಾಧಾ ಹಾಗೂ ರಾಧಾಳ ಮಗ ರಾಮು ಹೊಲಕ್ಕೆ ಬಂದಾಗ ಅವರು ಕಬ್ಬು ಇಷ್ಟು ಚೆನ್ನಾಗಿ ಬೆಳೆದಿರುವುದನ್ನು ಕಂಡು ಅವರಿಗೆ ಸಂತೋಷವಾಯಿತು. ರಾಧಾ ಹಾಗೂ ರಾಧಾಳ ಮಗ ರಾಮು ಇದನ್ನು ಮಾರಿದಾಗ ಅವರಿಗೆ ತಮ್ಮ ಜೀವನ ಹಾಗೂ ಹೊಟ್ಟೆಪಾಡು ನೋಡಬಹುದು ಎಂದು ಮನೆಗೆ ಕತ್ತಿ ತರಲು ರಾಧಾ ಹಾಗೂ ರಾಧಾಳ ಮಗ ರಾಮು ಹೋಗುತ್ತಾರೆ. ರಾಧಾ ಹಾಗೂ ರಾಧಾಳ ಮಗ ರಾಮು ಕತ್ತಿ ತರಲು ಹೋದ ಸಂದರ್ಭದಲ್ಲಿ ಚಿನ್ನದ ದಂತವಿರುವ ಆನೆಯು ಬಂದಿತು. ಆ ಕಬ್ಬು ಇಷ್ಟು ಚೆನ್ನಾಗಿ ಬೆಳೆದಿರುವುದನ್ನು ನೋಡಿ ಚಿನ್ನದ ದಂತವಿರುವ ಆನೆಯು ಕಬ್ಬನ್ನು ತಿನ್ನಲು ಪ್ರಾರಂಭಿಸಿತು. ರಾಧಾ ಹಾಗೂ ರಾಧಾಳ ಮಗ ರಾಮು ಹೊಲಕ್ಕೆ ಬರುತ್ತಾರೆ. ಆಗ ಚಿನ್ನದ ದಂತವಿರುವ ಆನೆಯು ಕಬ್ಬನ್ನು ತಿನ್ನುತ್ತಿರುತ್ತದೆ. ರಾಧಾಳು ಕೂಗುತ್ತಾ, ಏ ಗಜರಾಯ, ಏನು ಮಾಡಿದಿ? ನಾವು ಈಗ ನಮ್ಮ ಜೀವನ ಹಾಗೂ ಹೊಟ್ಟೆಪಾಡನ್ನು ಹೇಗೆ ನೋಡಲಿ? ಹೇಳು ಗಜರಾಯ ಅಂದಾಗ ಗಜರಾಯ ದಯಾಳು ಆಗಿದ್ದ. ತನ್ನ ಚಿನ್ನದ ದಂತವಿರುವ ಒಂದು ತುಂಡನ್ನು ಆನೆಯು ಕೊಟ್ಟಿತು. ರಾಧಾ ಹಾಗೂ ರಾಧಾಳ ಮಗ ರಾಮು ಅಲ್ಲಿಂದ ಹೊರಟು ಹೋದರು. ಆ ಚಿನ್ನದ ದಂತವಿರುವ ತುಂಡನ್ನು ಮಾರಿದಾಗ ಅವಳಿಗೆ ಹಣ ಸಿಕ್ಕಿತು. ಆ ಹಣದಿಂದ ಅವಳು 2 ವರ್ಷಗಳ ಕಾಲ ಜೀವನ ಹಾಗೂ ಹೊಟ್ಟೆಪಾಡನ್ನು ನೋಡಿದಳು. ನಂತರ ಬೇಗನೆ ಹಣವೆಲ್ಲ ಖರ್ಚು ಆಗಿ ಹೋಯಿತು. ರಾಧಾಳಿಗೆ ಒಂದು ಯೋಚನೆ ಬಂದಿತು. ಈಗ ನನಗೆ ಗಜರಾಯ ಸಹಾಯ ಮಾಡಬಲ್ಲ ಎಂದು ರಾಧಾ ತನ್ನ ಹೊಲಕ್ಕೆ ಗಜರಾಯ ಬರುವುದನ್ನು ಕಾದಳು. ಆ ನಂತರ ಚಿನ್ನದ ದಂತವಿರುವ ಆನೆಯು ಬಂದಿತು. ಆ ಚಿನ್ನದ ದಂತವಿರುವ ಆನೆಗೆ ಕಬ್ಬನ್ನು ತಿನ್ನಿಸಿದಳು. ರಾಧಾಳು ಚಿನ್ನದ ದಂತವಿರುವ ಆನೆಯ ಬಳಿ ಮತ್ತೊಮ್ಮೆ ಸಹಾಯ ಕೇಳಿದಳು. ಆ ಚಿನ್ನದ ದಂತವಿರುವ ಆನೆಯು ದಯಾಳು ಆಗಿದ್ದರಿಂದ ತನ್ನ ಇನ್ನೊಂದು ಚಿನ್ನದ ದಂತದ ತುಂಡನ್ನು ರಾಧಾಳಿಗೆ ಕೊಟ್ಟಿತು. ಆ ಆನೆ ಹೊರಟು ಹೋಯಿತು. ರಾಧಾಳು ಮನೆಗೆ ಬಂದಳು. ರಾಧಾಳು ಆ ಚಿನ್ನದ ದಂತದ ತುಂಡನ್ನು ಮಾರಿದಾಗ ಅವಳಿಗೆ ತುಂಬಾ ಹಣ ಸಿಕ್ಕಿತು. ಆ ಹಣದಿಂದ 3 ವರ್ಷಗಳ ಕಾಲ ಜೀವನ ಹಾಗೂ ಹೊಟ್ಟೆಪಾಡನ್ನು ನೋಡಿಕೊಂಡಳು. ಈ ಹಣವು ಬೇಗನೆ ಖರ್ಚು ಆಯಿತು. ಅವಳು ಯೋಚನೆ ಮಾಡಿದಳು, ನನ್ನ ಸಹಾಯಕ್ಕೆ ಈ ಗಗಜರಾಯ ಚಿನ್ನದ ದಂತದ ತುಂಡನ್ನು ಕೊಡುವುದಿಲ್ಲವೆಂದು ಯೋಚಿಸಿದಳು. ರಾಧಾ ಹೊಲಕ್ಕೆ ಕಬ್ಬನ್ನು ಹಿಡಿದುಕೊಂಡು ಹೋದಳು. ಆ ಚಿನ್ನದ ದಂತವಿರುವ ಆನೆಯು ಆ ಸಮಯಕ್ಕೆ ಬಂದಿತು. ಆ ಆನೆಗೆ ಕಬ್ಬನ್ನು ತಿನ್ನಿಸುತ್ತಾ ಇರುವಾಗ ಅವಳು ಚಿನ್ನದ ದಂತವನ್ನು ಮುರಿಯಲು ಪ್ರಾರಂಭಿಸಿದಳು. ಆದರೆ ಆ ದಂತ ಮುರಿಯಲೇ ಇಲ್ಲ. ಆ ಚಿನ್ನದ ದಂತವಿರುವ ಆನೆ ಹೆದರಿ ರಾಧಾಳನ್ನು ತೆಗೆದು ಬಿಸಾಕಿತು. ಅವಳ ಕೈಕಾಲು ಮುರಿದೇ ಹೋಯಿತು. ಈ ಕಥೆಯಿಂದ ಅರ್ಥವಾಗುವುದೇನೆಂದರೆ ಅತಿ ಆಸೆ ಗತಿಗೇಡು ಎಂದು.
0: ನಮ್ಮ ತುಳುನಾಡು ಜನಪದದ ನೆಲೆವೀಡು. ತುಳುನಾಡಿನ ಜನರ ಅನುಭವದಿಂದ ಬಂದ ತುಳು ಜನಪದ ಗೀತೆಯೊಂದನ್ನು 7ನೇ ತರಗತಿಯ ಸುಶ್ಮಿತಾ, 8ನೇ ತರಗತಿಯ ಭೂಮಿಕಾ ಮತ್ತು ಸಾನಿಕಾ ಸಾದರಪಡಿಸಲಿದ್ದಾರೆ.

0: ಸ್ವಚ್ಛತೆಯು ಮನುಷ್ಯನ ಮೂಲಭೂತ ಅಗತ್ಯವಾಗಿದೆ. ಈ ಅಗತ್ಯದ ಬಗ್ಗೆ ಏಳನೇ ತರಗತಿಯ ಸಿದ್ಧಾರ್ಥ್ ಅವರ ಚಿಂತನೆಯನ್ನು ಏಳನೇ ತರಗತಿಯ ಆಕಾಶ್ ಸಾದರಪಡಿಸಲಿದ್ದಾರೆ.
1: ಸ್ವಚ್ಛತೆ, ಮೊದಲನೆಯದಾಗಿ ನಾವು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಏಕೆಂದರೆ ನಾವು ಸ್ವಚ್ಛವಾಗಿ ಇರದಿದ್ದರೆ ನಮಗೆ ರೋಗಗಳು ಬರುತ್ತವೆ, ಇದರಿಂದ ನಾವು ರೋಗಿಗಳಾಗುತ್ತೇವೆ. ನಾವು ರಸ್ತೆಯಲ್ಲಿ ಹೋಗುವಾಗ ಪ್ಲಾಸ್ಟಿಕ್ ಮತ್ತು ಬೇರೆ ಬೇರೆ ವಸ್ತುಗಳು

0: ಇರುತ್ತದೆ. ಆದರೂ ನಾವು ಅದನ್ನು ನೋಡಿಯೂ ನೋಡದ ಹಾಗೆ ಮುಂದೆ ಹೋಗುತ್ತೇವೆ. ಹಾಗೆ ಮಾಡುವುದು ತಪ್ಪು. ನಾವು ಆ ಕಸವನ್ನು ಎಲ್ಲಾದರೂ ಹತ್ತಿರದಲ್ಲಿರುವ ಕಸದ ಬುಟ್ಟಿಗೆ ಹಾಕಬೇಕು. ಅಲ್ಲಿಯೇ ಸಮೀಪದಲ್ಲಿರುವ ಜನರು ಆ ದೃಶ್ಯವನ್ನು ನೋಡಿ ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತದೆ. ಆಗ ಅವರು ಕೂಡ ಆ ಕಸವನ್ನು ಕಸದ ಡಬ್ಬಿಗೆ ಹಾಕುತ್ತಾರೆ. ಎಲ್ಲರೂ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಕಿಟಕಿಯಿಂದ ಚಿಪ್ಸ್ ಪ್ಯಾಕೆಟ್ ಮತ್ತು ಜ್ಯೂಸ್ ಡಬ್ಬಿಗಳನ್ನು ಬಿಸಾಡುತ್ತಾರೆ. ಮತ್ತು ನಾವು ಕಿಟಕಿಯಿಂದ ಉಗುಳಿದರೆ ಬೇರೆಯವರು ಬಂದು ಅಲ್ಲಿ ಕೂರುವಾಗ ಕಿಟಕಿಯಲ್ಲಿ ಕೈ ಇಡುತ್ತಾರೆ. ಆವಾಗ ನಮ್ಮ ರೋಗ ಅವರಿಗೂ ಹರಡುತ್ತದೆ. ನಾವು ಬಸ್ಸಿನಲ್ಲಿ ಹೋಗುವಾಗ ಹಾಕಿರುವ ವಸ್ತುಗಳನ್ನು ಅಲ್ಲಿರುವ ಪ್ರಾಣಿಗಳು ತಿನ್ನುತ್ತವೆ. ಹಾಗಂತ ನಾವು ಕೂಡ ತಿನ್ನಬೇಕು ಎಂದು ಹೇಳುತ್ತಿಲ್ಲ. ನಮಗೆ ಕೈ ಇದೆ, ಅವುಗಳಿಗೆ ಕೈ ಇಲ್ಲ. ನಾವು ಕೈಗಳಿಂದ ಪ್ಲಾಸ್ಟಿಕ್ ಮತ್ತು ಬೇರೆ ವಸ್ತುಗಳನ್ನು ಕಸದ ಬುಟ್ಟಿಗೆ ಹಾಕಬಹುದಲ್ಲವೇ? ಎರಡನೆಯದಾಗಿ, ಪ್ರಾಣಿಗಳು ಪ್ಲಾಸ್ಟಿಕ್ ತಿಂದು ಸಾಯುತ್ತಿವೆ, ಆದರೆ ಮನುಷ್ಯರು ಪ್ಲಾಸ್ಟಿಕ್ ಉಪಯೋಗ ಮಾಡುವುದನ್ನು ಕಡಿಮೆ ಮಾಡುತ್ತಿಲ್ಲ. ಆದ್ದರಿಂದ ಪ್ರಾಣಿ ಪಕ್ಷಿಗಳು ಸಾಯುತ್ತಿವೆ, ಕಾಡು ಹಾಳಾಗುತ್ತಿದೆ. ಹಾಗಾಗಿ ಪ್ಲಾಸ್ಟಿಕ್ ಬಳಕೆ ಮಾಡುವುದನ್ನು ನಾವು ನಿಲ್ಲಿಸಬೇಕು. ಮೂರನೆಯದಾಗಿ, ನಮ್ಮ ಮನೆಯ ಹತ್ತಿರ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಮನೆಯ ಅಂಗಳದಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ಅಥವಾ ಪೇಪರ್ ಹೀಗೆ ಬೇರೆ ಬೇರೆ ಕಸವನ್ನು ಬೇರೆಯವರ ಮನೆ ಅಥವಾ ಜಾಗಕ್ಕೆ ದೂಡದೆ ಅದನ್ನು ಒಂದು ಕಡೆಯಲ್ಲಿ ರಾಶಿ ಮಾಡಿ ಯಾರಿಗೂ ಹಾನಿಯಾಗದಂತೆ ಸುಟ್ಟು ಹಾಕಬೇಕು. ನಾವು ಗಾರ್ಡನ್ನಲ್ಲಿ ಬೆಳೆಸಿರುವ ಹೂ ಬಳ್ಳಿ ಗಿಡಗಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳಬೇಕು. ಏಕೆಂದರೆ ಅವು ನಮಗೆ ನೆರಳು, ಆಮ್ಲಜನಕ, ತಿನ್ನಲು ಹಣ್ಣು ತರಕಾರಿಗಳನ್ನು ಕೊಡುತ್ತದೆ. ಭೂಮಿ ತಾಯಿ ನಮಗೆ ವಾಸಿಸಲು ಜಾಗ, ಕುಡಿಯಲು ನೀರು, ಉಸಿರಾಡಲು ಗಾಳಿ ಕೊಟ್ಟಿದ್ದಾಳೆ. ಅದನ್ನು ನಾವು ದುರುಪಯೋಗ ಮಾಡಬಾರದು. ನಾಲ್ಕನೆಯದಾಗಿ, ಎಲ್ಲಕ್ಕಿಂತ ಶೌಚಾಲಯವನ್ನು ಚೆನ್ನಾಗಿ ಇರಿಸಿಕೊಳ್ಳಬೇಕು. ಏಕೆಂದರೆ ಶೌಚಾಲಯ ಸ್ವಚ್ಛವಾಗಿರದಿದ್ದರೆ ನಮಗೆ ತುಂಬಾ ರೋಗಗಳು ಬರುತ್ತವೆ. ಮೂತ್ರಕ್ಕೆ ಹೋಗಿ ನೀರು ಹಾಕಬೇಕು. ಮಲವಿಸರ್ಜನೆಗೆ ಹೋಗಿ ಬಂದ ಮೇಲೆ ಸೋಪಿನಿಂದ ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು. ಏಕೆಂದರೆ ನಾವು ಅದೇ ಕೈಯಿಂದ ಬೇರೆಯವರನ್ನು ಮುಟ್ಟುತ್ತೇವೆ. ಐದನೆಯದಾಗಿ, ಬಸ್ ತಂಗುದಾಣದಲ್ಲಿ ಎಲ್ಲರೂ ಉಗುಳುತ್ತಾರೆ ಮತ್ತು ಎಲ್ಲಿ ಬೇಕಾದರಲ್ಲಿ ಮೂತ್ರ ಮಾಡುತ್ತಾರೆ. ಅದನ್ನು ನಾವು ನಿಲ್ಲಿಸಬೇಕು. ಸಿಗರೆಟ್ ಸೇದುವುದನ್ನು ನಿಲ್ಲಿಸಬೇಕು. ಸಿಗರೆಟ್ನಿಂದ ಕ್ಯಾನ್ಸರ್ ಬರಬಹುದು, ದೇಹದ ಆರೋಗ್ಯ ಹಾಳಾಗಬಹುದು. ಎಷ್ಟೋ ಜನರು ಸಿಗರೆಟ್ ಸೇದಿ ಆರೋಗ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ, ಕೆಲವು ಜನರು ಮರಣ ಹೊಂದಿದ್ದಾರೆ. ಸಿಗರೆಟ್, ಗಾಂಜಾ ಹಾಗೂ ಮಾದಕ ದ್ರವ್ಯಗಳನ್ನು ಸೇದುವುದು ಅಥವಾ ಬಳಸುವುದನ್ನು ನಿಲ್ಲಿಸಬೇಕು. ಆರನೆಯದಾಗಿ, ಶೌಚಾಲಯದಲ್ಲಿ ಸ್ನಾನ ಮಾಡಬಾರದು, ಸ್ನಾನಗೃಹದಲ್ಲಿ ಮಲವಿಸರ್ಜನೆ ಮಾಡಬಾರದು. ಎಲ್ಲಿ ಯಾವ ಕೆಲಸ ಮಾಡಬೇಕೋ ಅದೇ ಕೆಲಸ ಮಾಡಬೇಕು. ಎಲ್ಲರೂ ಬೆಳಿಗ್ಗೆ ಬೇಗನೆ ಎದ್ದು ಚೆನ್ನಾಗಿ ಹಲ್ಲು ಉಜ್ಜಿ ಮುಖ ತೊಳೆಯಬೇಕು. ಹಲ್ಲು ಉಜ್ಜದಿದ್ದರೆ ನಮಗೆ ಬೇರೆ ಬೇರೆ ರೋಗಗಳು ಬರುತ್ತವೆ. ಆದ್ದರಿಂದ ನಮ್ಮನ್ನು ಮತ್ತು ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಡುವುದು ನಮ್ಮ ಕರ್ತವ್ಯ.
1: ಕುವೆಂಪು ಅವರು ರಾಷ್ಟ್ರಕವಿ. ಅವರು ಶಿಶುಗೀತೆಗಳನ್ನು ಬರೆದಿದ್ದಾರೆ. ಅವರು ಬರೆದ ಶಿಶುಗೀತೆಯೊಂದನ್ನು 8ನೇ ತರಗತಿಯ ರಶ್ಮಿತಾ ಹಾಡಲಿದ್ದಾರೆ.

0: ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಪಳಕಳ ಸೀತಾರಾಮ್ ಭಟ್ ಅವರು ಖ್ಯಾತ ಮಕ್ಕಳ ಸಾಹಿತಿಗಳು. ಅವರು ಬರೆದ ಶಿಶುಗೀತೆಯೊಂದನ್ನು 6ನೇ ತರಗತಿಯ ಅನ್ವಿತಾ ಹಾಡಲಿದ್ದಾರೆ.
1: ಬಾನಿನಲ್ಲಿ ಮೂಡಿ ಬಂದ ಚಂದ ಮಾಮ, ಮೂಡಿ ಬಂದ ಮೂಡಿ

0: ತಾರೆಗಳನ್ನು ಸೇರಿ ನಿಂದ ಚಂದ ಮಾಮ, ತಂಪು ಬೆಳಕು ಬೀರಿ ಬಂದ ಚಂದ ಮಾಮ, ಬೀರಿ ಬಂದ ಚಂದ ಮಾಮ, ಜಗಕ್ಕೆ ಚೆಲುವ ತೋರಿ ಬಂದ ಚಂದ ಮಾಮ, ಬಾನಿನಲ್ಲಿ ಮೂಡಿ ಬಂದ ಚಂದ ಮಾಮ, ಮೂಡಿ ಬಂದ ಚಂದ ಮಾಮ, ಮೂಡಿ ಬಂದ ಚಂದ ಮಾಮ.
1: ಪ್ರಕೃತಿ ಪರಿಸರ ಮನುಷ್ಯನ ಜೀವನಕ್ಕೆ ತುಂಬಾ ಅಗತ್ಯ. ಸಸ್ಯದ ಆಹಾರ ತಯಾರಿಕೆಗೆ ಪ್ರಾಣಿಗಳಿಂದ ದೊರಕುವ ಇಂಗಾಲದ ಡೈಆಕ್ಸೈಡ್ ಬೇಕು. ಪ್ರಾಣಿಗಳಿಗೆ ಉಸಿರಾಡಲು ಸಸ್ಯಗಳು ಕೊಡುವ ಆಮ್ಲಜನಕ ಬೇಕು. ಆದ್ದರಿಂದ ಸಸ್ಯದ ಅರ್ಥಜೀವ ನಮ್ಮ ಬಳಿ ಇದೆ, ನಮ್ಮ ಅರ್ಥಜೀವ ಸಸ್ಯಗಳ ಬಳಿ ಇದೆ. ಈ ಹಿನ್ನೆಲೆಯಲ್ಲಿ ಸಸ್ಯ ಪ್ರೀತಿಯ ಬಗ್ಗೆ 8ನೇ ತರಗತಿಯ ಪ್ರಜ್ವಲ್ ಅವರು ಬರೆದ ನಾಟಕ ಈಗ ನಿಮ್ಮ ಮುಂದೆ.
2: ನಾನು ಕಾರ್ತಿಕ್ ಹೆಚ್ಚುಟಿ. ನಾನು ಈ ನಾಟಕದ ಸೂತ್ರಧಾರ. ಈ ನಾಟಕದ ಹೆಸರು ಗಿಡಮರದ ಮೇಲಿನ ಪ್ರೀತಿ. ಈ ನಾಟಕವನ್ನು 8ನೇ ತರಗತಿಯ ಪ್ರಜ್ವಲ್ ಅವರು ಬರೆದಿದ್ದಾರೆ. ಈ ನಾಟಕವು ಸಸ್ಯ ಸಂಪತ್ತನ್ನು ಉಳಿಸಬೇಕಾದ ಅಗತ್ಯವನ್ನು ಹೇಳುತ್ತದೆ. ಇದರಲ್ಲಿ ಸಾಹುಕಾರನ ಪಾತ್ರಧಾರಿಯಾಗಿ ಸಿದ್ಧಾರ್ಥ, ಕೆಲಸಗಾರನ ಪಾತ್ರಧಾರಿಯಾಗಿ ನವೀನ ಮತ್ತು ರೈತನಾಗಿ ಅಂದರೆ ತಿಮ್ಮಯ್ಯನಾಗಿ ಪ್ರಜ್ವಲ್ ನಿರ್ವಹಿಸಲಿದ್ದಾರೆ. ಈಗ ಕೇಳಿ ನಾಟಕ ಗಿಡಮರದ ಮೇಲಿನ ಪ್ರೀತಿ. ಅಹೋಹ! ಒಂದು ಊರು, ಅಲ್ಲಿ ತಿಮ್ಮಯ್ಯ ಎಂಬ ಬಡ ವ್ಯಕ್ತಿ ಇರುತ್ತಾನೆ. ಆತನಿಗೆ ಗಿಡಮರಗಳೆಂದರೆ ಬಹಳ ಪ್ರೀತಿ. ಅದೇ ಊರಿನಲ್ಲಿ ಒಬ್ಬ ಸಾಹುಕಾರ ಇರುತ್ತಾನೆ. ಆತನ ತೋಟದ ಸುತ್ತ ಖಾಲಿ ಜಾಗ ಇರುವಲ್ಲಿ ಗಿಡಗಳನ್ನು ತಿಮ್ಮಯ್ಯ ಚೆನ್ನಾಗಿ ಬೆಳೆಸುತ್ತಾನೆ. ಆ ಗಿಡಗಳು ಮರವಾಗುತ್ತದೆ. ಒಂದು ದಿನ ಸಾಹುಕಾರ ಅವನೊಂದಿಗೆ ಹೇಳುತ್ತಾರೆ,
3: ತಿಮ್ಮಯ್ಯ, ಈ ತೋಟದಲ್ಲಿ ಸರಿಯಾಗಿ ಬೆಳೆಗಳಾಗುತ್ತಿಲ್ಲ.
4: ಅದಕ್ಕೆ
3: ನಾನು ಈ ತೋಟದ ಸುತ್ತ ಇರೋ ಮರಗಳನ್ನು ಕಡಿದು ಮಾರುತ್ತೇನೆ. ಅದರಲ್ಲಿ ಬಂದ ಹಣದಿಂದ ಈ ಜಾಗದಲ್ಲೇ ಕಾರ್ಖಾನೆಯನ್ನು ಕಟ್ಟುತ್ತೇನೆ.
4: ಬೇಡ ಬುದ್ಧಿ, ಬೇಡ.
3: ಯಾಕೆ? ಈ ತೋಟದ ಜಾಗವೆಲ್ಲ ನಂದು. ನೀನು ಬರೀ ಗಿಡ ನೆಟ್ಟು ಬೆಳೆಸಿದ್ದೀಯ ಅಷ್ಟೇ.
4: ಅದು ಬರೀ ಮರವಲ್ಲ, ಅದನ್ನು ನಾನು ಮಗುವಿನಂತೆ ಆರೈಕೆ ಮಾಡಿದ್ದೇನೆ. ದಿನ ಬೆಳಿಗ್ಗೆ ಸಂಜೆ ಎಲ್ಲಾ ಗಿಡಗಳಿಗೆ ಕೊಡದಿಂದ ನೀರನ್ನು ಹೊತ್ತುಕೊಂಡು ಹಾಕಿ ಮತ್ತು ಗೊಬ್ಬರವನ್ನು ಹಾಕಿ ಬೆಳೆಸಿದ್ದೇನೆ. ಈ ಮರಗಳನ್ನು ಕಡಿದು ಹಾಕಬೇಡಿ ಬುದ್ಧಿ.
3: ನಿನಗೆ ಈ ಖಾಲಿ ಜಾಗದಲ್ಲಿ ಗಿಡಗಳನ್ನು ಬೆಳೆಸಲು ಬಿಟ್ಟದ್ದೇ ತಪ್ಪಾಯಿತು.
4: ಹಾಗೆ ಅನ್ನಬೇಡಿ ಬುದ್ಧಿ. ಅದನ್ನು ಬೆಳೆಸಲು ಎಷ್ಟು ಕಷ್ಟಪಟ್ಟಿದ್ದೇನೆಂದು ನನಗೆ ಮತ್ತು ದೇವರಿಗೆ ಮಾತ್ರ ಗೊತ್ತಿರುವುದು. ಈ ಮರಗಳಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳು ಗೂಡನ್ನು ಕಟ್ಟಿ ಜೀವನವನ್ನು ಸಾಗಿಸುತ್ತಿದೆ. ಈ ಮರಗಳನ್ನು ಕಡಿದರೆ ಪ್ರಾಣಿ ಪಕ್ಷಿಗಳು ಬೀದಿ ಬಿಕಾರಿಗಳಾಗುತ್ತವೆ.
3: ಅದಕ್ಕೆ ನಾನು ಈಗ ಮರಗಳನ್ನು ಕಡಿಯಲೇಬಾರದೆಂದು ನೀನು ಹೇಳುತ್ತಿದ್ದೀಯಾ?
4: ನೀವು ಆ ಮರಗಳನ್ನು ಕಡಿಯಲೇಬೇಕಿದ್ದರೆ ನೀವು ಒಂದೇ ಒಂದು ಗಿಡವನ್ನು ಮರವಾಗಿ ಬೆಳೆಸಬೇಕು.
3: ನೀನು ನನಗೆ ಸವಾಲು ಹಾಕುತ್ತಿದ್ದೀಯಾ?
4: ಇಲ್ಲ ಬುದ್ಧಿ. ಯಾಕೆಂದರೆ ಇಲ್ಲಿಯವರೆಗೆ ನಾನು ನೀವು ಹೇಳಿದ್ದನ್ನೆಲ್ಲ ಪಾಲಿಸಿಕೊಂಡು ಬಂದಿದ್ದೇನೆ. ನಾನು ಹೇಳಿದ್ದಕ್ಕೆ ನೀವು ಒಂದೇ ಒಂದು ಗಿಡವನ್ನು ನಿಮ್ಮ ಕೈಯಲ್ಲಿ ಬೆಳೆಸಲು ಸಾಧ್ಯವಿಲ್ಲವೇ?
3: ಆಯ್ತು.
2: ಸಾಹುಕಾರ ಮನೆಗೆ ಹೋಗಿ ಗಿಡ ನೆಡಲು ಶುರು ಮಾಡಿದ. ಎಷ್ಟೋ ಗಿಡಗಳನ್ನು ನೆಟ್ಟರೂ ಬದುಕುತ್ತಿರಲಿಲ್ಲ.
3: ಅರೆ, ಇದೇನಿದು? ಒಂದು ಗಿಡ ಕೂಡ ಚೆನ್ನಾಗಿ ಬೆಳೆಯುತ್ತಿಲ್ಲವಲ್ಲ. ಇದಕ್ಕೆ ತಿಮ್ಮಯ್ಯ ಏನಾದರೂ ಮಾಡುತ್ತಿರಬಹುದು. ನಾನು ಇನ್ನೊಂದು ಗಿಡವನ್ನು ನೆಟ್ಟು ಅದಕ್ಕೆ ಕೆಲಸಗಾರನನ್ನು ಕಾಲು ಹೇಳುತ್ತೇನೆ. ಭೀಮ ಬಾಯಿಲಿ
4: ಕರೆದ್ರಾ ಬುದ್ಧಿ.
3: ನೀನು ಇವತ್ತು ಈ ಗಿಡವನ್ನು ಕಾವಲು ಕಾಯಬೇಕು. ಯಾರಾದರೂ ಬಂದರೆ ಅವನನ್ನು ತಕ್ಷಣ ನನ್ನ ಹತ್ತಿರ ಕರೆದುಕೊಂಡು ಬರಬೇಕು.
4: ಆಯ್ತು ಬುದ್ಧಿ.
2: ಮರುದಿನ ಸಾಹುಕಾರ ಭೀಮನಲ್ಲಿ ಕೇಳುತ್ತಾರೆ,
3: ನಿನ್ನೆ ನಿನಗೆ ಯಾರಾದರೂ ಕಾವಲು ಕಾಯುವಾಗ ಸಿಕ್ಕಿದ್ದರೆ?
4: ಇಲ್ಲ ಬುದ್ಧಿ, ಯಾರೂ ಬಂದಿಲ್ಲ.
3: ಹಾಗಿದ್ದರೆ ಇದೆಲ್ಲ ಯಾರು ಮಾಡಿದ್ದಲ್ಲ. ಈಗ ನನಗೆ ಆ ತಿಮ್ಮನ ಕಷ್ಟ ಗೊತ್ತಾಯಿತು. ಒಂದು ಗಿಡವನ್ನು ಬೆಳೆಸಲು ಎಷ್ಟು ಕಷ್ಟ ಎಂಬುದು ಗೊತ್ತಾಯಿತು. ನಾನು ಇವತ್ತು ತಿಮ್ಮಯ್ಯನಲ್ಲಿ ಕ್ಷಮೆ ಕೇಳಬೇಕು.
2: ತಿಮ್ಮಯ್ಯನನ್ನು ಭೇಟಿಯಾದನು.
3: ತಪ್ಪಾಯಿತು ತಿಮ್ಮಯ್ಯ, ನನ್ನನ್ನು ಕ್ಷಮಿಸು.
1: ಅರೆ, ಏನಾಯಿತು ಬುದ್ಧಿ?
3: ನನಗೆ ಈಗ ತಿಳಿಯಿತು ಒಂದು ಗಿಡವನ್ನು ಬೆಳೆಸಲು ಎಷ್ಟು ಕಷ್ಟ ಎಂಬುದು.
1: ನೀವು ಅದನ್ನು ಯಾವ ರೀತಿ ಆರೈಕೆ ಮಾಡಿದ್ದೀರಿ?
3: ನಾನು ಹೇಗೆ ಆರೈಕೆ ಮಾಡಿದೆ ಎಂದರೆ, ನೀನು ನಿನ್ನ ಗಿಡಗಳಿಗೆ ಬೆಳಗ್ಗೆ ಸಂಜೆ ಒಂದೊಂದು ಕೊಡ ನೀರು ಹಾಕುತ್ತಿದ್ದೆ. ಆದರೆ ನಾನು ನಿನಗಿಂತ ಚೆನ್ನಾಗಿ ಗಿಡವನ್ನು ಬೆಳೆಸಬೇಕೆಂದು ನಾನು ಅದಕ್ಕೆ ಸದಾ ನೀರು ಬೀಳುವಂತೆ ಮಾಡಿದೆ. ಆದರೂ ಅದು ಬದುಕಲಿಲ್ಲ. ಗೊಬ್ಬರವನ್ನು ಹಾಕಿದೆ, ಆದರೂ ಪ್ರಯೋಜನವಾಗಲಿಲ್ಲ.
1: ಗಿಡಕ್ಕೆ ಆ ರೀತಿ ನೀರು ಬಿದ್ದರೆ ಗಿಡ ಕೊಳೆತೇ ಹೋಗುತ್ತದೆ. ನೀವು ಹಾಕಿದ ಗೊಬ್ಬರದ ಅಂಶಗಳೆಲ್ಲ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ. ಅದಕ್ಕೆ ಬೆಳಿಗ್ಗೆ ಸಂಜೆ ಒಂದು ಕೊಡ ನೀರು ಹಾಕಿದರೆ ನೀರನ್ನು ಗಿಡ ಎಳೆದುಕೊಳ್ಳುತ್ತದೆ. ಆಗ ಗೊಬ್ಬರದಲ್ಲಿರುವ ಅಂಶವನ್ನು ಗಿಡ ಹೀರಿಕೊಳ್ಳುತ್ತದೆ.
3: ನನ್ನ ಅಹಂಕಾರ ಮತ್ತು ಕೆಟ್ಟತನದಿಂದ ಈ ರೀತಿಯಾಯಿತು. ಈಗ ನನಗೆ ತಿಳಿಯಿತು ಒಂದು ಗಿಡವನ್ನು ನೆಟ್ಟು ಬೆಳೆಸುವುದು ಹೇಗೆ ಎಂದು.
1: ನಾವು ಇನ್ನು ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸೋಣ, ಅದನ್ನು ಸಂರಕ್ಷಿಸೋಣ. ಆ ಮರಗಳು ನಮಗೆ ಉಸಿರಾಡಲು ಆಮ್ಲಜನಕ ನೀಡುತ್ತವೆ, ಪಕ್ಷಿಗಳಿಗೆ ಗೂಡನ್ನು ಕಟ್ಟಲು ಜಾಗ ನೀಡುತ್ತವೆ, ಅದರ ಬುಡದಲ್ಲಿ ವಿಶ್ರಾಂತಿ ಪಡೆಯಲು ಬಿಡುತ್ತವೆ, ಮಣ್ಣನ್ನು ತನ್ನ ಬೇರಿನಲ್ಲಿ ಹಿಡಿದು ಇಟ್ಟುಕೊಳ್ಳುತ್ತವೆ. ಗಿಡ ಮರಗಳಿಂದ ಪ್ರಾಣಿ ಪಕ್ಷಿ ಮಾನವನಿಗೆ ತುಂಬಾ ಅನುಕೂಲವಾಗಿವೆ.
3: ಹಾಗಿದ್ದರೆ ನಾನು ಗಿಡಗಳನ್ನು ತರುತ್ತೇನೆ, ನಾವು ಸೇರಿ ಅದನ್ನ ನೋಡಿಕೊಳ್ಳೋಣವೇ?
1: ಆಯ್ತು ಬುದ್ಧಿ,
5: ಗಿಡಗಳನ್ನು ಬೆಳೆಸೋಣ, ಪ್ರಕೃತಿಯನ್ನು ಉಳಿಸೋಣ.
6: ಈಗ ಉತ್ತರ ಕರ್ನಾಟಕದ ಜನಪದ ಶೈಲಿಯ ದೇಶಭಕ್ತಿ ಗೀತೆ 7ನೇ ತರಗತಿಯ ಸಮರ್ಥ್ ಅವರಿಂದ.
7: ಪುಣ್ಯ

0: ಕನ್ನಡ ನಾಡಿನಲ್ಲಿ ಜನಜೀವನದ ಅನುಭವದಿಂದ ಬಂದ ಗಾದೆ ಮಾತುಗಳು ಹೇರಳವಾಗಿ ಇದೆ. ಅವುಗಳಲ್ಲಿ ಕೆಲವು ಗಾದೆ ಮಾತುಗಳನ್ನು ತಾವೇ ಬರೆದಿರುವ ಅವುಗಳ ವಿಸ್ತರಣೆಯನ್ನು 7ನೇ ತರಗತಿಯ ಸುಮತಿ ಮತ್ತು 8ನೇ ತರಗತಿಯ ಜ್ಯೋತಿ ಸಾದರಪಡಿಸಲಿದ್ದಾರೆ.
1: ಗಾದೆ ಮಾತುಗಳ ವಿಸ್ತರಣೆ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ.
2: ಪ್ರಪಂಚದ ಪ್ರೇಮದ ಸಾಕಾರ ರೂಪ ತಾಯಿ. ಬೇರೆ ಎಷ್ಟೇ ನೆಂಟರಿದ್ದರೂ, ಆಸ್ತಿ ಪಾಸ್ತಿ ಹಣವಿದ್ದರೂ ಮಗುವಿಗೆ ತಾಯಿಯಿಂದ ಸಿಗುವ ಸಂತೋಷ ಸಿಗುವುದಿಲ್ಲ. ಬೇರೆ ಯಾವ ಸಂಬಂಧಿಕರನ್ನಾದರೂ ಪಡೆಯಬಹುದು, ಆದರೆ ತಾಯಿಯನ್ನು ಮಾತ್ರ ಜೀವನದಲ್ಲಿ ಒಂದೇ ಸಲ ಪಡೆಯಲು ಸಾಧ್ಯ. ಹಾಗೆಯೇ ಆಹಾರ ಪದಾರ್ಥಗಳಲ್ಲಿ ಬೇರೆ ಏನೆಲ್ಲ ಇದ್ದರೂ ಉಪ್ಪು ಇದ್ದಾಗ ಮಾತ್ರ ರುಚಿ ಬರಲು ಸಾಧ್ಯ. ರುಚಿಗೆ ಉಪ್ಪು ಹೇಗೆ ಪ್ರಧಾನವೋ, ಬಂಧುತ್ವಕ್ಕೆ ತಾಯಿಯೇ ಪ್ರಧಾನ. ರುಚಿಗಳಲ್ಲಿ ಮೂಲ ರುಚಿ ಉಪ್ಪು, ಬಂಧುತ್ವದಲ್ಲಿ ಮೂಲ ಬಂಧುತ್ವ ತಾಯಿ ಎಂದು ಈ ಗಾದೆ ಮಾತು ಹೇಳುತ್ತದೆ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ.
1: ಬೆಟ್ಟವನ್ನು ದೂರದಿಂದ ನೋಡಿದಾಗ ಅಲ್ಲಿರುವ ಕಲ್ಲು ಮುಳ್ಳುಗಳಾಗಲಿ, ಏರು ತಗ್ಗುಗಳಾಗಲಿ, ಓರೆ ಕೋರೆಗಳಾಗಲಿ ಕಾಣುವುದಿಲ್ಲ. ಬೆಟ್ಟ ನುಣ್ಣಗೆ ಕಾಣುತ್ತದೆ. ಆದರೆ ಬೆಟ್ಟವನ್ನು ಏರಲು ಹೋದಾಗ ಈ ಓರೆ ಕೋರೆಗಳೆಲ್ಲವೂ ಕಾಣುತ್ತದೆ. ಆಗ ಬೆಟ್ಟವನ್ನು ನುಣ್ಣಗೆ ಎಂದು ಭಾವಿಸಿದ ನಮ್ಮ ಭಾವನೆ ತಪ್ಪೆಂದು ನಮಗೆ ಗೊತ್ತಾಗುತ್ತದೆ. ಅದೇ ರೀತಿ ಮನುಷ್ಯರನ್ನು ಹೇಳಿದ್ದನ್ನು ಕೇಳಿ ಅರ್ಥ ಮಾಡಿಕೊಂಡಾಗ ಒಳ್ಳೆಯವರೆಂದು ಅನಿಸುತ್ತದೆ. ಅವರೊಂದಿಗೆ ಒಡನಾಡಿದಾಗ ಅವರಲ್ಲಿ ಇರುವ ದೋಷಗಳು ಒಳಿತುಗಳು ನಮಗೆ ಗೊತ್ತಾಗುತ್ತದೆ. ಆದ್ದರಿಂದ ಯಾರನ್ನು ಯಾರೋ ಹೇಳಿದ ಮಾತನ್ನು ಕೇಳಿ ಇವರು ಹೀಗೆ ಎಂದು ತೀರ್ಮಾನಿಸಬಾರದು ಎಂಬುದನ್ನು ಈ ಗಾದೆ ಮಾತು ಹೇಳುತ್ತದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು.
2: ನಾವು ಮಲಗುವ ಹಾಸಿಗೆ ನಮ್ಮಷ್ಟು ಉದ್ದ ಇಲ್ಲದೆ ಇದ್ದಾಗ ಮುದುಡಿ ಮಲಗಬೇಕಾಗುತ್ತದೆ, ಇಲ್ಲದಿದ್ದರೆ ಕಾಲು ನೆಲಕ್ಕೆ ಬೀಳುತ್ತದೆ. ಆದ್ದರಿಂದ ಹಾಸಿಗೆ ಎಷ್ಟು ಉದ್ದವಿದೆಯೋ ಅಷ್ಟು ಕಾಲನ್ನು ಚಾಚಬೇಕು. ಹಾಗೆಯೇ ನಮಗೆ ನೂರಾರು ಆಸೆಗಳಿರುತ್ತವೆ, ಅದೆಲ್ಲವನ್ನು ಪೂರೈಸಿಕೊಳ್ಳಲು ಆಗುವುದಿಲ್ಲ. ನಮ್ಮ ಆದಾಯ ಎಷ್ಟಿರುತ್ತದೆಯೋ ಅಷ್ಟು ಆಸೆಗಳನ್ನು ಮಾತ್ರ ಪೂರೈಸಿಕೊಳ್ಳಬಹುದು. ಆದ್ದರಿಂದ ನಮ್ಮ ಆದಾಯಕ್ಕಿಂತ ಖರ್ಚು ಜಾಸ್ತಿಯಾಗಬಾರದೆಂದು ಈಗ ಹೇಳಿದ ಗಾದೆ ಮಾತು ಹೇಳುತ್ತದೆ.
1: ಹಿರಿಯ ವಿದ್ವಾಂಸರಾದ ಅಮೃತ ಸೋಮೇಶ್ವರ ಅವರು ರಚಿಸಿದ ಗುರುಭಕ್ತಿ ಗೀತೆ. ಹಾಡುವವರು 8ನೇ ತರಗತಿಯ ಮನ್ವಿತ, ಧೃತಿ ಮತ್ತು ರಶ್ಮಿತಾ.

0: ಒಳಗೆ ಪುಟ್ಟ ಮಕ್ಕಳ ಬಗ್ಗೆ ವಹಿಸಬೇಕಾದ ಜಾಗೃತಿಯ ಬಗ್ಗೆ ಆರನೇ ತರಗತಿಯ ನವೀನ ಅವರ ಚಿಂತನೆಯನ್ನು ಏಳನೇ ತರಗತಿಯ ಆಕಾಶ್ ಅವರು ನಿಮ್ಮ ಮುಂದೆ ಹೇಳಲಿದ್ದಾರೆ.
1: ಮನೆಯ ಒಳಗೆ ಚಿಕ್ಕ ಮಕ್ಕಳ ಹಾಗೂ ದೊಡ್ಡವರ ಬಗ್ಗೆ ಜಾಗೃತೆ. ಮೊದಲನೆಯದಾಗಿ, ಕೋಣೆಯಲ್ಲಿ ನೀರು ಚೆಲ್ಲಿದ್ದರೆ ಅದನ್ನು ಚೆನ್ನಾಗಿ ಒರೆಸಬೇಕು. ಇಲ್ಲದಿದ್ದರೆ ಮಕ್ಕಳು ಆಟವಾಡುತ್ತಾ ಓಡಿ ಬರುತ್ತಾರೆ, ಆಗ ಚೆಲ್ಲಿರುವ ನೀರನ್ನು ನೋಡದೆ ಜಾರಿ ಬೀಳುತ್ತಾರೆ. ಇದರಿಂದ ಅವರ ಕೈಕಾಲಿಗೆ ಪೆಟ್ಟಾಗುತ್ತದೆ. ಎರಡನೆಯದಾಗಿ, ಚಾಕು ಅಥವಾ ಬೇರೆ ತರಹದ ಚೂಪಾದ ವಸ್ತುಗಳನ್ನು ಕೆಳಗೆ ಇಡಬಾರದು, ಏಕೆಂದರೆ ಅದನ್ನು ಚಿಕ್ಕ ಮಕ್ಕಳು ತೆಗೆದುಕೊಂಡು ಆಟ ಆಡುತ್ತಾರೆ. ಅದು ಕೈ ಅಥವಾ ದೇಹದ ಬೇರೆ ಭಾಗಗಳಿಗೆ ಚುಚ್ಚಿ ಗಾಯ ಮಾಡುತ್ತದೆ. ಮೂರನೆಯದಾಗಿ, ನಾವು ಗಾಯಕ್ಕೆ ಹಚ್ಚುವ ಮುಲಾಮಾಗಲಿ ಅಥವಾ ವಿಷಕಾರಿ ಮುಲಾಮಾಗಲಿ ಅದನ್ನು ಮಕ್ಕಳ ಕೈಗೆ ಸಿಗುವಂತಹ ಜಾಗದಲ್ಲಿ ಇಡಬಾರದು, ಏಕೆಂದರೆ ಅದನ್ನು ಚಿಕ್ಕ ಮಕ್ಕಳು ತೆಗೆದುಕೊಂಡು ಬಾಯಿಯಲ್ಲಿ ಇಟ್ಟುಕೊಳ್ಳುತ್ತಾರೆ. ಆಗ ಆ ಮುಲಾಮ್ ಮಕ್ಕಳ ಬಾಯಿಗೆ ಹೋದರೆ ಅದು ವಿಷಕಾರಿ ಮುಲಾಮ್ ಆಗಿದ್ದರೆ ಅದು ಆ ಮಗುವಿನ ಜೀವವನ್ನೇ ಬಲಿ ತೆಗೆದುಕೊಳ್ಳುತ್ತದೆ. ನಾಲ್ಕನೆಯದಾಗಿ, ನಾವು ಕೋಣೆಯಲ್ಲಿ ಬಕೆಟಿನಲ್ಲಿ ಉಳಿದ ಆಹಾರ ಪದಾರ್ಥಗಳನ್ನು ಹಾಕಿ ಅದರಲ್ಲಿ ಕೈ ತೊಳೆದುಕೊಂಡು ಹಾಗೇ ಇಟ್ಟರೆ ಅದು ಕೊಳೆತು ಅದರಲ್ಲಿ ಸೊಳ್ಳೆಗಳು ಹುಟ್ಟುತ್ತವೆ. ಅವು ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಕಚ್ಚಿದರೆ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುವ ಸಂಭವವಿದೆ. ಆದ್ದರಿಂದ ನಾವು ಮನೆಯಲ್ಲಿ ಎಚ್ಚರವನ್ನು ವಹಿಸಬೇಕು.
2: ತುಳು ಚುಟುಕುಲು ಸಂಬಂಧ. ಪೂಯಿಜ್ಜಂದೆ ಬಳ್ಳಿಜ್ಜಿ, ಬಳ್ಳಿಜ್ಜಂದೆ ಪೂಯಿಜ್ಜಿ, ಪೂಯಿಜ್ಜಂದೆ ಬಳ್ಳಿಜ್ಜಿ, ಬಳ್ಳಿಜ್ಜಂದೆ ಪೂಯಿಜ್ಜಿ. ಅಪ್ಪಯ್ಜಂದೆ ಅಮ್ಮಯ್ಜರ್, ಅಮ್ಮಯ್ಜಂದೆ ಅಪ್ಪಯ್ಜರ್, ಅಪ್ಪ ಅಮ್ಮಯ್ಜಂದೆ ಯಾನಿಜ್ಜಿ. ಎನ್ನಪುದರ್ ಎನ್ನಪುದರ್ ಅಮ್ಮಿ, ಎಂಕ್ ಬೋರ್ಡು ಮಮ್ಮಿ, ಎಂಕೆ ಪಲ ವನಸ್ಕಮ್ಮಿ. ಬೆಳವಣಿಗೆ ಚೈತ್ರವನಟ್ಟು ಕುಕ್ಕು ಆಪುಂಡು, ಎನ್ನ ಇಲ್ಲಡು ಚಿಕ್ಕು ಆಪುಂಡು, ತೋಟಡು ಬಜ್ಜೈ ಆಪುಂಡು, ಎನ್ನ ತರಕ್ಕು ಬುದ್ಧಿ ಬರ್ಪುಂಡು. ಆಸೆ ಗಿಳಿಕ್ಕು ಪರ್ಂದು ತಿನ್ನರೆ ಆಸೆ, ನವಿಲುಗು ನಲಿಪರೆ ಆಸೆ, ಕೋಗಿಲೆಗು ಪದ್ಯಪನರೆ ಆಸೆ, ಎಂಕ್ ನಿನಂತೂ ಓಡೊಂದಾಸೆ. ಮನಸ್ಸು ಕನಸು ನೂದೇ ಇಪ್ಪಡು, ಮನಸ್ಸೊಂಜೇ ಇಪ್ಪಡು, ಯೋಚನೆ ಸಾವಿರ ಇಪ್ಪಡು, ಗುರಿ ಒಂಜೇ ಇಪ್ಪಡು, ದೋಸ್ತಿ ಏರೇ ಇಪ್ಪಡು, ಮನಸ್ಸಿಡೆಂಕೊಂತೆ ಜಾಗ ಇಪ್ಪಡು.

0: ನೆಹರು ಅವರು ಶಿಕ್ಷಣ ಮತ್ತು ತಂತ್ರಜ್ಞಾನಕ್ಕೆ ಅಪಾರವಾದ ಪ್ರೋತ್ಸಾಹವನ್ನು ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಶೈಕ್ಷಣಿಕ ಚಿಂತನೆ 7ನೇ ತರಗತಿಯ ವೈಷ್ಣವಿಯವರಿಂದ.
1: ಶಿಕ್ಷಣದ ಮಹತ್ವ. ಶಿಕ್ಷಣ ಎಂದರೆ ಗುಂಪಿನ ಬೋಧನೆ. ಶಿಕ್ಷಣವನ್ನು ಕಲಿಸುವವರೇ ಗುರು. ಶಿಕ್ಷಣ ಎಂಬುದು ನಮ್ಮ ಜೀವನದಲ್ಲಿ ಅತೀ ಮುಖ್ಯವಾದದ್ದು. ಒಬ್ಬ ಮನುಷ್ಯನ ಜೀವನದಲ್ಲಿ ಶಿಕ್ಷಣವು ಹೇಗೆ ಮುಖ್ಯವೆಂದರೆ, ಶಿಕ್ಷಣ ಇರದಿದ್ದರೆ ಆ ಮನುಷ್ಯನ ಗೌರವ ಕಡಿಮೆಯಾಗುತ್ತದೆ. ಅದೇ ಶಿಕ್ಷಣವನ್ನು ಹೊಂದಿರುವ ವ್ಯಕ್ತಿಗೆ ಮರ್ಯಾದೆ ಜಾಸ್ತಿ. ಶಿಕ್ಷಣದಲ್ಲಿ ಅಂಗನವಾಡಿ, ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣಗಳ ಹಂತಗಳಿರುತ್ತವೆ. ಒಂದೊಂದು ಹಂತದಲ್ಲಿಯೂ ನಾವು ಕಲಿಯುತ್ತಾ ಹೋದರೆ ನಾವು ನಮ್ಮ ಜೀವನದಲ್ಲಿ ಸಾಧನೆಯನ್ನು ಮಾಡಬಹುದು. ನಮ್ಮ ಜೀವನದಲ್ಲಿ ಶಿಕ್ಷಣ ಒಂದು ತಿರುವು. ಆ ತಿರುವು ನಮ್ಮ ಜೀವನವನ್ನೇ ಬದಲಿಸಬಹುದು. ಹಾಗಾಗಿ ನಾವು ಚೆನ್ನಾಗಿ ಓದಬೇಕು. ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. ಮೊದಮೊದಲು ನಮ್ಮ ಭಾರತದಲ್ಲಿ ಗುರುವಿಗೆ ಸೇವೆ ಮಾಡಿ ಕಲಿಯಬೇಕಿತ್ತು. ಈಗ ಎಲ್ಲರಿಗೂ ಶಿಕ್ಷಣ ಉಚಿತವಾಗಿ ಸಿಗುತ್ತಿದೆ. ಸರ್ಕಾರವು ನಮಗೆ ಶಿಕ್ಷಣ ನೀಡುತ್ತದೆ. ಹಾಗಾಗಿ ನಾವು ಶಿಕ್ಷಣವನ್ನು ಪಡೆಯಬೇಕು. ಶಿಕ್ಷಣ ಎಂಬುದು ತುಂಬಾ ಮುಖ್ಯ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಏನನ್ನಾದರೂ ಸಾಧಿಸಬೇಕು. ಮೊದಲು ಶಿಕ್ಷಣ ಪಡೆಯಲು ಸರಿಯಾದ ಸ್ಥಳವಿರಲಿಲ್ಲ. ಈಗ ಸರ್ಕಾರ ನಮಗೆ ಶಾಲೆ ಕಾಲೇಜು ಕಟ್ಟಡಗಳನ್ನು ನಿರ್ಮಿಸಿದೆ. ಮೊದಲು ಎಲ್ಲೋ ಮರದ ಕೆಳಗೆ ಕೂರಬೇಕಿತ್ತು. ಅಂಬೇಡ್ಕರ್ ಅವರು ಗೋಣಿ ಚೀಲದ ಮೇಲೆ ಕುಳಿತು ಶಿಕ್ಷಣವನ್ನು ಪಡೆದಿದ್ದರು. ಆದರೆ ನಮಗೀಗ ಕುರ್ಚಿ, ಮೇಜು ಎಲ್ಲ ಇದೆ. ಭಾರತದಲ್ಲಿ ಆದಿ ಕಾಲದಿಂದಲೂ ಶಿಕ್ಷಣದಲ್ಲಿ ಒಂದೇ ವಿಚಾರದ ಬಗ್ಗೆ ಆಳವಾಗಿ ಕಲಿಕೆ ನಡೆಯುತ್ತಿತ್ತು. ಉದಾಹರಣೆಗೆ ವೇದ, ಆಯುರ್ವೇದ, ಯುದ್ಧ ಕಲೆ, ಸಂಗೀತ, ಚಿತ್ರಕಲೆ, ಗಣಿತಶಾಸ್ತ್ರ, ಅರ್ಥಶಾಸ್ತ್ರ, ಯೋಗ, ಇಂತಹ ಮಹಾನ್ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತಿತ್ತು. ಈಗ ನಾವು ಕೋಟಿ ಕೋಟಿ ಕೊಟ್ಟು ಎಲ್ಲ ಸೌಕರ್ಯಗಳು ಇದ್ದು ನಾವ್ಯಾರು ಜ್ಞಾನವಂತರಲ್ಲ. ಈಗ ಪ್ರತಿಯೊಂದು ದೇಶವು ಪ್ರಾಥಮಿಕ ಶಿಕ್ಷಣವನ್ನು ಹೊಂದಿದೆ. ಸರ್ಕಾರ 14 ವರ್ಷದವರೆಗೆ ಶಿಕ್ಷಣ ಕಡ್ಡಾಯ ಎಂದು ಘೋಷಿಸಿದೆ. ಯಾಕೆಂದರೆ ಸರ್ಕಾರದವರಿಗೆ ಗೊತ್ತು ಶಿಕ್ಷಣ ಎಂಬುದು ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯವೆಂದು. ಎಷ್ಟೋ ಬಡ ಮಕ್ಕಳು ತಾವೇ ದುಡಿದು ತಮ್ಮ ತಂದೆ ತಾಯಂದಿರನ್ನು ಸಾಕುತ್ತಾರೆ. ಅದಕ್ಕಾಗಿ ಮಕ್ಕಳು ಓದಿ ವಿದ್ಯಾವಂತರಾಗುತ್ತಾರೆ ಎಂದು ಸರ್ಕಾರ ಅದನ್ನು ಘೋಷಿಸಿದೆ. ಅದೇ ಕಾರಣದಿಂದ ಶಿಕ್ಷಣವು ನಮ್ಮ ಜೀವನಕ್ಕೆ ತುಂಬಾ ಮುಖ್ಯ.
2: ಈಗ ಕನ್ನಡ ಒಗಟುಗಳು 8ನೇ ತರಗತಿಯ ಶ್ರಾವ್ಯ ಮತ್ತು ಜ್ಯೋತಿ ಅವರಿಂದ.
0: ಬಂಗಾರದ ಬಣ್ಣ ನಡುವೆ ಸಣ್ಣ, ಮುಟ್ಟಲು ಹೋದರೆ ಕಡಿಯುತ್ತದೆ.
3: ಕಣಜದ ಹುಳು.
0: ಕೆಂಬಣ್ಣದ ಆಕಳು ಕೆರೆಯಲ್ಲಿ ಈಜುತ್ತದೆ.
3: ಕಡುಬು.
0: ಹುಟ್ಟುತ್ತಲೇ ಗಮಗಮಿಸುತ್ತೇನೆ, ಹಾಗಾದರೆ ನಾನು ಯಾರು?
3: ಕೊತ್ತಂಬರಿ ಸೊಪ್ಪು.
0: ಹಸಿರು ಗುಚ್ಛದಲ್ಲಿ ಬೆಳ್ಳಿಕೋಲು.
3: ಮೂಲಂಗಿ.
0: ಹಗಲು ಹೊತ್ತಿನಲ್ಲಿ ಊರಿಗೆಲ್ಲ ಒಂದೇ ದೀಪ.
3: ಸೂರ್ಯ.
0: ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲುತ್ತಿದೆ.
3: ಚಂದ್ರ.
0: 1000 ಮಕ್ಕಳಿಗೆ ಒಂದೇ ಉಡುದಾರ.
3: ಪೊರಕೆ.
0: ಬಂಗಾರದ ಹಕ್ಕಿ ಬಾಲದಲ್ಲಿ ನೀರು ಕುಡಿದು ಬೆಳಕು ನೀಡುತ್ತದೆ.
3: ದೀಪ.
0: ಹಗಲೆಲ್ಲ ಹಾಳು ತೋಟ, ರಾತ್ರಿ ನೋಡಿದರೆ ಹೂವಿನ ತೋಟ.
3: ಆಕಾಶ ಮತ್ತು ನಕ್ಷತ್ರಗಳು.
0: ರಾತ್ರಿಯೆಲ್ಲ ವೀಣೆ ನುಡಿಸುತ್ತೇನೆ, ಹಾಗಾದರೆ ನಾನು ಯಾರು?
3: ಸೊಳ್ಳೆ.
0: ಆಚೆ ಈಚೆ ಓಲಾಡುತ್ತಾನೆ, ನಡುವೆ ಹತ್ತುವಾಗ ನಿಲ್ಲುತ್ತಾನೆ.
3: ಜೋಕಾಲಿ.
0: ದುಂಡಗಿರುವುದು ಚೆಂಡಲ್ಲ, ತಿರುಗುತ್ತಿದೆ ಬುಗರಿಯಲ್ಲ.
3: ಭೂಮಿ.
0: ಸಾಗರದ ಪುತ್ರ ಸಾರಿಗೆ ಮಿತ್ರ.
3: ಉಪ್ಪು.
0: ಎಷ್ಟು ಹೊಡೆದ್ರು ಸಪ್ಪಳ ಆಗೋದಿಲ್ಲ.
3: ಕಣ್ಣುರೆಪ್ಪೆ.
0: ಉಣ್ಣುತ್ತೆ, ತಿನ್ನುತ್ತೆ, ಮನೆ ಕಾಯುತ್ತೆ.
3: ನಾಯಿ.
0: ಒಂಟಿಗಣ್ಣಿನ ಪೋರಿ ಊರೆಲ್ಲ ಸುತ್ತುತ್ತೆ.
3: ಸೂಜಿ.
0: ಪಂಪ ಕನ್ನಡ ನಾಡಿನ ಆದಿಕವಿ. ಆತನ ಚಂಪೂ ಕಾವ್ಯದಿಂದ ಆಯ್ದ ಪದ್ಯಗಳ ವಾಚನ ಮತ್ತು ವಿವರಣೆ 8ನೇ ತರಗತಿಯ ಮನ್ವಿತ ಮತ್ತು ಧೃತಿಯವರಿಂದ. ಸರಸ್ವತಿ ಸ್ತೋತ್ರ.

0: ವಿದ್ಯಾದಿ ದೇವತೆಯಾದ ಸರಸ್ವತಿಯನ್ನು ನಮ್ಮ ಪೂರ್ವಿಕರು ಬಂಡೆಯ ಮೇಲೆ ಕೂರಿಸಿದ್ದಾರೆ. ಒಮ್ಮೆ ನೆಲೆ ನಿಂತ ಸರಸ್ವತಿಯು ಅಲ್ಲಿಂದ ಕದಲುವುದಿಲ್ಲ. ಇಂತಹ ಸರಸ್ವತಿಯ ಬಗ್ಗೆ ಪಂಪನು ಈ ರೀತಿ ಹೇಳುತ್ತಾನೆ: ಸರಸ್ವತಿಯು ಸ್ವಲ್ಪವೂ ನಾಶವಾಗಲಾರದವಳು, ಕೊನೆಯನ್ನು ತಿಳಿಯಲಾಗದವಳು, ತಾನೇ ಅಕ್ಷಯ ನಿಧಿಯಾಗಿ ಇರುವವಳು. ಅವಳನ್ನು ಪೂಜಿಸಿದವರಿಗೆ ಅಸಾಧ್ಯವೆಂಬುದೇ ಇಲ್ಲ. ಎಲ್ಲ ವಾಂಗ್ಮಯಗಳಿಗೂ ಆಕೆ ತಾಯಿ. ಅಂತಹ ಸರಸ್ವತಿ ದೇವಿಯು ನನ್ನ ಮುಖವೆಂಬ ರಂಗಸ್ಥಳದಲ್ಲಿ ಏಳಿಗೆಗೊಂಡು ಅರಿಕೇಸರಿಗೆ ನಿಷ್ಕಲ್ಮಶ ಬುದ್ಧಿಯನ್ನು ದಯಪಾಲಿಸಲಿ. ಅಂದರೆ ತನ್ನ ಕಾವ್ಯದಿಂದ ತನ್ನ ಅರಸನಾದ ಅರಿಕೇಸರಿಯ ಬುದ್ಧಿಯು ನಿಷ್ಕಲ್ಮಶವಾಗಲೆಂದು ಪಂಪನು ಹಾರೈಸುತ್ತಾನೆ.
1: ಸೂರ್ಯಸ್ತುತಿ ಚಂಡ.

0: ಸೂರ್ಯನು ನವಗ್ರಹಗಳಲ್ಲಿ ಒಬ್ಬ, ಜಗತ್ತಿಗೆ ಬೆಳಕು ಕೊಡುವವನು. ಆತನನ್ನು ಸಪ್ತಾಶ್ವ ರಥಮಾರೂಢಂ, ಅಂದರೆ ಏಳು ಕುದುರೆಗಳನ್ನು ಕಟ್ಟಿದ ರಥದಲ್ಲಿ ಬರುವವನು ಎಂದು ಕಲ್ಪಿಸಿಕೊಂಡಿದ್ದೇವೆ. ಅವನು ಕತ್ತಲೆಯನ್ನು ನಿವಾರಿಸುವ ಹಾಗೆ ಅಜ್ಞಾನವೆಂಬ ಕತ್ತಲೆಯನ್ನು ನಿವಾರಿಸುವ ಜ್ಞಾನರ ಸಂಕೇತವೂ ಹೌದು. ಅಂತಹ ಸೂರ್ಯನನ್ನು ಪಂಪನು ಹೀಗೆ ಸ್ತುತಿಸುತ್ತಾನೆ: ಕತ್ತಲೆಯ ಮೊತ್ತವು ಶತ್ರುವಿನ ಸೈನ್ಯದಂತೆ ಅವು ಸೂರ್ಯನ ಬರುವಿನಿಂದ ಓಡಿ ಹೋಗುತ್ತದೆ. ಇಲ್ಲಿ ಅರಿಕೇಸರಿಯನ್ನು ಪಂಪನು ಸೂರ್ಯನಿಗೆ ಹೋಲಿಸಿದ್ದಾನೆ. ಅರಿಕೇಸರಿಯು ಸ್ತ್ರೀ ಸಮೂಹದಲ್ಲಿ ಪ್ರೀತಿ ಮತ್ತು ಸಂತೋಷದಿಂದ ಇರುವಾಗ ಯಾಚಕ ದುಂಬಿಗಳ ಸಮೂಹವು ಆತನನ್ನು ಹೊಗಳುತ್ತಿವೆ, ಅಂದರೆ ಅರಿಕೇಸರಿಯು ದಾನಗುಣವುಳ್ಳವನು ಎಂದು ಪಂಪನು ಹೇಳುತ್ತಾನೆ. ಅಂತಹ ಅರಿಕೇಸರಿಯಿಂದ ದಾನ ಪಡೆದವರು ಕೀರ್ತಿಸುತ್ತಿದ್ದಾರೆ. ಸೂರ್ಯಪ್ರಕಾಶನಂತೆ ಶೋಭಿಸುತ್ತಿರುವ ಅರಿಕೇಸರಿಯು, ಸೂರ್ಯನು ತಮ್ಮ ಮಾತೆಂಬ ಕಿರಣದಿಂದ ನನ್ನ ಹೃದಯ ಕಮಲವನ್ನು ಅರಳಿಸಲಿ ಎಂದು ಪಂಪನು ಹೇಳುತ್ತಾನೆ.
1: ಶಿವಸ್ತುತಿ ಮುಳ್ಳಿಸುಲಲಾಟ.

ಸಕಲ ಕಲೆಗಳು ಶಿವನಿಂದ ಸೃಷ್ಟಿಯಾಯಿತೆಂಬ ನಂಬಿಕೆ. ಆತನು ಯೋಗಿಯಾಗಿ, ಮಸಣವಾಸಿಯಾಗಿ, ಸುಂದರನಾಗಿ, ಭಕ್ತಪ್ರಿಯನಾಗಿ ಅನೇಕ ರೀತಿಯಲ್ಲಿ ಕಾಣಿಸಿದ್ದಾನೆ. ಶಿವನೆಂದರೆ ಮಂಗಳಕಾರಕನೂ ಆಗಿದ್ದಾನೆ. ಶಿವನನ್ನು ಅರಿಕೇಸರಿಯನ್ನು ಜೊತೆಯಾಗಿ ಇರಿಸಿಕೊಂಡು ಪಂಪನು ಹೀಗೆ ಹೇಳುತ್ತಾನೆ. ಅರಿಕೇಸರಿಯ ಕೋಪವು ಶಿವನ ಹಣೆಗಣ್ಣಿನ ಬೆಂಕಿಯಾಗಿ ಆತನ ಮೆಚ್ಚುಗೆಯ ಶ್ಲಾಘನೀಯವಾದ ಹಾಗೂ ರಸಯುಕ್ತವಾದ ಅವನ ಪ್ರಸಾದವಾಗಿ ಅರಿಕೇಸರಿಯ ಯಶಸ್ಸು ಶಿವನು ದೇಹಕ್ಕೆ ಲೇಪಿಸಿಕೊಂಡ ಕಾಂತಿಯುತವಾದ ವಿಭೂತಿಯಾಗಿದೆ. ಅರಿಕೇಸರಿಯ ಶಕ್ತಿಯು ಪ್ರಭುಶಕ್ತಿಯಾಗಿದೆ. ಶಿವನು ಶಕ್ತಿ ದೇವತೆಯಾಗಿರುವುದರಿಂದ ಅರಿಕೇಸರಿಯ ರತ್ನಾಭರಣ ಭೂಷಣಗಳೇ ಶಿವನ ನಾಗಭೂಷಣವಾಗಿದೆ. ವಿಶೇಷವಾಗಿ ವಿಖ್ಯಾತನಾದ ಶಿವನು ಉದಾರಿಯೂ ಆಗಿದ್ದು ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಆದ್ದರಿಂದ ಶಿವನೂ ಅರಿಕೇಸರಿಯು ಸೌಖ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸಿದ್ದಾನೆ.

0: ಧಾರ್ಮಿಕ ನಂಬಿಕೆಯಂತೆ ನಾರಾಯಣನು ಲೋಕಪಾಲನು, ವೈಕುಂಠವಾಸಿ. ಆತನಿರುವುದು ಕ್ಷೀರಸಾಗರದಲ್ಲಿ, ಹಾವಿನ ಮೇಲೆ ಮಲಗಿಕೊಂಡಿರುವವನು. ಇಂತಹ ನಾರಾಯಣನನ್ನು ಪಂಪನು ಹೀಗೆ ಸ್ತುತಿಸುತ್ತಾನೆ. ನಾರಾಯಣನು ಅಮೃತ ಮಥನ ಕಾಲದಲ್ಲಿ ಹುಟ್ಟಿದ ಲಕ್ಷ್ಮಿಯನ್ನು ಶ್ರಮವಿಲ್ಲದೆ ಪಡೆದವನು. ಬಲಿಚಕ್ರವರ್ತಿಯಿಂದ ಭೂಮಿಯನ್ನು ದಾನವಾಗಿ ಪಡೆದವನು. ಪುಷ್ಟಪಟ್ಟ ಎಂಬವನು ಧರಿಸಿದ ಕಿರೀಟವನ್ನು ಪಡೆದವನು. ಶತ್ರು ಸೈನ್ಯವೆಂಬ ಸಮುದ್ರ ಮಥನದಿಂದ ಜಯಲಕ್ಷ್ಮಿಯನ್ನು ಬೇಡದೆ ಶತ್ರುಗಳನ್ನು ಸೋಲಿಸಿ ಭೂಮಿಯನ್ನು ಪಡೆದವನು. ಅಂತಹ ನಾರಾಯಣನೂ ದೇವನಾದ ಅರಿಕೇಸರಿಯೂ ನಮಗೆ ಸೌಖ್ಯವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾನೆ. ತುಳುನಾಡು ಹಲವು ಜನಪದ ಕಲೆಗಳ ನೆಲೆವೀಡು. ನಮ್ಮ ತುಳುನಾಡಿನಲ್ಲಿ ಕೆಲವು ಜನಪದ ಕಲೆಗಳ ಬಗ್ಗೆ ತುಳುವಿನಲ್ಲಿ ಅರಿವು ಮೂಡಿಸಲಿದ್ದಾರೆ 8ನೇ ತರಗತಿಯ ಪ್ರಜ್ವಲ್.
1: ತುಳುನಾಡ ಕಲೆ. ನಮ್ಮ ತುಳುನಾಡು ಅನೇಕ ಕಲೆಕುಲು ಉಲ್ಲ. ಅದಟಿಯಾನು ಕೆಲವು ಕಲೆಕುಲೆನು ಪರಿಚಯ ಮಂತು ಕೊರಡೊಂದು ಇಚ್ಛೆ ಮಂತ್ ದೈವಾರಾಧನೆ. ನಮ್ಮ ಹಿರಿಯಕ್ಲು ನಂಬೊಂದು ಬತ್ತಿನ ಗ್ರಾಮ ದೈವಲು ಕುಟುಂಬ ದೈವಲು ಅಂಚನೆ ಈ ನೆಲ ಟಿತ್ತಿನ ಸಾರಮಾನ್ಯ ದೈವಲು. ಅಕ್ಲಿನ ಕಲೆ ಕಾರ್ಣಿಕ ತೋಜ ಒಂದು ನಂಬಿನಗ್ಲೆಗೆ ಇಂಬು ನಂಬಂದಿನ ದುಷ್ಟರಿಗೆ ತಕ್ಕ ಶಿಕ್ಷಣಕ್ಕೊರೊಂದು ಬತ್ತಿನ ಸತ್ಯಲು. ದೈವಲಿಗೆ ನೇಮ ಅಗೆಲು ಪರ್ವನು ನಮ ಕಾಲ ಕಾಲಗೂ ಕೊರೊಂದು ಬರ್ಪ ದೈವಲಿಗೆ ಪರಕೆ ಪಂಪ ಹಿರಿಯಕ್ಲು ಮಂತೊಂದು ಬತ್ತಿನ ಕಟ್ಟುಪಾಡುಲೆನೆ ನಮ ಇತ್ತೆಲ ದೈವಲಿಗೆ ಮಂತೊಂದು ಬರೊಂದುಲ್ಲ. ನಾಗಾರಾಧನೆ. ನಾಗದೇವರಿಗೆ ತನು ತಂಬಿಲ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ಡಕ್ಕೆ ಬಲಿ ನಾಗಮಂಡಲನು ಕಾಲ ಕಾಲಗು ಕೊರೊಂದು ನಮ್ಮ ಹಿರಿಯಕ್ಲು ಪೂಪಾಡಿನಲ್ಪ ನಮ್ಮ ಪೂತೆ ಹೆಸರನ್ನು ಪಾಡೊಂದು ಪೂರ್ವ ಕಾಲೊಡ್ದಿಂಚಿ ನಡತೊಂದು ಬತ್ತಿನ ಕಟ್ಟುಪಾಡಲು. ತಿರಿನಕ್ಲು ಮಲ್ತಿನ ವಿಧಿ ವಿಧಾನ ಈ ತುಳುನಾಡದ ಮನ್ನಡು ನಡಪ ಒಂದು ಉಲ್ಲ. ಸರ್ಪ ಅನಂತ ಶೇಷ ಕಪಿಲ ನಾಗ ಗುಳಿಕ ಶಂಕಪಾಲ ಭೂದರ ಉದಯಿತ್ ಅಷ್ಟಕುಲ ನಾಗೆಲು. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಬಳ್ಳವಂಜ ಶಾಲಿಪುರ ಕುಡುಪು ಉಂದು ಮಾತ ಪ್ರಸಿದ್ಧವಾಯಿನ ನಾಗದೋಷನು ನಿವಾರಣೆ ಮನ್ಪುನ ಕ್ಷೇತ್ರಲು. ಯಕ್ಷಗಾನ. ಯಕ್ಷಗಾನ ಒಂಜಿ ಜನಪದ ಕಲೆ. ಯಕ್ಷಗಾನಡು ರಡ್ ವಿಧಕುಲು ಉಲ್ಲ. ಓಪುರ ಪಂಡ ಬಡಗದಿಟ್ಟು ಬುಕ ತೆಂಕುತಿಟ್ಟು ಬಡಗದಿಟ್ಟು ಯಕ್ಷಗಾನ ಪಂಡ ಅವು ಉತ್ತರ ಕನ್ನಡದವು. ಅವೆಟ್ಟು ಚೆಂಡೆನು ಕುಲ್ಲೊಂದು ಬೊಟ್ಟು ಬೇರೆ ನೆಟ್ಟು ನಲಿಕೆಡು ಬದಲಾವಣೆ ಉಂಡು. ತೆಂಕುತಿಟ್ಟು ಯಕ್ಷಗಾನ ಪಂಡ ಅವು ನಮ್ಮ ತುಳುನಾಡದವು. ನೆಟ್ಟು ಉಂತೊಂದು ಚೆಂಡೆ ಬೊಟ್ಟು ಬೇರೆ ನೆಟ್ಟಿಲ್ಲ ನಲಿಕೆಡು ಬದಲಾವಣೆ ಉಂಡು. ಯಕ್ಷಗಾನಡು ನವರಸಲು ಉಲ್ಲ. ನೆಟ್ಟು ನಲಿಕೆ ಮಾತ್ರ ಹತ್ತು ಸಂಭಾಷಣೆಲ್ಲ ಉಂಡು. ಯಕ್ಷಗಾನಡು ದೇವರನ ಕತೆ ದೈವದ ಕತೆ ಮಹಾಭಾರತದ ಕತೆ ರಾಮಾಯಣದ ಕತೆ ಬುಕ ಪುರಾಣದ ಕತೆ ಕುಲು ಯಕ್ಷಗಾನಡು ಬರ್ಪ. ಯಕ್ಷಗಾನಡು ಚೆಂಡೆ ಮದ್ದಲೆನು ಉಪಯೋಗ ಮನ್ಪು ಬೇರೆ. ಪಿಲಿವೇಷ. ಪಿಲಿವೇಷನು ಮಾರ್ನಿ ಮೀದ ಪೊರ್ತುಡು ನಡಪುಂಡು. ಅಪಗ ದಸರಲ ಇಪ್ಪುಂಡು. ಮಾರ್ನಿ ಮೀದ ಅಪಗ ಕೆಲವು ಇಲ್ಲಲು ಮಾರ್ನಿಮಿ ಪೂಜೆ ಮನ್ಪು ಬೇರೆ. ಪಿಲಿವೇಷ ಕಟ್ಟು ನಡೆದು ದುಂಬು ದೇವರಿಗೆ ಪೂಜೆ ಮನ್ಪು ಬೇರೆ. ಪೂಜೆ ಆದ ಬುಕ್ಕ ಪಿಲಿವೇಷನು ಕಟ್ಟು ಬೇರೆ. ಪಿಲಿವೇಷದಗಲು ಅಂಗಡಿಗೆ ಬುಕ ಇಲ್ಲಿಲ್ಲಡೆಗೆ ಪೋದು ಕಟ್ಟು ಬೇರೆ. ಬುಕ ಪೇಟೆಡಿಲ್ಲ ನಲಿಪು ಬೇರೆ. ನಮ ಅಗಿಲೆಗೆ ದುಡ್ಡು ಕೊರ್ಪ. ಪಿಲಿವೇಷಗೆ ತಾಸೆ ಡೋಲು ಬುಕ ವಾದ್ಯಲೆನು ಉಪಯೋಗ ಮನ್ಪು ಬೇರೆ. ಪಿಲಿವೇಷ ನಲಿಕೆ ತೂವರ ಬಾರಿ ಪೊರ್ಲು. ಕಂಬಳ. ಕಂಬಳ ಒಂಜಿ ಜನಪದ ಗೊಬ್ಬು. ಕಂಬಳ ಗೊಬ್ಬುಗು ಐಕಂದೆ ಮೈದಾನ ಉಂಡು. ಕಂಬಳಡು ಗೋನೇರನ ಕೆಸರಡು ಗಿಡುಪುನ. ಒಂಜಿ ತಂಡಡು ರಡ್ಡು ಗೋನೇರಲು ಇಪ್ಪುವ. ಕಂಬಳಡು ಮೂಜಿ ವಿಧಕುಲು ಉಲ್ಲ. ಓಪುರ ಪಂಡ ಬಲ್ಲುದ ನಾಯೇರುದ ಬುಕ ಪಲಾಯಿದ. ಕಂಬಳದ ಮೈದಾನೋಡು ರಡ್ಡು ತಂಡದ ಗೋನೇರನು ಬುಡುಪೇರೆ. ಬಲ್ಲುದೆಟ್ಲ ಬುಕ ನಾಯೇರುದೆಟ್ಲ ಒವ್ವು ಸುರಕು ಬರ್ಪುಣೊಂದು ತೂಪೇರು. ಪಲಾಯಿದೆಟು ಪಲಾಯಿದ ಮಿತ್ತ ಉಂತೊಂದು ಗೋನೆರ್ಲೆನು ಗಿಡುಪು ಬೇರು. ಅಪಗ ಪಲಾಯಿದ ಪಿರಾಟು ಕೆಸರದ ನೀರು ರಟ್ಟುಂಡು. ವಾ ತಂಡದ ಗೋನೆರನ ಕೆಸರದ ನೀರು ಜಾಸ್ತಿ ಎತ್ತರ ರಟ್ಟುಣೊಂದು ತೂಪೆರೆ ಕಂಬಳಡು ಹಿರಿಯ ಬುಕ್ಕ ಕಿರಿಯ ಉಂಡು ಹಿರಿಯ ಗೋನೆರ್ಲು ಪಂಡ ಪೋಯಿನ ವರ್ಷ ಈಜಿಂಡ ಸುಮಾರು ವರ್ಷಡ್ ದಿಂಚಿ ಕಂಬಳಗೆ ಬರೊಂದಿತ್ತಿನ ಗೋನೆರ್ಲು ಸುರು ಕಂಬಳಗೆ ಬತ್ತಿನ ಗೋನೆರ್ಲು ಕಿರಿಯ ಉಂದು ಮಾತ ತುಳುನಾಡ ಕಲೆ.
0: ಇದುವರೆಗೆ ಕಾರ್ಯಕ್ರಮವನ್ನು ಕೇಳಿದಿರಲ್ಲ, ಹೇಗನಿಸಿತು? ನಮ್ಮ ಕಾರ್ಯಕ್ರಮವನ್ನು ಕೇಳಿದ ನಿಮಗೆ ಧನ್ಯವಾದಗಳು. ಇದುವರೆಗೆ ಕಾರ್ಯಕ್ರಮವನ್ನು ನಿರೂಪಿಸಿದವರು
2: ನಾನು ಮನ್ವಿತಾ ಕೆಎನ್,
0: ನಾನು ಧೃತಿ ಎಂಟಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
3: ಹೇಗಿತ್ತು ಮಕ್ಕಳೇ ಇಂದಿನ ಕಾರ್ಯಕ್ರಮ? ಅಂದ್ಹಾಗೆ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಶ್ರೀ ಮೊರಾರ್ಜಿ ಮಾದರಿ ವಸತಿ ಶಾಲೆ ಮುಂಡಾಜೆ ಇಲ್ಲಿನ ವಿದ್ಯಾರ್ಥಿಗಳು. ಇದು ಇಂದಿನ ಬಾಲವೃಂದ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ
3: ಕೇಳಿದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವಾಸೋದ್ಯಮವನ್ನ ನಮ್ಮ ಉದ್ಯಮವಾಗಿ ಮಾಡಿಕೊಳ್ಳಬಹುದೇ, ಈ ಕುರಿತು ಒಂದು ಭಾಷಣವನ್ನ ಕೇಳೋಣ. ಇದನ್ನ ನಮಗಾಗಿ ಬರೆದು ಪ್ರಸ್ತುತಪಡಿಸ್ತಾ ಇರೋರು ಶಶಿರಾಜ್ ಯು.
4: ಹೌದು, ಖಂಡಿತವಾಗಿಯೂ ನಾವು ಪ್ರವಾಸೋದ್ಯಮ ಕ್ಷೇತ್ರವನ್ನು ಉದ್ಯೋಗಕ್ಕಾಗಿ ಆರಿಸಿಕೊಳ್ಳಬಹುದು. ಈ ಮಾತನ್ನು ಪುಷ್ಟೀಕರಿಸಲು ಇಲ್ಲಿ ನಾನು ಕೆಲವೊಂದು ಅಂಶಗಳನ್ನು ಹೇಳಲು ಬಯಸುತ್ತೇನೆ. ಮೊದಲಿಗೆ ನಾವು ಪ್ರವಾಸ ಮತ್ತು ಪ್ರವಾಸೋದ್ಯಮ ಎಂದರೇನು ಮತ್ತು ಪ್ರವಾಸೋದ್ಯಮದ ವ್ಯಾಪ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಪ್ರವಾಸವನ್ನು ಈ ರೀತಿ ವ್ಯಾಖ್ಯಾನಿಸುತ್ತದೆ. ಪ್ರವಾಸ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಂತೋಷಕ್ಕಾಗಿ ಅಥವಾ ವ್ಯವಹಾರ ಪ್ರಯುಕ್ತ ಮತ್ತು ಇತರ ಉದ್ದೇಶಗಳಿಗಾಗಿ ತನ್ನ ಸಾಮಾನ್ಯ ಸ್ಥಳದಿಂದ ಅಪರಿಚಿತ ಸ್ಥಳಗಳಿಗೆ ಪ್ರಯಾಣ ಬೆಳೆಸುವುದು ಮತ್ತು ತಂಗುವುದು. ಆದರೆ ಈ ವಾಸ್ತವ್ಯ ಅನುಕ್ರಮವಾಗಿ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಆದ್ದರಿಂದ ಪ್ರವಾಸ ಎಂದರೆ ಕೇವಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸುವುದಷ್ಟೇ ಅಲ್ಲ, ಬದಲಾಗಿ ಅದರ ಜೊತೆಗೆ ಪ್ರವಾಸವನ್ನು ಕೈಗೊಂಡ ಒಬ್ಬ ಪ್ರವಾಸಿಗ ತನ್ನ ಪ್ರಯಾಣದ ಪ್ರಾರಂಭದ ದಿನದಿಂದ ಮನೆಗೆ ಹಿಂತಿರುಗುವ ದಿನದವರೆಗೆ ಯಾವ್ಯಾವ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾನೆ ಅವುಗಳೆಲ್ಲವನ್ನು ಒಳಗೊಂಡಿದೆ. ಅಂದರೆ ವಾಹನಗಳಲ್ಲಿ ಪ್ರಯಾಣಿಸುವುದು, ವಾಸ್ತವ್ಯ ಮತ್ತು ಆಹಾರಗಳನ್ನು ಸ್ವಇಚ್ಛೆಗನುಸಾರವಾಗಿ ಆರಿಸಿಕೊಂಡು

ಅನುಭವಿಸುವುದು, ಪ್ರೇಕ್ಷಣೀಯ ಸ್ಥಳಗಳಿಗೆ ಮತ್ತು ಸ್ಮಾರಕಗಳಿಗೆ ಭೇಟಿ ನೀಡುವುದು, ಟ್ರೆಕ್ಕಿಂಗ್ ಹಾಗೂ ಇನ್ನಿತರ ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸುವುದು, ಸಾಂಸ್ಕೃತಿಕ ಹಾಗೂ ಮನರಂಜನೀಯ ಕಾರ್ಯಕ್ರಮಗಳಲ್ಲಿನ ಪಾಲ್ಗೊಳ್ಳುವಿಕೆ ಹಾಗೂ ಪ್ರವಾಸ ಸ್ಥಳಗಳಲ್ಲಿ ದೊರಕುವ ಮೂಲಭೂತ ಮತ್ತು ವಿಶೇಷ ಸೌಕರ್ಯಗಳು, ಅಂದರೆ ಅದು ಕಿಯೋಸ್ಕ್ ಆಗಿರ್ಬೋದು, ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ GIS, ಸ್ಟೀಮ್ ಬಾತ್, ಹಾರ್ಸ್ ರೈಡಿಂಗ್, ಅಮ್ಯೂಸ್ಮೆಂಟ್ ಪಾರ್ಕ್ಸ್, ಆಟೋಟಗಳು, ಹೀಗೆ ಅನೇಕ ಬಗೆಯ ಸೌಕರ್ಯಗಳನ್ನು ಬಳಸುವುದು ಒಬ್ಬ ಪ್ರವಾಸಿಗನ ಚಟುವಟಿಕೆಗಳಾಗಿರುತ್ತದೆ. ಹಾಗೆಯೇ ಇವುಗಳೆಲ್ಲವೂ ಪ್ರವಾಸದ ವಿವಿಧ ಅವಿಭಾಜ್ಯ ಅಂಗಗಳಾಗಿವೆ. ಈ ನಾಗರಿಕತೆ ಬೆಳೆದಂತೆಲ್ಲ ಜನರ ಅಭಿರುಚಿಗಳು ಬದಲಾಗುತ್ತಾ ಬಂದವು. ಪ್ರಪಂಚದ ಬಹುತೇಕ ಭಾಗದ ಜನರು ತಮ್ಮ ಕಚೇರಿಗಳಿಗೆ ಅಥವಾ ಕೆಲಸ ಕಾರ್ಯಗಳಿಗೆ ಬಿಡುವು ದೊರೆತಾಗಲೆಲ್ಲ ಮನಸ್ಸಿನ ನೆಮ್ಮದಿ, ಶಾಂತಿ ಹಾಗೂ ಆನಂದಕ್ಕಾಗಿ ಪ್ರವಾಸವನ್ನು ಹಮ್ಮಿಕೊಳ್ಳಲು ಪ್ರಾರಂಭಿಸಿ ಬಹಳಷ್ಟು ವರ್ಷಗಳಾದವು. ಇದಕ್ಕೆ ಉದಾಹರಣೆಯಾಗಿ ಯುವಕರು ಟ್ರಕ್ಕಿಂಗ್, ಪರ್ವತಾರೋಹಣದಂತಹ ಸಾಹಸ ಕ್ರೀಡೆಗಳು ಹಾಗೂ ಮನರಂಜನೆಗಾಗಿ ಪ್ರವಾಸ ಕೈಗೊಳ್ಳುವುದು, ಹಿರಿಯರು ತೀರ್ಥಯಾತ್ರೆಯಂತಹ ಧಾರ್ಮಿಕ ಪ್ರವಾಸದಲ್ಲಿ ಪಾಲ್ಗೊಳ್ಳುವುದು, ಹೊಸದಾಗಿ ಮದುವೆಯಾದ ಜೋಡಿಗಳು ಹನಿಮೂನ್ ಪ್ರವಾಸ ಕೈಗೊಳ್ಳುವುದು, ಸಂಘ ಸಂಸ್ಥೆಗಳು ತಮ್ಮ ಉದ್ಯೋಗಿಗಳನ್ನು ಖುಷಿಪಡಿಸಲು ಇನ್ಸೆಂಟಿವ್ ಟೂರ್ನಂತಹ ಪ್ರೋತ್ಸಾಹಕರ ಪ್ರವಾಸಗಳನ್ನು ಆಯೋಜಿಸುವುದು, ವ್ಯವಹಾರಗಳಿಗಾಗಿ ಸಭೆಗಳಲ್ಲಿ ಪಾಲ್ಗೊಳ್ಳಲು ಬೇರೆ ಊರು ಅಥವಾ ದೇಶಗಳಲ್ಲಿರುವ ಸಂಬಂಧಿಕರನ್ನು ಅಥವಾ ಮಿತ್ರರನ್ನು ಭೇಟಿ ಮಾಡಲು, ಹೀಗೆ ಸಮಾಜದ ಎಲ್ಲಾ ತರಹದ ಜನರು ಒಂದಲ್ಲ ಒಂದು ಕಾರಣಕ್ಕೆ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಈಗ ಪ್ರವಾಸವು ಪ್ರತಿಯೊಬ್ಬನ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆಂದ್ರೆ, ಪ್ರವಾಸೋದ್ಯಮದ ವ್ಯಾಪ್ತಿ ನಮ್ಮ ಊಹೆಗೂ ನಿಲುಕದಷ್ಟು ವಿಶಾಲವಾಗಿದೆ. ಉಲ್ಲೇಖಿಸಿದ ಯಾವುದೇ ಭಾಗ ಅಥವಾ ಅಂಗಗಳನ್ನು ಪ್ರವಾಸೋದ್ಯಮದಿಂದ ಹೊರಗಿಡಲು ಸಾಧ್ಯವಿಲ್ಲ. ಈಗ ಪ್ರವಾಸೋದ್ಯಮ ಒಂದು ಬಹಳ ದೊಡ್ಡ ಉದ್ದಿಮೆಯಾಗಿ ಬೆಳೆದು ನಿಂತಿದೆ. ಸಾರಿಗೆ ಕ್ಷೇತ್ರವಾಗಿರ್ಬೋದು, ಹೋಟೆಲ್ಗಳು, ಪ್ರೇಕ್ಷಣೀಯ ಸ್ಥಳಗಳು, ಯೋಗ, ಆಯುರ್ವೇದ ಮತ್ತು ಮಸಾಜ್ ಸೆಂಟರ್ಗಳು, ಸಾಹಸ ಕ್ರೀಡೆಗಳು ಹಾಗೂ ಮನರಂಜನಾ ಕಾರ್ಯಕ್ರಮಗಳು ಪ್ರವಾಸೋದ್ಯಮದ ಉಪ ಉದ್ದಿಮೆಗಳಾಗಿವೆ. ಈ ಎಲ್ಲ ಉದ್ದಿಮೆಗಳು ಒಂದನ್ನೊಂದು ಅವಲಂಬಿಸಿವೆ. ಇಂದು ಭಾರತದಲ್ಲೇ ಲಕ್ಷಾಂತರ ಜನರು ಈ ಎಲ್ಲಾ ಕ್ಷೇತ್ರಗಳಲ್ಲಿ ಉದ್ದಿಮೆದಾರರಾಗಿ, ಕೆಲಸಗಾರರಾಗಿ ಯಶಸ್ಸು ಕಂಡಿರುತ್ತಾರೆ. ಅವರೆಲ್ಲರಿಗೂ ಈ ಪ್ರವಾಸೋದ್ಯಮವೇ ದಾರಿದೀಪವಾಗಿದೆ. ಈ ಉದ್ಯಮದಲ್ಲಿನ ಸೇವಾ ನಿರತರು ಪ್ರವಾಸಿಗರಿಗೆ ಬೇಕಾದ ಸೌಕರ್ಯಗಳನ್ನು ಒದಗಿಸಿಕೊಡುತ್ತಾರೆ. ಇದಕ್ಕೆ ಬದಲಾಗಿ ಪ್ರವಾಸಿಗರು ತಮ್ಮ ಹಣವನ್ನು ತಾವು ಭೇಟಿ ನೀಡುವಂತಹ ಸ್ಥಳಗಳಲ್ಲಿ ವ್ಯಯಿಸುತ್ತಾರೆ. ಹೀಗೆ ಪ್ರವಾಸಿಗರ ಮೂಲಕ ಬಂದಂತಹ ಹಣ ಆ ನಿರ್ದಿಷ್ಟ ಪ್ರದೇಶ ಮತ್ತು ಸಮುದಾಯದ ಬೇರೆ ಬೇರೆ ಕೈಗಳಲ್ಲಿ ಹರಿದಾಡುತ್ತದೆ. ಇದರಿಂದ ಆ ಸಮುದಾಯದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾದರೆ, ಇನ್ನೊಂದೆಡೆ ಅಲ್ಲಿನ ಸಾಮಾಜಿಕ ವ್ಯವಸ್ಥೆಯ ಮೇಲೂ ಕೂಡ ಧನಾತ್ಮಕ ಪರಿಣಾಮ ಸಾಧ್ಯ ಎಂಬುದು ಈಗಾಗಲೇ ಸಾಬೀತಾಗಿದೆ. ಅನೇಕ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಪ್ರಮುಖ ಆದಾಯ ಕೂಡ ಪ್ರವಾಸೋದ್ಯಮವೇ. ಇಂತಹ ದೇಶಗಳಲ್ಲಿನ ಜನರು ತಮ್ಮ ದೇಶಗಳಿಗೆ ಬರುವ ಪ್ರವಾಸಿಗರನ್ನೇ ನಂಬಿಕೊಂಡು ಈ ಉದ್ದಿಮೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಹಾಗೂ ಇಲ್ಲಿನ ಸರ್ಕಾರಗಳು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಪ್ರವಾಸಿಗರಿಗೆ ಬೇಕಾಗುವ ಸೌಕರ್ಯಗಳನ್ನು ಕಲ್ಪಿಸಿ ಈ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸಲು ಬಹಳಷ್ಟು ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸುತ್ತಿವೆ. ಇದರಿಂದಾಗಿ ಈ ದೇಶಗಳ ಜನರ ಆರ್ಥಿಕ ಸಂಕಷ್ಟ ಪ್ರವಾಸೋದ್ಯಮ ಅಭಿವೃದ್ಧಿಯಿಂದಾಗಿ ದೂರವಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಈ ಎಲ್ಲ ರಾಷ್ಟ್ರಗಳಷ್ಟೇ ಅಲ್ಲ, ಇತ್ತೀಚೆಗೆ ಭಾರತದಂತಹ ಮಡಿವಂತಿಕೆಯ ರಾಷ್ಟ್ರಗಳು ಕೂಡ ಪ್ರವಾಸೋದ್ಯಮದಿಂದಾಗುವ ಆರ್ಥಿಕ ಮತ್ತು ಸಾಮಾಜಿಕ ಲಾಭವನ್ನು ಅರಿತು ತಮ್ಮ ಯೋಜನೆಗಳಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಲು ಪ್ರಾರಂಭಿಸಿದ್ದು, ಈಗಾಗಲೇ ದೇಶದ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇವಿಷ್ಟನ್ನು ಹೇಳಿದ್ಮೇಲೆ ನಾವು ಈ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಗಳ ಬಗ್ಗೆಯೂ ಒಂದು ನೋಟವನ್ನು ಬೀರಬೇಕಾಗಿದೆ. ಪ್ರವಾಸೋದ್ಯಮದಲ್ಲಿನ ಉದ್ಯೋಗಾವಕಾಶಗಳು, ಈಗಾಗಲೇ ಹೇಳಿರುವಂತೆ ಪ್ರವಾಸೋದ್ಯಮವು ಅನೇಕ ಉಪ ಉದ್ದಿಮೆಗಳನ್ನು ಒಳಗೊಂಡಿರುವ ಒಂದು ಬಹು ದೊಡ್ಡ ವಲಯವಾಗಿದೆ. ಇಲ್ಲಿ ಪ್ರವಾಸಿಗರ ಇಚ್ಛೆ ಹಾಗೂ ಬೇಡಿಕೆಗಳಿಗನುಸಾರವಾಗಿ ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಗಳ ಜೊತೆಯಲ್ಲಿ ಅನೇಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತವೆ. ಆದರೆ ಈ ಉದ್ಯೋಗಗಳನ್ನು ನಿರ್ವಹಿಸಲು ಒಬ್ಬ ಚುರುಕಿನ, ಜಾಣ್ಮೆಯ, ಸೇವಾ ಹಾಗೂ ಸಮರ್ಪಣಾ ಮನೋಭಾವವಿರುವ ವ್ಯಕ್ತಿಯಿಂದ ಮಾತ್ರ ಸಾಧ್ಯ. ಈಗ ನಾವಿಲ್ಲಿ ಇಂದಿನ ಯುವಕರು ಈ ಪ್ರವಾಸೋದ್ಯಮದಲ್ಲಿನ ಯಾವ ಯಾವ ಕ್ಷೇತ್ರಗಳನ್ನು ತಮ್ಮ ಉದ್ಯೋಗಕ್ಕಾಗಿ ಆರಿಸಿಕೊಳ್ಳಬಹುದು ಎಂಬುದನ್ನು ನೋಡೋಣ. ಮೊದಲನೇದಾಗಿ ಟ್ರಾವೆಲ್ ಏಜೆನ್ಸಿ ಮತ್ತು ಟೂರ್ ಆಪರೇಷನ್ ಕಂಪನಿಗಳು. ಇವತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗಳಿಗೆ ಬಹಳ ಬೇಡಿಕೆ ಬಂದಿರುವ ಹಿನ್ನೆಲೆಯಲ್ಲಿ ವಿದೇಶಗಳಿಗೆ ಪ್ರಯಾಣ ಬೆಳೆಸುವ ಪ್ರವಾಸಿಗರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡಲು, ಉತ್ತಮ ಇನ್ಬೌಂಡ್ ಮತ್ತು ಔಟ್ಬೌಂಡ್ ಟೂರ್ ಪ್ಯಾಕೇಜ್ಗಳನ್ನು ತಯಾರಿಸಲು, ಪಾಸ್ಪೋರ್ಟ್ ಮತ್ತು ವೀಸಾ ವ್ಯವಸ್ಥೆಯನ್ನು ಕಲ್ಪಿಸಲು, ಕರೆನ್ಸಿ ವಿನಿಮಯ ಮಾಡಲು,
ಅನೇಕ ಟ್ರಾವೆಲ್ ಏಜೆನ್ಸೀಸ್ ಮತ್ತು ಟೂರ್ ಆಪರೇಷನ್ ಕಂಪನಿಗಳು ಎಲ್ಲಾ ನಗರಗಳ ಮುಖ್ಯ ಭಾಗಗಳಲ್ಲಿ ತಲೆಯೆತ್ತಿವೆ. ಇಂತಹ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಲು ಪ್ರತಿಭಾನ್ವಿತ ಯುವಕ ಯುವತಿಯರಿಗೆ ಸಾಕಷ್ಟು ಅವಕಾಶಗಳಿವೆ. ಅನುಭವ ದೊರೆತಾದ ಮೇಲೆ ತಾವಾಗಿಯೇ ಹೊಸದೊಂದು ಟ್ರಾವೆಲ್ ಏಜೆನ್ಸಿಯನ್ನು ನಿಯಮಾನುಸಾರ ಪ್ರಾರಂಭಿಸಿ ಸಾಕಷ್ಟು ಲಾಭವನ್ನು ಗಳಿಸಬಹುದು. ಈ ಟ್ರಾವೆಲ್ ಏಜೆನ್ಸಿ ಉದ್ಯಮದ ಪಿತಾಮಹ ಬ್ರಿಟನ್ನ ಥಾಮಸ್ ಕುಕ್ ಕ್ರಿಸ್ತಶಕ 1845 ಜಗತ್ತಿನ ಪ್ರಥಮ ಟ್ರಾವೆಲ್ ಏಜೆನ್ಸಿಯಾದ ಥಾಮಸ್ ಕುಕ್ ಅಂಡ್ ಸನ್ಸ್ ಹುಟ್ಟು ಹಾಕಿದ್ದು, ಇದೀಗ ವಿಶ್ವದಲ್ಲಿ 10,700 ಟ್ರಾವೆಲ್ ಏಜೆನ್ಸಿ ಕಂಪನಿಗಳಿದ್ದು ಅದರಲ್ಲಿ 750 ಅಯಟಾ ಮಾನ್ಯತೆ ಟ್ರಾವೆಲ್ ಏಜೆನ್ಸಿ ಕಂಪನಿಗಳು ಭಾರತದಲ್ಲಿವೆ. ಈಗ ಭಾರತದಲ್ಲಿ ಒಟ್ಟು 2,900 ಅಯಟಾ ಮಾನ್ಯತೆ ಪಡೆದ ಟ್ರಾವೆಲ್ ಏಜೆಂಟ್ಸ್ಗಳು ಮತ್ತು 20,000 ಅಧಿಕ ಅಯಟಾ ಮಾನ್ಯತೆ ಇಲ್ಲದ ಟ್ರಾವೆಲ್ ಏಜೆಂಟ್ಸ್ಗಳು ಕೆಲಸ ಮಾಡುತ್ತಿದ್ದಾರೆ. ಎರಡನೆಯದಾಗಿ ಸಾರಿಗೆ ಕ್ಷೇತ್ರ. ಪ್ರವಾಸೋದ್ಯಮ ಮತ್ತು ಸಾರಿಗೆ ಕ್ಷೇತ್ರಕ್ಕಿರುವ ಅತ್ಯಂತ ನಿಕಟ ಸಂಬಂಧದಿಂದಾಗಿ ಈ ಸಾರಿಗೆ ಕ್ಷೇತ್ರ ಅತ್ಯಂತ ವೇಗವಾಗಿ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುತ್ತಿದೆ. ಏರ್ಲೈನ್ಗಳಲ್ಲಿ, ಭಾರತೀಯ ರೈಲ್ವೆ ಸರ್ವಿಸ್ ಮತ್ತು ರೈಲ್ವೆ ಕ್ಯಾಟರಿಂಗ್ಗಳಲ್ಲಿ, ಕಾರ್ ರೆಂಟಲ್ ಕಂಪನಿಗಳಲ್ಲಿ ಸೂಕ್ತ ತರಬೇತಿ ಹೊಂದಿದ ಪ್ರತಿಭೆಯುಳ್ಳ ಯುವಕ ಯುವತಿಯರಿಗೆ ಸಾಕಷ್ಟು ಅವಕಾಶಗಳು ಕಾಯುತ್ತಿವೆ. ಇಲ್ಲಿ ಸ್ವ ಉದ್ಯೋಗಕ್ಕೂ ಸಾಕಷ್ಟು ಅವಕಾಶಗಳು ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಮೂರನೇದು ಹೋಟೆಲ್ ಮತ್ತು ಆತಿಥ್ಯ ಕ್ಷೇತ್ರ. ಪ್ರವಾಸೋದ್ಯಮದಲ್ಲಿ ಸಾರಿಗೆ ಕ್ಷೇತ್ರದಂತೆ ಹೋಟೆಲ್ ಉದ್ಯಮದ್ದು ಸಿಂಹಪಾಲು. ಒಬ್ಬ ಪ್ರವಾಸಿಗ ತಾನು ಭೇಟಿ ನೀಡಿದ ಸ್ಥಳದಲ್ಲಿ ಉತ್ತಮ ವಸತಿ ಆಹಾರ ದೊರೆತರೆ ಆತನ ಪ್ರವಾಸ ಬಹುತೇಕ ಸಫಲವಾದಂತೆ. ಆದ್ದರಿಂದ ಈ ಉದ್ಯಮದಲ್ಲಿ ಹೋಟೆಲ್ ಮತ್ತು ಆತಿಥ್ಯ ಕ್ಷೇತ್ರಕ್ಕೆ ಬಹಳಷ್ಟು ಮಹತ್ವವಿದೆ. ಇಂದಿನ ವೈವಿಧ್ಯಮಯ ಪ್ರವಾಸಿಗಳಿಂದಾಗಿ ಪ್ರವಾಸಿಗರ ಬೇಡಿಕೆಗಳಿಗನುಸಾರವಾಗಿ ಸ್ಟಾರ್ ಹೋಟೆಲ್ಗಳು, ರಿಸಾರ್ಟ್ಗಳು, ಮೋಟೆಲ್, ಟೈಮ್ ಶೇರ್ ಕಂಪನಿ, ಯೂತ್ ಹಾಸ್ಟೆಲ್, ಬಾಟಿಕ್ ಹೋಟೆಲ್ ಹಾಗೂ ಇನ್ನಿತರ ಅನೇಕ ಬಗೆಯ ಹೋಟೆಲ್ಗಳು ಚಾಲ್ತಿಯಲ್ಲಿವೆ. ಆದ್ದರಿಂದ ಈ ಹೋಟೆಲ್ ಉದ್ಯಮ ನಮ್ಮ ಈ ಆಧುನಿಕ ಜಗತ್ತಿನಲ್ಲಿ ಅದೆಷ್ಟೋ ಜನರ ಜೀವನಾಧಾರವಾಗಿದೆ. ನಾಲ್ಕನೆಯದಾಗಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು. ಪ್ರವಾಸೋದ್ಯಮದಲ್ಲಿ ಇತ್ತೀಚಿನ ಬೆಳವಣಿಗೆಯಲ್ಲಿ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಬಹಳಷ್ಟು ಬೇಡಿಕೆ ಬಂದಿವೆ. ಈ ಕಂಪನಿಗಳು ಮನರಂಜನೆ ಕಾರ್ಯಕ್ರಮಗಳಿಂದ ಹಿಡಿದು ಮೀಟಿಂಗ್, ಕಾನ್ಫರೆನ್ಸ್, ಸೆಮಿನಾರ್ಗಳನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡುವ ನೈಪುಣ್ಯತೆ ಹೊಂದಿದೆ. ವ್ಯಾವಹಾರಿಕ ಪ್ರವಾಸ ಅಥವಾ ಬಿಸ್ನೆಸ್ ಟೂರಿಸಂನಲ್ಲಿ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆದ್ದರಿಂದ ಮೈಸ್ ಅಂದ್ರೆ ಮೀಟಿಂಗ್, ಇನ್ಸೆಂಟಿವ್, ಕಾನ್ಫರೆನ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ಎಂಬ ಪ್ರವಾಸದ ಹೊಸ ಆಯಾಮವನ್ನೇ ಇಂದಿನ ಟ್ರಾವೆಲ್ ಕಂಪನಿಗಳು ಸೃಷ್ಟಿಸಿ ಕಾರ್ಪೊರೇಟ್ ವಲಯವನ್ನು ತನ್ನೆಡೆಗೆ ಸೆಳೆಯುವಲ್ಲಿ ಯಶಸ್ಸು ಕಂಡಿವೆ. ಐದನೆಯದು ಕ್ರೂಸ್ ಲೈನರ್ಗಳು. 19ನೇ ಶತಮಾನದ ಪ್ರಾರಂಭದಲ್ಲಿ ಬೀಚ್ ಟೂರಿಸಂ ಅಥವಾ ಕೋಸ್ಟಲ್ ಟೂರಿಸಂ ಹೆಚ್ಚು ಮಹತ್ವ ಪಡೆದುಕೊಂಡಿತು. ಇದರಿಂದ ಅನೇಕ ಕ್ರೂಸ್ ಲೈನ್ ಪ್ಯಾಕೇಜ್ ಟೂರ್ಗಳು ಪ್ರಾರಂಭವಾದವು. ಈಗ ಭಾರತದ ಗೋವಾ ಸೇರಿದಂತೆ 1,000 ಕ್ರೂಸ್ ಪ್ಯಾಕೇಜ್ ಟೂರ್ ತಾಣಗಳನ್ನು ಕಾಣಬಹುದು. ಉತ್ತಮ ಮತ್ತು ಆಕರ್ಷಕ ವ್ಯಕ್ತಿತ್ವ, ಇಂಗ್ಲಿಷ್ ಹಾಗೂ ಕೆಲವು ವಿದೇಶಿ ಭಾಷೆಗಳ ಮೇಲೆ ಹಿಡಿತವಿದ್ದಲ್ಲಿ ಕ್ರೂಸ್ ಲೈನರ್ಗಳಲ್ಲಿ ಕೆಲಸ ಗಿಟ್ಟಿಸುವುದು ಕಷ್ಟವೇನಲ್ಲ. ನಂತರ ಪ್ರವಾಸೋದ್ಯಮ ಇಲಾಖೆ. ದೇಶದ ಹಾಗೂ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯಿಂದಲೂ ಹಲವಾರು ಯೋಜನೆಗಳು ಕಾರ್ಯರೂಪಕ್ಕೆ ಬರುತ್ತಿದ್ದು, ಇಲಾಖೆಯ ವತಿಯಿಂದವೂ ಇತ್ತೀಚೆಗೆ ಹಲವು ನೇಮಕಾತಿಗಳು ನಡೆದಿದ್ದು ಇನ್ನೂ ಅವಕಾಶಗಳು ಒದಗಿ ಬರುವ ಸಾಧ್ಯತೆ ನಿಚ್ಚಳವಾಗಿದೆ. ಈ ಎಲ್ಲಾ ಉದ್ಯೋಗಗಳಿಗೆ ಕೆಲಸ ನೈಪುಣ್ಯತೆ ಅಗತ್ಯವಿದ್ದು, ಡಿಗ್ರಿ ಮುಗಿಸಿದ ವಿದ್ಯಾರ್ಥಿಗಳಿಗೆ MTA ಕೋರ್ಸ್ ಅಂದರೆ ಮಾಸ್ಟರ್ ಆಫ್ ಟೂರಿಸಂ ಅಡ್ಮಿನಿಸ್ಟ್ರೇಷನ್, PUC ಮುಗಿದ ವಿದ್ಯಾರ್ಥಿಗಳಿಗೆ BBA ಟೂರಿಸಂ ಎಂಬ 3 ವರ್ಷದ ಪದವಿ ಕೋರ್ಸ್, PHM ಎಂಬ 4 ವರ್ಷದ ಕೋರ್ಸ್ ಅಂದರೆ ಬ್ಯಾಚುಲರ್ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್, 6 ತಿಂಗಳ ಅಯಟಾ ಏರ್ ಟಿಕೆಟಿಂಗ್ ಟ್ರೈನಿಂಗ್ ಕೋರ್ಸ್, ಏರ್ ಹಾಸ್ಟೆಸ್ ಟ್ರೈನಿಂಗ್, ಹೀಗೆ ಹಲವಾರು ಬಗೆಯ ಕೋರ್ಸ್ಗಳು ಜಾರಿಯಲ್ಲಿದ್ದು ಪ್ರವಾಸೋದ್ಯಮಕ್ಕೆ ಅಗತ್ಯವಿರುವ ಮಾನವ ಸಂಪನ್ಮೂಲಗಳನ್ನು ಒದಗಿಸಲು ನೆರವಾಗುತ್ತಿವೆ. ಈ ಮೇಲಿನವುಗಳಲ್ಲದೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳು, ಅಡ್ವೆಂಚರ್ ಕ್ಲಬ್, ಯೋಗ, ಆಯುರ್ವೇದ ಮತ್ತು ಮೆಸೇಜ್ ಥೆರಪಿ ಸೆಂಟರ್ಗಳು ಬಹಳಷ್ಟು ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿವೆ. ಅಲ್ಲದೆ ಫೋಟೋಗ್ರಫಿ, ಕರಕುಶಲ ವಸ್ತುಗಳ ನಿರ್ಮಾಣ ಮತ್ತು ಮಾರಾಟ, ಅಂಗಡಿ, ಜ್ಯೂಸ್ ಸೆಂಟರ್ಗಳನ್ನು ನಡೆಸಲು ಅವಕಾಶ, ಹೀಗೆ 10 ಹಲವಾರು ಸೋ ಉದ್ಯಮಿಯಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಜೀವನಕ್ಕೆ ಒಂದು ದಾರಿಯನ್ನು ನಾವೇ ಕಂಡುಕೊಳ್ಳಬಹುದಾಗಿದೆ. ಆದ್ದರಿಂದ ಪ್ರವಾಸೋದ್ಯಮವು ವಿಶ್ವದ ಆರ್ಥಿಕತೆಯಲ್ಲಿ ಒಂದು ವಿಶಾಲವಾದ ಮತ್ತು ಅತ್ಯಂತ ವಿಶಿಷ್ಟವಾದ ಉದ್ದಿಮೆಯಾಗಿದೆ. ಇಂದು ಬೇರೆ ಯಾವುದೇ ಉದ್ದಿಮೆಗಳಿಗೆ ಹೋಲಿಸಿದರೆ ಪ್ರವಾಸೋದ್ಯಮದಷ್ಟು ವೇಗವಾಗಿ ಬೆಳೆಯುತ್ತಿರುವ ಉದ್ದಿಮೆ ಬೇರೊಂದಿಲ್ಲ. ಇದು ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ತನ್ನ ವರದಿಯಲ್ಲಿ ಹೇಳಿದೆ. ಅದು ಈಗಾಗಲೇ ರುಜುವಾತಾಗಿದೆ ಕೂಡ.
ಇತ್ತೀಚಿನ ವಿಶ್ವಮಟ್ಟದಲ್ಲಿನ ಆರ್ಥಿಕ ಮುಗ್ಗಟ್ಟು, ಹವಾಮಾನ

0: ವೈಪರೀತ್ಯ, ಉಗ್ರಗಾಮಿ ದಾಳಿಗಳಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಕುಸಿತಗೊಂಡಿದ್ದರೂ ಪ್ರವಾಸೋದ್ಯಮವು ಬಹಳ ವೇಗವಾಗಿ ಇಂತಹ ಬದಲಾವಣೆಗಳಿಗೆ ಹೊಂದಿಕೊಂಡು ಮತ್ತೆ ಪುಟಿದೇಳುತ್ತದೆ. ಈ ಮಾತಿಗೆ ಪೂರಕವೆಂಬಂತೆ UNWTO ಅಂದ್ರೆ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯ ಸಮೀಕ್ಷೆಯ ಪ್ರಕಾರ 2019 ವೇಳೆಗೆ 296 ಮಿಲಿಯನ್ ಉದ್ಯೋಗಗಳು ಪ್ರವಾಸೋದ್ಯಮದಲ್ಲಿ ಸೃಷ್ಟಿಯಾಗಲಿವೆ. ಏಕೆಂದ್ರೆ ವಿಶ್ವದಲ್ಲಿನ ಪ್ರತಿ 11 ಉದ್ಯೋಗಗಳಲ್ಲಿ ಒಂದು ಉದ್ಯೋಗ ಪ್ರವಾಸೋದ್ಯಮದಿಂದಲೇ ಸೃಷ್ಟಿಯಾಗುತ್ತಿದೆ ಎಂದು ಈಗಾಗಲೇ ದೃಢಪಟ್ಟಿದೆ. ವಿಶ್ವದಾದ್ಯಂತ ಪ್ರವಾಸೋದ್ಯಮ ಶರವೇಗದಿಂದ ಬೆಳೆಯುತ್ತಿದ್ದು ಇದು ನಿರುದ್ಯೋಗಿ ಯುವಕ ಯುವತಿಯರಿಗೆ ಒಂದು ಆಶಾಕಿರಣವಾಗಿದೆ.
1: ಇದುವರೆಗೂ ಶಶಿರಾಜ್ ಯು ಇವರು ಪ್ರವಾಸೋದ್ಯಮವನ್ನ ನಮ್ಮ ಉದ್ಯಮವಾಗಿ ಮಾಡಿಕೊಳ್ಳಬಹುದೇ ಈ ಕುರಿತು ಮಾಡಿದ ಭಾಷಣವನ್ನ ಕೇಳಿದ್ರಲ್ಲ. ಕೇಳಿದ್ರೆ ಈಗ ಕೆಲವು ಚಿತ್ರಗೀತೆಗಳನ್ನ ನಾವು ಕೇಳೋಣ. ಮೊದಲಿಗೆ ಜೈ ಹಿಂದ್ ಚಿತ್ರದ ಈ ಗೀತೆಯನ್ನ ಕೇಳಿ. ಕೇಳಿಬರುವ ಸ್ವರ ಹೇಮಂತ್ ಅವರದ್ದು, ಸಾಹಿತ್ಯ ಸರಸ್ವತಿ ಪುತ್ರ, ಸಂಗೀತ ಕೃಷ್ಣವರ್ಧನ ಕುಲಕರ್ಣಿ, ವಿಕ್ರಮ್ ಸಿದ್ದೇಶ್ವರ್.

ಈಗ ಕೇಳಿ ಜ್ವಲಂತಂ ಚಿತ್ರದ ಈ ಗೀತೆಯನ್ನ ಹಾಡಿರುವವರು ಅಭಯ್ ಜೋರ್ಪುರ್ಕರ್, ಸಾಹಿತ್ಯ ಅಂಬರೀಷ್ ಬಿಎಂ, ಸಂಗೀತ ವಿಕ್ರಮ್ ಸುಬ್ರಹ್ಮಣ್ಯ ಹಾಗೂ ಫಿನಿ ಕುರಿಯನ್.

ಕಡೆಯದಾಗಿ ಕೇಳಿ ಬರ್ಫಿ ಚಿತ್ರದ ಈ ಗೀತೆಯನ್ನ. ಹಾಡಿರುವವರು ಕೈಲಾಸ್ ಖೇರ್, ಗೀತರಚನೆ ಎಸ್ ಬಾಹುಬಲಿ, ಸಂಗೀತ ಅರ್ಜುನ್ ಜನ್ಯಾ.

0: ಈ ದಿನ ಸುರೇಶ್ ಅಣಚಿಕ್ಕಿ ಇವರು ಬರೆದು ಪ್ರಸ್ತುತಪಡಿಸುವ ಸಣ್ಣ ಕಥೆ, ಇದಾದ ನಂತರ ಚಿತ್ರಗೀತೆಗಳನ್ನ ಕೇಳಬಹುದು. ಈಗ ಮೊದಲಿಗೆ ಸುರೇಶ್ ಅಣಚಿಕ್ಕಿ ಇವರು ಬರೆದು ಪ್ರಸ್ತುತಪಡಿಸುವ ಈ ಸಣ್ಣ ಕಥೆ. ಕಥೆಯ ಶೀರ್ಷಿಕೆ ದೇವರ ಮಗ.
1: ಊರಿನ ಮುಖ್ಯ ಸರ್ಕಲ್ಲಿನಲ್ಲಿ ಬೆಟ್ಟದ ಹೂವು ಎನ್ನುವ ಖಾನಾವಳಿಯಲ್ಲಿ ಸುಮಾರು ವರ್ಷಗಳಿಂದ ಸಪ್ಲೈಯರ್ ಆಗಿ ಪುಟ್ಸ್ವಾಮಿ ನಿಯತ್ತಾಗಿ ಕೆಲಸ ಮಾಡುತ್ತಿದ್ದನು. ಚಿಕ್ಕ ವಯಸ್ಸಿನಲ್ಲಿಯೇ ತುಂಬಾ ಚುರುಕಾಗಿದ್ದ ಹುಡುಗನೆಂದು ಗುರುತಿಸಿಕೊಂಡಿದ್ದನು. ಇವನ ತಂದೆ ತಾಯಿ ಯಾರೆಂದು ತಿಳಿಯದೆ ನೆಮ್ಮದಿಯಿಂದ ಬದುಕು ಸಾಗಿಸುತ್ತಿದ್ದನು. ಸಿದ್ದಪ್ಪಾಜಿಯು ದೂರ ಊರಿನಲ್ಲಿ ಹೆಣ್ಣು ನೋಡಿಕೊಂಡು ಬರುವಾಗ ರಸ್ತೆಯ ಪಕ್ಕದಲ್ಲಿರುವ ತಿಪ್ಪೆಯ ಮೇಲೊಂದು ಮಗು ಅಳುತ್ತಿದ್ದ ಶಬ್ದ ಕೇಳಿ ಸಿದ್ದಪ್ಪ ಅಲ್ಲಿಗೆ ಹೋದನು. ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ತನ್ನ ಖಾನಾವಳಿಯ ಚಿಕ್ಕ ರೂಮಿಗೆ ಕರೆದುಕೊಂಡು ಬಂದನು. 38 ಇನ್ನೂ ಮದುವೆಯಾಗದ ಸಿದ್ದಪ್ಪ ಅಳುತ್ತಿದ್ದ ಮಗುವ ಮುಖ ಕಂಡು, ಅಯ್ಯೋ ದೇವ್ರೆ, ಈ ಕೂಸ್ನ ಹೆಂಗ್ ಸಾಕೋದು? ಮದುವೆ ಆಗದೆ ಇರೋ ನಂಗೆ ಯಾರಾದ್ರೂ ನೋಡಿದ್ರೆ ಹೆಣ್ಣು ಕೊಡ್ತಾರಾ? ಹಾ, ಮದುವೆ ಮಾಡಿಸ್ತಾರಾ? ಛೇ, ಎಲ್ಲ ದೈವಿಚ್ಛೆ. ಮನದಲ್ಲುಂಟಾದ ತಳಮಳವನ್ನು ಮೌನದ ಮಾತಲ್ಲಿ ಹೇಳಿಕೊಂಡನು. ಮದುವೆಯ ಬಗ್ಗೆ ಹೆಚ್ಚು ಚಿಂತಿಸದೆ ಹಸುಳೆಯ ಮುದ್ದಾದ ಮುಖ ನೋಡಿಕೊಂಡು ತನ್ನ ಜೀವನದ ಕ್ಷಣಗಳನ್ನು ಅನುಭವಿಸುತ್ತಿದ್ದನು. ಕಾಲಗಳು ಹುರುಳಿದಂತೆ, ಪುಟ್ಸ್ವಾಮಿಯ ಬಾಲ್ಯ ಬೆಳೆದಂತೆ, ಮೂರ್ನಾಲ್ಕು ತಿಂಡಿ ಸಿಗುತ್ತಿದ್ದ ಹೋಟೆಲಲ್ಲಿ ಪುಟ್ಸ್ವಾಮಿಯ ಸಿಕ್ಕ ಮೇಲೆ 10 ತಿಂಡಿಗಳು, 4 ಪಾನೀಯಗಳು, ಹೊಸ ಬಗೆಯ ಸ್ವೀಟ್ಗಳು ಖಾನಾವಳಿಯಲ್ಲಿ ಚಾಲ್ತಿಗೆ ಬಂದವು. ದಿನ ಬರುವಂತೆ ಸೂಲುಗಿತ್ತಿ ಮಲ್ಲವ್ವ ಮಸಾಲೆ ದೋಸೆ ತಿನ್ನುವುದಕ್ಕೆ ಬೆಟ್ಟದ ಹೂ ಖಾನಾವಳಿಗೆ ಬರುತ್ತಿದ್ದಳು. ಈ ದಿನವೂ ಬರುವಾಗೆ ಬಂದಳು. ಸೂಲುಗಿತ್ತಿ ವಂಶಸ್ಥರ ಕಟ್ಟಕಡೆಯ ಕೊಂಬೆಯಾಗಿದ್ದಳು ಈ ಮಲ್ಲವ್ವ. ನರ್ಸಿಂಗ್ ಕಾಲೇಜಿನಲ್ಲಿ ಓದಿ 16 ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದಳು. ಕೊನೆಗೊಂಬೆ ತನ್ನ ಊರಿಗೆ ವಾಪಸ್ಸಾಗಿ ಶಾಸ್ತ್ರಬದ್ಧವಾಗಿ ಮಾಡರ್ನ್ ಸೂಲುಗಿತ್ತಿಯಾಗಿ 8 ಹಳ್ಳಿಯ ಸುತ್ತಮುತ್ತ ಹೆಸರುವಾಸಿಯಾಗಿದ್ದಳು. 40 ಮದುವೆ ಆಗಿರಲಿಲ್ಲ. ಆದರೆ ಪರರಾಜ್ಯದ ಹುಡುಗನನ್ನು ಪ್ರೀತಿಸಿ ಆತನಿಂದ ಒಂದು ಮಗು ಪಡೆದು ಆ ಮಗುವನ್ನು ತಿಪ್ಪೆ ಮೇಲಿಟ್ಟು ಹೋದವಳು ಮತ್ತೆ ಪ್ರೀತಿಯ ಮೋಸದ ಬಲೆಗೆ ಬೀಳದೆ ತನ್ನ ಸಮಾಜಕ್ಕೆ ಹೆದರಿಕೊಂಡು ಹಡೆದ ಮಗುವನ್ನು ಬಿಟ್ಟು ಹೋಗಿದ್ದು 20 ಮಾತಾಗಿತ್ತು. ಆ ಮಗು ಖಾನಾವಳಿ ಸಿದ್ದಪ್ಪನ ಅದೃಷ್ಟವನ್ನೇ ಬದಲಾಯಿಸಿದ್ದು ಈಗಿನ ಇತಿಹಾಸದ ಪುಟ ಸೇರಿದೆ. ಮಲ್ಲವ್ವ ಯೌವನದಲ್ಲಿ ಇರುವಾಗ ವರ ಅನ್ವೇಷಣ ಕಾರ್ಯಕ್ರಮವನ್ನು ಆರಂಭಿಸಿದ್ದರು. ಅನೇಕ ಗಂಡುಗಳು ಇವಳ ಸೌಂದರ್ಯಕ್ಕೆ ಮಾರು ಹೋದರು. ವರದಕ್ಷಿಣೆ ಇಲ್ಲದೆ ತಾಳಿ ಕಟ್ಟುತ್ತೇನೆಂದು ಕ್ಯೂ ನಿಂತಿದ್ದರು. ಪುರುಷ ತೋಳ ನರಿ ನಾಯಿ ಬಂದರೂ ಕ್ಯಾರೇನಲಿಲ್ಲ. ಮಲ್ಲವ್ವನಿಗೆ ಪುರುಷ ಸಿಂಹ ಕೊನೆಗೂ ಕಾಣಲಿಲ್ಲ. ಒಮ್ಮೆ ಪ್ರೀತಿಯ ಮೋಸಕ್ಕೆ ಒಳಗಾದವಳು ಪುನಃ ಶಿಕ್ಷೆ ಅನುಭವಿಸಲಾರೆ ಎಂದು ಅವಳಿಗೆ ಅನಿಸಿತು. ತಂದೆಯಾದವನು ಮಗಳ ಮದುವೆ ನೋಡದೆ ಮಣ್ಣು ಪಾಲಾದನು. ತಾಯಿಯೂ ಇವಳ ನೋವಿಗೆ ಸಾಂತ್ವನ ಹೇಳಲಾರದೆ ಮಗಳ ಕೊರಗಿನಲ್ಲಿಯೇ ಮಸಣ ದಾರಿ ಹಿಡಿದಳು. ಮಲ್ಲವ್ವನ ಮದುವೆ ಕನಸಾಗಿಯೇ ಉಳಿಯಿತು. ಕೊನೆಗೊಂದು ದಿನ ತನ್ನ ಮಗು ನೆನಪಾಯಿತು. ದಾರಿಯ ಪಕ್ಕದಲ್ಲಿರುವ ತಿಪ್ಪೆಯ ಬಳಿ ಬಿಟ್ಟು ಹೋದ ಮಗುವಿಗಾಗಿ ಅಲೆದಳು, ಶೋಧಿಸಿದಳು, ಕಣ್ಣೀರನ್ನು ಭೂಮಿಗೆ ಹಾಕಿದಳು. ಆದರೆ ಕೊನೆಗೆ ಮಗು ಮಾತ್ರ ಸಿಗಲಿಲ್ಲ, ಕಣ್ಣೀರು ಕೂಡ ಖಾಲಿಯಾಗಲಿಲ್ಲ. ಜೀವನ ನಡೆಸುವ ಕಾರಣದಿಂದಾಗಿ ಮಾಡ್ರನ್ ಸುಲುಗಿತ್ತಿಯಾಗಿ ತನ್ನ ಕೆಲಸವನ್ನು ನಗುಮುಗದಿಂದಲೇ ಮುಂದುವರಿಸಿದಳು. ಒನ್ ಫೈನ್ ಡೇ ಬೆಂಗಳೂರಿನಿಂದ ಊರಿಗೆ ನಾಮಫಲಕವಿದ್ದ ಕೆಂಪು ಬಣ್ಣದ ಗೌರ್ಮೆಂಟ್ ಬಸ್ಸಿನಲ್ಲಿ ದೃಷ್ಟಿ ತೆಗೆಯುವಷ್ಟು ಸುಂದರವಾಗಿರುವ 22 ಗುಳಿಕೆನೆ ಹುಡುಗಿ ಡ್ರೈವರ್ನ ಹಿಂದಿರುವ ಸೀಟಿನಲ್ಲಿ ಕಿಟಕಿ ಪಕ್ಕ ಕುಳಿತು ಪಯಣದ ಮೋಜನ್ನು ಅನುಭವಿಸುತ್ತಿದ್ದಳು. ಜೊತೆಗೆ ಕಿವಿಗೆ ಇಯರ್ಫೋನಿನಲ್ಲಿ ಸಂಗೀತದ ರಸದೌತಣವನ್ನು ಎಂಜಾಯ್ ಮಾಡುತ್ತಿರುವಾಗ ಬೆಂಗಳೂರಿನಿಂದ ಊರಿಗೆ ಹೋಗುತ್ತಿರುವ ಗೌರ್ಮೆಂಟ್ ಬಸ್ ಸಡನ್ ಆಗಿ ರಿಪೇರಿಗೆ ಒಳಗಾಯಿತು ಕಾಡು ರಸ್ತೆಯ ಮಧ್ಯದಲ್ಲಿ. ಸುಮಾರು 1.5 ಗಂಟೆಯ ಕಾಲ ಕಳೆದ ಮೇಲೆ ಹಂಗೋ ಹಿಂಗೋ ಮಾಡಿ ಕೆಟ್ಟು ಹೋಗಿದ್ದ ಬಸ್ಸು ರೆಡಿಯಾಗಿ ಹೊರಟಿತು. ಸಂಜೆ 6 ಗಂಟೆಗೆ ಹೊರಟ ಕೆಂಪು ಬಣ್ಣದ ಬಸ್ಸು ರಾತ್ರಿ 11 ಊರನ್ನು ಮುಟ್ಟದಿರುವುದನ್ನು ನೋಡಿ ಗುಳಿಕೆನ್ನೆಯ ಶಾಂತಿಗೆ ಅಣೆಯಲ್ಲಿ ಬೆವರು, ಕಣ್ಣಲ್ಲಿ ಭಯ, ಜೊತೆಗೆ ಅಭದ್ರತೆಯ ಭಾವ ಗರಿಗೆದರಿತು. ಸುತ್ತಲೂ ಕಣ್ಣು ಬಿಟ್ಟು ನೋಡಿದಳು. ಹೆಣ್ಣು ಮಗುವಿನ ಅಳು ಕೇಳಿ ಸಮಾಧಾನ ಪಟ್ಟುಕೊಂಡಳು. ಇದರ ನಡುವೆ ಇವಳ ಪಕ್ಕದಲ್ಲಿ ಕುಳಿತ ಭಗವದ್ಗೀತೆಯ 16 ಪುಟ ತಿರುಗಿಸಿ ಓದುತ್ತಿದ್ದ 86 ಗಟ್ಟಿ ಮುದುಕೆ ಗೊರಸು ಕೆಮ್ಮು ತಾಂಬೂಲದ ಹುಗುಳು ಆಗಾಗ ಶಾಂತಿಯ ನೀಲಿಸಿರೆ ಮೇಲೆ ಬೀಳುತ್ತಿತ್ತು. ಹಿರಿಯರೆಂದು ಅಸಹ್ಯವಾಗಿ ಬಯ್ಯಲಾರದೆ ಮೌನದಲ್ಲೇ ಗೊಣಗಿಕೊಂಡಳು. ಗೌರ್ಮೆಂಟ್ ಕೆಂಪು ಬಸ್ಸು ಸುಮಾರು 12:30 ಊರಿಗೆ ಬಂದು ತಲುಪಿತು. ಬಸ್ಸಿನಿಂದ ಕೆಳಗಿಳಿದಳು. ಭುಜಕ್ಕೆ ವ್ಯಾನಿಟಿ ಬ್ಯಾಗನ್ನು ನೇತಾಕಿಕೊಂಡು ಒಂದು ಕೈಯಲ್ಲಿ ಸೂಟ್ಕೇಸು ಮತ್ತೊಂದು ಕೈಯಲ್ಲಿ ಬಟ್ಟೆ ತುಂಬಿದ ಬ್ಯಾಗನ್ನು ಹಿಡಿದು ಹಾಗೆ ಆ ಸುಂದರಿ ಯುವತಿಯು ಕೈಯಲ್ಲಿದ್ದ ಲಗೇಜನ್ನು ಹಿಡಿದುಕೊಂಡು ಬಸ್ ನಿಲ್ದಾಣದ ಹೊರಗಿನ ಸರ್ಕಲ್ಗೆ ನಡೆದುಕೊಂಡು ಹೋಗುತ್ತಿದ್ದಳು. ಶಾಂತಿಯು ರಸ್ತೆಯ ಮೇಲೆ ಇಡುತ್ತಿರುವ ಹೆಜ್ಜೆಗಳು ಹಳೆಯ ನೆನಪುಗಳನ್ನು ನೆನಪಿಸುವಂತೆ ಕಾಲ್ಗೆಜೆ ಸಮೇತ ನೆನಪಾದವು. ಊರಿಗೆ ಒಬ್ಬಳೆ ಸುಂದರಿಯಂತೆ ಶಾಂತಿ ಗಂಭೀರವಾಗಿ ನಾಜೂಕಾಗಿ ಬೆಳೆದು PUCಗೆಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇರಿಕೊಂಡಳು. ಇಡೀ ಊರಿಗೆ ಮೊದಲ ಬಾರಿಗೆ SLC ಮುಗಿಸಿದವರಲ್ಲಿ ಇವಳೇ ಮೊದಲಿನವಳಾಗಿದ್ದಳು. ತುಂಬಿದ ಕುಟುಂಬದಲ್ಲಿ ಮೊದಲ ಹೆಣ್ಣು ಮಗಳು ಶಾಂತಿಯೇ. ಮನೆಯಲ್ಲಿ ತುಂಬ ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದರು. ಯಾವುದಕ್ಕೂ ಇಲ್ಲ ಎನ್ನದೇ ಅವಳಿಗೆ ಕೊಡಿಸುತ್ತಿದ್ದರು. ಎಲ್ಲರಂತೆ ಬೆಳೆದ ರೀತಿಯಲ್ಲಿ ಶಾಂತಿಯು ಬೆಳೆದಳು, ಮೈನೆರೆದಳು. ಇಡೀ ಊರಿಗೆ ಬಾಡೂಟ ಹಾಕಿಸಿ ಶಾಂತಿಗೆ ಸಂತೋಷವನ್ನು ಹೆಚ್ಚಿಸಲು ಮದುವೆ ಮಾಡಿಸಲು ಮನೆಯವರೆಲ್ಲರೂ ತೀರ್ಮಾನಿಸಿದಾಗ ಶಾಂತಿಯು ಮದುವೆಯಾಗಲು ನಿರಾಕರಿಸಿದಳು. ನಾನು ಇನ್ನೂ ಓದಬೇಕು, ಇವಾಗಲೇ ಮದುವೆ ಮಾಡಿದರೆ ಹೇಗೆ ಎಂದು ಹಠ ಹಿಡಿದಳು. ರಾತ್ರಿಯಾಗಲು ಊಟ ಬಿಟ್ಟಾಗ ಮನೆಯವರು ಶಾಂತಿಯ ಹಠಕ್ಕೆ ಸೋತು ಮದುವೆಯನ್ನು ಮುಂದೂಡಿದರು. PUC ಪಾಸ್ ಆದ ನಂತರ ಮುಂದೆ ಓದಲು ಬೇರೆ ಊರಿಗೆ ಹೋಗಬೇಕೆಂದು ಶಾಂತಿ ಹಠ ಮಾಡಿದಾಗ ಕಳಿಸಲೇಬೇಕಾಯಿತು, ಬೇರೆ ದಾರಿಯಿಲ್ಲದೆ. ಓದು, ಕಾಲೇಜು, ವಾರ್ಷಿಕ ಪರೀಕ್ಷೆ ಬದಲಾಗಿ ಸೆಮಿಸ್ಟರ್ ಪದ್ಧತಿಗೆ ಬಂದು 2 ವರ್ಷ ಆಯಿತು. ರಜೆಗೆಂದು ಮನೆಗೆ ಬಂದವಳು ವಾಪಸ್ ಹಾಸ್ಟೆಲ್ಗೆ ಹೋಗಬೇಕೆಂದು ಹಠ ಮಾಡಿ ಬಸ್ಸಿಗೆ ಹೊರಟಳು. ಎತ್ತವರು ಎಷ್ಟೇ ಬೇಡವೆಂದರೂ ಹೇಳದೆ ಕೇಳದೆ ಬಂದಾಗ ರಸ್ತೆ ಮೇಲಿಡುತ್ತಿದ್ದ ಹೆಜ್ಜೆ ಗೆಜ್ಜೆ ಸದ್ದುಗಳು ಭಯ ಹುಟ್ಟಿಸುವಂತಿತ್ತು. ಸುತ್ತಲೂ ಕತ್ತಲು, ಟಾರ್ ರೋಡ್ ಕೂಡ ಬೆತ್ತಲಾಗಿತ್ತು. ಅಲ್ಲಲ್ಲಿ ಬೀದಿ ದೀಪದ ಮಂದೆ ಬೆಳಕು ಮೈಚೆಲ್ಲಿ ಕೂತಿತ್ತು. 2 ಪುರುಷನೆರಡುಗಳು ನೀಲಿ ಸೀರೆಯ ಹಿಂದೆ ಬಿಗಿಯಾಗಿ ಹೆಜ್ಜೆಯಾಗುತ್ತಿದ್ದವು. ಒಬ್ಬ ಇವಳಿಗೆ ಕೇಳಿಸುವಂತೆ, ಸಖತ್ ಚಳಿ ಆಗ್ತಿದೆ ಮಗ, ಮೈ ಬಿಸಿ ಮಾಡ್ಕೊಳ್ಳೋದಕ್ಕೆ ಟೀನೋ ಕಾಫಿನ ಕುಡಿಯೋಣ ಅಂದರೆ ಯಾವ ಕ್ಯಾಂಟೀನು ಓಪನ್ ಆಗಿಲ್ಲ, ಏನು ಮಾಡಿದ್ರು ಮಗ ಈಗ? ನುಂಗುವಂತೆ ಅವಳನ್ನೇ ನೋಡುತ್ತಾ ತನ್ನ ಅರುಕು ಗೆಳೆಯನಿಗೆ ಹೇಳಿದನು. ಅಲ್ಲಿ ನೋಡು ಮಗ, ಮೈ ಬಿಸಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಮೆಡಿಸನ್ ಐತೆ ಎಂದನು ಮತ್ತೊಬ್ಬ. ಇವತ್ತು ಹೋಗ್ಬೇಡ, ಬೇಕಿದ್ರೆ ನಾಳೆ ಹೋಗು ಅಂತ ತನ್ನಪ್ಪ ಎಷ್ಟೇ ಬೇಡವೆಂದರೂ ಹಠ ಮಾಡಿ ಬಂದಿದ್ದಕ್ಕೆ ಶಪಿಸಿಕೊಂಡಳು. ನ್ಯೂಸ್ ಪೇಪರು, TVಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವ ವಿಷಯವನ್ನು ನೆನಪಿಸಿಕೊಂಡು ಬೆವರತೊಡಗಿದಳು, ಭಯಗೊಂಡಳು. ಕಿರುಚಬೇಕೆನಿಸಿದರೂ ಬಾಯಿಂದ ಒಂದು ಶಬ್ದವೂ ಹೊರಗೆ ಬರಲಿಲ್ಲ. ತೊಳೆದ ಕೆಂಡದಂತಿದ್ದ 32ನೇ ವಯಸ್ಸಿನ ಆಸಾಮಿ ಇಂದಿನಿಂದ ಅವಳ ಕೋಮಲವಾದ ಕೈಯನ್ನು ಹಿಡಿದಾಗ ಹೆಗಲ ಮೇಲಿದ್ದ ಬ್ಯಾಗು ಭಯದಿಂದ ಕೆಳಗೆ ಬಿದ್ದಿತು. ಗಟ್ಟಿಯಾಗಿ ಕೂಗಿಕೊಂಡಳು. ಅವಳ ಬಾಯಿಗೆ ಬಟ್ಟೆ ತುರುಕಿ ಎತ್ತಿಕೊಂಡು ಹೊರಟೇ ಬಿಟ್ಟರು. ಆದರೆ ಸರ್ಕಲಲ್ಲಿರುವ ಬೆಟ್ಟದ ಹೂವು ಖಾನಾವಳಿಯ ಎದುರು ದಾಟುವಾಗ ಕೈ ಬಿಡಿಸಿಕೊಂಡು, ಓಯ್, ಯಾರಾದರೂ ಇದ್ದೀರಾ ನನ್ನ ಕಾಪಾಡೋಕ್ಕೆ, ಕಾಪಾಡಿ ಕಾಪಾಡಿ ಎಂದು ಕಿರಿಚಿಕೊಂಡಳು. ಕೂಗಿದಳು. ಮುದ್ದಾದ ಕೆನ್ನೆಯಿಂದ ಪಠಾರೆಂದ ಶಬ್ದ ಹೊರಟಿತು. ಅವಳ ಬಾಯನ್ನು ಗಟ್ಟಿಯಾಗಿ ಮುಚ್ಚಿದರು. ನಡುರಾತ್ರಿಯಲ್ಲಿ ಯೌವನ ತುಂಬಿದ ಹೆಣ್ಣಿನ ತುನಿಯನ್ನು ಕೇಳಿಸಿಕೊಂಡ ಪುರುಸ್ವಾಮಿ ಎದ್ದು ಹೊರಗೆ ಬಂದನು. ಸುತ್ತಲೂ ನೋಡಿದನು, ಯಾರೂ ಕಾಣಲಿಲ್ಲ. ದೂರದಲ್ಲಿ ಏನೋ ಬಿದ್ದ ಶಬ್ದ ಕೇಳಿಸಿತು. ಕೈಯಲ್ಲಿ ಜಪಾನ್ ಕಂಪನಿಯ ಬ್ಯಾಟರಿ ಹಿಡಿದುಕೊಂಡು ಶಬ್ದ ಬಂದ ಕಡೆಗೆ ಬ್ಯಾಟರಿ ಬೆಳಕನ್ನು ದೂರಕ್ಕೆ ಹಾಯಿಸಿದನು. 2 ಮರದ ದಿಂಬಿಗಳು ಒಂದು ಬಳುಕುವ ಸೂಕ್ಷ್ಮವಾದ ಬಳ್ಳಿಯನ್ನು ಬಲವಂತವಾಗಿ ಎಳೆದೊಯ್ಯುತ್ತಿರುವುದನ್ನು ಪುಟ್ಸ್ವಾಮಿಯ ಕಣ್ಣಿಗೆ ಬಿದ್ದಿತು. ಯಾವುದಕ್ಕೂ ತಡ ಮಾಡದೆ ಆನಾಗಿದ್ದ ಬ್ಯಾಟರಿಯನ್ನು ಆಫ್ ಮಾಡಿ ಪಕ್ಕದ ಗೋಡೆಯಲ್ಲಿ ಹೊರಗೆ ನಿಂತಿದ್ದ ದೊಣ್ಣೆಯನ್ನು ತೆಗೆದುಕೊಂಡು ಕೇಕೆ ಹಾಕುತ್ತಾ ಓಡಿದನು. ಆ ಕಾಮುಕರು ಓಡಿ ಹೋದರೂ ನವಿರಾದ ಹುಡುಗಿಯನ್ನು ಬಿಟ್ಟು. ಆ ಸೌಂದರ್ಯ ಗಣಿಯ ಮುಖದಲ್ಲಿ ನಗು ಕಂಡ ಪುಟ್ಸ್ವಾಮಿಗೆ ಸಂತೋಷವಾಯಿತು. ಆಗ ಖುಷಿಯಿಂದಲೇ ಅಂದಳು, ನೀವಿಲ್ಲಿಗೆ ಬರಲಿಲ್ಲ ಅಂದಿದ್ರೆ ಬೀದಿ ಹೆಣ ಆಗಬೇಕಾಗಿತ್ತು. ನನ್ನಪ್ಪ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳಿದ್ರು, ನಾನು ಹಠ ಮಾಡಿ ಬಂದೆ. ಸದ್ಯ ನನ್ನ ತಂದೆಯ ಕಂಡುಬಿಟ್ರೆ ನೀವು ಎಂದಳು. ಖಾನಾವಳಿಯ ಮೇಲಿರುವ ಮಹಡಿ ಮನೆಗೆ ಕರೆದುಕೊಂಡು ಹೋದನು. ತನ್ನನ್ನು ಕಷ್ಟದಿಂದ ಪಾರು ಮಾಡಿದ ಪುರುಸ್ವಾಮಿಯನ್ನು ದೇವರ ಮಗ ಎಂದೇ ಮನದಲ್ಲಿ ಅಂದುಕೊಂಡಳು. ಎಂದಿನಂತೆ ಭೂಮಿಗೆ ಸೂರ್ಯನ ಕಿರಣಗಳು ತಾಗಿದವು. ಬೆಟ್ಟದ ಹೂವು ಖಾನಾವಳಿಯ ಸಿದ್ದಪ್ಪಗೆ ಆ ಸುಂದರ ಯುವತಿಯ ರಾತ್ರಿ ನಡೆದ ವೃತ್ತಾಂತವನ್ನು ಹೇಳಿದಳು. ಇವಳ ಕತೆ ಕೇಳಿದ ಸಿದ್ದಪ್ಪನು ಪುಟ್ಸ್ವಾಮಿಗೆ ಶವಾಶ್ಗಿರಿ ಕೊಟ್ಟನು. ಆದರೆ ಪುಟ್ಸ್ವಾಮಿಯ ಮುಖದಲ್ಲಿ ನಿರ್ವೀಕಾರ ಭಾವ ಎದ್ದು ತೋರುತ್ತಿತ್ತು. ಕರೆದಾಗ ಬರುವ, ಹಸಿದಾಗ ತಿನ್ನುವ, ಮೈತುಂಬ ಬೂದಿ ಬಳಿದುಕೊಳ್ಳದ ಅಸಂಪ್ರದಾಯ ಅಘೋರಿಯಾಗಿ ಗೋಚರವಾಗುತ್ತಿದ್ದನು. ಕೆಲವೊಮ್ಮೆ ಮೌನಿಯಾಗುತ್ತಿದ್ದ, ಕೆಲವೊಮ್ಮೆ ಜಾತ್ರೆಯಲ್ಲಿ ಒಂಟಿಯಾಗಿ ನಗುತ್ತಿದ್ದ. ಶಾಂತಿಯು ಹಾಸ್ಟೆಲ್ ಕಡೆಗೆ ಹೊರಟು ಹೋದಳು. ಪುಟ್ಸ್ವಾಮಿಗೆ ಕೃತಜ್ಞತೆ ತಿಳಿಸಿ ಮಾರ್ಟನ್ ಸುಲಿಗಿತ್ತಿ ದಿನ ಬರುವ ಹಾಗೆ ಖಾನಾವಳಿಗೆ ಬಂದಳು ಅದೇ ಮಸಾಲೆ ದೋಸೆಗಾಗಿ, ಅದೇ ಚಟ್ನಿಗಾಗಿ ಮನಸಾರೆ ತಿಂದು ತನ್ನ ಒಂಟಿ ಮನೆಗೆ ವಾಪಸ್ಸಾದಳು. ಶಾನುಭೋಗರ ಮನೆಯಿಂದ ಪುರುಸ್ವಾಮಿಗೆ ಕರೆ ಬಂದಿತು. ಏಯ್, ಯಾರಾದರೂ ಪುರುಸ್ವಾಮಿ ಕರ್ಕೊಂಬರ್ರೋ ಎಂದು ಶಾನುಭೋಗ ಹೇಳಿದಾಗ ಮನೆ ಕೆಲಸವನ್ನು ಓಡಿ ಹೋಗಿ ಹೇಳಿದನು. ಪುಟ್ಸ್ವಾಮಿ ಪುಟ್ಸ್ವಾಮಿ, ಬೇಗ ಬರ್ಬೇಕಂತ ಕಣಪ್ಪ, ಶಾನುಭೋಗರು ಕೇಳ್ತವ್ರೆ. ಊರಿನ ಪುಣ್ಯದ ಕೆಲಸಕ್ಕೆ ಪುಟ್ಸ್ವಾಮಿಯು ಮುತ್ತೈದೆಗಿಂತ ಒಂದು ಪಟ್ಟು ಶುಭಮಂಗಳಕರವಾಗಿದ್ದನು. ಈ ಸಲುವಾಗಿಯೇ ಶಾನುಭೋಗರು ತನ್ನ ಮನೆಗೆ ಕರೆಯಿಸಿ ತನ್ನ ಮನೆಯ ದೇವತಾ ಕಾರ್ಯಕ್ರಮ ಮುಗಿಸಿ ಕೈಗಿಷ್ಟು ದುಡ್ಡು ಕೊಡಲು ಹೋದಾಗ, ಬೇಡ ಸ್ವಾಮಿ ಇದೆಲ್ಲ ಎಂದು ಕೈಸನ್ನೆ ಮಾಡಿದನು. ಒಂದು ಬಾಳೆಹಣ್ಣು ತಿಂದನು. ಪುನಃ ಖಾನಾವಳಿಗೆ ಬಂದು ಕೆಲಸ ಮಾಡಲು ಶುರು ಮಾಡಿದನು. ಪೆಟ್ಲು ಪರಂದಾಮಯ್ಯನು ಖಾನಾವಳಿಗೆ ಅವಸರದಿಂದ ಓಡೋಡಿ ಬಂದು, ಸೂಲ್ಗಿತ್ತಿಮ್ಮಲ್ಲವ ತಿರ್ಕೊಂಬಿಟ್ಲು, ಒಂದೇ ಉಸಿರಲ್ಲಿ ಒದರಿದನು. ಸಿದ್ದಪ್ಪನು ಸೇರಿ ಎಲ್ಲರೂ ಮನೆಗೆ ಓಡಿ ಹೋದರು. ಅವಳ ಚಿತೆಗೆ ಅಗ್ನಿ ತಾಕಿಸುವರು ಯಾರು ಎಂಬುದರ ಚರ್ಚೆ ಅರ್ಧ ದಿನ ನಡೆಯಿತು. ಕಾವೇರಿ ನದಿ ದಂಡೆಯಲ್ಲಿ ಮಲ್ಲವನ ಚಿತೆಗೆ ಯಾರೂ ಬೆಂಕಿಡಲು ಮುಂದೆ ಬರಲಿಲ್ಲ. ಎಲ್ಲರೂ ಚಿತೆಯ ಸುತ್ತ ಮೌನವಾಗಿ ನೆಲ ನೋಡುತ್ತಿದ್ದರು, ಕಣ್ಣೀರು ಸಮೇತ. ಆಗ ಪುರುಸ್ವಾಮಿ ಸಮುದ್ರದ ಆಳದಿಂದ ಸೂರ್ಯ ಬರುವಂತೆ ತಲೆ ಎತ್ತಿದ. ಒಂದೊಂದಾಗಿ ತನ್ನ ಹೆಜ್ಜೆಯನ್ನು ಮುಂದಕ್ಕಾಕಿದನು. ಬೀರಪ್ಪನ ಕೈಯಲ್ಲಿ ಪ್ರಕಾಶಮಾನವಾಗಿ ಇರುತ್ತಿದ್ದ ದೊಂದಿಯನ್ನು ಪುರುಸ್ವಾಮಿ ಕೊಂಚ ಕೋಪ ಅಸಹನೆಯಿಂದ ಕಸಿದುಕೊಂಡು, ಥು, ನೀವೆಲ್ಲ ಮನುಷ್ಯರ ಎಂದು ಮಲ್ಲವನ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದ. ಕಣ್ಣೀರು ಬಾರದೆ ಯಾರೂ ಮಾಡದ ಸಾಹಸವನ್ನು ಮೆಚ್ಚಿದ ಊರ ಜನರು ಪುಟ್ಸ್ವಾಮಿಯನ್ನು ದೇವರ ಮಗ ಎಂದೇ ಕೊಂಡಾಡಿದರು. ಪುಟ್ಸ್ವಾಮಿಗೆ ತನ್ನ ತಾಯಿ ಯಾರು ಎಂದು ಕಡೆಗೂ ತಿಳಿಯಲಿಲ್ಲ. ತನ್ನ ತಾಯಿಯ ಋಣವನ್ನು ತೀರಿಸಿದ್ದು ಪುಟ್ಸ್ವಾಮಿಗೆ ಗೊತ್ತೇ ಆಗಲಿಲ್ಲ. ಸಿದ್ದಪ್ಪನಿಗೆ ಅದೃಶ್ಯದಾಗಿ ಕಂಡನು ಒಂದು ಸಾರಿ, ಗೌರ್ಮೆಂಟ್ ಬಸ್ಸಿನ ಸುಂದರಿಗೆ ರಕ್ಷಕನಾಗಿ ಕಂಡನು ಮತ್ತೊಂದು ಬಾರಿ. ದಿಕ್ಕಿಲ್ಲದ ಸೂಲಗಿತ್ತಿಯಾಗಿ ಮಗನಾಗಿದ್ದರೂ ಅಪರಿಚಿತರಂತೆ ತನ್ನ ತಾಯಿಗೆ ಮುಕ್ತಿ ಕೊಟ್ಟನು. ಎಲ್ಲರಿಗೂ ನವ್ಯ ಕಾಲದ ದೇವರ ಮಗನಾಗೆ ಕಂಡನು.
0: ಇದುವರೆಗೂ ಸುರೇಶ್ ಅಣಚಿಕ್ಕಿ ಇವರು ಬರೆದು ಪ್ರಸ್ತುತಪಡಿಸಿದ ಸಣ್ಣ ಕಥೆ ದೇವರ ಮಗ ಕೇಳಿದ್ರಲ್ಲ. ಈಗ ಚಿತ್ರಗೀತೆಗಳು. ಮೊದಲಿಗೆ ದೇವರ ಮಗ ಚಿತ್ರದ

ಈಗ ಅಮೃತ ವರ್ಷಿಣಿ ಚಿತ್ರದ ಈ ಗೀತೆಯನ್ನು ಕೇಳಿ. ಕೇಳಿಬರುವ ಕಂಠ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ದೇವಾ.

0: ನಮಸ್ಕಾರ. ಈ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ. ಆಕಾಶವಾಣಿ ವೃತ್ತಿ ಮಾರ್ಗದರ್ಶನ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ, ಈ ಕುರಿತು ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಪಾಲ್ಗೊಂಡಿದ್ದಾರೆ ಬೇದ್ರೆ ಮಂಜುನಾಥ್.
2: ಕೇಳುವರಿಗೆಲ್ಲ ನಮಸ್ಕಾರ. ಇವತ್ತಿನ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಬಹಳಷ್ಟು ಜನಕ್ಕೆ ಮಾಹಿತಿ ತಂತ್ರಜ್ಞಾನ ಅಂತ ಇದ್ದ ಹಾಗೇನೆ ಇದು ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ವಿಷಯ ಅಂತಲೋ, ಅಥವಾ ಇತ್ತೀಚಿನ ತಂತ್ರಜ್ಞಾನದ ವಿದ್ಯಾರ್ಥಿಗಳು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇರಬಹುದೇ ಅಂತಲೋ ಚರ್ಚೆಗೆ ತಗೊಳ್ತಾರೆ. ಎರಡೂ ಕ್ಷೇತ್ರಗಳು ಒಂದಕ್ಕೊಂದು ಸಂಬಂಧ ಇರುವಂತಹವೇ, ಆದರೆ ಅದರಲ್ಲಿ ನಮಗೆ ಹೆಚ್ಚಿನ ಅವಕಾಶಗಳು, ಅಲ್ಲಿ ಅಧ್ಯಯನ ಇರಬಹುದು, ಸಂಶೋಧನೆ ಇರಬಹುದು, ಅಥವಾ ವೃತ್ತಿಪರ ಅವಕಾಶಗಳು. ಇದು ಯಾಕಿದೆ ಅಂತ ತಿಳಿದ್ರೆ ತಾನೆ ನಾವು ಮುಂದೆ ಏನ್ ಮಾಡಬಹುದು ಅಂತ ಹೇಳಿ ಚರ್ಚೆ ಮಾಡುವಂತದ್ದು. ಈ ಮಾಹಿತಿ ತಂತ್ರಜ್ಞಾನ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವು ಏನು ಅಂತ ಗೊತ್ತಾದ್ರೆ ಇವುಗಳಲ್ಲಿ ಹೆಚ್ಚಿನದು ಏನ್ ಮಾಡಬಹುದು ಅಂತ ಹೇಳಿ ನಾವು ಚರ್ಚೆ ಮಾಡಬಹುದು. ಇವತ್ತು ಈ ಎಲ್ಲ ವಿಷಯಗಳ ಕುರಿತು ನಮಗೆ ತಿಳಿಸಿಕೊಡ್ಲಿಕ್ಕಾಗಿ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರು ಬಂದಿದ್ದಾರೆ. ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: ಡಾಕ್ಟರ್ ಪುರಾಣಿಕರ ಪರಿಚಯವನ್ನು ನಾನು ಮಾಡಿಕೊಡೋದಾದ್ರೆ, ಕನ್ನಡದ ಏನೀಗ ಸಾಫ್ಟ್ವೇರ್ ಅಂತ ಇವತ್ತು ಕರೀತಾ ಇದ್ದೇವೆ, ಇದಕ್ಕೆ ಒಂದು ಚಾಲನೆಯನ್ನು ಕೊಟ್ಟವರು, ಅನೇಕ ಆಪ್ಗಳಿಗೆ ಒಂದು ಹೊಸ ದಿಕ್ಕನ್ನು ತೋರಿಸಿದವರು, ಜೊತೆಗೆ ಕನ್ನಡದಲ್ಲಿ ಕಂಪ್ಯೂಟರ್ ವಿಜ್ಞಾನವನ್ನು ಹೆಚ್ಚು ಜನಪ್ರಿಯವಾಗಿ ಬಳಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಹಲವಾರು ಸಾಧನೆಗಳನ್ನು ಮಾಡಿ ಕನ್ನಡದ ಮೂಲಕ ಬರವಣಿಗೆಗಳನ್ನು ಮಾಡಿ ತೋರಿಸಿಕೊಟ್ಟವರು ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ತಮ್ಮನ ಮಕ್ಕಳು. ಡಾಕ್ಟರ್ ಉದಯಶಂಕರ್ ಪುರಾಣಿಕ ಅವರೇ, ಇಷ್ಟೆಲ್ಲ ಸಾಧನೆ ನಮ್ಮ ಜನಕ್ಕೆ ಪರಿಚಯ ಆಗಬೇಕಂದ್ರೆ ನೀವೇ ಒಂದು ಸ್ವಲ್ಪ ಹೇಳಬಹುದೇನೋ, ಕನ್ನಡದಲ್ಲಿ ಏನು ಆಗ್ತಾ ಇದೆ ಈ ಕಂಪ್ಯೂಟರ್ ಕ್ಷೇತ್ರದಲ್ಲಿ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ, ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಅಂತ?
3: ಖಂಡಿತ ಸರ್. ಮೊದಲೇದಾಗಿ ಈ ಅವಕಾಶ ಕೊಟ್ಟದಕ್ಕೆ ಆಕಾಶವಾಣಿ ಮೈಸೂರಿಗೆ ನನ್ನ ಧನ್ಯವಾದಗಳು. ಇದರಲ್ಲಿ ಏನೆಲ್ಲ ಆಗಿದೆ ಮತ್ತೆ ಏನೆಲ್ಲ ಆಗಬೇಕಾಗಿದೆ ಅನ್ನೋದು ವಿವರಿಸೋದಕ್ಕಿಂತ ಮೊದಲು, ಏನೇನೋ ಆಗ್ಬಿಟ್ಟಿದೆ ಅಂತ ಕೆಲವು ಆತಂಕಗಳು ಮತ್ತು ಸುಳ್ಳು ಸುದ್ದಿಗಳನ್ನ ಕೆಲವರು ಉದ್ದೇಶಪೂರ್ವಕವಾಗಿ ಇದನ್ನ ಹಾಡ್ತಾ ಇದ್ದಾರೆ.
2: ಎಲ್ಲೋ ನಾಳೆ ದಿವಸ ನಮಗೆ ಈ ರೋಬೋಟ್ಗಳು ಓವರ್ಟೇಕ್ ಮಾಡ್ಬಿಡ್ತವೆ, ಅದು ಕಂಟ್ರೋಲ್ ಮಾಡ್ಬಿಡುತ್ತೆ ಹಾಗೆ.
3: ಅದು ಅದೇನಂದ್ರೆ ಪ್ರಾಯಶಃ ಅವರ ಒಂದು ಅಜ್ಞಾನವನ್ನ ಪ್ರದರ್ಶನ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದ್ರೆ, ಯಾಕಂದ್ರೆ ನಮಗೂ ಏನೋ ಗೊತ್ತಿದೆ ಅನ್ನೋ ಆವೇಶದಲ್ಲಿ ಏನೇನೋ
2: ಕಲ್ಪನೆಗಳನ್ನೆಲ್ಲ ಹೇಳಿ ಹೋಗ್ತಾ ಇದ್ದಾರೆ. ಆದ್ರೆ ಯಾವುದೋ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾದಲ್ಲಿ ಹಾಗೆ ತೋರಿಸಿದ್ದಾರೆ, ಈ ಐ ರೋಬೋ ಅನ್ನೋ ಫಿಲ್ಮ್ ಅಲ್ಲಿ ಆ ಎಲ್ಲ ಕಂಪ್ಯೂಟರ್ಗಳು ಮತ್ತು ರೋಬೋಗಳೇ ಮನುಷ್ಯರ ಎಲ್ಲ ಚಟುವಟಿಕೆಗಳನ್ನ ನಿಯಂತ್ರಿಸಲಿಕ್ಕೆ ಶುರು ಮಾಡಿಬಿಡ್ತವೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹೈಯೆಸ್ಟ್ ನಾನ್ ಸೆನ್ಸ್ ಅಂತ ಹೇಳಿ ಎಷ್ಟೇ ಹೇಳಿದ್ರು ಇಲ್ಲ ಇದು ಆಗತ್ತೆ ಆಗತ್ತೆ ಅಂತ ಹೆದರ್ತಾ ಇದ್ದಾರೆ.
3: ಇಲ್ಲ, ಅದಕ್ಕೆ ಆ ಗೊಂದಲಗಳನ್ನು ಕೂಡ ನಾವು ಇವತ್ತು ಬಗೆಹರಿಸೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಹೇಳಿದ್ರೆ ಏನೆಲ್ಲ ಆಗಿದೆ ಅಂತ, ಇದುವರೆಗೂ ಏನೆಲ್ಲ ಆಗಿದೆ ಅಂತ ನೋಡಿದ್ರೆ ನಾವು ಯಾವ ಹಂತದಲ್ಲಿದ್ವಿ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಳೋದು ಉತ್ತಮ ಅನ್ಸುತ್ತೆ. ಕಂಪ್ಯೂಟರ್ಗೆ ಕನ್ನಡ ಸಾಫ್ಟ್ವೇರ್ ಅಂತ ಮೊದಲು ಒಂದು ಹೊಸ ತಿರುವನ್ನು ಕೊಟ್ಟಿದ್ದು ಕೆ ಪಿ ರಾವ್ ಅವರು. ನಾಡೋದ ಕೆ ಪಿ ರಾವ್ ಅವರು ಒಂದು ಕೀಬೋರ್ಡ್ ಅನ್ನ ಅಭಿವೃದ್ಧಿ ಮಾಡಿಕೊಟ್ರು.
2: ಹೌದು,
3: ಹೀಗಾಗಿ ಅದು
2: ಕೀಬೋರ್ಡ್
3: ಬಹಳಷ್ಟು ಅದರಿಂದ ಹೊಸ ಹೊಸ ತಂತ್ರಾಂಶದ ಅಭಿವೃದ್ಧಿಗೆ ಮತ್ತೆ ಬಳಕೆಗೆ ತುಂಬಾ ಸಹಾಯ ಆಯಿತು. ನಾವು ಯಾವತ್ತೂ ಅವರನ್ನ ನೆನ್ಪಿಟ್ಕೊಳ್ಳಬೇಕು. ಎರಡನೇದಾಗಿ ಈ ಕರ್ನಾಟಕ ಸರ್ಕಾರದವರು ಈ ಯಾವ ರೀತಿ ಕೀಲಿಮಣೆ ಸ್ಟ್ಯಾಂಡರ್ಡ್ ಆಗಿರಬೇಕು, ಯಾವ ರೀತಿ ಸಾಫ್ಟ್ವೇರ್ ಇರಬೇಕು ಕನ್ನಡದಲ್ಲಿ ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದರು. ಅದರಲ್ಲಿ ಕನ್ನಡ ಗಣಕ ಪರಿಷತ್ತು ಮೊದಲಾದ ಸಂಸ್ಥೆಗಳು ವ್ಯಕ್ತಿಗಳು ಸೇರಿ ಸಾಕಷ್ಟು ಕೊಡುಗೆ ನೀಡಿದ್ದಾರೆ, ನೀಡ್ತಾನೂ ಇದ್ದಾರೆ.
2: ನುಡಿ 4 ನುಡಿ 5 ಎಲ್ಲ ಬಂದಿದೆ, ಈಗ
3: ಬಂದಿದೆ. ಇದು ಒಂದು ಹಂತದವರೆಗೂ ಏನು ಅಂತಂದ್ರೆ ಒಂದು ಬೇಡಿಕೆಯನ್ನ ಪೂರೈಸೋದಕ್ಕೆ ಆಯಿತು. ಕನ್ನಡ ಸಾಫ್ಟ್ವೇರ್ ಅನ್ನ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ನಾವು ಬೇರೆ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿದ ಹಾಗೆ ನಾವು ಕನ್ನಡ ಸಾಫ್ಟ್ವೇರ್ ಕೂಡ ಬಳಸಬಹುದು. ಯಾವ್ದಕ್ಕೆ ಬಳಸಬಹುದು?

0: ಆನ್ಲೈನ್ ಪತ್ರಿಕೆಗಳಲ್ಲಿ, ಆನ್ಲೈನ್ ಜಾಲತಾಣಗಳಲ್ಲಿ, ನಮ್ಮ SMSಗಳಲ್ಲಿ, ಇಮೇಲ್ಗಳಲ್ಲಿ, ಮೊಬೈಲ್ ಫೋನ್ಗಳಲ್ಲಿ ಬಳಕೆಯ ದೃಷ್ಟಿಯಿಂದ ಹೌದು. ಎರಡನೇದು ಬರುತ್ತೆ, ಇದು ಎಲ್ಲ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು, ಹೊಸ ಹೊಸ ಸೌಲಭ್ಯಗಳು ನಮಗೆ ದೊರೀತಾ ಹೋಯಿತು. ಉದಾಹರಣೆಗೆ ದೂರದರ್ಶನ ಬಂತು, ಅದೇ ರೀತಿ ATM ಬಂತು, ಅದೇ ರೀತಿ ಮೊಬೈಲ್ ಆ್ಯಪ್ಗಳು ಬಂತು, ಆಮೇಲೆ ಮೊಬೈಲ್ ಬ್ಯಾಂಕಿಂಗ್ ಬಂತು. ಈ ರೀತಿ ಬೇರೆ ಬೇರೆ ಸೌಲಭ್ಯಗಳು ಬಂದಾಗ ಅದರಲ್ಲಿ ಕನ್ನಡ ಇರಬೇಕು ಅನ್ನೋದು ಒಂದು ಉದ್ದೇಶ. ನಾನು ಕಳೆದ 25 ವರ್ಷದಿಂದ ನನ್ನ ಸ್ವಂತ ಸಮಯ ಮತ್ತು ದುಡ್ಡು ಖರ್ಚು ಮಾಡ್ಕೊಂಡು ಮಾಡ್ತಿರೋದು ಆ ಕೆಲಸ. ಉದಾಹರಣೆಗೆ ATMಅಲ್ಲಿ ಕನ್ನಡ ಬರಬೇಕು ಅಂತ ಮಾಡೋದಕ್ಕೆ ಸುಮಾರು 2 ವರ್ಷ ಶ್ರಮ ಪಡಬೇಕಾಯಿತು. ಯಾಕಂದರೆ ಸಾಕಷ್ಟು ಜನರನ್ನ ಮನವೊಲಿಸಬೇಕಾಯಿತು. ಆ ATM ತಯಾರಿಸುವ ಸಂಸ್ಥೆ ಅಮೆರಿಕದ್ದು, ಅದನ್ನು ಬಳಸುವ ಬ್ಯಾಂಕ್ಗಳು ಭಾರತದ್ದು, ಅದಕ್ಕೆ ಸಾಫ್ಟ್ವೇರ್ ಮಾಡಿಕೊಡುವಂಥ ಸಂಸ್ಥೆಗಳು ಕೆಲವು ಭಾರತದ್ದು, ಕೆಲವು ಬೇರೆ ದೇಶದ್ದು. ಇವರೆಲ್ಲರನ್ನೂ ಸೇರಿಸಿ ನಾವು ಕನ್ನಡದಲ್ಲಿ ಮಾಡ್ತೀವಪ್ಪ, ನಿಮ್ಗೆ ಯಾವುದೋ ತೊಂದರೆ ಆಗೋಲ್ಲ, ಇದು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಕನ್ವಿನ್ಸ್ ಮಾಡಿ, ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ, ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ ಅಲ್ಲಿರೋ ಹಿರಿಯರನ್ನೆಲ್ಲ ಒಪ್ಪಿಸಿ ಮಾಡೋದಕ್ಕೆ ಸುಮಾರು 2 ವರ್ಷ ಶ್ರಮ ಪಡಬೇಕಾಯಿತು. ಆಗಲೂ ಕೂಡ ಸಾಕಷ್ಟು ಟೀಕೆಗಳು ಬಂತು ಪತ್ರಿಕೆಯಲ್ಲಿ, ATM ಅಲ್ಲಿ ಕನ್ನಡ ಮಾಡೋದ್ರಿಂದ ಏನು ಪ್ರಯೋಜನ. ಅದಕ್ಕೆ ಉತ್ತರ ಜನನೇ ಕೊಟ್ಟಿದ್ದಾರೆ. ಯಾವಾಗ ಈ ನೋಟ ಬ್ಯಾನ್ ಆಯಿತು, ಹಳ್ಳಿನಲ್ಲಿ ಇರುವಂಥ ಜನ ATM ಮುಂದೆ ನಿಂತು ಅಥವಾ ದಿನಕ್ಕೆ 2,000 ಒಂದು ಸಾವಿರನೋ ಏನೋ ಸರ್ಕಾರ ನಿಗದಿಪಡಿಸಿತ್ತು ಅದನ್ನು ತಗೊಳ್ಳಿಕ್ಕೆ ನಿಂತಾಗ ಕನ್ನಡ ಭಾಷೆ ಆಯ್ಕೆ ATMನಲ್ಲಿ ಇದ್ದಿದ್ದರಿಂದ ಅವ್ರಿಗೆ ಅದನ್ನು ಉಪಯೋಗಿಸೋದು ಸುಲಭ ಆಯಿತು. ಈಗಲೂ ಕೂಡ ನಾನು ಎಷ್ಟೋ ಬಾರಿ ಬೇರೆ ಬೇರೆ ಊರುಗಳಿಗೆ ಹೋದಾಗ, ಸಣ್ಣ ಸಣ್ಣ ಹಳ್ಳಿಗಳಿಗೆ ಹೋದಾಗ, ಈ ATMನಲ್ಲಿ ಯಾವ ಪುಣ್ಯಾತ್ಮ ಕನ್ನಡ ಹಾಕೋದನ್ನ ನಮ್ಗೆ ಅನುಕೂಲ ಆಯಿತು ಅಂತ ಹೇಳಿದಾಗ, ಈ ಮಾಡಿದ ಶ್ರಮ ಎಲ್ಲವೂ ನಮ್ಗೆ ಒಂದು ಸಾರ್ಥಕ ಅಂತ ಅನ್ಸುತ್ತೆ.
1: ಬಹುಮಾನ
0: ಅದೇ ದೊಡ್ಡ ಗೌರವ ಅಂತ. ಯಾಕಂದ್ರೆ ಟೀಕೆ ಟಿಪ್ಪಣಿಗಳು ಇದ್ದೇ ಇರುತ್ತೆ, ಇದು 25 ವರ್ಷದಿಂದ ಟೀಕೆಗಳನ್ನೇ ಜಾಸ್ತಿ ನೋಡ್ತಾ ಬಂದಿದ್ದೀನಿ ಹೊರತಾಗಿ ನಾವು ಕೈ ಜೋಡಿಸಿ ಏನಾದ್ರು ಮಾಡೋಣ ಅನ್ನೋ ಬಂದಂತ ಜನ ಬಹಳ ಕಡಿಮೆ. ಒಂದು ಸರ್ಕಾರ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತೀವಿ, ಸರ್ಕಾರ ಅದರದೇ ಆದಂತಹ ಆದ್ಯತೆಗಳು, ಅದರದೇ ಆದಂತಹ ಕೆಲವರನ್ನ ತಜ್ಞರು ಅಂತ ಗುರುತಿಸಿದೆ, ಆ ತಜ್ಞರ ಸಲಹೆನೇ ಅದು ಪಾಲಿಸುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಅದು ಇವತ್ತು ಅಪ್ರಸ್ತುತ ಅಂದ್ರೂ ಕೂಡ ಅದನ್ನೇ ಮಾಡ್ಕೊಂಡು ಹೊಂತಿರೋ ಕೆಲವು ಸಂಸ್ಥೆಗಳು ಇದಾವೆ. ಇವತ್ತು ಆಗಬೇಕಾಗಿರೋದೇನು ಅಂತಂದರೆ, ಇದು ಒಂದು ಹಂತದವರೆಗೂ ಹೌದಪ್ಪ ಕನ್ನಡ ಬಂತು, ಕಂಪ್ಯೂಟರ್ನ ಕನ್ನಡ ಬಂತು, ಆಮೇಲಿಂದ ಈ ಆನ್ಲೈನಲ್ಲಿ ಕನ್ನಡ ಉಪಯೋಗಿಸ್ಕೋಬೋದು, ಈ ATMನಲ್ಲಿ ಕನ್ನಡ ಉಪಯೋಗಿಸ್ಕೋಬೋದು, ಆಮೇಲೆ ಮುಖ್ಯವಾಗಿ ಕನ್ನಡ ಅನ್ನದ ಭಾಷೆ ಆಗಬೇಕು ಅಂತಾರೆ. ಇದು ಕನ್ನಡ ಬಳಕೆಯ ಭಾಷೆ ಆಯಿತು, ಕನ್ನಡ ಅನ್ನದ ಭಾಷೆ ಆಗಿದ್ದಕ್ಕೆ ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಸಾಧಾರಣ ಮೊಬೈಲ್ ಫೋನ್ ಉಪಯೋಗಿಸ್ತಾರೆ, ಮೊಬೈಲ್ ಫೋನ್ ಸೇವಾ ಸಂಸ್ಥೆಯವರು ಒಂದು ಕಾಲ್ ಸೆಂಟರ್ ನಂಬರ್ ಕೊಡ್ತಾರೆ, ನಿಮ್ಗೇನಾದ್ರು ಸಮಸ್ಯೆ ಆದರೆ ಈ ನಂಬರ್ಗೆ ಕರೆ ಮಾಡಿ, 1211111 ಏನೋ ಕೊಡ್ತಾರೆ. ನಾವಲ್ಲಿ ಕರೆ ಮಾಡಿದಾಗ ನಮಗೆ ಭಾಷೆ ಆಯ್ಕೆ ಸಿಗುತ್ತೆ, ಭಾಷೆ ಆಯ್ಕೆನಲ್ಲಿ ಕನ್ನಡ ಆಯಿತು.
1: ಕನ್ನಡಕ್ಕಾಗಿ 3 ಒತ್ತಿ ಅಂತ ಬಹಳಷ್ಟು ಮೊಬೈಲ್ಗಳು ಹೇಳ್ತವೆ.
0: ಅಲ್ಲಿ ನಮ್ಮ ಜೊತೆ ಮಾತಾಡೋರು ಕನ್ನಡಿಗರು. ಹಾಗಾದ್ರೆ ಈ ಕನ್ನಡಿಗರು ಯಾರು? ಇವರೆಲ್ಲ ಹೆಚ್ಚಾಗಿ ಬಂದಿರೋದು ಕನ್ನಡ ಮಾಧ್ಯಮದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು. ಹಾಗಾದ್ರೆ ಅವ್ರ ಕಾಲ್ ಸೆಂಟರ್ನಲ್ಲಿ ಹೇಗೆ ಕೆಲಸ ಸಿಕ್ತು? ಯಾಕಂದ್ರೆ ಆ ಕಾಲದಲ್ಲಿ ಇಂಗ್ಲೀಷ್ ತುಂಬ ಚೆನ್ನಾಗಿ ಬರಬೇಕು, ಸ್ಪಷ್ಟವಾಗಿ ಉಚ್ಚಾರಣೆ ಇರಬೇಕು, ಕನ್ನಡದ ಒಂದು ಛಾಯೆ ಕೂಡ ಇಂಗ್ಲೀಷ್ನಲ್ಲಿ ಇರಬಾರ್ದು, ಅದಕ್ಕೆ ವಾಯ್ಸ್ ಟ್ರೈನಿಂಗ್ ಕೊಡ್ತೀವಿ, ನಂತರ ತಗೊಂತೀವಿ ಅಂತೆಲ್ಲ ಇದ್ದಂಥ ಪರಿಸ್ಥಿತಿನಲ್ಲಿ ಪಕ್ಕಾ ಕನ್ನಡ ಮಾಧ್ಯಮದಲ್ಲಿ ಓದಿದಂಥವ್ರಿಗೆ ಇವತ್ತು ಬೆಂಗಳೂರಂತ ನಗರದಲ್ಲಿ 3,000 ಹೆಚ್ಚು ಜನಕ್ಕೆ ಹೇಗೆ ಕೆಲಸ ಸಿಗುತ್ತೋ
1: ಅನ್ನೋದ ಭಾಷೆ ಕನ್ನಡ.
0: ಅಲ್ಲಿ ಬಂದಿದ್ದೇನು ಅಂತಂದ್ರೆ, ಅಲ್ಲಿ ಕಾಲ್ ಸೆಂಟರ್ ನೀವು ಫೋನ್ ಮಾಡಿದಾಗ ಅದು ಅಂಕಿಗಳನ್ನು ಹೇಳ್ತಾ ಹೋಗುತ್ತೆ, 1 2 3 ಒತ್ತಿ. ಅದಕ್ಕೆ ನಾವು ಏನಂತೀವಿ, ಅದು ಇಂಟ್ರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್, ಅದೊಂದು ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ನಲ್ಲಿ ಕನ್ನಡ ಇರಲ್ಲ, ಕನ್ನಡ ಆಗ್ಲಿ ಹಿಂದಿ ಆಗ್ಲಿ ಇರೋದಿಲ್ಲ, ನಾವು ಅದನ್ನ ಸೇರಿಸಬೇಕು ಅದಕ್ಕೆ. ನೀವೇನು ಅದು ವಾಯ್ಸ್ ಕೇಳ್ತಿರಲ್ಲ, ಅದು ಆ ಭಾಷೆ ಅದನ್ನ ತರಬೇಕಲ್ಲ. ಎಷ್ಟು ಸಹಜವಾಗಿ ಅದು ಬರಬೇಕು ಅಂದ್ರೆ, ಕೇಳೋಗನಿಗೆ ಯಾರೋ ಹೇಳ್ತಿದ್ದಾರೆ ನಾನು ಇಷ್ಟು ಒತ್ತಿದ್ರೆ ಸಾಕು ಅಂತ, ಅಷ್ಟು ನ್ಯಾಚುರಲ್ ಆಗಿ ಬರಬೇಕು. ಮತ್ತೆ ಅದಷ್ಟು ಸುಲಭ ಆಗ್ಬೇಕು, ಇದು 1 ಒತ್ತರ ಇಲ್ಲಿಗೆ ಹೋಗುತ್ತೆ, 2 ಒತ್ತರ ಇಲ್ಲಿಗೆ ಹೋಗುತ್ತೆ ಅನ್ನೋದು ಆತಂಗೆ ಒಂದೆರಡು ಬಾರಿ ಪ್ರಾಕ್ಟೀಸ್ ಮಾಡ್ತಾ ಆತಂಗೆ ಗೊತ್ತಾಗ್ಬಿಡ್ಬೇಕು. ಆ ಸಾಫ್ಟ್ವೇರ್ ಅನ್ನ ಕನ್ನಡದಲ್ಲಿ ಇರಲಿಲ್ಲ, ಕನ್ನಡದಲ್ಲಿ ಉಚಿತವಾಗಿ ಮಾಡಿಕೊಡ್ತೇನೆ. ಒಂದು ಕಂಡೀಷನ್ ಏನು ಅಂದ್ರೆ, ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ನೀವು ಕೆಲಸ ಕೊಡಬೇಕು
1: ಆ ಸಂಸ್ಥೆಗೆ.
0: ಆ ಕಂಡೀಷನ್ ಹಾಕಿ ಈ ರೀತಿ ಮೊಬೈಲ್ ಫೋನ್ ಕಂಪನಿಗಳಿಗೆ ಇವರಿಗೆಲ್ಲ ನಾನು ಉಚಿತವಾಗಿ ಮಾಡಿಕೊಟ್ಟೆ, ಅವ್ರು ಅದನ್ನು ಬಳಸಿದ್ದಾರೆ, ಮತ್ತೆ ಅದರ ಜೊತೆ ನಡ್ಕೊಂಡು ಇದ್ದಾರೆ, ಸಾಕಷ್ಟು ಜನ ಕೆಲಸ ಸಿಕ್ತು. ಇಲ್ಲಿ ಸಂತೋಷ ಆಗೋದೇನು ಅಂತಂದ್ರೆ, ಈ ಮೊಬೈಲ್ ಫೋನ್ಗಳ ಕಂಪನಿಗಳು ಒಂದು ಹಂತದ್ದಾದ್ರೆ, ಅಮೆಜಾನ್ ಅವರು ಒಂದು ಕಾಲ್ ಸೆಂಟರ್ ಭಾರತದಲ್ಲಿ ಓಪನ್ ಮಾಡಿದ್ರು, ಅಲ್ಲೂ ಕೂಡ ಅವರಿಗೆ ಕನ್ವಿನ್ಸ್ ಮಾಡಿದ್ರಿಂದ. ಯಾಕಂದ್ರೆ ಅಮೆಜಾನ್ ಅವರು ಕರ್ನಾಟಕದಲ್ಲಿ ಸಾಕಷ್ಟು ಮಾರಾಟ ಮಾಡ್ತಾರೆ, ಸಾಕಷ್ಟು ಗ್ರಾಹಕರು ಕರ್ನಾಟಕದವರು ಇದ್ದಾರೆ, ಎಲ್ಲರೂ ಇಂಗ್ಲೀಷ್ನಲ್ಲೇ ವ್ಯವಹರಿಸಬೇಕು ಅಂದ್ರೆ ಹೇಗೆ? ಅವ್ರಿಗೂ ಒಂದು ಆಯ್ಕೆ ಕೊಡಿ ಕನ್ನಡದ ಭಾಷೆ ಎಂದು ಅಂತ ಕನ್ವಿನ್ಸ್ ಮಾಡಿದ ಮೇಲೆ, ನೋಯ್ಡಾದಲ್ಲಿ ಅವರ ಕಾಲ್ ಸೆಂಟರ್ ಇದೆ, ಅಲ್ಲಿ ನಂಗೆ ತಿಳಿದ್ರ ಮಟ್ಟಿಗೆ ಒಂದು 200 ಜನ ಕನ್ನಡಿಗರಿಗೆ ಅವರು ಕೂಡ ಕನ್ನಡ ಭಾಷೆಯಲ್ಲಿ ಮಾತಾಡೋಕೆ ಅಂತಲೇ ತಗೊಂಡಿದ್ರು. ಈ ಕಾಲ್ ಸೆಂಟರ್ಗಳಲ್ಲಿ ಅಮೆಜಾನ್ನಲ್ಲಿ ತಗೊಳಕ್ಕೆ ಸಾಧ್ಯ ಆದರೆ, ನಮ್ಮ ಬ್ಯಾಂಕ್ಗಳು ಮತ್ತೆ LIC ಇವೆಲ್ಲ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುತ್ತವೆ ನಮ್ಮ ರಾಜ್ಯದಲ್ಲಿ, ಅವರ ಕಾಲ್ ಸೆಂಟರ್ನಲ್ಲಿ ಕನ್ನಡ ಯಾಕೆ ಬರಬಾರ್ದು?
1: ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಅಲ್ಲೇ ಇದೆ, ತಗೊಳ್ಬೇಕು
0: ತಗೊಳ್ಬೇಕು. ಅವರು ತಗೊಳ್ಳುವ ರೀತಿ ಜನನು
1: ಅಥವಾ
0: ಸರ್ಕಾರವೋ ಯಾವುದೋ ಒಂದು ಒತ್ತಾಯ ಮಾಡಬೇಕು. ಯಾಕಂದ್ರೆ ನಾವು ಡೆಮಾನ್ಸ್ಟ್ರೇಟ್ ಮಾಡ್ಬೋದು ನೋಡಿ, ಇದು ವಯಬಲ್ ಮಾಡಲು, ಇದರಿಂದ ಯಾವುದೇ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲ, ಇದನ್ನು ಬಳಸಿ ಇದರಿಂದ ಜನಕ್ಕೆ ಕೆಲಸ ಸಿಗುತ್ತೆ, ಇದು ನಮ್ಮವ್ರಿಗೆ ಅನುಕೂಲ ಆಗುತ್ತೆ, ಮತ್ತೆ ಅವ್ರೇನು ಕಳ್ಕೊಳ್ಳುವಂಥದ್ದಿಲ್ಲ, ಅವ್ರದ್ದು ಯಾವ ಕೋರ್ ಬಿಸ್ನೆಸ್ಸು ಹಾಳಾಗಲ್ಲ. ಆ ಭಾಷೆ ಆಯ್ಕೆಗಳು ಬಂದಾಗ ಅಷ್ಟೇ ನಮ್ಮ

0: ಒಂದು ಲೋಕಲ್ ಭಾಷೆಗಳು ನಿಜವಾಗ್ಲೂ ಒಂದು ರಾಷ್ಟ್ರ ಭಾಷೆಗಳು ಅಂತ ಸಂವಿಧಾನದಲ್ಲಿ ಹೇಳೋದಾಗೆ ನಮ್ಗೊಂದು ಪ್ರಾಮುಖ್ಯತೆ ಸಿಗುತ್ತೆ, ಅದನ್ನು ಕಲಿಯೋ ಜನ ಹೆಚ್ಚಾಗ್ತಾರೆ, ಬೆಳೆಸೋ ಜನ ಹೆಚ್ಚಾಗ್ತಾರೆ ಅಂತ ಇವೆಲ್ಲವನ್ನು ಯಾವುದೇ ತಾಂತ್ರಿಕ ಅಡಚಣೆ ಇಲ್ಲ ಅಂತ ತೋರಿಸ್ಬೋದು. ಇದು ಒಂದು ಭಾಗದವರೆಗೂ ಬಂತು. ಮುಂದೇನು ಅಂತ ಪ್ರಶ್ನೆ ಬಂದರೆ, ಈಗೆಲ್ಲ ಒಂದು ಡಿಜಿಟಲ್ ಸಾಧನಗಳು ಸಾಕಷ್ಟು ಬಂದಿವೆ. ಎಷ್ಟೊಂದು ಜನ ಅಲೆಕ್ಸಾ ಬಳಸ್ತಾರೆ, ಗೂಗಲ್ ಟಾಕ್ ಬಳಸ್ತಾರೆ, ಸಿರಿ ಬಳಸ್ತಾರೆ, ಐಫೋನ್ ಇದ್ದವರು. ಇವುಗಳಿಗೂ ಕನ್ನಡ ಬರಬೇಕಲ್ವ? ಅಲ್ಲಿ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಅಗತ್ಯ ಇದೆ. ಸಿರಿಗೆ ಯಾಕೆ ಕನ್ನಡ ಕಲಿಸ್ಬೇಕು, ಅಲೆಕ್ಸಾ ಕಲಿಸೋರು ಏನು ಪ್ರಯೋಜನ ಅಂತ ಕೆಲವರು ಟೀಕೆ ಮಾಡ್ತಾರೆ. ನೋಡಿ, ಅಲೆಕ್ಸಾಗೆ ನಾವು ಕನ್ನಡ ಕಲಿಸಿದ ತಕ್ಷಣ ನಾನು ಈ ರೀತಿ ಕನ್ನಡದಲ್ಲಿ ಅದ್ರ ಜೊತೆ ಏನೋ ಮಾತಾಡ್ತೀನಿ, ಅಲೆಕ್ಸಾ ಇದು ಮಾಡು ಅದು ಮಾಡು ಅಂದಾಗ ಹೌದು ಅಂತದ್ದು ನನ್ನ ಜೊತೆ ಮಾತಾಡೋದು ಸಾಲದು. ಅಲ್ಲಿ ಕನ್ನಡದಲ್ಲಿ ಮಾತಾಡೋದ್ರಿಂದ ಏನೂ ಆಗೋದಿಲ್ಲ. ಕನ್ನಡದಲ್ಲಿ ಅದು ಮಾತಾಡೋದ್ರಿಂದ ಮುಂದೆ ಏನು ಭಾಗ ಇದೆಯಲ್ಲ, ನಾನೀಗ ಅಲೆಕ್ಸಾ ನನಗೆ ಒಂದು ಅನಂತ ಸ್ವಾಮಿ ಅವರ ಹಾಡು ಕೇಳಬೇಕು,
1: ಅದು ಸರ್ಚ್ ಮಾಡುತ್ತೆ.
0: ಅದು ಅನಂತ ಸ್ವಾಮಿ ಯಾರು, ಹಾಡುಗಳು ಯಾವ ಯಾವ್ದು ಹಾಡಿದ್ದಾರೆ, ಯಾವ್ದು ಭಾವಗೀತೆಗಳು ಎಲ್ಲಿ ಲಭ್ಯ, ಆ ಡಾಟಾ ಬೇಸ್ ಕೂಡ ಕ್ರಿಯೇಟ್ ಆಗಬೇಕು. ನಮ್ಮ ಸಂಗೀತ ಪ್ರಕಾರ ಎಷ್ಟು ಪುರಾತನವಾದದ್ದು, ಅದರಲ್ಲಿ ಎಂತೆಂಥ ದಿಗ್ಗಜರು ಬಂದು ಹೋಗಿದ್ದಾರೆ, ಆಮೇಲಿಂದ ಈ ರೀತಿ ನಿಮ್ಮ ಆಕಾಶವಾಣಿಯಲ್ಲಿ ಎಂತೆಂಥವ್ರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಎಲ್ಲವನ್ನೂ ಅದಕ್ಕೆ ಬಿಲ್ಡ್ ಮಾಡ್ತಾ ಹೋದಾಗ ಅಲೆಕ್ಸಾ ಕನ್ನಡ ಮಾತಾಡಿದಾಗ ನಮ್ಮ ಕನ್ನಡ ಸಂಗೀತಕ್ಕಾಗಲಿ, ಕನ್ನಡ ಸಾಹಿತ್ಯಕ್ಕಾಗಲಿ, ನಮ್ಮ ಕನ್ನಡ ಸಂಸ್ಕೃತಿಗಾಗಲಿ ಒಂದು ದೊಡ್ಡ ಮಟ್ಟದ ಒಂದು ಬದಲಾವಣೆ ತರಕಾಗುತ್ತೆ.
1: ಈ ಕೆಲಸ ಬಾಕಿ ಇದೆ. ಇದು ಒಂದು ವ್ಯಾಪ್ತಿ ಇರತಕ್ಕಂಥ ಕ್ಷೇತ್ರ. ಈ ವಿದ್ಯಾರ್ಥಿಗಳು ಏನ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾ ಇದಾರಲ್ಲ, ಅವ್ರಿಗೊಂದು ದೊಡ್ಡ ಆಪರ್ಚುನಿಟಿ, ಯಾಕೆ ಯೋಚನೆ ಮಾಡ್ತಾ ಇಲ್ಲ?
0: ಅಲ್ಲಿ ಏನಾಗಿದೆ ಅಂತಂದ್ರೆ, ಅಮೆಜಾನ್ ಅವ್ರು ಮಾಡ್ಲಿ ಅಂತ ಕೆಲವರು ನಿರೀಕ್ಷೆ ಮಾಡ್ತಾರೆ. ನಾನು ಹೇಳೋದು, ಇನ್ನೊಬ್ರು ಮಾಡಬೇಕು ಅನ್ನೋದು ಸರಿ, ಒಂದು ಸಂಸ್ಥೆಯಾಗಿ ಅವ್ರಿಗೆ ಮಾಡಬೇಕು ಅಂತ
1: ಇರುತ್ತೆ.
0: ಕನ್ವಿನ್ಸ್ ಮಾಡೋ ಮಧ್ಯದಲ್ಲಿ ಅವ್ರಿಗೆ ಕೊಟ್ಟಿರುವಂತ ಕೆಲವೊಂದು ಸೌಲಭ್ಯಗಳನ್ನು ಬಳಸ್ಕೊಂಡು ನಾವ್ ಯಾಕೆ ಅದಕ್ಕೆ ಕಲಿಸ್ತಾ ಹೋಗ್ಬಾರ್ದು? ಈಗ ಸಮಸ್ಯೆ ಬರೋದು ಒಂದು ನಮ್ಗೆ ಒಂದು ಬಿಸ್ನೆಸ್ ನೀಡ್ ಇದೆ ಅಂತ ಇಟ್ಕೊಳ್ಳಿ, ಇನ್ನೊಂದು ಟೆಕ್ನಿಕಲ್ ಟೀಮ್ ಇರುತ್ತೆ. ಅವರಿಗೆ ಕನ್ನಡ ಬರದೇ ಹೋದ್ರೆ ಅಥವಾ ಅವ್ರಿಗೆ ಬೇರೆ ಯಾವ್ದೋ ಭಾಷೆ ಬಗ್ಗೆ ಒಲವಿದ್ದಾಗ ನಾವು ಹೋಗಿ ಕನ್ನಡದಲ್ಲಿ ಮಾಡಿ ಅಂತ ಹೇಳಿದಾಗ ಅವರು ಅಷ್ಟು ಸಹಕಾರ ಕೊಡೋದಿಲ್ಲ. ಹಾಗಾದ್ರೆ ನಾವ್ ಯಾರನ್ನ ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ, ಅಲ್ಲಿ ಮೇಲೆ ಇರುವಂತ ಸೀನಿಯರ್ ಮ್ಯಾನೇಜ್ಮೆಂಟ್ ಗೆ, ನೋಡಪ್ಪ ನೀನ್ ಕನ್ನಡದಲ್ಲಿ ಕೊಟ್ರೆ ಇಷ್ಟು ಜನಕ್ಕೆ ತಲುಪುತ್ತೆ, ನಿಂಗೆ ಇಷ್ಟು ಬಿಸ್ನೆಸ್ ಆಗುತ್ತೆ,
1: ಇಷ್ಟು ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ,
0: ಈ ಒಂದು ಬಿಸ್ನೆಸ್ ಕೇಸ್ ನಿನಗಿದೆ, ನಿನ್ ಖರ್ಚಾಗೋದು ಇಷ್ಟ ಆದ್ರೂ ಕೂಡ ಮುಂದೆ ನಿನಗೆ ಇಷ್ಟೊಂದು ಸೌಲಭ್ಯಗಳು ಬರುತ್ತೆ ಅಂತ ಅದನ್ನ ಕನ್ವಿನ್ಸ್ ಮಾಡಿದ್ರೆ ಅಥವಾ ಆಕೆ ಕನ್ವಿನ್ಸ್ ಮಾಡಿದಾಗ ಅವ್ರೇನಂತಾರೆ, ನೋಡಿ ನಮ್ಮ ಟೀಮನ್ನು ಟೆಕ್ನಿಕಲ್ ಆಗಿ ನೋಡ್ಕೊಡುತ್ತೆ, ನೀವು ಕನ್ನಡದವ್ರು ಅದಕ್ಕೆ ಬೇಕಾದಂತ ಮಾರ್ಗದರ್ಶನ ಅವ್ರಿಗೆ ಸಹಾಯನ ಕೊಡ್ತಾ ಹೋಗಿ. ಈಗ ಆಗ್ತಿರೋದು ಅದೇನೇ, ಅಲೆಕ್ಸಾದಕ್ಕೆ ಕನ್ನಡ ಕಲಿಸ್ಬೇಕು ಅಂತ ನಾನು ಮತ್ತೆ ನನ್ನ ಕನ್ನಡ ಸೇವೆಯನ್ನು ಮುಂದುವರಿಸಿದ್ದೀನಿ. ಈಗಾಗಲೇ ಎರಡು ಭಾಷೆ ತಗೊಂಡಿದ್ವಿ, ಹಿಂದಿನಲ್ಲಿ ಸಾಕಷ್ಟು ಮಟ್ಟಿಗೆ ಅದು ಕಲ್ತಿದೆ, ಕನ್ನಡದಲ್ಲಿ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಇತ್ತು, ಹೀಗಾಗಿ ಅದನ್ನು ಪರಿಹರಿಸ್ಕೊಂಡು ಮುಂದಕ್ಕೆ ಹೋಗ್ತಿದ್ವಿ. ಯಾಕಂದ್ರೆ ನಾವು ಮೊದಲೇ ಹೇಳಿದಾಗೆ ಇದು ಉದ್ದೇಶ ಬರೀ ಕನ್ನಡದಲ್ಲಿ ನಮಸ್ಕಾರ ಅಂತ ಮಾತಾಡೋದಲ್ಲ, ಅದಕ್ಕೆ ಹಿಂದೆ ಬೇಕಾದಂಥ ಎಲ್ಲ ಲಿಂಕೇಜಸ್ಸನ್ನು ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅಲ್ಲಿ ನಮಗೆ ಸಮಸ್ಯೆ ಉಂಟಾಗ್ತಿದೆ. ಅಲ್ಲಿ ಏನಾಗಬೇಕಾಗಿದೆ ಅಂದರೆ, ಈಗ ನೋಡಿ, ಒಂದು ಕಡೆ ನಮ್ಮ ಇಡೀ ಕನ್ನಡ ಸಾಹಿತ್ಯ, ನಾವು ಕನ್ನಡ ಭಾಷೆ ಇಷ್ಟು ಸಾವಿರ ವರ್ಷದ್ದು ಅಂತ ಹೇಳಿದಾಗ, ಆ ಮೊದಲನೆಯ ಲಭ್ಯವಿರುವಂತಹ ಸಾಹಿತ್ಯದಿಂದ ಹಿಡಿದು ಇತ್ತೀಚೆಗೆ ಪ್ರಕಟವಾದಂತಹ ಎಲ್ಲ ಸಾಹಿತ್ಯವು ಒಂದು ಕಡೆ ಸಿಗಬೇಕು,
1: ಡಿಜಿಟಲ್ ಲೈಬ್ರರಿ ಇರಬೇಕಲ್ಲಿ.
0: ಹೌದು, ಅದು ಒಂದು ರಿಪಾಸಿಟರಿನ ಸರ್ಕಾರನೇ ಮಾಡಿಕೊಟ್ರು ಕೂಡ ಬಹಳ ಸಂತೋಷ. ಬಿಡಿ ಆಗದಾಗ ಈ ಲಿಂಕೇಜಸ್ ಕ್ರಿಯೇಟ್ ಮಾಡೋದು ದೊಡ್ಡ ಸಮಸ್ಯೆ ಆಗುತ್ತೆ. ಯಾರೋ ಕೆಲವರು ಕಾಪಿರೈಟ್ ಅಂತಾರೆ, ಇನ್ ಕೆಲವರು ಏನೋ ನಮ್ಮನ್ನು ಕೇಳಿಲ್ಲ ಅಂತಾರೆ, ಇನ್ನೊಬ್ರು ಇನ್ಯಾರೋ ನಾವು ಪರ್ಮಿಷನ್ನೇ ಕೊಡಲ್ಲ ಅಂತಾರೆ, ಇಂಥವೆಲ್ಲ ಸಮಸ್ಯೆಗಳು ಇದ್ದಾಗ ಇಂಥ ಯೋಜನೆಗಳನ್ನು ಸರ್ಕಾರ ಮಾಡಬೇಕು. ನಾವು ನೋಡಪ್ಪ, ಕನ್ನಡದ್ದು ನಮ್ದಿಷ್ಟು ಶಾಸ್ತ್ರೀಯ ಭಾಷೆ ಅಂತಂದ್ರೆ ಅದಕ್ಕೊಂದು ಕೇಂದ್ರ ಆದರೆ ನಾವು ಎಲ್ಲವನ್ನೂ ಒಂದು ಕಡೆ ಕೊಡ್ತೀವಿ. ಅದರಲ್ಲಿ ಸುಮ್ಮನೆ ಗುಡ್ಡೆ ಹಾಕೋದಲ್ಲ. ಉದಾಹರಣೆಗೆ ನೋಡಿ, ಒಂದು ಸರ್ಚ್ ಅಂತ ಬರುತ್ತೆ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಅಥವಾ ಸಾಹಿತ್ಯ ಆಸಕ್ತನಾಗಿ ನಾನು ಓದೋ ರೀತಿ ಬೇರೆ ಇರುತ್ತೆ, ಸಂಶೋಧನೆಗೆ ಬಂದಂತ ವಿದ್ಯಾರ್ಥಿ ಅಥವಾ ಆ ಸಂಶೋಧಕ ನೋಡುವಂತ ರೀತಿನೇ ಬೇರೆ ಇರುತ್ತೆ.
1: ಅವಾಗ ಟ್ಯಾಗ್ಗಳನ್ನು ಕೊಡಬೇಕು ನೀವು,
0: ಅಲ್ಲಿ ಕ್ರಾಸ್ ಲಿಂಕೇಜ್ ಇರಿಸಬೇಕಾಗುತ್ತೆ. ಉದಾಹರಣೆಗೆ ಮೈಸೂರು ಜನವರಿ ಎರಡೇ ನಾನು ಕೊಡ್ತೀನಿ, ಜನವರಿ ಈ ದಿನಾಂಕ ಮೈಸೂರಿನಲ್ಲಿ ಏನಾಯ್ತು, ಅಲ್ಲಿ ಲಿಂಕ್ ಆಗ್ತಾ ಹೋಗ್ಬೇಕು. ಅದು ಬರೀ ನಾನು ಡೇಟ್ ಸರ್ಚ್ ಕೊಟ್ಟರಲ್ಲ, ಅದಕ್ಕೆಲ್ಲ ಪೂರಕವಾದ ಮಾಹಿತಿನ ಕನಿಷ್ಠ ಒಂದು 50 ವರ್ಷದ್ದು ಅಥವಾ 60 ವರ್ಷದ್ದು ಅಥವಾ ಎಷ್ಟು ವರ್ಷದ್ದು ಸಾಧ್ಯ ಇದೆ ಅಷ್ಟು ವರ್ಷದ್ದನ್ನ ನಾವಲ್ಲಿ ಪೂರಕವಾಗಿ ಸೇರಿಸ್ಕೊಟ್ಟಾಗ, ಹೌದಪ್ಪ ಇಂಥ ದಿವಸ ಇಂಥ ಪತ್ರಿಕೆ ಆರಂಭ ಆಗಿತ್ತು, ಇಂಥ ದಿವಸ ಇಂಥ ಸಾಹಿತಿಗಳು ಜನ್ಮ ತಾಳಿದ್ರು, ಇಂಥ ದಿವಸ
1: ಇಂಥ
0: ಇಂಥ ಕಡೆ ಇಂಥ ಸಮ್ಮೇಳನ ನಡೆದಿತ್ತು, ಇಂಥ ಒಂದು ಚಟುವಟಿಕೆ ನಡೆದಿತ್ತು, ಆ ಎಲ್ಲವೂ ಒಂದು ಲಿಂಕೇಜಸ್ ಬರ್ತಾ ಹೋಗುತ್ತೆ. ಅದು ಬರೋದು ನೀವು ಮೊದಲು ಹೇಳಿದ್ರಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ, ಅದರಲ್ಲಿ ಆಗೋ ಕೆಲಸ.
1: ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಹಳ ಜನಕ್ಕೆ ಅರ್ಥ ಆಗಿಲ್ಲ, ಇದು ಕನ್ನಡದವರಿಗೆ ಸ್ವಲ್ಪ ಸರಳವಾಗಿ ಹೇಳ್ಬಿಡಿ.
0: ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಮೊದಲನೇದಾಗಿ ಇದರಲ್ಲಿ ಏನೋ ಆರ್ಟಿಫಿಷಿಯಲ್ ಇಲ್ಲ, ಎರಡನೇದಾಗಿ ಇದು ಮನುಷ್ಯನ ಪರ್ಯಾಯ ಅಲ್ಲ, ಮನುಷ್ಯನ ಪೂರಕವಾದಂತಹ ತಂತ್ರಜ್ಞಾನ. ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಮನುಷ್ಯ ತಾನು ಮಾಡ್ತಿರೋ ಕೆಲಸದಲ್ಲಿ ಕೆಲವೊಮ್ಮೆ ದೈನಂದಿನವಾಗಿ ಅದೇ ಕೆಲಸ ಮಾಡ್ತಾನೆ ಹೋಗ್ತಾನೆ, ರೊಟೀನ್ ವರ್ಕ್ ಅಂತ ಅದು ಮಾಡ್ಲೇಬೇಕಾಗತ್ತೆ. ಅತಂಗ ಇರೋ ಅಂತ ಕೆಲಸನೇ ಅದು ಅನ್ನೋ ರೀತಿಯಲ್ಲಿ ಅದು ಒಂದು ವರ್ಕ್ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಮಾಡ್ಬಿಟ್ಟಿದೀವಿ. ಅಲ್ಲಿ ಯಾವುದನ್ನ ನಾವು ನೋಡ್ತಾ ಇಲ್ಲ ಅಂದ್ರೆ ಆತ ಅದೇ ಕೆಲಸವನ್ನ ಸುಮಾರು 20-30 ವರ್ಷ ಪ್ರತಿದಿನ ಮಾಡ್ತಾ ಹೋದ್ರೆ ಆತ ಮುಂದುವರಿಯೋದು ಹೇಗೆ? ಆ ಒಂದು ವರ್ಗದಲ್ಲೇ ಆತನ ಇಟ್ಬಿಟ್ಟು ನೀನು ನೋಡಪ್ಪ ನೀನು ಇಷ್ಟಕ್ಕೆ ಲಾಯಕ್ಕು, ನೀನು ಮುಂದೆ ಏನು ಮಾಡ್ಬೇಡ, ನೀನು ಜಾಸ್ತಿ ಯೋಚನೆ ಮಾಡ್ಬೇಡ, ನೀನು ಓದಿರೋದಕ್ಕೆ ಇಷ್ಟು ಕೊಟ್ಟಿದ್ದೀವಿ, ನಿನ್ನ ರಿಟೈರ್ ಆಗೋರ್ಗು ಇಷ್ಟು ಮಾಡ್ತಾ ಇರೋ ಅಥವಾ ನೀನೇ ಕೆಲಸ ಬಿಟ್ಟೋಗೋರ್ಗು ಇಷ್ಟು ಮಾಡ್ತಾ ಇರೋ ಅನ್ನೋ ಒಂದು ಬಾಕ್ಸ್ನಲ್ಲಿ ಹಾಕಿಬಿಟ್ಟಾಗ ನಾವು ಆಕ್ಚುಲಿ ನಮ್ಮ ಮಾನವ ಸಂಪನ್ಮೂಲ ಪೂರ್ತಿ ಬಳಕೆ ಮಾಡೋದ್ರಲ್ಲಿ ವಿಫಲರಾಗ್ತೇವೆ. ಹಾಗಾದ್ರೆ ಏನು ಮಾಡ್ಬೋದು? ಯಾವುದು ಆತನಿಂದ ಒಂದು ಮೊನೋಟನಸ್ ವರ್ಕ್ ಇದೆ, ಯಾವುದು ತೀರಾ ಪ್ರೊಡಕ್ಟಿವ್ ವರ್ಕ್ ಇದೆ? ಹೌದು, 1+1=2 ಅನ್ನೋದಕ್ಕೂ ಒಂದು ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ. ಇಂಥ ಕೆಲಸಗಳನ್ನ ಉದಾಹರಣೆಗೆ ಮಕ್ಕಳು ಶಾಲೆಗಳಲ್ಲಿ ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ತಾರೆ. ಎಷ್ಟೋ ದಿನ ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು, ಭಾರತದಲ್ಲೂ ಮಾಡಬೇಕು, ನಾನು ಚೈನಾದಲ್ಲೂ ಮಾಡಿದ್ದೇನೆ. ಒಂದು ದಿನಕ್ಕೆ ಒಬ್ಬ ಟೀಚರ್ಗೆ ಬರೀ ಅಟೆಂಡೆನ್ಸ್ ತಗೊಂಡು ಈ ಹೋಮ್ವರ್ಕ್ ಅನ್ನು ಕರೆಕ್ಷನ್ ಮಾಡಿ ಹೊಸ ಹೋಮ್ವರ್ಕ್ ಕೊಡೋದಕ್ಕೆ 2 ಗಂಟೆ ಟೈಮ್ ವೇಸ್ಟ್ ಆಗುತ್ತೆ. ಅದೇ 2 ಗಂಟೆ ಒಂದು ಸಿಸ್ಟಮ್ ಮಾಡೋದಾದ್ರೆ ಅಟೆಂಡೆನ್ಸ್ ಅನ್ನ ಮತ್ತೆ ಈ ರೀತಿ ಹೋಮ್ವರ್ಕ್ ಅನ್ನ ಪ್ರೋಸೆಸ್ ಮಾಡೋದು
1: ಆಟೋಮೆಟಿಕ್ ಆಗಿ
0: ಮಾಡ್ಕೊಂಡು ಹೋಗೋದಾದ್ರೆ ಆ 2 ಗಂಟೆ ಆ ಟೀಚರ್ ಉಳಿಯುತ್ತಲ್ಲ,
1: ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ಬೋದು,
0: ಅಷ್ಟು ಹೊರೆ ಆತಂಕ ಕಮ್ಮಿ ಆಗುತ್ತೆ. ಹಾಗೆ ಪ್ರತಿಯೊಂದು ಕೆಲಸದಲ್ಲೂ ಯಾವುದು ಒಂದು ಅನಗತ್ಯ ಏನು ಒಂದು ರೊಟೀನ್ ವರ್ಕ್ ಇದೆ, ಯಾವುದು ಆತನ ಪ್ರೊಡಕ್ಟಿವ್ ಟೈಮ್ ಅನ್ನು ತಗೊಳುತ್ತಿದೆ, ಅಷ್ಟನ್ನ ಮಾತ್ರ ಆಟೋಮೇಟ್ ಮಾಡೋಕ್ಕಾಗತ್ತೆ ಹೊರತಾಗಿ ಪೂರ ಒಬ್ಬ ವ್ಯಕ್ತಿಯನ್ನ ಕೆಲಸದಿಂದ ತೆಗೆದು ನೀನು ಎಲ್ಲ ಹೋಗಬಿಡಪ್ಪ ಮನೆಗೆ ನಾ ಎಲ್ಲ ಕೆಲಸವನ್ನು ಕಂಪ್ಯೂಟರ್ ಮಾಡುತ್ತೆ ಅನ್ನೋ ಪರಿಸ್ಥಿತಿ ಬರೋದೇ ಇಲ್ಲ. ಇದರಲ್ಲಿ ಸಾಕಷ್ಟು ಅಧ್ಯಯನಗಳು ಬೇರೆ ಬೇರೆ ದೇಶಗಳಲ್ಲಿ ನಡೆದಿದ್ದಾವೆ. ಈಗಲೂ ಕೂಡ ಏನು ಹೇಳುತ್ತೆ ಅಧ್ಯಯನ ವರದಿಗಳು ಅಂತಂದ್ರೆ ಪ್ರಾಯಶಃ ಅತಿ ಹೆಚ್ಚು ಅಂದ್ರೆ 30% ಕೆಲಸವನ್ನ ನಾವು ಆಟೋಮೇಟ್ ಮಾಡಬಹುದು. ಆ ವ್ಯಕ್ತಿಯನ್ನಲ್ಲ, ಆ ಮಾಡ್ತಿರುವಂತ ಆತ ಕೆಲಸದಲ್ಲಿ 30% ಮ್ಯಾಕ್ಸಿಮಮ್ ವರ್ಗೂ ನಾವು ಆಟೋಮೇಟ್ ಮಾಡಬಹುದು.
1: ಅದು ರೂಟೀನ್ ಆಗಿರೋದು,
0: ರೂಟೀನ್ ಆಗಿರೋದು, ಆಮೇಲೆ ರಿಪಿಟೇಟಿವ್ ಆಗಿರೋದು, ಮತ್ತೆ ಎಲ್ಲಿ ತಪ್ಪುಗಳಾಗುವಂತ ಸಾಧ್ಯತೆ ಇರುವಂತದ್ದು, ಎಲ್ಲಿ ಒಬ್ಬ ಮಾನವ ಶಕ್ತಿಯ ಒಂದು ಶೋಷಣೆ ಅಂತ ನಾನು ಕರಿತೀನಿ. ಆತ ಸೇರ್ಕೊಂಡ್ಬಿಟ್ಟಿದಾನಲ್ಲಿ, ಹಾಗಾಗಿ ಆತನ ಅದನ್ನ ಆ ಕೆಲಸ ಕೊಟ್ಕೊಂಡು ಕೂತ್ಕೊಂತೀವಿ. ಅದ್ರ ಬದಲಾಗಿ ಬೇರೆ ಕೆಲಸ ಕೊಡಿ, ಆಸಕ್ತಿ ಇರುವಂತ ಕೆಲಸ ಕೊಡಿ, ಆತನ ಅನುಭವನ ಬಳಸ್ಕೊಳ್ಳಿ, ಅಂತ ಕೆಲಸದಲ್ಲಿ ಆತನ ಭಾಗವಹಿಸಿಕೊಂಡು ಹೋಗೋದಕ್ಕೆ ಈ ಒಂದು ತಂತ್ರಜ್ಞಾನ ಬಳಕೆ ಆಗ್ತದೆ. ಇದರಲ್ಲಿ ಯಾವುದೋ ಒಂದು ಮನುಷ್ಯನ ಪರ್ಯಾಯವಾಗಿ ಏನೋ ಒಂದು ಯಂತ್ರ ಮಾನವ ಬರುತ್ತೆ, ನಾವು ಗುಲಾಮರಾಗ್ಬಿಡ್ತೀವಿ, ಅದೆಲ್ಲ ಚಲನಚಿತ್ರದಲ್ಲಿ ಮತ್ತು ಕೆಲವರ ಊಹಾಪೋಹ ಹೊರತಾಗಿ ಇಲ್ಲಿ ಯಾಕೆ ಇದೆಲ್ಲ ಆಗೋದಿಲ್ಲ ಅಂತಂದ್ರೆ, ನಾವಿನ್ನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ 3 ಭಾಗ ಇದೆ. ಒಂದು, ನಾವು ಹೇಳಿಕೊಟ್ಟ ಹಾಗೆ ಆ ಸಿಸ್ಟಮ್ ಕೆಲಸ ಮಾಡುತ್ತಾ ಇಲ್ವಾ ಅಂತ ನೋಡೋದು. ಇದಕ್ಕೆ ಅಸಿಸ್ಟೆಡ್ ಲರ್ನಿಂಗ್ ಅಂತ ಕರಿತೀವಿ. ನಾವು ಇದನ್ನ ಹೇಳ್ಕೊಡ್ತೀವಿ, ಅದು ಒಂದೇನೋ ಪ್ರತಿಕ್ರಿಯೆ ಕೊಡುತ್ತೆ, ಸರಿನೋ ತಪ್ಪೋ ಸರಿನೋ ತಪ್ಪೋ ತಿದ್ದಾ ಹೋಗ್ತೀವಿ. ಯಾವುದೋ ಒಂದು ಹಂತದಲ್ಲಿ ಅದು ನಮ್ಮ ಸೂಪರ್ವೈಸನ್ ಇಲ್ಲದೆ ಮಾಡುವಂತ ಒಂದು ಹಂತಕ್ಕೆ ತಲುಪದಾಗ ಅದು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಆಗುತ್ತೆ. ಒಂದು ಸೂಪರ್ವೈಸ್ಡ್ ಆದ್ರೆ ಇನ್ನೊಂದು ಅನ್ಸೂಪರ್ವೈಸ್ಡ್. ಅನ್ಸೂಪರ್ವೈಸ್ಡ್ ಅಂದ್ರೆ ಹೇಗೆ ಅಂದ್ರೆ, ಒಂದು ಮಗು ಉದಾಹರಣೆ ಕೊಡ್ತೀನಿ. ನಮ್ಮ ಮಗುನ ಚಿಕ್ಕ ಮಗು ಇರುತ್ತೆ, ಅದಕ್ಕೆ ತಾನಾಗಿ ನಡೀಲಿಕ್ಕೆ ಬರೋಲ್ಲ, ನಾವು ಅದನ್ನ ನಡೆಯೋದು ಹೇಗೆ ಅಂತ ಕಲಿಸ್ತಾ ಹೋಗ್ತೀವಿ. ಅದಕ್ಕೆಲ್ಲೋ ಒಂದ್ ಕಡೆ ಕಾನ್ಫಿಡೆನ್ಸ್ ಬಂದಾಗ ಒಂದು 4 ಹೆಜ್ಜೆ ಇಡಕ್ಕೆ ಶುರು ಮಾಡಿದಾಗ ನಾವು ನಿಂತು ನೋಡ್ತೀವಿ, ಆದರೆ ದೂರ ಹೋಗಲ್ಲ, ಯಾವಾಗ ಬಿದ್ದ್ಬಿಡ್ಬೋದು, ಗಾಯ ಮಾಡ್ಕೋಬಹುದು ಅಂತ ಹೇಳಿ ಸ್ವಲ್ಪ ಅದ್ರ ಹತ್ರದನೇ ಇರ್ತೀವಿ, ಅದಕ್ಕೆ ಒಂದು ಧೈರ್ಯ ಕೊಡ್ತಾ ಹೋಗ್ತೀವಿ, ಉತ್ತೇಜನ ಕೊಡ್ತಾ ಹೋಗ್ತೀವಿ. ಯಾವಾಗ ಮಗು ತಾನೇ ಹೆಜ್ಜೆ ಇಡುತ್ತೆ ಅನ್ನೋ ಸಂದರ್ಭಕ್ಕೆ ಬಂದಾಗ ಅದು ಆಟ ಆಡುತ್ತೆ, ಬೀಳುತ್ತೆ, ಗಾಯ ಮಾಡ್ಕೊಳ್ಳುತ್ತೆ, ಕಲಿತಾ ಹೋಗುತ್ತೆ. ಆವಾಗ ಅದು ಒಂಥರ ನಿಜವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ತಾನೇ ಕಲಿತು ತನ್ನ ಅನುಭವದಿಂದ ಕಲಿತು ಇದು ಸರಿ ಇದು ತಪ್ಪು ಅಂತ ಕಲಿತ ಮುಂದಕ್ಕೆ ಬರುತ್ತಲ್ಲ, ಆವಾಗಲೂ ಕೂಡ ಅದು ಮನುಷ್ಯನ ಯೋಚನೆಯಷ್ಟು ಆಗೋದಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ಯಂತ್ರಕ್ಕೆ ಇರೋ ವ್ಯತ್ಯಾಸ ಅಂದರೆ ಈ ಎಲ್ಲ ಸಿಸ್ಟಮ್ಗಳು ನಾವು ಹೇಳಿದಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತೆ. ಆದರೆ ಕ್ರಿಯೇಟಿವಿಟಿ ಅಂತ ಬಂದಾಗ, ಎಮೋಷನ್ಸ್ ಅಂತ ಬಂದಾಗ, ಅಥವಾ ಏನೋ ಒಂದು ಹೊಸತನ ಅಂತ ನಾವು ಇನೋವೇಷನ್ ಅಂತ ಬಂದಾಗ ಈ ಮೆಷಿನ್ಗಳು ವಿಫಲ ಆಗ್ತವೆ. ಅದನ್ನು ನೀವು ಅದು ಕಲಿಸ್ಕೊಳ್ಳಿಕ್ ಆಗೋದಿಲ್ಲ. ಅದಕ್ಕೆ ಕಾಗ್ನೇಟಿವ್ ಅಬಿಲಿಟೀಸ್ ಅಂತ ಹೇಳ್ತೀವಿ. ಒಂದು ಮನುಷ್ಯನ 5 senses ಏನಿದೆ, ಆ 5 senses ಅನ್ನ ಬಳಸ್ಕೊಂಡು ಮನುಷ್ಯ ಯಾವ ರೀತಿ ಒಂದು ಮುಂದಾಲೋಚನೆ ಮಾಡ್ಬೋದು, ಯಾವ್ದೊಂದು ಸಮಸ್ಯೆ ಎದುರಾದಾಗ ಅದಕ್ಕೆ ಪರಿಹಾರ ಕಂಡುಕೋಬಹುದು, ಈ ಕಾಗ್ನೇಟಿವ್ ಎಬಿಲಿಟಿನ ಇನ್ನೂ ಆ ಮೆಷಿನ್ಗೆ ತರಬೇಕು ಅಂದ್ರೆ ಪ್ರಾಯಶಃ ಸಾಕಷ್ಟು ವರ್ಷಗಳು ಸಾಕಾಗತ್ತೆ. 7ನೇ ಸಮಸ್ಯೆ ಇವತ್ತಿನ ಕಾಲದಲ್ಲಿ ಇರೋದು, ಈಗ ಲಭ್ಯ ಇರುವಂತ ಅತ್ಯಂತ ಸಮರ್ಥಶಾಲಿ ಸೂಪರ್ ಕಂಪ್ಯೂಟರ್ ಉಪಯೋಗಿಸ್ಕೊಂಡ್ರೂ ಕೂಡ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒಂದು ಅಲ್ಗಾರಿದಮ್ ಹೇಳ್ಕೊಡ್ಬೇಕಾದಾಗ ಅಪಾರ ಪ್ರಮಾಣದ ವಿದ್ಯುತ್ ವ್ಯಯ ಆಗ್ತಿದೆ. ಹೀಗಾದಾಗ ನಮ್ಮ ನಿರೀಕ್ಷೆ ಅಂತ ಯಾವುದೋ ಹಾಲಿವುಡ್ ಮೂವಿನೋ ಅಥವಾ ಯಾವುದೋ ನಮ್ಮ ದೇಶಿ ಮೂವಿನಲ್ಲೋ ಯಾವುದೋ ರೋಬೋಟ್ ಬರುತ್ತೆ, ಗನ್ ಹಿಡ್ಕೊಂಡು ಓಡಾಡುತ್ತೆ ಅಂತೆಲ್ಲ ತೋರಿಸ್ತಾರಲ್ಲ, ಆ ಮಟ್ಟಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೋಗಬೇಕಾದ್ರೆ ಪ್ರಾಯಶಃ ಈಗಿನ ಸೂಪರ್ ಕಂಪ್ಯೂಟರ್ ಕೆಲಸ ಸಾಧ್ಯವೇ ಇಲ್ಲ. ಮತ್ತು ಇಡೀ ಜಗತ್ತಿನಲ್ಲಿ ಎಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ ಆ ಸಾಕಷ್ಟು ಭಾಗವನ್ನು ಬರೀ ಇದಕ್ಕೆ ಕೊಡಬೇಕಾಗುತ್ತೆ. ಇಟ್ ಇಸ್ ನಾಟ್ ಈಸಿ ಅಂತ ಆಮೇಲೆ ಹೀಗಾಗಿ ಯಾಕೆ ಮತ್ತೆ ಮತ್ತೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಇಟ್ ಇಸ್ ನಾಟ್ ಫಾರ್ ಎವ್ರಿಡೇ ಯೂಸ್. ಯಾವ್ದಕ್ಕೆ ನೀವು ಬಳಸ್ಕೋಬಹುದು? ಉದಾಹರಣೆಗೆ ಹವಾಮಾನ, ಇವತ್ತು ಮಳೆ ಆಗಬಹುದು ಅಂತ ಒಂದು ಹವಾಮಾನ ಮುನ್ಸೂಚನೆ ಕೊಡ್ತಾರೆ, ಮಳೆ ಆಗಬಹುದು. ಅದನ್ನ ನಾವು ಇನ್ನೂ ರಿಫೈನ್ ಮಾಡಬಹುದಾ? ಮೈಸೂರಿನಲ್ಲಿ ಯಾದವಗಿರಿನಲ್ಲಿ ಮಳೆ ಆಗತ್ತ, ಮಳೆ ಆದ್ರೆ ಎಷ್ಟಾಗತ್ತೆ, ಅಷ್ಟು ಕರಾರುವಕ್ಕಾಗಿ ಹೇಳೋ ಮತ್ತಕ್ಕೆ ಸಾಧ್ಯನಾ? ಮನುಷ್ಯ ಪ್ರಯತ್ನ ಮಾಡ್ತಿದ್ದಾನೆ ಇಲ್ಲ ಅಂತಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಇನ್ನೂ ಕರಾರುವಾಕ ಹೇಳೋಕೆ ಸಾಧ್ಯ ಆಗುತ್ತೆ. ಹೌದು, ಯಾದವಗಿರಿನಲ್ಲಿ ಇವತ್ತು ಮಳೆ ಆಗುತ್ತೆ ಇಲ್ಲ, ಮಳೆ ಆಗಬೇಕು ಅಂತಾದರೆ
1: ಏನೆಲ್ಲ
0: ಪ್ಯಾರಾಮೀಟರ್ಸ್ ಇರಬೇಕು, ಮತ್ತು ಮಳೆ ಆದ ನಂತರ ಏನೆಲ್ಲ ಆಗುತ್ತೆ,
1: ಎಷ್ಟು ಹ್ಯೂಮಿಡಿಟಿ,
0: ಎಷ್ಟು ಮಳೆ ನೀರು ಬಂತು, ಎಷ್ಟು ಭೂಮಿ ಒಳಗೆ ಹೋಯಿತು, ಎಷ್ಟು ಹರ್ಕೊಂಡೋಯ್ತು, ಮತ್ತೆ ಬೆಳಗ್ಗೆ 3 ಗಂಟೆಗೆ ಕೆಇಬಿನವರು ಕರೆಂಟ್ ಕೊಟ್ಟಾಗ ರೈತ ಪಂಪ್ ಸೆಟ್ ಆನ್ ಮಾಡಬೇಕಾ ಬೇಡವಾ, ಮತ್ತು ಆನ್ ಮಾಡೋದೇ ಆದರೆ ಆ ನೀರು ಎಲ್ಲೆಲ್ಲಿ ಹಾಯಿಸಬೇಕು, ಎಲ್ಲಿ ಹಾಯಿಸಬಾರ್ದು, ಇದೆಲ್ಲವನ್ನು ಆತನಿಗೆ ಪೂರಕವಾಗಿ ಮಾಹಿತಿ ಕೊಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಳ್ಳಿ.

0: ಒಂದು. ಎರಡನೇದಾಗಿ ಪ್ರಾಯಶಃ ಹೆಚ್ಚು ಭರವಸೆ ಅಥವಾ ಹೆಚ್ಚು ಕೆಲಸ ಆಗ್ತಿರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಅಂದ್ರೆ ಒಂದು ಅಗ್ರಿಕಲ್ಚರ್, ಎರಡನೇದಾಗಿ ಮೀಟಿಯಾಲಜಿ ಮತ್ತು ಹೆಲ್ತ್ ಕೇರ್. ಹೆಲ್ತ್ ಕೇರ್ನಲ್ಲಿ ಅದ್ಭುತವಾದಂತ ಪ್ರಗತಿ ಮಾಡ್ತಿದ್ದಾರೆ. ಒಂದೇ ಉದಾಹರಣೆ ಕೊಡಬೇಕಾದ್ರೆ, ಸಾಧಾರಣವಾಗಿ ಕಿಡ್ನಿ ಸ್ಟೋನ್ಗಳು ಅಂತ ಕಾಮನ್ ಆಗ್ತಿದೆ. ಕಿಡ್ನಿ ಸ್ಟೋನ್ಗಳು ಇದ್ದಾಗ ಒಂದು ಸಿ ಟಿ ಸ್ಕ್ಯಾನ್ ಅಂತ ಮಾಡಿಸ್ತಾರೆ. ಆ ಸಿ ಟಿ ಸ್ಕ್ಯಾನ್ನಲ್ಲಿ ಏನಾಗುತ್ತೆ, ಕಿಡ್ನಿ ಸ್ಟೋನ್ ಇದೆ, ಆ ಸಿ ಟಿ ಸ್ಕ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಆ ಕಿಡ್ನಿ ಸ್ಟೋನ್ ಎಲ್ಲಿತ್ತು ಅಂತ ತೋರಿಸುತ್ತೆ. ಅದು ಯಾವ ರೀತಿಯ ಕಿಡ್ನಿ ಸ್ಟೋನ್ ಅಂತ ತೋರಿಸಲ್ಲ. ಕಿಡ್ನಿ ಸ್ಟೋನ್ ಇದೆ, ಇದ್ರ ಗಾತ್ರ ಎಷ್ಟಿದೆ, ಇಂಥ ಜಾಗದಲ್ಲಿ ಇದೆ ಅಂತ ತೋರಿಸುತ್ತೆ. ಅದು ಯಾವ ರೀತಿಯ ಕಿಡ್ನಿ ಸ್ಟೋನ್, ಅದನ್ನು ಆಪರೇಷನ್ ಮಾಡೇ ತೆಗಿಬೇಕಾ, ಅಥವಾ ಅದಕ್ಕೇನಾದ್ರು ಚಿಕಿತ್ಸೆ ಬೇರೆ ರೀತಿ ಅಲ್ಟ್ರಾಸೌಂಡ್ನಿಂದ ತೆಗಿಬೋದಾ, ಅಥವಾ ಇನ್ನೇನಾದ್ರು ಮೆಡಿಸಿನ್ ಕೊಟ್ಟರೆ ಸಾಕಾಗುತ್ತಾ, ಇದಕ್ಕೆ ಮತ್ತೆ ಬೇರೆ ಏನೋ ಪರೀಕ್ಷೆಗಳನ್ನು ವೈದ್ಯರು ಮಾಡಿ ಆ ಒಂದು ಕನ್ಕ್ಲೂಷನ್ ಬರಬೇಕಾಗುತ್ತೆ. ಇದು ಕಿಡ್ನಿ ಸ್ಟೋನ್ ಅನ್ನೋ ಪ್ರಾಬ್ಲಮ್ ಒಂದು. ಎರಡನೇದಾಗಿ ಸ್ಕ್ಯಾನ್ ಮಾಡಿದ ಸಂದರ್ಭದಲ್ಲಿ ಆ ಜಾಗದಲ್ಲಿ ಇತ್ತು, ಹೌದು. ನೀವು ಅಕಸ್ಮಾತ್ ಆಪರೇಷನ್ ಮಾಡೋ ಟೈಮಲ್ಲಿ ಅದು ಸರಿದಿದ್ರೆ ಏನು ಮಾಡೋದು, ಅದನ್ನು ತಿಳಿಸೋದು, ಅದನ್ನು ಮತ್ತೆ ತಿಳಿಸ್ಬೇಕು. ಯಾಕಂದ್ರೆ ಅದನ್ನು ಹುಡುಕ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಅದು ಅತ್ಯಂತ ಸೂಕ್ಷ್ಮವಾಗಿರುತ್ತೆ. ಸೊ ಒಂದು ಸಣ್ಣ ಆಪರೇಷನ್ ಅನ್ನಿದ್ದು ಪ್ರಾಯಶಃ ಕೆಲವೊಮ್ಮೆ ದೊಡ್ಡ ಆಪರೇಷನ್ ಕೂಡ ಆಗ್ಬೋದು, ಯಾಕಂದ್ರೆ ಈ ರೀತಿ ಸರಿಬಹುದು. ಮೂರನೇದು ಏನ್ ಕಾಣಲ್ಲ ಈ ಪರೀಕ್ಷೆನಲ್ಲಿ ಇವತ್ತು ಅಂತಂದ್ರೆ, ಅಂದ್ರೆ ಮಾನವನ ಲಿಮಿಟೇಷನ್, ಅದು ನಾಟ್ ಎ ಟೆಕ್ನಾಲಜಿ ಲಿಮಿಟೇಷನ್. ಇದು ಆಗಿರುವಂತ ಒಂದು ಸಣ್ಣ ಸೈಜಿನ ಕಿಡ್ನಿ ಸ್ಟೋನ್ಸ್ ತೋರಿಸುತ್ತೆ, ಆಗುತ್ತಿರುವಂತ ಕಿಡ್ನಿ ಸ್ಟೋನ್ ತೋರಿಸಲ್ಲ.
1: ಇನ್ನು ಫಾರ್ಮ್ ಆಗಬಹುದು,
0: ಮುಂದೆ ಆಗಬಹುದು, ಅಥವಾ ಇಂಥಲ್ಲ ಆಗ್ತಿದೆ, ಅಥವಾ ಇಂಥ ಕಡೆ ಇದಕ್ಕೆ ಸಿಂಪ್ಟಮ್ಸ್ ಬರ್ತಿದೆ, ಇದೆಲ್ಲವನ್ನು ಪತ್ತೆ ಮಾಡಿ ಹೇಳ್ಕೊಡುತ್ತೆ. ಇಷ್ಟು ರೇಡಿಯೋಲಜಿಸ್ಟ್ ನ ಕೆಲಸ ಕಮ್ಮಿ ಮಾಡಿ, ರೇಡಿಯೋಲಜಿಸ್ಟ್ ನ ಕೆಲಸದಿಂದ ತೆಗೆಯಲ್ಲ, ರೇಡಿಯೋಲಜಿಸ್ಟ್ ನ ಕೆಲಸವನ್ನು. ಹೌದು, ಅವಾಗ ಎಷ್ಟೋ ಅನಗತ್ಯ ಚಿಕಿತ್ಸೆಗಳು, ಎಷ್ಟೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್, ಆ ಒಂದು ಆತಂಕಗಳು ಇವು ದೂರವಾಗುತ್ತೆ. ಇವು ಉದಾಹರಣೆಗೆ ಬ್ರೆಸ್ಟ್ ಕ್ಯಾನ್ಸರ್ ನಲ್ಲೂ ಇದನ್ನ ಬಹಳ ಯಶಸ್ವಿಯಾಗಿ ಬಳಸ್ತಿದ್ದಾರೆ, ಆಮೇಲೆ ಕಾರ್ಡಿಯಾಲಜಿನಲ್ಲಿ ಬಹಳ ಚೆನ್ನಾಗಿ ಬಳಸ್ತಿದ್ದಾರೆ. ಇದರಲ್ಲಿ ಏನಾಗುತ್ತೆ, ನಮ್ಮ ದೇಶದಂತ ಒಂದು ದೊಡ್ಡ ದೇಶಕ್ಕೆ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡಿದ್ರೂ ಕೂಡ ಇವತ್ತು ನಾವೊಂದು ಸ್ಪೆಷಲೈಸ್ಡ್ ಹೆಲ್ತ್ ಕೇರ್ ಅನ್ನ ಎಲ್ಲ ಭಾಗಕ್ಕೂ, ಅಥವಾ ಸ್ಪೆಷಲೈಸ್ಡ್ ಬಿಡಿ, ಇವನ್ ಪ್ರೈಮರಿ ಹೆಲ್ತ್ ಕೇರ್ ಅನ್ನು ಕೂಡ ಎಲ್ಲ ಕಡೆ ನಾವು ತಲುಪಿಸೋಕೆ ಬಹಳ ಕಷ್ಟಪಡ್ತಾ ಇದ್ವಿ. ಇಂಥ ಒಂದು ಟೆಕ್ನಾಲಜಿ ಲಭ್ಯ ಆದಾಗ ಏನಾಗುತ್ತೆ, ಪ್ರಾಯಶಃ ಒಂದು ಸುಲಭ ದರದಲ್ಲಿ ಆತನ ಮೊಬೈಲ್ ಫೋನ್ನಲ್ಲೋ, ಆತನ ಕಂಪ್ಯೂಟರ್ನಲ್ಲೋ, ಆತನ ಊರಿನಲ್ಲೋ, ಆತನ ಒಂದು ಗ್ರಾಮ ಪಂಚಾಯತಿ ಲೆವೆಲ್ನಲ್ಲೋ ಒಂದು ದೇಶದ ಹೆಸರಾಂತ ಸ್ಪೆಷಲಿಸ್ಟ್ ತನ್ನ ಒಪಿನಿಯನ್ ಕೊಟ್ಟು ಆತನಿಗೆ ಸಲಹೆ ಸೂಚನೆಗಳನ್ನು ಕೊಡೋಕೆ ಸಾಧ್ಯ ಆದರೆ ಯಾಕಾಗಬಾರ್ದು,
1: ಲಾಭ ಅದು.
0: ಆಮೇಲೆ ಎಲ್ಲಿ ಕಾಸ್ಟ್, ಒಂದು ಖಾಸಗಿ ಆಸ್ಪತ್ರೆಗಳಲ್ಲಿ ತುಂಬಾ ಚಾರ್ಜ್ ಮಾಡ್ತಾರೆ ಹಾಗೆ ಅಂತ ಹೇಳ್ತಾರೆ, ಅದು ಹೌದು ಇರಬಹುದು. ಬಟ್ ಪ್ರಶ್ನೆ ಬರೋದು, ಈ ಒಂದು ಡಿಸ್ಟ್ರಪ್ಷನ್ ಬಂದಾಗ ನಾವು ಅಂತ ಸುಲಿಗೆ ಮಾಡುವಂತ ಆಸ್ಪತ್ರೆಗಳು ಅಥವಾ ಅಂತ ವೃತ್ತಿಪರರನ್ನ ಬಿಟ್ಟು ನಿಜವಾದ ರೀತಿಯಲ್ಲಿ ಈ ಸೌಲಭ್ಯವನ್ನು ಎಲ್ಲರಿಗೂ ಒಂದು ಸುಲಭ ದರದಲ್ಲಿ ಕೊಡ್ತಾ ಹೋಗ್ಬೋದು. ಆಮೇಲೆ ನಮ್ಮಲ್ಲಿ ಇರುವಂತ ಒಂದು ವೈವಿಧ್ಯತೆಗೆ ಇದನ್ನ ಕಸ್ಟಮೈಸ್ ಮಾಡ್ಕೊಳ್ತಾ ಹೋಗ್ಬೋದು. ಮೊದಲನೇ ನಮ್ಮ ಸಮಸ್ಯೆಗೆ ಇದನ್ನು ಹೇಗೆ ಬರೆಸ್ಬೋದು ಅಂತ ನೋಡ್ತಾ ಹೋಗೋಣ. ಎರಡನೇದಾಗಿ ಇದನ್ನು ಹೇಗೆ ನಾವು ಕಸ್ಟಮೈಸ್ ಮಾಡ್ಕೊಳ್ತಾ ಹೋದಾಗ ನಮ್ಗೆ ಅನುಕೂಲ ಆಗುತ್ತೆ. ಇದರಲ್ಲಿ ಕನ್ನಡ ಭಾಷೆನೂ ಬಳಸ್ಬೋದು, ಯಾಕಂದ್ರೆ ಈ ಸಾಧಾರಣ ನೀವು ಯಾವುದೇ ಮೆಡಿಕಲ್ ರಿಪೋರ್ಟ್ ನೋಡಿ, ಆಸ್ಪತ್ರೆಯಲ್ಲಿ ನೋಡಿ, ಅವೆಲ್ಲವೂ ಇಂಗ್ಲೀಷ್ನಲ್ಲಿ ಇರ್ತವೆ. ನೀವು ಒಂದು ಕ್ಲಿನಿಕಲ್ ಟೆಸ್ಟ್ ಮಾಡಿದ್ರು ಕೂಡ ಇಂಗ್ಲೀಷ್ನಲ್ಲಿ ರಿಪೋರ್ಟ್
1: ಬರುತ್ತೆ,
0: ಅದನ್ನು ಕನ್ನಡ ಯಾಕೆ ಕೊಡಬಾರ್ದು? ಡಿಸ್ಚಾರ್ಜ್ ಸಮಯ ಕನ್ನಡ ಯಾಕೆ ಕೊಡಬಾರ್ದು? ಕೋರ್ಟ್ನಲ್ಲಿ ನಾವೊಂದು ಪದ್ಧತಿಯನ್ನು ಬಳಸ್ತಾ ಇದ್ದೀವಿ, ಹೌದು ಇದು ಅಡ್ಮಿಷನ್ ಆಗಬೇಕು, ಫೈಲ್ ಆಗಬೇಕು, ಅಡ್ಮಿಷನ್ ಆಗಬೇಕು, ಆಮೇಲೆ ಹಿಯರಿಂಗ್ ಬರಬೇಕು, ನಂತರ ಜಜ್ಮೆಂಟ್ ಬರಬೇಕು, ಹೀಗೆ ಒಂದು ಪ್ರೊಸೀಜರ್ ಫಾಲೋ ಮಾಡ್ತೀವಿ. ಇದು ಒಂದು ಹಂತದ ಕೋರ್ಟ್ವರೆಗೂ ಸರಿ, ಮೇಲೆ ಮೇಲಿನ ಕೋರ್ಟ್ಗೆ ಹೋದಾಗ ಕೆಳಗಿನ ಕೋರ್ಟ್ನಲ್ಲಿ ಏನೆಲ್ಲ ಆಯಿತು ಏನೆಲ್ಲ ಆಯಿತು ಅಂತ ಪ್ರತಿ ಬಾರಿ ಅವರು ರೆಕಾರ್ಡ್ಗಳು ತರಿಸಿ ತರಿಸಿ ನೋಡ್ತಾ ಕೂತ್ಕೊಂಡ್ರೆ ನ್ಯಾಯಾಲಯದ ಎಷ್ಟು ಸಮಯ ಹೋಗ್ತಿದ್ರು. ಅದರ ಬದಲಾಗಿ ಈ ಒಂದು ಸಿಸ್ಟಮಲ್ಲಿ ಅದೆಲ್ಲವನ್ನ ಅದು ಪ್ರೋಸೆಸ್ ಮಾಡಿ, ಹೌದು ಈ ಇಂತಿಂಥದ್ದು ಇಂತಿಂಥ ಕಡೆ ಹೀಗಾಗಿದೆ, ಇಂತಿಂಥ ಅಂಶಗಳ ಬಗ್ಗೆ ಇಂತಿಂಥ ಕೆಳಗಿನ ಹಂತದಲ್ಲಿ ಚರ್ಚೆ ಆಗಿದೆ, ಇದು ತೀರ್ಪುಗಳು ಇಂಥ ರೀತಿ ಬಂದಿದೆ ಅನ್ನೋದನ್ನ ಒಂದು ಡ್ಯಾಶ್ಬೋರ್ಡ್ ಅಂತ ಹೇಳಿ ಕರಿತೀವಿ, ಒಂದು ಸಮಗ್ರ ಚಿತ್ರಣ. ಅದು ನ್ಯಾಯಮೂರ್ತಿಗಳಿಗೆ ದೊರೀತಾ ಹೋದಾಗ ಪ್ರಾಯಶಃ ಅವರ ಹೊರೆ ಕಡಿಮೆ ಆಗುತ್ತೆ, ಅವರ ಶ್ರಮ ಕಮ್ಮಿ ಆಗುತ್ತೆ, ಮತ್ತು ಬೇಗ ಕೇಸ್ಗಳು ವಿಲಾವರಿ ಆಗ್ಬೋದು, ಮತ್ತೆ ಎಷ್ಟೋ ಕೇಸ್ಗಳು ಅಡ್ಮಿಷನ್ ಸ್ಟೇಜ್ನಲ್ಲೇ ಕ್ವಾಲಿಫೈ ಆಗ್ತವೋ ಇಲ್ವೋ ಅಂತ ಅಲ್ಲೇ ತೀರ್ಮಾನ ಮಾಡೋಕ್ಕೂ ಆಗುತ್ತೆ. ಈ ರೀತಿ ಬದಲಾವಣೆ ತರೋಕ್ಕಾಗುತ್ತೆ. ಇಲ್ಲದೆ ಹೋದ್ರೆ ನಾವು ಏನ್ ಮಾಡ್ತಿದೀವಿ ಅಂತಂದ್ರೆ, ಇದೇ ಪ್ರತಿ ಬಾರಿ ಆರೋಪಗಳು ಬರುತ್ತೆ, ನ್ಯಾಯ ನಿಧಾನ ಇಲ್ಲಿ, ಲಕ್ಷಾಂತರ ಕೇಸ್ಗಳು ಉಳ್ಕೊಂಡಿದ್ದಾವೆ, ಮತ್ತೆ ಒಂದು ಸಲ ನಾವು ಏನಾದ್ರು ಕೇಸ್ ಹಾಕಿ ಕೋರ್ಟ್ಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ನಾವು ಹಾಕಿದ ಕೇಸ್ ನಮ್ಮ ಮಕ್ಕಳು ಮೊಮ್ಮಕ್ಕಳು ಆ ಕಾಲದಲ್ಲಿ ತೀರ್ಮಾನ ಆಗುತ್ತೆ. ಈ ರೀತಿಗೆ ನಾವು ಬರೀ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿದೀವಿ ಹೊರತಾಗಿ ಅದಕ್ಕೆ ಪರಿಹಾರ ಏನು ಅನ್ನೋದನ್ನ ಹುಡುಕ್ತಿಲ್ಲ. ಇದರಲ್ಲಿ ಇದು ಒಂದೇ ಅಲ್ಲ, ಇದು ಒಂದು ನಾಟ್ ಓನ್ಲಿ ಐ ಆಮ್ ಸೇಯಿಂಗ್ ಇಟ್ಸ್ ಅಲ್ಟಿಮೇಟ್ ಅಂತ, ಇಟ್ಸ್ ಒನ್ ಆಫ್ ದಿ ಪಾಸಿಬಿಲಿಟೀಸ್ ಯು ಕ್ಯಾನ್ ಯೂಸ್ ಅಂತ.
1: ಬಹುಶಃ ಈ ಸಮಸ್ಯೆಗಳನ್ನ ಹೆಚ್ಚಾಗಿ ತಿಳ್ಕೊಂಡ್ರೆ ಅದಕ್ಕೊಂದು ಪರಿಹಾರ ಕೊಡ್ತಕ್ಕಂತ ಹೊಸ ವಿಧಾನ, ಹೊಸ ಓಪನಿಂಗ್ ಸಿಗುತ್ತೆ. ಈ ನಮ್ಮ ತಂತ್ರಜ್ಞಾನದ ವಿದ್ಯಾರ್ಥಿಗಳು ಈ ದಿಶೆಯಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಏನ್ ಮಾಡಬೇಕು ಅಂತ ನಿರೀಕ್ಷೆ ಇದೆ. ಯಾಕಂದ್ರೆ ಅನೇಕರು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಬರ್ತಾರೆ, ಆದ್ರೆ ಪ್ರಾಜೆಕ್ಟ್ ಅಲ್ಲಿ ಯಾವ್ದೋ ಮೊದಲೇ ಮಾಡಿಟ್ಟಿದ್ದನ್ನ ಮಾಡಿಟ್ಲ ನಂಬರ್ ತಗೊಂಡು ಹೋಗ್ತಾರೆ ವಿನಃ ಈ ತರದೊಂದು ಸಮಸ್ಯೆಗೆ ನನ್ನಿಂದ ಪರಿಹಾರ ಕೊಟ್ರೆ ನಾಳೆ ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಈಗ ನೀವು ವೈಯಕ್ತಿಕವಾಗಿ ಅನೇಕ ಹೊಸ ಹೊಸ ರೀತಿಯ ಸಾಫ್ಟ್ವೇರ್ ಗಳನ್ನ ರೆಡಿ ಮಾಡಿ ಕೊಟ್ರಿ, ಇದೊಂದು ಅವಕಾಶ ಇತ್ತು ಮತ್ತೆ ಸಮಸ್ಯೆ ಗೊತ್ತಿತ್ತು. ಒಬ್ಬ ಇಂಜಿನಿಯರ್ ಅಂತ ಹೇಳಿದ್ರೆ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕಂಡಿಡಿತಕ್ಕಂತ ಒಬ್ಬ ಸಮರ್ಥ ವ್ಯಕ್ತಿ ಅಂತಲೇ ಒಂದು ಡೆಫಿನೇಷನ್ ಇರೋದು. ಈ ವಿದ್ಯಾರ್ಥಿಗಳಿಗೆ ಏನೇನು ಓಪನಿಂಗ್ಸ್ ಇದೆ ಸರ್ ಈ ಕ್ಷೇತ್ರ?
0: ಇಲ್ಲ, ತುಂಬಾ ಓಪನಿಂಗ್ಸ್ ಕ್ರಿಯೇಟ್ ಆಗ್ತದೆ. ಯಾಕಂದ್ರೆ ನೋಡಿ, ಮೊದಲನೇದಾಗಿ ಕೆಲಸ ಹೋಗ್ತಿದೆ ಅಂತ ಒಂದು ಆತಂಕ ಕೆಲವರು ವ್ಯಕ್ತಪಡ್ತಾರೆ. ಕೆಲಸ ಯಾರ್ದು ಹೋಗ್ತಿದೆ? ಯಾವುದೋ ಒಂದು ತಂತ್ರಜ್ಞಾನ ಹೊಸದಾಗಿ ನಾಳೆನೇ ಬಂದ್ಬಿಡಲ್ಲ, ಈ ರೀತಿ ತಂತ್ರಜ್ಞಾನ ಬರುತ್ತೆ, ಇದಕ್ಕೆ ಇಂತಿಂತ ಕೌಶಲ್ಯಗಳು ಬೇಕು ಅಂತ ಸುಮಾರು ಮುಂಚಿತವಾಗಿ ಕೆಲವು ಬಾರಿ 3-4 ವರ್ಷ ಮೊದಲೇ ಗೊತ್ತಿರುತ್ತೆ. ಅದನ್ನ ಕಲಿಯಬೇಕು. ಯಾಕಂದ್ರೆ ನಾವಿರೋದು ನಾಲೆಜ್ ಇಂಡಸ್ಟ್ರಿನಲ್ಲ, ಅದರಿಂದ ಎಷ್ಟು ನಮ್ಮ ನಾಲೆಜ್ ಅನ್ನ ಎಷ್ಟು ನಮ್ಮ ಸ್ಕಿಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತೀವಿ ಅಷ್ಟು ನಾವು ಆ ಉದ್ಯಮಕ್ಕೆ ಬೇಕಾಗ್ತೀವಿ. ನಾನು ಕಲ್ತು ಬಿಟ್ಟಿದ್ದೇನೆ, 10 ವರ್ಷ ಕೆಲಸ ಮಾಡಿಬಿಟ್ಟಿದ್ದೇನೆ, ನಾನು ಯಾಕೆ ಕೆಲಸ ಮಾಡಲಿ, ನನ್ನ ಕೆಳಗಿನವ್ರು ಮಾಡಲಿ, ನಮ್ಮ ಮೇಲ್ಗಡೆ ಕೂತ್ಕೊಂಡು ಸೂಪರ್ವೈಸ್ ಮಾಡ್ತೀನಿ, ಈ ರೀತಿಯಾದಂಥ ಒಂದು ಮೊಂಡುವಾದಕ್ಕೆ ಬಿದ್ದಂಥವ್ರು ಅವರು ಮೊದಲು ಕೆಲಸ ಕಳ್ಕೊತಿದ್ರು. ಯಾಕಂದ್ರೆ ವ್ಯಾಲ್ಯೂಡೇಷನ್ ಇಲ್ಲ.
1: ಎರಡನೇದಾಗಿ
0: ಎರಡನೇದ ಏನಂತ ಟೈಮ್ ಇಲ್ಲ. ಟೈಮ್ ಇಲ್ಲ ಅಂದರೆ ನೋಡಿ, ನನ್ನ ಅನುಭವ, ನಾನು 34 ವರ್ಷದ ಅನುಭವದಲ್ಲಿ ಟೈಮ್ ಇಲ್ಲ ಅನ್ನೋದು ಒಂದು ರೀತಿ ಹೌದು. ಯಾಕಂದ್ರೆ ಒತ್ತಡ ಜಾಸ್ತಿ ಇರುತ್ತೆ, ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ, ಕೆಲವೊಮ್ಮೆ ಹಗಲು ರಾತ್ರಿ ಕೆಲಸ ಮಾಡಬೇಕಾಗತ್ತೆ, ಕೆಲವೊಮ್ಮೆ ವಾರಾಂತ್ಯನೂ ಮಾಡಬೇಕಾಗತ್ತೆ, ಎಲ್ಲ ಒಪ್ಕೊಂತೀವಿ. ಒಂದು ವರ್ಷದಲ್ಲಿ 40 ಗಂಟೆ ಟೈಮ್ ಇಲ್ಲ, ಒಂದು ವರ್ಷದಲ್ಲಿ 40 ಗಂಟೆ ಟೈಮ್ ಇಲ್ಲ ಅಂದರೆ ಏನೋ ಸಮಥಿಂಗ್ ರಾಂಗ್. ನೀವು ವರ್ಷಕ್ಕೆ 40 ಗಂಟೆ ಸೀರಿಯಸ್ ಆಗಿ ಡೆಡಿಕೇಟೆಡ್ ಆಗಿ ಉಪಯೋಗಿಸಿದ್ರೆ ಒಂದು ಹೊಸ ಸ್ಕಿಲ್ ಕಲಿಬಹುದು.
1: ಖಂಡಿತ.
0: ಇದು ಮಾಡ್ತಾ ಹೋದಾಗ ಏನಾಗುತ್ತೆ, ನೀವು ಕಾಂಪಿಟೇಷನ್ ಅನ್ನು ನಿಮ್ಮ ಅಕ್ಕಪಕ್ಕದಲ್ಲೇ ಬೆಳೆಸ್ತಾ ಹೋಗ್ತಿದ್ರಿ.
1: ಅವ್ರು ಇನ್ನೊಬ್ರು ಮಾಡ್ತಾರೆ,
0: ಇನ್ನೊಬ್ಬರು
1: 80 ಗಂಟೆ ಮಾಡ್ತಾರೆ, ಅಥವಾ ತಿಂಗಳಿಗೆ 40 ಗಂಟೆ ಹುಡುಕೋತಾರೆ.
0: ಇಲ್ಲ, ಅವ್ರ ಆ ಒಂದು ಹಸಿವು ಇರುತ್ತೆ, ನಾವು ತೃಪ್ತರಾಗ್ಬಿಡ್ತೀವಿ, ಬೇಗ ತೃಪ್ತರಾಗ್ಬಿಡ್ತೀವಿ. ಆದಾಗ ಏನಾಗುತ್ತೆ, ಸಾಕಲ್ಲ, ಏನ್ ತೊಂದರೆ ಇಲ್ವಲ್ಲ, ಈ ಕಂಪ್ನಿ ಎಲ್ಲ ಇನ್ನೊಂದು ಕಂಪ್ನಿಯವ್ರು ಕರೀತಾರೆ, ಇನ್ನೊಂದು ಕಂಪ್ನಿಯವ್ರು ಕರೀತಾರೆ. ಇಲ್ಲ, ಆ ಕಾಲ ಹೊರಟೋಯ್ತು. ಇವತ್ತು ಯಾರೇ ಆದ್ರೂ ಇಡೀ ಇಂಡಸ್ಟ್ರಿ ನಮ್ಮನ್ನು ಗಮನಿಸ್ತಾ ಇರುತ್ತೆ. ಇದು ವಿಶೇಷವಾಗಿ ಹೊಸದಾಗಿ ಉದ್ಯೋಗಕ್ಕೆ ಸೇರ್ಕೋಬೇಕು ಅನ್ನೋರಿಗೆ ಅಥವಾ ಈ ಒಂದು ಆತಂಕದ ಪರಿಸ್ಥಿತಿನಲ್ಲಿರೋರಿಗೆ ಈಗಲೂ ಕಾಲ ಮಿಂಚಿಲ್ಲ. ಬರೀ ಕಾಲೇಜಿನಲ್ಲಿ ಕಲ್ತಿದ್ರಿಂದ ಅದು ಒಂದು ಪದವಿಗಷ್ಟೇ ಆಗುತ್ತೆ ಹೊರತಾಗಿ, ನೀವು ಕಾಲೇಜಿನಲ್ಲಿ ಯಾವುದೇ ಫೀಲ್ಡಲ್ಲಿ ಇರಲಿ, ಕಂಪ್ಯೂಟರ್ ಇರಲಿ, ಮೆಕ್ಯಾನಿಕಲ್ ಇರಲಿ, ಯಾವುದೇ ಫೀಲ್ಡ್ನಲ್ಲಿ ಕಲ್ತರೂ ಕೂಡ ಅದನ್ನು ಹೇಗೆ ಬಳಸ್ತೀರಿ, ನೀವು ಹೇಳಿದ್ರಿ ಒಂದು ಸಮಸ್ಯೆ ಇದೆ ಅಂದಾಗ ಅದನ್ನು ಹೇಗೆ ಬಳಸ್ತೀರಿ, ಅದನ್ನು ನೀವು ಡೆಮಾನ್ಸ್ಟ್ರೇಟ್ ಮಾಡೋದು ಅಗತ್ಯ ಇದೆ. ಇವತ್ತು ಯಾವುದೇ ಇಂಟರ್ವ್ಯೂ ಸಾಧಾರಣವಾಗಿ ನೋಡಿ, ಈ ರೀತಿ ಫೋನ್ ಇನ್ ಇಂಟರ್ವ್ಯೂಗಳು ಒಳ್ಳೆ ಕಂಪ್ನಿಗಳಲ್ಲಿ, ನಾನು ಕೆಲಸ ಮಾಡಿದಂಥ ಅತ್ಯಂತ 1 ಕಂಪ್ನಿಗಳಲ್ಲಿ ಕೂಡ ನಮಗೆ 10 ನಿಮಿಷ ಟೈಮ್ ಸಿಗುತ್ತೆ ಒಬ್ಬ ಅಭ್ಯರ್ಥಿ ಜೊತೆ ಮಾತಾಡೋಕೆ ಫೋನಲ್ಲಿ. ಸಾಧಾರಣವಾಗಿ ಏನು ಮಾಡ್ತೀವಿ, ಆ ಫೋನಲ್ಲಿ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಅಂತ ಹೇಳ್ತೀವಿ. ನನ್ನ ಹೆಸರು ಇಂಥದ್ದು, ನಾವು ಓದಿದ್ದು ಇಂಥದ್ದು, ಅದು ಇದು ಅಂತ. ಇವರು ಸುಮಾರು 10 ನಿಮಿಷದಲ್ಲಿ ಒಂದು 4 ನಿಮಿಷ ಬರೀ ಪರಿಚಯಕ್ಕೆ ತಗೊಂಡ್ಬಿಡ್ತಾರೆ.
1: 1 ನಿಮಿಷದಲ್ಲಿ ನಾನು ಇಂಥವ್ರು ಇಂಥ ಊರಿಂದ ಬಂದಿದ್ದೇನೆ, ಇಷ್ಟು ನನ್ನ ಇದು, ಇದು ಬ್ಯಾಕ್ ಗ್ರೌಂಡ್, 1 ಮಿನಿಟ್ ಕ್ಲೋಸ್.
0: ಆಮೇಲೆ
1: 9 ನಿಮಿಷ ಇವನ ಅಚೀವ್ಮೆಂಟ್ ಬಗ್ಗೆ ಹೇಳ್ಬೋದು.
0: ಹೌದು, ಆ ಟೈಮನ್ನು ಉಪಯೋಗಿಸ್ಕೊಳ್ಳೋದನ್ನ ಕಲಿಸ್ಬೇಕು. 10 ನಿಮಿಷದ ಇಂಟರ್ವ್ಯೂನಪ್ಪ, ಪುಣ್ಯಾತ್ಮ ಯಾರೋ ಮಾತಾಡ್ತಿದ್ದಾನೆ, ಅದನ್ನ ನಿನ್ ಪರಿಚಯ ಇಲ್ಲ, ನಿನ್ ಪರಿಚಯ 1 ನಿಮಿಷದಲ್ಲಿ ಮಾತಾಡೋಕ್ಕಾಗತ್ತ? ಅಥವಾ ಎರಡನೇದು, ನಿನ್ನ ಉದ್ದೇಶ ಏನಿದೆ, ನೀನು ಈ ಕೆಲಸಕ್ಕೆ ಯಾಕೆ ಅಪ್ಲೈ ಮಾಡಿದೆ, ಅನುಭವ ಇಲ್ಲ, ಕರೆಕ್ಟ್, ಒಪ್ಕೊಂತೀನಿ, ಬಟ್ ಪೂರಕವಾದ ನಿನಗಿರುವಂತಹ ಒಂದು ಸಾಮರ್ಥ್ಯ ಏನಿದೆ, ಅದನ್ನ ಹೇಗೆ ನೀನ್ ಡೆಮಾನ್ಸ್ಟ್ರೇಟ್ ಮಾಡ್ತೀಯ. ಆಮೇಲೆ ಆ ಕೆಲಸ ಅದೇ ಏನೋ ಒಂದು ಸಮಸ್ಯೆ ಕೊಟ್ರೆ
1: ಸೊಲ್ಯೂಷನ್,
0: ಆ ಸಮಸ್ಯೆನ ನೀನು ಅರ್ಥ ಮಾಡ್ಕೊಂಡಿದ್ದನ್ನ ನೀನು ಮತ್ತೆ ಆತಂಗೆ ತಿಳಿಸಿ ಹೇಳ್ತೀಯ. ನನ್ನ ಪ್ರಕಾರ ನಾ ಈ ಸಮಸ್ಯೆ ಹೀಗಿದೆ. ಹೌದಾ, ಅರ್ಥ ಮಾಡ್ಕೊಂತಾನೆ ವ್ಯಕ್ತಿ ಅಂತಂದಾಗ ನಮ್ದೇ ಎಷ್ಟೋ ಸಮಸ್ಯೆಗೆ ಬಬ್ಬಾಬರೇ ಆಗುತ್ತೆ. ಇಲ್ಲವ್ರ ಏನಾಗುತ್ತೆ, ಸಾಧಾರಣವಾಗಿ ನಾವು ಹೇಳ್ತೀವಿ, ನೋಡಿ ಇಂಥ ಸಮಸ್ಯೆ ಇದೆ ಮಾಡಬೇಕು, ಮಾಡ್ಬಿಡ್ತೀವಿ. ಯಾವಾಗ ಮಾಡ್ತೀರಾ, ಇವತ್ತಾಗ್ಬಿಡುತ್ತೆ, ಇವತ್ತು ಸಂಜೆವರೆಗೂ ಕಾಯ್ತೀವಿ, ಇಲ್ಲ ಅದೇನೋ ಸಮಸ್ಯೆ ಆಯಿತು, ನಾಳೆ ಬೆಳಗ್ಗೆ ಹೊರಗಡೆ ಗ್ಯಾರಂಟಿ ಆಗುತ್ತೆ. ಕಮಿಟ್ ಮಾಡಿದಾಗ ನಾನು ಅವತ್ತು 24 ಗಂಟೆ ಅವರು ಕೂತ್ಕೊಂಡು ಮಾಡಲೇಬೇಕು, ಇಲ್ಲ ಇವತ್ತಾಗುತ್ತೆ ಅನ್ನೋದ್ರ ಬದಲಾಗಿ 2 ದಿನ ಟೈಮ್ ತೊಗೋಬೇಕು. ಇದು ಮುಂದಕ್ಕೆ ಮುಂದಕ್ಕೆ ಹಾಕ್ಕೊಂಡು ಹೋಗೋದ್ರಿಂದ ನಾವು ಪ್ರಾಯಶಃ ನಂಬಿಕೆಯನ್ನು, ವಿಶ್ವಾಸಾರ್ಹತೆಯನ್ನು ವೃತ್ತಿನಲ್ಲಿ ಕಳ್ಕೊಳ್ತಿದ್ದೀವಿ. ಕಸ್ಟಮರ್ಸ್ ಕೂಡ ಅಷ್ಟೇ ಒಂದು ಆತಂಕದಿಂದ ನಮ್ಮನ್ನು ನೋಡೋಕೆ ಶುರು ಮಾಡಿದರು. ಈ ಇದು ಬದಲಾವಣೆ ಆಗಬೇಕು.
1: ಕೇಳಿದ್ರೆ ನಾವು ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಂವಹನ ತಂತ್ರಜ್ಞಾನ ಅಥವಾ ಹೊಸ ಸಾಧ್ಯತೆಗಳ ಬಗ್ಗೆ ಅವರು ಸಾಕಷ್ಟು ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಇವತ್ತಿನ ಕಾರ್ಯಕ್ರಮದ ಮಿತಿಯಲ್ಲಿ ಇಷ್ಟು ಹೇಳಲಿಕ್ಕಾಗಿದೆ. ಇನ್ನೂ ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ನಾವು ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರೇ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ನಮ್ಮ ಸಂವಾದವನ್ನು ಮುಂದುವರಿಸೋಣಂತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್, ನಿಮಗೂ ನನ್ನ ಕೃತಜ್ಞತೆಗಳು.
2: ಇದುವರೆಗೆ ವೃತ್ತಿ ಮಾರ್ಗದರ್ಶನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ಈ ಕುರಿತು ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡಿದ್ದವರು ಬೇದ್ರೆ ಮಂಜುನಾಥ್. ಈಗ ವಿಜ್ಞಾನ ಭಾರತಿ. ವಿಜ್ಞಾನ ಭಾರತಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಬಾರಿಯ ರಾಷ್ಟ್ರೀಯ ವಿಜ್ಞಾನ ಸಮಾವೇಶದಲ್ಲಿ ಪ್ರಶಸ್ತಿ ಪಡೆದ ವಿಜ್ಞಾನಿ ಡಾಕ್ಟರ್ ಚಂದ್ರನಾಯಕ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುವವರು ಲಸಿತಾ.
3: ಶ್ರೋತೃಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮಾನಸ ಗಂಗೋತ್ರಿಯ ವಿಜ್ಞಾನ ಭವನದ ಸಂಯೋಜಕರಾದ

0: ಡಾಕ್ಟರ್ ಎಸ್ ಚಂದ್ರನಾಯಕ್ ಅವರು. ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಜೈವಿಕ ತಂತ್ರಜ್ಞಾನದ ಪ್ರಾಧ್ಯಾಪಕರು ಆಗಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಭಾರತೀಯ ವಿಜ್ಞಾನ ಸಮಾವೇಶ ಅಂದರೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ಪ್ರಧಾನಮಂತ್ರಿಗಳ ಪುರಸ್ಕಾರ ಪಡ್ಕೊಂಡಿದ್ದಾರೆ. ಇದಲ್ಲದೆ ಯುವ ವಿಜ್ಞಾನಿ ಪ್ರಶಸ್ತಿ, ಜೈವಿಕ ತಂತ್ರಜ್ಞಾನ ಸಂಶೋಧನೆಗಾಗಿ 20ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಗಳಿಸಿಕೊಂಡಿದ್ದಾರೆ. ಇವತ್ತು ಡಾಕ್ಟರ್ ಚಂದ್ರನಾಯಕ್ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಒಂದು ವಿವರಗಳನ್ನ ಇವರಿಂದ ಪಡ್ಕೊಳ್ಳೋಣ. ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಎಸ್ ಚಂದ್ರನಾಯಕ್ ಅವರೇ.
1: ಥ್ಯಾಂಕ್ ಯು ಮೇಡಮ್.
0: ನಿಮಗೆ ಈ ಬಾರಿಯ ರಾಷ್ಟ್ರೀಯ ವಿಜ್ಞಾನ ಸಮಾವೇಶದಲ್ಲಿ ಪ್ರಶಸ್ತಿ ಬಂದಿದೆ, ನಿಮ್ಮನ್ನ ಸನ್ಮಾನ ಮಾಡಿದ್ದಾರೆ, ಅದಕ್ಕೆ ತುಂಬಾ ಅಭಿನಂದನೆಗಳು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ಹೇಳಿ ಸರ್, ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ನಿಮ್ಗೆ ಪ್ರಶಸ್ತಿ ಬಂದಾಗ ನಿಮ್ಗೆ ಏನನ್ಸ್ತು?
1: ತುಂಬಾ ಸಂತೋಷ ಆಯ್ತು. ಈಗ ಜನವರಿಯಲ್ಲಿ ಮುಕ್ತಾಯಗೊಂಡ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನಲ್ಲಿ ನನಗೆ ಮಿಲೇನಿಯಂ ಪ್ಲೇಕ್ಸ್ ಆಫ್ ಆನರ್ ಅಂತ, ಇದು ಪ್ರಧಾನಮಂತ್ರಿಗಳಿಂದ ದೊರಕುವ ಗೌರವ. ನನ್ನ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಾನು ಮಾಡಿರುವ ಕೆಲಸವನ್ನು ಗುರುತಿಸಿ ನನ್ನನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದರು. ಈ ಪ್ರಶಸ್ತಿಯು 20,000 ರೂಪಾಯಿಗಳ ಬಹುಮಾನ ಜೊತೆಗೆ ಪ್ರಧಾನಮಂತ್ರಿಗಳಿಂದ ಗೌರವವನ್ನು ಸ್ವೀಕರಿಸಿದ್ದಾಗಿರುತ್ತದೆ. ಕಳೆದ 2 ದಶಕಗಳಿಂದ ಕೈಗೊಂಡಿರುವ ಸಂಶೋಧನೆಯನ್ನು ಗುರುತಿಸಿ ನನ್ನನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಇದು ನನ್ನ ಜೊತೆ ಇನ್ನ 4 ಹಿರಿಯ ವಿಜ್ಞಾನಿಗಳನ್ನು ಪ್ರಧಾನಮಂತ್ರಿಗಳ ಗೌರವಕ್ಕೆ ಸೆಲೆಕ್ಟ್ ಆಗಿದ್ರು. ಸೊ ಅವರ ಜೊತೆ ನಾನು ಕೂಡ ಒಬ್ಬನಾಗಿ ಈ ಪ್ರಶಸ್ತಿಯನ್ನು ಪಡೆದಿದ್ದೇನೆ.
0: ಮೈಸೂರಿನಿಂದ ನೀವೊಬ್ಬರೇನಾ?
1: ಮೈಸೂರಿಂದ ನಾನೊಬ್ಬನೇ.
0: ಪ್ರಶಸ್ತಿ ಸಮಾರಂಭ ಅಥವಾ ಈ ಪ್ರಶಸ್ತಿ ವಿತರಣಾ ಸಮಾರಂಭ ಹೇಗಿತ್ತು, ಹೇಗ್ ನಡೆಯಿತು? ಯಾಕೆಂದ್ರೆ ಇದೊಂದು ರಾಷ್ಟ್ರಮಟ್ಟದ ಒಂದು ಸಮಾವೇಶ ಆಗಿತ್ತು, ಹೇಗೆ ಒಂದು ಆಯೋಜನೆ ಮಾಡಿದ್ರು ಅಂತ ಹೇಳ್ತೀರಾ?
1: ಪ್ರಶಸ್ತಿ ಸಮಾರಂಭ ತುಂಬಾ ಅದ್ಭುತವಾಗಿತ್ತು. ನನ್ನ ಜೊತೆದಲ್ಲಿ ಕುತ್ಕೊಂಡಿದ್ದವರು 4 ಹಿರಿಯ ವಿಜ್ಞಾನಿಗಳು. ಒಬ್ರು ಪ್ರೊಫೆಸರ್ ಕೆ ಜೆ ರಾವ್ ಅಂತ, ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಡಿಸ್ಟಿಂಗ್ವಿಶ್ ಪ್ರೊಫೆಸರ್, ಮತ್ತಿನ್ನೊಬ್ರು ಡಾಕ್ಟರ್ ಸಂಜಯ್ ಮಾಥೂರ್ ಅಂತ, ಅವರು IIT ದು ಡಿಸ್ಟಿಂಗ್ವಿಶ್ ಪ್ರೊಫೆಸರ್. ಅವ್ರ ಮಧ್ಯ ನಾನು ಕುತ್ಕೊಂಡು ಪ್ರಶಸ್ತಿ ಇಸ್ಕೊಳ್ಳೋದು ಆಕ್ಚುಲಿ ಯಾವುದೇ ವಿಜ್ಞಾನಿಗೆ ಅಥವಾ ವಿದ್ಯಾರ್ಥಿಗೆ ಅದೊಂಥರ ದೊಡ್ಡ ಗೌರವ. ನಮಗೆ ಪ್ರಶಸ್ತಿ ಕೊಟ್ಟವರು ಭಾರತದ ಉಪರಾಷ್ಟ್ರಪತಿ ಡಾಕ್ಟರ್ ವೆಂಕಯ್ಯ ನಾಯ್ಡು ಅವರು, ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರಾದ ಪ್ರೊಫೆಸರ್ ರಂಗಪ್ಪ ಅವರಿದ್ದರು. ಸೊ ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಧ್ಯೆ ನಾನು ಹೋಗಿ ಪ್ರಶಸ್ತಿ ಸ್ವೀಕರಿಸೋದೇ ನಂದೊಂದು ದೊಡ್ಡ ಅಚೀವ್ಮೆಂಟ್ ಅಂತ ನಂಗನ್ಸುತ್ತೆ. ಯಾಕಂದರೆ ನಾನು ಈಗ ಕಳೆದ 2 ದಶಕಗಳಿಂದ ನನ್ನ ಸಂಶೋಧನೆಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ಹಿರಿಯ ವಿಜ್ಞಾನಿಗಳು ಮತ್ತು ನನ್ನ ಟೀಚರ್ಸ್, ಫ್ರೆಂಡ್ಸು ಅವ್ರದ್ದೆಲ್ಲ ಎನ್ಕರೇಜಿಂದ ಸೊ ಕಷ್ಟಪಟ್ಟು ನನ್ನ ಸಂಶೋಧನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ.
0: ಅಂದರೆ ಸಮಾರಂಭದಲ್ಲಿ ಪ್ರಸಿದ್ಧ ವಿಜ್ಞಾನಿಗಳು ಕೂಡ ಇದ್ರಲ್ವಾ, SNR ರಾವ್ ಅಂತವರಲ್ಲ?
1: ಹೌದು, ತುಂಬಾ ಈವನ್ ನೊಬೆಲ್ ಲಾರೇಟ್ಸ್ಗಳು ಅಟೆಂಡ್ ಮಾಡಿದ್ರು ಆ ಫಂಕ್ಷನ್ನ. ಬೇರೆ ಬೇರೆ ದೇಶದಿಂದ ತುಂಬಾ ವಿಜ್ಞಾನಿಗಳು ಅಟೆಂಡ್ ಮಾಡಿದ್ರು. ಭಾರತರತ್ನ CNR ರಾವ್ ಅವರು ಅಟೆಂಡ್ ಮಾಡಿದ್ರು. ಭಾರತದಲ್ಲಿ ಇರುವ ತುಂಬಾ ಹಿರಿಯ ವಿಜ್ಞಾನಿಗಳು ಈ ವಿಜ್ಞಾನ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು, ಮತ್ತು ಅವ್ರ ಮುಂದೆ ನಾನು ಸ್ಟೇಜ್ ಮೇಲೆ ಹೋಗಿ ಆ ಗೌರವ ಸ್ವೀಕರಿಸೋದೆ ಒಂದು ದೊಡ್ಡ ಹೆಮ್ಮೆ ಹಾಗೂ ನನಗೆ ಸಿಕ್ಕ ದೊಡ್ಡ ಗೌರವ.
0: ಇಲ್ಲಿವರೆಗೂ ನೀವು ವಿಜ್ಞಾನಿ ಅಂತ ಗುರುತಿಸಿಕೊಂಡಿದ್ದೀರಿ, ನಿಮ್ಮ ದಾರಿ ಹೇಗಿತ್ತು, ವಿಜ್ಞಾನಿ ಆಗುವ ತನಕ ನಿಮ್ಮ ಒಂದು ಜೀವನ ಹೇಗಿತ್ತು ಅಂತ ನಮ್ಮ ಜೊತೆ ಹಂಚ್ಕೋತೀರಾ?
1: ನಾನು ಮೂಲತಃ ಮೈಸೂರಿನವನು. ಮೈಸೂರು ಅದು ಪಡ್ವಾರಳ್ಳಿ ಅಂತ ಒಂದು ಗ್ರಾಮ ಇದೆ, ನಾನು ಅಲ್ಲೇ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು. ನನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮೈಸೂರಿನಲ್ಲಿರುವ ಮಾತೃಮಂಡಳಿ ಶಾಲೆಯಲ್ಲಿ ಆಯಿತು, ಕನ್ನಡ ಮಾಧ್ಯಮದಲ್ಲಾಯಿತು. ಮತ್ತೆ ನನ್ನ ಹೈಸ್ಕೂಲ್ ಶಿಕ್ಷಣ ಬೃಂದಾವನ ಬಡಾವಣೆಯಲ್ಲಿ ಒಂದು ಕುವೆಂಪು ಸ್ಕೂಲ್ ಅಂತ ಇದೆ, ಅಲ್ಲಿ ನಂದು ಹೈಸ್ಕೂಲ್ ಆಯಿತು. ಸೊ ನನಗಲ್ಲಿ ತುಂಬ ಎನ್ಕರೇಜ್ಮೆಂಟ್ ಸಿಕ್ತು, ಯಾಕಂದರೆ ನಾನು ತುಂಬ ಬುದ್ಧಿವಂತ ಏನಲ್ಲ, ಆದರೆ ತುಂಬ ಹಾರ್ಡ್ ವರ್ಕರ್. ಅದಕ್ಕೆ ನನ್ನ ಟೀಚರ್ಸ್ ನನಗೆ ತುಂಬ ಎನ್ಕರೇಜ್ ಮಾಡ್ತಾ ಇದ್ರು. ಆಮೇಲೆ ನಾನು ಮೊದಲನೇ ವಿದ್ಯಾರ್ಥಿ ಆ ಶಾಲೆಯಿಂದ 10ನೇ ಕ್ಲಾಸ್ನ ಮುಗಿಸಿ ವಿಜ್ಞಾನವನ್ನು ಐಚ್ಛಿಕ ವಿಷಯವಾಗಿ ಪಡೆದು ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದು. ಆಗ ಪ್ರೊಫೆಸರ್ ದೇಜೇಗೌಡರು, ಅವರು ಆಕ್ಚುಲಿ ವಿಜ್ಞಾನ ಕುವೆಂಪು ಶಾಲೆಯ ಅಧ್ಯಕ್ಷರಾಗಿದ್ದರು, ಅವರು ನನ್ನ ಕರೆಸಿ ಆ ಸಮಯದಲ್ಲೇ ನನಗೆ ಸನ್ಮಾನ ಮಾಡಿದ್ರು. ಅವೆಲ್ಲ ನನಗೆ ತುಂಬ ಮೋಟಿವೇಟ್ ಮಾಡ್ತು, ಹೌದು ನಾನು ಇನ್ನೂ ಕಷ್ಟಪಡಬೇಕು ಅಂತ. ಸೊ ಇನಿಷಿಯಲಿ ನಾನು 11th 12th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮಾಧ್ಯಮವನ್ನು ಆರಿಸ್ಕೊಂಡಾಗ ನನಗೆ ತುಂಬ ಕಷ್ಟ ಆಯಿತು, ಯಾಕಂದರೆ ನಾವು ತುಂಬ ಮಧ್ಯಮ ವರ್ಗದಿಂದ ಬಂದು ನಾನು ಓದಿದ ಶಾಲೆಗಳಲ್ಲಿ ತುಂಬ ಇಂಗ್ಲೀಷು ತುಂಬ ಇದಾಗಿತ್ತು ಅಂತ ಏನಿಲ್ಲ. ಒಂದು ಏನಿತ್ತು ಅಂತ ಅಂದರೆ ನಾನು ಕನ್ನಡನೋ ಇಂಗ್ಲೀಷೋ ಒಟ್ಟು ನಾನು ಓದಿ ಪಾಸ್ ಮಾಡಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ನನ್ನ ತಲೆದಲ್ಲಿ ತುಂಬ ಇರ್ತಿತ್ತು. ಅದರಿಂದ ನಾನು ತುಂಬ ಕಷ್ಟಪಟ್ಟು ಓದ್ತಾ ಇದ್ದೆ. ನಂದು ಸರೌಂಡಿಂಗ್ ಫ್ರೆಂಡ್ಸ್ ಸರ್ಕಲ್ಲು ಆ್ಯಕ್ಚುಲಿ ನನಗೆ ತುಂಬ ಎನ್ಕರೇಜ್ ಮಾಡ್ತಾ ಇತ್ತು ಅವಾಗ. ಇದರಿಂದ ನನ್ನ PUC ಮುಗಿಸಿ ಆಮೇಲೆ ನನ್ನ ಡಿಗ್ರಿ ವಿದ್ಯಾಭ್ಯಾಸಕ್ಕೆ ಯುವರಾಜ ಕಾಲೇಜ್ನ ಸೇರಿಕೊಂಡೆ. ಯುವರಾಜ ಕಾಲೇಜಲ್ಲಿ ಕೆಮಿಸ್ಟ್ರಿ ಬಯಾಲಜಿನ ಐಚ್ಛಿಕ ವಿಷಯವಾಗಿ ಪಡ್ಕೊಂಡು ಅಲ್ಲಿ ನನ್ನ ಪದವಿಯನ್ನು ಮುಗಿಸ್ದೆ. ಅಲ್ಲಿಂದ ಮತ್ತೆ ಮಾನಸ ಗಂಗೋತ್ರಿಗೆ ಸೇರಿ ಮಾನಸ ಗಂಗೋತ್ರಿಯಲ್ಲಿ MSc ಅನ್ನು ಮುಗಿಸಿ ಮತ್ತೆ MPhil ನ

0: ಆಯ್ಕೆ ಮಾಡಿಕೊಂಡೆ. ನನಗೆ ವಿಜ್ಞಾನದಲ್ಲಿ ತುಂಬಾ ಆಸಕ್ತಿ ಇತ್ತು, ಅದರಲ್ಲೂ ರಿಸರ್ಚ್ ಮಾಡಬೇಕು ಅನ್ನೋ ತುಂಬಾ ಇಂಟ್ರೆಸ್ಟ್ ಇತ್ತು. MPhil ಅದು ಸೀಡ್ ಟೆಕ್ನಾಲಜಿ ಅಂತ ಕೋರ್ಸ್ ಇತ್ತು, ಸೀಡ್ ಟೆಕ್ನಾಲಜಿ ಆಪ್ಟ್ ಮಾಡಿ ಸೀಡ್ ಟೆಕ್ನಾಲಜಿದಲ್ಲಿ MPhilನ ಮುಗಿಸಿ ಮತ್ತೆ ಅದೇ ವಿಶ್ವವಿದ್ಯಾಲಯದಲ್ಲಿ ನಾನು PhD ಪದವಿಗೆ ಸೇರಿಕೊಂಡೆ. PhD ಪದವಿಯನ್ನು ಜೈವಿಕ ತಂತ್ರಜ್ಞಾನದಲ್ಲಿ ತುಂಬ ಕಷ್ಟಪಟ್ಟು ನಾನು PhD ಪದವಿಯನ್ನು ಮುಗಿಸಿ ಆಮೇಲೆ ಮತ್ತೆ ಅದೇ ವಿಭಾಗದಲ್ಲಿ ಒಂದು ಡ್ಯಾನಿಷ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ, ಡ್ಯಾನಿಡಾ ಅಂತ, ಅದು ಡ್ಯಾನಿಷ್ ಗೌರ್ಮೆಂಟ್ ಫಂಡಿಂಗ್ ಪ್ರೋಗ್ರಾಮ್. ಅದು ನಮ್ಮ ದೇಶಕ್ಕೆ ಬೀಜ ತಂತ್ರಜ್ಞಾನದಲ್ಲಿ ಸೀಡ್ ಟೆಕ್ನಾಲಜಿ ಮತ್ತು ಸೀಡ್ ಪೆಥಾಲಜಿದಲ್ಲಿ ನಮಗೆ ತುಂಬಾ ಸಹಾಯ ಮಾಡಿತ್ತು ಏಷ್ಯನ್ ಸೀಡಲ್ ಸೆಂಟರ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ. ಅಲ್ಲಿ ನಾನು ವಿಜ್ಞಾನಿಯಾಗಿ ಸೇರಿಕೊಂಡೆ. ಅಲ್ಲಿ ನಾನು ವಿಜ್ಞಾನಿಯಾಗಿ ಸೇರ್ಕೊಂಡ ಮೇಲೆ ನನಗೆ ಸೈನ್ಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಆಯಿತು. ಏಷ್ಯನ್ ಸೀಡಲ್ ಸೆಂಟರ್ದು ಕೋಆರ್ಡಿನೇಟರ್ ಆಗಿ ಪ್ರೊಫೆಸರ್ HS ಪ್ರಕಾಶ್ ಅಂತ ಮತ್ತೆ ಡಾಕ್ಟರ್ SR ನಿರಂಜನ ಅಂತ
1: ಇಬ್ರು,
0: ಮಾನಸ ಗಂಗೋತ್ರಿಯಲ್ಲಿ ಅವರಿಬ್ರು ನನ್ನ ಗುರುಗಳು. ಅವ್ರ ಅಂಡರ್ ನಾನು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನನಗೆ ವಿಜ್ಞಾನದಲ್ಲಿ ಆಸಕ್ತಿ ಜಾಸ್ತಿ ಆಯಿತು.
1: ಅಂದ್ರೆ ಪ್ರಯೋಗಗಳು ಮಾಡ್ತಾ ಇದ್ರಲ್ಲ.
0: ಹೌದು, ನನಗೆ ಆ ಏಷ್ಯನ್ ಸೀಡಲ್ ಸೆಂಟರ್ ಸಿಕ್ಕಿದ ಮೇಲೆ ನನಗೆ ಇಂಟರ್ನ್ಯಾಷನಲ್ ಸೈಂಟಿಸ್ಟ್ಗಳ ಜೊತೆ ಸೊ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ತು. ಸೊ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಿದ್ದಾಗ ಹೌದು ವಿಜ್ಞಾನದಲ್ಲಿ ತುಂಬಾ ಲೂಪ್ ಹೋಲ್ಸ್ ಇದೆ. ಸೊ ಅದನ್ನೆಲ್ಲ ನಾವು ಆಕ್ಚುಲಿ ಕಲಿಬೇಕು ಅಂತ ಅಂದ್ರೆ ತುಂಬಾ ಕಷ್ಟಪಟ್ಟು ಸಂಶೋಧನೆ ಮಾಡಿದ್ರೆ ಇದನ್ನೆಲ್ಲ ನಾವು ಸಾಧಿಸಬಹುದು ಅನ್ನೋ ಒಂದು ಇದು ಬಂತು. ಆಮೇಲೆ ನನ್ನ ಟೀಚರ್ಸ್ಗಳು ಇಬ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಆವಾಗ ನಾವು ತುಂಬಾ ಹಗಲು ರಾತ್ರಿ ತುಂಬಾ ಕೆಲಸ ಮಾಡ್ತಾ ಇದ್ವಿ. ಅದನ್ನ ಮುಗಿಸಿ ನಂತರ ನಾನು 2012-13 ಅಲ್ಲಿ ICR ಒಂದು ಯೋಜನೆ ಇದೆ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ, ಅದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇರ್ಕೊಂಡೆ.
1: ICAR ಅಂದ್ರೆ
0: ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ. ಆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇರ್ಕೊಂಡಾಗ ನನಗೆ ಸಜ್ಜೆ ಬೆಳೆ ಎಲ್ಲಿ ಸಂಶೋಧನೆ ಮಾಡಲಿಕ್ಕೆ ನನಗೆ ಅಸೈನ್ ಮಾಡಿದ್ರು. ಸೊ ಅವಾಗ ನಾನು ಪರ್ಲ್ ಮಿಲೆಟ್ ಅಂತ ಹೇಳ್ತಾರೆ, ಪರ್ಲ್ ಮಿಲೆಟ್
1: ಕನ್ನಡದಲ್ಲಿ ಏನ್ ಹೇಳ್ತಾರೆ
0: ಸಜ್ಜೆ ಅಂತ, ಅದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಕ್ರಾಪ್. ಏನಕ್ಕೆ ಅಂದ್ರೆ ನಮ್ಮ ಮೈಸೂರು ಮಂಡ್ಯ ಹಾಸನ ಭಾಗದಲ್ಲಿ ಅದನ್ನ ಬೆಳೆಯಲ್ಲ, ಯಾಕಂದ್ರೆ ನಾವು ಇರಿಗೇಷನ್ ಫೆಸಿಲಿಟಿ ಚೆನ್ನಾಗಿದೆ. ಬಟ್ ಡ್ರೈಯರ್ ಏರಿಯಾಸ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಕ್ರಾಪ್. ಈವನ್ ನಮ್ಮ ನಾರ್ದನ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ಇದನ್ನ ಕಲ್ಟಿವೇಟ್ ಮಾಡ್ತಾರೆ. ಆದ್ರೆ ಎಸ್ಪೆಷಲಿ ಇನ್ ಕರ್ನಾಟಕದಲ್ಲಿ ಏನಪ್ಪಾ ಅಂತ ಅಂದ್ರೆ ಅದನ್ನ ಮೇವ್ಗಾಗಿ ಯೂಸ್ ಮಾಡ್ತಾರೆ. ಈ ರಾಜಸ್ಥಾನ, ಉತ್ತರ ಪ್ರದೇಶ, ಮಹಾರಾಷ್ಟ್ರ ಅಲ್ಲೆಲ್ಲ ಫುಡ್ ಆಗಿ ಯೂಸ್ ಮಾಡ್ತಾರೆ. ಆಮೇಲೆ ಈ ಕ್ರಾಪ್ಸ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಇದನ್ನ ಫ್ಯೂಚರ್ ಕ್ರಾಪ್ ಅಂತ ಹೇಳ್ತಾರೆ. ಆಮೇಲೆ ಕ್ಲೈಮೇಟ್ ಸ್ಮಾರ್ಟ್ ಕ್ರಾಪ್ ಅಂತ ಹೇಳ್ತಾರೆ. ನಮ್ದು ಇವಾಗ ಕ್ಲೈಮೇಟ್ ಚೇಂಜ್ ಆಗ್ತಿರೋದ್ರಿಂದ ಮುಂದೊಂದ್ ದಿನ ನಮ್ದೇನಾದ್ರು ಟೆಂಪರೇಚರ್ 40-45 ಡಿಗ್ರಿ ಹೋಗ್ತೀವಿ ಅಂದಾಗ ನಮ್ದು ಈಗಿಂದ ಫುಡ್ ಕ್ರಾಪ್ ಏನಿದೆ, ಈ ಭತ್ತ, ರಾಗಿ ಇವೆಲ್ಲ ಸ್ವಲ್ಪ ಸಸ್ಟೈನ್ ಆಗೋದು ಕಷ್ಟ ಇದೆ, ಗೋಧಿ ಇವೆಲ್ಲ, ಅಂತ ಟೈಮಲ್ಲಿ ಈ ಫುಡ್ ಕ್ರಾಪು ಆಕ್ಚುಲಿ ಅಪ್ ಟು 45 ಡಿಗ್ರಿದಲ್ಲಿ ಬೆಳೆಯುತ್ತೆ. ಅದರಿಂದ ಈ ತರ ಕ್ರಾಪ್ನ ಈಗಲಿಂದನೇ ರಿಸರ್ಚ್ ಮಾಡಿ ಮುಂದಿನ ಜನರೇಷನ್ಗೆ ಒಂದು ಫುಡ್ ಕ್ರಾಪು ಹೈ ಟೆಂಪರೇಚರ್ ಅಥವಾ ಸಲಿನಿಟಿ ಇನ್ಕ್ರೀಸ್ ಆಗಿದೆಯೋ, ಸಾಯಿಲ್ ಹೆಲ್ತ್ ಅಷ್ಟೊಂದು ಇದಿಲ್ಲ ಅಂತಂದ್ರೂ ಈ ತರ ಕ್ರಾಪ್ಗಳು ಎಸ್ಪೆಷಲಿ ಮಿಲ್ಲೆಟ್ಗಳು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದರಿಂದ ನನಗೆ ICR ಏನಿದೆ ಅಂದ್ರೆ ಮ್ಯಾಂಡೇಟರಿ ಆಗಿ ನಾನು ಮಿಲ್ಲೆಟಲ್ಲಿ ರಿಸರ್ಚ್ ಮಾಡಬೇಕು ಅಂತ ಇದೆ. 2016 ನನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಮಿಲ್ಲೆಟ್ ರಿಸರ್ಚ್ ಸೆಂಟರ್ದು ಪ್ರೊಫೆಸರ್ ಮತ್ತೆ ಆಫೀಸರ್ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ 19-20 ಸುಮಾರು ಪರ್ಲ್ ಮಿಲ್ಲೆಟ್ ಪೆಥಾಲಜಿ ಯೂನಿಟ್ ಇದೆ, 13 ಯೂನಿವರ್ಸಿಟಿದಲ್ಲಿ ಇದೆ ಭಾರತದಲ್ಲಿ. ಆ 13 ಯೂನಿವರ್ಸಿಟಿದು ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇವಾಗ.
1: ಅಂದ್ರೆ ವಿಜ್ಞಾನ ವಿಷಯವನ್ನ ಆರಿಸಿಕೊಂಡು ಬಹಳ ದೂರ ಒಂದು ದಾರಿಯನ್ನ ನೀವು ಸವ್ದಿದ್ದೀರಿ.
0: ಹೌದು, ಅದಕ್ಕೆಲ್ಲ ನನ್ನ ಗುರುಗಳು ಮತ್ತೆ ನನ್ನ ಮಾರ್ಗದರ್ಶಕರು, ಆಮೇಲೆ ಪ್ರೊಫೆಸರ್ KS ರಂಗಪ್ಪರ್ ಅವರು, ಅವರು ಮಾಜಿ ಕುಲಪತಿಗಳು ಮೈಸೂರು ವಿಶ್ವವಿದ್ಯಾನಿಲಯದು, ಅವರು ನನಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ. ಅವರು ಆಕ್ಚುಲಿ ಅವ್ರಿಗಿರೋ ವಿಜ್ಞಾನ ಆಸಕ್ತಿದಲ್ಲಿ ನಮ್ಗೊಂದು 50% ಇತ್ತು ಅಂತಂದ್ರು ನಾನು ಅಟ್ಲೀಸ್ಟ್ ಇನ್ನ ಮುಂದೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೇನೆ. ಅವ್ರು ಯಾವಾಗ್ಲೂ ವಿಜ್ಞಾನ ಬಗ್ಗೆ ಮಾತಾಡ್ತಾ ಇರ್ತಾರೆ, ಯಾವಾಗ್ಲೂ ಎನ್ಕರೇಜ್ ಮಾಡ್ತಾ ಇರ್ತಾರೆ, ಯಾವಾಗ್ಲೂ ಮೋಟಿವೇಟ್ ಮಾಡ್ತಾ ಇರ್ತಾರೆ. ವಿಜ್ಞಾನದಲ್ಲಿ ಕೆಲಸ ಮಾಡಿ ಅದು ಆಕ್ಚುಲಿ ನಿಮ್ಗೆ ತುಂಬಾ ಒಳ್ಳೆ ಹೆಸರು ತಂದ್ಕೊಡುತ್ತೆ.
1: ಗ್ರಾಜುಯೇಷನ್ ಅಲ್ಲಿ ನೀವು ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಅನ್ನ ಆರಿಸಿಕೊಂಡ್ರಿ, ನೀವು ಓದ್ತಾ ಓದ್ತಾ ಮತ್ತೆ ಬಯೋಟೆಕ್ನಾಲಜಿಗೆ ನೀವು ಬಂದ್ರಿ, ಆ ಒಂದು ಬದಲಾವಣೆ ಹೇಗೆ ಅಂತ ಹೇಳ್ಬೋದಾ?
0: ಬಯೋಟೆಕ್ನಾಲಜಿ ಅಂತ ಅಂದ್ರೆ ಅದೊಂದು ಸೆಪರೇಟ್ ಸಬ್ಜೆಕ್ಟ್ ಅಲ್ಲ. ಅದೇನಂತ ಅಂದ್ರೆ ಎಲ್ಲ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲಾನು ಸೇರ್ಕೊಂಡು ಆ ಇವಾಗ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಿದೆ ಟೆಕ್ನಾಲಜೀಸ್ ನ ಯೂಸ್ ಮಾಡಿಕೊಂಡು ಬಯಾಲಜಿ ಮಾಡೋದನ್ನೇ ಬಯೋಟೆಕ್ನಾಲಜಿ ಅಂತ ಹೇಳೋದು. ಅದರಿಂದ ನಾನು ಬಯಾಲಜಿ ಓದಿದ್ದೆ, ಬಯಾಲಜಿ ಜೊತೆಗೆ ಅಡ್ವಾನ್ಸ್ ಟೆಕ್ನಾಲಜಿಗಳು ಏನೇನು ಡೆವಲಪ್ ಆಗಿದೆ ಸೊ ಅದನ್ನ ಯೂಸ್ ಮಾಡಿಕೊಂಡು ನನ್ನ ಬಯಾಲಜಿಕಲ್ ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡಿಕೊಂಡು ಮುಂದುವರಿಬಹುದು ಅಂತ ನಾನು ಇವಾಗ ಅದ್ರ ಬಗ್ಗೆ ಸಂಶೋಧನೆಯನ್ನ ಕೈಗೊಂಡಿದ್ದೇನೆ. ಬಯಾಲಜಿ ಪ್ಲಸ್ ಟೆಕ್ನಾಲಜಿ ಎರಡನ್ನೂ ಸೇರಿದ್ರೇನೆ ಬಯೋಟೆಕ್ನಾಲಜಿ ಆಗೋದು. ಸೊ ಅದರಿಂದ ನನಗೇನು ಅಂತ ಕಷ್ಟ ಏನು ಅನಿಸಿಲ್ಲ, ಯಾಕಂದ್ರೆ ನಾವು ಬಯಾಲಜಿ ಓದಿರೋದ್ರಿಂದ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಿರುತ್ತೆ ಅದಕ್ಕೆ ಅಪ್ಡೇಟ್ ಆಗ್ತಾ ಆಗ್ತಾ ಹೋಗ್ತಾ ಇರ್ತೀವಿ, ಅದನ್ನ ಕಲ್ತ್ಕೊಂಡು ಹೋಗ್ತಾ ಇರ್ತೀವಿ.
1: ಈಗ ಪ್ಯೂರ್ ಸೈನ್ಸ್ ಅಲ್ಲೂ ಬಯೋಟೆಕ್ನಾಲಜಿ ಇದೆ ಮತ್ತೆ ಎಂಜಿನಿಯರಿಂಗ್ ಒಂದು ಫೀಲ್ಡ್ ಅಲ್ಲೂ ಬಯೋಟೆಕ್ನಾಲಜಿ ಅಂತ ಇದೆ. ಇದೆರಡು ಒಂದೇ ಇದೆಯಾ?
0: ನಾವು ಆಕ್ಚುಲಿ ಯೂನಿವರ್ಸಿಟಿ ಸಿಸ್ಟಮ್ ಅಲ್ಲಿ ಏನಂತಂದ್ರೆ ಬಯೋಟೆಕ್ನಾಲಜಿ ಅಂತಂಗ ನಾವು ಬೇಸಿಕ್ ಸೈನ್ಸ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಇಂಜಿನಿಯರಿಂಗ್ ಸೈನ್ಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಅವ್ರು ಅಪ್ಲೈಡ್ ಸೈನ್ಸ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವ್ರು ಆಕ್ಚುಲಿ ಮೆಷಿನ್ ನ ಹೇಗೆ ಆಕ್ಚುಲಿ ಯೂಸ್ ಮಾಡ್ಕೊಬಹುದು ಅಂದ್ರೆ ಡೆವಲಪ್ಮೆಂಟ್ ಗೆ ಅಂತ ಯೋಚನೆ ಮಾಡ್ತಾರೆ. ನಾವು ಬೇಸಿಕ್ ಸೈನ್ಸ್ ಅಲ್ಲಿ ಇದನ್ನ ಹೇಗೆ ಯೂಸ್ ಮಾಡ್ಕೋಬಹುದು ಅಂತ ನಾವು ಯೂನಿವರ್ಸಿಟಿ ಸಿಸ್ಟಮ್ ಅಲ್ಲಿರೋರು ಆ ಬಯೋಟೆಕ್ನಾಲಜಿನ ಆ ತರ ನೋಡ್ತೇವೆ. ಮೇಜರ್ ಡಿಫ್ರೆನ್ಸ್ ನಮ್ಗೂ ಅವ್ರಿಗೂ ಅಂತ ಅಂದ್ರೆ ಅವ್ರು ಯಾವಾಗ್ಲೂ ಟೆಕ್ನಾಲಜಿಕಲ್ ಸೈಡ್ ಇಂದ ನೋಡ್ತಾರೆ. ನಾವು ವಿಜ್ಞಾನ ಹೇಗೆ ಆ ಟೆಕ್ನಾಲಜಿಕಲ್ ಜೊತೆ ಸೇರಿಸಿಕೊಂಡು ಡೆವಲಪ್ ಮಾಡ್ಕೋಬಹುದು ಅಂತ ನೋಡ್ತಾ ಇರ್ತೀವಿ.
1: ಎರಡೂ ಸೇರಿಸಿ ನೀವು ಅದನ್ನ ಡೆವಲಪ್ ಮಾಡ್ಕೊಂಡು ಅಂದ್ರೆ ಮತ್ತೆ ಜನಸಾಮಾನ್ಯರಿಗೆ ಯಾವ ತರ ಉಪಯೋಗ ಆಗ್ಬಹುದು ಆ ತರ ಎಲ್ಲ ಯೋಚನೆ ಮಾಡ್ಕೊಂಡು ಒಂದು ಸಂಶೋಧನೆ ಆಗುತ್ತೆ ಅನ್ಸುತ್ತಲ್ವಾ?
0: ಹೌದು, ನಾನು ಮೇನ್ ಆಗಿ ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಸಂಶೋಧನೆ ಆಗ್ಲೇ ಹೇಳದಂತೆ ನಾನು ಆಕ್ಚುಲಿ ಪರ್ಲ್ ಮಿಲೆಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಆ ಪರ್ಲ್ ಮಿಲೆಟ್ ಕ್ರಾಪ್ ಗೆ ರೀಸೆಂಟ್ ಡೆವಲಪ್ಮೆಂಟ್ ಮೀನ್ಸ್ ರೀಸೆಂಟ್ ಟೆಕ್ನಾಲಜಿಗಳನ್ನ ಹೇಗಿದೆ ಅದನ್ನ ಯೂಸ್ ಮಾಡಿಕೊಂಡು ಅದನ್ನ ಹೇಗೆ ಇಂಪ್ರೂವ್ ಮಾಡಬಹುದು. ಇವಾಗ ಫಾರ್ಮರ್ಸ್ ಗೆ ಏನಪ್ಪ ಅಂದ್ರೆ ಕೊನೆಗೆ ನನಗೆ ನಾನೊಂದು ಇವಾಗ ಸೀಡ್ ಸೋ ಮಾಡಿದೀನಿ ಅಂತ ಅಂದ್ರೆ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ನನಗೆ ಒಳ್ಳೆ ಬೆಳೆ ಬಂದಿರಬೇಕು, ಆ ಒಳ್ಳೆ ಬೆಳೆಗೆ ನನಗೆ ಒಳ್ಳೆ ಸಂಪಾದನೆ ಆಗಬೇಕು ಅನ್ನೋದನ್ನ ನೋಡ್ತಾನೆ. ನಮ್ಮ ಕೆಲಸ ಏನಂತ ಅಂತಂದ್ರೆ ಆ ಒಳ್ಳೆ ಬೆಳೆ ಬರೋದಕ್ಕೆ ಈ ಬಯೋಟೆಕ್ನಾಲಜಿನ ಹೇಗೆ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ಯೂಸ್ ಮಾಡಿಕೊಂಡು ನಾವು ಆ ಇದನ್ನ ಹೆಲ್ಪ್ ಮಾಡ್ತೀವಿ. ಅದು ಥ್ರೂ ICAR ಇಂದ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇಂದ ಮಾಡ್ತೇವೆ. ಆ ತರ ಇವಾಗ ನಾವು ಬಯೋಟೆಕ್ನಾಲಜಿದಲ್ಲಿ ಇವಾಗ ಒಂದು ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಅಂತ ಬಂದಿದೆ. ನನ್ನ ಕೆಲಸ ಏನಂತ ಅಂದ್ರೆ ಈ ಬಯೋಟೆಕ್ನಾಲಜಿ ಅಂದ್ರೆ ಇಂಟರ್ ಡಿಸಿಪ್ಲಿನರಿ ಸಬ್ಜೆಕ್ಟ್, ಎಲ್ಲರೂ ಸೇರ್ಕೊಂಡು ಮಾಡುವಂಥದ್ದು, ಒಬ್ಬರೇ ಮಾಡ್ಲಿಕ್ಕೆ ಆಗಲ್ಲ. ನಾನು ಪ್ಲಾಂಟ್ ಪೆಥಾಲಜಿಯಿಂದ ನಾನು ಯಾವುದೋ ಒಂದು ಮೈಕ್ರೋ ಆರ್ಗಾನಿಸಮ್ನ ಐಡೆಂಟಿಫೈ ಮಾಡಿ ಸರ್ ಇದು ರೈತರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಸೊ ಈ ಇದು ತುಂಬಾ ಡಿಸೀಸ್ ಬರ್ತಾ ಇದೆ ಅವ್ರಿಗೆ, ಇದನ್ನ ನಾನು ಜೀನೋಮ್ ಸೀಕ್ವೆನ್ಸ್ ಮಾಡಿದ್ದೀನಿ, ಜೀನೋಮ್ ಸೀಕ್ವೆನ್ಸ್ ಮಾಡಿ ಇವಾಗ ಜೀನ್ ಎಡಿಟಿಂಗ್ ಟೆಕ್ನಾಲಜಿ ಅಂತ ಇದೆ, ಅದನ್ನ ಐಡೆಂಟಿಫೈ ಮಾಡಿ ಯಾವ್ದು ಜೀನ್ ರೆಸ್ಪಾನ್ಸಿಬಲ್ ಇದೆ ಈ ಡಿಸೀಸ್ ಕಾಸ್ ಮಾಡ್ಲಿಕ್ಕೆ, ಅದನ್ನ ಎಡಿಟ್ ಮಾಡಿ ಹೊಸ ವೆರೈಟಿನ ಡೆವಲಪ್ ಮಾಡ್ಲಿಕ್ಕೆ ಅಂತ ಬ್ರೀಡರ್ಸ್ ಗೆ ನಾನು ನನ್ನ ಇನ್ಫಾರ್ಮೇಶನ್ ಕೊಡ್ತೀನಿ. ಬ್ರೀಡರ್ಸ್ ಅವರು ಜೆನೆಟಿಕ್ಸ್ ಅವರು ಇರ್ತಾರೆ, ಅವ್ರ ಏನ್ ಮಾಡ್ತಾರೆ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನ ಯೂಸ್ ಮಾಡಿಕೊಂಡು ಅವರು ಹೊಸದಾಗಿ ಹೊಸ ಲೈನ್ ಡಿಸೀಸ್ ರೆಸಿಸ್ಟೆನ್ಸ್ ಲೈನ್ ನ ಹೇಗೆ ಡೆವಲಪ್ ಮಾಡಬಹುದು ಅಂತ ಪ್ಲಾನ್ ಮಾಡಿಕೊಂಡು ಹೊಸ ಲೈನ್ ನ ಡೆವಲಪ್ ಮಾಡಿಬಿಟ್ಟು ಅದನ್ನ ಥ್ರೂ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಫಾರ್ಮರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಆ ತರದ ಕೆಲಸ ನಮ್ಮ ಸೆಂಟರ್ ಇಂದ ನಡೀತಾ ಇದೆ.
1: ಅಂದ್ರೆ ಮಾಹಿತಿ ರವಾನೆ ಮಾಡೋದೇ ನಿಮ್ ಕೆಲಸ?
0: ಬೇಸಿಕ್ ಸೈನ್ಸ್ ನ ನಾವು ಮಾಡ್ತೇವೆ, ನಮ್ದು ಪ್ಲಾಂಟ್ ಪೆಥಾಲಜಿ ಸೆಂಟರ್ ಅಂತ ಇರೋದು. ನಮ್ದು ಮೇನ್ ಕೆಲಸ ಏನಂತ ಅಂದ್ರೆ ಫಾರ್ಮರ್ ಫೀಲ್ಡ್ ಅಲ್ಲಿ ಈಗ ಯಾವ್ದು ಡಿಸೀಸ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಆ ಡಿಸೀಸ್ ಬಂದಿರೋದ್ರಿಂದ ಪ್ರಾಬ್ಲಮ್ ಎಷ್ಟು ಲಾಸ್ ಆಗ್ತಾ ಇದೆ ಆ ಇದನ್ನ ಹೇಳ್ತೀವಿ. ಇವಾಗ ಯಾವ್ದೋ ಒಂದು ಡಿಸೀಸ್ ಬಂದಿದೆ, ಇವಾಗ ಕ್ಲೈಮೇಟ್ ಚೇಂಜ್ ಇರೋದ್ರಿಂದ ಮೊದಲು ಪರ್ಲ್ ಮಿಲೆಟ್ ಅಲ್ಲಿ ಡೌನಿ ಮಿಲ್ಡ್ಯೂ ಅಂತ ಒಂದು ಡಿಸೀಸ್ ಬರ್ತಾ ಇತ್ತು, ಅದು ತುಂಬಾ ಸಿವಿಯರ್ ಇತ್ತು, ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಫಾರ್ಮರ್ಸ್ ಏನಾದ್ರು ಒಂದು 1,000 rupees ಇನ್ವೆಸ್ಟ್ ಮಾಡಿದಾನೆ ಅಂತ ಅಂದ್ರೆ ಅವ್ನು 500 rupees ಬರ್ತಿರಲ್ಲ, ಯಾಕಂದ್ರೆ ಇಡೀ ಕ್ರಾಪ್ ನೇ ಆ ಡಿಸೀಸ್ ಆಕ್ಯುಪೈ ಮಾಡ್ಕೊಂಡ್ಬಿಡ್ತಾ ಇತ್ತು. ಈಗ ಏನಾಗಿದೆ, ಈ ತರ ನಾವು ಬೇಸಿಕ್ ರಿಸರ್ಚ್ ನ ಸ್ಟಾರ್ಟ್ ಮಾಡಿ ಆ ಪ್ಯಾಥೋಜನ್ ಯಾವ್ದು ಅಂತ ಐಡೆಂಟಿಫೈ ಮಾಡಿದ್ವಿ, ಆ ಪ್ಯಾಥೋಜನ್ ಸೀಕ್ವೆನ್ಸ್ ಮಾಡಿದೀವಿ. ಇವಾಗ ನಮ್ಮ ಮೈಸೂರಿಂದ ಅದು ಆಕ್ಚುಲಿ ಹೂಮೈಸಿಟಿಸ್ ಪ್ಯಾಥೋಜನ್, ಆ ಪ್ಯಾಥೋಜನ್ ನ ಸೀಕ್ವೆನ್ಸ್ ಮಾಡಿದ್ರಲ್ಲಿ ಇಡೀ ಪ್ರಪಂಚದಲ್ಲಿ ನಾವೇ ಪ್ರಥಮದವರು, ನಮ್ಗಿಂತ ಮುಂಚೆ ಯಾರು ಮಾಡ್ಲಿಕ್ಕಾಗಿರಲಿಲ್ಲ. ತುಂಬಾ ನಾವು ಕಷ್ಟಪಟ್ಟು 4-5 years ಕಷ್ಟಪಟ್ಟು ಅದರದ್ದು ಕೆಲಸ ಮಾಡಿ ಅದನ್ನ ಸೀಕ್ವೆನ್ಸ್ ಮಾಡಿದ್ವಿ. ಆ ಸೀಕ್ವೆನ್ಸ್ ಮಾಡಿರೋದ್ರಿಂದ ಅಡ್ವಾಂಟೇಜ್ ಏನಿದೆ ಅಂತ ಅಂದ್ರೆ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್, ಇವಾಗ ಅಂದ್ರೆ ಆ ರೋಗನ ಹೇಗೆ ನಿಯಂತ್ರಿಸಬಹುದು ಅನ್ನೋದನ್ನ ಈಸಿಯಾಗಿ ಮಾಡಬಹುದು. ಸೊ ಇವಾಗ ಅದನ್ನೆಲ್ಲ ಮಾಡಿರೋದ್ರಿಂದ ಆ ರೋಗ ಇವಾಗ ಒಂದು ಹತೋಟಿಯಲ್ಲಿದೆ. ಈಗ ಅದ್ರ ಜೊತೆಗೆ ಏನಾಗಿದೆ, ಇನ್ನೊಂದು ಡಿಸೀಸ್ ಬರ್ತಾ ಇದೆ, ಬ್ಲಾಸ್ಟ್ ಡಿಸೀಸ್ ಅಂತ, ಬೆಂಕಿ ರೋಗ ಅಂತ ಭತ್ತದ ಬೆಳೆಗೆ ಬರ್ತಾ ಇತ್ತು, ಈಗ ಅದು ಮಿಲ್ಲೆಟ್ಗೂ ಸ್ಟಾರ್ಟ್ ಆಗಿದೆ. ಸೊ ಈಗ ನಾವು ಅದ್ರ ಬಗ್ಗೆ ತುಂಬಾ ಕೆಲಸ ಮಾಡ್ತಾ ಇದೀವಿ. ಸೊ ಅದ್ ಯಾಕೆ ಭತ್ತದಿಂದ ಮಿಲ್ಲೆಟ್ ಕಡೆಗೆ ತಿರ್ಕೊಂಡಿದೆ, ಅದು ಇದ್ರದ್ದು ಎರಡನ್ನು ರೋಗಾಣುಗಳು ಒಂದೇನೇನಾ ಅಥವಾ ಬೇರೆ ಬೇರೆನಾ, ಒಂದೇ ಆಗಿದ್ರೆ ಭತ್ತಕ್ಕೆ ಯೂಸ್ ಮಾಡ್ತಿರೋ ಈ ಪೆಸ್ಟಿಸೈಡ್ ನ ಮಿಲ್ಲೆಟ್ಗೂ ಯೂಸ್ ಮಾಡಬಹುದಾ, ಈ ತರದನ್ನೆಲ್ಲ ಸಂಶೋಧನೆಗಳನ್ನ ನಾವು ಮಾಡ್ತಾ ಇದೀವಿ. ಇಷ್ಟು ಸಂಶೋಧನೆಗಳನ್ನ ಮಾಡಿ ನಮ್ ಜೊತೆಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಗಳಿರ್ತವೆ, ಬೇರೆ ಬೇರೆ ವಿಭಾಗಗಳಿರ್ತವೆ. ಹಂಗೆ ಜೆನೆಟಿಕ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಬ್ರೀಡರ್ಸ್ ಅಂತ ಇರ್ತಾರೆ, ಅವರು ಆಕ್ಚುಲಿ ಹೊಸ ಹೊಸ ತಳಿಗಳನ್ನ ತಯಾರಿ ಮಾಡ್ತಾ ಇರ್ತಾರೆ, ಅವ್ರಿಗೆ ನಾವು ಇಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಈ ತರ ತುಂಬಾ ರೋಗ ಬರ್ತಾ ಇದೆ, ಸೊ ಅದು ರೋಗ ಬರೋದಕ್ಕೆ ಕಾರಣ ಇದು, ಈ ಪ್ಯಾಥೋಜನ್. ಈ ಪ್ಯಾಥೋಜನ್ ಎಸ್ಟಾಬ್ಲಿಷ್ ಆಗ್ಲಿಕ್ಕೆ ಈ ತರ ವೆದರ್ ಇದ್ರೆ ಆಗುತ್ತೆ, ಇಲ್ಲ ಜಾಸ್ತಿ ಫರ್ಟಿಲೈಸರ್ ನ ಯೂಸ್ ಮಾಡಿದ್ರು ಸಮಟೈಮ್ಸ್ ಈ ತರ ಪ್ಯಾಥೋಜನ್ಗಳು ಎಸ್ಟಾಬ್ಲಿಷ್ ಆಗ್ತವೆ. ಅದರಿಂದ ಇದಕ್ಕೆ ಒಂದು ರೆಸಿಸ್ಟೆನ್ಸ್ ಲೈನ್ ನ ಡೆವಲಪ್ ಮಾಡಿದ್ರೆ ರೈತರಿಗೆ ತುಂಬಾ ಉಪಕಾರ ಆಗುತ್ತೆ ಅಂತ ನಾವ್ ಹೇಳ್ತೀವಿ ಅವ್ರಿಗೆ. ಅವರು ನಮ್ದು ಹೆಲ್ಪ್ ತಗೊಂಡು ಮತ್ತೆ ಅವರು ಒಂದು ಹೊಸ ತಳಿನ ರೆಡಿ ಮಾಡ್ತಾರೆ. ಆ ಹೊಸ ತಳಿ ರೆಡಿ ಮಾಡಿದ್ದನ್ನ ನಮ್ಮ ಹತ್ರ ಒಂದು 13 ಸೆಂಟರ್ ಗಳಿದೆ ಇಂಡಿಯಾದಲ್ಲಿ, 13 ಡಿಫ್ರೆಂಟ್ ಯೂನಿವರ್ಸಿಟಿದಲ್ಲಿ. ಆ 13 ಸೆಂಟರ್ಗೂ ಕಳಿಸ್ತಾರೆ, ಚೆಕ್ ಮಾಡಿ ಇದನ್ನ ಏನಾದ್ರು ಮತ್ತೆ ಡಿಸೀಸ್ ಬರುತ್ತಾ ಇಲ್ವಾ ಅಂತ. ನಾವು 13 ಸೆಂಟರ್ದಲ್ಲೂ ಆ ಸೀಸನ್ ಅಲ್ಲಿ ಸೋಯಿಂಗ್ ಮಾಡಿ ನೋಡ್ತೇವೆ ವೆದರ್ ಇಟ್ ಈಸ್ ಫ್ರೀ ಫ್ರಮ್ ಡಿಸೀಸ್ ಆರ್ ನಾಟ್ ಅಂತ.

0: ಅದ್ರ ಜೊತೆಗೆ ನಾವು ಸೋರ್ಗಮ್ ಅಂತ ಜೋಳ ಅಂತ ಹೇಳ್ತಾರೆ, ಸೊ ಅದ್ರಲ್ಲೂ
1: ಬಿಳಿ ಜೋಳ
0: ಅದ್ರಲ್ಲೂ ರಿಸರ್ಚ್ ಸ್ಟಾರ್ಟ್ ಮಾಡಿದೀವಿ. ಅದರಲ್ಲಿ ಒಂದು ಎಡ್ಮೋಲ್ಡ್ ಡಿಸೀಸ್ ಅಂತ ಬರುತ್ತೆ, ಫಿಸೇರಿಯಂ ಮೊನ್ಲಿಫಾಮೆ ಅಂತ ಕಾಸ್ ಮಾಡುತ್ತೆ. ಸೊ ಅದನ್ನು ತುಂಬಾ ಪ್ರಾಬ್ಲಮ್ ಇದೆ. ಸೊ ಅದನ್ನ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾದವರು ಮೈಸೂರಿಗೆ ಅಸೈನ್ ಮಾಡಿದ್ದಾರೆ, ನೀವು ಇದ್ರಲ್ಲೂ ರಿಸರ್ಚ್ ಮಾಡಿ ಅಂತ. ನಾವು ಇವಾಗ ಅದರಲ್ಲೂ ರಿಸರ್ಚ್ ಮಾಡ್ತಾ ಇದ್ದೇವೆ. ನನಗೆ ಏನು ಅಡ್ವಾಂಟೇಜ್ ಇದೆ ಅಂತ ಅಂದ್ರೆ, ನಾನು ಏಷ್ಯನ್ ಸೀರಿಯಲ್ ಸೆಂಟ್ರಲ್ ಕೆಲಸ ಮಾಡಬೇಕಾದ್ರೆ ನಾವು ಎಲ್ಲ ಮೇಜರ್ ಸೀರಿಯಲ್ ಕ್ರಾಪ್ಸ್ದನ್ನು ಪ್ಯಾಥೋಜನ್ನ ಐಡೆಂಟಿಫೈ ಮಾಡೋದನ್ನ ಕಲ್ತ್ಕೊಂಡಿದ್ದೇವೆ. ಆದ್ರಿಂದ ಈ ಬೀಜೋಪಚಾರಗಳನ್ನ ಹೇಗ್ ಮಾಡ್ತಾರೆ, ಸೀಡ್ ಬಾರ್ನ್ ಪ್ಯಾಥೋಜನ್ ಅಂದ್ರೇನು, ಈ ತರದನ್ನೆಲ್ಲ ತುಂಬಾ ಕಲ್ಸ್ಕೊಟ್ಟಿದ್ದಾರೆ ನಮ್ ಗುರುಗಳು. ಆದ್ರಿಂದ ಆ ತರದ ಎಲ್ಲ ನಮ್ಗೆ ನಾಲೆಡ್ಜ್ ಇರೋದ್ರಿಂದ ಈ ತರ ಹೊಸ ಹೊಸ ಪ್ರಾಬ್ಲಮ್ಗಳು ಬಂದಾಗ ಇದನ್ನ ಕೆಲಸ ಮಾಡೋದು ನಮ್ಗೇನು ಅಂತ ತುಂಬಾ ಚಾಲೆಂಜಿಂಗ್ ಆಗನ್ಸಲ್ಲ. ಬಟ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಮಾತ್ರ ನಮ್ಗೆ ಗ್ಯಾರಂಟಿ ಇದೆ. ಅದರಿಂದ ನಾವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಆದ್ರಿಂದ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ICAR ಅವರು ನಮ್ಮ ಸೆಂಟರ್ ಬಗ್ಗೆ, ನಮ್ಮ ಯೂನಿವರ್ಸಿಟಿ ಬಗ್ಗೆ ತುಂಬಾ ಖುಷಿಯಾಗಿದ್ದಾರೆ.
1: ನೀವು ಮಾತಾಡ್ತಾ ಹೇಳಿದ್ರಿ ಪೆಸ್ಟಿಸೈಡ್ಸ್ ಎಲ್ಲ ಉಪಯೋಗಿಸಿಕೊಂಡು ರೋಗ ಬರದ ಹಾಗೆ ನಾವು ನೋಡ್ಕೊಳ್ಬೇಕು ಅಂತ. ಅಂದ್ರೆ ಇವತ್ತಿನ ಒಂದು ಸನ್ನಿವೇಶದಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆ ಪ್ರಾಮುಖ್ಯತೆ ಕೊಡ್ತಾ ಇರೋದ್ರಿಂದ ಯಾವ ತರ ಅದನ್ನ ಈ ಒಂದು ನಿಮ್ಮ ಸಂಶೋಧನೆ ಪೂರಕವಾಗಿ ಕೆಲಸ ಮಾಡಬಹುದು?
0: ನಾವು ಕೆಮಿಕಲ್ ಪೆಸ್ಟಿಸೈಡ್ ಜೊತೆ ಬೇರೆ ಬೇರೆ ಯೂನಿವರ್ಸಿಟಿಯವರು ಇನ್ಸ್ಟಿಟ್ಯೂಟ್ಗಳು ಏನ್ ಮಾಡ್ತಾ ಇದಾವೆ ಅಂತ ಅಂದ್ರೆ, ಇವಾಗ ಒಂದು ಕೆಮಿಕಲ್ ನ ರೆಕಮೆಂಡ್ ಮಾಡಿರ್ತಾರೆ ಕ್ರಾಪ್ಗೆ ಅಂತ. ಎಕ್ಸಾಂಪಲ್ ಮೆಟಲಾಕ್ಸೈಲ್ ಅಂತ ಸಜ್ಜೆಗೆ ಒಂದು ರೆಕಮೆಂಡ್ ಮಾಡಿದ್ದಾರೆ, ಅದು ಡೌನಿ ಮಿಲ್ಡ್ಯೂನ ನಿಯಂತ್ರಿಸುತ್ತೆ. ಸೊ ಮೆಟಲಾಕ್ಸೈಲ್ಗೆ ಆಲ್ಟರ್ನೇಟಿವ್ ಆಗಿ ಬಯೋ ಫರ್ಟಿಲೈಸರ್ ಏನಾರು ಸಿಗುತ್ತಾ ಅಂತ ಅನ್ನೋದಕ್ಕೆ ಈ ಸುಡೋಮೊನಾಸು, ಬ್ಯಾಸಿಲಸ್ಸು, ಟ್ರೈಕೋಡರ್ಮಾ ಈ ತರದ್ದು ಡಿಫ್ರೆಂಟ್ ಸೆಂಟ್ರಿಂದ, ಇವಾಗ ನಾವು ಗುಜರಾತ್ ಇಂದ ಐಸೋಲೇಟ್ ಮಾಡ್ಕೊ ಬಂದಿದ್ದೇವೆ, ರಾಜಸ್ಥಾನಿಂದ ಐಸೋಲೇಟ್ ಮಾಡ್ಕೊ ಬಂದಿದ್ದೇವೆ, ಉತ್ತರ ಪ್ರದೇಶದಿಂದ ಐಸೋಲೇಟ್ ಮಾಡ್ಕೊಂಡಿದ್ದೇವೆ, ಕರ್ನಾಟಕದಲ್ಲಿ ಐಸೋಲೇಟ್ ಮಾಡಿದ್ದೇವೆ. ಆ ಡಿಫ್ರೆಂಟ್ ಬಯಾಲಜಿಕಲ್ ಏಜೆಂಟ್ಸ್ ನ ಯೂಸ್ ಮಾಡಿ ಬಯೋ ಫರ್ಟಿಲೈಸರ್ ಡೆವಲಪ್ ಮಾಡಿ ಅದನ್ನ ಬೀಜೋಪಚಾರ ಮಾಡಿ ಅದನ್ನು ಚೆಕ್ ಮಾಡ್ತೇವೆ ಪ್ರತಿ ವರ್ಷ, ಇದು ಈಗ ರೆಕಮೆಂಡ್ ಮಾಡಿರೋ ಕೆಮಿಕಲ್ ಪೆಸ್ಟಿಸೈಡ್ ಗಿಂತ ಬೆಟರ್ ಇದೆಯಾ ಅಥವಾ ಆ ಇದಕ್ಕೆ ಈಕ್ವಲ್ ಆಗಿದೆಯಾ. ಸೊ ಇದು ಅದಕ್ಕೆ ಈಕ್ವಲ್ ಆಗಿ ಬರಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಈ ತರದನ್ನೆಲ್ಲ ಪ್ಯಾರಲಲ್ ಆಗಿ ರಿಸರ್ಚ್ ಮಾಡ್ತಾನೆ ಇರ್ತೇವೆ ಯಾವಾಗ್ಲೂ ಅಷ್ಟೇ. ಈಗ ನಾವೊಂದು ಫಾಸ್ಫೇಟ್ ಸಾಲಿಬಲೈಸಿಂಗ್ ಮೈಕ್ರೋ ಆರ್ಗಾನಿಸಮ್ ನ ಐಸೋಲೇಟ್ ಮಾಡಿದ್ದೇವೆ, 13 ಸೆಂಟ್ರಲ್ ಅನ್ನು ಕೆಲಸ ಮಾಡ್ತಾ ಇದಾರೆ, ಲಾಸ್ಟ್ 2 ವರ್ಷದಿಂದ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಸೊ ಅದನ್ನ ಏನ್ ಮಾಡಿದ್ದಾರೆ ಇವಾಗ ಮಹಾರಾಷ್ಟ್ರದಲ್ಲಿ ಅಂತ ಅಂದ್ರೆ, ಒಂದು ವಿಲೇಜ್ ನ ಐಡೆಂಟಿಫೈ ಮಾಡಿಕೊಂಡು ಪರ್ಲ್ ಮಿಲೆಟ್ ನ ಎಲ್ಲಿ ಜಾಸ್ತಿ ಗ್ರೋ ಮಾಡ್ತಾರೆ ಆ ವಿಲೇಜ್ ನ ಐಡೆಂಟಿಫೈ ಮಾಡಿಕೊಂಡು ಆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಅವ್ರಿಗೆ ಇದನ್ನ ಬಯೋ ಫರ್ಟಿಲೈಸರ್ ನ ಸಪ್ಲೈ ಮಾಡಿಸಿ ಅಲ್ಲಿ ವಿಜ್ಞಾನಿಗಳು ಅವ್ರ ಜೊತೆ ಇನ್ವಾಲ್ವ್ ಆಗಿ ಸೋಯಿಂಗ್ ಮಾಡಿಸಿ ಈ 19-20 ಸೀಸನ್ ನಲ್ಲಿ ಕೆಲಸ ಮಾಡಿದ್ದಾರೆ, ಅದು ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಆದ್ರೂ ಕೆಮಿಕಲ್ ಪೆಸ್ಟಿಸೈಡ್ ಇದೆಯಲ್ಲ, ಎಕ್ಸಾಂಪಲ್ ಮೆಟಲಾಕ್ಸೈಲ್ ಇದೆಯಲ್ಲ, ಅದನ್ನ ರೀಪ್ಲೇಸ್ ಮಾಡೋದು ತುಂಬಾ ಈಸಿ ಏನಲ್ಲ. ಆದ್ರಿಂದ ಇದು ಕಂಟಿನ್ಯೂಸ್ ರಿಸರ್ಚ್ ಮಾಡ್ತಿದ್ರೆ ಮಾತ್ರ ಒಂದ್ ಫೈನ್ ಡೇ ನಮ್ಗೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸಂಶೋಧನೆ ಅಂತ ಅಂದ್ರೆ ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್, ನೀವು ಕೆಲಸ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ರೆ ಒನ್ನಾದ ಅದರ್ ಡೇ ನಿಮ್ಗೆ ನೀವು ಒಂದು ಒಳ್ಳೆ ರಿಸಲ್ಟ್ ನ ಪಡ್ಕೋಬಹುದು. ಅದು ಒಂದೇ ದಿನದಲ್ಲಿ ಆಗದೆ ಇರ್ಬೋದು, ಒಂದ್ ವರ್ಷಲ್ಲಿ ಆಗದೆ ಇರ್ಬೋದು, 10 ವರ್ಷಲ್ಲಿ ಆಗದೆ ಇರ್ಬೋದು, ಆದ್ರೆ ಮಾಡ್ತಾನೆ ಇದ್ರೆ ಯಾವುದೇ ಕಾರಣಕ್ಕೂ ನಿಲ್ಲಿಸದಂತೆ ಒಂದಲ್ಲ ಒಂದು ದಿನ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಾವು ಆಕ್ಚುಲಿ ತುಂಬಾ ನಮ್ಮ 13 ಯೂನಿವರ್ಸಿಟಿ ಮತ್ತು ಇನ್ಸ್ಟಿಟ್ಯೂಟ್ಗಳು ವಿಜ್ಞಾನಿಗಳು ಎಲ್ಲರೂ ಸೇರಿಕೊಂಡು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
1: ಈಗ ನೀವು ನಿಮ್ಮ ಸಂಶೋಧನೆ ಒಂದು ರೈತರಿಗೆ ಅನುಕೂಲ ಆಗುವಂತ ಒಂದು ಸಂಶೋಧನೆ ಆಗಿದೆ. ಈಗ ದಕ್ಷಿಣ ಭಾರತದ ಬಗ್ಗೆ ನಾವು ಮಾತಾಡೋದಾದ್ರೆ ಎಲ್ಲರೂ ಅಕ್ಕಿಯನ್ನೇ ಊಟ ಮಾಡ್ತಾರೆ. ಈಗ ಒಂದಿಷ್ಟು ಬದಲಾವಣೆಗಳು ಅವರ ಆಹಾರ ಪದ್ಧತಿಯಲ್ಲಿ ಬಂದಿದೆ. ಈ ತರ ಆಹಾರ ಸೇವನೆ ಮಾಡುವವರಿಗೆ ನಿಮ್ಮ ಒಂದು ಸಂಶೋಧನೆಯಿಂದ ಅವರಿಗೆ ಯಾವ ತರ ಒಂದು ಮಾಹಿತಿ ನೀವು ವಿಜ್ಞಾನಿಯಾಗಿ ನೀಡಬಹುದು ಈ ಒಂದು ಮಿಲ್ಲೆಟ್ ಬಗ್ಗೆ?
0: ನಾವು ಆಕ್ಚುಲಿ ಗ್ರಾಮಾಂತರದಿಂದ ಬಂದಿರೋರಾಗಿದ್ರಿಂದ ನಾವು ಚಿಕ್ಕನಿಂದ ಗೊತ್ತು, ಮನೆಯಲ್ಲಿ ಯಾವಾಗ್ಲೂ ರಾಗಿನ ಯೂಸ್ ಮಾಡ್ತಾ ಇದ್ವಿ. ಸ್ಮಾಲ್ ಮಿಲ್ಲೆಟ್, ರಾಗಿ ಒಂಥರ ರಾಮಬಾಣ, ನಿಮ್ಗೆ ಅದು ಪ್ರೋಟೀನ್ ಆಗ್ಲಿ ಫೈಬರ್ ಆಗ್ಲಿ ತುಂಬಾ ರಿಚ್ ಇರುತ್ತೆ. ಹಾಗೆ ಕ್ರಮೇಣ ಏನಾಯ್ತು ಅಂದ್ರೆ, ನಾವು ಪಟ್ಟಣಕ್ಕೆ ಬಂದ್ಮೇಲೆ ನಾವು ಫುಲ್ ರೈಸ್ ಮೇಲೆ ತುಂಬಾ ಡಿಪೆಂಡ್ ಆಗ್ಬಿಟ್ಟಿದೀವಿ. ರೈಸ್ ತುಂಬಾ ಕೆಟ್ಟದಂತ ಅಲ್ಲ, ಅದ್ರ ಜೊತೆಗೆ ಮಿಲ್ಲೆಟ್ ನ ಯೂಸ್ ಮಾಡಿಕೊಂಡು ದಿನದಲ್ಲಿ ಒಂದ್ ಸರಿನಾದ್ರೂ ಐದರ ಮಧ್ಯಾಹ್ನದ ಊಟದಲ್ಲಿ ಅಥವಾ ರಾತ್ರಿ ಊಟದಲ್ಲಿ ನಿಮ್ ಮಿಲ್ಲೆಟ್ ನ ಯೂಸ್ ಮಾಡಿದ್ರೆ ನಿಮ್ಮ ಆರೋಗ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಮಿಲ್ಲೆಟ್ ನಲ್ಲಿರೋ ಫೈಬರ್ ನಿಮ್ಗೆ ರೈಸ್ ಆಗ್ಲಿ ಗೋಧಿ ಆಗ್ಲಿ ಸಿಗ್ಲಿಕ್ಕಿಲ್ಲ. ಮಿಲ್ಲೆಟ್ ನ ದಿನಕ್ಕೊಂದ್ಸರಿ ಬಳಸಿದ್ರೆ ಅದ್ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿ ಕಾಪಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆಮೇಲೆ ಮಿಲ್ಲೆಟ್ FAO ಅಂತ ಇದೆ, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂತ UN ಅವ್ರದ್ದು, ಅವರು ಆಕ್ಚುಲಿ 2023ಗೆ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಮಾಡ್ತಾ ಇದಾರೆ. ಯಾಕಂತ ಅಂದ್ರೆ ಫ್ಯೂಚರ್ಗೆ ಯಾವ್ದಾದ್ರು ಫುಡ್ ಕ್ರಾಪ್ ಉಳ್ಕೊಳ್ಳುತ್ತೆ ಅಂತ ಏನಾದ್ರು ಅನ್ಸಿದ್ರೆ ಅದು ಮಿಲ್ಲೆಟ್.

0: ಮಾತ್ರ. ಅದರಿಂದ ಮತ್ತೆ ನನ್ಗನ್ಸುತ್ತೆ ಎಲ್ರು ಈಗ ಈವನ್ ಸಿಟೀಸ್ ಅಲ್ಲೂ ಎಲ್ರು ವಾಪಸ್ ಮಿಲ್ಲೆಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ, ಯಾಕಂದ್ರೆ ಅದು ನಮ್ಮ ಕ್ರಾಪ್, ಆಮೇಲೆ ಅದು ನಮ್ದು ದೈನಂದಿನ ಫುಡ್. ನಾವ್ ಈ ರೈಸು ವೀಟು ಎಲ್ಲ ಆಮೇಲೆ ಬಂದಿರೋದು. ನಾವು
1: ಅದ್ರ ಒಂದು ರೀತಿಯಲ್ಲಿ ಆನ್ಸೆಸ್ಟ್ರಲ್ ಕ್ರಾಪ್ ಅಂತಾನೆ ಹೇಳ್ಬೋದಲ್ವಾ?
0: ಹೌದು, ಮಿಲ್ಲೆಟ್ ಮೂಲತಃ ಭಾರತದ ಬೆಳೆ. ಇದು ರೈಸು ಮತ್ತೆ ವೀಟು ಎಲ್ಲ ನಾವು ಆಮೇಲೆ ಗ್ರಾಜುಯಲ್ ಆಗಿ ಅಡಾಪ್ಟ್ ಮಾಡ್ಕೊಂಡಿರೋದು. ಸೊ ಈಗ ಎಲ್ರಿಗೂ ಹೆಲ್ತ್ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಸೊ ಅವ್ರಿಗೆ ಎಲ್ರಿಗೂ ಗೊತ್ತಾಗಿದೆ, ಅದರಿಂದ ಮತ್ತೆ ಅವರು ಮಿಲ್ಲೆಟ್ ಕಡೆಗೇನೆ ವಾಪಸ್ ಬರ್ತಾ ಇದಾರೆ ಅಂತ ನಮ್ಗನ್ಸುತ್ತೆ. ಯಾಕಂದ್ರೆ ಏರಿಯಾ ಆಫ್ ಮಿಲ್ಲೆಟ್ ಕಲ್ಟಿವೇಶನ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಫಾರ್ಮರ್ಸ್ಗೂನು ಒಳ್ಳೆ ಈಲ್ಡ್ ಸಿಗ್ತಾ ಇದೆ, ಒಳ್ಳೆ ರೇಟ್ ಕೊಡ್ತಾ ಇದಾರೆ. ಎಸ್ಪೆಷಲಿ ಗವರ್ಮೆಂಟ್ ಆಫ್ ಕರ್ನಾಟಕದವರು ಇಯರ್ ಆಫ್ ಮಿಲ್ಲೆಟ್ಸ್ ಅಂತ ಮಾಡಿ ತುಂಬಾ ಫಾರ್ಮರ್ಸ್ಗೆ ಎಷ್ಟೊಂದು ಉತ್ತೇಜನ ಕೊಟ್ಟಿದ್ದಾರೆ.
1: ಆದ್ರೆ ಸಾಮಾನ್ಯ ಜನರಿಗೆ ಈ ಸಿರಿಧಾನ್ಯ ಅಂದ್ರೆ ಬೆಲೆ ಜಾಸ್ತಿ ಅಂತ ಹೇಳಿ ಅವರು ಕೊಂಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸುತ್ತೆ.
0: ಸಿರಿಧಾನ್ಯ ಆಕ್ಚುಲಿ ತುಂಬಾ ಕಡಿಮೆ ಬೆಲೆ. ಎಲ್ಲಿ ಜಾಸ್ತಿ ಇದೆ ಅಂತ ಅಂದ್ರೆ ಸೂಪರ್ ಮಾರ್ಕೆಟ್ ಅಲ್ಲಿ ಆಕ್ಚುಲಿ ತುಂಬಾ ಜಾಸ್ತಿ ಇದೆ. ಅದೇ ಫಾರ್ಮರ್ ಹತ್ರ ನೀವು ಡೈರೆಕ್ಟ್ ಆಗಿ ಹೋದ್ರೆ ತುಂಬಾ ಚೀಪ್ ಆಗಿ ಸಿಗುತ್ತೆ, ಆಮೇಲೆ ನೀವು ಹೆಚ್ಚೆಚ್ಚಾಗಿ ಯೂಸ್ ಮಾಡಿದ್ರೆ ಅದು ನಿಮ್ಗೆ ಒಳ್ಳೇದು. ಇವಾಗ ವಿಸಿ ಫಾರ್ಮ್ ಅಂತ ಒಂದು ಮಂಡ್ಯದಲ್ಲಿ ರಿಸರ್ಚ್ ಸೆಂಟರ್ ಇದೆ, ಅಲ್ಲಿ ಆಕ್ಚುಲಿ ರಾಗಿ ಬೆಳೆನ ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ. ಸೊ ಅವ್ರ ಹತ್ರ ಎಲ್ಲ ನೀವು ಹೋಗಿ ಅಪ್ರೋಚ್ ಮಾಡಿದ್ರೆ ನಿಮ್ಗೆ ರಾಗಿ ಎಲ್ಲ ತುಂಬಾ ಚೀಪ್ ಆಗಿ ಸಿಗುತ್ತೆ, ಆಮೇಲೆ ಅವ್ರು ನಿಮ್ಗೆ ಅಡ್ವೈಸು ಮಾಡ್ತಾರೆ ಎಲ್ಲಿ ತಗೊಂಡ್ರೆ ಹೇಗೆ ಇದಿರುತ್ತೆ ಅಂತ. ಮಾರ್ಕೆಟ್ಗೆ ಬರೋಷ್ಟಲ್ಲೇ ಪ್ರೋಸೆಸ್ ಫುಡ್, ಅದು ಪ್ರೋಸೆಸ್ ಮಾಡಿರ್ತಾರೆ, ಅದರಿಂದ ಸ್ವಲ್ಪ ಜಾಸ್ತಿ ಬೆಲೆ ಇರುತ್ತೆ. ಅದರ್ವೈಸ್ ಆಕ್ಚುಲಿ ಅಂತ ತುಂಬಾ ಕಾಸ್ಟ್ಲಿಯೆಸ್ಟ್ ಏನಿದೆ.
1: ಈಗ ಬೇರೆ ಬೇರೆ ವಿಧದ ಸಿರಿಧಾನ್ಯಗಳಿದೆ, ಅದು ಯಾವ ತರ ನಮ್ಮ ಆರೋಗ್ಯಕ್ಕೆ ಅನುಕೂಲ ಆಗುತ್ತೆ ಅಂತ?
0: ಸಿರಿಧಾನ್ಯಗಳು ಮೇನ್ ಆಗಿ ಇಟ್ ಇಸ್ ಎ ಫೈಬರ್ ರಿಚ್. ಸೊ ನಮ್ಮ ಬಾಡಿಗೆ ಜೀರ್ಣಕ್ರಿಯೆಗೆ ಫೈಬರ್ ತುಂಬಾ ಅಗತ್ಯ. ಸೊ ಅದರಲ್ಲೂ ಇನ್ನೊಂದೇನಪ್ಪಾ ಅಂದ್ರೆ ನಮ್ದು ಈ ಮೆಕ್ಯಾನಿಕಲ್ ಲೈಫ್ ಇರೋದ್ರಿಂದ ಎಲ್ರಿಗೂ ಇಂಡೈಜೆಷನ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಈ ಮಿಲ್ಲೆಟ್ ನ ಯೂಸ್ ಮಾಡಿದ್ರೆ ಅದರಿಂದ ನೀವು ಎಷ್ಟೋ ಓವರ್ಕಮ್ ಆಗ್ಬೋದು. ಆಮೇಲೆ ಡಯಾಬಿಟಿಕ್ ಪೇಷಂಟ್ಸ್ ಎಸ್ಪೆಷಲಿ, ಅವರು ಆಕ್ಚುಲಿ ಮಿಲ್ಲೆಟ್ ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ಎಲ್ಲ ಡಾಕ್ಟರ್ಗಳು ಅಡ್ವೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಇನ್ಸ್ಟೆಡ್ ಆಫ್ ರೈಸು ಮತ್ತೆ ಗೋಧಿ ನೀವು ರಾಗಿ ಅಥವಾ ಸಿರಿಧಾನ್ಯ ಬೆಳೆಗಳನ್ನ ಯೂಸ್ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ. ICAR ನಲ್ಲಿ ಆ ವಿಧದಲ್ಲೂ ಸಂಶೋಧನೆಯನ್ನ ಕೈಗೊಂಡಿದ್ದಾರೆ. ಅದು ಇಸಾರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಹರಿಯಾಣದಲ್ಲಿದೆ. ಅವರು ಎಸ್ಪೆಷಲಿ ಮಿಲ್ಲೆಟ್ ಹೇಗೆ ಮನುಷ್ಯರಿಗೆ ಹೆಲ್ಪ್ ಆಗುತ್ತೆ, ಇದನ್ನ ಕನ್ಸ್ಯೂಮ್ ಮಾಡಿದ್ರೆ ಅನ್ನೋದ್ರ ಬಗ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಶೋಧನೆಯನ್ನ ಮಾಡ್ತಾ ಇದ್ದಾರೆ.
1: ಹೀಗೆ ಬೇರೆ ದೇಶದವರು ನಿಮ್ಮ ಈ ಸಂಶೋಧನೆಯನ್ನ ಯಾವ ತರ ಒಂದು ಪ್ರತಿಕ್ರಿಯೆ ಎಲ್ಲ ಮಾಡಿದ್ದಾರೆ?
0: 2017 ಜಪಾನ್ ಗೌರ್ಮೆಂಟ್ ನನ್ನ ಸಂಶೋಧನೆಯನ್ನ ಗುರಿಸಿ, ನಾವು ಅವಾಗ ಏನ್ ಮಾಡಿದ್ವಿ ಅಂತ ಅಂದ್ರೆ ಪರ್ಲ್ ಮಿಲೆಟ್ ಅಲ್ಲಿ ಡೌನಿ ಮಿಲ್ಡ್ಯೂ ಅಂತ ಒಂದು ಡಿಸೀಸ್ ಇದೆ, ಅದನ್ನ ಸ್ಕ್ಲೆರೋಸ್ಪೋರಾ ಗ್ರಾಮಿನಿಕೋಲ್ ಅಂತ ಒಂದು ಹೂಮೈಸಿಟಿಸ್ ಪ್ಯಾಥೋಜನ್ ಕಾಸ್ ಮಾಡುತ್ತೆ. ಆ ಹೂಮೈಸಿಟಿಸ್ ಪ್ಯಾಥೋಜನ್ ಓಲ್ಡ್ ಜೀನೋಮ್ ಸೀಕ್ವೆನ್ಸ್ ಮಾಡಿದ್ವಿ ಆ ಟೈಮಲ್ಲಿ. ಮತ್ತೆ ಅದಲ್ಲದೆ ನಾವು ಸೀಡ್ ಪೆಥಾಲಜಿ ಇದರಲ್ಲಿ ಮಾಡಿರೋ ಸಂಶೋಧನೆಗಳನ್ನ ನೋಡಿ ಜಿರ್ಕಾಸ್ ಅಂತ ಗೌರ್ಮೆಂಟ್ ಆಫ್ ಜಪಾನ್ ಅವ್ರದ್ದು ಆರ್ಗನೈಸೇಷನ್, ಅವರು ನನ್ನ ಗುರುತಿಸಿ ಯಂಗ್ ಅಗ್ರಿಕಲ್ಚರ್ ರಿಸರ್ಚರ್ ಅವಾರ್ಡ್ ಅಂತ ನನಗೆ ಪ್ರಶಸ್ತಿಯನ್ನ ಕೊಟ್ಟಿದ್ರು. ಅದು ಭಾರತೀಯ ವಿಶ್ವವಿದ್ಯಾನಿಲಯಗಳಿಂದ ನಾಮಿನೇಟ್ ಮಾಡಿ ಪ್ರಶಸ್ತಿ ಸಿಕ್ಕಿದ್ದು ನನಗೆ ಮೊದಲು. ಇನ್ನ ಒಂದು ಮೂರ್ನಾಲ್ಕು ಜನ ಭಾರತೀಯರಿಗೆ ಸಿಕ್ಕಿದ್ದೆ, ಅವ್ರು ಯಾರನ್ನು ಯೂನಿವರ್ಸಿಟಿ ಅವರಲ್ಲ ಇನ್ಸ್ಟಿಟ್ಯೂಟ್ ಅವರು.
1: ನಿಮ್ಮ ಈ ಸಂಶೋಧನೆಗಾಗಿ ಅಥವಾ ನಿಮ್ಮ ಈ ಸಂಶೋಧನೆ ಮಾಡುವ ಒಂದು ಈ ಪದಾರ್ಥಕ್ಕೆ ಪೇಟೆಂಟ್ ಗಳು ಏನಾದರೂ ಸಿಕ್ಕಿದ್ಯಾ?
0: ನಂಗೆ ಇವ್ 4 ಇಂಡಿಯನ್ ಪೇಟೆಂಟ್ ಗಳನ್ನ ಫೈಲ್ ಮಾಡಿದ್ದೀನಿ. ಅದರಲ್ಲಿ 2 ಸೀಡ್ ಬಾರ್ನ್ ಪ್ಯಾಥೋಜನ್ ಗೆ ಪ್ರೈಮರ್ಸ್ ನ ಡಿಸೈನ್ ಮಾಡಿ ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ ಯೂಸ್ ಮಾಡಬಹುದು ಅನ್ನೋದಕ್ಕೆ 2 ಪೇಟೆಂಟ್ ನ ಫೈಲ್ ಮಾಡಿದ್ದೇವೆ. ಇನ್ನೆರಡು ಡಿಯಾಕ್ಸಿನ್ ನಿವೆಲ್ನಾಲ್ ಅಂತ ಒಂದು ಟಾಕ್ಸಿನ್ ಇದೆ, ಅದು ಕಾರ್ಸಿನೋಜೆನಿಕ್, ಅದು ಪ್ರೊಡ್ಯೂಸ್ ಮಾಡೋದು ಒಂದು ಮೈಕ್ರೋಬ್ ಫಂಜೈ ಫಿಸೇರಿಯಂ ಅಂತ. ಸೊ ಅದು ಫುಡ್ ಕ್ರಾಪ್ ಅಲ್ಲಿ ಇರುತ್ತೆ, ಮೇಯ್ಸ್ ಸೋರ್ಗಮ್ ಇಲ್ಲೆಲ್ಲ ತುಂಬಾ ಇರುತ್ತೆ. ಅದಕ್ಕೆ ಆಂಟಿಬಾಡಿ ಡೆವಲಪ್ ಮಾಡಿ ಆಂಟಿಬಾಡಿ ಮಾನೋಕ್ಲೋನಲ್ ಆಂಟಿಬಾಡಿ ಹೇಗೆ ಡೆವಲಪ್ ಮಾಡಿರೋದನ್ನ ಪ್ರೋಸೆಸ್ ಅನ್ನ ಪೇಟೆಂಟ್ ಮಾಡ್ಕೊಂಡಿದೀವಿ. ಅದೇ ತರ ಒಂದು ಫಿಮ್ನೋಸಿನ್ಸ್ ಅಂತ ಒಂದು ಟಾಕ್ಸಿನ್ ಇದೆ, ಅದನ್ನು ಫಿಸೇರಿಯಂ ಸ್ಪೀಸೀಸ್ ಪ್ರೊಡ್ಯೂಸ್ ಮಾಡೋದು, ಅದನ್ನು ನಮ್ಮ ಫುಡ್ ಕ್ರಾಪ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಸೊ ಅದನ್ನ ಡಯಾಗ್ನೋಸ್ಟಿಕ್ ಡೆವಲಪ್ ಮಾಡ್ಲಿಕ್ಕೆ ಮೊನೋಕ್ಲೋನಲ್ ಆಂಟಿಬಾಡಿ ಡೆವಲಪ್ ಮಾಡಿ ಅದನ್ನು ಪೇಟೆಂಟ್ ಫೈಲ್ ಮಾಡ್ಕೊಂಡಿದ್ದೇವೆ. ನಾನು 100 ಹೆಚ್ಚು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಜರ್ನಲ್ಗಳಲ್ಲಿ ಆರ್ಟಿಕಲ್ಸ್ ನ ಪಬ್ಲಿಷ್ ಮಾಡಿದೀವಿ, ಅದು ರಿಲೇಟೆಡ್ ಟು ಪ್ಲಾಂಟ್ ಪೆಥಾಲಜಿ ಸೀಡ್ ಪೆಥಾಲಜಿ, ಅದರಲ್ಲೂ ತುಂಬಾ ಹೈಯೆಸ್ಟ್ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಲ್ಲಿ ಪಬ್ಲಿಷ್ ಮಾಡಿದ್ದೀವಿ ಮೈಸೂರು ಯೂನಿವರ್ಸಿಟಿಯಿಂದ. ಅದ್ರ ಜೊತೆಗೆ ಸುಮಾರು 8 ಬುಕ್ಗಳನ್ನ ಪುಸ್ತಕಗಳನ್ನ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಆಮೇಲೆ ಇಂಟರ್ನ್ಯಾಷನಲ್ ಪಬ್ಲಿಷರ್ಸ್ ಸ್ಪ್ರಿಂಜರ್ USA, ಸ್ಪ್ರಿಂಜರ್ ನೆದರ್ಲ್ಯಾಂಡ್, ಸ್ಪ್ರಿಂಜರ್ ಸಿಂಗಾಪುರ್ ಇವ್ರ ಜೊತೆ ಎಲ್ಲ ಸೇರ್ಕೊಂಡು ಪಬ್ಲಿಷ್ ಮಾಡಿದ್ದೀವಿ. ಆಮೇಲೆ ಕ್ಯಾಬಿ ಅಂತ ಒಂದು ಆರ್ಗನೈಸೇಷನ್ ಇದೆ UKದಲ್ಲಿ, ಅದು ಪ್ಲಾಂಟ್ ಪೆಥಾಲಜಿ, ಸೀಡ್ ಪೆಥಾಲಜಿ

0: ಕಾಲೇಜ್ಗೆ, ಅದು ಒಂದು ದೊಡ್ಡ ಬಿಗ್ಗೆಸ್ಟ್ ಆರ್ಗನೈಸೇಷನ್. ಆ ಇದಕ್ಕೆ ನಮಗೆ ಇನ್ವಿಟೇಷನ್ ಸಿಕ್ಕಿ, ನಾನು ಮತ್ತೆ ಪ್ರೊಫೆಸರ್ ಎಚ್ ಎಸ್ ಪ್ರಕಾಶ್ ಅಂತ ಅವರು, ನಾವು ಸುಮಾರು ಒಂದು 50ಕ್ಕೂ ಹೆಚ್ಚು ಸೀಡ್ ಬಾರ್ನ್ ಪ್ಯಾಥೋಜನ್ಗಳದ್ದು ಡೇಟಾ ಬೇಸ್ನ ಡೆವಲಪ್ ಮಾಡಿಬಿಟ್ಟು ಕೊಟ್ಟಿದ್ದೇವೆ ಅವರಿಗೆ. ಅದು ನಮಗೆ ಸಿಕ್ಕ ಒಂದು ದೊಡ್ಡ ಅವಕಾಶ ಅಂತ ನಾನು ಭಾವಿಸಿದ್ದೀನಿ.
1: ಸದ್ಯಕ್ಕೆ ಇವಾಗ ಏನು ಸಂಶೋಧನೆ, ಏನ್ ಕೆಲಸ ಮಾಡ್ತಾ ಇದ್ದೀರಿ ಈಗ?
0: ಈಗ ನಾನು ಸಜ್ಜೆ ಬೆಳೆಯಲ್ಲಿ ಒಂದು ಬ್ಲಾಸ್ಟ್ ಡಿಸೀಸ್ ಅಂತ ಬರುತ್ತೆ, ಬೆಂಕಿ ರೋಗ ಅಂತ. ಸೊ ಆ ಬ್ಲಾಸ್ಟ್ ಡಿಸೀಸ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಬಯೋಟೆಕ್ನಾಲಜಿಕಲ್ ಟೂಲ್ಸ್ನ ಯೂಸ್ ಮಾಡಿಕೊಂಡು ಅಂತ. ಸೊ ನಾವು ಅದಕ್ಕೆ ಕ್ರಿಸ್ಪರ್ ಕ್ಯಾಸ್ 9 ಅಂತ ಒಂದು ಜೀನ್ ಎಡಿಟಿಂಗ್ ಟೆಕ್ನಿಕ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಕೆಲಸ ಆರಂಭಿಸಿದ್ದೀವಿ. ಅದನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲ್ಲೆಟ್ ರಿಸರ್ಚ್ ಮತ್ತು ಇಕ್ರಿಸೆಟ್ ಅಂತ ಎರಡು ಹೈದರಾಬಾದಲ್ಲಿವೆ ಇನ್ಸ್ಟಿಟ್ಯೂಟ್ಗಳು, ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಒಂದು 2 ವರ್ಷ ನಾವು ಆ ಇದರಲ್ಲೇ ಕೆಲಸ ಮಾಡ್ತಾ ಇದ್ದೇನೆ.
1: ಈಗ ನಿಮ್ಮ ಮುಂದೆ ಇನ್ನೇನೇನು ಗುರಿಗಳಿದೆ ಅಂತ ಹೇಳ್ಬೋದಾ?
0: ಮುಂದೆ ಆಕ್ಚುಲಿ ನಾನು ಇದೇ ವಿಜ್ಞಾನದಲ್ಲಿ ಇನ್ನ ಹೆಚ್ಚು ಹೆಚ್ಚು ಸಂಶೋಧನೆ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಪರ್ಲ್ ಮಿಲೆಟ್ ಜೊತೆಗೆ ಸೋರ್ಗಮ್ ಮತ್ತೆ ಫಿಂಗರ್ ಮಿಲೆಟ್, ಅಂದ್ರೆ ಸಜ್ಜೆ, ರಾಗಿ ಮತ್ತೆ ಬಿಳಿಜೋಳ, ಈ ಮೂರಕ್ಕೆ ಬರೋ ಫಂಗಲ್ ಡಿಸೀಸ್ ಹೇಗೆ ಮ್ಯಾನೇಜ್ ಮಾಡ್ಬೋದು, ಅದು ಎಕೋ ಫ್ರೆಂಡ್ಲಿ ಅಪ್ರೋಚಸ್, ಅಂದ್ರೆ ಕೆಮಿಕಲ್ಸ್ ಅಲ್ದಂತೆ ಬೇರೆ ಯಾವುದನ್ನ ಯೂಸ್ ಮಾಡಿಕೊಂಡು ನಾವು ಈ ರೋಗನ ನಿಯಂತ್ರಿಸಬಹುದು ಅನ್ನೋದ್ರ ಬಗ್ಗೆ ರಿಸರ್ಚ್ ಸ್ಟಾರ್ಟ್ ಮಾಡಿದ್ದೇವೆ. ಅದು ಇನ್ನ ಒಂದು 3 ವರ್ಷ ಕಂಟಿನ್ಯೂಸ್ ಆಗಿ ಹೋಗುತ್ತೆ. ನನ್ಗನ್ಸುತ್ತೆ ಇನ್ನೊಂದು 3 ವರ್ಷದಲ್ಲಿ ನಾವು ಒಂದು ಒಳ್ಳೆ ರಿಸಲ್ಟ್ ನ ಕೊಡ್ತೀವಿ ಅಂತ.
1: ಒಳ್ಳೇದು ಸರ್, ನಿಮ್ಮ ಒಂದು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಹೀಗೆ ನಿಮ್ಮ ಈ ಸಂಶೋಧನೆಯಲ್ಲಿ ಯಶಸ್ವಿ ಸಿಗ್ಲಿ ಅಂತ ನಾವು ಹಾರೈಸ್ತೀವಿ. ನಿಮ್ಮ ಈ ಸಂಶೋಧನೆಗಳಿಂದ ಜನರಿಗೆ ಉಪಯೋಗ ಆಗ್ಲಿ ಅಂತಾನು ಕೇಳಿಕೊಂಡು ಎಲ್ಲ ಕೇಳುಗರ ಪರವಾಗಿ ನಿಮ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ, ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳ್ತಾ, ಇನ್ನಷ್ಟು ಪ್ರಶಸ್ತಿಗಳು ಬರಲಿ ಅಂತ ಕೂಡ ಹಾರೈಸ್ತೀನಿ. ಬಂದು ಮಾತಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೆ ಈ ಬಾರಿಯ ರಾಷ್ಟ್ರೀಯ ವಿಜ್ಞಾನ ಸಮಾವೇಶದಲ್ಲಿ ಪ್ರಶಸ್ತಿ ಪಡೆದ ವಿಜ್ಞಾನಿ ಡಾಕ್ಟರ್ ಚಂದ್ರನಾಯಕ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಲ್ಲ, ಸಂದರ್ಶಿಸಿದವರು ಲಸಿತಾ.
3: ಇನ್ನು ಮುಂದೆ ಕೇಳೋಣ ಒಂದು ದೇವರ ನಾಮ, ಪುರಂದರದಾಸರ ರಚನೆ ಹಾಂಗೆ ಬರೆದಿತ್ತೋ. ಹಾಡಿದ್ದಾರೆ ಶ್ರೀ ವಿದ್ಯಾಭೂಷಣ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಮಧುರ ಮುಂಜಾವ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಗಳ ಕಾರ್ಯಕ್ರಮ ಈಗ. ಮೊದಲಿಗೆ ಕೆಲವು ಭಕ್ತಿಗೀತೆಗಳು. ಎಸ್ ಜಾನಕಿ ಅವರು ಹಾಡಿದ ಒಂದು ಗೀತೆ, ಕಂಗಳ ತೆರೆಯೇ ಮಂಗಳೇ ತಾಯೇ, ರಚನೆ ಜಯಶ್ರೀ ಅರವಿಂದ್.

ಜಯಶ್ರೀ ಅರವಿಂದ್ ರಚಿತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಸ್ವರದಲ್ಲಿ ಕೇಳಿದ್ರಿ. ಇನ್ನು ಆರ್ ಎನ್ ಜಯಗೋಪಾಲ್ ರಚಿತ ಒಂದು ಗೀತೆ, ಗೆಜ್ಜೆಯು ಘಲ್ಲನೆ ಆಡಿದೆ ಸ್ವಾಮಿ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಆರ್ ಎನ್ ಜಯಗೋಪಾಲ್ ರಚಿತ ಗೀತೆಯನ್ನು ಕೇಳಿದರೆ ಇನ್ನು ಕೆಲವು ಭಾವಗೀತೆಗಳು. ಮೊದಲಿಗೆ ಸಿ ಅಶ್ವಥ್ ಹಾಡಿದ ಒಂದು ಗೀತೆ, ಹೇಳೆ ಸಖಿ ಹೇಳೆ, ರಚನೆ HS ವೆಂಕಟೇಶಮೂರ್ತಿ.

ಎಚ್ ಎಸ್ ವೆಂಕಟೇಶ್ ಮೂರ್ತಿ ರಚಿತ ಗೀತೆಯನ್ನ ಸಿ ಅಶ್ವಥ್ ಅವರ ಸ್ವರದಲ್ಲಿ ಕೇಳಿದರೆ, ಇನ್ನು ಸಂಗೀತ ಕುಲಕರ್ಣಿ ಹಾಡಿದ ಒಂದು ಗೀತೆ, ಓ ಬೆಳಕೆ ಬಾಳಿನ ಹುಂಬೆಳಕೆ, ಗೀತ ರಚನೆ ಎಚ್ ಎಸ್ ವೆಂಕಟೇಶ ಮೂರ್ತಿ.

ಎಚ್ಎಸ್ ವೆಂಕಟೇಶ್ ಮೂರ್ತಿ ರಚಿತ ಗೀತೆಯನ್ನ ಸಂಗೀತ ಕುಲಕರ್ಣಿ ಅವರ ಸ್ವರದಲ್ಲಿ ಕೇಳಿದರೆ ಇನ್ನು ಕೆಲವು ಜನಪದ ಗೀತೆಗಳು. ರವಿ ಹಾಗೂ ಸುಲೋಚನಾ ಅವರ ಸ್ವರಗಳಲ್ಲಿ ಒಂದು ಗೀತೆ, ನೀರಿಗೆ ಹೋಗೋ ಹೆಣ್ಣೆ.

0: ರವಿ ಹಾಗೂ ಸುಲೋಚನಾ ಅವರ ಸ್ವರಗಳಲ್ಲಿ ಒಂದು ಗೀತೆಯನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಕಾರ್ಯಕ್ರಮ ಬನ್ನಿ ಸ್ಮರಿಸೋಣ. ಭಾರತ ಸ್ವತಂತ್ರವಾಗಲು ಬ್ರಿಟಿಷರ ವಿರುದ್ಧ ಹೋರಾಡಿದವರು ಅಸಂಖ್ಯ ದೇಶಭಕ್ತರು, ಮಹಿಳೆಯರು, ಪುರುಷರು, ತರುಣರು, ಬಾಲಕರು, ಬಡವ ಶ್ರೀಮಂತ ಎಂಬ ಭೇದವಿಲ್ಲದೆ, ಜಾತಿ ಮತ ಧರ್ಮಗಳ ಗಣನೆ ಇಲ್ಲದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಸಾವಿರ ಸಾವಿರಾರು ಮಂದಿ. ಅವರ ಹೋರಾಟದ ಫಲ ನಮ್ಮ ಈಗಿನ ಸ್ವಾತಂತ್ರ್ಯ.
2: ಚಂದ್ರಶೇಖರ ಆಜಾದ್. ಸಂದರ್ಭ: ಬ್ರಿಟಿಷ್ ಆಡಳಿತದ ದಿನಗಳು. ಶಾಂತವಾಗಿ ಸಾಗಿದ ಸ್ವಾತಂತ್ರ್ಯ ಚಳುವಳಿಗಾರರ ಮೆರವಣಿಗೆಯ ಮೇಲೆ ಪೊಲೀಸರ ನಿರ್ದಯಿ ಲಾಠಿ ಪ್ರಹಾರ. ಇದನ್ನು ಗಮನಿಸುತ್ತಿದ್ದ 14 ವರ್ಷ ವಯಸ್ಸಿನ ಬಾಲಕ ಚಂದ್ರಶೇಖರ ತಿವಾರಿ ಗುದ್ದು ಹೋದ. ಕೈಗೆ ಸಿಕ್ಕ ಕಲ್ಲು ಎತ್ತಿ ಗುರಿ ಇಟ್ಟು ಪೊಲೀಸ್ ಅಧಿಕಾರಿಯತ್ತ ಎಸೆದ. ಕಲ್ಲು ಅಧಿಕಾರಿಯ ತಲೆಗೆ ಬಡಿದು ರಕ್ತ ಚಿಮ್ಮಿತು. ಬಾಲಕ ಚಂದ್ರಶೇಖರ್ ಪೊಲೀಸರಿಗೆ ಸಿಕ್ಕಿಬಿದ್ದ. ನ್ಯಾಯಾಧೀಶರ ಮುಂದೆ ಕರೆದೊಯ್ದರು. ನ್ಯಾಯಾಧೀಶರು ಪ್ರಶ್ನಿಸಿದರು, ಏನು ನಿನ್ನ ಹೆಸರು? ಆಜಾದ್. ಪುಟ್ಟ ಬಾಲಕನ ಬಾಯಿಯಿಂದ ದಿಟ್ಟ ಉತ್ತರ. ಆಜಾದಿ ಎಂದರೆ ಸ್ವಾತಂತ್ರ್ಯ ಎಂದು ಅರ್ಥ. ಹೀಗೆ 14ನೇ ವಯಸ್ಸಿಗೆ ಆರಂಭವಾಯಿತು ಚಂದ್ರಶೇಖರ ಆಜಾದನ ಸ್ವಾತಂತ್ರ್ಯ ಹೋರಾಟ. ಮುಂದೆ ಕ್ರಾಂತಿಕಾರಿಗಳಿಂದ ಆಕರ್ಷಿತನಾದ. ಕ್ರಾಂತಿಕಾರಿ ರಾಮಪ್ರಸಾದ್ ಬಿಸ್ಮಿಲ್ಲಾ ಅವರ ಹಿಂದೂಸ್ತಾನ್ ರಿಪಬ್ಲಿಕನ್ ಆರ್ಮಿಯನ್ನು ಸೇರಿದ. ಬ್ರಿಟಿಷರಿಗೆ ತಲೆನೋವಾದ. ಬ್ರಿಟಿಷರ ವಿರುದ್ಧದ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ. ಪೊಲೀಸರು ಬೆನ್ನು ಹತ್ತಿದರು. ಕೊನೆಗೆ ಅಂದರೆ ಅವನ ತಾರುಣ್ಯದ ಆರಂಭದ ದಿನಗಳಲ್ಲೇ ಪೊಲೀಸರ ಗುಂಡಿಗೆ ಬಲಿಯಾದ ಚಂದ್ರಶೇಖರ ಆಜಾದ್.

ಇಸವಿ 1942, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿಯ ಸಮಯ. 1942 ಆಗಸ್ಟ್ ತಿಂಗಳು, ಗಾಂಧೀಜಿಯವರು ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಎಂಬ ಸಂದೇಶ ನೀಡಿದ್ದರು. ಸಭೆ ನಡೆಯುವ ಮೈದಾನದ ಸುತ್ತ ಬಿಗಿಯಾದ ಪೊಲೀಸ್ ಪಹರೆ. ಯಾರೂ ಮೈದಾನವನ್ನು ಪ್ರವೇಶಿಸುವಂತಿಲ್ಲ. ಆದರೂ ಒಂದು ದಿನ ಬೆಳಗ್ಗೆ ಆ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಾಡುತ್ತಿತ್ತು. ಪೊಲೀಸರ ಕಣ್ತಪ್ಪಿಸಿ ಧ್ವಜಾರೋಹಣ ಮಾಡಿದ್ದವರು ಅರುಣಾ ಅಸಫ್ ಅಲಿ, ಜಯಪ್ರಕಾಶ ನಾರಾಯಣ, ಅರುಣಾ ಅಸಫ್ ಅಲಿ ಮುಂತಾದವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದವರಿಗೆ ಧೈರ್ಯ ಹೇಳುತ್ತಿದ್ದರು, ಮಾರ್ಗದರ್ಶನ ಮಾಡುತ್ತಿದ್ದರು. ಅನಾರೋಗ್ಯದಿಂದ ಕೃಶವಾಗಿದ್ದರೂ ಬಿಡದೆ ಹೋರಾಡಿದರು. 1996 ಜೀವಿಸಿದ್ದ ಅರುಣಾ ಅಸಫ್ ಅಲಿ ಸಾಮಾಜಿಕ ಕಾರ್ಯಕ್ಕೆ ತಮ್ಮನ್ನು ಮುಡುಪಾಗಿಟ್ಟರು.

0: ವಿಜ್ಞಾನಿ ನೀನಾಗು.
1: ಎನ್ ಎಸ್ ಹರ್ಡೀಕರ್ ಧಾರವಾಡದಲ್ಲಿ ಹುಟ್ಟಿದವರು. ಮುಂದೆ ಶಿಕ್ಷಣಕ್ಕಾಗಿ ಪೂನಾಕ್ಕೆ ಹೋದಾಗ ಬಾಲಗಂಗಾಧರ ತಿಲಕರ ಪ್ರಭಾವಕ್ಕೆ ಒಳಗಾದವರು. ಹುಬ್ಬಳ್ಳಿಯಲ್ಲಿ ಆರ್ಯ ಬಾಲ ಸಭಾ ಸಂಸ್ಥೆಯನ್ನು ಪ್ರಾರಂಭಿಸಿ ತಿಲಕರ ವಿಚಾರಗಳಿಗೆ ಪ್ರಚಾರ ನೀಡಿದರು. ತಿಲಕರ ಕೇಸರಿ ಪತ್ರಿಕೆಯ ಕನ್ನಡ ಆವೃತ್ತಿಯನ್ನು ಪ್ರಕಟಿಸಿದವರು. 1923ರಲ್ಲಿ ಹಿಂದೂಸ್ಥಾನಿ ಸೇವಾದಳವನ್ನು ಸ್ಥಾಪಿಸಿದರು. ಘಟಪ್ರಭಾದಲ್ಲಿ ಆರೋಗ್ಯಧಾಮ ಸ್ಥಾಪಿಸಿದರು. ಸೇವಾದಳ ಮತ್ತು ಆರೋಗ್ಯಧಾಮ ಇವರ ಹೆಗ್ಗುರುತುಗಳು.

0: ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ಎಂದೇ ಪ್ರೀತಿ, ಗೌರವ, ಆದರಗಳಿಂದ ಕರೆಯಲ್ಪಡುವ ಮೋಹನದಾಸ ಕರಮಚಂದ ಗಾಂಧಿಯವರು ಮಹಾನ್ ರಾಜಕೀಯ ನಾಯಕರು, ಭಾರತದ ಸ್ವಾತಂತ್ರ್ಯ ಶಿಲ್ಪಿ, ಸಮಾಜ ಸುಧಾರಕರು, ಮಹಿಳೆಯರ ಸ್ಥಿತಿಯನ್ನು ಉತ್ತಮಪಡಿಸಲು ಶ್ರಮಿಸಿದವರು, ಜಾತಿ ಮತ ಧರ್ಮಗಳ ಭೇದ ಭಾವದ ವಿರುದ್ಧ ಹೋರಾಡಿದವರು, ಅಹಿಂಸೆಯನ್ನೇ ಅಸ್ತ್ರವನ್ನಾಗಿ ಬಳಸಿ ಬ್ರಿಟಿಷರ ವಿರುದ್ಧ ಹೋರಾಡಿ ಭಾರತ ಸ್ವಾತಂತ್ರ್ಯವಾಗಲು ಶ್ರಮಿಸಿದವರು. ಸ್ವಾವಲಂಬನೆ, ಗ್ರಾಮ ಸ್ವರಾಜ್ಯ, ಖಾದಿ ಗ್ರಾಮೋದ್ಯೋಗ ಮುಂತಾದವು ಮೌಲ್ಯಯುತ ಜೀವನಕ್ಕೆ ಗಾಂಧೀಜಿಯವರು ತೋರಿದ ಹಲವು ಚಿಂತನೆಗಳ ಪೈಕಿ ಕೆಲವು.
1: ಭರತ ಖಂಡ, ಭರತ ಭೂಮಿ, ಭಾರತ ಮಾತೆ, ಪರಂಪರೆ ನಿರಂತರ, ಜಯ ಘೋಷವೇ ಕವಿತೆ. ಸ್ನೇಹಕ್ಕೂ ಸಮರಕ್ಕೂ ಹೆಗಲು ಕೊಟ್ಟು ನಡೆಯುವ, ಜಗದಲ್ಲಿ ನಮ್ಮ ನೆಲೆದ ಕೀರ್ತಿಯ ಕಾಪಾಡುವ ಗದ ಚರಿತ್ರೆ.

ಉಧಮ್ ಸಿಂಗ್ 1919 ಏಪ್ರಿಲ್ 13 ಅಮೃತಸರದ ಜಾಲಿಯನ್ ವಾಲಾ ಬಾಗಿನಲ್ಲಿ ಒಂದು ಸಭೆ. ಸಭೆ ನಡೆಯುತ್ತಿದ್ದಾಗ ಹೊರಕ್ಕೆ ಹೋಗಲು ಇದ್ದ ಒಂದೇ ಬಾಗಿಲು ಅದನ್ನು ಮುಚ್ಚಿ ಗುಂಡಿನ ಮಳೆಗರೆಯುವಂತೆ ಬ್ರಿಟಿಷ್ ಅಧಿಕಾರಿ ಮೈಕೇಲ್ ವಡ್ವಾಯ್ ಆಜ್ಞೆ ಮಾಡಿದ. 379 ಜನರು ಜೀವತೆತ್ತರು, ಸಾವಿರಾರು ಮಂದಿಗೆ ಗಾಯವಾಯಿತು. ಗಂಡನ ಶವವನ್ನು ತೆಗೆದುಕೊಂಡು ಹೋಗಲು ಮಹಿಳೆಯೊಬ್ಬಳಿಗೆ ಸಹಾಯ ಮಾಡಿದ್ದಕ್ಕಾಗಿ ಅಲ್ಲೇ ಇದ್ದ ಉಧಮ್ ಸಿಂಗ್ನ ಬಲ ಕೈಗೆ ಗುಂಡು ಹಾರಿಸಲಾಯಿತು. ಬ್ರಿಟಿಷರ ಪೈಶಾಚಿಕ ಕೃತ್ಯಕ್ಕೆ ಪ್ರತೀಕಾರ ಮಾಡುವುದಾಗಿ ನಿರ್ಧರಿಸಿದ ಉಧಮ್ ಸಿಂಗ್ ಕ್ರಾಂತಿಕಾರಿಯಾದ. ಮೈಕೇಲ್ ವಡ್ವೈರ್ನನ್ನು ಲಂಡನ್ನಿನ ಸಭೆಯೊಂದರಲ್ಲಿ ಗುಂಡಿಟ್ಟು ಕೊಂದ. 1940 ಜುಲೈ 31 ಉಧಮ್ ಸಿಂಗ್ನನ್ನು ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸಿತು.